ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 6ನೇ ದಿನ ಅಂದರೆ 2026 ಇಸ್ವಿ ಮೇ ತಿಂಗಳ 27ನೇ ತಾರೀಕು ಬುಧವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 625 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹೆರ್ಟ್ಸ್ಗಳಲ್ಲಿ ಈಗ ವೇಳೆ 5:58:59 ಆಗುಂಬೆಯ ಅಸ್ತಮಾನ, ದ್ರೋಣ ಪರ್ವತದ ಉದಯ, ತ್ಯಾಗರಾಜನ ಗಾನ, ವಾಲ್ಮೀಕಿಯ ಕವನ ಆಗಿಸಿವೆ ತಾವು ಇವು ಎಮ್ಮ ಅಂತರಂಗದಿ ಸತ್ಯ ಯೋಗ ಪುಲಕಂಗ್ ಅಂಕುರವ ಮಂಕುತಿಮ್ಮ. ಆಗುಂಬೆಯ ಕಣಿವೆಯಲ್ಲಿ ಕಾಣುವ ಸೂರ್ಯಾಸ್ತ, ಬಾಬಾ ಬುಡನ್ಗಿರಿಯ ಪರ್ವತ ಶಿಖರಗಳಿಂದ ಕಾಣುವ ಸೂರ್ಯೋದಯ, ತ್ಯಾಗರಾಜರ ಗಾನ, ವಾಲ್ಮೀಕಿಯ ಕವನ ಇವು ನಮ್ಮ ಅಂತರಂಗದಲ್ಲಿ ರೋಮಾಂಚನವನ್ನುಂಟು ಮಾಡಲಾರವೆ. ಇದು ಡಿವಿಜಿಯವರ ಮಂಕುತಿಮ್ಮ ಕಗ್ಗ. ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜು ಗುಬ್ಬಿ ಮಾಡುವ ನಮಸ್ಕಾರಗಳೊಂದಿಗೆ ಮುಂಜಾನೆಯ ಶುಭೋದಯ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:35 ಡಾಕ್ಟರ್ ಗುರುರಾಜ್ ಕರ್ಜಿಯವರಿಂದ ಕಥನಗಳ ಕಾರ್ಯಕ್ರಮ, ಕರುಣಾಳು ಬಾಬಳಿಕೆ 6:40 ನೇಗಿಲು ಮಡಿತ, ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಕೆ ಕುರಿತು ಇರುವಿಕೆಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ಕೃಷಿ ವಿದ್ಯಾರ್ಥಿ ಪುಂಡಲಿಕ ಅವರಿಂದ ಮಾಹಿತಿ. 6:50 ಪ್ರಾಯೋಜಿತ ಕಾರ್ಯಕ್ರಮ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ. ಮಕ್ಕಳಲ್ಲಿ ಅತಿಯಾದ ತೂಕ ಮತ್ತು ಸ್ಥೂಲಕಾಯದಿಂದ ಅನೇಕ ಅಂಗಾಂಗ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುವುದು ಕುರಿತು ಡಾಕ್ಟರ್ ವಿನೋದ್ ಕುಮಾರ್ ಅವರಿಂದ ಮಾಹಿತಿ ಕೇಳುವಿರಿ. ಏಳು 45 ಚಿತ್ರಗೀತೆಗಳು, 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಎಂಎ ಅವರ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ಸಹಕಾರ ಮೃದಂಗ ಹೆಚ್ಎ ಕೇಶವ, ವೈಲಿನ್ ಹೆಚ್ವಿ ರಘುರಾಮ್. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಒಂಬತ್ತು 9:35 ಭಾವಗೀತೆಗಳು, 10:00 ಹಾಡು ಮಾತಾಡು. ಸ್ನೇಹಿತರೆ, ಇವತ್ತಿನ ಹಾಡು ಮಾತಾಡು ವಿಶೇಷವಾಗಿದೆ. ಇವತ್ತಿನ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಟೆಲಿಕ್ವಿಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಒಬ್ಬೊಬ್ಬರಿಗೆ 3 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ತಾವು ಕರೆ ಮಾಡೋದ್ರ ಮೂಲಕ ಇದಕ್ಕೆ ಉತ್ತರಿಸಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 200074. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಷ್ಟಿ ಕೋಡ್ ಸಂಖ್ಯೆ 08282. ಗಮನಿಸಿ, ಮೊದಲನೇ ಪ್ರಶ್ನೆ ಉತ್ತರಿಸಿದ್ರೆ 2ನೇ ಪ್ರಶ್ನೆಗೆ ಹೋಗ್ತೀವಿ, 2ನೇ ಪ್ರಶ್ನೆ ಉತ್ತರಿಸಿದ್ರೆ 3ನೇ ಪ್ರಶ್ನೆಗೆ ಹೋಗ್ತೀವಿ. ಗಮನಿಸಬೇಕಾಗತ್ತೆ, ಒಬ್ಬೊಬ್ಬರಿಗೆ 3 ಪ್ರಶ್ನೆ. ಇವತ್ತಿನ ಕಾರ್ಯಕ್ರಮ ಟೆಲಿಕ್ವಿಸ್. 11:00 ನನ್ನ ಹಾಡು ನನ್ನ ಆಯ್ಕೆ ಶ್ರೋತೃಗಳ ಮೆಚ್ಚಿನ ಪತ್ರಾಧಾರಿತ ಕಾರ್ಯಕ್ರಮ. 11:30 ಸೇವಾ ಮಾಹಿತಿ, 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಮುಗಳ್ಳಿಯ ಲಕ್ಷ್ಮೀದೇವಮ್ಮ ಮತ್ತು ಸಂಗಡಿಗರಿಂದ ರೇವಣಸಿದ್ಧರ ಹಾಡನ್ನು ಕೇಳುವಿರಿ. ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಅಡುಗೆ ಆರೋಗ್ಯ ಮನೆ ಮದ್ದು. ಈ ಸರಣಿ ಕಾರ್ಯಕ್ರಮದಲ್ಲಿ ಉರಿಮೂತ್ರದ ಸಮಸ್ಯೆ ಕುರಿತು ಮನೆ ಮದ್ದು ಮತ್ತು ಸಬ್ಬಕ್ಕಿ ಹಾಗೂ ಗಂಜಿ ಎಳನೀರು ಪಾಯಸ ಈ ಕುರಿತು ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರ ಹೆಚ್ ಮಲ್ಲೋಧೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ. ಸಂಜೆ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವಗಳ ಕುರಿತು ಶಿವಮೊಗ್ಗ ತಾಲೂಕು ಮತ್ತೋಡು ಗ್ರಾಮದ ರೈತರಾದ ಶ್ರೀ ರವಿ ಎಂಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿರಿ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 10:00 ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಈ ಬೆಳಿಗ್ಗೆ 6:30 ಚಿಂತನ ಎಎಸ್ಎನ್ ಹೆಬ್ಬಾರ್ ಅವರಿಂದ. 6:45 ಪ್ರಾಯೋಜಿತ ಕಾರ್ಯಕ್ರಮ ಶ್ರೀ ಕೆರೆಗೋಡು ರಂಗಾಪುರ ಮಠ ತಿಬ್ಬಟೂರಿನ ಸೇವಾ ಕಾರ್ಯ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. 7:15 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಮೂಡುಬಿದರೆ ಅನಿತಾ ಶೆಟ್ಟಿ ಅವರಿಂದ ಕಥೆ ಅವಳ ಹೆಜ್ಜೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಲುಪಸ್ ಕಾಯಿಲೆಗೆ ಚಿಕಿತ್ಸೆ ಕುರಿತು ಡಾಕ್ಟರ್ ರಮೇಶ್ ಜೋಯಿಸ್ ಅವರೊಂದಿಗೆ ಸಂದರ್ಶನ. ಸಂಜೆ ಪ್ರಸಾರದಲ್ಲಿ 6:30 ರಸವಾರ್ತೆ. ಈ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶಿಶಾಲಿ ಭಾನುಷಕ್ಕೆ 1948 ಪರಾಭಾವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಶುಕ್ಲಪಕ್ಷ ಏಕಾದಶಿ ತಿಥಿ ಬುಧವಾರ ದಿನ, ಹಸ್ತ ನಕ್ಷತ್ರ ಹಾಗೂ ವೃತ್ತಿಪಾತ ಯೋಗ ಮತ್ತು ಭವಕರ್ಣವಾಗಿದೆ. ಸ್ನೇಹಿತರೆ, ಇಂದಿನ ಒಂದು ಗೀತಾರಾಧನ ಕಾರ್ಯಕ್ರಮದಲ್ಲಿ ಸುಮಾರು 7ನೇ ಶತಮಾನದಲ್ಲಿ ನಿರ್ಮಾಣಗೊಂಡಂತಹ, ಅದರಲ್ಲೂ ವಿಶೇಷವಾಗಿ ಪ್ರಾಕೃತಾತ್ಮಕವಾಗಿ ನಿರ್ಮಾಣವಾಗಿರುವ ಒಂದು ಗಣಪತಿ ದೇವಾಲಯವನ್ನು ಕುರಿತು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾವುದು ಆ ಗಣಪತಿ ದೇವಾಲಯ, ಎಲ್ಲಿದೆ ಎಂಬ ಕುತೂಹಲವನ್ನು ನಿಮಗೆ ಬಿಡ್ತಾ ಆರಂಭಕ್ಕೆ ಕೇಳೋಣ. ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಹಾಡಿದ್ದಾರೆ ಹೆಚ್ ಕೆ ನಾರಾಯಣ ಮತ್ತು ಸಂಗಡಿಗರು.

ಕೇಳುಗರೆ, ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ವಿನಾಯಕ ಗುಡಿಯನ್ನ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಖಂಡಿತ ಸ್ನೇಹಿತರೆ, ಇವತ್ತು ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯಲ್ಲಿರುವ ಪಿಳ್ಳಯ್ಯಪ್ಪ ಅಥವಾ ಪಿಳ್ಳಯ್ಯರ್ ವಿನಾಯಕರ್ ಅಂದರೆ ಕರ್ಪಗರ್ ವಿನಾಯಕರ್ ಎಂಬ ದೇವಾಲಯ ಇರುವುದ ಕುರಿತು ವಿಶೇಷವಾದ ಒಂದು ದೇವಾಲಯದ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಈ ದೇವಾಲಯಕ್ಕೆ ಪುರಾಣ ಒಂದು ಪ್ರಸಿದ್ಧವಾದ ಹೆಸರಿದೆ. ಅಂದರೆ ಇದನ್ನು ಈ ದೇವಾಲಯ ಮರದು ಮರ ಎಂಬ ವೃಕ್ಷದ ಕೆಳಗೆ ನಿರ್ಮಾಣವಾದದ್ದು ಎಂಬುದಾಗಿ ತಿಳಿದು ಬರುತ್ತೆ. ಈ ದೇವಾಲಯದ ಪ್ರಾಮುಖ್ಯತೆಗೆ ಬಂದರೆ 6 ಅಡಿ ಎತ್ತರದ ಬಂಡಿಯ ಮೇಲೆ ಕುಳಿತ ಭಂಗಿಯಲ್ಲಿ ಭವ್ಯವಾಗಿ ಗಣಪತಿ ನಿಂತಿದ್ದಾನೆ. ಇಲ್ಲಿ ಈ ದೇವಾಲಯವು ಗುಹೆಯ ಪ್ರಾಕಾರಕ್ಕೆ ಸೇರಿದೆ. ವಿನಾಯಕರ್ ಅಂದರೆ ವಲಂಪುರಿ ಪ್ರಕಾರದ್ದಾಗಿದೆ, ಅಂದರೆ ಅವನ ಸೊಂಡಿಲು ಬಲಭಾಗಕ್ಕೆ ತಿರುಗುತ್ತದೆ. ಇದು ಒಂದು ವಿಶೇಷವಾದ ಒಂದು ದೇವಾಲಯ ಅಂತ ತಿಳಿದು ಬರುತ್ತೆ. ಬನ್ನಿ ಸ್ನೇಹಿತರೆ, ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಕ್ತಿ ರಚನೆ ನಂತರ ನಿಮ್ಮೊಡನೆ ಹಂಚಿಕೊಳ್ತೀನಿ. ಈಗ ಕೇಳೋಣ ಎನ್ ಪದ್ಮಶ್ರೀ ಹಾಗೂ ಎನ್ ಸೌಮ್ಯಶ್ರೀ ಅವರ ಧ್ವನಿಗಳಲ್ಲಿ ವ್ಯಾಸರಾಯರ ಕೃತಿಯನ್ನು

ಆದರೆ ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ಶಿವಗಂಗೈ ಜಿಲ್ಲೆಯ ಏನು ಪಿಳ್ಳಯರಪ್ಪಟ್ಟಿ ಎಂಬ ಊರಿನಲ್ಲಿರುವಂತಹ ಶ್ರೀ ಕರ್ಪಗ ವಿನಾಯಕರ ದೇವಾಲಯ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇತಿಹಾಸದ ಪ್ರಕಾರ ಈ ದೇವಾಲಯವನ್ನು ಪಲ್ಲವರು ನಿರ್ಮಿಸಿದರು ಎಂಬುದಾಗಿ ತಿಳಿದು ಬರ್ತದೆ. ಇಲ್ಲಿ ಈ ದೇವಾಲಯದಲ್ಲಿ ತನ್ನ ತಂದೆ ಶಿವನಿಗೆ ತಪಸ್ಸು ಮಾಡಿದನು ಅಂದರೆ ಕೈ ಮಗನನ್ ಅಂದರೆ ನಿಗ್ರಹಿಸಿದ ನಂತರ ಇಲ್ಲಿ ಗಮನಿಸಬೇಕಾಗ್ತದೆ. ನಟ್ಟು ಕೊಟ್ಟೆಯಿ ಚಿಟ್ಟಿಯಾರುಗಳು ಅಡಿಯಲ್ಲಿತ್ತು ಅಸುರ ಕಾಯಿಮಗನನ್ ಇಲ್ಲಿ ನಿಗ್ರಹಿಸಿದ ನಂತರ ಗಣೇಶನು ಈ ದೇವಾಲಯದಲ್ಲಿ ತನ್ನ ತಂದೆಗೋಸ್ಕರ ಶಿವನಿಗೆ ತಪಸ್ಸು ಮಾಡಿದನು ಎಂಬುದಾಗಿ ತಿಳಿದು ಬರುತ್ತೆ. ಈ ಗಣಪತಿಯ ದೇವ ಬಲಗೈಯಲ್ಲಿ ಶಿವಲಿಂಗವಿದೆ ಎಂಬುದಾಗಿ ಮಾಹಿತಿ ದೊರೆಯುತ್ತದೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ ಉತ್ತರ ಭಾಗದಲ್ಲಿ ಜನರು ಅಂದರೆ ಉತ್ತರ ದ್ವಾರ ಭಾಗದಲ್ಲಿ ಪ್ರವೇಶ ಮಾಡಿ ಹಾಗೆಯೇ ಅದನ್ನು ಪೂರ್ವದ್ವಾರದ ಮೂಲಕ ಈ ದೇವಾಲಯ ನಿರ್ಗಮಿಸಬೇಕು ಎಂಬುದಾಗಿ ಇದರ ಒಂದು ವಿಶೇಷವಾದ ಆಚರಣೆ ಇದೆ. ಪ್ರತಿ ಗಣೇಶ ಚತುರ್ಥಿ ದಿನದಂದು ಈ ದೇವಾಲಯಗಳಲ್ಲಿ ಗಣಪತಿಗೆ ತೇರನ್ನು ಎಳೆಯಲಾಗುತ್ತದೆ. ಒಂದು ಕಡೆಗೆ ಪುರುಷರು ಒಂದು ಕಡೆಗೆ ಸ್ತ್ರೀಯರು ತೇರನ್ನು ಎಳೆಯುವ ಒಂದು ಅಭ್ಯಾಸ ಕ್ರಮ ನಡ್ಕೊಂಡು ಬಂದಿರೋದು ನಾವು ಗಮನಿಸಬೇಕಾಗತ್ತೆ. ಸ್ನೇಹಿತರೆ, ಇದು ನಮ್ಮ ತಮಿಳುನಾಡಿನ ಶಿವಗಂಗೈ ಜಿಲ್ಲೆಯಲ್ಲಿರುವಂತಹ ಒಂದು ಪಿಳ್ಳಯ್ಯಾರಪಟ್ಟಿ ಎಂಬ ಒಂದು ಗ್ರಾಮದಲ್ಲಿರುವ ವಿಶೇಷವಾದ ದೇವಾಲಯ ಅಂತ ನಾವು ಭಾವಿಸ್ಬೋದು. ಮನೀಗ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ವಿದ್ಯಾಭೂಷಣರ ಧ್ವನಿಯಲ್ಲಿ ದಾಸರ ಪದವನ್ನು.

ಕೇಳುಗರಿ ದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ತಮಿಳುನಾಡಿನ ಶಿವಗಂಗೆ ಜಿಲ್ಲೆಯಲ್ಲಿರುವಂತಹ ಪಿಳ್ಳಿಯಾರ್ಪಟ್ಟಿ ಶ್ರೀ ವಿನಾಯಕ ಅರ್ಭಗ ವಿನಾಯಕ ದೇವಾಲಯವನ್ನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಆ ಗಣಪತಿ ನಮಗೆಲ್ಲರಿಗೂ ಸನ್ಮಂಗಲ ಉಂಟು ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಗೀತಾರಾಧನಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ಆಕಾಶವಾಣಿ ಭದ್ರಾವತಿ ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

0: ಇದುವರೆಗೆ ಶೋಭ ಇದೀಗ ಚಿಂತನ ಎಎಸ್ಎನ್ ಹೆಬ್ಬಾರ್ ಅವರಿಂದ.
1: ಸಮಾಜದಲ್ಲಿ ಎಲ್ಲ ಬಗೆಯ ವೃತ್ತಿಯವರು ಇರುತ್ತಾರೆ. ಇವರಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ. ಇವರೆಲ್ಲ ನಮ್ಮ ಒಟ್ಟಿಗೆ ಇರುವುದರಿಂದಲೇ ನಮ್ಮ ಸಮಾಜ. ಇವರಿದ್ದರೆ ಮಾತ್ರ ನಾವು. ನಮ್ಮ ಉಳಿವು ಅಳಿವುಗಳೆಲ್ಲ ಈ ಎಲ್ಲಾ ವೃತ್ತಿಯವರನ್ನೇ ಅವಲಂಬಿಸಿದೆ. ಹಾಗಾಗಿ ಯಾರನ್ನು ಯಾವ ವೃತ್ತಿಯವರನ್ನು ಕಡೆಗಣಿಸುವಂತಿಲ್ಲ. ಉದಾಹರಣೆಗೆ ಕ್ಷೌರಿಕರು, ಇವರಿಲ್ಲದಿದ್ದಲ್ಲಿ ನಮ್ಮ ನಿಮ್ಮ ಗಡ್ಡ ಮೀಸೆ ತಲೆ ಕೂದಲುಗಳು ರಸ್ತೆ ತನಕೂ ಹೋಗುತ್ತಿದ್ದವು. ಇವರಿದ್ದರೆ ಮಾತ್ರ ನಾವು ಚಂದವಾಗಿ ಮನೆಯಿಂದ ಹೊರಬೀಳಲು ಸಾಧ್ಯ. ದರ್ಜಿಗಳು ಅಷ್ಟೇ, ಇವರು ಬಟ್ಟೆ ಹೊಲಿದು ಕೊಡದಿದ್ದರೆ ನಾವು ಎಲ್ಲಿಗೂ ಹೋಗುವಂತಿಲ್ಲ. ಬೆಳಗಿನ ಜಾವದಲ್ಲಿ ಮನೆ ಎದುರು ಹಾಲು ತಂದಿಟ್ಟು ಹೋಗುವವರಿದ್ದಾರಲ್ಲ, ಎಂಥ ಮಳೆ ಇರಲಿ ಚಳಿ ಇರಲಿ ಕತ್ತಲಿರಲಿ, ಇವರು ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಾರೆ. ಹಾಲು ಬರುವುದು ತುಸು ತಡವಾದರೂ ಮನೆಯಲ್ಲಿ ಬೆಳಗ್ಗಿನ ಚಹಾ ಕಾಫಿ ಕುಡಿಯಲಾಗದೆ ಹಾಲಾಹಲ ಕೋಲಾಹಲವೇ ಉಂಟಾಗುತ್ತದೆ. ಅದೇ ರೀತಿ ದಿನಪತ್ರಿಕೆ ಹಂಚುವ ಹಿರಿಯರು ಹುಡುಗರು ಸಹ, ಪಾಪ, ಪ್ರತಿದಿನ ಪತ್ರಿಕೆ ಹಂಚಿಯೇ ಶಾಲೆಗೆ ಹೋಗುವ ಬಾಲಕರಿದ್ದಾರೆ. ವರ್ಷಗಟ್ಟಲೆಯಿಂದ ಸೈಕಲ್ ತುಳಿದು ಪತ್ರಿಕೆ ಹಂಚುವ ಹಿರಿಯರಿದ್ದಾರೆ. ಇವರನ್ನು ನಾವೆಲ್ಲ ಕೃತಜ್ಞತೆಯಿಂದ ನೆನೆಯಬಿಡುವೆ. ಅಡುಗೆ ಮಾಡುವ ಬಾಣಸಿಗರಂತೂ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರುವ ವೃತ್ತಿಪರರು. ಸದಾ ಬೆಂಕಿಯ ಮುಂದೆ ಕುಳಿತು ನಿಮಗಾಗಿ ರುಚಿ ರುಚಿಯ ಊಟ ತಿಂಡಿ ಪಾನೀಯ ತಯಾರಿಸಿಕೊಡುವ ಇವರನ್ನು ದೂರುವಂತೆಯೇ ಇಲ್ಲ. ನೀವು 500 ಜನರಿಗೆ ಅಡುಗೆ ಅಂತ ಹೇಳಿ ಊಟಕ್ಕೆ 700 ಜನ ಬಂದರೂ ಏನೂ ಬೇಜಾರು ಮಾಡದೆ ಒಲೆಯ ಮುಂದೆ ಕುಳಿತು ತನ್ನನ್ನೇ ತಾನು ಸುಟ್ಟುಕೊಂಡು ನಿಮ್ಮ ಮರ್ಯಾದೆ ಪ್ರತಿಷ್ಠೆ ಹೆಸರು ಹಾಳಾಗದಂತೆ ಅಷ್ಟೂ ಜನಕ್ಕೆ ಸಾಕಾಗುವ

0: ಕೊಟ್ಟು ಅಡಿಗೆ ಮಾಡಿ ಹಾಕುವ ಈ ಬಾಣಸಿಗರು ಸಾಮಾನ್ಯರೇ? ಹೀಗೆ ವೈವಿಧ್ಯಮಯವಾದ ಒಂದೊಂದು ವೃತ್ತಿ ಉದ್ಯೋಗದವರು ಬದುಕಿನಲ್ಲಿ ಬಹು ಪ್ರಮುಖರೇ. ಮಡಿವಾಳರು ಬಟ್ಟೆ ಮಡಿ ಮಾಡದಿದ್ದರೆ, ಚಮ್ಮಾರರು ಪಾದರಕ್ಷೆ ಮಾಡದಿದ್ದರೆ, ಮನೆ ಕೆಲಸಕ್ಕೆ ಬರದಿದ್ದರೆ, ಹೀಗೆ ಒಂದೊಂದು ವೃತ್ತಿಯವರು ನಮ್ಮನ್ನು ಆಳುತ್ತಾರೆ. ಒಬ್ಬ ಕೃಷಿಕ ಭತ್ತ ಬೆಳೆದಿದ್ದರೆ ನೀವೇನು ಉಣ್ಣುತ್ತೀರಿ? ಶಿಕ್ಷಕರೇ ಇಲ್ಲದಿದ್ದರೆ ಮಕ್ಕಳ ವಿದ್ಯಾಭ್ಯಾಸದ ಗತಿಯೇನು? ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕೊಯ್ಯುವರು ಇಲ್ಲದಿದ್ದರೆ ತಲೆ ಮೇಲೆ ಬಿದ್ದು ಸಾಯಬೇಕಾ? ಮೇಸ್ತ್ರಿಗಳು, ಗಾರೆ ಮಾಡುವವರು, ಬಡಗಿಗಳು, ವಿದ್ಯುತ್ ಜೋಡಣೆಗಾರರು, ಕೊಳಾಯಿ ಹೊಂದಿಸುವವರು, ಬಾವಿ ತೋಡುವವರು, ಹೀಗೆ ಒಂದು ಮನೆ ಕಟ್ಟಬೇಕಾದ್ರೆ ಇವರೆಲ್ಲರೂ ಬೇಕೇ ಬೇಕಲ್ವೇ? ನಿಮ್ಮ ಮೇಲೆ ಸುಳ್ಳು ಕೇಳಿ ಬಿದ್ದರೆ ಕಾಪಾಡಲು ವಕೀಲರು ಬೇಕಲ್ವೇ? ಹಾಗಿದ್ದರೂ ಒಂದು ಮಗು ಹುಟ್ಟಿದ ತಕ್ಷಣ ಜನ ಯೋಚಿಸುವುದೇ ಈ ಮಗುವನ್ನು ಇಂಜಿನಿಯರ್ ಮಾಡುವುದಾ, ಡಾಕ್ಟರ್ ಮಾಡುವುದಾ ಎಂತ. ಈ ಎರಡು ದೊರಕದಿದ್ರೆ ಮಾತ್ರ ವಕೀಲರಿಗೆ ಸ್ಥಾನ. ಇದೆಂತಹ ವಿಪರ್ಯಾಸ! ದೇಶದ ಎಲ್ಲರೂ ಇಂಜಿನಿಯರೇ, ಡಾಕ್ಟರೇ, ಆದ್ರೆ ಬೆಳೆ ಬೆಳೆಯುವವರು ಯಾರು? ನಿಮ್ಮ ಮಕ್ಕಳಿಗೆ ಪಾಠ ಹೇಳುವವರು ಯಾರು? ದವಸ ಧಾನ್ಯ ಬೆಣ್ಣೆ ಬೇಳೆ ಕಾಳು ಮಾರುವ ವರ್ತಕರೇ ಇಲ್ಲವಾದ್ರೆ ನೀವು ಉಣ್ಣುವುದೇನು? ಸಣ್ಣ ಸಂಪಾದನೆ ಇರಲಿ ದೊಡ್ಡ ಸಂಪಾದನೆ ಇರಲಿ ಅದೇ ಮುಖ್ಯವಲ್ಲ. ನಾವು ನೀವು ಎಲ್ಲ ಸಮಾಜದಲ್ಲಿ ಗೌರವದಿಂದ ಬದುಕಬೇಕಾದರೆ ಸುತ್ತಲಿರುವ ಇಂತಹ ಎಲ್ಲ ವೃತ್ತಿ ಉದ್ಯೋಗ ಕಸುಬಿನ ಜನಗಳು ಅಷ್ಟೇ ಮುಖ್ಯ. ಪ್ರಾಮುಖ್ಯ ಸಹ ಅವರಿಲ್ಲದೆ ನಾವಿಲ್ಲ ಎಂಬುದನ್ನು ನಾವು ಅರಿತಿರಬೇಕು. ನನಗಂತೂ ಈ ವೃತ್ತಿಪರರ ಪ್ರಾಮುಖ್ಯತೆ ಅವಶ್ಯಕತೆ ಕೊರೋನಾ ಸಂದರ್ಭದಲ್ಲಿ ಚೆನ್ನಾಗಿಯೇ ಆಯಿತು. ಪ್ರಧಾನಿಯವರು ಇಡೀ ದೇಶದಲ್ಲಿ ಒಂದು ತಿಂಗಳ ಸ್ವಯಂ ಕರ್ಫ್ಯೂ ವಿಧಿಸಿಕೊಳ್ಳಿ ಎಂದಾಗ ಮೈಸೂರಲ್ಲಿ ಮಗನ ಗೃಹ ಪ್ರವೇಶದಲ್ಲಿ ಇದ್ದ ನಾನು ತಕ್ಷಣ ಕುಂದಾಪುರದ ನನ್ನ ಮನೆಗೆ ಮರಳಬೇಕಾಯಿತು. ನನ್ನ ಕಾರಿನಲ್ಲಿ ನಮ್ಮನ್ನು ಕುಂದಾಪುರಕ್ಕೆ ಬಿಟ್ಟು ಬನ್ನಿ ಎಂತ ಮೈಸೂರಿನ ಚಾಲಕರಲ್ಲಿ ಕೇಳಿದರೆ, ಕಾರನ್ನು ಅಲ್ಲೇ ಬಿಟ್ಟರೆ ನಾವು ವಾಪಸ್ ಬರುವುದು ಹೇಗೆ? ರೈಲಿಲ್ಲ, ಬಸ್ ಇಲ್ಲ, ಯಾವುದೇ ಸಾರಿಗೆ ಸಂಪರ್ಕ ನಾಳೆ ಬೆಳಗ್ಗೆಯಿಂದ ನಿಷೇಧ ಅಲ್ವೇ ಎಂದರು. ಆಗ ಒಂದು ಉಪಾಯ ಮಾಡಿದೆವು. ನನ್ನ ಮಗನ ಕಾರನ್ನು ಹೊರಡಿಸಿ ನಾವು 8 ಮಂದಿ ಕುಂದಾಪುರಕ್ಕೆ ಹೊರಟೆವು. ಚಾಲಕರು ನನ್ನ ಕಾರನ್ನು ಕುಂದಾಪುರದಲ್ಲಿ ಬಿಟ್ಟು ನನ್ನ ಮಗನ ಕಾರಲ್ಲಿ ಮೈಸೂರಿಗೆ ಹಿಂದಿರುಗುವುದು ಎಂದಾಯಿತು. ಆದರೆ ಮಡಿಕೇರಿಗೆ ಪ್ರವೇಶ ಬಂದ್ ಆಗಿತ್ತು. ಮಂಗಳೂರಿಗೂ ಮಾರ್ಗ ಮುಚ್ಚಿದ್ದರು. ಚಾಲಕರು ಧೃತಿಗೆಡದೆ ಧರ್ಮಸ್ಥಳ, ಕಾರ್ಕಳ, ಮಣಿಪಾಲಗಳ ಒಳದಾರಿಯಲ್ಲಿ ಆ ರಾತ್ರಿಯಲ್ಲಿ ಕಾರು ಓಡಿಸಿ ಕ್ಷೇಮವಾಗಿ ಕುಂದಾಪುರ ಮುಟ್ಟಿಸಿದರು. ಇಂತಹ ಚಾಲಕರು ಇಲ್ಲದಿದ್ದರೆ ಏನಾಗುತ್ತಿತ್ತು? ಮನೆ ತಲುಪಿದರೆ ಕೊಳಾಯಿಗಳಲ್ಲಿ ಒಂದು ಹನಿ ನೀರು ಬರುತ್ತಿಲ್ಲ, ಕುಡಿಯಲು ನೀರಿಲ್ಲ, ಪಂಪ್ ಹಾಳಾಗಿತ್ತು. ರಾತ್ರಿ 1 ಗಂಟೆಗೆ ಪ್ಲಂಬರ್ನಿಗೆ ಫೋನ್ ಮಾಡಿ ಅಸಹಾಯಕತೆ ಹೇಳಿದಾಗ ಅಪರಾತ್ರಿಯಲ್ಲೂ ನಿದ್ದೆ ಬಿಟ್ಟು ಎದ್ದು ಬಂದು ದುರಸ್ತಿ ಮಾಡಿ ನೀರು ದೊರಕಿಸಿಕೊಟ್ಟ. ಹೇಳ ಹೋದರೆ ಒಂದೊಂದು ವೃತ್ತಿ ಕಸುಬಿನವರು ಸಮಾಜದ ಅವಿಭಾಜ್ಯ ಅಂಗ, ನಮ್ಮ ಬದುಕಿಗೆ ಅನಿವಾರ್ಯವಾದವರೇ. ಯಾರನ್ನೂ ನಾವು ಸಣ್ಣವರೆಂತಲೂ, ಸಣ್ಣ ಕೆಲಸದವರೆಂತಲೂ ಉಪೇಕ್ಷಿಸುವಂತಿಲ್ಲ. ಇಂತಹವರನ್ನೆಲ್ಲ ಕೂಡಿಕೊಂಡೇ ಸಮಾಜ ಅಸ್ತಿತ್ವದಲ್ಲಿದೆ. ಈ ಸತ್ಯವನ್ನು ಅರಿತಾಗಲೇ ವಿವಿಧತೆಯಲ್ಲಿ ಏಕತೆ ಎಂಬ ಉಕ್ತಿಯ ಅಂತರಾಳ ಅರ್ಥವಾಗುತ್ತದೆ.
1: ಹೆಬ್ಬಾರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಮಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 6:36:09. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
4: ಒಂದು ಬಾರಿ ಪುಟ್ಟ ನರೇಂದ್ರ ಅವನ ತಂದೆ ತಾಯಿಯರ ಜೊತೆಗೆ ಕುದುರೆ ಗಾಡಿಯಲ್ಲಿ ಹೋಗ್ತಾ ಇದ್ದ ಕಲ್ಕತ್ತಾದಲ್ಲಿ. ಪುಟ್ಟ ಮಗು ಬೆರಗೆ ಗಣ್ಣಿಂದ ಎಲ್ಲ ಇಡೀ ಊರನ್ನು ನೋಡ್ತಾ ಇದ್ದಾನೆ. ಅಪ್ಪ ಅಮ್ಮನ ಮಧ್ಯೆ ಕೂತಿದ್ದಾನೆ. ಸಾಮಾನ್ಯವಾಗಿ ಅಪ್ಪಂದ್ರೆ ಒಂದು ಖಯಾಲಿ ಇರ್ತದೆ, ಮಕ್ಕಳನ್ನು ಕೇಳೋದು, ದೊಡ್ಡವನಾದ್ಮೇಲೆ ಏನಾಗ್ಬೇಕಂತೀಯಪ್ಪ ನೀನು ಅಂತ ಕೇಳೋದೊಂದು ಖಯಾಲಿ. ನರೇಂದ್ರನ ತಂದೆ ಹಾಗೆ ಕೇಳಿದರು, ದೊಡ್ಡವನಾದ್ಮೇಲೆ ಏನಾಗ್ಬೇಕಂತೀಯಪ್ಪ ನೀನು ಅಂತ ಕೇಳಿದರು. ಹುಡುಗ ಆ ಕಡೆ ಈ ಕಡೆ ತನ್ಮಯತೆಯಿಂದ ನೋಡ್ತಿದ್ನಲ್ಲ, ತಕ್ಷಣ ವಾಸ್ತವಕ್ಕೆ ಬಂದ. ತಂದೆ ಮುಖ ನೋಡಿ, ಅಪ್ಪ ನಾ ಜಟ್ಕ ಸಾಬಿ ಆಗ್ತೀನಿ ಅಂದ. ಅಪ್ಪನ ಮುಖ ಸಣ್ಣದಾಯ್ತು. ಛೇ, ನನ್ನ ಹಾಗೆ ವಕೀಲ ಆಗ್ತೀನಿ, ದೊಡ್ಡವನಾಗ್ತೀನಿ ಅಂತ ಅನ್ನೋದು ಬಿಟ್ಟು ಜಟ್ಕ ಸಾಬಿ ಆಗ್ತಾನಂತೆ. ನೋಡು ಹೆಂಡತಿ ಹೇಳಿದ್, ನಿನ್ ಮಗ ನೋಡು ಜಟ್ಕ ಸಾಬಿ ಆಗ್ತಾನಂತೆ, ಏನ್ ಹೇಳ್ತೀನಿ ನೋಡು ಅವನಿಗೆ ಅಂದ್ರು. ಅಮ್ಮ ಏನೂ ಮಾತಾಡಲಿಲ್ಲ. ಗಂಡನ ವ್ಯಂಗ್ಯ ಗೊತ್ತಾಯ್ತು. ಆಕೆ ಏನೂ ಪ್ರತಿಕ್ರಿಯೆ ಹೇಳಿಲ್ಲ. ಮನೆಗೆ ಬಂದ್ಲು. ಮನೆಗೆ ಬಂದ್ಮೇಲೆ ಇದು ಬಹಳ ಮುಖ್ಯ ಸ್ವಾಮಿ, ತನ್ನ ಮಗನನ್ನು ಕೈ ಹಿಡಿದು ಕರ್ಕೊಂಡು ಮನೆಯಲ್ಲಿ ಒಂದು ಪುಟ್ಟ ದೇವರ ಮನೆ ಇತ್ತಲ್ಲ ಅದಕ್ಕೆ ಕರ್ಕೊಂಡು ಹೋದ್ಲು. ದೇವರ ಮಂಟಪದ ಮುಂದೆ ಕೂಡಿಸಿದ್ಲು. ಬಾಗಿಲು ತೆಗೆದು ದೀಪ ಹಚ್ಚಿ ಮಗನ ಜೊತೆಗೆ ತಾನು ಕುಳಿತರು. ಆ ಪೂಜಾಗೃಹದಲ್ಲಿ ಹಿಂದೆ ಒಂದು ಚಿತ್ರ ಇದೆ. ಚಿತ್ರ ಯಾವುದು? ಕುರುಕ್ಷೇತ್ರ ದೃಶ್ಯ. ಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಗೀತೋಪದೇಶ ಮಾಡುವಂತಹ ಸನ್ನಿವೇಶ ಆ ಚಿತ್ರ ಇರುವಂತಹದ್ದು. ಅರ್ಜುನ ಮುಂದೆ ದೀನನಾಗಿ ಮೊಳಕಾಲು ಊರಿ ಕೂತ್ಬಿಟ್ಟಿದ್ದಾನೆ. ಆಯುಧ ಬಿಟ್ಟು ಕೃಷ್ಣನ ಮುಖವನ್ನೇ ನೋಡ್ತಾ ಮುಖದ

0: ನಾನು ದೈನ್ಯತೆ ತುಂಬಿಕೊಂಡು ಕೂತಿದ್ದಾನೆ. ಅವನ ಮುಂದೆ ಕೃಷ್ಣ, ಅವನು ಒಂದು ಕೈಯಲ್ಲಿ ಚಾಟಿ ಇನ್ನೊಂದು ಕೈಯಲ್ಲಿ ಧ್ಯಾನ ಮುದ್ರೆ ಹಿಡ್ಕೊಂಡು ಕೃಷ್ಣ ಉತ್ತೇಜನ ಕೊಡ್ತಾ ಇದ್ದಾನೆ, ಹೇಳು ಮೇಲೆ ಯುದ್ಧ ಮಾಡು ಅಂತ ಹೇಳ್ತಿದ್ದಾನೆ. ಅದ್ಭುತ ಚಿತ್ರ ಅದು ಕಣ್ಣು ಮುಂದೆ. ದೀನನಾಗಿ ಕುಳಿತಂತ ಅರ್ಜುನ ಒಂದು ಕಡೆ ಆದರೆ ಸ್ಫೂರ್ತಿದಾಯಕನಂತ ಕೃಷ್ಣ ನಿಂತ್ಕೊಂಡು ಹೇಳು ಯುದ್ಧ ಮಾಡು ಅಂತ ಹೇಳುವಂತಹದ್ದು. ಆ ಚಿತ್ರವನ್ನ ತಾಯಿ ಮಗನಿಗೆ ತೋರಿಸ್ತಾಳೆ, ನರೇಂದ್ರನಿಗೆ ತೋರಿಸಿ ಹೇಳ್ತಾಳೆ, ಮಗು ನೀನು ಜಟಕಾ ಸಾಬಿ ಆಗ್ಬೇಕು ಅಂತಿದ್ದಲ್ಲ, ಖಂಡಿತ ಆಗಪ್ಪ ನೀನು ಹಾಗೆ ಆಗು, ಆದ್ರೆ ಅಂತ ಎಂತ ಜಟಕಾ ಸಾಬಿ ಆಗ್ಬೇಡ, ಆ ಚಿತ್ರದಲ್ಲಿದ್ದಾನಲ್ಲ ಜಟಕಾ ಸಾಬಿ ಅವನಂಗಾಗು ಅಂತ ಕೃಷ್ಣನ್ ತೋರಿಸ್ತಾಳೆ. ಎಂತ ಅದ್ಭುತ ದೃಶ್ಯ ಅಲ್ಲ ಇದು, ಅಂದು ಆ ತಾಯಿ ಮಗನಿಗೆ ತೋರಿಸಿದಂತ ಆದರ್ಶ. ಅದಕ್ಕೆ ಪುಟ್ಟ ನರೇಂದ್ರ ಬೆಳೆದು ವಿವೇಕಾನಂದರಾಗಿ ಜಗತ್ತಿಗೆ ಬೆಳಕು ಕೊಟ್ರು. ವಿವೇಕಾನಂದ ಎಷ್ಟೋ ಸಲ ಹೇಳ್ತಾ ಇದ್ರು ಜೀವನದಲ್ಲಿ, ನನ್ನ ಜೀವನವನ್ನು ಒಂದು ಬೇರೆ ದಿಕ್ಕಿಗೆ ನಡೆತಗೊಂಡು ಹೋದದ್ದು ಈ ಸನ್ನಿವೇಶ, ನನ್ನ ತಾಯಿ ತೋರಿಸಿದ್ದು. ಇದು ಕಣ್ಣಿಗೆ ಆದರ್ಶ ತಾಯಿಯಂದ್ರೆ ಕೊಡಬೇಕಾದದ್ದು. ನೋಡಪ್ಪ ನೌಕರಿ ಮಾಡು, ದುಡ್ಡು ಗಳಿಸು, ದೊಡ್ಡ ಮನೆ ಕಟ್ಸು, ಕಾರ್ ತಗೋ, ಈ ಎಲ್ಲೂ ಆಗ್ತದೆ ಯಾವಾಗ ಮಗ ದೊಡ್ಡವನಾದಾಗ. ಮಗ ದೊಡ್ಡವನಾಗೋದಕ್ಕೆ ಏನು ಆದರ್ಶಗಳನ್ನು ಕೊಡಬೇಕು ಅನ್ನೋದನ್ನು ತಾಯಿಯಂದ್ರೆ ಹೇಳಬೇಕು. ಐಸ್ ಕ್ರೀಮ್ ತಿನ್ನು, ಬರ್ಗರ್ ತಿನ್ನು, ಪಿಜ್ಜಾ ತಿನ್ನು, ತಿನ್ಲಿ ಬೇಡ ಅನ್ನೋಲ್ಲ, ಅದು ಆದರ್ಶ ಅಲ್ಲ. ಅದು ಆದರ್ಶಗಳು ಹೇಗಿರಬೇಕು ಅಂದ್ರೆ, ನಾನು ಯಾವುದನ್ನು ನಂಬಿಕೊಂಡ್ರೆ ಜಗತ್ ಪ್ರಸಿದ್ಧನಾಗಬಹುದು, ಜಗತ್ತಿಗೆ ಮಾದರಿ ಆಗ್ಬೋದು, ಬೆಳಕಾಗ್ಬೋದು, ಅಂತ ಆದರ್ಶಗಳನ್ನ ತಾಯಿಯಂದ್ರು ಮಕ್ಕಳು ಸಣ್ಣವರಿದ್ದಾಗಲೇ ಕಣ್ಣಲ್ಲಿ ತುಂಬಬೇಕು. ಈಗ ತುಂಬದೆ ಹೋದ್ರೆ ಮುಂದೆ ಆಗಲ್ಲ. ಅದಕ್ಕೆ ನಾ ಹೇಳ್ತೀವಲ್ಲ, ಮಕ್ಕಳಿಗೆ ಸ್ವಾರ್ಥವನ್ನೇ ತಲೆಯಲ್ಲಿ ತುಂಬಿದ್ರೆ ಮುಂದೆ ಸ್ವಾರ್ಥಿಗಳಾಗಿ ಬೆಳೀತಾರೆ. ಜ್ಞಾನಿಗಳಾಗೋದಕ್ಕೆ ಪ್ರಯೋಜನ ಜ್ಞಾನಿಗಳೇ ಆಗ್ತಾರೆ. ಅದಕ್ಕೆ ಬೇವು ನೆಟ್ಟು ಬಿಟ್ಟು ಮಾವು ಬೇಕು ಅಂದ್ರೆ ಆದಿತೆ, ಎಂಥ ಬೀಜ ಹಾಕ್ತೀವೋ ಅಂಥದೇ ಬೆಳೆ ಬರುವಂಥದ್ದು. ತಂದೆ ತಾಯಂದ್ರು ಎಚ್ಚರಿಕೆಯಿಂದ ಹುಡುಕಾಡಿ ಹುಕ್ಕಾಡಿ ಪ್ರಪಂಚದಲ್ಲಿರುವಂತಹ ಆದರ್ಶದ ಗುಣಗಳನ್ನ ಮೌಲ್ಯಗಳನ್ನ ಮಕ್ಕಳಲ್ಲಿ ಆ ಮನಸ್ಸಲ್ಲಿ ಬಿತ್ತಿದ್ರೆ ಅವರು ಮೌಲ್ಯವಂತರಾಗಿ ಬೆಳೆದಾರು ಅನ್ನೋ ನಂಬಿಕೆ.
1: ಕರುನಾಡು ಬಾಬೆಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
2: ಕರುನಾಡು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
3: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:40:43. ನೇಗಿಲೆ ಮಡಿತ. ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಕೆ ಕುರಿತು ಇರುವಕ್ಕೆ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿ ಪುಂಡಲಿಕ ಅವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ನಮಸ್ಕಾರ ರೈತ ಬಾಂಧವರಿಗೆ, ನನ್ನ ಹೆಸರು ಪುಂಡಲಿಕ, ನಾನು ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ. ಇಂದು ನಾವು ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಸುವ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯವು ಅಡಿಕೆ ಉತ್ಪಾದನೆಯಲ್ಲಿ ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿದ್ದು, ಈ ಅಡಿಕೆ ಸುಲಿಯುವ ಸಮಯದಲ್ಲಿ ದೊರೆಯುವ ಅಡಿಕೆ ಸಿಪ್ಪೆ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ರಸ್ತೆ ಬದಿಯಲ್ಲಿ ಸುರಿದು ಬರುತ್ತಾರೆ. ಇದರಿಂದಾಗಿ ರಸ್ತೆ ಇಕ್ಕೆಲದಲ್ಲಿ ಅಡಿಕೆ ಸಿಪ್ಪೆ ರಾಶಿಯನ್ನು ಕೂಡ ನಾವು ಕಾಣಬಹುದು. ಅಡಿಕೆ ಸುಲಿದ ನಂತರ ಅಡಿಕೆ ಸಿಪ್ಪೆಯನ್ನು ರಸ್ತೆ ಬದಿಯಲ್ಲಿ ಸುರಿಯುವುದು ಅಥವಾ ಸುಟ್ಟು ಹಾಕುವುದು ಒಂದು ಸಾಮಾನ್ಯ ಪ್ರಕ್ರಿಯೆ ಎನಿಸಿದರೂ ಇದರಿಂದ ಆಗುವ ಹಾನಿ ಅಪಾರ. ಅಡಿಕೆ ಸಿಪ್ಪೆ ಒಂದು ಸಾವಯವ ಪದಾರ್ಥವಾಗಿದ್ದು ಬೆಳೆಗೆ ಬೇಕಾದ ಪೋಷಕಾಂಶಗಳ ಆಗರವಾಗಿದೆ. ಈ ರೀತಿ ಸಾವಯವ ಪದಾರ್ಥಗಳನ್ನು ವ್ಯರ್ಥ ಮಾಡುವ ಬದಲಿಗೆ ಕಾಂಪೋಸ್ಟೀಕರಣಗೊಳಿಸಿ ತೋಟದ ಮಣ್ಣಿಗೆ ಸೇರಿಸಿದ್ದೇ ಅದರಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿ ಮಣ್ಣಿನಲ್ಲಿ ನೀರಿಗೆ ಹೊಡೆದುಕೊಳ್ಳುವ ಶಕ್ತಿ ಸುಧಾರಣೆಗೊಳ್ಳುವ ಜೊತೆಗೆ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತದೆ. ಇಷ್ಟೆಲ್ಲ ಉಪಯೋಗಗಳು ಇದ್ದರೂ ಇದನ್ನು ಅಡಿಕೆ ಸಿಪ್ಪೆ ಮಾಡಲು ರೈತರು ಹಿಂಜರಿಯುವುದಕ್ಕೆ ಮುಖ್ಯ ಕಾರಣ ಇದು ಕಾಂಪೋಸ್ಟೀಕರಣಗೊಳ್ಳಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ಅಡಿಕೆ ಸಿಪ್ಪೆ ಕಾಂಪೋಸ್ಟೀಕರಣಗೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳಲು ಕಾರಣ ಸಾರಜನಕದ ಅನುಪಾತ, ಲಿಗ್ನಿನ್, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಪ್ರಮಾಣ ಅಡಿಕೆ ಸಿಪ್ಪೆ ಕಳೆಯುವಿಕೆಯಲ್ಲಿ ಪ್ರಮುಖ ಅಡಚಣೆ. ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ಇಂಗಾಲ ಸಾರಜನಕ ಅನುಪಾತವು 21:31 ಅತಿ ಅವಶ್ಯಕವಾಗಿರುತ್ತದೆ. ಇಲ್ಲವಾದಲ್ಲಿ ಗೊಬ್ಬರ ತಯಾರಿಕೆ ಹೆಚ್ಚು ಸಮಯ ಬೇಕಾಗುತ್ತದೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಕೆಳದಿ ಶಿವಪನಕೆ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸುಮಾರು 6 ತಿಂಗಳಲ್ಲಿ ಕಾಂಪೋಸ್ಟೀಕರಣಗೊಳ್ಳುವ ವಿಧಾನವನ್ನು ಕಂಡುಹಿಡಿದಿದ್ದಾರೆ. ಅದು ಏನೆಂದರೆ, ಗಟ್ಟಿಯಾದ ಸಿಮೆಂಟ್ ಇಟ್ಟಿಗೆಗಳನ್ನು ಬಳಸಿ 20 ಅಡಿ ಉದ್ದ, 5 ಅಡಿ ಅಗಲ, 5 ಅಡಿ ಎತ್ತರದ ಕೊಟ್ಟಿಗೆಯನ್ನು ತಯಾರಿಸಿಕೊಳ್ಳಬೇಕು. ಈ ಕಾಮಗಾರಿಗೆ ರೈತರು ತಾವೇ ಮಾಡಿಕೊಂಡರೆ ಸುಮಾರು 30,000 ಖರ್ಚಾಗುತ್ತದೆ. ಇದು ಸುಮಾರು 20 ವರ್ಷಗಳ ಕಾಂಪೋಸ್ಟ್ ತಯಾರಿಕೆಗೆ ಉಪಯೋಗಿಸಬಹುದು. ತಯಾರಿಸುವ ವಿಧಾನ, ಮೊದಲಿಗೆ ಕಾಂಪೋಸ್ಟ್ ತಯಾರಿಕೆ ಒಣಗಿದ ಅಡಿಕೆ ಸಿಪ್ಪೆಯನ್ನು ಮಾತ್ರ ಉಪಯೋಗಿಸಬೇಕು. ಗುಂಡಿಯ ತಳಭಾಗದಲ್ಲಿ ನೆಲದ ಮೇಲೆ ತೆಳವಾದ ಒಣಗಿದ ಎಲೆ ಸ್ವಲ್ಪ ಪ್ರಮಾಣದ ಕೆಂಪು ಮಣ್ಣು ಹರಡಬೇಕು. ತೊಟ್ಟೆಯ 1/3 ಭಾಗದಷ್ಟು ಅಡಿಕೆ ಸಿಪ್ಪೆ ತುಂಬಿ ಅದರ ಮೇಲೆ 1 ಕೆಜಿ ಯೂರಿಯಾ 1 ಕೆಜಿ ಸೂಕ್ಷ್ಮ ಜೀವಿಗಳ ಮಿಶ್ರಣ ಹಾಗೂ ಅದರ ಮೇಲೆ ಸಗಣಿ ಬಗಳನ್ನು ಚೆನ್ನಾಗಿ ನೆನೆಸಬೇಕು. ಈ ರೀತಿ 3 ಪದಗಳು ತುಂಬಿದ ನಂತರ ಮೇಲ್ಭಾಗದಲ್ಲಿ ತೆಂಗಿನ ಸೋಗೆಯಿಂದ ಮುಚ್ಚಿ ಸಾಧ್ಯವಾದರೆ ಚಪ್ಪರ್ ಹಾಕಿ ಸೂರ್ಯನ ಬಿಸಿಲು ಭಾಗಶಃ ಬೀಳುವಂತೆ ಮಾಡಿದರೆ ಒಳ್ಳೆಯದು. ಈ ರೀತಿ ಹಂತ ಹಂತವಾಗಿ ಅಡಿಕೆ ತ್ಯಾಜ್ಯವನ್ನು ತುಂಬಿ ನಂತರ 2-3 ದಿನಗಳನ್ನು ನೀರನ್ನು ಹಾಕಿ ಈ ತೇವಾಂಶವನ್ನು ಕಾಪಾಡಿಕೊಳ್ಳಬೇಕು. ತಿಂಗಳಿಗೊಮ್ಮೆ 3 ತಿಂಗಳವರೆಗೆ ಗುದ್ದಲಿಯಿಂದ ಅಡಿಕೆ ಸಿಪ್ಪೆಯನ್ನು ತಿರುವಿ ಹಾಕುವುದು ಒಳ್ಳೆಯದು. 3 ತಿಂಗಳ ನಂತರ ಅಡಿಕೆ ಸಿಪ್ಪೆಯು ಸ್ವಲ್ಪ ಮೆದುವಾಗುತ್ತದೆ. ಆಗ ಪ್ರತಿ ತೊಟ್ಟಿಗೆ 5 ಕೆಜಿ ಎರೆಹುಳವನ್ನು ಬಿಡಬೇಕು. ಪ್ರತಿ ವಾರ ತೆಳುವಾದ ಸಗಣಿ ಬಗ್ಗಳು ಹಾಕಿ ತೇವಾಂಶವನ್ನು ಕಾಪಾಡಿಕೊಳ್ಳುವುದರಿಂದ 6 ತಿಂಗಳು ಉತ್ಕೃಷ್ಟವಾದ ಗೊಬ್ಬರ ತಯಾರಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 9660324048. ಧನ್ಯವಾದಗಳು.
3: ಇದುವರೆಗೂ ನೇಗಿಲು ಮಿಡಿತ ಕಾರ್ಯಕ್ರಮದಲ್ಲಿ ಅಡಿಕೆ ಸಿಪ್ಪೆಯಿಂದ ಕಾಂಪೋಸ್ಟ್ ತಯಾರಿಕೆ ಕುರಿತು ಇರುವಕಿಯ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದ ವಿದ್ಯಾರ್ಥಿ ಪುಂಡರಿಕ ಅವರಿಂದ ಮಾಹಿತಿ ಕೇಳಿದ್ರಿ. ಕೇಳುವರೆ ನಮ್ಮ ನಿಲಯದಿಂದ ಬೆಳಿಗ್ಗೆ 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಎಂಎ ಅವರ ಹಾಡುಗಾರಿಕೆ. ಪಕವಾದ್ಯದಲ್ಲಿ ಸಹಕಾರ ಮೃದಂಗ ಹೆಚ್ ವಿ ಕೇಶವ, ವೈಲಿನ್ ಹೆಚ್ ವಿ ರಘುರಾಮ್. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:35 ಭಾವಗೀತೆಗಳನ್ನು ಆಲಿಸುವರಿ. 10:00 ಹಾಡು ಮಾತಾಡು. ಸ್ನೇಹಿತರೆ, ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಟೆಲಿಕ್ವಿಸ್ ಪ್ರಸಾರವಾಗಲಿದೆ. ನಾವು ಕೇಳುವ ತಲಾ 3 ಪ್ರಶ್ನೆಗಳಿಗೆ ಕರೆ ಮಾಡೋದ್ರ ಮೂಲಕ ಉತ್ತರಿಸಬಹುದು. ಗಮನಿಸಿ, 1 ಪ್ರಶ್ನೆಗೆ ಉತ್ತರಿಸಿದರೆ 2ನೇ ಪ್ರಶ್ನೆಗೆ ಹೋಗ್ತೀವಿ, ಹಾಗೆ 2ನೇ ಪ್ರಶ್ನೆಗೆ ಉತ್ತರಿಸಿದರೆ 3ನೇ ಪ್ರಶ್ನೆಗೆ ಹೋಗ್ತೀವಿ. ಒಬ್ಬರಿಗೆ ಮಾತ್ರ ತಾವು ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಸಮಯ ಆಗ್ತಾ ಇದೆ. 6:45. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನು, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂತಹದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್ಲು, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಳ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಚನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮ ಕೂಗೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.

0: ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಭದ್ರಾವತಿ ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಜ್ಜಿ ಆಸ್ಪತ್ರೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿನೋದ್ ಕುಮಾರ್ ಎಂಕೆ, ಸಜ್ಜಿ ಮಕ್ಕಳ ಮತ್ತು ತಾಯಂದ್ರ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಕ್ಕಳಲ್ಲಿ ಅತಿಯಾದ ತೂಕ, ಓವರ್ ವೈಟ್ ಮತ್ತೆ ಒಬೆಸಿಟಿ ಏನಿದೆಯಲ್ಲ, ಇದು ಅನೇಕ ಅಂಗಾಂಗ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರುತ್ತೆ. ಅದು ಯಾವ್ಯಾವು ಅಂತ ಇಂದಿನ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡುವ. ಒಂದು, ಮೆಟಬೋಲಿಕ್ ಸಮಸ್ಯೆಗಳು, ಇನ್ಸುಲಿನ್ ಪ್ರತಿರೋಧ, ಹೆಚ್ಚು ತಿನ್ನೋದು, ಶರೀರದಲ್ಲಿ ಹೆಚ್ಚು ಸಕ್ಕರೆ ಅಂಶ ಅಥವಾ ಗ್ಲುಕೋಸ್ ಅಂಶ ಸೇರುವಂತದ್ದು, ಹಾಗಾಗಿ ಇನ್ಸುಲಿನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗೋದು, ಹಾಗಾಗಿ ಅದರ ಕೆಲಸ ಕಾರ್ಯಕ್ಷಮತೆನ ಅದು ಕಡಿಮೆ ಮಾಡ್ಕೊಳೋದು, ಈ ಸ್ಥಿತಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಸುಲಿನ್ ಪ್ರತಿರೋಧ ಅಂತ ಕರಿತೀವಿ. ಇದು ಮುಂದುವರೆದು ಅಥವಾ ಇದರ ನೆಕ್ಸ್ಟ್ ಸ್ಟೇಜ್ ಯಾವುದು ಅಂತಂದ್ರೆ ಟೈಪ್ 2 ಡಯಾಬಿಟಿಸ್ ಮೆಲೆಟಸ್. ಅಂದ್ರೆ ದೊಡ್ಡವರಲ್ಲಿ ಏನ್ ಕಂಡು ಬರುತ್ತಲ್ಲ ಶುಗರ್ ಕಾಯಿಲೆ, ಅದು ಹಿಂದೆ ವಯಸ್ಕರಲ್ಲಿ ಅಷ್ಟೇ ಕಂಡು ಬರ್ತಾ ಇದ್ದು ಇತ್ತೀಚೆಗೆ ಒಬೇಸ್ ಅತಿಯಾದ ತೂಕ ಇರೋ ಮಕ್ಕಳಲ್ಲೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು ಮುಂದುವರೆದು ಹೊಟ್ಟೆ ಸುತ್ತ ಕೊಬ್ಬು, ವಿಸರಲ್ ಒಬೆಸಿಟಿ ಅಂತ ಹೇಳ್ತೀವಿ, ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಮತ್ತೆ ಶರೀರದಲ್ಲಿ ಕೊಬ್ಬಿನ ಅಂಶದ ಏರುಪೇರು ಆಗುವಂತದ್ದು, ಟ್ರೈಗ್ಲಿಸರೈಡ್ಸ್ ಅಂಶ ಹೆಚ್ಚಾಗುವಂಥದ್ದು, LDL ಕೊಲೆಸ್ಟ್ರಾಲ್ ಶರೀರಕ್ಕೆ ಅಗತ್ಯ ಇಲ್ಲದೆ ಇರೋ ಕೊಲೆಸ್ಟ್ರಾಲ್ ಹೆಚ್ಚಾಗುವಂಥದ್ದು, HDL ಕೊಲೆಸ್ಟ್ರಾಲ್ ಒಳ್ಳೆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಆಗುವಂಥದ್ದೆಲ್ಲ ಉಂಟಾಗಬಹುದು. ಇದು ಮುಂದುವರೆದು ಹೃದಯ ಮತ್ತು ರಕ್ತನಾಳಗಳ ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು. ಭವಿಷ್ಯದಲ್ಲಿ ಕೊರೊನರಿ ಆರ್ಟರಿ ಡಿಸೀಸ್ ಅಪಾಯ ಅಂತಾರ, ಅಂದ್ರೆ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಏನ್ ಹೇಳ್ತೀವಿ, ಶುಗರು BP ಕಾಯಿಲೆ ಮುಂದುವರೆದು ಬರುತ್ತಲ್ಲ ಅದು ಕೂಡ ಆಗಬಹುದು. ಬಾಲ್ಯದಲ್ಲಿಯೇ ಅಥೆರೋಸ್ಕ್ಲೀರೋಸಿಸ್ ಪ್ರಕ್ರಿಯೆ ಆರಂಭವಾಗಬಹುದು, ರಕ್ತನಾಳಗಳಲ್ಲಿ ಕೊಬ್ಬಿನಂಶ ಶೇಖರಣೆ ಏನಿದೆ ಅತಿಯಾದ ತೂಕ ಇರೋ ಮಕ್ಕಳಲ್ಲಿ ಶುರುವಿಂದನೇ ಆಗಬಹುದು. ಇದು ಹೊರತುಪಡಿಸಿ ಮಕ್ಕಳಲ್ಲಿ ಕೊಬ್ಬಿನಂಶ ಎಲ್ಲ ಲಿವರ್ ಅಲ್ಲೂ ಕೂಡ ಸಂಗ್ರಹ ಆಗ್ತಾ ಹೋಗಬಹುದು, ಅದು ಮುಂದುವರೆದು ಫೈಬ್ರೋಸಿಸ್ ಸಿರೋಸಿಸ್ ಕೂಡ ಆಗುವಂತ ಅಪಾಯ ಇರುತ್ತೆ. ಸೊ ಒಟ್ಟಾರೆ ತೂಕ ಇರೋ ಮಕ್ಕಳಲ್ಲಿ ಈ ಲಿವರ್ ರಿಲೇಟೆಡ್ ಫ್ಯಾಟ್ ಡೆಪೋಸಿಷನ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಪ್ರಮಾಣ ಗಣನೀಯವಾಗಿದೆ. ಅತಿಯಾದ ತೂಕ ಇರೋದ್ರಿಂದ ಕುತ್ತಿಗೆ ಸುತ್ತಮುತ್ತ, ಎದೆ ಭಾಗ ಸುತ್ತಮುತ್ತ ಹೆಚ್ಚಿನ ಫ್ಯಾಟ್ ತುಂಬಿಕೊಂಡಿರೋದ್ರಿಂದ ನಿದ್ರೆಯಲ್ಲಿ ಉಸಿರಾಟದ ತಡೆ ಆಗಬಹುದು, ಮತ್ತೆ ನಿದ್ರೆಯ ದಿನದಲ್ಲಿ ನಿದ್ರೆ ಪಾಟು ಕೂಡ ಮಗು ಪಡಬಹುದು. ಇದಕ್ಕೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಅಪ್ನಿಯಾ ಅಂತೇವೆ. ವ್ಯಾಯಾಮ ಸಹನಾ ಶಕ್ತಿ ಕಡಿಮೆ, ನೋಡ್ಲಿಕ್ಕೆ ದಪ್ಪ ಇರುತ್ತೆ, ನೋಡ್ಲಿಕ್ಕೆ ಹೈಟ್ ಇರುತ್ತೆ, ಎಲ್ಲ ಇರುತ್ತೆ, ಆದ್ರೆ ಮಗುಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ಬಹುದು, ಮೆಟ್ಲತ್ತದು ಇಳಿಯೋದು ಕಷ್ಟ ಆಗ್ಬಹುದು, ಸಣ್ಣ ಪುಟ್ಟ ತನ್ನ ಕೆಲಸಗಳನ್ನು ಮಾಡ್ಕೊಳ್ಲಿಕ್ಕೂ ಒಬೆಸಿಟಿಯಿಂದ ಕಷ್ಟ ಆಗ್ಬಹುದು. ಇದು ಹೊರತುಪಡಿಸಿ ಮಾಂಸಖಂಡ ಮತ್ತು ಬೋನಿನ ಸಮಸ್ಯೆಗಳು ಕೂಡ ಉಂಟು ಮಾಡಬಹುದು, ಮೊಣಕಾಲು ನೋವು, ಹಿಪ್ ಜಾಯಿಂಟ್ ಸಮಸ್ಯೆಗಳು, ಬೆನ್ನಿನ ನೋವು, ಮತ್ತೆ ಹೆಚ್ಚು ತೂಕದ ಪರಿಣಾಮದಿಂದ ಸ್ಕೆಲಿಟಲ್ ಗ್ರೋತ್ ಮೇಲೆ ಒತ್ತಡ ಉಂಟಾಗಬಹುದು. ಮುಖ್ಯವಾಗಿ ಇತ್ತೀಚೆಗೆ ಕಿಶೋರಿಯರಲ್ಲಿ ಹಾರ್ಮೋನಲ್ ಮತ್ತು ಪ್ಯೂಬರ್ಟಿ ಸಮಸ್ಯೆಗಳು ಕಾಣಿಸ್ತಾ ಇದೆ, ಬಾಲಕಿಯರು ಬೇಗ ಪ್ಯೂಬರ್ಟಿಯನ್ನು ತಲುಪ್ತಾ ಇದ್ದಾರೆ. PCOS ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಆಗುವಂತದ್ದು, ಅದು ಬಿಟ್ಟು ಮಾಸಿಕ ಚಕ್ರದಲ್ಲಿ ಅಸಮತೋಲನ ಕೂಡ ಆಗುವಂತದ್ದು. ಜೀರ್ಣಾಂಗ ಸಮಸ್ಯೆಗಳು ಹೊರತುಪಡಿಸಿದ್ದಲ್ಲ, ಸ್ಥೂಲಕಾಯ ಇರುವಂತ ಮಕ್ಕಳಲ್ಲಿ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಮತ್ತು ಮಲಬದ್ಧತೆ ಕೂಡ ಉಂಟಾಗಬಹುದು. ಇದು ಕೇವಲ ಶಾರೀರಿಕ ಸಮಸ್ಯೆ ಆಗದೇನೆ ಮಾನಸಿಕ ಸಮಸ್ಯೆಗಳನ್ನು ಕೂಡ ಪರಿಣಾಮಗಳನ್ನು ಉಂಟು ಮಾಡಬಹುದು. ಆತ್ಮವಿಶ್ವಾಸ ಕುಗ್ಗೋದು, ಶಾಲೆಯಲ್ಲಿ ಕಿರುಕುಳ, ಸಾಮಾಜಿಕವಾಗಿ ದೂರ ಉರಿಯುವುದು ಮತ್ತು ಆಂಗ್ಸೈಟಿ ಮತ್ತೆ ಡಿಪ್ರೆಷನ್ ಕೂಡ ಆಗಬಹುದು. ಸ್ಥೂಲ ಮಕ್ಕಳು ತಮ್ಮ ದೇಹದ ಬಗ್ಗೆ ಈನ ಅಭಿಪ್ರಾಯ ಹೊಂದುವುದು ಸಾಧ್ಯತೆ ಇವರಲ್ಲೇ ಹೆಚ್ಚು. ದೀರ್ಘಕಾಲದ ಪರಿಣಾಮ ಸ್ಥೂಲ, ಮಕ್ಕಳಾಗಿ ಓವರ್ ವೈಟ್ ಒಬೇಸ್ ಇದ್ದವರು ದೊಡ್ಡವರಾದ್ಮೇಲೂ ಓವರ್ ವೈಟ್ ಒಬೇಸ್ ಆಗಿ ಉಳಿತಾರೆ, ಮುಂದೆ ಬೆಳೆದು ಟೈಪ್ 2 ಶುಗರ್ ಕಾಯಿಲೆ ಬರೋ ಚಾನ್ಸಸ್ ಹೆಚ್ಚಾಗುತ್ತೆ, ಹೃದಯ ರೋಗ, ಸ್ಟ್ರೋಕ್ ಮತ್ತು ಕೆಲ ಕ್ಯಾನ್ಸರ್ಗಳ ಅಪಾಯವೂ ಕೂಡ ಹೆಚ್ಚಾಗುತ್ತೆ. ಬಾಲ್ಯದಲ್ಲಿ ಏನ್ ಬಂದಿರೋ ಸ್ಥೂಲತೆ ಟ್ರ್ಯಾಕಿಂಗ್ ಫೆನಾಮಿನನ್ ಮುಖಾಂತರ ವಯಸ್ಕ ಜೀವನದಲ್ಲೂ ಮುಂದುವರಿಯುತ್ತದೆ, ಮತ್ತೆ ಒಟ್ಟಾರೆ ಜೀವನದ ಗುಣಮಟ್ಟದ ಮೇಲೆ ಇದು ಪರಿಣಾಮ ಬಿಟ್ಬಿಡುತ್ತೆ. ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಕಡಿಮೆ ಆಗುತ್ತೆ, ಶಾಲಾ ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಬೀಳುತ್ತೆ, ಸಾಮಾಜಿಕ ಜೀವನ ಗುಣಮಟ್ಟ ಕುಗ್ಗಿಬಿಡುತ್ತೆ. ಸೊ ಒಟ್ಟಾರೆಯಾಗಿ ಮಕ್ಕಳ ಸ್ಥೂಲಕಾಯ ಏನಿದೆ, ಒಬೆಸಿಟಿ, ಬೊಜ್ಜುತನ ಏನಿದೆ, ಒಂದು ಬಹು ಅಂಗಾಂಗ ಪರಿಣಾಮ ಹೊಂದಿರೋ ರೋಗ ಸ್ಥಿತಿ. ಇದು ಕೇವಲ ತೂಕ ಹೆಚ್ಚಳವಲ್ಲ, ಹೃದಯ, ಮೆಟಬಾಲಿಕ್ ವ್ಯವಸ್ಥೆ, ಲಿವರ್, ಜಾಯಿಂಟ್ಸ್, ಹಾರ್ಮೋನ್ಸ್, ಈವನ್ ಮಾನಸಿಕ ಆರೋಗ್ಯದ ಮೇಲೂ ಕೂಡ ದೀರ್ಘಕಾಲಿಕ ಪರಿಣಾಮ ಬೀಳುತ್ತೆ. ಆದ್ದರಿಂದ ತಡೆಗಟ್ಟುವುದು, ಬೇಗ ಗುರುತಿಸೋದು ಮತ್ತು ಸಮಗ್ರ ನಿರ್ವಹಣೆ ಅತ್ಯಂತ ಅಗತ್ಯ. ಧನ್ಯವಾದಗಳು.
4: ಏನ್ ರಾಮಪ್ಪ, ಹೇಗಿದ್ದೀಯಾ?
5: ಚಂದ್ರಣ್ಣ, ಮಂಡಿ ನೋವಿನಿಂದ ಸಾಕಾಗಿ ಹೋಗಿದೆ.
4: ಒಂದ್ ವರ್ಷದ ಹಿಂದೆ ನಾನು ಇಂಥದೇ ಗೋಳು
1: ಅನುಭವಿಸಿದ್ದೀರಿ.
6: ಪೂರ್ವ ಐಪಿಎಸ್ ಅಧಿಕಾರಿ ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಕೇಂದ್ರೇಣ ಅನುಪ್ರವೇಶೇಣ ಅನ್ಯೈಃ ಕಾರಣೈಃ ಚ ಜನಸಾಂಖ್ಯಿಕೀಯ ಪರಿವರ್ತನಸ್ಯ ಸಮಾಹ್ವಾನಾನ್ ನಿವಾರಣಾಯ ಉಚ್ಚಸ್ತರೀಯ ಸಮಿತ್ಯಾಃ ನಿರ್ಮಾಣಂ ವಿಹಿತಂ. ಸಾಮಾಜಿಕಾಂತರಜಾಲೀಯ ಪಟಲೆ ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಹ್ಯಃ ಅವದತ್ ಯತ್ ಸರ್ವೋಚ್ಚ ನ್ಯಾಯಾಲಯಸ್ಯ ಪೂರ್ವ ನ್ಯಾಯಾಧೀಶ ಪ್ರಕಾಶ ಪ್ರಭಾಕರ ನಾವಲೇಕರ ಸಮಿತ್ಯಾಃ ಅಧ್ಯಕ್ಷ ಭವಿಷ್ಯತಿ. ಜನಗಣನಾ ಆಯುಕ್ತೇನ ಸಹ ಪೂರ್ವ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಪೂರ್ವ ಐಪಿಎಸ್ ಅಧಿಕಾರಿ ಬಾಲಾಜಿ ಶ್ರೀವಾಸ್ತವ, ಅರ್ಥಶಾಸ್ತ್ರಿ ಡಾ ಸಮಿಕಾ ರವಿ ಇತ್ಯೇಷಾ ಚ ಸಮಿತ್ಯಾಃ ಸದಸ್ಯ ರೂಪೇಣ ನಿಯುಕ್ತಃ ಅಸ್ತಿ. ಗೃಹಮಂತ್ರಾಲಯಸ್ಯ ಸಂಯುಕ್ತ ಸಚಿವಃ ಏಕಃ ವೈದೇಶೀಯಃ ಸಮಿತ್ಯಾಂ ಸದಸ್ಯ ಸಚಿವ ರೂಪೇಣ ಕಾರ್ಯಂ ಕರಿಷ್ಯತಿ. ಗೃಹಮಂತ್ರಿಣಾ ಅಮಿತಶಾಹೇನ ಉಕ್ತಂ ಯತ್ ಡ್ರೋನ್ ಯಂತ್ರೈಃ ಮಾದಕದ್ರವ್ಯಾಣಾಂ ಶಸ್ತ್ರಾಣಾಂ ಚ ತಸ್ಕರಣಂ ನಿವಾರಯಿತುಂ ಅಗ್ರಮೇಷು ಷಣ್ಮಾಸೇಷು ಏವ ಸರ್ವಕಾರಃ ಡ್ರೋನ್ ಅವರೋಧ ಪ್ರಣಾಳ್ಯಾಃ ನಿಯೋಜನಂ ಪ್ರಚಾಲಯಿಷ್ಯತಿ. ರಾಜಸ್ಥಾನಸ್ಯ ಬಿಕಾನೇರ ಜನಪದಸ್ಯ ಸಾಂಚು ಸೀಮಾ ಪೋಸ್ಟ್ ಇತ್ಯತ್ರ ಬಿಎಸ್ಎಫ್ ಸೈನಿಕಾನ್ ಸಂಬೋಧಯನ್ ಸಹ ಅವದತ್ ಯತ್ ಯದ್ಯಪಿ ಸೀಮಪಾರಾತ್ ಉದ್ಭೂತಾಃ ವಿಭೀಷಿಕಾಃ ಮಹತ್ವಪೂರ್ಣಾನಿ ಏವ ಸಂತಿ, ತಥಾಪಿ ದೇಶಸ್ಯ ಅಂತಃ ಏತಾದೃಶಾನಾಂ ವಿಭೀಷಿಕಾನಾಂ ಸಹಾಯಂ ಕುರುವತಾಂ ಆಂತರಿಕ ತತ್ವಾನಾಂ ವಿಷಯೇಪಿ ಸಮಾನಂ ಧ್ಯಾನಂ ದಾತವ್ಯಂ.
7: ಡ್ರೋನ್ ಔರ್ ಅನ್ಯ ಉಪಕರಣ ಕೆ ಲಿಯೆ ಭಾರತ ಸರ್ಕಾರ ಡ್ರೋನ್ ರೋಧಿ ಸಂಯಂತ್ರ ಲಗಾನೆ ಕಿ ಶುರುವಾತ್ ಅಗಲೇ 6 ಮಾಹ ಮೇ ಹೀ ಕರ್ ಲೇಗಿ. ಪರಂತು ಡ್ರೋನ್ ಉತರ್ತಾ ತೋ ಭಾರತ್ ಕಿ ಭೂಮಿ ಮೇ ಹೈ, ಕೌನ್ ಇಸ್ಕೆ ಅಂದರ್ ಕೆ ಮಟೀರಿಯಲ್ ಕೋ ದೇಶ ವಿರೋಧಿ ಕಾರ್ಯೋ ಕೆ ಲಿಯೆ ಉಪಯೋಗ ಕರ್ತಾ ಹೈ, ಇಸ್ ಪರ್ ಹಮಾರಿ ಪೈನಿ ನಜರ್ ಹೋನಿ ಚಾಹಿಯೆ. ಔರ್ ಇಸ್ಕೆ ನ್ಯೂಟ್ರಲೈಜೇಶನ್ ಕೆ ಲಿಯೆ ಸಿವಿಲ್ ಅಥಾರಿಟಿ ಔರ್ ಡಿಸ್ಟ್ರಿಕ್ಟ್ ಪುಲಿಸ್ ಸೇ ಹಮಾರಾ ಜೀವಂತ ಸಂಪರ್ಕ ಹೋನಾ ಚಾಹಿಯೆ.
6: ಆಸ್ಟ್ರೇಲಿಯಾ ದೇಶಸ್ಯ ವಿದೇಶ ಮಂತ್ರಿಣಾ ಪೆನಿ ವೋಂಗಃ ಇತ್ಯೇಷಾ ಹ್ಯಃ ನವದಿಲ್ಲ್ಯಾಂ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಮಿಲಿತವತಿ. ಶ್ರೀಮೋದಿ ರಕ್ಷಾ ವ್ಯಾಪಾರ ಪ್ರೌದ್ಯೋಗಿಕೀತ್ಯಾದಿಷು ಕ್ಷೇತ್ರೇಷು ವರ್ಧಮಾನಸ್ಯ ಭಾರತ ಆಸ್ಟ್ರೇಲಿಯಾ ವ್ಯಾಪಕ ಸಾಮರಿಕ ಸಹಭಾಗಿತ್ವಸ್ಯ ವಿಷಯೇಪಿ ಆಪೂರ್ತಿ ಶೃಂಖಲಾಯಾಃ ಸ್ಥಿತಿಸ್ಥಾಪಕತಾಯಾಃ ವಿಷಯೆ ಚ ಚರ್ಚಿತವಾನ್. ಪ್ರಧಾನಮಂತ್ರಿ ಅವದತ್ ಯತ್ ಭಾರತ ಆಸ್ಟ್ರೇಲಿಯಾ ದೇಶೌ ಸ್ವತಂತ್ರಂ ಮುಕ್ತಂ ಸುರಕ್ಷಿತಂ ಸಮೃದ್ಧಂ ಚ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ಕೃತೆ ನಿರಂತರಂ ಕಾರ್ಯಂ ಕರಿಷ್ಯತಃ. ವಿದೇಶ ಮಂತ್ರಿ ಡಾ ಎಸ್ ಜಯಶಂಕರಃ ಸುಶ್ರೀ ವೋಂಗ್ ಇತ್ಯನಯಾ ಸಹ ಸಪ್ತದಶತಮಸ್ಯ ವಿದೇಶ ಮಂತ್ರಿಣಾಂ ಫ್ರೇಮ್ವರ್ಕ್ ಸಂವಾದೇತ್ಯಸ್ಯ ಸಹ ಅಧ್ಯಕ್ಷತಾಂ ಕೃತವಾನ್. ಸಾಮಾಜಿಕಾಂತರಜಾಲೀಯ ಪಟಲೆ ಡಾಕ್ಟರ್ ಜಯಶಂಕರ ಅವದತ್ ಯತ್ತೆ ಹಿಂದ ಪ್ರಶಾಂತ ಪ್ರದೇಶ ಪಶ್ಚಿಮ ಏಷ್ಯಾಯಾ ಸ್ಥಿತಿಂ ಅನ್ಯೇಷು ಕ್ಷೇತ್ರೀಯ ವೈಶ್ವಿಕ ಬಹುಪಕ್ಷೀಯ ವಿಷಯೇಷು ಚ ಮತಾನಾಂ ಆದಾನ ಪ್ರದಾನಂ ಕೃತವಂತಃ. ಭಾಜಪೇತಿ ದಲಾಧ್ಯಕ್ಷ ನಿತಿನ ನವೀನ ಹ್ಯಃ ನವದಿಲ್ಲ್ಯಾಃ ದಲಸ್ಯ ಮುಖ್ಯಾಲಯೆ ನೋ ಬಿಜೆಪಿ ಇತಿ ಉಪಕ್ರಮಸ್ಯ ಅಂತರ್ಗತಂ ದ್ವಾದಶ ದೇಶಾನಾಂ ಅಭಿಯಾನ ಪ್ರಮುಖೈಃ ಸಹ ವಾರ್ತಾಲಾಪಂ ಅಕರೋತ್. ಶ್ರೀನವೀನಃ ಬ್ರಾಜಿಲ್, ಜರ್ಮನಿ, ಇಂಡೋನೇಷ್ಯಾ, ಮಲೇಷಿಯಾ, ಮಾರಿಸಸ್, ನ್ಯೂಜಿಲ್ಯಾಂಡ್, ಸೇಷೆಲ್ಸ್, ಸಿಂಗಾಪುರ್, ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ, ಥೈಲ್ಯಾಂಡ್, ವಿಯತ್ನಾಂ ಇತ್ಯಾದೀನಾಂ ದೇಶಾನಾಂ ಪ್ರತಿನಿಧೀನಾಂ ಸ್ವಾಗತಂ ಅಕರೋತ್. ತಥಾ ಚ ಭಾಜಪೇತಿ ದಲಸ್ಯ ಯಾತ್ರಾಯಾಃ ವಿಚಾರಧಾರಾಯಾಃ ಸಂಘಟನಾತ್ಮಕ ಶಕ್ತೇಃ ಲೋಕಸೇವಾಯಾಃ ಪ್ರತಿಬದ್ಧತಾಯಾಃ ಚ ವಿಷಯೇ ಅವಧಾನಂ ಪ್ರದತ್ತವಾನ್. केंद्रीय वाणिज्योद्योग मंत्री पीयूष गोयल दृढ़ विश्वास प्रकटितवान् यत् भारत कनाडा आर्थिक सहभागित्वस्य अग्रिम अध्याय विश्वासेन प्रेरित भविष्यति येन द्वयोः राष्ट्रयोः संयुक्त समृद्धि भविष्यति। गतरात्रौ कनाडा देशस्य टोरंटो नगरे राजनैतिक पुनरुत्थापनात् वाणिज्यिक वितरण पर्यन्तम् इति मंत्रिस्तरीय पूर्ण सम्मेलनस्य उद्घाटन सत्रं संबोधितवान्। इति वार्ताः।
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಸ್ಟುಡಿಯೋ ಸಮಯ 7:40.
8: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
9: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನು ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.
10: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
11: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
12: ಜಾಣರಾಗಿರಿ, ಜಾಗರೂಕರಾಗಿರಿ.
13: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
14: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
13: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
14: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್?
15: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
16: ರಸಗಂಗೆ, ಗಾನಗಂಗೆ ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
17: ಆಕಾಶವಾಣಿ, ಸಮಯ 7:02:26. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
18: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
19: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿ

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ವಾರ್ತೆಗಳ ವಿವರ: ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ್ರ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ ಸೂಚಿಸುತ್ತದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ರಾಷ್ಟೀಯ ಸಂತ ಆಚಾರ್ಯ 108 ಗುಣಧರ ನಂದಿ ಮಹಾರಾಜರ ನೇತೃತ್ವದಲ್ಲಿ ಎಜಿಎಂ ಇಂಜಿನಿಯರಿಂಗ್ ಕಾಲೇಜು ಉದ್ಘಾಟನೆ ಹಾಗೂ 151 ಭಗವಾನ್ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ದೀಕರಣ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಷ್ಟೀಯ ಸಂತ ಆಚಾರ್ಯ ಗುಣಧರನಂದಿ ಮಹಾರಾಜರು ಮಾನವೀಯತೆ, ಶಾಂತಿ, ಕರುಣೆ ಮತ್ತು ಸಾಮಾಜಿಕ ಜಾಗೃತಿಗೆ ದೈವಿಕ ಸ್ಫೂರ್ತಿಯಾಗಿದ್ದರು. ಅವರ ಇಡೀ ಜೀವನ ತ್ಯಾಗ, ತಪಸ್ಸು, ಧ್ಯಾನ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಮೀಸಲಾಗಿದೆ. ಸಮಾಜಕ್ಕೆ ಆಧ್ಯಾತ್ಮಿಕ ಸಂದೇಶವನ್ನು ನೀಡುವ ಜೊತೆಗೆ ಶಿಕ್ಷಣ, ಸೇವೆ ಮತ್ತು ಸಂಸ್ಕೃತಿಯ ಮೂಲಕ ಬಲಿಷ್ಠ ಭಾರತವನ್ನು ನಿರ್ಮಿಸುವ ಸಂದೇಶ ನೀಡಿದ್ದಾರೆ ಎಂದು ತಿಳಿಸಿದರು. ಸಮಾಜದಲ್ಲಿ ನೈತಿಕತೆ ಬೆಳೆಸುವ ಶಿಕ್ಷಣ ವ್ಯವಸ್ಥೆ ಅವಶ್ಯವಾಗಿದ್ದು, ಜ್ಞಾನದೊಂದಿಗೆ ಮೌಲ್ಯಗಳ ಸಂಯೋಜನೆ ಅತ್ಯಗತ್ಯ ಎಂದು ಅವರು ಪ್ರತಿಪಾದಿಸಿದರು. ಕರ್ನಾಟಕ ಕೃಷಿ ನಾವೀನ್ಯತೆ, ಕೃಷಿ ಉದ್ಯಮಶೀಲತೆ ಹಾಗೂ ಸುಸ್ಥಿರ ಕೃಷಿ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಪ್ರಮುಖ ರಾಜ್ಯವಾಗಿ ಗುರುತಿಸಿಕೊಂಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬೆಂಗಳೂರು ಜಿಕೆವಿಕೆ ಆವರಣದಲ್ಲಿ ನಡೆದ ಅಗ್ರಿ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು, ಕೃಷಿ ಕ್ಷೇತ್ರದ ನವೀನತೆ, ತಂತ್ರಜ್ಞಾನ ಆಧಾರಿತ ಬೆಳವಣಿಗೆ ಹಾಗೂ ಭವಿಷ್ಯದ ಕೃಷಿ ದಿಕ್ಸೂಚಿಗಳ ಕುರಿತು ಮಾತನಾಡಿದರು. ರಾಜ್ಯದಲ್ಲಿರುವ ಪ್ರಮುಖ ಕೃಷಿ ವಿಶ್ವವಿದ್ಯಾನಿಲಯಗಳು, ಸಂಶೋಧನಾ ಸಂಸ್ಥೆಗಳು, ಸ್ಟಾರ್ಟ್ಅಪ್ಗಳು, ಇನ್ಕ್ಯುಬೇಷನ್ ಕೇಂದ್ರಗಳು ಹಾಗೂ ಪ್ರಗತಿಪರ ರೈತರ ಬಲಿಷ್ಠ ಜಾಲವು ತಂತ್ರಜ್ಞಾನ ಆಧಾರಿತ ಕೃಷಿ ಪರಿವರ್ತನೆಗೆ ಬಲ ನೀಡುತ್ತಿದೆ ಎಂದು ತಿಳಿಸಿದರು. ಇಂದಿನ ಯುವಕರು ಹಾಗೂ ಕೃಷಿ ಪದವಿ

0: ಮತದಾನ ಜೂನ್ 18ರಂದು ನಡೆಯಲಿದ್ದು ಅಂದೇ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಬಿಕೆ ಹರಿಪ್ರಸಾದ್, ನಾಜೀರ್ ಅಹಮದ್, ತಿಪ್ಪಣ್ಣ, ಪ್ರತಾಪ್ ಸಿಂಹ ನಾಯಕ್, ಎನ್ ನಾಗರಾಜು, ಸುನೀಲ್ ವಲ್ಯಾಪುರೆ ಮತ್ತು ಗೋವಿಂದ ರಾಜು ಅವರ ಅಧಿಕಾರಾವಧಿ ಜೂನ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಗದಗ ಜಿಲ್ಲೆಯಲ್ಲಿ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ಕಾಮಗಾರಿಗಳು 4 ತಿಂಗಳೊಳಗೆ ಪೂರ್ಣಗೊಳ್ಳಲಿದ್ದು, ರಸ್ತೆ ಅಭಿವೃದ್ಧಿ ಕಾರ್ಯಗಳನ್ನು ಗುಣಮಟ್ಟದಿಂದ ಪೂರ್ಣಗೊಳಿಸುವಂತೆ ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅಧಿಕಾರಿಗಳಿಗೆ ಹಾಗೂ ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ. ಗದಗ ಬೆಟಗೇರಿ ನಗರದ 3 ವಿಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಸಾರ್ವಜನಿಕರ ಅನುಕೂಲಕ್ಕಾಗಿ ಕೈಗೆತ್ತಿಕೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳು ದೀರ್ಘಕಾಲ ಬಾಳಿಕೆ ಬರುವಂತಾಗಬೇಕು. ಕಾಮಗಾರಿಯ ಪ್ರತಿಯೊಂದು ಹಂತದಲ್ಲೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಗುಣಮಟ್ಟದಲ್ಲಿ ಯಾವುದೇ ರಾಜಿಯಾಗಬಾರದು ಎಂದು ಸಚಿವ ಎಚ್ಕೆ ಪಾಟೀಲ್ ತಿಳಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರ ತ್ಯಜಿಸುವ ವೇಳೆಗೆ ಅದು 10 ಲಕ್ಷ ಕೋಟಿ ತಲುಪಲಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಸಿ ರೆಡ್ಡಿ ಕಾಲದಿಂದ ಬಸವರಾಜ ಬೊಮ್ಮಾಯಿ ಸರ್ಕಾರದವರೆಗೆ ಒಟ್ಟು ಶೇಕಡ 47ರಷ್ಟು ಸಾಲ ಮಾಡಲಾಗಿತ್ತು. ಆದರೆ ಕಳೆದ 3 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರವೇ ಶೇಕಡ 53ರಷ್ಟು ಸಾಲ ಮಾಡಿದೆ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ಆದಾಯದ ಆಧಾರದ ಮೇಲೆ ಬಡವರಿಗೆ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಆದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿ ಈಗ ಅವುಗಳನ್ನು ಸಮರ್ಪಕವಾಗಿ ನೀಡಲು ವಿಫಲವಾಗಿದೆ ಎಂದು ದೂರಿದರು. ಸರ್ಕಾರದ ಖಜಾನೆ ಖಾಲಿಯಾಗಿರುವ ಕಾರಣ ಬಿಪಿಎಲ್ ಕಾರ್ಡ್ ರದ್ದುಪಡಿಸಲು ಸರ್ಕಾರ ಮುಂದಾಗಿದೆ. ಬಡವರ ಅನ್ನಕ್ಕೂ ಕತ್ತರಿ ಹಾಕಲು ಹೊರಟಿದೆ ಎಂದು ಅವರು ಆರೋಪಿಸಿದರು. 43 ವರ್ಷಗಳ ನಂತರ ಮತ್ತೆ ಧಾರವಾಡಕ್ಕೆ ನಗರ ಪಾಲಿಕೆ ದಕ್ಕಿದ್ದು ಅತ್ಯಂತ ಹೆಮ್ಮೆಯ ಸಂಗತಿ ಎಂದು ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಹೇಳಿದ್ದಾರೆ. ರಾಜ್ಯಪಾಲರು ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿರುವ ವಿಷಯ ತಿಳಿದು ಕರ್ನಾಟಕ ವಿದ್ಯಾವರ್ಧಕ ಸಂಘ ತುರ್ತು ಕಾರ್ಯಕಾರಿ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಹಾಗೂ ಅವಳಿ ನಗರದ ಜನಪ್ರತಿನಿಧಿಗಳಿಗೆ ಕೃತಜ್ಞತೆ ಸಲ್ಲಿಸಿತು. ವಿಶೇಷವಾಗಿ 11 ದಿನಗಳ ಕಾಲ ಸತ್ಯಾಗ್ರಹ ನಡೆಸಿರುವ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ನಡೆಸಿದ ಹೋರಾಟ ಮತ್ತು ಪ್ರಯತ್ನ ಅಭಿನಂದನೀಯವಾದದ್ದು. ಧಾರವಾಡದ ಜನತೆಯ ಬೇಡಿಕೆಗೆ ಮನ್ನಣೆ ಸಿಕ್ಕಿದ್ದು ಅತ್ಯಂತ ಹರ್ಷ ತಂದಿದೆ ಎಂದರು. ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಪಶ್ಚಿಮ ಘಟ್ಟದ ಜೀವವೈವಿಧ್ಯ, ಅರಣ್ಯ, ಪರಿಸರ ಕುರಿತು ಈವರೆಗೆ ನಡೆದಿರುವ ಸಂಶೋಧನೆಗಳು ಹಾಗೂ ಅಧ್ಯಯನಗಳ ಬಗ್ಗೆ ರಾಜ್ಯ ಮಟ್ಟದ ಕಾರ್ಯಾಗಾರ ಕಾಳಿ ಬೇಡ್ತಿ ಕಣಿವೆಗಳ ಮಧ್ಯೆ ಯಲ್ಲಾಪುರದಲ್ಲಿ ಇಂದು ಆಯೋಜಿತವಾಗಿದೆ ಎಂದು ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ ತಿಳಿಸಿದ್ದಾರೆ. ರಾಜ್ಯ ಜೀವವೈವಿಧ್ಯ ಮಂಡಳಿ, ತಾಲೂಕು ಪಂಚಾಯತ್ ಜೀವವೈವಿಧ್ಯ ಸಮಿತಿ ಯಲ್ಲಾಪುರ ಇವರು ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಕಾರ್ಯಾಗಾರ ಏರ್ಪಡಿಸಲಾಗಿದೆ. ಅಂತಾರಾಷ್ಟೀಯ ಜೀವವೈವಿಧ್ಯ ದಿನಾಚರಣೆ ಅಂಗವಾಗಿ ನಡೆಯುವ ಕಾರ್ಯಾಗಾರ ಈವರೆಗಿನ ಹಲವು ಅಧ್ಯಯನ ವರದಿಗಳು, ಶಿಫಾರಸು ಇವುಗಳನ್ನು ಆಧರಿಸಿ ಸರ್ಕಾರ ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಲಿದೆ. ಅತಿ ಹೆಚ್ಚು ರಾಸಾಯನಿಕ ಬಳಸಿ ಕೃಷಿ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಬೇಗ ಕಡಿಮೆಯಾಗುತ್ತದೆ ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸಾವಯವ ಕೃಷಿಕ ಚಂದ್ರಶೇಖರ್ ನಾರಾಯಣಪುರ್ ಹೇಳಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಮೂಗ್ತಿಹಳ್ಳಿ ಗ್ರಾಮದಲ್ಲಿ ನಡೆದ ಆರೋಗ್ಯಕರ ಭವಿಷ್ಯಕ್ಕಾಗಿ ಸಾವಯವ ಕೃಷಿ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ರಾಸಾಯನಿಕ ಬಳಸಿ ಬೆಳೆಗಳನ್ನು ಬೆಳೆಯುತ್ತಿರುವುದರಿಂದ ಸಣ್ಣ ವಯಸ್ಸಿನಿಂದಲೇ ಮಧುಮೇಹ, ರಕ್ತದೊತ್ತಡ ಕಾಯಿಲೆ ಹಾಗೂ ಪೌಷ್ಟಿಕಾಂಶ ಕೊರತೆಯಿಂದ ಅಂಗಾಂಗಗಳು ಹಾನಿಗೆ ತುತ್ತಾಗುತ್ತಿರುವ ಪ್ರಕರಣಗಳು ಕೇಳಿಬರುತ್ತಿವೆ. ಇದೇ ರೀತಿ ಮಣ್ಣಿಗೆ ವಿಷ ಉಣಿಸಿದರೆ ಭಾರತ 2042ರ ಹೊತ್ತಿಗೆ ಮಣ್ಣಿನ ಸತ್ವ ಕಳೆದುಕೊಳ್ಳಲಿದೆ ಎಂದು ವಿಶ್ವ

0: ಸಂಸ್ಥೆ ಎಚ್ಚರಿಕೆ ನೀಡಿದೆ. ಈ ಬಗ್ಗೆ ರೈತರು ಜಾಗೃತರಾಗಬೇಕೆಂದು ಅವರು ಕರೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಹಾವಳಿಯನ್ನು ಬೇರು ಸಹಿತ ಕಿತ್ತುಹಾಕಲು ಜಿಲ್ಲಾಡಳಿತ ಕ್ರಮ ವಹಿಸಿದ್ದು, ನಗರ ಪ್ರದೇಶಗಳಲ್ಲಿನ ಖಾಲಿ ನಿವೇಶನಗಳಲ್ಲಿ ಗಾಂಜಾ ಗಿಡಗಳು ಕಂಡುಬಂದರೆ ನೇರವಾಗಿ ಆಯಾ ನಿವೇಶನಗಳ ಮಾಲೀಕರ ವಿರುದ್ದವೇ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ರಾಷ್ಟೀಯ ಮಾದಕ ವಸ್ತು ಸಮನ್ವಯ ಪೋರ್ಟಲ್ ಸಮಿತಿ ಸಭೆಯಲ್ಲಿ ಡ್ರಗ್ಸ್ ನಿಯಂತ್ರಣ ಕುರಿತು ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿಯವರ 15 ಅಂಶಗಳ ಕಾರ್ಯಕ್ರಮಗಳನ್ನು ಕಾಲಮಿತಿಯೊಳಗೆ ತಲುಪಿಸಬೇಕು ಹಾಗೂ ಕಾರ್ಯಕ್ರಮದ ಪರಿಣಾಮಕಾರಿ ಅನುಷ್ಠಾನಕ್ಕೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಆದ್ಯತೆ ನೀಡಬೇಕು, ಯೋಜನೆಗಳ ಅನುಷ್ಠಾನದಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಎಂದು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶಿಕ್ಷಣವು ಸಂಸ್ಕೃತಿ ಸೇವೆ, ತಾಂತ್ರಿಕ ಅಭಿವೃದ್ಧಿ ಮತ್ತು ರಾಷ್ಟ ನಿರ್ಮಾಣದ ಹೊಸ ಪ್ರಜ್ಞೆಯ ಆರಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಕೃಷಿ ನಾವೀನ್ಯತೆ ಹಾಗೂ ಕೃಷಿ ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ದೇಶದಲ್ಲೇ ಕರ್ನಾಟಕ ಪ್ರಮುಖ, ಸಚಿವ ಎನ್ ಚಲುವರಾಯಸ್ವಾಮಿ. ರಾಜ್ಯದಲ್ಲಿ ತೆರವಾಗಲಿರುವ ವಿಧಾನ ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ಏರುತ್ತಿರುವ ರಾಜ್ಯ ಸರ್ಕಾರದ ಸಾಲದ ಪ್ರಮಾಣ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಧಾರವಾಡ ಪ್ರತ್ಯೇಕ ನಗರ ಪಾಲಿಕೆಗೆ ರಾಜ್ಯಪಾಲರ ಅಂಕಿತ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಸಂತಸ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
1: ದಿನನಿತ್ಯ ಬಳಕೆಯಲ್ಲಿ ಕ್ವಾಂಟಮ್ ತಂತ್ರಜ್ಞಾನ. ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಆಶ್ವೇಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಆಶ್ವೇಜಾ ಬಿ ಅವರು, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಶ್ವೇಜ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕೆಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನೋ ಪದ ಕೇಳಿದ ತಕ್ಷಣ ಸಾಮಾನ್ಯ ಜನರಿಗೆ ಏನಪ್ಪಾ ಇದೊಂದು ವಿಜ್ಞಾನದ ಪದ ಅಂತ ಅನ್ಸುತ್ತೆ, ವಿಜ್ಞಾನ ಕಲ್ತಿದವರಿಗೆ ಮಾತ್ರ ಇದು ಅರ್ಥ ಆಗತ್ತೆ, ನಮ್ಮಂತವ್ರಿಗೆ ಅರ್ಥ ಆಗೋದಿಲ್ಲ ಅಂತ ಮೊದಲು ತಲೆಗೆ ಬರುತ್ತೆ. ಸೊ ಹಾಗಾಗಿ ನನ್ನ ಮೊದಲ ಪ್ರಶ್ನೆನೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು ಅಂತ ಸರಳವಾಗಿ ತಿಳಿಸಿ.
3: ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಕ್ವಾಂಟಮ್ ಭೌತಶಾಸ್ತ್ರದ ತತ್ವಗಳನ್ನ ಆಧರಿಸಿ ಈ ಗಣಕಯಂತ್ರಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ನಾವು ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಾವು ಏನು ಗಣಕಯಂತ್ರಗಳನ್ನ ಬಳಸ್ತೀವಿ, ಲ್ಯಾಪ್ಟಾಪ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂತಹ ಗಣಕಯಂತ್ರಗಳು, ಈ ಎಲ್ಲ ಗಣಕಯಂತ್ರಗಳನ್ನು ವಿದ್ಯುನ್ಮಾನ ತಂತ್ರಜ್ಞಾನದಿಂದ ನಿರ್ಮಾಣಗೊಂಡಿರುವಂತದ್ದು. ಇವು ಬೈನರಿ ಲಾಜಿಕ್ ಅಂತ ಹೇಳ್ತೀವಿ ನಾವು. ಈ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ಗಳನ್ನ ಬಳಸುತ್ತೆ. ಈ ಬಿಟ್ಗಳು 0 ಅಥವಾ 1 ಈ ಇನ್ಫಾರ್ಮೇಶನ್ ಅನ್ನು ಮಾತ್ರ ಇರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಈ ಕ್ಯೂಬಿಟ್ ಒಂದೇ ಸಮಯದಲ್ಲಿ ಅನೇಕ ಸ್ಥಿತಿಗಳಲ್ಲಿ ಇರಬಹುದಾಗುತ್ತೆ. ಸೊ ಹೀಗಾಗಿ ಈ ಕ್ಯೂಬಿಟ್ಗಳನ್ನ ಆಧರಿಸಿ ಕ್ವಾಂಟಮ್ ಕಂಪ್ಯೂಟರ್ ಅಥವಾ ಕ್ವಾಂಟಮ್ ಗಣಕಯಂತ್ರಗಳನ್ನ ನಿರ್ಮಾಣ ಮಾಡಲಾಗುತ್ತದೆ. ಇದರಿಂದ ಆಗುವಂತಹ ಪ್ರಯೋಜನ ಏನು, ಏನಕ್ಕೆ ನಾವು ಈ ರೀತಿಯಾದಂತಹ ಕ್ಯೂಬಿಟ್ಗಳನ್ನು ಬಳಕೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಈಗ ಒಂದು ಶಾಲೆಯನ್ನು ತಗೊಂಡ್ರೆ, ಒಂದು ವಿದ್ಯಾರ್ಥಿಗಳ ಗುಂಪು ಒಂದು ಇದೆ ಅಂತ

0: ತಿಳ್ಕೊಳ್ಳೋಣ. ಅದರಲ್ಲಿ ಶಿಕ್ಷಕರು ಈ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಣ. ಒಂದು ಗ್ರಂಥಾಲಯ ಇದೆ, ಈ ಗ್ರಂಥಾಲಯದಲ್ಲಿ ಅನೇಕ ಪುಸ್ತಕಗಳಿದೆ. ಈ ಎಲ್ಲ ಪುಸ್ತಕಗಳನ್ನು ಹುಡುಕಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕಬೇಕು ಅಂತಂದ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬನೇ ವಿದ್ಯಾರ್ಥಿ ಎಲ್ಲಾ ಪುಸ್ತಕಗಳನ್ನು ಹುಡುಕಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪುಸ್ತಕವನ್ನು ಹುಡುಕೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ ಅಂತ ನಾವು ಗಮನಿಸಿದ್ರೆ, ಅದನ್ನೇ ಈ ಇಡೀ ವಿದ್ಯಾರ್ಥಿ ಸಮೂಹ, ಈ ಇಡೀ ವಿದ್ಯಾರ್ಥಿಗಳ ಗುಂಪು ಎಲ್ಲರೂ ಸೇರಿ ಒಟ್ಟಿಗೆ ಹುಡುಕಿದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಬೇಗ ಹುಡುಕಬಹುದು.
1: ಈಗ ಸಾಮಾನ್ಯವಾಗಿ ಬೇಗ ಇನ್ಫಾರ್ಮೇಶನ್ ಸಿಗತ್ತೆ, ಫಾಸ್ಟ್ ಆಗಿ ಕೆಲಸ ಆಗತ್ತೆ ಅನ್ನೋದೊಂದು ಸರಳವಾಗಿ ತಿಳ್ಕೊಂಡಾಯ್ತು. ಆದ್ರೆ ಸಾಮಾನ್ಯ ಜನರಿಗೆ ಇದರಿಂದ ಏನು, ಯಾವ ತರದಲ್ಲಿ ಬಳಸಬಹುದು ಅವರು?
0: ಈ ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ಕ್ಷೇತ್ರಗಳಲ್ಲಿ ಬಳಕೆ ಮಾಡಬಹುದಾಗಿದೆ. ನಮಗೆಲ್ಲರಿಗೂ ಗೊತ್ತು, ಈ ನಾವು ಈಗ ಬಳಸ್ತಾ ಇರುವಂತಹ ಕಂಪ್ಯೂಟಿಂಗ್ ಕೂಡ ಸಾಕಷ್ಟು ಶಕ್ತಿಶಾಲಿಯಾಗಿದೆ. ಆದ್ರೆ ಇವುಗಳ ಶಕ್ತಿಯನ್ನು ಮೀರಿ, ಈ ಕಂಪ್ಯೂಟರ್ಗಳ ಕೆಪಾಸಿಟಿಗೂ ಮೀರಿ ಅವುಗಳ ಕೈಲಿ ಆಗದೇ ಇರುವಂತಹ ಎಷ್ಟೊಂದು ಸಮಸ್ಯೆಗಳನ್ನು ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಹೊಸ ಹೊಸ ರೀತಿಯಾದಂತಹ ಕಂಪ್ಯೂಟಿಂಗ್ ತಂತ್ರಜ್ಞಾನಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ ಅನ್ನೋದು ಕೂಡ ಇದರಲ್ಲಿ
1: ಹೊಸ
0: ಆವಿಷ್ಕಾರವಾಗಿದೆ. ನಾನು ಈಗಾಗಲೇ ಹೇಳಿದಂತೆ ಕ್ವಾಂಟಮ್ ಕಂಪ್ಯೂಟರ್ದು ಮುಖ್ಯ ತತ್ವ ಏನು ಅಂತ ಹೇಳಿದ್ರೆ, ಅನೇಕ ಮಾರ್ಗಗಳಿದ್ರೆ ಇವು ಎಲ್ಲ ಮಾರ್ಗಗಳನ್ನು ಒಂದೇ ಸಮಯದಲ್ಲಿ ಎಲ್ಲ ಮಾರ್ಗಗಳನ್ನು ಅನ್ವೇಷಿಸಿ ಅದರಲ್ಲಿ ಯಾವುದು ಅತ್ಯಂತ ಸಮರ್ಪಕವಾದಂತಹ ಮಾರ್ಗ ಅಥವಾ ಯಾವುದು ಸಮರ್ಪಕವಾದಂತಹ ಉತ್ತರ ಅಂತ ಕಂಡುಹಿಡಿಯೋದಕ್ಕೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತವೆ. ನಾನು ಈಗಾಗಲೇ ಹೇಳಿದಂತೆ ಕ್ಯೂಬಿಟ್ ಅಂತ ಹೇಳಿದ್ನಲ್ಲ, ಅನೇಕ ಸ್ತರಗಳಲ್ಲಿ ಒಂದೇ ಸಮಯದಲ್ಲಿ ಅವು ಇರಬಹುದಾಗಿರುವಂತದ್ದು. ಸೊ ಇವು ಈ ಎಲ್ಲ ಮಾರ್ಗಗಳನ್ನು ನಮ್ಮ ಸಮಸ್ಯೆಗಳಲ್ಲಿ ಯಾವ್ಯಾವ್ದು ಮಾರ್ಗಗಳು ಎಲ್ಲ ಇದೆಯೋ ಅದೆಲ್ಲದನ್ನು ಒಂದೇ ಸತಿ ಹುಡುಕಿ ಅದರಲ್ಲಿ ಅತ್ಯಂತ ಸಮರ್ಪಕವಾದಂತಹ ಯಾವುದು ನಮಗೆ ಸೊಲ್ಯೂಷನ್ ಅಂತ ಏನಿದೆ ಅದನ್ನು ಕಂಡುಹಿಡಿಯಬಹುದಾಗಿದೆ. ಸೊ ಇದಕ್ಕೆ ನಮಗೆ ಕ್ವಾಂಟಮ್ ಕಂಪ್ಯೂಟರ್ಗಳು ಬಹಳ ಸಹಾಯಕವಾಗಿರುತ್ತೆ. ಇದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ನಾವು ಬಳಸಬಹುದು ಅಂತ ಹೇಳಿದ್ರೆ, ಅನೇಕ ಸ್ತರಗಳಲ್ಲಿ ಇದನ್ನು ಅನೇಕ ಕ್ಷೇತ್ರಗಳಲ್ಲಿ ನಾವು ಇದನ್ನು ಬಳಸಬಹುದಾಗಿದೆ. ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಪ್ರತಿದಿನ ನಾವು ಎಲ್ಲರೂ ಫೇಸ್ ಮಾಡುವಂತದ್ದು ಈ ಟ್ರಾಫಿಕ್ ಪ್ರಾಬ್ಲಮ್, ಸಂಚಾರ ದಟ್ಟಣೆ ಅಂತ ಸಮಸ್ಯೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಅನೇಕ ಮಾರ್ಗಗಳಿರುತ್ತವೆ, ಅನೇಕ ರೂಟ್ಸ್ ಇರುತ್ತೆ. ಇವುಗಳಲ್ಲಿ ಯಾವುದು ಅತ್ಯಂತ ಅತ್ಯಂತ ವೇಗವಾಗಿ ನಾವು ಹೇಗೆ ಹೋಗಬಹುದು, ಯಾವ ಮಾರ್ಗದಲ್ಲಿ ಹೋದ್ರೆ ಸಂಚಾರ ದಟ್ಟಣೆ ಕಡಿಮೆ ಇದೆ, ಯಾವ ಮಾರ್ಗವನ್ನು ನಾವು ಹಿಡಿದ್ರೆ ಬೇಗ ನಮ್ಮ ಗುರಿಯನ್ನು ತಲುಪಬಹುದು, ಈ ರೀತಿಯಾದಂತ ಎಲ್ಲ ವಿಷಯಗಳನ್ನು ನಾವು ಕ್ವಾಂಟಮ್ ಕಂಪ್ಯೂಟರ್ಸ್ ಅನ್ನು ಯೂಸ್ ಮಾಡಿಕೊಂಡು ಅತ್ಯಂತ ಸಮರ್ಪಕವಾಗಿ ನಾವು ಕಂಡುಹಿಡ್ಕೋಬಹುದು.
1: ಖಂಡಿತ, ನೀವು ಸರಿಯಾದ ಒಂದು ಉದಾಹರಣೆ ಕೊಟ್ರಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಪ್ ಅಲ್ಲಿ ಆಟೋ ಬುಕ್ ಮಾಡ್ತೀವಿ, ಟ್ಯಾಕ್ಸಿ ಬುಕ್ ಮಾಡ್ತೀವಿ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ ಯಾವ ಕಡೆ ಟ್ರಾಫಿಕ್ ಜಾಮ್ ಜಾಸ್ತಿ ಇದೆ, ಬೇರೆ ರೂಟ್ ಅಲ್ಲಿ ಯಾವ ಕಡೆಯಿಂದ ಬೇಗ ತಲುಪಬಹುದು ಅನ್ನೋದನ್ನ ನಮ್ಗೆ ಅಲ್ಲಿ ಮ್ಯಾಪ್ ಅಲ್ಲಿ ತೋರಿಸುತ್ತೆ. ಸೊ ಅದಕ್ಕೆ ಈ ಬಳಕೆ ಆಗುತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂತ ನಾವು ಸರಳವಾಗಿ ಅರ್ಥ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಇವಾಗ ಜನರಿಗೆ ಖಂಡಿತ ಅರ್ಥ ಆಗಿರುತ್ತೆ. ಹಾಗೆ ಇನ್ನು ರೈತರಿಗೆ ಅಂತ ಬಂದ್ರೆ ಇದರಿಂದ ಏನಾದ್ರೂ ಅವರಿಗೆ ಉಪಯೋಗ ಇದೆಯಾ? ಯಾಕಂದ್ರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು. ಸೊ ಅವರಿಗೂ ಕೂಡ ಇದರಿಂದ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಖಂಡಿತ ಈ ಆವಿಷ್ಕಾರಕ್ಕೆ ಒಂದು ಶಭಾಷ್ ಅಂತ ಹೇಳಬಹುದು.
0: ನಿಜ, ನಾನು ಈಗಾಗಲೇ ಹೇಳಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈ ತಂತ್ರಜ್ಞಾನವನ್ನು ಬಳಸಬಹುದು. ಈ ಹವಾಮಾನ ವೈಪರೀತ್ಯಗಳು ಅಂತ ನಾವು ಏನ್ ಹೇಳ್ತೀವಿ, ಅವುಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ ಹಾಗೂ ಅವುಗಳ ಬಗ್ಗೆ ಈ ಹವಾಮಾನದ ಬಗ್ಗೆ ಮುನ್ಸೂಚನೆಗಳನ್ನ ಕೊಡೋದಕ್ಕೆ ರೈತರಿಗೆ ಈ ಎಲ್ಲ ಕ್ಷೇತ್ರಗಳಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನು ಬಳಸಬಹುದು. ಅದೇ ರೀತಿ ಈ ಮಣ್ಣಿನ ವಿಶ್ಲೇಷಣೆಯನ್ನ ಮಾಡುವುದಕ್ಕೆ ಅದಕ್ಕೂ ಕೂಡ ಬಳಸಬಹುದಾಗಿದೆ. ಹಾಗೂ ನೀರಿನ ಸಮರ್ಪಕ ಬಳಕೆಗೆ ಈ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
1: ಮುಂದಿನ ಮುನ್ಸೂಚನೆಯನ್ನ ಅಷ್ಟು ಬೇಗ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವಾಗ ಅವರಿಗೆ ಅರ್ಥ ಆಗಿರುತ್ತೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೆ ಸಹಕಾರ ನೀಡ್ತಾ ಇದೆ. ಸಾಮಾನ್ಯವಾಗಿ ನಾವು ಮಳೆಗಾಲದಲ್ಲಿ ಮೀನುಗಾರರು ತೀರಕ್ಕೆ ಹೋಗಬಾರದು, ಸಮುದ್ರಕ್ಕೆ ಇಳಿಬಾರದು ಅನೌನ್ಸ್ ಮಾಡ್ತಾ ಇರ್ತೀವಿ ರೇಡಿಯೋದಲ್ಲಿ. ಸೊ ಅದಕ್ಕೂ ಕೂಡ ಇದು ಉಪಯೋಗ ಆಗತ್ತೆ ಅನ್ನೋದು ಈಗ ನಮ್ಮ ರೈತರಿಗೂ ಗೊತ್ತಾಗಿದೆ.
0: ಈಗಾಗಲೇ ಗಣಕಯಂತ್ರಗಳನ್ನ ಉಪಯೋಗಿಸಿ ನಾವು ಹವಾಮಾನ ಮುನ್ಸೂಚನೆ ಈ ರೀತಿಯಾದಂತ ಅನೇಕ ವಿಶ್ಲೇಷಣೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಕ್ವಾಂಟಮ್ ತಂತ್ರಜ್ಞಾನಗಳನ್ನು ಬಳಸಿ ಇವುಗಳನ್ನು ಮತ್ತು ಹೆಚ್ಚು ನಿಖರವಾಗಿ ನಾವು ಮಾಡುವಂತ ಸಾಧ್ಯತೆಗಳಿವೆ.
1: ಇನ್ನು ಆಸ್ಪತ್ರೆಗಳಿಗೆ ಅಂತ ಬಂದಾಗ ನೂರಾರು ಜನ ಪೇಷಂಟ್ಸ್ ವಿಧ ವಿಧವಾದ ಒಂದು ಕಾಯಿಲೆಯಿಂದ ಬರ್ತಾರೆ, ಅವರಿಗೆ ಸಾಕಷ್ಟು ಅದರಿಂದ ರಿಪೋರ್ಟ್ಗಳು ಬೇಕಾಗುತ್ತೆ, ಇನ್ನೇನು ವೈದ್ಯಕೀಯ ತಪಾಸಣೆಯನ್ನ ಮಾಡ್ತಾರೆ, ಹೇಗೆ ಅಲ್ಲಿ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ಅವರಿಗೆ ಸಹಾಯವಾಗ್ತಾ ಇದೆ?
0: ಕ್ವಾಂಟಮ್ ತಂತ್ರಜ್ಞಾನಗಳು ಈ ವೈದ್ಯಕೀಯ ಕ್ಷೇತ್ರದಲ್ಲೂ ಬಳಕೆ ಮಾಡಬಹುದಾಗಿದೆ. ಈ ಹೊಸ ರೋಗಗಳನ್ನ ನಿಖರವಾಗಿ ಪತ್ತೆ ಹಚ್ಚೋದಕ್ಕೆ ಈ ಕ್ವಾಂಟಮ್ ಸೆನ್ಸರ್ಸ್ ಅಂತ ಹೇಳ್ತೀವಿ ನಾವು, ಅವು ಅತಿ ಹೆಚ್ಚಾಗಿ ಬಳಕೆ ಮಾಡಬಹುದು. ಹಾಗೇನೆ ಈ ರೋಗಗಳಿಗೆ ಹೊಸ ರೀತಿಯಾದಂತಹ ಔಷಧಿಗಳನ್ನ ಆವಿಷ್ಕಾರ ಮಾಡುವುದಕ್ಕೆ ಅಥವಾ ಚುಚ್ಚುಮದ್ದುಗಳನ್ನ ಅಭಿವೃದ್ಧಿಪಡಿಸುವುದಕ್ಕೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್

0: ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ.
1: ಈಗ ಇನ್ನೊಂದು ಆಶ್ವಿಜ ಅವರೇ, ಎಲ್ಲ ಕಡೆ ಕ್ಯಾಶ್ ಲೆಸ್ ಯುಪಿಐ ನಿಂದ ನಾವು ಪೇಮೆಂಟ್ ಗಳನ್ನ ಮಾಡ್ತಾ ಇದೀವಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದವರು ಕೂಡ, ಹಾಗೇನೆ ರೈತರು, ಬೀದಿ ಬದಿಯ ವ್ಯಾಪಾರಿಗಳು ಕೂಡ ಇವತ್ತಿನ ದಿನ ಯುಪಿಐ ಮೂಲಕ ಪೇಮೆಂಟ್ ಅನ್ನ ಮಾಡ್ತಾ ಇದಾರೆ. ಎಷ್ಟು ಸುರಕ್ಷಿತ ಇದಕ್ಕೆ, ಇದರಿಂದ ಏನಾದ್ರೂ ಉಪಯೋಗ ಇದೆಯಾ, ಇದರ ಕೊಡುಗೆ ಏನಿದೆ?
0: ಹೌದು, ನೀವು ಹೇಳದಂತೆ ಎಲ್ಲರಿಗೂ ಕೂಡ ಅದೊಂದು ರೀತಿಯಾದಂತಹ ಆತಂಕ ಇರುತ್ತೆ. ಯಾವುದೋ ಒಂದು ಕ್ಯೂ ಆರ್ ಕೋಡ್ ಅನ್ನ ತೋರಿಸಿ ಇದನ್ನ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಮಾಡಿ ಅಂತ ಹೇಳಿದಾಗ ನನ್ನ ಹಣ ಎಷ್ಟು ಸುರಕ್ಷಿತವಾಗಿದೆ ಅನ್ನುವಂತ ಒಂದು ಆತಂಕ ಎಲ್ಲರಿಗೂ ಖಂಡಿತ ಇದ್ದೇ ಇರುತ್ತೆ. ಕ್ವಾಂಟಮ್ ತಂತ್ರಜ್ಞಾನವನ್ನ ಬಳಸಿ ಈ ರೀತಿಯಾದಂತಹ ಆನ್ಲೈನ್ ವಹಿವಾಟುಗಳನ್ನು ನಾವು ಏನ್ ಮಾಡ್ತೀವಿ, ಇದನ್ನ ಅತ್ಯಂತ ಸುರಕ್ಷಿತವಾಗಿ ಮಾಡುವಂತ ಸಾಧನಗಳು ಈ ಕ್ವಾಂಟಮ್ ತಂತ್ರಜ್ಞಾನದಿಂದ ಇದೆ. ಕ್ವಾಂಟಮ್ ಕಮ್ಯುನಿಕೇಶನ್ ಮತ್ತು ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅಂತ ನಾವು ಹೇಳ್ತೀವಿ. ಇದನ್ನ ಬಳಸಿ ಈ ರೀತಿಯಾದಂತಹ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಅನ್ನ ಅತ್ಯಂತ ಹೆಚ್ಚು ಸುರಕ್ಷಿತವಾಗಿ ನಾವು ಮಾಡಬಹುದಾಗಿದೆ.
1: ಸೊ ಡಿಜಿಟಲ್ ಇಂಡಿಯಾ, ಸೊ ಹಾಗಾಗಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಇದಕ್ಕೂ ಕೂಡ ಅದರ ಕೊಡುಗೆಯನ್ನ ನೀಡ್ತಾ ಇದೆ. ಜನರು ಭಯವನ್ನ ಬಿಟ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ ಯುಪಿಐ ಪೇಮೆಂಟ್ ಅನ್ನ ಕೂಡ ಮಾಡಬಹುದು ಅನ್ನೋ ಒಂದು ಭರವಸೆಯನ್ನ ನೀಡ್ತಾ ಇದ್ದೀರಾ ಈ ಕಾರ್ಯಕ್ರಮದ ಮೂಲಕ. ಇನ್ನು ಮನುಷ್ಯ ಎಷ್ಟೇ ಮುಂದುವರೆದ್ರು ನಮ್ಮ ಪ್ರಕೃತಿ ನಿಸರ್ಗ ನಮ್ಮನ್ನ ಹಿಂದಕ್ಕೊಂದು ಸರಿ ಜಗ್ಗಿ ಎಳೆಯತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಕಾಲಕ್ಕೆ ತಕ್ಕಂತೆ ಋತುಮಾನಗಳು ಚೇಂಜ್ ಆಗ್ತಾ ಇರತ್ತೆ, ಅದು ವಿಕೋಪಕ್ಕೂ ತಿರುಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರತ್ತೆ. ಅದಕ್ಕೆ ನಮ್ಮ ಕೊಡುಗೆಯೇ ಜಾಸ್ತಿ ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ, ಮನುಷ್ಯನಿಂದನೇ ಇದೆಲ್ಲ ಆಗ್ತಾ ಇರೋದಂತ. ಆದ್ರೂ ಮನುಷ್ಯ ಇದರ ಜೊತೆಗೆ ಹೋರಾಟವನ್ನ ಮಾಡಲೇಬೇಕಾಗತ್ತೆ, ಆ ವಿಕೋಪವನ್ನ ಎದುರಿಸಲೇಬೇಕಾಗತ್ತೆ. ಅಂತ ಸಮಯದಲ್ಲಿ, ವಿಕೋಪದ ವಿಪತ್ತಿನ ಆಪತ್ತಿನ ಸಮಯದಲ್ಲಿ ನಿಮ್ಮ ಕ್ವಾಂಟಮ್ ಕಂಪ್ಯೂಟಿಂಗ್ ಯಾವ ರೀತಿ ಸಹಕಾರವಾಗಿದೆ?
0: ನಿಜ, ನೀವು ಹೇಳ್ದಂಗೆ ಈ ರೀತಿಯಾದಂತಹ ನೈಸರ್ಗಿಕ ವಿಕೋಪಗಳು, ನೀವು ಈಗಾಗಲೇ ಹೇಳದಂತೆ ಮೀನುಗಾರರು ಸಮುದ್ರಕ್ಕೆ ಹೋಗುವಾಗ ಯಾವುದೇ ಚಂಡಮಾರುತ ಅಥವಾ ಯಾವ್ದಾದ್ರು ಬರುವಂತದ್ದು ಅಥವಾ ಪ್ರವಾಹಗಳಾಗುವಂತದ್ದು, ಈ ರೀತಿಯಾದಂತ ಎಲ್ಲಾ ನೈಸರ್ಗಿಕ ವಿಕೋಪಗಳನ್ನ ವಿಶ್ಲೇಷಣೆ ಮಾಡುವುದಕ್ಕೆ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡುವುದಕ್ಕೆ ಗಣಕಯಂತ್ರಗಳನ್ನ ಸಾಧಾರಣವಾಗಿ ಬಳಸ್ತಾರೆ. ಸೊ ಆ ಕ್ಷೇತ್ರದಲ್ಲಿ ಸಹ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಕೆ ಮಾಡಬಹುದಾಗಿದೆ. ಈ ವಿಕೋಪಗಳನ್ನು ವಿಶ್ಲೇಷಿಸಿ ಅವುಗಳ ಸಂಬಂಧಪಟ್ಟಂತೆ ಏನಾದರೂ ಮುನ್ಸೂಚನೆಗಳನ್ನ ಕೊಡಬೇಕಾದ್ರೆ ಅವುಗಳಿಗೆ ಈ ಕ್ವಾಂಟಮ್ ತಂತ್ರಜ್ಞಾನವನ್ನು ಅತ್ಯಂತ ಸಮರ್ಪಕವಾಗಿ ನಾವು ಬಳಸಬಹುದಾಗಿದೆ.
1: ಇವತ್ತಿನ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ನಮ್ಮ ಶ್ರೋತೃಗಳಾಗಿರ್ಬಹುದು ಅಥವಾ ಮಕ್ಕಳುಗಳಾಗಿರ್ಬಹುದು, ಈ ಕ್ಷೇತ್ರಕ್ಕೆ

0: ಹೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ 7 June ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000 ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ್ರ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036650471 ಅಥವಾ 9036650472.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
10: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:34:28. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ. ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
11: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
12: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
11: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು. ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರು OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
12: ಭಯಪಡ್ಬೇಡ ಚಂದು. ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನೆಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂ.
13: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಚಕ್ರವ್ಯೂಹ, ಇದು ಚಕ್ರವ್ಯೂಹ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು ಶಸ್ತ್ರಾಸ್ತ್ರಗಳ ಕಳ್ಳಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂ ಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ ಎರಡನೇ ಬಾರಿ ಫೈನಲ್ ಪ್ರವೇಶಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ವಾರ್ತೆಗಳ ವಿವರ. ಮೂರು ದಿನಗಳ ಸಿಕ್ಕಿಂ ಪ್ರವಾಸ ಕೈಗೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ ನೀಡಲಿದ್ದಾರೆ. ಆನಂತರ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ರಾಷ್ಟ್ರಪತಿಯವರು ಸಿಕ್ಕಿಂ ಪೊಲೀಸ್ಗೆ ರಾಷ್ಟ್ರಪತಿಗಳ ಪದಕವನ್ನು ನೀಡಲಿದ್ದಾರೆ. ಈ ಪ್ರತಿಷ್ಠಿತ ಪದಕವನ್ನು ಸ್ವೀಕರಿಸುತ್ತಿರುವ 15ನೇ ಪೊಲೀಸ್ ಪಡೆ ಸಿಕ್ಕಿಂ ಆಗಿದೆ. ಮೂರು ದಿನಗಳ ಭೇಟಿಗಾಗಿ ನಿನ್ನೆ ಸಿಕ್ಕಿಂಗೆ ಆಗಮಿಸಿದ ಅವರನ್ನು ಆರ್ಚಿಡರಿಯಂನಲ್ಲಿ ರಾಜ್ಯಪಾಲ ಓಂ ಪ್ರಕಾಶ್ ಮಾಥೂರ್ ಮತ್ತು ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಮತ್ತಿತರರು ಸ್ವಾಗತಿಸಿದರು. ಡ್ರೋನ್ ಮೂಲಕ ಮಾದಕ ವಸ್ತುಗಳು ಹಾಗೂ ಶಸ್ತಾಸ್ತ್ರಗಳನ್ನು ಕಳ್ಳಸಾಗಣೆ ಮಾಡುವುದನ್ನು ತಡೆಯಲು ಮುಂದಿನ 6 ತಿಂಗಳಲ್ಲಿ ಡ್ರೋನ್ ನಿಗ್ರಹ ವ್ಯವಸ್ಥೆಯನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಸರ್ಕಾರ ಕೈಗೊಂಡಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ರಾಜಸ್ಥಾನದ ಬಿಕನೇರ್ ಜಿಲ್ಲೆಯ ಸಾಂಚು ಗಡಿ ಹೊರಠಾಣೆಯಲ್ಲಿ ಗಡಿ ಭದ್ರತಾ ಪಡೆಯ ಯೋಧರನ್ನು ಉದ್ದೇಶಿಸಿ ಮಾತನಾಡಿದರು. ಗಡಿ ಉದ್ದಕ್ಕೂ ತೀವ್ರ ಎಚ್ಚರಿಕೆ ವಹಿಸಲಾಗಿದೆ. ಹೊರಗಿನ ಶತ್ರುಗಳ ಮೇಲೆ ಮಾತ್ರವಲ್ಲದೆ ದೇಶದೊಳಗಿನ ದುಷ್ಟಶಕ್ತಿಗಳ ಮೇಲೂ ತೀವ್ರ ನಿಗಾ ಇರಿಸಿ ಅವರನ್ನು ಮಟ್ಟ ಹಾಕಲು ಎಲ್ಲಾ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಭಾರತದ ಭೂಭಾಗದಲ್ಲಿನ ಡ್ರೋನ್ಗಳ ನೆರವಿನಿಂದ ಗಡಿಯಾಚೆಯ ಚಲನವಲನ ಮೇಲೆ ನಿಗಾ ಇಡಲಾಗುತ್ತದೆ ಮತ್ತು ಅಪಾಯಕಾರಿ ಕೃತ್ಯಗಳನ್ನು ಪರಿಣಾಮಕಾರಿಯಾಗಿ ಹತ್ತಿಕ್ಕಲಾಗುತ್ತಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ, ಎಸ್ಐಆರ್ ಸಿಂಧುತ್ವ ಪ್ರಶ್ನಿಸಿ ಸಲ್ಲಿಸಿರುವ ಹಲವು ಅರ್ಜಿಗಳ ಕುರಿತು ಸುಪ್ರೀಂಕೋರ್ಟ್ ಇಂದು ತೀರ್ಪು ಪ್ರಕಟಿಸಲಿದೆ. ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಈ ವರ್ಷದ ಆರಂಭದಲ್ಲಿ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಯಾದವ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ತನ್ನ ತೀರ್ಪು ಕಾಯ್ದಿರಿಸಿದ್ದು ಇಂದು ಆ ತೀರ್ಪನ್ನು ಪ್ರಕಟಿಸಲಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂ ಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. 2002ರಿಂದ ಈಚೆಗೆ ಯಾವ ಹೆಸರು ಮತದಾರರ ಪಟ್ಟಿಯಲ್ಲಿದೆಯೋ ಅವುಗಳನ್ನು ಪರಿಶೀಲಿಸುವ ಕಾರ್ಯವನ್ನು ಚುನಾವಣಾ ಆಯೋಗ ಕೈಗೊಂಡಿದೆ. ಭಾರತ ಕೆನಡಾ ಆರ್ಥಿಕ ಪಾಲುದಾರಿಕೆಯ ಮುಂದಿನ ಅಧ್ಯಾಯವು ವಿಶ್ವಾಸದಿಂದ ಮುನ್ನಡೆಸಲ್ಪಡುತ್ತದೆ ಮತ್ತು ಇದು ಎರಡು ರಾಷ್ಟಗಳ ಹಂಚಿಕೆಯ ಸಮೃದ್ಧಿಗೆ ಕಾರಣವಾಗುತ್ತದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆನಡಾದ ಟೊರೆಂಟೋದಲ್ಲಿ ಕಳೆದ ರಾತ್ರಿ ನಡೆದ ರಾಜಕೀಯ ಪುನರ್ ರಚನೆಯಿಂದ ವಾಣಿಜ್ಯ ವಿತರಣೆಗೆ ಎಂಬ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ದೇಶಗಳು ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಒತ್ತಾಯಿಸುತ್ತಿರುವುದರಿಂದ ರಾಷ್ಟಗಳ ನಡುವಿನ ವಿಶ್ವಾಸವು ಹೊಸ ವ್ಯಾಪಾರ ಮತ್ತು ಹೂಡಿಕೆ ಅವಕಾಶಗಳನ್ನು ತೆರೆಯುತ್ತಿದೆ ಎಂದರು. ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವಲ್ಲಿ ಸಿಇಪಿಎ ಹೇಗೆ ಪ್ರಮುಖ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಲಯಗಳಾದ್ಯಂತ ಸಹಯೋಗಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಎಂಬುದರ ಕುರಿತು ಮಾತನಾಡಿದ ಅವರು, ವೈವಿಧ್ಯತೆಯು ಭಾರತ ಮತ್ತು ಕೆನಡಾ ನಡುವಿನ ಸಂಬಂಧಗಳನ್ನು ವ್ಯಾಖ್ಯಾನಿಸುತ್ತದೆ ಎಂದು ಅವರು ಹೇಳಿದರು. ಪರಿಶಿಷ್ಟ ಜಾತಿ ಕಲ್ಯಾಣ ಯೋಜನೆಗಳ ಅನುಷ್ಠಾನವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಬಲಪಡಿಸುವ ಉದ್ದೇಶದ ಪಿಎಂಎಜೆಎವೈ ಪೋರ್ಟಲ್ ಮತ್ತು ಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಡಾ ವೀರೇಂದ್ರ ಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಈ ಉಪಕ್ರಮವು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಪಿಎಂಎಜೆಎವೈ ಯೋಜನೆಯ ಅನುಷ್ಠಾನದ ಗುಣಮಟ್ಟವನ್ನು ತ್ವರಿತಗೊಳಿಸುತ್ತದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ಕಾಗದ ಆಧಾರಿತದಿಂದ ಸಂಪೂರ್ಣ ಡಿಜಿಟಲ್ ಆಧಾರಿತ ಮತ್ತು ನೈಜ ಸಮಯದ ಪ್ರಕ್ರಿಯೆಗೆ ಪರಿವರ್ತನೆಗೊಳ್ಳುವ ಗುರಿ ಹೊಂದಿದೆ. ಈ ವೇಳೆ ವೀರೇಂದ್ರ ಕುಮಾರ್ ಈ ಉಪಕ್ರಮವನ್ನು ಪರಿಶಿಷ್ಟರ ಕಲ್ಯಾಣ ಉಪಕ್ರಮಗಳಿಗೆ ಪಾರದರ್ಶಕ ಡಿಜಿಟಲ್ ಮತ್ತು ಸಬಲೀಕೃತ ಸೇವಾ ವಿತರಣೆಯತ್ತ ಪ್ರಮುಖ ಹೆಜ್ಜೆ ಎಂದು ಬಣ್ಣಿಸಿದರು. ಪಿಎಂಎಜೆಎವೈ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಮೀಕ್ಷೆಗಳು ಮತ್ತು ಗ್ರಾಮ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯಂತಹ ಕಾಗದ ಆಧಾರಿತ ಕೆಲಸದಿಂದ ತಳಮಟ್ಟದಲ್ಲಿ ಡಿಜಿಟಲ್ ವೇದಿಕೆಗೆ ಪರಿವರ್ತನೆಗೊಳ್ಳಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆಯ ಪರಿಕಲ್ಪನೆ ರೂಪಿಸಿ ಅಭಿವೃದ್ಧಿಪಡಿಸಲಾಗುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ದೇಶದ ಮೊದಲ ಹೈಡ್ರೋಜನ್ ಚಾಲಿತ 10 ಬೋಗಿಗಳ ಡೆಮೋ ರೈಲು ಸಂಚಾರವನ್ನು ಆರಂಭಿಸಲು ರೈಲ್ವೆ ಸಚಿವಾಲಯ ಅನುಮೋದನೆ ನೀಡಿದೆ. ಈ ಕ್ರಮವು ರೈಲ್ವೆ ವಲಯದಲ್ಲಿ ಹಸಿರು ಮತ್ತು ಸುಸ್ಥಿರ ಸಾರಿಗೆಯನ್ನು ಉತ್ತೇಜಿಸುವತ್ತ ಮಹತ್ವದ ಹೆಜ್ಜೆಯಾಗಿದೆ. ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ವಿದ್ಯುತ್ ಉತ್ಪಾದಿಸಲು ಹೈಡ್ರೋಜನ್ ಇಂಧನ ಕೋಶಗಳನ್ನು ಬಳಸಲಾಗುವುದು. ಈ ರೈಲು ಒಟ್ಟು 1200 ಕಿಲೋವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇದು ಡಿಸ್ಟ್ರಿಬ್ಯೂಟೆಡ್ ಪವರ್ ರೋಲಿಂಗ್ ಸ್ಟಾಕ್ ತಂತ್ರಜ್ಞಾನವನ್ನು ಬಳಸುತ್ತದೆ. ಅಂದರೆ ವಿದ್ಯುತ್ ವ್ಯವಸ್ಥೆಯನ್ನು ಕೇವಲ ಒಂದು ಲೋಕೋಮೋಟಿವ್ನಲ್ಲಿ ಇರಿಸುವ ಬದಲು ರೈಲು ಕೋಚ್ಗಳಾದ್ಯಂತ ಹರಡಲಾಗಿರುತ್ತದೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ತಮ್ಮ ಆಸ್ಟ್ರೇಲಿಯಾದ ಸಹವರ್ತಿ ಪೆನ್ನಿ ವಾಂಗ್ ಅವರೊಂದಿಗೆ 17ನೇ ವಿದೇಶಾಂಗ ಸಚಿವರ ಚೌಕಟ್ಟು ಸಂವಾದದ ಸಹ ಅಧ್ಯಕ್ಷತೆ ವಹಿಸಿದ್ದರು. ಇಂಡೋ ಪೆಸಿಫಿಕ್, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಮತ್ತು ಇತರ ಪ್ರಾದೇಶಿಕ, ಜಾಗತಿಕ ಮತ್ತು ಬಹುಪಕ್ಷೀಯ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಾಯಿತು ಎಂದು ಡಾ ಜೈಶಂಕರ್ ಹೇಳಿದರು. ಎರಡು ರಾಷ್ಟಗಳ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯ ಸ್ಥಿರ ಪ್ರಗತಿಯನ್ನು ಸಹ ಉಭಯ ನಾಯಕರು ಪರಾಮರ್ಶಿಸಿದರು. ಪರಮಾಣು ಶಕ್ತಿಯನ್ನು ಉತ್ಪಾದಿಸಲು ಯುರೇನಿಯಂ ಸರಬರಾಜು ಸೇರಿದಂತೆ ಇಂಧನ ವಲಯದಲ್ಲಿ ಸಹಕಾರ ವಿಸ್ತರಿಸುತ್ತಿದೆ. ಎರಡು ದೇಶಗಳು ನಿರ್ಣಾಯಕ ಖನಿಜಗಳಲ್ಲಿಯೂ ಸಹಭಾಗಿತ್ವದಲ್ಲಿ ತೊಡಗಿಸಿಕೊಂಡಿವೆ ಎಂದು ಡಾ ಜೈಶಂಕರ್ ಹೇಳಿದರು. ದ್ವಿಪಕ್ಷೀಯ ರಕ್ಷಣಾ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಲು ಭಾರತ ಮತ್ತು ರೊಮೇನಿಯಾ ನವದೆಹಲಿಯಲ್ಲಿ ನಿನ್ನೆ ರಕ್ಷಣಾ ಸಹಕಾರದ ಜಂಟಿ ಸಮಿತಿಯ 2ನೇ ಸಭೆಯನ್ನು ನಡೆಸಿದವು. ಸಭೆಯು ಹಾಲಿ ಇರುವ ರಕ್ಷಣಾ ಸಹಕಾರ ಸಂಬಂಧಗಳನ್ನು ಪರಾಮರ್ಶೆ ನಡೆಸಿತು ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಸಹಯೋಗವನ್ನು ವಿಸ್ತರಿಸುವ ಮಾರ್ಗಗಳ ಕುರಿತು ಚರ್ಚಿಸಿತು. ಸೈಬರ್ ರಕ್ಷಣೆ, ಮಿಲಿಟರಿ ವೈದ್ಯಕೀಯ ಸಹಕಾರ, ಜಂಟಿ ತರಬೇತಿ, ಸಾಮರ್ಥ್ಯ ವೃದ್ಧಿ ಮತ್ತು ರಕ್ಷಣಾ ಕೈಗಾರಿಕಾ ಸಹಯೋಗವನ್ನು ಒಳಗೊಂಡ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಯೋಜನೆಯನ್ನು ಎರಡೂ ದೇಶಗಳು ಅಂತಿಮಗೊಳಿಸಿದವು. ರಕ್ಷಣಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಮತ್ತು ರೊಮೇನಿಯಾದ ರಕ್ಷಣಾ ನೀತಿ ಯೋಜನೆ ಮತ್ತು ಅಂತಾರಾಷ್ಟೀಯ ಸಂಬಂಧಗಳ ಕಂಪನಿಯ ಉಪಮುಖ್ಯಸ್ಥರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಚಂದ್ರನ ತನ್ನ ಮೇಲೆ ನೆಲೆಯನ್ನು ನಿರ್ಮಿಸುವ ಅಮೆರಿಕದ ಯೋಜನೆಯ ಭಾಗವಾಗಿ ಚಂದ್ರನಿಗೆ ಕಳುಹಿಸಲು ಉದ್ದೇಶಿಸಿರುವ ರೋಬೋಟಿಕ್ ಲ್ಯಾಂಡರ್ಗಳು, ಹಾಪಿಂಗ್ ಡ್ರೋನ್ಗಳು ಮತ್ತು ವಾಹಕಗಳ ವಿವರಗಳನ್ನು ಅಮೆರಿಕದ ರಾಷ್ಟೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಸಂಸ್ಥೆ ನಾಸಾ ಬಿಡುಗಡೆ ಮಾಡಿದೆ. 2028ರಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರದಿಂದ ಕೆಳಗಿಳಿಯುವ ಮುನ್ನ ಅಮೆರಿಕನ್ನರನ್ನು ಮತ್ತೆ ಚಂದ್ರನ ಮೇಲೆ ಇಳಿಸಲು ಅಮೆರಿಕ ಬಯಸಿದೆ. 2030ರ ವೇಳೆಗೆ ಚಂದ್ರನ ಮೇಲೆ ಮನುಷ್ಯರನ್ನು ಇಳಿಸುವ ತನ್ನದೇ ಆದ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿರುವ ಚೀನಾದಿಂದ ನಾಸಾ ಸ್ಪರ್ಧೆಯನ್ನು ಎದುರಿಸುತ್ತಿದೆ. 2032ರ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪರಮಾಣು ಮತ್ತು ಸೌರಶಕ್ತಿಯಿಂದ ಚಾಲಿತ ಶಾಶ್ವತ ನೆಲೆಯನ್ನು ನಿರ್ಮಿಸಲು $20 ಬಿಲಿಯನ್ ಯೋಜನೆಯನ್ನು ನಾಸಾ ಘೋಷಿಸಿದೆ. ಜೆಫ್ ಬೆಜೋಸ್ ಅವರ ಬಾಹ್ಯಾಕಾಶ ಕಂಪನಿ ಬ್ಲೂ ಒರಿಜಿನ್ ಯಂತ್ರಗಳನ್ನು ಉತ್ಪಾದಿಸಲು ಆಯ್ಕೆಯಾದ ಹಲವು ಕಂಪನಿಗಳಲ್ಲಿ ಒಂದಾಗಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ನ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲುವು ದಾಖಲಿಸಿತು. ಈ ಮೂಲಕ ಮೊದಲ ತಂಡವಾಗಿ ಫೈನಲ್ಗೆ ಪ್ರವೇಶಿಸಿತು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಬೆಂಗಳೂರು ತಂಡವು ರಜಿತ್ ಪಾಟಿದಾರ್ ಅವರ 93 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಗಳಿಸಿತು. 255 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡವು 19.3 ಓವರ್ಗಳಲ್ಲಿ 162 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ರಾಯಲ್ ಚಾಲೆಂಜರ್ಸ್ ಪರ ಜೇಕಬ್ ಡಫಿ 3 ವಿಕೆಟ್ ಪಡೆದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಕ್ಕಿಂ ಪ್ರವಾಸದಲ್ಲಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ನಾಥುಲಾಪಾಸ್ಗೆ ಭೇಟಿ. ಡ್ರೋನ್ ಮೂಲಕ ಮಾದಕ ವಸ್ತು, ಶಸ್ತಾಸ್ತ್ರಗಳ ಕಳ್ಳ ಸಾಗಣೆ ತಡೆಗೆ ನಿಗ್ರಹ ವ್ಯವಸ್ಥೆ, ಗೃಹ ಸಚಿವ ಅಮಿತ್ ಶಾ. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಸಂಬಂಧ ಇಂದು ತೀರ್ಪು ಪ್ರಕಟಿಸಲಿರುವ ಸುಪ್ರೀಂಕೋರ್ಟ್. ದೇಶದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಸಂಚಾರಕ್ಕೆ ಅನುಮೋದನೆ. ಐಪಿಎಲ್ ಟಿ20 ಕ್ರಿಕೆಟ್ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7:45 ಈಗ ಇಂಪಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಕೇಳೋಣ ಗಣೇಶನ ಮಹಿಮೆ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಎಂ ಎಸ್ ವಿಶ್ವನಾಥನ್.

बछला करुणा सागरा रक्ष सुरक्ष।

0: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ. ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು. ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು. ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
3: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ

0: ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿ ದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆ ಆಶಯ.
0: ಆಶಾಕಿರಣ ಯೋಜನೆ ಅಡಿ 600,000+ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000+ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
7: ಕೇಳಕರಿ, ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಈ ಬೆಳಗ್ಗೆ 8:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ MA ಅವರ ಹಾಡುಗಾರಿಕೆ, 9:05 ಮಿಕ್ಸ್ ಮೆಲೋಡಿ, 10:00 ಹಾಡು ಮಾತಾಡು. ಸ್ನೇಹಿತರೆ, ಇವತ್ತು ಟೆಲಿಕ್ವಿಸ್ ಕಾರ್ಯಕ್ರಮ ಆರಂಭವಾಗಲಿದ್ದು, ನಾವು ಒಬ್ಬೊಬ್ಬರಿಗೆ ತಲಾ 3 ಪ್ರಶ್ನೆಗಳನ್ನು ಕೇಳ್ತೇವೆ. ತಾವು ಕರೆ ಮಾಡೋದ್ರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಉತ್ತರಿಸಬಹುದು. ಗಮನಿಸಿ, ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾವು ಎರಡನೇ ಪ್ರಶ್ನೆ ಕೇಳ್ತೀವಿ, ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಾವು 3ನೇ ಪ್ರಶ್ನೆಯನ್ನು ಕೇಳ್ತೀವಿ. ಸ್ನೇಹಿತರೆ, ಗಮನಿಸಿ, ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 200-7004. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ STD ಕೋಡ್ ಸಂಖ್ಯೆ 08282. ಇನ್ನು ಮುಂದೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಕೇಳೋಣ. ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮರ್ಯಾದೆ ಮಹಲ್ ಚಿತ್ರದ ಗೀತೆ. ಕೆ ಉದಯಶಂಕರ್ ಅವರ ರಚನೆಗೆ ಸ್ವರಕಲ್ಪನೆ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ರಚನೆಗೆ ಸ್ವರಕಲ್ಪ ನೀಡಿದ್ದಾರೆ ಎಂ ರಂಗರಾವ್, ಚಿತ್ರ ಕಳಸಾಪುರದ ಹುಡುಗರು, ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್, ಬೆಂಗಳೂರು ಲತಾ ಹಾಗೂ ಸಂಗಡಿಕರು.
1: ವಿಘ್ನೇಶ್ವರನಿಗೆ
2: ಜಯ ಆಗಲಿ, ಗಣಪತಿಗೆ ಜಯ ಆಗಲಿ,
1: ಗಜಮುಖನಿಗೆ
2: ಜಯ

0: ತಿಳಿಯಾದ ಮಂತ ಕೊಡು, ಹೊಸದಾದ ಕಂತ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ.
1: ತಿಳಿಯಾದ ಮಂತ ಕೊಡು, ಹೊಸದಾದ ಕಂತ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ.
0: ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ,
1: ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ, ಎಂದೆಂದ ವರವನ್ನು ನೀ

0: ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಮತ್ತೆ ಚಿತ್ರಗೀತೆಗಳನ್ನು ಬೆಳಿಗ್ಗೆ 9:05 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 8:00. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿಯಲ್ಲಿ ಸಮಾಚಾರ ಪ್ರಭಾತ್, ನಂತರ 8:15 ಇಂಗ್ಲಿಷ್ನಲ್ಲಿ ಮಾರ್ನಿಂಗ್ ನ್ಯೂಸ್ ಅನ್ನು ಕೇಳುವಿರಿ.
1: ಎಂಬೆಲ್ಲವರನ್ನು ನಿರೆಯದೆಂದು ಸಾಟಿಯಾದ ಮನಸ ಕೊಡು, ಬಸ್ಸಾದ ಕಂಸ ಕೊಡು, ಬಸ್ಸಾದ ಬರ್ತ ನೀಡು ಬಣ್ಣನಾಯಕ.
2: भतीजे के घर होके आया, देखकर हैरान रह गया कि वो लोग दिन भर एसी चलाते हैं, रोज वॉशिंग मशीन चलाते हैं, घर में दो दो फ्रिज हैं, फिर भी उसका बिजली बिल पता है कितना आता है? 0. मैंने पूछा तो भतीजा बोला, चाचा जी सब ऊपर वाले की दया है. मतलब सोलर पैनल की. मैंने सोचा अब तो लगवाना ही पड़ेगा. पीएम सूर्य घर मुफ्त बिजली योजना, जुड़ने के लिए रजिस्टर करें pmsuryaghar.gov.in पर.
3: हर घर सूर्य घर.
4: नमस्कार, आकाशवाणी से समाचार प्रभाग.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಎಂಎ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ಸಹಕಾರ ಮೃದಂಗ ಹೆಚ್ ವಿ ಕೇಶವ, ವಯಲಿನ್ ಹೆಚ್ ವಿ ರಘುರಾಮ್. ಕಾರ್ಯಕ್ರಮದ ಆರಂಭಕ್ಕೆ ಕೇಳೋಣ ಬಿಂದು ಮಾಲಿನಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ತ್ಯಾಗರಾಜರ ಕೃತಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಎಂಎ ಅವರ ಹಾಡುಗಾರಿಕೆಯನ್ನು ಕೇಳಿದ್ರಿ. ಪಕ್ಕವಾದ್ಯದಲ್ಲಿ ಸಹಕಾರ ನೀಡಿದವರು ಮೃದಂಗ ಹೆಚ್ ವಿ ಕೇಶವ, ವಯಲಿನ್ ಹೆಚ್ ವಿ ರಘುರಾಮ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂದಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹೆಡ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 9:01

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
5: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ.

0: ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಸ್ನೇಹಿತರೆ, ಈ ದಿನ ಅಂದರೆ ಈ ದಿನಾಂಕದಿಂದ ಜನಿಸಿದ ಮತ್ತು ಈ ದಿನದ ವಿಶೇಷತೆ ಕುರಿತು ಒಂದಷ್ಟು ಮಾಹಿತಿಯ ಜೊತೆಗೆ ಇಂಪಾದ ಹಾಡುಗಳು ಪ್ರಸಾರ ಮಾಡ್ತೀವಿ. ಸ್ನೇಹಿತರೆ, ಇವತ್ತು ಅಂಕಿತಾ ಕುಂದು ಅವರ ಜನ್ಮದಿನವಾಗಿದೆ. ಇವರು 2002 ಮೇ 27ರಂದು ದೆಹಲಿಯಲ್ಲಿ ಜನಿಸ್ತಾರೆ. ಇವರು ಮೂಲತಃ ಕರ್ನಾಟಕದವರಲ್ಲದರೂ ಸಹ ದೆಹಲಿಯಲ್ಲಿ ಹುಟ್ಟಿದ ಅಂಕಿತಾ ಅವರು ಬೆಳೆದಿದ್ದು ಮಾತ್ರ ಕರ್ನಾಟಕದ ಬೆಂಗಳೂರಿನಲ್ಲಿ. ಇವರು ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಲ್ಲಿ ಹಾಡುಗಾರಿಕೆಯಲ್ಲಿ ರನ್ನರ್ ಆಫ್ ಅನ್ನು ಪಡ್ಕೊಂಡು ಇವರು ಕನ್ನಡದಲ್ಲಿ ಜಗತ್ ಕಿಲಾಡಿ, 5G ಹಾಗೇನೆ ಪ್ರಸಿದ್ಧವಾದ ಆಲ್ಬಮ್ ಸಾಂಗ್ಗಳನ್ನು ಧ್ವನಿಯಾಗಿದ್ದಾರೆ. ಜೊತೆಗೆ ಇವರು ಇತ್ತೀಚೆಗೆ ಅವರು ಕನ್ನಡದ ಸಿನಿಮಾದಲ್ಲೂ ಸಹ ಹಾಡೋದ್ರ ಜೊತೆಗೆ ವಿಶೇಷವಾದಂತಹ ಒಂದು ಹಾಡಿನ ಛಾಪನ್ನ ಮೂಡಿಸಿದ್ದಾರೆ ಅಂತಲೇ ನಾವು ಭಾವಿಸ್ಬೋದು. ಬನ್ನಿ ಸ್ನೇಹಿತರೆ, ಅವರೇ ದನಿಯಾಗಿರುವ ಒಂದು ಚಿತ್ರದ ಹಾಡನ್ನು ಕೇಳ್ಕೊಂಡು ಬರೋಣ. ಚಿತ್ರ ಲವ್ ಸ್ಟೋರಿ 1998 ಚಿತ್ರದ ಹಾಡು. ಈ ಗೀತೆಗೆ ದನಿಯಾಗಿದ್ದಾರೆ ಅಂಕಿತಾ ಕುಂದು ಅವರು.

ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಸ್ಟುಡಿಯೋ ಸಮಯ 9:11:35. ಸ್ನೇಹಿತರೆ, ಇವತ್ತು ಭಾರತೀಯ ಕ್ರಿಕೆಟ್ ರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದಂತಹ ರವಿಶಂಕರ್ ಜಯಧೃತ ಶಾಸ್ತ್ರಿಯವರ ಜನ್ಮದಿನವಾಗಿದೆ. ಇವರು ಭಾರತದ ಪ್ರಸಿದ್ಧ ಮಾಜಿ ಕ್ರಿಕೆಟಿಗ ಮತ್ತು ಮಾಜಿ ಮುಖ್ಯ ತರಬೇತಿದಾರರು ಹಾಗೂ ಖ್ಯಾತ ಕ್ರಿಕೆಟ್ ಕಾಮೆಂಟೇಟರ್ ಆಗಿದ್ದಾರೆ. ಅಂದ್ರೆ ಕ್ರಿಕೆಟ್ ಕುರಿತಂತಹ ವೀಕ್ಷಕ ವಿವರಣೆಯನ್ನು ನೀಡುವಂತವರಾಗಿದ್ದಾರೆ. ಇವರು ಹುಟ್ಟಿದ್ದು May 17, 1962 ಮಹಾರಾಷ್ಟ್ರದ ಮುಂಬೈನಲ್ಲಿ. ಇವರ ಪೂರ್ವಜರು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನವರಾಗಿದ್ದರು. ಇವರು ಆಲ್ರೌಂಡರ್ ಪ್ರದರ್ಶನ, ಆರಂಭದಲ್ಲಿ ಕೇವಲ ಬೌಲರ್ ಆಗಿ ತಂಡ ಸೇರಿದ ಇವರು ನಂತರದ ದಿನಗಳಲ್ಲಿ ಭಾರತದ ತಂಡದ ಯಶಸ್ವಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಗುರುಸಿಕೊಳ್ತಾರೆ. ಹಾಗೆಯೇ 1983 ವಿಶ್ವಕಪ್ ಕ್ರಿಕೆಟ್ ಭಾರತ ಚೊಚ್ಚಲವಾದ ಮೊದಲ ಬಾರಿಗೆ ವಿಶ್ವಕಪ್ ಗೆದ್ದ ಐತಿಹಾಸಿಕ ತಂಡದ ಪ್ರಮುಖ ಸದಸ್ಯರಾಗಿದ್ದಾರೆ. ಚಾಂಪಿಯನ್ ಆಫ್ ದಿ ಚಾಂಪಿಯನ್ಸ್ ಅಂತ ಹೇಳಿ 1985 ಆಸ್ಟ್ರೇಲಿಯಾ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಕ್ರಿಕೆಟ್ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಎಂಬ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ. ಹಾಗೆಯೇ ಒಂದೇ ಓವರ್ನಲ್ಲಿ 6 ಸಿಕ್ಸರ್ 1985 ರಣಜಿ ಟ್ರೋಫಿ ಪಂದ್ಯವೊಂದರಲ್ಲಿ ಬರೋಡಾ ತಂಡದ ತಿಲಕ್ ರಾಜ್ ಓವರ್ನಲ್ಲಿ 6 ಎಸೆತಗಳಲ್ಲಿ 6 ಸಿಕ್ಸರ್ ಅನ್ನು ಸಿಡಿಸಿ ಇತಿಹಾಸವನ್ನು ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ನಾಯಕತ್ವ, ಇವರ ಗುಣ ಅಂದರೆ ಭಾರತದ ಟೆಸ್ಟ್ ತಂಡದ ನಾಯಕರಾಗಿಯೂ ಕೆಲವು ಪಂದ್ಯಗಳಲ್ಲಿ ಇವರನ್ನು ಮುನ್ನಡೆಸಿದ್ದಾರೆ. ಜೊತೆಗೆ ಇವರು ಹೊಸ ಆಟಗಾರರಿಗೆ ಹೆಡ್ ಕೋಚ್ ಆಗಿ ರವಿಶಾಸ್ತ್ರಿ ಅವರು 2 ಅವಧಿಗಳಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಮುಖ್ಯ ತರಬೇತಿದಾರರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಕಾಮಿಟೇಟರ್ ಆಗಿ ಅಂದರೆ ವೀಕ್ಷಕ ವಿವರಣಾರರಾಗಿ ಅಂದರೆ ಕ್ರಿಕೆಟ್ ಪಂದ್ಯಾವಳಿ ವೀಕ್ಷಕ ವಿವರಣಕಾರರಾಗಿ ಇವರು ಸಹ ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ರವಿಶಾಸ್ತ್ರಿಯವರ ಒಂದು ಪುಟ್ಟ ಪರಿಚಯ. ಅವರ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಬನ್ನಿ ಈಗ ಒಂದು ಹಿಂದಿ ಗೀತೆಯನ್ನು ಕೇಳ್ಕೊಂಡು ಬರೋಣ. ಲತಾ ಮಂಗೇಶ್ಕರ್ ಹಾಗೂ ಕುಮಾರ್ ಶಾನು ಅವರ ಧ್ವನಿಗಳಲ್ಲಿ ಕೇಳೋಣ ದಿಲ್ವಾಲೆ ದುಲ್ಹನಿಯ ಲೇ ಜಾಯೆಂಗೆ ಚಿತ್ರದ ಹಾಡನ್ನು.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹೆರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸ್ಟುಡಿಯೋ ಸಮಯ ಈಗ 9:05. ಸ್ನೇಹಿತರೆ, ಇವತ್ತು ವೈಭವಿ ಶಾಂಡಿಲಿ ಅವರ ಜನ್ಮದಿನವಾಗಿದೆ. ಇವರು ಕನ್ನಡ, ತಮಿಳು ಮತ್ತು ಮರಾಠಿ ಚಿತ್ರಗಳಲ್ಲಿ ನಟಿಸಿದಂಥ ಪ್ರಸಿದ್ಧ ನಟಿಯಾಗಿದ್ದಾರೆ. ಮೂಲತಃ ಇವರು ಮುಂಬೈನವರಾದರೂ ಸಹ ಕನ್ನಡ ಚಿತ್ರರಂಗದಲ್ಲಿ ಇವರು ತಮ್ಮದೇ ಆದ ಒಂದು ನಟನೆಯ ಛಾಪನ್ನು ಮೂಡಿಸಿದ್ದಾರೆ. ಇವರು ಹುಟ್ಟಿದ್ದು ಮೇ 27 ಮುಂಬೈನ ಮಹಾರಾಷ್ಟ್ರ ರಾಜ್ಯದಲ್ಲಿ. ಇವರ ವೃತ್ತಿ ಮಾಡ್ಲಿಂಗ್ ಮತ್ತು ಚಲನಚಿತ್ರದಲ್ಲಿ ನಟಿ. ಹಾಗೆಯೇ ಇವರು 2015 ಬಿಡುಗಡೆಯಾದ ಜನಿವಾ ಎಂಬ ಮರಾಠಿ ಚಿತ್ರದ ಮೂಲಕ ಇವರು ನಟನೆ ಆರಂಭಿಸ್ತಾರೆ. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಪ್ರವೇಶ ಇವರು ಶರಣ್ ಅಭಿನಯದ ರಾಜೋ ವಿಷ್ಣು ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಇವರಿಗೆ ಜನಪ್ರಿಯ ತಂದಂತಹ ಚಿತ್ರಗಳು ಅಂತಂದರೆ ಯೋಗರಾಜ್ ಭಟ್ ನಿರ್ದೇಶನದ ಗಾಳಿಪಟ 2 ಚಿತ್ರದಲ್ಲಿ ಶ್ವೇತಾ ಪಾತ್ರದ ಮೂಲಕ

ಅಪಾರ ಪ್ರಶಂಸೆಯನ್ನು ಗಳಿಸಿದ್ದಾರೆ. ಹಾಗೆ ಎ ಪಿ ಅರ್ಜುನ್ ನಿರ್ದೇಶನದ ಧ್ರುವ ಸರ್ಜಾ ಅವರ ನಟನೆಯ ಪ್ಯಾನ್ ಇಂಡಿಯಾ ಚಿತ್ರವಾದಂಥ ಮಾರ್ಟಿನ್ ಚಿತ್ರದಲ್ಲಿ ಇವರು ನಾಯಕಿ ನಟಿಯಾಗಿ ನಟಿಸಿದ್ದಾರೆ. ಇವರು ತಮಿಳು ತೆಲುಗು ಭಾಷೆಗಳಲ್ಲಿಯೂ ಸಹ ತಮ್ಮ ನಟನೆಯ ಛಾಪನ್ನು ಮೂಡಿಸುವ ಮೂಲಕ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ ಅಂತ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ತಿಳಿಸ್ತಾ ಬನ್ನಿ, ಅವರೇ ನಟಿಸಿರುವಂತಹ ಕನ್ನಡದ ಒಂದು ಚಿತ್ರವಾದ ಗಾಳಿಪಟ ಎರಡು ಇದರ ಹಾಡನ್ನು ಕೇಳ್ಕೊಂಡ್ಬರೋಣ. ಈ ಚಿತ್ರಕ್ಕೆ ದನಿಯಾಗಿದ್ದಾರೆ, ಗೀತೆಗೆ ದನಿಯಾಗಿದ್ದಾರೆ ಸೋನು ನಿಗಮ್ ಅವರು.

ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿನಿ ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಶಿವಮೊಗ್ಗ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 9:25:16. ಕೇಳುಗರೆ, ಇವತ್ತು ಮೇ 27ರಂದು ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ ಅಂದರೆ ದೇಶದ ಮೊದಲ ಪ್ರಧಾನಮಂತ್ರಿಯಾದಂತಹ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯತಿಥಿ. ಇಂದು ದೇಶಾದ್ಯಂತ ನೆಹರು ಸ್ಮರಣ ದಿನವಾಗಿ ಆಚರಿಸಲಾಗ್ತದೆ. ಇವರು 1964 ಮೇ 27ರಂದು ನಿಧನರಾಗ್ತಾರೆ. ಭಾರತದ ಪ್ರಥಮ ಮತ್ತು ಅತಿ ದೀರ್ಘಾವಧಿ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1964 ಮೇ 27ರಂದು ನಿಧನರಾಗ್ತಾರೆ. ಹಾಗೆಯೇ ಇವತ್ತು 2016 ಬಂದರೆ ಹಂಗ್ಪನ್ ದಾದಾ ಅಂದರೆ ಭಾರತೀಯ ಸೇನಾ ವೀರ ಯೋಧ ಹಂಗ್ಪನ್ ದಾದಾ ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ದಿನ ಮತ್ತು ಅವರ ಶೌರ್ಯಕ್ಕಾಗಿ ಮರಣೋತ್ತರವಾಗಿ ಅಶೋಕ ಚಕ್ರ ನೀಡಲಾಗಿದೆ. ಜೊತೆಗೆ 1957ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಕಾಪಿರೈಟ್ ಕಾಯ್ದೆಯನ್ನು ಅನುಮೋದನೆ ಮಾಡಿದ ದಿನವಾಗಿದೆ ಇವತ್ತು. ಸ್ನೇಹಿತರೆ, ಬನ್ನಿ ಈಗ ಒಂದು ಹಿಂದಿ ಗೀತೆಯನ್ನು ಕೇಳ್ಕೊಂಡು ಬರೋಣ. ಚಿತ್ರ ದಿವಾನ್, ಗಾಯಕರು ಸೋನು ನಿಗಮ್ ಅವರು.

ಸ್ನೇಹಿತರೆ, ಮಿಕ್ಸ್ ಮಿನಿಟ್ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಮಾಹಿತಿ ಏನಪ್ಪ ಅಂದ್ರೆ, ಇವತ್ತು ಗೋಲ್ಡನ್ ಗೇಟ್ ಸೇತುವೆ ಅಂದ್ರೆ 1937 ಅಮೆರಿಕದ ಸ್ಯಾನ್ಫ್ರಾನ್ಸಿಸ್ಕೋನಲ್ಲಿರುವ ವಿಶ್ವವಿಖ್ಯಾತ ಗೋಲ್ಡನ್ ಗೇಟ್ ಸೇತುವೆ ಅಧಿಕೃತವಾಗಿ ಪಾದಚಾರಿಗಳಿಗೆ ಇಂದು ಉದ್ಘಾಟನೆಗೊಂಡಿದ್ದ ದಿನ ಅಂದ್ರೆ 1937 ಮೇ 27ರಂದು. ಹಾಗೇನೆ ಸೇಂಟ್ ಪೀಟರ್ಸ್ಬರ್ಗ್ ನಲ್ಲಿ 1703ರಲ್ಲಿ ರಷ್ಯಾದ ಜಾರ್ ಫಿಟರ್ ದಿ ಗ್ರೇಟ್ ಅವರು ಸೇಂಟ್ ಪೀಟರ್ಸ್ಬರ್ಗ್ ನ ನಗರವನ್ನ ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಅಂತಾರಾಷ್ಟ್ರೀಯ ಸನ್ಸ್ಕ್ರೀನ್ ದಿನ ಅಂತ ಇವತ್ತು ಆಚರಣೆ ಮಾಡಲಾಗ್ತದೆ. ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಚರ್ಮವನ್ನ ರಕ್ಷಿಸಿಕೊಳ್ಳುವ ಉದ್ದೇಶದಿಂದ ಇದರ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೇ 27ನ್ನ ಸನ್ಸ್ಕ್ರೀನ್ ದಿನವನ್ನಾಗಿ ಆಚರಿಸಲಾಗ್ತದೆ. ಇದಾಗಿತ್ತು ಸ್ನೇಹಿತರೆ ಮಿಕ್ಸ್ ನೋಡಿ ಕಾರ್ಯಕ್ರಮದಲ್ಲಿ ಮಾಹಿತಿ. ಜೊತೆಗೆ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಮುತ್ತಣ್ಣ ಚಿತ್ರದ ಈ ಗೀತೆಯನ್ನ. ಈ ಗೀತೆಗೆ ಧ್ವನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು.

ಕೇಳುಗರೆ, ಇದಾಗಿತ್ತು ಇಂದಿನ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ಬೆಳಗ್ಗೆ 10 ಗಂಟೆಗೆ ಹಾಡು ಮಾತಾಡು. ಇಂದಿನ ವಿಶೇಷತೆ ಏನಪ್ಪ ಅಂದ್ರೆ ಟೆಲಿ ಕ್ವಿಜ್. ನಾವು ಕೇಳುವ ತಲಾ 3 ಪ್ರಶ್ನೆಗಳಿಗೆ ಕರೆ ಮಾಡೋದ್ರ ಮೂಲಕ ಉತ್ತರಿಸಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಚ್ಡಿ ಕೋಡ್ ಸಂಖ್ಯೆ 08282. ಗಮನಿಸಿ, ವಿಶೇಷ ಸೂಚನೆ ಏನಪ್ಪ ಅಂದ್ರೆ ತಾವು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಎರಡನೇ ಪ್ರಶ್ನೆ ಕೇಳಲಾಗ್ತದೆ, ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮೂರನೇ ಪ್ರಶ್ನೆಯನ್ನು ಕೇಳಲಾಗ್ತದೆ. ಒಟ್ಟು ಒಬ್ಬರಿಗೆ 3 ಪ್ರಶ್ನೆ ಇರುತ್ತೆ ಇಂದಿನ ಟೆಲಿ ಕ್ವಿಸ್ ಕಾರ್ಯಕ್ರಮದಲ್ಲಿ. ಗಮನಿಸಿ, ಈ ಕಾರ್ಯಕ್ರಮ ಈ ಬೆಳಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ, ಸಮಯ 1:36:30. ಇಂಪಾದ ಭಾವಗೀತೆಗಳನ್ನು ಕೇಳುವ ಸಮಯ ಈಗ. ಆರಂಭಕ್ಕೆ ಕೇಳೋಣ ವರಕವಿ ದರಾ ಬೇಂದ್ರೆ ಅವರ ಕವನ. ಹಾಡಿದ್ದಾರೆ ಪಿಎಸ್ ವಿಜಯರಾಘವನ್. ಸ್ನೇಹಿತರೆ, ಇಲ್ಲಿ ಹಾಡುಗಾರನ ಪರಿಚಯ ಮಾಡಲೇಬೇಕಾಗುತ್ತೆ. ಪ್ರೊಫೆಸರ್ ಬಿಎಸ್ ವಿಜಯರಾಘವನ್ ಅವರು ಕರ್ನಾಟಕದ ಪ್ರಖ್ಯಾತ ಸಂಗೀತ ವಿದ್ವಾಂಸರು ಮತ್ತು ವೀಣಾ ವಾದಕರು. ಇವರು ಒಂದು ವಿಚಾರ, ಇವರು ನಮ್ಮ ಶಿವಮೊಗ್ಗದವರು ಅಂತ ಹೇಳೋದಕ್ಕೆ ಹೆಮ್ಮೆ ವಿಚಾರ. ಪ್ರಸ್ತುತ ಇವರು ಮೈಸೂರಿನ ಕುವೆಂಪು ನಗರದ ನೆಲೆಸಿದ್ದಾರೆ. ಇವರು ಕರ್ನಾಟಕ ಸಂಗೀತದ ಗಾಯನ ಹಾಗೂ ವೀಣಾ ವಾದನದಲ್ಲಿ ಅಪಾರ ಪರಿಣಿತಿ ಹೊಂದಿದ್ದ, ಹಾಗೆಯೇ ನಮ್ಮ ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರಾಗಿದ್ದರು. ಇವರು ಹಾಡಿರುವ ಪ್ರಮುಖ ಸುಮಧುರ ಕಂಠದಲ್ಲಿ ಮೂಡಿಬಂದಿರುವ ಹಾಡುಗಳು ಅಂತಂದರೆ ಪಾಲಿಸೈ ತ್ರಿಶೂಲಿಯೇ, ಬಾರೋ ಬೇಗ ಬಾರೋ ಮತ್ತು ಇನ್ನು ದಯದೋರೆಯೇ ಮುಂತಾದ ಹಾಡುಗಳನ್ನು ಇವರು ಹಾಡುವ ಮೂಲಕ ಜನಪ್ರಿಯಗೊಳಿಸಿದ್ದಾರೆ. ಇವರಿಗೆ ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಜೊತೆಗೆ ಕರ್ನಾಟಕ ಸಂಗೀತ ಅಕಾಡೆಮಿ ಪ್ರಶಸ್ತಿ ಸಹ ಇವರಿಗೆ, ಕರ್ನಾಟಕ ಕಲಾಶ್ರೀ ಎಂಬ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಬನ್ನಿ ಸ್ನೇಹಿತರೆ, ಅವರದೇ ದನಿಯಲ್ಲಿ ಕೇಳೋಣ ವರಕವಿ ದರಾ ಬೇಂದ್ರೆಯವರ ಕವನವನ್ನು. ಈ ನಮ್ಮ ಸಭ್ಯದ ಅಭಿಯಾನ

ಕೇಳುಗ್ರೆ, ಮುಂದಿನ ಗೀತೆ ಬಿ ಕೆ ಸುಮಿತ್ರಾ ದನಿಯಲ್ಲಿ ಕೇಳಿ ಕೆ ಎಸ್ ನರಸಿಂಹಸ್ವಾಮಿಯವರ ಕವನ. ಬಿ ಕೆ ಸುಮಿತ್ರರ ಬಗ್ಗೆ ಪರಿಚಯ ಮಾಡೋದು ತುಂಬ ಹೆಮ್ಮೆ ಅನಿಸುತ್ತೆ, ಯಾಕೆಂದರೆ ನಮ್ಮ ಕನ್ನಡ ನಾಡಿನ ಪ್ರಸಿದ್ಧ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾಗಿದ್ದರು. ಇವರು ಬಿಳಾಲ್ಕುಪ್ಪ ಕೃಷ್ಣಯ್ಯ ಸುಮಿತ್ರ ಎಂದು ಪ್ರಸಿದ್ಧರಾದವರು. ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ಮತ್ತು ಹಿರಿಯ ಹಿನ್ನೆಲೆ ಗಾಯಕಿ. ಚಲನಚಿತ್ರಗಳು ಮಾತ್ರ ಅಲ್ಲದೆ ಇವರು ಜಾನಪದ ಗೀತೆಗಳು ಇರ್ಬೋದು, ಭಾವಗೀತೆಗಳು ಇರ್ಬೋದು, ಭಕ್ತಿ ಗೀತೆಗಳು ಇರ್ಬೋದು, ತಮ್ಮದೇ ಆದ ಸಿರಿಕಂಠದ ಮೂಲಕ ಗಾಯನವನ್ನು ಅಭಿವ್ಯಕ್ತಿಸಿದ್ದಾರೆ. ಕಳೆದ 6 ದಶಕಗಳಿಗೂ ಹೆಚ್ಚು ಕಾಲದಿಂದ ಸಂಗೀತ ಕ್ಷೇತ್ರದಲ್ಲಿ ಇವರು ಸೇವೆಯನ್ನು ಮಾಡಿದ್ದಾರೆ. ಇವರು ಏಪ್ರಿಲ್ 27, 1941 ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಿಳಾಲ್ಕೊಪ್ಪ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಪಟೇಲ್ ಕೃಷ್ಣಯ್ಯನವರು, ತಾಯಿ ಗಂಗಮ್ಮ. ಸಂಗೀತದ ಹಿನ್ನೆಲೆ ಇವರು ಮನೆಯಿಂದಲೇ ಶುರುವಾಗ್ತದೆ. ಇವರ ತಂದೆ ಪ್ರಸಿದ್ಧ ತಬಲ ವಾದಕರಾಗಿರ್ತಾರೆ. ಇವರ ಸಹೋದರತ್ತೆ ಕಾವೇರಮ್ಮನವರು ಸಾಂಪ್ರದಾಯಿಕ ಹಾಗೂ ಜಾನಪದ ಹಾಡುಗಳನ್ನು ಹಾಡ್ತಾ ಇರ್ತಾರೆ. ಉಸ್ತಾದ್ ಅಮೀರ್ ಖಾನ್ ರವರ ಬಳಿ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಇವರು ಮಾಡಿದ್ದಾರೆ. ಹಾಗೆ ಇವರು ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ ಕವಲೆರಡು ಸಂಸಾರ ಒಂದು ಎಂಬ ಚಿತ್ರದ ಮೂಲಕ ಅವರು ಹಿನ್ನೆಲೆ ಗಾಯಕಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಹಾಗೆ ಮದುವೆಗೆ ಹೆಣ್ಣೆಗೆ ಅಲಂಕಾರ, ಕರದಂಟು, ತರ್ಲೆಣ್ಣ, ಹಾಗೆ ಸಂಪಿಗೆ ಮರವೇರಿ ಮುಂತಾದ 100+ ಸೂಪರ್ ಹಿಟ್ ಚಿತ್ರಗಳಲ್ಲಿ ಇವರು ಹಾಡಿದ್ದಾರೆ ಅಂತಲೇ ಭಾವಿಸ್ಬೋದು. ಇವರ ಸೇವೆಗೆ ಸಂದ ಪ್ರಶಸ್ತಿ ಹೀಗಿದೆ: ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ಇವರಿಗೆ ಪ್ರತಿಷ್ಠಿತ ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಹಾಗೆ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಬಿ ಕೆ ಸುಮಿತ್ರ ಅವರು ನಮ್ಮ ಹಿನ್ನೆಲೆ ಗಾಯಕರ ಗಾಯನ ಕ್ಷೇತ್ರದಲ್ಲಿ, ಅದರಲ್ಲೂ ಕನ್ನಡ ನಾಡಿನ ಪ್ರಸಿದ್ಧ ಹಿನ್ನೆಲೆ ಗಾಯಕರಲ್ಲಿ ಹೆಮ್ಮೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಬನ್ನಿ, ಈಗ ಅವರದೇ ದನಿಯಲ್ಲಿ ಕೇಳೋಣ ಕೆ ಎಸ್ ನರಸಿಂಹಸ್ವಾಮಿಯವರ ಈ ಕವನವನ್ನು.

ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ಸಂದೇಶಗಳನ್ನು ನಮ್ಮ ಕೇಳಕರು ಕಳಿಸ್ಕೊಟ್ಟಿದ್ದಾರೆ. ಎಲ್ಲ ಸಂದೇಶಗಳ ಓದುವ ಸಮಯ ಮುಂಜಾನೆಯ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಎಲ್ಲಪ್ಪ ಯಾರಪ್ಪ ಅಂತ ಹೇಳಿದ್ರೆ ಹೊನ್ನೂರು ಆಲಿಯವರು ಹನುಮಂತಾಪುರದಿಂದ. ಹಾಗೆ ನಮ್ಮ ಬೋಧನ ಹೊಸಳ್ಳಿಯಿಂದ ಬೋಪ ವೆಂಕಟೇಶ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುಂಜಾನೆ ಶುಭೋದಯ ಅಂತ ಕಳಿಸ್ಕೊಟ್ಟಿದ್ದಾರೆ. ಆಕಾಶವಾಣಿ ಭದ್ರಾವತಿಯ ನಿಲಯದ ವೃಂದದವರಿಗೆ ಬುಧವಾರದ ಬೆಳಕಿನ ಶುಭೋದಯ. ಒಂದೇ ಮಾತ್ರಂ ಎನ್ನೋಣ ಕೆರೆಬೀರ್ನಳ್ಳಿಯಿಂದ ಶ್ರೀಮತಿ ಮಂಜುಳಬಾಯಿ ಚಂದ್ರ ಹಸ್ಕಡ್ದೆ ಅವರು. ಶುಭೋದಯ ಆಕಾಶವಾಣಿ ಇಂದಿನ ಗೀತಾರಾಧನೆಯಲ್ಲಿ ತಮಿಳುನಾಡಿನ ಶಿವಗಂಗಾ ಜಿಲ್ಲೆಯಲ್ಲಿರುವ ಗಣಪತಿ ದೇವಸ್ಥಾನದ ಮಾಹಿತಿ. ಕರ್ಜಿಗೆ ಅವರ ಕಥನದಲ್ಲಿ ತಂದೆ ತಾಯಿಯಿಂದರೆ ಮಕ್ಕಳಿಗೆ ಆದರ್ಶದ ಬೀಜವನ್ನು ಅವರ ಮನಸ್ಸಿನಲ್ಲಿ ನೆಡಬೇಕೆಂಬ ಕಿವಿಮಾತು ಹೇಳಿದರು. ಸ್ವಾಮಿ ವಿವೇಕಾನಂದರ ಉದಾಹರಣೆ ಕೊಟ್ಟರು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಪ್ರತಿಭಾ ನಾಯಕ್ ಅವರು ಶಿವಮೊಗ್ಗದಿಂದ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರು ವಿಜಯಕುಮಾರ್ ಅವರು, ಬೆಳಗಿನ ಶುಭೋದಯ. ಕಾರ್ಯಕ್ರಮ ತುಂಬ ಸೊಗಸಾಗಿ ಮೂಡಿ ಬರ್ತಿದೆ. ಬೆಳಗ್ಗೆ ಚಿಂತನ, ಕರುಣಾಳು ಬಾ, ಬೆಳಗ್ಗೆ ಗೀತಾರಾಧನ, ಭಕ್ತಿಗೀತೆಗಳ ಭಾವಗೀತೆಗಳು ಸುಂದರವಾಗಿ ಮೂಡಿ ಬಂದುವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸಿ ಟಿ ಚಂದ್ರಶೇಖರ್, ಅತ್ತಿ ಚೌಡನ್, ವಸಂತ ಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ ಜಿಲ್ಲೆಯಿಂದ ಸುಮಧುರವಾದ ಆಕರ್ಷಕ ಇಂಪಾದ ಹಾಡುಗಳ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್, ಬೆಳಗಿನ ಶುಭೋದಯ ಸರ್. ಇದನ್ನು ಬೆಳಗಿನ ಚಿಂತನ, ಕರುಣಾಳು ಬಾ, ಬೆಳಗ್ಗೆ ಹೆಲ್ತೇನ್ಸ್, ವಾರ್ತೆಗಳು ಸೂಪರ್ ಆಗಿ ಮೂಡಿ ಬಂತು. ಹಾಗೆ ಚಿತ್ರಗೀತೆಗಳು, ಭಾವಗೀತೆಗಳು, ಭಕ್ತಿಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು. ಮಿಕ್ಸ್ ಮೋಡ್ ಪ್ರಸಾರವಾದ ಹಿಂದಿ ಚಿತ್ರ ಒಂದಕ್ಕಿಂತ ಒಂದು ಹಾಡು ಸೂಪರ್ ಆಗಿತ್ತು. ಆರೋಗ್ಯ ಮಾಹಿತಿ ಅರ್ಥಪೂರ್ಣವಾಗಿತ್ತು. ಈಗ ಪ್ರಸಾರವಾಗುತ್ತಿರುವ ಭಾವೈತಿಗಳು ತುಂಬ ಅರ್ಥಪೂರ್ಣವಾಗಿದೆ. ಧನ್ಯವಾದಗಳು. ಹಾಗೂ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸಾಧಕರಿಗೆ ಶುಭಾಶಯಗಳು. ನಿಮಗೂ ಮತ್ತು ಆಕಾಶವಾಣಿಗೆ ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್ ಹಾಗೂ ಬಿಂದು ವಿಜಯಕುಮಾರ್ ಅವರು. ಬ್ರಹ್ಮಾನಂದ ರಾನಡೆ ಭದ್ರಾವತಿ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಬುಧವಾರದ ಶುಭ ಮುಂಜಾನೆಗಳು. 7:15ಕ್ಕೆ ಮುಡಿಬಂದ ಹೊಸ ಮಾಹಿತಿ ತಂತ್ರಜ್ಞಾನ ಮತ್ತು ಆಪ್ನ ಬಳಕೆ ಕುರಿತು ಮಾಹಿತಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. 7:45ಕ್ಕೆ ಮುಡಿಬಂದ ಗಣೇಶನ ಕುರಿತ ಚಲನಚಿತ್ರ ಗೀತೆಗಳು ಸಂಕಷ್ಟ ಚತುರ್ಥಿ ಹಬ್ಬ ಇವತ್ತೇ ಬಂದಿತ್ತು ಎಂಬ ಭಾವನೆಯನ್ನು ಮೂಡಿಸಿತು. 8:30ಕ್ಕೆ ಇದಕ್ಕೆ ಮೂಡಿಬಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬೆಳಗಿನ ತಂಪಾದ ವಾತಾವರಣಕ್ಕೆ ಮತ್ತಷ್ಟು ಮೆರುಗನ್ನು ನೀಡುತ್ತಿತ್ತು. ಕೇಳುತ್ತಾ ಮತ್ತೊಮ್ಮೆ ನಿದ್ದೆಗೆ ಜಾರುವ ಹಂಬಲವನ್ನು ಸಹ ಮೂಡಿಸಿತ್ತು. ಈಗ ಮೂಡಿಬರುತ್ತಿರುವ ಆಕಾಶವಾಣಿ ಹೆಮ್ಮೆಯ ಕಾರ್ಯಕ್ರಮ ಮಿಕ್ಸ್ ಮೆಲೋಡಿ ಹಾಡುಗಳು ಈ ದಿನದ ಮಾಹಿತಿ ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ತುಜೆ ದೇಖಾ ಹೇ ತು ಜಾನಾ ಸನಂ ಎಂಬ ಹಾಡು ತುಂಬ ಚೆನ್ನಾಗಿತ್ತು. ಈ ಹಾಡು ನನಗೆ ತುಂಬ ಇಷ್ಟ. ಒಳ್ಳೊಳ್ಳೆ ಕಾರ್ಯಕ್ರಮ ಪ್ರಸಾರ ಮಾಡುವ ಆಕಾಶವಾಣಿಯು ಸದಾ ನನ್ನ ಒಂದು ಸಲಾಂ. ಎಲ್ಲರಿಗೂ ವಂದನೆಗಳು, ಶುಭ ದಿನ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಶಿವಮೊಗ್ಗ ಕೃಷಿನಗರ ದೊಡ್ಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು, ಶುಭ ಮುಂಜಾನೆ ಸರ್. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆರೋಗ್ಯ ಮಾಹಿತಿ, ಹೆಲ್ತ್ ಇಂಡ್ಸ್, ಹಾಗೆಯೇ ಇಂದಿನ ಎಲ್ಲ ಕಾರ್ಯಕ್ರಮಗಳು ಆಲಿಸ್ತಾ ಇದ್ದೀವಿ. ಒಂದಕ್ಕಿಂತ ವಿಭಿನ್ನವಾಗಿ ಅರ್ಥಪೂರ್ಣ ಮೂಡಿ ಬರ್ತಿದೆ. ಭಕ್ತಿಗೀತೆಗಳು, ಭಾವಗೀತೆಗಳು, ಗುರುರಾಜ್ ಕರ್ಜಿಗೆಯವರ ಕಥನಗಳು ಸೂಪರ್ ಆಗಿ ಸಾಕಷ್ಟು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗೆಯೇ ಕತೆ ಕೇಳ್ತಾ ಸಂತೋಷವಾಯಿತು. ಆರೋಗ್ಯ ತುಂಬ ಚೆನ್ನಾಗಿ, ಆರೋಗ್ಯ ಮಾಹಿತಿ ತುಂಬ ಚೆನ್ನಾಗಿತ್ತು. ಇವಳನ್ನು ಪ್ರಸಾರಗೊಂಡ ಕನ್ನಡ ಚಿತ್ರಗೀತೆಗಳು ಅದ್ಭುತವಾಗಿತ್ತು. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಅವರು ಹೇಳ್ತಾ ಇದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ. ಇನ್ನೊಬ್ಬರ ಭಾವನೆಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ನಮಗೆ ಬೆಲೆ ಬರಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಗಣಪತಿ ದೇವಾಲಯದ ಬಗ್ಗೆ ಮಾಹಿತಿ, ಕರುಣಾಳು ಬಾ, ಬೆಳಕೆ, ನೇಗಿಲ ಮಿಡಿತ, ಆರೋಗ್ಯ ಸೂತ್ರ, ಚಿತ್ರಗೀತೆಗಳು ಮಿಕ್ಸ್ನಲ್ಲಿ ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಶುಭ ಮುಂಜಾನೆ ಸರ್. ಪ್ರತಿದಿನ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಮಿಕ್ಸ್ ಮಿಲ್ ಕಾರ್ಯಕ್ರಮವನ್ನು ಎಲ್ಲ ಕೇಳುಗರ ಗಮನಕ್ಕೆ ಎಂದರೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಪರಿಚಯ ಜೊತೆಗೆ ಅಪರೂಪದ ಸುಮಧುರ ಕನ್ನಡ ಹಿಂದಿ ಗೀತೆ ಆಕರ್ಷಿಸಲು ಮತ್ತೊಂದು ಕಾರಣವೆಂದರೆ ಕೆಲವೇ ತಿಂಗಳ ಹಿಂದೆ ಕರ್ನಾಟಕ 8 ಜಿಲ್ಲೆಗಳಲ್ಲಿ ರೇಡಿಯೋ ಕೇಳುಗರಿಗೆ ತಮ್ಮ ಕಾರ್ಯಕ್ರಮ ರೇಡಿಯೋ ಮೂಲಕ ಕೇಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಜೊತೆಗೆ ನಿಮ್ಮೆಲ್ಲರ ನೈಜ ಕಳಕಳಿಯ ನಿರೂಪಣೆಯು ಆಕಾಶವಾಣಿ ಭದ್ರಾವತಿ ಇಂದು ಮಧ್ಯ ಕರ್ನಾಟಕದ ಪ್ರಭಾವಶಾಲಿ ಮಾಧ್ಯಮವಾಗಿದ್ದಕ್ಕೆ ಹೃದಯಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆಯವರು. ಹಾಗೆ ಮುಂದುವರೆದಂತೆ ಕಳೆದು ಹೋದ ದಿನಗಳು ಮತ್ತೆ ಬಾರದು, ಮರೆತು ಹೋದ ವಿಷಯಗಳು ಮತ್ತೆ ನೆನಪಿಗೆ ಬಾರದು, ಕಳೆದು ಹೋದ ವ್ಯಕ್ತಿ ಮತ್ತೆ ಸಿಗಲಾರದು, ಅದರ ನೆನಪು ಬಾನುಲಿ ಪ್ರೀತಿಯ ಸಹೋದರ ಸಹೋದರಿ ನೀಡುವ ಪ್ರತಿಯೊಂದು ವಿಚಾರವೂ ಜೀವನದ ಜೊತೆಗೆ ಸಾಗುತ್ತದೆ. ಪ್ರೀತಿಯ ಸಹೋದರರು, ಬೆಳಗಿನ ಕಾರ್ಯಕ್ರಮ ಕೇಳ್ತಾ ನಿಮ್ಮೊಂದಿಗೆ ಮಾತಿನ ಮೂಲಕ ಇರ್ತೇವೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರಾಜು ಶಂಕರ್ ಘಟ್ಟ ಅವರು. ಹಾಗೆಯೇ ಗೌರಮ್ಮ ಅವರು ಹಾವೇರಿಯಿಂದ ಈ ದಿನ ಕಾರ್ಯಕ್ರಮ ಚೆನ್ನಾಗಿ ಉತ್ತರವನ್ನು ಕಳಿಸ್ತಾ ಇದ್ದಾರೆ. ಹಾಗೆಯೇ ಈ ದಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇತ್ತು ಅಂತ ಅವರು ಹೇಳ್ತಾ ಇದ್ದಾರೆ.
ಬೆಳಗಿನ ಶುಭೋದಯ ಸರ್. ಹೇಗಿದ್ದೀರಿ? ಇಂದಿನ ಮಾಹಿತಿಗಳೊಂದಿಗೆ ಎಲ್ಲ ಚಿತ್ರ ಇದಕ್ಕೆ ಇಷ್ಟವಾದವು. ಇನ್ನು ಮುಂದಿನ ಕಾರ್ಯಕ್ರಮ ಕೇಳ್ತಾ ಧನ್ಯವಾದಗಳು. ನಮಸ್ಕಾರ, ಶಾರದಾ ಚಿಕ್ಕಪ್ಪ ಶಿವಮೊಗ್ಗದಿಂದ. ನಮಸ್ತೆ, ಮುಂಜಾನೆ ಶುಭಾಶಯಗಳು. ಸುಮಧುರವಾದ ಮಾಹಿತಿ ಹಾಡುಗಳು, ಅದ್ಭುತ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲೆ ವಿಠಲ್ಪುರದ ಶ್ರೀಧರ್ ಪದ್ಮ ಪನಗಟ್ಟಿ ಅನಂತಕುಮಾರ್, ಧನ್ಯವಾದಗಳು. ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿ, ಗುಡ್ ಮಾರ್ನಿಂಗ್ ಸರ್, ವೆಲ್ಕಮ್ ಸರ್, ಕಾರ್ಯಕ್ರಮ ಸೂಪರ್, ಮಿಕ್ಸ್ ಮಾಡಿ ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕೆ ಪಿ ದಿನೇಶ್ ಭಟ್, ಆದಿತ್ಯ ಭಟ್, ಅರ್ಚನಾ ಭಟ್, ಕೌರಿ ಮಠಗದ್ದೆ ಹುಬ್ಬಳ್ಳಿ ತೀರ್ಥಹಳ್ಳಿ ತಾಲೂಕಿನಿಂದ ಶುಭ ಮುಂಜಾನೆ ಇದನ್ನು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ಮಮತಾ ಅವರು ಭದ್ರಾವತಿಯಿಂದ, ಶುಭೋದಯ ಸರ್, ಬೆಳಗಿನಿಂದ ಮೂಡಿ ಬಂದ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ ಅವರು ತಮ್ಮ ನಿರೂಪಣೆಯಲ್ಲಿ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಆಕಾಶವಾಣಿ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. 7:45ಕ್ಕೆ ಗಣೇಶನ ಕುರಿತು ಚಿತ್ರಗಳು ತುಂಬ ಮಡಿವೆ ಚೆನ್ನಾಗಿತ್ತು. ಧನಲಕ್ಷ್ಮಿ ಯೋಗೇಶ್ ಹಲಪ ಸರ್ಕಲ್ ಭದ್ರಾವತಿಯಿಂದ. ಬಿ ಸತ್ಯನಾರಾಯಣ ಜಯತ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ, ಇದನ್ನೆಲ್ಲ ಕಾರ್ಯಕ್ರಮದಿಂದ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರಾಗಿಣಿ ಕಾರ್ತಿಕ್ ಹುಡುಕೋ ಶಿವಮೊಗ್ಗದಿಂದ, ಶುಭೋದಯ ಸರ್, ಕಾರ್ಯಕ್ರಮ ಅರ್ಥಪೂರ್ಣ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್, ಸಲ್ಮಾ ಟೀಚರ್, ಮಿಕ್ಸ್ ಮಾಡಿ ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ನಾನು ಭಾಗ್ಯ ಸದಾಶಿವನ್ ಕೇಶವಪುರ ಭದ್ರಾವತಿ. ಬೆಳಗಿನ ಶುಭೋದಯಗಳು. ವಂದೇ ಮಾತರಂನಿಂದ ಪ್ರಾರಂಭವಾದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ಗೀತಾರಾಧನೆ, ಭಕ್ತಿಗಳು, ಚಿತ್ರಗೀತೆಗಳು, ಭಾವ ಇದು ಒಂದಕ್ಕಿಂತ ಸೂಪರ್. ಒಂದೊಂದೊಂದು ವಿವರಿಸಲು ಸಮಯವಾಗ್ತದೆ, ಆದ್ದರಿಂದ ಒಟ್ಟಾಗಿ ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಚಿತ್ರಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಸರ್, ಬೆಳಗಿನ ಎಲ್ಲ ಕಾರ್ಯಕ್ರಮ ಆಲಿಸ್ತಾ ಇದ್ದೇವೆ. ಗೀತಾರಾಧನೆ ಮಾಹಿತಿಯೊಂದಿಗೆ ಭಕ್ತಿಗೀತೆ ಹಾಡುಗಳು ಇಷ್ಟ ಆಯಿತು. ಮಿಕ್ಸ್ ಮೆಲೋಡಿಯಲ್ಲಿ ಹಿಂದಿ ಕನ್ನಡ ಚಿತ್ರಗೀತೆಗಳು ತುಂಬ ಒಂದಕ್ಕಿಂತ ಸುಮಧುರವಾಗಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸ್ನೇಹಿತರೆ, ಧನ್ಯವಾದಗಳು ಸಂದೇಶವನ್ನು ಕಳಿಸಿಕೊಟ್ಟಿದ್ದಕ್ಕೆ. ಸ್ನೇಹಿತರೆ, ಈಗ ಸಮಯ ಆಗ್ತಾ ಇದೆ 10 ಗಂಟೆ. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತೆ ಕಾರ್ಯಕ್ರಮಗಳನ್ನು. ಈಗ ಒಂದು ಜಾಹೀರಾತು, ನಂತರ ಟೆಲಿಕ್ವಿಸ್ ಕಾರ್ಯಕ್ರಮ ಆರಂಭವಾಗಲಿದೆ.

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
6: ಎಸ್ಎಸ್ಎಲ್ಸಿ ಮುಗಿಸಿ ಪಿಯುಸಿ ಯುಟಿಗೆ ಐಐಟಿ ಹಾಗೂ ನೀಟ್ ಕೋಚಿಂಗ್ ಇರುವ ಕಾಲೇಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದೀರಾ? ಗೊಂದಲ ಬೇಡ. ಶಿವಮೊಗ್ಗದ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ನಲ್ಲಿ 100,000+ ಅಧಿಕ ಐಐಟಿಎನ್ ಹಾಗೂ ವೈದ್ಯರನ್ನ ಸೃಷ್ಟಿಸಿದ ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್ ಆಗಿ ರಾಷ್ಟ ಮಟ್ಟದ ಕಲಿಕೆಯನ್ನ ನೀಡ್ತಾ ಇದೆ. ಅಡ್ಮಿಷನ್ ಪ್ರಾರಂಭ ಆಗಿದೆ. ತಕ್ಷಣವೇ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ ಪಿಯು ಕಾಲೇಜ್, ವಾಸವಿ ಶಿಕ್ಷಣ ಸಂಸ್ಥೆ ಆವರಣ, ಕೋಟೆ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9036054071 ಅಥವಾ 9036054072.
7: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಈಗ ಕಾರ್ಯಕ್ರಮ ಟೆಲಿಕ್ವಿಜ್. ಸ್ನೇಹಿತರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಒಬ್ಬರಿಗೆ 3 ಪ್ರಶ್ನೆ ಕೇಳಲಾಗ್ತದೆ. ಆದರೂ ಒಂದೊಂದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮಾತ್ರ ಪ್ರಶ್ನೆ ಮುಂದೆ ಹೋಗುತ್ತೆ. ಆ 3 ಪ್ರಶ್ನೆಗೆ ಉತ್ತರವನ್ನು ನೀಡಿ ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರೆ ಮಾಡೋದ್ರ ಮೂಲಕ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡೋದ್ರ ಮೂಲಕ ಬಳಸಬೇಕಾದ ದೂರವಾಣಿ ಸಂಖ್ಯೆ 08282. ಬನ್ನಿ ಮೊದಲನೇ ಕರೆ ಸ್ವೀಕರಿಸೋಣ. ಹಲೋ, ನಮಸ್ಕಾರ. ಓ, ಕರೆ ಕಟ್ಟಾಯ್ತು ಅಂತ ಅನ್ಕೊಂಡಿದ್ದೀನಿ. ಹಲೋ, ನಮಸ್ಕಾರ.
8: ಹಲೋ ಹಲೋ, ನಮಸ್ತೆ ಸರ್. ನಾನು ಎಂ ಪಿ ತಾಲೂಕು ಹೊಸಜೋಗರಿಂದ ಮೇಘಾನಂದ.
7: ಮೇಘಾನಂದ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಟೆಲಿಕ್ವಿಸ್ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀವಿ. ನಿಯಮಗಳನ್ನು ಹೇಳ್ಬಿಡ್ತೇನೆ. 3 ಪ್ರಶ್ನೆ ಇರುತ್ತೆ. ಮೊದಲನೇ ಪ್ರಶ್ನೆ ಮತ್ತು ಎರಡನೇ ಪ್ರಶ್ನೆ ಸ್ವಲ್ಪ ಸುಲಭವಾಗಿರುತ್ತೆ. ಕೊನೆಯ ಪ್ರಶ್ನೆ ಸ್ವಲ್ಪ ಕೆಲಸ ಕೊಡ್ತೇವೆ. ಇಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ಕೊಟ್ಟರೆ ಎರಡನೇ ಪ್ರಶ್ನೆಗೆ ಹೋಗ್ತೀವಿ, ಎರಡನೇ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಮೂರನೇ ಪ್ರಶ್ನೆಗೆ ಹೋಗ್ತೀವಿ. ಭಾಗವಹಿಸಿ ಖಂಡಿತ. ಈಗ ಮೊದಲನೇ ಪ್ರಶ್ನೆ ನಮ್ಮ ಆಕಾಶವಾಣಿಯಿಂದಲೇ ಆರಂಭ ಮಾಡ್ತೇವೆ. ಪ್ರತಿದಿನ ಬೆಳಿಗ್ಗೆ 6:35 ಒಂದು ಕಾರ್ಯಕ್ರಮ ಬರುತ್ತೆ. ಆ ಕಾರ್ಯಕ್ರಮದ ಹೆಸರು ಏನು ಹೇಳ್ತೀರಾ?
8: ಕರ್ನಾಳು ಬಾ ಬೆಳಗ್ಗೆ ಗುರುರಾಜ್ ಕಾರಜಗಿ ಸರ್.
7: ಖಂಡಿತ, ತಮಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ಮೊದಲನೇ ಪ್ರಶ್ನೆಯಲ್ಲಿ ತಾವು ಏನಾದ್ರಿ ಉತ್ತೀರ್ಣರಾಗಿದ್ದೀರಿ ಅಂತ ಭಾವಿಸ್ತೀವಿ. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಭಾರತವು ಯಾವಾಗ ಗಣರಾಜ್ಯವಾಯಿತು?
8: ಜನವರಿ 26.
7: ಅದ ಅಲ್ವಾ, ಯಾವಾಗ ನೀವು ದಿನಾಂಕ ಹೇಳ್ತಾ ಇದ್ದೀರಾ? ಇಸ್ವಿನೂ ಬೇಕು ನಮಗೆ.
8: 1950 ಸರ್.
7: ಖಂಡಿತ, ಅಭಿನಂದನೆಗಳು. ತಮಗೆ ಎರಡನೇ ಪ್ರಶ್ನೆಯಲ್ಲೂ ತಾವು ಉತ್ತೀರ್ಣರಾಗಿದ್ದೀರಿ. ಈಗ ಮೂರನೇ ಪ್ರಶ್ನೆ ಬರ್ತಾ ಇದೆ. 2026 ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನ ಓರ್ವ ನಮ್ಮ ಕರ್ನಾಟಕದ ಮಂಡ್ಯ ಜಿಲ್ಲೆಯ ಒಬ್ಬರಿಗೆ ಕೊಟ್ಟರು. ಅವ್ರ ಹೆಸರೇನು? ಇತ್ತೀಚೆಗೆ ಅವರಿಗೆ ಮೊನ್ನೆ ಪತ್ರಿಕೆಗಳಲ್ಲಿ ದಿನಪತ್ರಿಕೆಗಳಲ್ಲಿ ವರದಿ ಆಯ್ತು.

0: ಮೇಘನಂದವ್ರೆ, ತಾವೇನ್ ಮಾಡ್ತಿರೋದು? ಕೃಷಿಕರಲ್ವಾ? ಈಗ ಮಳೆ ಬೆಳೆ ಚಂದ ಆಗಿದೆಯಾ ಊರ್ ಕಡೆಗೆ?
1: ತೋಟ ಎಲ್ಲ ಚೆನ್ನಾಗಿದೆ ಸರ್, ಇನ್ನು ಬೆಳೆ ಹಾಕಿಲ್ಲ, ಭೂಮಿಗೆ ಬೀಜ ಬಿಟ್ಟಿಲ್ಲ. ತೋಟಗಳೆಲ್ಲ ಬಹಳ ಚೆನ್ನಾಗಿದೆ ಸರ್, ಈ ಸರಿ ಬಹಳ ಖುಷಿ ಖುಷಿಯಾಗಿದೆ ಸರ್ ರೈತರೆಲ್ಲ.
0: ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಓಕೆ ಸರ್, ಥ್ಯಾಂಕ್ ಯು,
0: ಅಭಿನಂದನೆಗಳು.
1: ಥ್ಯಾಂಕ್ ಯು ಸರ್.
0: ಬನ್ನಿ ಸ್ನೇಹಿತರೆ, ಮೂರನೇ ಎರಡನೇ ಕರೆಯೇ ಯಾರು ಹೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು? ಶೇಷಾಚಲ ಹಾರ್ನಹಳ್ಳಿಯಿಂದ ಅಲ್ವಾ? ಈಗ ಇವತ್ತು ಗೊತ್ತಲ್ಲ, ಟೆಲಿಕ್ವಿಜ್ ಕಾರ್ಯಕ್ರಮ ಆರಂಭ ಮಾಡಿದ್ದೀವಿ. ಮೂರು ಪ್ರಶ್ನೆ ಇರುತ್ತೆ. ಖಂಡಿತ ಪ್ರಯತ್ನ ಮಾಡಿ, ಮೂರು ಪ್ರಶ್ನೆ ಇರುತ್ತೆ. ತಲಾ ಒಂದೊಂದು ಪ್ರಶ್ನೆಗೆ ಒಂದ್ ಪ್ರಶ್ನೆ ಉತ್ತರ ಕೊಟ್ರೆ ನಾವು ಎರಡನೇ ಪ್ರಶ್ನೆಗೆ ಹೋಗ್ತೀವಿ, ಎರಡನೇ ಪ್ರಶ್ನೆಗೆ ಹೋಗ್ತೀವಿ, ಮೂರನೇ ಪ್ರಶ್ನೆಗೆ ಹೋಗ್ತೀವಿ, ಹೀಗಿರುತ್ತೆ. ಈಗ ಮೊದಲನೇ ಪ್ರಶ್ನೆಯನ್ನ ನಿಮಗೆ ಸುಲಭ ಸುಲಭವಾಗಿ ಕೇಳೋಣ. ಆಕಾಶವಾಣಿಯಿಂದಲೇ ಆರಂಭ ಮಾಡಾಡ್ತೀವಿ. ಪ್ರತಿ ಗುರುವಾರ ರಾತ್ರಿ 9:30 ಒಂದು ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾಗುತ್ತೆ ಕಾರ್ಯಕ್ರಮ, ಅದು ಯಾವುದು ಅಂತ ಹೇಳ್ತೀರಾ? ಪ್ರತಿ ಗುರುವಾರ ರಾತ್ರಿ 9:30 ಸರಿ. ಹಾಗಾದ್ರೆ ತಾವು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಸುಳುಹು ಹೇಳ್ತೀನಿ, ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು. ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಸರಿದೆ. ಯಾವ್ದದು ನೆನ್ಪಿಗಿದೆಯಾ? ನೆನ್ಪಾಗ್ತಾ ಇಲ್ವಾ? ಓಕೆ ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಖಂಡಿತ, ಯಾಕೆಂದ್ರೆ ಆಕಾಶವಾಣಿ ಕಾರ್ಯಕ್ರಮಗಳು ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾ, ಟೆಲಿಕ್ವಿಜ್ ನಲ್ಲಿ ಭಾಗವಹಿಸಿ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ಹಲೋ, ಕರೆ ಕಟ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ.

0: ಹಲೋ ನಮಸ್ತೆ. ಕರೆ ಕಟ್ಟಾಗ್ತಾ ಇದೆ ಸ್ನೇಹಿತರೆ. ಹಲೋ ಹಲೋ
1: ನಮಸ್ತೆ ಬಸವೇಶ್ವರ್ಗೆ, ಹೊಸ ಪ್ರಯೋಗಕ್ಕೆ ಸ್ವಾಗತ.
0: ಖಂಡಿತ ಧನ್ಯವಾದಗಳು ರಾಧಾ ನಿಧಿಗೆ ಅವರು. ಈಗ ನಿಯಮಗಳು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಪ್ರಶ್ನೆ ನಿಮಗೆ ಬರ್ತಾ ಇದೆ. ಪ್ರತಿ ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ಒಂದು ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ಯಾವುದು ಆ ಕಾರ್ಯಕ್ರಮ? ಹೌದೌದು, ಪ್ರತಿ ಶುಕ್ರವಾರ. ಅದರಲ್ಲಿ ಇನ್ನೊಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಪ್ರತಿ ಶುಕ್ರವಾರ.
1: ಪ್ರತಿ ಶುಕ್ರವಾರ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಯಾವ್ದು ಅಂತ? ಓ, ಏನ್ ಸರ್ ನೀವು ಹಿಂಗ್ ಕೇಳ್ತೀರಾ?
0: ಸರಿಯಾದ ಉತ್ತರ ಕೊಟ್ರಿ. ಮೊದಲೇ ಸ್ವಲ್ಪ ಸುಲಭ ಆಗಿರುತ್ತೆ. ಆಯ್ತಾ, ತಮಗೆ ಅಭಿನಂದನೆಗಳು. ರಾಧಾ ನಿಧಿಯವರೇ, ತಾವ್ ಏನ್ ಮಾಡ್ತಾ ಇರೋದು?
1: ಗೃಹಿಣಿ,
0: ಮನೆ ಕೆಲಸ. ಬಿಡುವಾದ ಸಂದರ್ಭದಲ್ಲಿ ಏನ್ ಮಾಡ್ತೀರಿ?
1: ಬಿಡುವಿನ ಸಂದರ್ಭ ಅಂತೇನು ಸರ್, ಮನೆ ಕೆಲಸದ ಜೊತೆಯನ್ನೇ ಆಕಾಶವಾಣಿ ಕೇಳೋದು, ಪುಸ್ತಕಗಳು ಚೆನ್ನಾಗಿರ್ತೀರ ಓದೋದು.
0: ಪುಸ್ತಕಗಳನ್ನ ಓದುವ ಹವ್ಯಾಸವನ್ನ ರೂಢಿಸ್ಕೊಂಡಿದ್ದೀರಿ. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಇದು ಒಂದು ನೃತ್ಯ ಪ್ರಕಾರಕ್ಕೆ ಸೇರಿದ್ದು. ಮೋಹಿನಿ ಅಟ್ಟಂ ಅನ್ನುವ ನೃತ್ಯ ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ? ಮೋಹಿನಿ ಅಟ್ಟಂ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ತಮಗೆ ಅಭಿನಂದನೆಗಳು. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆಗಳು. ಈಗ ಮೂರನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಕೇಳೇ ಬಿಡ್ಲಾ? ಸಿದ್ಧವಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಲ್ವಾ?

0: ಹಲೋ ನಮಸ್ತೆ.
1: ಹಲೋ,
0: ಇಲ್ಲಿಂದ ಕರೆ. ನಮಸ್ತೆ, ನಮ್ಮ ಚಂದ್ರಿಕಾ ಅವರು ದಾವಣಗೆರೆಯಿಂದ.
1: ಸರ್, ಇದು ಹೊಸ ಕಾರ್ಯಕ್ರಮ, ವಿನೂತನವಾಗಿ ತುಂಬಾ ಚೆನ್ನಾಗಿದೆ. ಖುಷಿನೂ ಅನಿಸ್ತಾ ಇದೆ ಇವಾಗ ಕೇಳಕ್ಕೆ ಕಾರ್ಯಕ್ರಮ. ಒಳ್ಳೆ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ಸರ್.
0: ಹಾಗೆ ಹಾಗೆ ಒಂದೊಂದು ಪ್ರಯೋಗಗಳನ್ನು ನೋಡೋಣ ಅಂತ ಅಷ್ಟೇನೆ.
1: ಪ್ರಯೋಗ ಚೆನ್ನಾಗಿದೆ.
0: ಎಲ್ಲ ನಮ್ಮ ಅಧಿಕಾರಿಗಳ ಒಂದು ಸಹಕಾರ, ಒಂದು ಪ್ರಯೋಗ.
1: ಖಂಡಿತ, ಬಹಳ ಅದ್ಭುತ ಕಾರ್ಯಕ್ರಮ. ನಮಗೆ ಮಹಿಳೆಯರಿಗೆ ತಟ್ಟ ಅಂತ ಹೇಳಕ್ಕೆ ಕಷ್ಟ ಆಗಬಹುದು,
0: ಅದಕ್ಕೆ ಟೆಲಿಕ್ವಿಜ್ ಅಂತ ಕರೆಯೋದು. ಇದನ್ನ ಟೆಲಿಕ್ವಿಜ್ ಅಂತ ಹೇಳಿ, ಈಗ ಸಂದೇಶ ಹಾಕ್ಬಿಟ್ಟೆ ಪಟಪಟ ಅಂತ ಉತ್ತರ ಬಂದ್ಬಿಡುತ್ತಲ್ಲ, ಅದಕ್ಕೆ ಕೇಳುವಂತದ್ದು ಅಷ್ಟೇ.
1: ಖಂಡಿತ ಸರ್, ಪ್ರಯತ್ನ ಅಂತ ಮಾಡ್ತೀವಿ ಸರ್.
0: ಖಂಡಿತ, ಪ್ರಯತ್ನ ನಿಮ್ಮ ಕೈಲಿದೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ತಮಿಳುನಾಡಿನ ನೃತ್ಯ ಪ್ರಕಾರ ಯಾವುದು?
1: ತಮಿಳುನಾಡಿನ
0: ಅಲ್ಲ, ಸಾಂಪ್ರದಾಯಿಕ ನೃತ್ಯ ಪ್ರಕಾರ, ಸಾಂಪ್ರದಾಯಿಕವಾಗಿ ಶಾಸ್ತ್ರೀಯ ನೃತ್ಯ ಪ್ರಕಾರ ಅಂತ ನಾವು ಕರಿತೀವಿ ಅದಕ್ಕೆ.
1: ಸಾಂಪ್ರದಾಯಿಕ ಅದೇ ಸರ್, ನೃತ್ಯ ಪ್ರಕಾರ.
0: ಹೌದು ಹೌದು,
1: ಕರ್ಮ ವಾದ್ಯ ಯಾವ್ದೋ ಬರುತ್ತಲ್ಲ ಸರ್.
0: ನೀವು ವಾದ್ಯ ಹೇಳ್ತಾ ಇದ್ದೀರಿ. ಇಲ್ಲ ಇಲ್ಲ, ವಾದ್ಯ ಹೇಳ್ತಾ ಇದ್ದೀರಿ, ವಾದ್ಯ ಅಲ್ಲ. ನಾನ್ ನೃತ್ಯ ಪ್ರಕಾರ ಹೇಳ್ತಾ ಇದ್ದೆ, ಸಾಂಪ್ರದಾಯಿಕ ನೃತ್ಯ ಪ್ರಕಾರ. ನಮ್ಮ ರಾಜ್ಯದಲ್ಲೂ ಅದನ್ನ ನಾವು ಅಳವಡಿಸಿಕೊಂಡಿದ್ದೀವಿ, ಅದು ಸ್ವಲ್ಪ ಸುಳುಹನ್ನು ಕೊಡ್ತಾ ಇದ್ದೀನಿ.
1: ನೃತ್ಯ ಪ್ರಕಾರನಾ?
0: ನೃತ್ಯ ನೃತ್ಯ ನೃತ್ಯ ಪ್ರಕಾರ.
1: ನೃತ್ಯ ಪ್ರಕಾರ ಸರ್, ಅದು ಇದೆ ಅಲ್ಲ ಸರ್, ಅದು ಕರಗ ತರ ಮಾಡ್ತಾರಲ್ಲ ಸರ್.
0: ಅಲ್ಲ, ಅದು ಜಾನಪದ ನೃತ್ಯ, ಅದು ನಾನು ಹೇಳ್ತಾ ಇರೋದು. ನಾನು ಸಾಂಪ್ರದಾಯಿಕ ಶಾಸ್ತ್ರೀಯ ಶಾಸ್ತ್ರೀಯ ನೃತ್ಯ
1: ಶಾಸ್ತ್ರೀಯ ಮತ್ತೆ ಜಾನಪದ ಅಲ್ಲ ಸರ್ ಅದು.
0: ಇಲ್ಲ ಇಲ್ಲ ಇಲ್ಲ, ಅದು ಸ್ವಲ್ಪ ಜಾನಪದ ಆಗತ್ತೆ.
1: ಭರತನಾಟ್ಯ.
0: ಸರಿಯಾದ ಉತ್ತರ ಕೊಟ್ರಿ, ತಮಗೆ ಅಭಿನಂದನೆಗಳು. ಇರ್ಲಿ ಇರ್ಲಿ, ಅದಕ್ಕೆ ಇದನ್ನ ಟೆಲಿಕ್ವಿಜ್ ಅಂತ ಕರಿತಾ ಇರೋದು. ಖಂಡಿತ, ಸರಿಯಾದ ಉತ್ತರವನ್ನ ಹೇಳಿದ್ರಿ. ಸರಿಯಾದ ಉತ್ತರವನ್ನ ಹೇಳಿದ್ರಿ. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಇದು ಸ್ವಲ್ಪ ಸುಲಭವಾಗಿ ಇರುತ್ತೆ, ತೀರ ಕಷ್ಟ ಇರೋದಿಲ್ಲ. ನಮ್ಮ ಒಂದು ಏನು ದಾವಣಗೆರೆ ಜಿಲ್ಲೆಯ ಒಂದು ಪ್ರಸಿದ್ಧವಾದ ದೇವಸ್ಥಾನ ಇದೆ, ಯಾವುದದು ದಾವಣಗೆರೆ ಜಿಲ್ಲೆಯಲ್ಲಿ?
1: ದಾವಣಗೆರೆ ಜಿಲ್ಲೆ ಸರ್, ಅರಪನಹಳ್ಳಿ ತಾಲೂಕು ಇದು ಸರ್. ಅಲ್ಲ, ಹರಿಹರದ್ದು ಇದೆ, ಹರಿಹರೇಶ್ವರ ಒಂದಿದೆ. ಮತ್ತೆ ಸರ್, ನಮಗೆ ನಾವು ಇದಕ್ಕೆ ಹೋಗ್ತೀವಿ ಸರ್, ಅರಪನಹಳ್ಳಿ ಹತ್ರ ಬಾಗಳಿ ಅಂತ ಇದೆ ಸರ್.
0: ಬಾಗಳಿ, ಅದರಲ್ಲ ಹರಿಹರ ಹೇಳಿದ್ರೆ ಅದೇ ಸರಿಯಾದ ಉತ್ತರ. ನಾನು ಹೇಳಿದ್ದು ಹರಿಹರೇಶ್ವರ ಸರಿಯಾದ ಉತ್ತರ ಆಗಿತ್ತು.
1: ಇತಿಹಾಸ ಪೂರ್ವಕವಾಗಿದೆ
0: ಅದಕ್ಕೆ. ಅದನ್ನ ಧಾರ್ಮಿಕ ಸಮನ್ವಯವನ್ನು ಮಾಡುವ, ಅಂದ್ರೆ ಶೈವ ಮತ್ತು ವೈಷ್ಣವರ ಒಂದು ಸಮನ್ವಯ ಕ್ಷೇತ್ರವೇ ಹರಿಹರೇಶ್ವರ ದೇವಾಲಯ. ತಮಗೆ ಅಭಿನಂದನೆಗಳು ಕರೆ ಮಾಡಿದ್ದಕ್ಕೆ, ತಾವು ಉತ್ತರವನ್ನು ಕಳಿಸಿದ್ದಕ್ಕೆ. ಈಗ ಮೂರನೇ ಪ್ರಶ್ನೆ ನಿಮಗೆ ಮುಂದುವರಿಸ್ತೇನೆ. ಇತ್ತೀಚೆಗೆ ನಾನು ಆಗ್ಲೇ ಹೇಳಿದೆ, ಒಂದು ಪ್ರಶ್ನೆ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂಡಿದ್ದೀನಿ. ಪದ್ಮಶ್ರೀ ಪ್ರಶಸ್ತಿ ಪಡೆದ್ರು 2026 ನಮ್ಮ ಕರ್ನಾಟಕದವರೊಬ್ರು. ಅವರು ವಿದ್ವಾಂಸರು ಮತ್ತೆ ಜೊತೆಗೆ ಪ್ರಕಾರ ಪಂಡಿತರು. ಅವರ ಹೆಸರೇನು?
1: ಪಂಡಿತ್
0: ಅಲ್ಲ, ಸಂಗೀತ ಅಲ್ಲ, ಅವರು ವಿದ್ವಾಂಸರು, ಘನಪಾಠಿಗಳು, ವಿದ್ವಾಂಸರು. ಇದು ಆಪ್ಷನ್ ಬೇಕಾಗಾದ್ರೆ ಆಯ್ತಾಯ್ತು, ಎರಡು ಆಪ್ಷನ್ ಹೇಳ್ತೀರಿ. ಒಬ್ರು ಅಂಕೆಗೌಡರು ಅಂತ ಹೇಳಿ, ಮತ್ತೊಬ್ರು ಶತಾವಧಾನಿ ಗಣೇಶ್ ಅಂತ ಹೇಳಿ. ಇವರ ಇಬ್ಬರಲ್ಲೊಬ್ರು ನಾನು ಹೇಳ್ತಾ ಇರೋದು. ಒಬ್ಬರ ಹೆಸರು ಅಂಕೆಗೌಡರು ಅಂತ ಹೇಳಿ, ಇನ್ನೊಬ್ರು ಶತಾವಧಾನಿ ಗಣೇಶ್ ಅಂತ ಹೇಳಿ.

0: ಅಲ್ಲ ಅವ್ರಿಗೂ ಬಂದಿದೆ, ಆದ್ರೆ ಅವ್ರ ಕ್ಷೇತ್ರ ಬೇರೆ. ನಾನ್ ಹೇಳ್ತಾ ಇರೋದು ವಿದ್ವಾಂಸರು ಚತುರರು ಅಂತ ಹೇಳಿ. ನೀವು ಸ್ವಲ್ಪ ಆಚೀಚೆ ಆಯ್ತು ಕಾರ್ಯಕ್ರಮದಲ್ಲಿ. ಹಾ ಖಂಡಿತ, ಅದು ಕೊನೆಯದಾಗಿ ಹೇಳಿದ್ರಿ, ಧನ್ಯವಾದಗಳು.
1: ಸ್ವಲ್ಪ ಕನ್ಫ್ಯೂಸ್ ಹೋಗ್ಬಿಡ್ತೀವಿ.
0: ಶತಾವಧಾನಿ ಗಣೇಶ್ ಅವರು. ಖಂಡಿತ ಖಂಡಿತ. ತಾವು ಏನ್ ಮಾಡ್ತಿರೋದು, ಕೃಷಿಕರ?
1: ಅಯ್ಯೋ ಸರ್ ಅಪ್ಪಟ.
0: ಈ ವರ್ಷ ಮಳೆ ಬೆಳೆ ಚಂದ ಆಗಿದೆ ಹಾಗಾದ್ರೆ?
1: ಅಡಿಕೆ ತೋಟಕ್ಕೆ ತೆಂಗಿನ ತೋಟಕ್ಕೆಲ್ಲ ಒಳ್ಳೆ ನೀರಾಗಿದೆ, ಬಿತ್ತನೆ ಮಾಡ್ಬೇಕಲ್ಲ ಸರ್ ನೆಕ್ಸ್ಟ್. ಆ ಟೈಮಲ್ಲಿ ವರುಣ ಏನ್ ಮಾಡ್ತಾನ ಅನ್ನೋದು ಗೊತ್ತಿಲ್ಲ, ಹಂಗಾಗಿ ಸದ್ಯಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಚೆನ್ನಾಗಿದೆ ನಮ್ದು.
0: ಖಂಡಿತ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಬಹಳ ಖುಷಿ ಆಯ್ತು ಸರ್, ನನ್ನ ಏನ್ ಕ್ವಶನ್ ಆನ್ಸರ್ ಮಾಡ್ತೀನಿ ಅನ್ಕೊಂಡೆ ನೀವು ಕೇಳ ಇದ್ರಲ್ಲಿ. ಒಳ್ಳೆ ಕಾರ್ಯಕ್ರಮ, ಇದಿಂಗೆ ಕಂಟಿನ್ಯೂ ಆಗ್ಲಿ ಸರ್.
0: ಖಂಡಿತ, ಧನ್ಯ.
1: ಉತ್ತರ ಮಾಡ್ತೀವಿ ಎಂಬ ಗೊತ್ತಿಲ್ಲ, ಪ್ರಯತ್ನ ಅಂತೂ ಮಾಡ್ತೀವಿ.
0: ಖಂಡಿತ ಆಗ್ಲಿ ಆಗ್ಲಿ, ಧನ್ಯವಾದಗಳು ಕರೆ ಮಾಡಿ.
1: ಜನೆ ಇಂಪ್ರೂವ್ ಆಗುತ್ತೆ ಎಲ್ಲ ಎಲ್ರಿಗೂ ಈಗ.
0: ಖಂಡಿತ ಖಂಡಿತ, ಧನ್ಯವಾದಗಳು
1: ಸರ್ ಕಾರ್ಯಕ್ರಮಕ್ಕೆ.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಸರ್, ನಮಸ್ತೆ.
0: ನಮಸ್ತೆ ನಮಸ್ತೆ. ಸ್ನೇಹಿತರೆ, ನಮ್ಮ ಕೆಳಗರು ಸಹ ಉತ್ತಮವಾದ ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದಾರೆ. ತಾವು ಸಹ ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 2007074. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದಷ್ಟು ಈ ಕೋಡ್ ಸಂಖ್ಯೆ 0828282. ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
2: ನಮಸ್ತೆ,
0: ನಮಸ್ಕಾರ. ಹಂಪಣ್ಣ ಅವರು ನ್ಯಾಮತಿಯಿಂದ ಇವತ್ತು ಟೆಲಿಕ್ವಿಜ್ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದೀವಿ. ಮೂರು ಪ್ರಶ್ನೆ ಇರುತ್ತೆ, ಒಂದು ಸುಲಭದ್ದು, ಇನ್ನೊಂದು ಸ್ವಲ್ಪ ಸುಲಭ, ಸ್ವಲ್ಪ ಕಷ್ಟ ಇರುತ್ತೆ ಮೂರನೇ ಪ್ರಶ್ನೆ. ಈಗ ಮೊದಲನೇ ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪಿತಾಮಹರಾದಂತಹ ಪುರಂದರದಾಸರ ಹುಟ್ಟೂರು ಯಾವುದು? ಇಲ್ಲ ಇಲ್ಲ, ಅದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ. ಸುಳುಹು ಕೊಟ್ಟಿದ್ದೀನಿ, ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ. ಇತ್ತೀಚೆಗೆ ಅದನ್ನ ಇತ್ತೀಚೆಗೆ ಗುರುತಿಸಿದಾರೆ, ಸಂಶೋಧನೆ ಮಾಡಿದಾರೆ ಅದನ್ನ. ಹೌದೌದು, ತೀರ್ಥಹಳ್ಳಿ ಹತ್ರ. ಊರ ಹೆಸರು, ಅದಕ್ಕೆ ಒಂದು ಹೆಸರಿದೆ ಊರಿಗೆ, ನೆನಪಿ ಬರ್ತಾ ಇಲ್ವಾ? ಅಲ್ಲ ಅಲ್ಲ, ಎರಡು ಆಪ್ಷನ್ ಅಲ್ಲೂ ಹೋಯ್ತು. ಆದ್ರೂ ನಿಮಗೆ ಮೊದಲನೇದಾಗಿ ಎರಡು ಆಪ್ಷನ್ ಕೊಡ್ತೀನಿ, ಕುರುವಳ್ಳಿ ಅಥವಾ ಅರ್ಗ. ಅರ್ಗ
2: ಅರ್ಗ ಸರ್.
0: ಸರಿಯಾದ ಉತ್ತರ ಕೊಟ್ರಿ, ತಮಗೆ ಅಭಿನಂದನೆಗಳು. ಆಪ್ಷನ್ ಆಪ್ಷನ್ ಕೊಟ್ಟಿದ್ದಕ್ಕೆ. ಹಾಗೇನೆ ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಆಕಾಶವಾಣಿಯಲ್ಲಿ ನಿಮಗೆ ಪ್ರತಿ ದಿನನೂ ಆಕಾಶವಾಣಿ ಕೇಳ್ತಾ ಇರ್ತೀರ, ಬಹುಶಃ ಇದಕ್ಕೆ ನೀವು ಪಟ್ ಅಂತ ಉತ್ತರ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಅಲ್ವಾ? ಈಗ ಒಂದು, ಪ್ರತಿ ಗುರುವಾರ ರಾತ್ರಿ 9:30 ಬೆಂಗಳೂರು ಕೇಂದ್ರ ಸಹ ಪ್ರಸಾರದ ಒಂದು ಕಾರ್ಯಕ್ರಮ ಬರುತ್ತೆ, ಯಾವ್ದದು? ಪ್ರತಿ ಗುರುವಾರ ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲ, ಮತ್ತೊಮ್ಮೆ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ, ಯಾಕೆಂದ್ರೆ ಆಪ್ಷನ್ ಒಂದಕ್ಕೋ ಎರಡಕ್ಕ ಕೊಡ್ಬೋದು ಅಷ್ಟೇನೆ. ಒಂದು ಪ್ರಶ್ನೆಗೆ ಅಥವಾ ಎರಡು ಪ್ರಶ್ನೆಗೆ ಖಂಡಿತ. ಆಯ್ತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಕೇಳುಗರು ತುಂಬ ಚಂದವಾಗಿ ಕರೆ ಮಾಡೋದ್ರ ಮೂಲಕ ಭಾಗವಹಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಬನ್ನಿ ಈಗ ಮತ್ತೊಂದು ಪ್ರಶ್ನೆ, ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
3: ನಮಸ್ತೆ,
0: ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ಗಾಂಧಿನಗರ, ಭದ್ರಾವತಿ.
0: ತಮ್ಮ ಹೆಸರು?
3: ಚಂದನ ಧನಂಜಯ.
0: ಚಂದನ ಧನಂಜಯ ಅವರೇ, ತಾವು ಏನು ಕೃಷಿಕರ ಅಥವಾ ಮನೆ ಹೌಸ್ ವೈಫ್?
3: ಮನೆಯಲ್ಲಿ.
0: ಹೌದಾ, ಬಿಡುವಿನ ವೇಳೆಯಲ್ಲಿ ಏನ್ ಮಾಡ್ತೀರಿ?
3: ಸಾಮಾನ್ಯ ಕೆಲಸ ಮಾಡುದು, ಕೆಲಸ ಜೊತೆಗೆ ಟಿವಿ ನೋಡುದು.
0: ಹವ್ಯಾಸಗಳು ರೂಢಿಸ್ಕೊಂಡಿದ್ದೀರಿ ಅಥವಾ ಭಾಷಣ ಬರೆಯೋದು, ರೇಡಿಯೋ ಕೇಳೋದು, ಈ ತರ ಹವ್ಯಾಸಗಳು?
3: ರೇಡಿಯೋ ಕಂಪನಿ

0: ಸರಿ ಸರ್ ಬೆಳಗ್ಗೆ ಹೇಳ್ತಾನೆ ಕೆಲಸ ಮಾಡ್ಕೊಳ್ಳೋದು. ಆಕಾಶವಾಣಿ ಭದ್ರಾವತಿ ಸ್ನೇಹಿತರಿತಾರ ನಮ್ಗೆ.
1: ಇವತ್ತು ನಾವು ಟೆಲಿಕ್ವಿಜ್ ಆರಂಭ ಮಾಡಿದ್ವಿ. ಮೂರು ಪ್ರಶ್ನೆ ಇರುತ್ತೆ. ಮೊದಲನೇ ಒಂದೆರಡು ಪ್ರಶ್ನೆಗಳು ಸುಲಭ ಇರುತ್ತೆ, ಕೊನೆಯ ಪ್ರಶ್ನೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಪ್ರಯತ್ನ ಮಾಡಿ ಖಂಡಿತ. ಈಗ ಮೊದಲನೇ ಪ್ರಶ್ನೆ ನಿಮಗೆ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ನಮ್ಮ ಆಕಾಶವಾಣಿ ಭದ್ರಾವತಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ಪ್ರತಿ ಮಂಗಳವಾರ ಒಂದು 10-11 ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಆ ಕಾರ್ಯಕ್ರಮದ ಹೆಸರೇನು ಹೇಳ್ತೀರಾ? ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಬರ್ತಾ ಇದೆ, ಯಾವ್ದದು?
0: ಗಾದೆ ಮಾತು.
1: ಗಾದೆ ಬಂಡಿ ಅಂತ ಹೇಳಿ, ಗಾದೆಯ ಬಂಡಿ. ಧನ್ಯವಾದಗಳು, ತಾವು ಒಳ್ಳೆಯ ಉತ್ತರ, ಅಭಿನಂದನೆಗಳು ತಮಗೆ. ಹಾಗೆ ಎರಡನೇ ಪ್ರಶ್ನೆಗೆ ಹೋಗ್ಬೋದಾದರೆ, ಮೊದಲನೇ ಪ್ರಶ್ನೆಯಲ್ಲಿ ತಾವು ಉತ್ತೀರ್ಣರಾಗಿದ್ದೀರಿ, ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. 1947 ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರಾಗಿದ್ರು? 1947
0: ಜವಾಹರಲಾಲ್ ನೆಹರೂರವರೇ.
1: ಖಂಡಿತ ಸರಿಯಾದ ಉತ್ತರವನ್ನ ಹೇಳಿದ್ರಿ. ನೀವು ಹೇಳದಲ್ವಾ ಸರ್, ಸ್ವಾತಂತ್ರ್ಯ ಬಂದಿದ್ದ ವರ್ಷ ಅವರೇ ದೇಶದ ಮೊದಲ ಪ್ರಧಾನಮಂತ್ರಿಗಳು ಅಂತಲ್ವಾ? ಗೊಂದಲ ಖಂಡಿತ ನೋಡಿ. ಪ್ರಶ್ನೆ ಉತ್ತರ ಗೊತ್ತಿರುತ್ತೆ ನಮಗೆ, ಆದ್ರೆ ಹೇಳಲಿಕ್ಕೆ ತುಂಬಾ, ಎಲ್ಲೋ ಒಂದ್ಸತಿ ತಕ್ಷಣ ಕೇಳ್ಬಿಟ್ರೆ ಎಲ್ಲೋ ಒಂದ್ಸರಿ ನಮ್ಮ ಒಂದ್ ಮೈಂಡ್ ಬ್ಲಾಕ್ ಆದಂಗ ಆಗತ್ತೆ ಅನ್ಸತ್ತಲ್ಲ. ಖಂಡಿತ ಅಭಿನಂದನೆಗಳು ತಮಗೆ. ಎರಡನೇ ಪ್ರಶ್ನೆಯಲ್ಲೂ ಸಹ ಉತ್ತೀರ್ಣರಾಗಿದ್ದೀರಿ. ನೀವು ಬಹುಶಃ ಕರೆಂಟ್ ಇವೆಂಟ್ಸ್ ಗಳನ್ನ ನೋಡ್ತೀರಾ ಅಂತ ಅಂದ್ಕೊಳ್ತೀನಿ. ಪೇಪರ್ಗಳಲ್ಲಿ ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ಇತ್ತೀಚೆಗೆ ಅಂದ್ರೆ ಈಗ ಒಂದು ತಿಂಗಳಿಂದ ಜಗತ್ತಿನಾದ್ಯಂತ ಒಂದು ನಮ್ಮ ಏನು ವಿಶ್ವ ಆರೋಗ್ಯ ಒಂದು ಸಂಸ್ಥೆ ಒಂದು ಸಾಂಕ್ರಾಮಿಕ ರೋಗವನ್ನ ಗುರುತಿಸಿದೆ. ಆ ರೋಗದ ಹೆಸರು ಹೇಳ್ತೀರಾ? ಅಭಿನಂದನೆಗಳು, ಸರಿಯಾಗಿ ಉತ್ತರ. ಬಹುಶಃ ಪತ್ರಿಕೆ ದಿನಸುದ್ದಿಗಳನ್ನು ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಭಿನಂದನೆಗಳು, ಮೂರು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀರಿ. ತಮಗೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಪರವಾಗಿ ಅಭಿನಂದನೆಗಳು. ಬಹುಶಃ ಮೂರು ಪ್ರಶ್ನೆಗೆ ತಾವು ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಿ, ಯಾವುದೇ ಆಯ್ಕೆಗಳನ್ನು ತೆಗೆದುಕೊಳ್ಳದೆ. ಧನ್ಯವಾದಗಳು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಭದ್ರಾವತಿಯ ಕೇಳಕರೊಬ್ರು ಮೂರು ಪ್ರಶ್ನೆಗೆ ಪಟಪಟ ಅಂತ ಹೇಳಿ ಉತ್ತರವನ್ನ ಕೊಟ್ಬಿಟ್ಟಿದ್ದಾರೆ. ಖಂಡಿತ ಬನ್ನಿ, ಈಗ ನೋಡೋಣ ಮುಂದಿನ ಕರೆ ಯಾರ್ದು ಅಂತ ಹೇಳಿ ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ಶಾಂತ ಭಾವಸ್ಕರ್ ಅಂತ ಹೇಳ. ಸ್ವಲ್ಪ ಜೋರ ಮಾತಾಡಿ, ಕೇಳಿಸ್ತಾ ಇಲ್ಲ ತಮ್ಮ ದನಿ. ಬಹುಶಃ ಎಲ್ಲೋ ನೆಟ್ವರ್ಕ್ ದೂರದಲ್ಲಿ ಇದೀರಾ ಅಂತ ಅನ್ಕೊಂಡಿದ್ದೀನಿ. ಟೆಲಿಕ್ವಿಜ್ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ, ಗೊತ್ತಾಯ್ತಲ್ಲ. ಖಂಡಿತ. ಮೊದಲನೇ ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ನಮ್ಮ ಕರ್ನಾಟಕದಲ್ಲಿ ಸಂಸ್ಕೃತ ಗ್ರಾಮ ಅಂತ ಕರಿತೀವಿ, ಆ ಗ್ರಾಮದ ಹೆಸರೇನು ಅಂತ ಹೇಳ್ತೀರಾ? ಸಂಸ್ಕೃತ ಗ್ರಾಮ ಅಂತ ಕರಿತೀವಿ ಕರ್ನಾಟಕದಲ್ಲಿ ಒಂದು, ಆ ಗ್ರಾಮದಲ್ಲಿ ಇಡೀ ಸಂಸ್ಕೃತನೇ ಮಾತಾಡೋದು. ಮತ್ತೂರು, ಅದ್ರ ಜೊತೆಗೆ ಇನ್ನೊಂದು ಊರು ಹೆಸರು ಇದೆ. ಹೊಸಳ್ಳಿ. ಹಲೋ, ತಮ್ಮ ಸಂಪರ್ಕ ಕಡಿತ ಆಗ್ತಾ ಇದೆ, ತಮ್ಮ ಮಾತು ಕೇಳಿಸ್ತಾ ಇಲ್ಲ ನಮ್ಗೆ ಸ್ಪಷ್ಟವಾಗಿ. ನೆಟ್ವರ್ಕ್ ತೊಂದರೆ ಇದೆ ಅಂತ ಅನ್ಕೊಂಡಿದ್ದೀನಿ. ಈಗ ಕೇಳಿಸ್ತಾ ಇದೆ, ಸರಿಯಾದ ಉತ್ತರವನ್ನು ಹೇಳಿದ್ರಿ. ಧನ್ಯವಾದಗಳು, ಅಭಿನಂದನೆಗಳು ತಮಗೆ. ಮೊದಲನೇ ಉತ್ತರವನ್ನೇ 4 ಬಾರಿಸಿದಿರಿ. 4 ಮೊದಲನೇ ಎಸೆತದಲ್ಲಿ 4 ಹೊಡೆದಿದ್ದೀರಿ. ಈಗ ಎರಡನೇ ಎಸೆತ ನಿಮ್ಮ ಮುಂದೆ ಇದೆ. ಇದು ಸ್ವಲ್ಪ ನಮ್ಮ ಒಂದು ಪಾಲಿಟಿಕ್ಸ್ ಸಂಬಂಧಪಟ್ಟಂತೆ. 1974 ಕರ್ನಾಟಕದ ಒಬ್ರು ಉಪರಾಷ್ಟ್ರ

0: ವಿದ್ಯಾರ್ಥಿಗಳಾಗಿದ್ದರು. ಅವರು ಯಾರು? ಕರ್ನಾಟಕದವರು. 1974 ಅವರ ಹೆಸರೇನು? ಅವರ ಮಗ ಈಗ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಉಪರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳಾಗಿದ್ರು. ಅವ್ರ ಮಗ ಈಗ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ. ಯಾ, ಸರಿಯಾದ ಉತ್ತರ. ಸುಳುಹು ಕೊಟ್ಟಿದ್ದಕ್ಕೆ ಉತ್ತರ ಸರಿಯಾದ ಉತ್ತರ ಹೇಳಿದಿರಿ. ಧನ್ಯವಾದಗಳು, ಅಭಿನಂದನೆಗಳು. ಈಗ ಮೂರನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಸ್ವಲ್ಪ ನಾವು ಏನಂತ ಹೇಳ್ತೀವಿ, ಕುತೂಹಲ ಇರುತ್ತೆ ಮತ್ತು ಕೌತುಕನೂ ಇರ್ತದೆ ಅಲ್ಲ? ಸಿದ್ಧವಾಗಿದ್ದರೆ ಉತ್ತರ ಕೊಡೋದಿಕ್ಕೆ. ಓಕೆ, ಮೂರನೇ ಪ್ರಶ್ನೆ ಹೀಗಿದೆ. ಇದೊಂದು ಅಬ್ರಿವೇಷನ್ ಅಂತ. ಅಬ್ರಿವೇಷನ್ ಅಂದ್ರೆ ಗೊತ್ತಲ್ಲ, ಅಂದ್ರೆ ಅಬ್ರಿವೇಷನ್ ಅಂತ ಅಂತ ಹೇಳಿದ್ರೆ ಅದು ಪದಗಳಿಂದ ಅಕ್ಷರಗಳಿಂದ ಕೂಡಿರುತ್ತೆ. ಅದನ್ನ ಅಕ್ಷರಗಳನ್ನ ಪದಗಳ ಮುಖಾಂತರ ವಿಸ್ತರಿಸಬೇಕಾಗತ್ತೆ. ಒಂದು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಈಗ. ಅಬ್ರಿವೇಷನ್ ಹೀಗಿದೆ, UIDAI. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗಮನಿಸಿ. UIDAI. ಗೊತ್ತಾಗ್ತಿಲ್ವಾ? ಸುಳುಹು ಕೊಡೋಣ. ಇದು ಇದು ಯಾವತ್ತು ನಮ್ಮ ಕೈಲಿ ಇರುತ್ತೆ. ಇದು ಓಕೆ ಓಕೆ, ಧನ್ಯವಾದಗಳು, ಅಭಿನಂದನೆಗಳು. ತಾವೇನ್ ಮಾಡೋದು? ಕೇಳಿಸ್ತಾ ಇಲ್ಲ, ತಮ್ಮ ದನಿ ಕೇಳಿಸ್ತಾ ಇಲ್ಲ. ಓ ಹೌದಾ, ಓಕೆ ಓಕೆ ಓಕೆ. ಹಂಗಾದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದ್ದೀರಿ. ಇಲ್ಲ ಇಲ್ಲ, ನಿಮ್ಮ ಸಮಯ ಮುಗೀತು ಮುಗೀತು. ನಿಮ್ಮ ಸಮಯ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಸಮಯ ಮುಗೀತು. ನಾನೀಗ ನಿಮ್ಮ ಒಂದು ಕಾರ್ಯಕ್ಷೇತ್ರ ಏನು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಹೌದಾ, ಧನ್ಯವಾದಗಳು. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇದ್ರಾ? ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮೊದಲು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ. ಹಲೋ ಹಲೋ, ನರೇಂದ್ರ ಗೋರ್ಪಡೆ ಅವರು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
1: ನಮಸ್ಕಾರ.
0: ಇವತ್ತು ನಾವು ಟೆಲಿಕ್ವಿಜ್ ಅಂತ ಆರಂಭ ಮಾಡಿದೀವಿ. ಮೂರು ಪ್ರಶ್ನೆಗಳಿರ್ತದೆ ತಮ್ಮ ಮುಂದೆ. ಈಗ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧವಾದ ಜಲಪಾತ ಇದೆ, ಅದರ ಹೆಸರೇನು? ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ, ತಮಗೆ ಅಭಿನಂದನೆಗಳು. ನರೇಂದ್ರ ಗೋರ್ಪಡೆಯವರೇ, ತಮ್ಮ ಒಂದು ಕಾರ್ಯಕ್ಷೇತ್ರ?
1: ನಂದು ಶಿಕ್ಷಣ.
0: ಶಿಕ್ಷಣ ಕ್ಷೇತ್ರದಲ್ಲಿ ತಾವು ಸೇವೆ ಸಲ್ಲಿಸಿದ್ರಿ?
1: ಅಲ್ಲ, ಈಗ ನಾನು ಪ್ರೈವೇಟ್ ಟ್ಯೂಟರ್ ಆಗಿದ್ದೀನಿ, ನಂದು ಟ್ಯೂಟೋರಿಯಲ್ ಇದೆ.
0: ಈಗ ಮತ್ತೊಂದು ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಇದೊಂದು ಅಬ್ರಿವೇಷನ್. ಅಬ್ರಿವೇಷನ್ ಅಂದ್ರೆ ಗೊತ್ತಲ್ಲ, ಈಗಾಗಲೇ ಕೇಳಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಡಿ ಓ ಟಿ ಅಂದ್ರೆ ಏನು? ಡಿ ಓ ಟಿ ಓ ಟಿ ಡಿ ಓ ಟಿ
1: ಡಿ
0: ಓ ಟಿ ಡಿ ಓ ಟಿ ಅಲ್ಲ ಸರ್, ಡಿ ಓ ಟಿ ಟಿ ಟಿ ಸಿ ಅಲ್ಲ, ಟಿ
1: ಓ ಟಿ
0: ಸಾರಿ ಡಿ ಎ ಬಿ ಸಿ ಡಿ ಡಿ ಒ ಟಿ
1: ಮೊದಲನೇದು ಡಿ ನಾ ಸರ್ ಎ ಬಿ ಸಿ ಡಿ
0: ಹೌದು ಹೌದು ಹೌದು
1: ಎರಡನೇದು
0: ಓ ಓ ಹೌದು ಹೌದು
1: ಆಮೇಲೆ ಕೊನೆಯದು
0: ಕೊನೆಯದು ಟಿ ನಾ ನಾ ನಾಟ್ ನಾ ಟಿ ಟಿ ಟಿ ಅದು ಅಂದ್ರೆ ಸಂವಹನ ಕ್ಷೇತ್ರದಲ್ಲಿ ಬರುತ್ತೆ ಸಂವಹನ ಸಂಪರ್ಕ ಸಂವಹನ ಕ್ಷೇತ್ರದಲ್ಲಿ
1: ಸಂವಹನ ಅಂತಂದ್ರೆ ಡೈರೆಕ್ಟರೇಟ್ ಆಫ್ ಅಂತ ಬರಲ್ಲ ಡಿಜಿಟಲ್ ಅಂತಾನು ಬರಲ್ಲ ಸಂವಹನ ಕ್ಷೇತ್ರ ಅಂದ್ರೆ ಕಮ್ಯುನಿಕೇಶನ್
0: ಹೌದು ಹೌದು
1: ಡಾಟ್ ಡಾಟ್ ಡಾಟ್ ಡಾಟ್ ಅಂತ ಬರುತ್ತಲ್ಲ ಸರ್ ಅದೇ ವೆಬ್ಸೈಟ್ ನಲ್ಲಿ ಅದು ಹಂಗಲ್ಲ ಅದು ಬರಲ್ಲ ಅದು ಡಾಟ್ ಅಂಡ್ ಚುಕ್ಕಿಯಲ್ಲಿ ಇಲ್ಲಿ ಡಿ ಒ ಟಿ ಇಲ್ಲ ಆಪ್ಷನ್ ಕೊಟ್ರೆ ಏನಾದ್ರು ಆಪ್ಷನ್ ಕೊಡಿ ನೋಡೋಣ
0: ಆಪ್ಷನ್ ಅಂತಕ್ಕಿಂತ ಈಗ ಹೇಳಿದ್ದೆ ನಿಮ್ಗೆ ಸುಳ್ಳು ಕೊಟ್ಟಿದ್ದೀನಿ ಸಂಪರ್ಕ ಅಂತ ಬರುತ್ತೆ ಅದಕ್ಕೆ ಸಂಪರ್ಕ ಅಂತ ಹೇಳಿ
1: ಸಂಪರ್ಕ ಟೆಲಿಕಮ್ಯುನಿಕೇಶನ್
0: ಸಂಪರ್ಕ ಬರುತ್ತೆ
1: ಟೆಲಿಕಮ್ಯುನಿಕೇಶನ್ ಡೈರೆಕ್ಟರೇಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಲ್ಲ ಡಿವಿಷನ್ ಆಫ್ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್
0: ಸರಿಯಾದ ಉತ್ತರ ಹೇಳಿದ್ರಿ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಅಂತ ನಾವು ಕರಿತೀವಿ ಅದ್ರ ಸ್ವಲ್ಪ ಹತ್ರ ಇತ್ತಲ್ಲ ಟೆಲಿಕಮ್ಯುನಿಕೇಶನ್ ಅಂತ ಹೇಳಿ ಅಭಿನಂದನೆಗಳು ಸರಿಯಾದ ಉತ್ತರವನ್ನು ಹೇಳಿದ್ರಿ ಎರಡನೇ ಪ್ರಶ್ನೆಗೆ ಈಗ ಮೂರನೇ ಪ್ರಶ್ನೆ ನಿಮ್ಮ ಒಂದು ಪರಿಗಣನೆಗೆ ಬರ್ತಾ ಇದೆ ಇತ್ತೀಚೆಗೆ ನಾವು 2026 ಪದ್ಮಶ್ರೀ ಪ್ರಶಸ್ತಿಯನ್ನ ನಮ್ಮ ಕರ್ನಾಟಕದಲ್ಲಿ ಮತ್ತೊಬ್ಬರಿಗೆ ಕೊಟ್ಟರು ಅವರು ತುಂಬಾ ಸುಮಾರು 25,000-30,000 ಪುಸ್ತಕಗಳನ್ನು ಸಂಗ್ರಹ ಮಾಡಿ ಅನೇಕ ಓದರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರ ಹೆಸರೇನು
1: ಅವರು ಮನೆಯಲ್ಲೇ ಪುಸ್ತಕ ಸಂಗ್ರಹ ಮಾಡ್ಯಾರ
0: ಹೌದು ಹೌದು ಹೌದು ಅವ್ರ ಇಡೀ ಮನೆನೇ
1: ಅಂಕೇಗೌಡ
0: ಸರಿಯಾದ ಉತ್ತರ ಹೇಳಿದ್ರಿ ಧನ್ಯವಾದಗಳು ಮೂರು ಉತ್ತರನೂ ಸಹ ಸರಿಯಾಗಿತ್ತು ತಮಗೆ ಅಭಿನಂದನೆಗಳು ಕೇಳುಗರೇ ಸರಿಯಾದ ಉತ್ತರಗಳನ್ನ ಹೇಳ್ತಾ ಇದ್ದಾರೆ ನಮ್ಮೆಲ್ಲ ಕೇಳುಗರು ಈಗ ಜಾಹೀರಾತು ಜಾಹೀರಾತಿನ ನಂತರ ನಾನು ಕರೆಯನ್ನು ಸ್ವೀಕರಿಸ್ತೀನಿ
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ
2: ಯಾಕ್ರಿ ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ
3: ಓ ಹಾಗಾದ್ರೆ ಫೀಸು ಆ ಬುಕ್ಸ್
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್ ಕರೆ ಮಾಡಿ 1800-420-2233
2: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು ಮೊಬೈಲ್ ಬಿಡು
5: ಅರೆ ಅಕ್ಕ ಬ್ಯಾಂಕ್ ನ ನಂಬರ್ ಬೇಕಿತ್ತು ರೀಫಂಡ್ ಬಂದಿಲ್ಲ ಸಿಕ್ತು ಈಗ್ಲೇ ಕಾಲ್ ಮಾಡ್ತೀನಿ
2: ನಂಬರ್ ಚೆಕ್ ಮಾಡ್ದೇನೆ ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ
5: ಹಾಗಾದ್ರೆ ಸರಿಯಾದ ನಂಬರ್
2: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ
5: ನೀವು ಉಳಿಸಿ ಬಿಟ್ರಿ ಅಕ್ಕ
2: ಕೆಲ್ಸದಿಂದಲ್ಲ
5: ಮಾಡ್ತೀನಿ RBI ಹೇಳುತ್ತೆ
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ
0: ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹೆರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಪ್ರಸಾರವಾಗುತ್ತಿರುವ ಟೆಲಿಕ್ವಿಸ್ ಕಾರ್ಯಕ್ರಮ ಸ್ನೇಹಿತರೆ ತಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಕರೆ ಮಾಡೋದ್ರ ಮೂಲಕ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ 200704ಗೆ ಹಾಗೇನೆ ಭದ್ರಾವತಿಯಿಂದ ಹೊರಗಿನ ಕರೆ ಮಾಡಬೇಕಾದರೆ ಬಳಸಬೇಕಾದ ಎಸ್ಟಿಡಿ ಕೋಡ್ ಸಂಖ್ಯೆ 08282 ಈ ಸಂಖ್ಯೆಗಳನ್ನು ಬಳಸೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ನಮ್ಮೆಲ್ಲ ಪ್ರೀತಿಯ ಕೇಳುಗರು

0: हेलो नमस्ते, हेलो नमस्ते, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಮಸ್ತೆ ಸರ್, ಶಿವಮೊಗ್ಗದಿಂದ.
0: ತಮ್ಮ ಹೆಸರು?
1: ಮಮತಾ ಅಂತ ಹೇಳಿ.
0: ಮಮತಾ ಅಂತ ಹೇಳಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು

0: ನಾವು ಟೆಲಿಕ್ವಿಜ್ ಆರಂಭ ಮಾಡಿದ್ದೇವೆ. ಟೆಲಿಕ್ವಿಜ್, ಈ ಕ್ವಿಜ್ ನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮೂರು ಪ್ರಶ್ನೆ ಇರುತ್ತೆ. ಕೇಳ್ತಾ ಇದ್ರೆ ಅಂತ ಅಂದ್ಕೊಂಡಿದ್ದೀನಿ. ರೇಡಿಯೋ ಓಕೆ. ನಿಮಗೆ ಮೊದಲನೇ ಪ್ರಶ್ನೆ, ನಮ್ಮ ಭದ್ರಾವತಿಗೆ ಇದ್ದಂತ ಹಳೆಯ ಹೆಸರೇನು? ಸರಿಯಾದ ಉತ್ತರವನ್ನು ಹೇಳಿದ್ರಿ, ತಮಗೆ ಅಭಿನಂದನೆಗಳು. ತಮಗೆ ಅಭಿನಂದನೆಗಳು, ಮೊದಲನೇ ಪ್ರಶ್ನೆಯನ್ನ ಸರಿಯಾಗಿ ಗುರುತಿಸಿದಿರಾ. ಆದಿ ಜಗದ್ಗುರು ಶಂಕರಾಚಾರ್ಯರು ಒಂದು ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ರು, ಆ ಸಿದ್ಧಾಂತದ ಹೆಸರೇನು?
1: ಅದ್ವೈತ ಸಿದ್ಧಾಂತ.
0: ಖಂಡಿತ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೂ ತಮಗೆ ಏನ್ರಿ ಹಿಂಗೆ ಪಟಪಟ ಅಂತ ಹೇಳ್ತಾ ಇದ್ದೀರಾ? ಎಲ್ಲಾರ ಕಾಪಿ ಗಿಪಿ ಹೊಡಿತಾ ಇದ್ದೀರಾ? ನೆನಪಿಟ್ಕೊಂಡು ಹೇಳ್ತಾ ಇದ್ದೀರಲ್ಲ. ತಾವೇನ್ ಮಾಡೋದು ಮಮತಾವ್ರೆ, ಏನ್ ವೃತ್ತಿ ಮಾಡ್ತೀರಿ? ಓಹೋ, ಶಿಕ್ಷಕರಿಗೆ ಹೇಳ್ಬೇಕೆ ಹಾಗಾದ್ರೆ? ಪಾಠ ಹೇಳ್ಕೊಡೋ ಮೇಸ್ಟರ್ ಸ್ವಲ್ಪ ಎಲ್ಲ ಓದ್ಕೊಂಡೇ ಇರ್ತೀರಿ ಖಂಡಿತ, ನಾವು ತಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತೀರ ತಾವು? ಓ, ಮತ್ತೆ ಭದ್ರಾವತಿ ತಾಲೂಕು ಅಂದ ತಕ್ಷಣ ಹೇಳ್ದಲೇ ಇರ್ತೀರ ನೀವು. ಖಂಡಿತ ಖಂಡಿತ. ಯಾವ್ದು, ಹೈಸ್ಕೂಲ್ಗೋ ಅಥವಾ ಮಿಡ್ಲ್ ಸ್ಕೂಲ್ಗೋ ಪಾಠ? ಹೈಸ್ಕೂಲ್ ಮಕ್ಳಿಗೆ. ಹೌದೌದು, ಈಗ ಮಕ್ಳು ಶಾಲೆ ಎಲ್ಲ ಪ್ರಾರಂಭ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸ್ವಲ್ಪ ದಿವಸದಲ್ಲೇ. ತಮ್ಮ ವಿಷಯ, ತಾವು ಬೋಧನೆ ಮಾಡೋ ವಿಷಯ ಯಾವುದು?
1: ಕನ್ನಡ.
0: ಓಹೋ, ಕನ್ನಡದ, ನಾವೆಲ್ಲ ಕನ್ನಡದ ಕಂದಮ್ಮಗಳು ಹಾಗಾದ್ರೆ. ಎರಡೂ ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಈಗ ಒಂದು ಅಬ್ರಿವೇಶನ್ ಅನ್ನ ಕೊಡ್ತಾ ಇದ್ದೀನಿ ನಿಮಗೆ, ಯಾಕೆಂದ್ರೆ ಎರಡು ಪ್ರಶ್ನೆಗಳು ಸ್ವಲ್ಪ ಸುಲಭ ಇರ್ತದೆ, ಮೂರನೇ ಪ್ರಶ್ನೆ ಸ್ವಲ್ಪ ಆಚೀಚೆ ಇರ್ತದೆ. ಒಂದು ಅಬ್ರಿವೇಶನ್ ಗಮನಿಸಿ, ಐ ಸಿ ಸಿ ಆರ್. ಐ ಸಿ ಸಿ ಆರ್, ಇದನ್ನ ಈ ಅಕ್ಷರದ ಅಕ್ಷರದಲ್ಲಿ ಪದಗಳಿದಾವೆ ಅದನ್ನ ವಿವರಿಸಬೇಕಾಗುತ್ತೆ. ಇಲ್ಲ ಇಲ್ಲ ಇಲ್ಲ, ಇದು ನಮ್ಮ ಸಂಸ್ಕೃತಿಗೆ ಸುಳುಹು ಕೊಡ್ತೀನಿ, ಸಂಸ್ಕೃತಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಸಂಸ್ಕೃತಿ,
1: ಇಂಡಿಯನ್ ಕೌನ್ಸಿಲ್ ಫಾರ್ ಕ್ರಿಯೇಟಿವ್ ರಿಸರ್ಚ್.
0: ಇಲ್ಲ ಇಲ್ಲ ಇಲ್ಲ, ತಪ್ಪಾಯ್ತು ಉತ್ತರ, ತಪ್ಪಾಯ್ತು.
1: ಸರಿ ಸರ್,
0: ಇರ್ಲಿ, ಅದ್ರ ಉತ್ತರವನ್ನು ಹೇಳ್ಬಿಡ್ತೇನೆ. ನೀ ಅರ್ಧ ಸರಿ ಇತ್ತು, ಅದರಲ್ಲಿ ಇನ್ನೆರಡು ಪದ ತಪ್ಪಾಯ್ತು ಅಷ್ಟೇ. ಇಂಡಿಯನ್ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ಸ್ ಅಂತ ಹೇಳಿ, ಭಾರತೀಯ ಸಾಂಸ್ಕೃತಿಕ ಸಂಬಂಧಗಳ ಸಮಿತಿ ಅಂತ ಹೇಳಿ, ಐ ಸಿ ಸಿ ಆರ್ ಅಂತ ಕರಿತೀವಿ ಇದನ್ನ. ಇದರ ಕೇಂದ್ರ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿದೆ ಐ ಸಿ ಸಿ ಆರ್. ಇದು ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪ, ಚಿತ್ರ ಇತ್ಯಾದಿ ಇತ್ಯಾದಿಗೆ ಸಂಬಂಧಪಟ್ಟಂತೆ ಸಂಶೋಧನಾ ಕೇಂದ್ರ ಆಗಿದೆ. ಒಳ್ಳೆ ಸರಿಯಾದ ಉತ್ತರವನ್ನ ಪ್ರಯತ್ನ ಮಾಡಿದಿರಿ, ತಮಗೆ ಧನ್ಯವಾದಗಳು, ಮತ್ತೊಮ್ಮೆ ಅಭಿನಂದನೆಗಳು. ಸ್ನೇಹಿತರೆ, ನಮ್ಮೆಲ್ಲ ಕೇಳುಗರು ನಮ್ಮ ಒಂದು ಒಳ್ಳೆಯ ಒಂದು ಸ್ಪಂದನೆ ಮಾಡ್ತಾ ಇದ್ದಾರೆ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ. ತಾವು ಕರೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200074. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಚ್ ಡಿ ಕೋಡ್ ಸಂಖ್ಯೆ 0828. ಬನ್ನಿ, ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ.
2: ನಮಸ್ಕಾರ ಸರ್, ಮುರಳೀಧರ ಶಿವಮೊಗ್ಗ.
0: ಓ, ಮುರಳೀಧರ ಅವರು ಶಿವಮೊಗ್ಗ, ಹೇಗಿದ್ದೀರಿ, ಆರಾಮಿದ್ದೀರಿ? ರೈತಾಪಿ ವರ್ಗದವರು? ಇಂಗ್ಲಿಷ್ ಯಾವ್ದು ಬರೋದಿಲ್ಲ, ಹಾಗಾದ್ರೆ ಕನ್ನಡ ಮಾತ್ರ ಕೇಳಿ ಅಂತ ಹೇಳ್ತಾ ಇದ್ದೀರಿ? ಖಂಡಿತ. ಮೊದಲನೇ ಪ್ರಶ್ನೆ ನಿಮಗೆ ಈಗ ಬರ್ತಾ ಇದೆ, ನಮ್ಮ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಇಲ್ಲ ಇಲ್ಲ ಇಲ್ಲ, ತಪ್ಪಾಯ್ತು ಉತ್ತರ. ಉತ್ತರ ಅವರು, ಅದಕ್ಕೆ ಸುಳುಹು, ಒಂದು ಸುಳುಹು ಕೊಡ್ತೀನಿ ನಿಮಗೆ. ಸುಳುಹು ಒಂದು ಅಂತಂದ್ರೆ, ಅವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಅವರು ಸುಳುಹು ಗೊತ್ತಾಗ್ಲಿಲ್ವಾ? ಉತ್ತರ ಹೇಳ್ಬಿಡ್ತೀನಿ, ಮಂಜೇಶ್ವರ ಗೋವಿಂದಪ್ಪಯ್ಯವರು. ಮೊದಲ ರಾಷ್ಟ್ರ ಮೊದಲ ರಾಷ್ಟ್ರಕವಿ ಅವರು, ಮಂಜೇಶ್ವರ ಗೋವಿಂದಪ್ಪಯ್ಯವರು ಕನ್ನಡ ಅಂದ್ರಲ್ಲ ಅದಕ್ಕೆ ಕನ್ನಡದ ನೆನಪಾಯ್ತು.

0: ಸರಿಕೆ
1: ಇರ್ಲಿ, ಆಯ್ತು, ಪ್ರಯತ್ನ ಮಾಡಿದ್ರಲ್ಲ. ಹೇಗಿದೆ ರೈತ ಜೀವನ, ಕೃಷಿ ಜೀವನ ಹೇಗೆ ನಡೆಸ್ತಾ ಇದ್ದೀರಿ? ಈ ವರ್ಷ ಮಳೆ ಬೆಳೆ ಎಲ್ಲ ಚಂದ ಆಗಿರ್ಬೇಕಲ್ಲ? ಈ ಸತಿ ಶಿವಮೊಗ್ಗಕ್ಕೆ ಒಳ್ಳೆ ಮಳೆ ಆಗಿದೆ. ಇನ್ನೂ ಇಲ್ಲ, ಅವತ್ತು ಭೂಮಿ ಒಂಚೂರು ನೆಂದಿದೆ ಅಂತ ಹೇಳ್ತೀರಿ. ಸಾವಯವ ಕೃಷಿ ಏನೇನ್ ಹಾಕ್ತೀರಿ ಸಾವಯವ ಕೃಷಿಗೆ? ಏನೇನ್ ಸಾವಯವ ಕೃಷಿ?
2: ಜೋಳ ಮತ್ತೆ ಭತ್ತ.
1: ಅಲ್ಲಲ್ಲ, ಬೆಳೆದ ಅದ ನೀವು ಗೊಬ್ಬರ ಮಾಡೋದಾದ್ರೆ ಸಾವಯವದಲ್ಲಿ ಯಾವ್ಯಾವ ರೀತಿ? ಜೀವಾಮೃತ ಮಾಡ್ತೀರಿ? ಜೀವಾಮೃತ ಅಂತ ಮಾಡ್ತಾರೆ. ಅಂದ್ರೆ ಈಗ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ತಾವು ಕೃಷಿಯನ್ನು ಮಾಡ್ತೀರಿ? ಓಕೆ ಓಕೆ, ಒಳ್ಳೆಯ ಒಂದು ವಿಚಾರಧಾರೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಮುರಳೀಧರ್ ಅವರಿಗೆ ಕರೆ ಮಾಡಿದ್ದು. ಓಕೆ ಓಕೆ ಓಕೆ ಓಕೆ, ಧನ್ಯವಾದಗಳು. ಒಳ್ಳೆ ಅಂದ್ರೆ ಈ ಮೂರಷ್ಟಿಂದ ಪ್ರಯತ್ನ ಮಾಡ್ತಿದ್ದೀರಿ ಸಾವಯವ ಕೃಷಿ ಅಂದ್ರೆ? ಒಂದು ಚೂರು ನಮ್ಮ ಇದು ಕಾಂಪೋಸ್ಟ್ ಗೊಬ್ಬರಗಳು ಅಂದ್ರೆ ಇದು ಬರುತ್ತಲ್ಲ ಯಾವ್ದು, ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಿಸಲ್ಲ ತಾವು? ಓಕೆ ಓಕೆ, ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ. ಧನ್ಯವಾದ ಧನ್ಯವಾದ ಸ್ನೇಹಿತರೆ. ನೋಡಿ, ಇವತ್ತು ಕೃಷಿಯಲ್ಲಿ ಸಾವಯವ ಬಹಳ ಮುಖ್ಯ. ಸಾವಯವ ಕೃಷಿ ಅನ್ನೋದು ನಮ್ಮನ್ನ ತೊಡಗಿಸಿಕೊಳ್ಳುವಂಥದ್ದು. ಅಂದ್ರೆ ಭೂಮಿಗೆ ಯಾವುದೇ ರೀತಿ ವಿಷಯುಕ್ತವಾದಂತಹ ಒಂದು ರಾಸಾಯನಿಕ ಪದಾರ್ಥಗಳನ್ನು ಸಿಂಪಡಿಸ್ತಲ್ಲ. ಕೆಲವರು ಅದನ್ನ ಶೂನ್ಯ ಬಂಡವಾಳದ ಕೃಷಿ ಅಂತಲೂ ನಾವು ಕರಿತಾ ಹೋಗ್ತೀವಿ. ನಾವು ಅದಕ್ಕೆ ಪಾಳೆಕರ್ ಕೃಷಿ ಅಂತ ನಾವು ಕರಿತೀವಿ. ಹಾಗೆಯೇ ನಮ್ಮ ಫುಕುವಕ್ಕ ಅಂತ ನಾವು ನೆನಪು ಮಾಡ್ಕೊಳ್ಬಹುದು, ಜಪಾನಿನ ಪ್ರಸಿದ್ಧ ಒಬ್ಬ ಕೃಷಿಕ. ಯಾವುದೇ ರೀತಿಯ ಒಂದು ಗೊಬ್ಬರವಿಲ್ಲದೆ, ಏನೂ ಇಲ್ಲದೆ, ಉಳುಮೆ ಇಲ್ಲದೆ ಭತ್ತವನ್ನು ಬೆಳೆಯಬಹುದು ಅನ್ನೋದನ್ನು ತೋರಿಸ್ಕೊಟ್ಟಂತವರವರು. ಹಲೋ, ನಮಸ್ತೆ.
3: ನಮಸ್ತೆ ಸರ್.
1: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು
3: ಸರ್? ನಾನು ಬಹಳ ದೂರದಿಂದ ಸರ್, ವಿಜಯಪುರ ಡಿಸ್ಟ್ರಿಕ್ಟ್ ಸಿಂಗಿ ತಾಲೂಕ್ ಕನ್ನೋಳಿ ಎಂಬ ಗ್ರಾಮ.
1: ಓಹೋ, ತಮ್ಮ ಹೇಗಿದೆ, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
1: ಮಳೆ ಆಗಿದೆ ತಮ್ಮ ಕಡೆಗೆ?
3: ಸರ್, ತುಂತುರು ಮಳೆ ಆಗ್ತಾ ಇದೆ ಸರ್ ಬೆಳಗ್ಗೆಯಿಂದ.
1: ಹೌದಾ, ಹಂಗಾರೆ ಇವತ್ತು ಸ್ಪ್ರಿಂಕ್ಲಿಂಗ್ ಇದೆ ಮಳೆ.
3: ಸರ್, ಇವತ್ತ ಕೂಲ್ ಆಗಿದೆ ಸರ್. ಒಂದು 3 ಡೇಸ್ ನಮ್ ಸಿಕ್ಕಾಪಟ್ಟೆ ಹಾಟ್ ಸರ್, ಒಂದು 35-36 ತನ ಇತ್ತು ಸರ್ ಟೆಂಪರೇಚರ್. ಇವಾಗ ಮಳೆ ಬಂದು ಸ್ವಲ್ಪ ಕೋಲ್ಡ್ ಆಗಿದೆ ಸರ್.
1: ಸರಿ ಸರಿ, ಹಾಗಾದ್ರೆ ಒಂದು ಪ್ರಶ್ನೆ ಈಗ ನಿಮ್ಮ ಮುಂದೆ ಬರ. ಈಗ ಮೂರು ಪ್ರಶ್ನೆ ಇರುತ್ತೆ, ಮೂರು ಪ್ರಶ್ನೆಗೆ ಯಾರು ಅಂದ್ರೆ ಉತ್ತರ ಸರಿಯಾದ ಉತ್ತರವನ್ನು ಕೊಡಬೇಕು. ನೀವು ಒಂದನೇ ಪ್ರಶ್ನೆ ಉತ್ತರ ಕೊಟ್ಟು ಎರಡನೇ ಪ್ರಶ್ನೆಗೆ ಹೋಗ್ತೀರಿ, ಎರಡನೇ ಪ್ರಶ್ನೆ ಕೊಟ್ಟರೆ ಮೂರನೇ ಪ್ರಶ್ನೆ ಉತ್ತರ ಹೋಗ್ತೀರಿ. ಹೇಳಿ ಹೇಳಿ
3: ಸರ್. ನಾನು ಕೇಳ್ತಾ ಇದ್ದೆ ಸರ್ ಕಾರ್ಯಕ್ರಮ ಹಾಫ್ ಅನ್ ಅವರ್ ದಿಂದ. ಆಲ್ಮೋಸ್ಟ್ ಎಲ್ಲ ನೀವು ಭದ್ರಾವತಿಗೆ ಡಿಸ್ಟ್ರಿಕ್ಟ್ ಭದ್ರಾವತಿಗೆ
1: ಸರ್ ನಾವೇನ್ ಮಾಡ್ತೀವಿ ಒಂದು ನಿಮಿಷ. ನಾವು ಮೊದಲನೇ ಪ್ರಶ್ನೆ ಸ್ಥಳೀಯ, ಎರಡನೇ ಪ್ರಶ್ನೆ ಸ್ವಲ್ಪ ರಾಜಕೀಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಇರುತ್ತೆ, ಮೂರನೇ ಪ್ರಶ್ನೆ ಕರೆಂಟ್ ಇವೆಂಟ್ಸ್ ಅನ್ನು ತೆಗೆದುಕೊಂಡಿದ್ದೀವಿ, ಇಲ್ಲ ಅಬ್ರಿವೇಶನ್ ತೆಗೆದುಕೊಳ್ತೀವಿ ಅಷ್ಟೇನೆ. ಈ ತರ ಇರುತ್ತೆ, ಯಾಕೆಂದ್ರೆ ಮೊದಲನೇ ಪ್ರಶ್ನೆನೆ ನಾವು ಕಷ್ಟ ಕೇಳ್ಬಿಟ್ರೆ ನಮ್ಮ ಕೇಳುಗರು ಭಾಗವಹಿಸೋದಿಲ್ಲ. ಅಲ್ಲಾಗ
3: ಅದಲ್ಲ ಸರ್ ಹೇಳ್ತಾ ಇರೋದು, ನಾನು ವಿಜಯಪುರ ಡಿಸ್ಟ್ರಿಕ್ಟ್ ಈ ಕಡೆ ಅಲ್ಲ,
1: ಕರ್ನಾಟಕ ಅಲ್ಲ. ಈಗ ನಿಮ್ಗೆ ಬರ್ತೀನಿ, ನಿಮ್ ಜಿಲ್ಲೆಗೆ ಬರ್ತೀನಿ. ಈಗ ಪ್ರಶ್ನೆ ನಿಮ್ ಜಿಲ್ಲೆಗೆ ಶುರುವಾಗುತ್ತೆ. ಈಗ ಮೊದಲನೇ ಪ್ರಶ್ನೆ ಈಗ ನಿಮ್ಮ ಜಿಲ್ಲೆಯ ಕೇಳಿ, ನಿಮ್ಮ ಜಿಲ್ಲೆಯಲ್ಲಿರುವ ಮಹಿಳಾ ವಿಶ್ವವಿದ್ಯಾಲಯದ ಹೆಸರೇನು?
3: ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ.
1: ಖಂಡಿತ ಸರಿಯಾದ ಉತ್ತರವನ್ನ ಕೊಟ್ಟಿರಿ, ತಮಗೆ ಅಭಿನಂದನೆಗಳು. ಎರಡನೇ ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ನಿಮ್ಮ ಜಿಲ್ಲೆ ಪಕ್ಕ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಆಲಮಟ್ಟಿ ಅಣೆಕಟ್ಟಿದೆ. ಈ ಅಣೆಕಟ್ಟಿಗೆ ಶಂಕುಸ್ಥಾಪನೆ ಮಾಡಿದವರು ಯಾರು? ಆಲಮಟ್ಟಿ. ಹೇಳಿ ಹೇಳಿ ಹೇಳಿ. ಖಂಡಿತ ಸರಿಯಾದ ಉತ್ತರವನ್ನು ಹೇಳಿದಿರಿ, ತಮಗೆ ಅಭಿನಂದನೆಗಳು. ಅದಕ್ಕೆ ನೆನಪಿದೆಯಲ್ಲ, ಅದಕ್ಕೆ ಅಭಿನಂದನೆಗಳು ತಮಗೆ. ಈಗ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಇದೆ, ಮೂರನೇ ಪ್ರಶ್ನೆಗೆ ತಾವು ಬಂದಿದ್ದೀರಿ. ತಾವೇನ್ ಮಾಡೋದು?
3: ಸರ್, ನಾನು ಟೀಚರ್ ಸರ್.
1: ಹೌದಾ, ಯಾವ ಶಾಲೆ?
3: ನಮ್ಮಲ್ಲಿ ಹೆಸರು ಲಕ್ಷ್ಮೀ ವಿದ್ಯಾವರ್ಧಕ ಪ್ರೌಢಶಾಲೆ ಸರ್.
1: ಹೌದಾ, ಟೀಚರ್ ಇದ್ದೀರಿ?

0: ಈಗ ಶಾಲೆ ಶುರುವಾಗಿದೆಯಾ?
1: ಸರ್ ಫ್ರೈಡೆ ಸ್ಟಾರ್ಟ್ ಆಗುತ್ತೆ ಸರ್. ನಾವು ಪ್ರಾರಂಭೋತ್ಸವ ಮಾಡ್ತಾ ಇದ್ದೀವಿ, ಭರ್ಜರಿ ಆಗಿ ಮಕ್ಕಳಿಗೆ ಸಿಹಿ ಊಟ ಹಾಕಿ ಮತ್ತು ಶಾಲೆಯನ್ನ ಅಲಂಕಾರ ಮಾಡಿ. ಈಗ ಆಲ್ರೆಡಿ ಪೇರೆಂಟ್ಸ್ ಕಾಲ್ ಮಾಡಿ ನಿಮ್ಮ ಮಕ್ಕಳನ್ನ ಕಳಿಸಿ ಅಂತ ಕಾಲ್ ಮಾಡಿದ್ದೀವಿ ಸರ್. ನಾವು
0: ವೃತ್ತಿಯಲ್ಲಿ ಶಿಕ್ಷಕರು, ಪ್ರವೃತ್ತಿಯಲ್ಲಿ?
1: ಹೌದು ಸರ್, ಪ್ರವೃತ್ತಿಯಲ್ಲಿ ಸರ್ ನಾನು ಕತೆ ಬರ್ದಿದ್ದೀನಿ ಸರ್, ಕೆಲವೊಂದು ಕವನಗಳು ಬರೀತಾ ಇದ್ದೀನಿ ಸರ್.
0: ಅಂದ್ರೆ ಕಥೆಗಾರರ ಆಗಿದ್ದೀರಿ ಮತ್ತು ಕವಿನೂ ಆಗಿದ್ದೀರಿ.
1: ಸರ್ ನಾನು ಜಾಸ್ತಿ ನ್ಯೂಸ್ ಪೇಪರ್ ಓದೋದು, ಈ ಮಕ್ಕಳಿಗೆ ನಾನು ಜೊತೆಗೆ ಈ ತರ ಕಾಂಪಿಟೇಷನ್ ಕ್ಲಾಸ್ ಏರ್ಪಡಿಸೋದು ಈ ತರ ಮಾಡ್ತಿದ್ದೀನಿ ಸರ್.
0: ಒಳ್ಳೆ, ಓಕೆ ಓಕೆ. ಮಕ್ಕಳನ್ನ ಕ್ರಿಯಾತ್ಮಕವಾಗಿ ಅಂದ್ರೆ ಸೃಜನಾತ್ಮಕವಾಗಿ ಮತ್ತು ಕ್ರಿಯೇಟಿವಿಟಿ ಆಗಿ ಮಕ್ಕಳನ್ನ ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ.
1: ಹೌದು ಸರ್, 8th ಕ್ಲಾಸ್, 9th ಕ್ಲಾಸ್, 10th ಕ್ಲಾಸ್ ಈ ತರ ಯಾರಾದ್ರೂ ಸರ್ ಅಲ್ಲಿಯೋ ಅಲ್ಲಿದ್ರೆ ಆ ಕ್ಲಾಸ್ ಎರಡು ಕಾಂಪಿಟೇಟಿವ್ ಮಾಡಿ ಅವರಲ್ಲಿ ಸ್ಪರ್ಧಾತ್ಮಕ ತುಂಬಿಸ್ತೀನಿ ಸರ್.
0: ಖಂಡಿತ ಒಳ್ಳೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಈಗ ಮೂರನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ, ಇದೊಂದು ಅಬ್ರಿವೇಶನ್, ಇದು ಅಬ್ರಿವೇಶನ್ ಅಂದ್ರೆ ಗೊತ್ತು ಅಂತ ಅನ್ಕೊಂಡಿದ್ದೀನಿ ತಮ್ಗೆ. ಎಸ್ ಸಿ ಎಸ್ ಐ ಇದರ ಒಂದು ಪದ ವಿಸ್ತರಣೆ, ಈ ಅಕ್ಷರದ ವಿಸ್ತರ ಪದ ಮಾಡಿ. ಎಸ್ ಸಿ ಎಸ್ ಐ, ಹೌದು ಹೌದು, ಇದು ನಮ್ಮ ಭೂಮಿ ಮೇಲೆ ಸಿಗುವ ವಿಚಾರಕ್ಕೆ ಸಂಬಂಧಪಟ್ಟಂತಿರುತ್ತೆ. ಸುಳಿವು ಕೊಡ್ತಾ ಇದ್ದೀನಿ, ಒಂದು ಭೂಮಿ ಮೇಲೆ, ಭೂಮಿ ಮೇಲೆ ನಮಗೆ ಸಿಗುತ್ತಲ್ಲ ಹುಡಿ ಹುಡಿ ಹುಡಿ ರೂಪದ್ದು, ಹುಡಿ ಹುಡಿ ಹುಡಿ ಹುಡಿಯಾಗಿ ಸಿಗುತ್ತಲ್ಲ ಭೂಮಿ ಮೇಲೆ. ಅಂದ್ರೆ ಇದು ಎಸ್ ಸಿ ಎಸ್ ಐ ಅಂತ ಹೇಳ್ತಿ, ಎಸ್ ಸಿ ಎಸ್ ಐ
1: ಅಂದ್ರೆ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್ ಇದೆ ಸರ್ ಅದೇ ಕಂಪ್ಯೂಟರ್.
0: ಇದು ಹೆಚ್ಚಾಗಿ ರೈತಾಪಿ ಜನರಿಗೆ ಬಹಳ ಮುಖ್ಯವಾಗುತ್ತೆ ಇದು. ಸುಳಹು ಕೊಟ್ಟಿದ್ದೀನಿ ನೋಡಿ, ಪ್ರಯತ್ನ ಮಾಡಿ ನೋಡೋಣ, ಪ್ರಯತ್ನ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಇದು ಮಣ್ಣು, ಮಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮಣ್ಣು. ಇನ್ನೊಂದು ಸುಳಹು ಕೊಟ್ಟೆ ನಾ ನಿಮಗೆ, ಇರ್ಲಿಲ್ಲ, ಹೌದು ತೊಂದರೆ ಇಲ್ಲ, ಬಹುಶಃ ನಾನು ತಕ್ಷಣನೇ ಹೇಳಿ ಕಷ್ಟ ಆಗ್ತದೆ, ಆದರೂ ಸ್ವಲ್ಪ ಒಂದು ವಿಚಾರ. ಇದು ರೈತ ಇದನ್ನ ಸಂರಕ್ಷಣೆ ಮಾಡಬೇಕು, ಮಣ್ಣು ಸಂರಕ್ಷಣೆ ಮಾಡಬೇಕು ಅಂತಲೇ ನಾವು ರೈತರು ಬಹಳಷ್ಟು ಜನ ಯೋಚನೆ ಮಾಡ್ತಿರ್ತಾರೆ, ಮತ್ತೆ ಇದನ್ನ ಸಂರಕ್ಷಣೆ ಮಾಡಬೇಕು ಅಂತಲೇ ಒಂದು ಸಂಸ್ಥೆ ಇದೆ, ಅದು ಸಂಸ್ಥೆ ಹೆಸರಿದು. ಸಂಸ್ಥೆ ಹೆಸರು ನೆನಪಾಗ್ತಿಲ್ವಾ? ಇರ್ಲಿ, ಹೇಳ್ಬಿಡ್ತೀನಿ ಕೇಳಿ. ಭಾರತೀಯ ಮಣ್ಣು ಸಂರಕ್ಷಣಾ ಮಂಡಳಿ ಅಂದ್ರೆ ಸಾಯಿಲ್ ಕನ್ಸರ್ವೇಷನ್ ಸೊಸೈಟಿ ಆಫ್ ಇಂಡಿಯಾ ಅಂತ ಹೇಳಿ ಇದರ ವಿಸ್ತಾರ ರೂಪ, ಇದರ ಪದದ ಈ ಅಕ್ಷರದ ವಿಸ್ತಾರ ರೂಪ ಸಾಯಿಲ್ ಕನ್ಸರ್ವೇಷನ್ ಸೊಸೈಟಿ ಆಫ್ ಇಂಡಿಯಾ ಅಂತ ಹೇಳಿ. ಓಕೆ, ಒಳ್ಳೆ ರೀತಿಯಲ್ಲಿ ಭಾಗವಹಿಸಿದ್ರಿ, ಚಂದ, ಮಕ್ಕಳಿಗೆ ಮತ್ತಷ್ಟು ಕ್ರಿಯೇಟಿವಿಟಿಯನ್ನು ಉಂಟು ಮಾಡ್ತೀರಾ ಅಂತ ಭಾವಿಸ್ತಾ ತಮಗೆ ಮತ್ತೊಮ್ಮೆ
1: ಹೌದು
0: ಟೆಲಿಕ್ವಿಜ್
1: ಅಂತ ಉತ್ತಮ ಕಾರ್ಯಕ್ರಮ ಇರೋಸಲ್ಲ.
0: ಓಕೆ ಓಕೆ, ಹೀಗೆ ದಿನನಿತ್ಯ ಕೇಳ್ತಾರೆ ನಿಮ್ ಬಿಡುವಿನ ಸಮಯದಲ್ಲಿ ರೇಡಿಯೋ ಕೇಳ್ತಾ ಇದ್ರೆ ನಮಗೊಂದಷ್ಟು ನಿಮ್ ಮಕ್ಕಳಿಗೂ ಕೇಳಿಸಿ, ಯಾಕಂದ್ರೆ ಇವತ್ತು ಮಕ್ಕಳು ರೇಡಿಯೋದಿಂದ ದೂರ ಹೋಗ್ಬಿಟ್ಟಿದ್ದಾರೆ. ಇವತ್ತಿಂದಲೇ ಆರಂಭ ಆಗಿರೋದು, ಇವತ್ತಿಂದ, ಇವತ್ತೊಂದು ಪ್ರಾಯೋಗಿಕವಾಗಿ ಇವತ್ತಿಂದ ಆರಂಭ ಆಗಿದೆ ಇದು. ಖಂಡಿತ ಒಳ್ಳೆಯ ಮಾಹಿತಿ ಹಂಚಿಕೊಂಡ್ರಿ, ಜೊತೆಗೆ ಒಳ್ಳೆಯ ಒಂದು ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಮಕ್ಕಳನ್ನ ಒಂದಷ್ಟು ರೇಡಿಯೋ ಕಡೆಗೆ, ಅದು ಯಾವುದೇ ನಮ್ಮ ಸ್ಥಳೀಯವಾಗಿ ನಿಮಗೆ ವಿಜಯಪುರ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ, ಆ ಕಡೆಗೆ ಆಕಾಶವಾಣಿ ವಿಜಯಪುರ ಬರುತ್ತೆ, ಹತ್ರ ಆದ್ರೆ ಕಲಬುರಗಿ ಕೇಂದ್ರ ಬರುತ್ತೆ, ಧಾರವಾಡ ಸಿಗುತ್ತೆ ನಿಮಗೆ, ಜೊತೆಗೆ ನಮ್ಮ ಈಗ ಭದ್ರಾವತಿನೂ ಈಗ ಸಿಗ್ತಾ ಹೋಗುತ್ತೆ ಬಹುಶಃ. ಖಂಡಿತ ಹೌದು, ಆಪ್ ಮುಖಾಂತರ ನಿಮಗೆ ನಮ್ಗೆ ಎಲ್ಲ ನಮ್ಮ ರಾಜ್ಯದ 17 ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಕೇಳಬಹುದು ಆಪ್ ಮೂಲಕ.
1: ಮಕ್ಕಳಿಗೆ ಜಾಸ್ತಿ ಮೊಬೈಲ್ ಕೂಡ ಯೂಸ್ ಮಾಡ್ತಾರೆ ಸರ್, ಈಗ ರೇಡಿಯೋ ಅದನ್ನ ಅವರಿಗೆ ಖಂಡಿತ
0: ಒಳ್ಳೆಯ ಒಂದು ಕಾರ್ಯಪ್ರವೃತ್ತರಾಗಿದ್ದೀರಿ, ತಮಗೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರಿಗ ಜಾಹೀರಾತು, ಜಾಹೀರಾತಿನ ನಂತರ ಮತ್ತೆ ಕರೆ ಬರ್ತಾ ಇದೆ, ನೋಡೋಣ. ಆದರೂ ಜಾಹೀರಾತು ಪ್ರಸಾರ ಮಾಡಲೇಬೇಕು. ಜಾಹೀರಾತಿನ ನಂತರ ನಾನು ಮುಂದಿನ ಒಂದು ಕರೆ ಸ್ವೀಕರಿಸ್ತೀನಿ.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಹಲೋ, ಹಲೋ,
5: ನಮಸ್ತೆ.
0: ಇಲ್ಲಿಂದ ಕರೆ ಮಾಡ್ತಿರೋದು? ತಮ್ಮ ಹೆಸರು? ಫಣೀಂದ್ರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಿಂಡಿ ಆಯ್ತರ ಫಣೀಂದ್ರ ಅವ್ರೆ? ಹ್ಮ್, ಆಯ್ತಾಯ್ತು, ತಮ್ದು ಆಯ್ತು. ತಾವೇನ್ ಮಾಡ್ತಿರೋದು? ಮೆಡಿಕಲ್ ರೆಪ್ರೆಸೆಂಟ್ ಆಗಿದ್ದೀರಿ. ಈಗ ಇವತ್ತಿನ ಟೆಲಿಕ್ವಿಸ್ ಕಾರ್ಯಕ್ರಮ ಮೂರು ಪ್ರಶ್ನೆ ಇರುತ್ತೆ. ಹಾರ್ಟ್ ಆಫ್ ದಿ ಸೀಟ್ ಅಲ್ಲಿ ನೀವು ಕೂತಿದ್ದೀರಾ ಈಗ? ಅಲ್ಲ, ಎಲ್ಲಾ ಪ್ರಶ್ನೆನು ಸುಲಭ ಇರೋದಿಲ್ಲಲ್ಲ, ಹೌದಲ್ಲ? ಖಂಡಿತ ಭಾಗವಹಿಸೋದ್ ಬಹಳ ಮುಖ್ಯ. ನಿಮಗೆ ಮೊದಲನೇ ಪ್ರಶ್ನೆ ಬರ್ತಾ ಇದೆ. ಶಿವಮೊಗ್ಗದ ಮೊದಲ ಹೆಸರು ಏನಾಗಿತ್ತು? ಶಿವಮೊಗ್ಗ ಜಿಲ್ಲೆಗೆ ಒಂದು ಹೆಸರು ಇತ್ತು, ಏನಂತ ಕರೀತಾ ಇದ್ರು? ಸುಲಭ ಪ್ರಶ್ನೆ ಕೇಳ್ಬಿಟ್ನೆ ಈಗ ಉತ್ತರವನ್ನ ಹೇಳಿದ್ರೆ ತಮಗೆ ಅಭಿನಂದನೆಗಳು, ಚಪ್ಪಾಳೆ. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಬಹುಶಃ ನೀವು ಈ ಪ್ರಶ್ನೆಯನ್ನ ಬಹುಶಃ ನಿಮಗೆ ಹತ್ರ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಂದೇ ಮಾತರಂ ಈ ಒಂದು ಗೀತೆಯನ್ನು ಬರೆದವರು ಯಾರು? ಸರಿಯಾದ ಉತ್ತರವನ್ನು ಹೇಳಿದ್ದೀರಿ, ತಮಗೆ ಅಭಿನಂದನೆಗಳು. ಮತ್ತೊಮ್ಮೆ ತಾವು ರೆಪ್ಪಾಗಿದ್ದೀರಿ ಅಂತ ಹೇಳಿದ್ರಿ, ಎಲ್ಲಿ ಶಿವಮೊಗ್ಗದಲ್ಲಿ ಅಥವಾ ಹೇಗನ್ಸುತ್ತೆ? ತಮ್ಮ ವೃತ್ತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾವ ತರ
5: ವೃತ್ತಿ ಅಂತಂದ್ರೆ, ಇದು ನಮ್ದೊಂಥರ ಚಾಲೆಂಜಿಂಗ್ ವರ್ಕ್ ಸರ್ ಇದೆ. ಎವ್ರಿ ಡೇ ಮಂತ್ ಟಾರ್ಗೆಟ್ ಇರುತ್ತೆ, ಆಮೇಲೆ ಒಂದೊಂದು ಹೊಸ ಚಾಲೆಂಜಸ್ ಇರುತ್ತೆ ಸರ್. ನಾವು ಡಾಕ್ಟರ್ಗಳಿಗೆ ಕನ್ವಿನ್ಸ್ ಮಾಡ್ಬೇಕು ನಮ್ಮ ಪ್ರಾಡಕ್ಟ್ ನ ಬರೆಸ್ಬೇಕು, ಮತ್ತೆ ಕೆಲಸ ಸ್ವಲ್ಪ ಇಲ್ಲ ಸರ್, ಅದು ತುಂಬಾ ಗಾಳಿ ಚಳಿ ಮಳೆ ಏನಿದ್ರು ನಾವು ಹೋಗ್ಲೇಬೇಕು ವರ್ಕಿಗೆ, ನಮ್ ಟಾರ್ಗೆಟ್ ಅಚೀವ್ ಮಾಡ್ಬೇಕಲ್ಲ ಸರ್. ಹಾಗಾಗಿ ಟಫ್ ಜಾಬ್, ನೋಡೋರಿಗೆ ಸುಲಭ ಅಂತ ಅನ್ಸುತ್ತೆ ಸರ್, ಏನಿಲ್ಲ ಆರಾಮಾಗಿ ಬ್ಯಾಗ್ ಹಾಕೊಂಡು ಓಡಾಡ್ತಾರೆ ಅಂತ, ಆದ್ರೆ ಪ್ರಾಬ್ಲಮ್ಗಳು ತುಂಬಾ ಇದೆ, ಚಾಲೆಂಜಸ್ ಜಾಬ್.
0: ಖಂಡಿತ ಒಳ್ಳೆಯ ಒಂದು ಚಾಲೆಂಜ್ ಜಾಬ್ ಅನ್ನ ನೀವು ಮಾಡ್ತಾ ಇದ್ದೀರಿ. ಸುಮ್ಮನೆ ಅಲ್ಲ,
5: ಒಂದೇನ್ ಸಂತೋಷ ಅಂದ್ರೆ ಸರ್, ನಮ್ಗೆ ನಿಮ್ಮ ಸಂಗಾತಿ ಆಕಾಶವಾಣಿ ಇದೆ, ಎಲ್ಲೋದ್ರು ಹಾಡ್ ಹಾಕೊಂಡು ಹೋಗ್ತಾ ಇರ್ತೀನಿ, ಹಾಡ್ ಕೇಳ್ತಾ ಇರ್ತೀನಿ. ನನಗೆ ಆಲ್ಮೋಸ್ಟ್ ಈಗ ನನಗೆ 54 ವರ್ಷ, ನಾನು 50 ವರ್ಷದಿಂದ ನಿಮ್ಮ ಆಕಾಶವಾಣಿ ಕೇಳ್ತಾ ಇದ್ದೀನಿ. ಒಳ್ಳೆ ಸಂಗಾತಿ, ಅದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್.
0: ಕಾರ್ಯಕ್ರಮಗಳು
5: ಆದಷ್ಟು ಭಾಗವಹಿಸ್ತಾ ಇರ್ತೀನಿ ಆಲ್ಮೋಸ್ಟ್.
0: ಖಂಡಿತ. ಈಗ ಮೂರನೇ ಪ್ರಶ್ನೆಗೆ ಹಾಟ್ ಸೀಟ್ ಅಲ್ಲಿ ಇದೀರಾ ಈಗ. ಮೂರನೇ ಪ್ರಶ್ನೆ, ಇದು ಒಂದು ಅಬ್ರಿವೇಶನ್, ಇದನ್ನ ನೀವು ಬಿಡಿಸ್ಬೇಕು. ಸಿ ಒ ಎ ಐ, ಸಿ ಒ ಎ ಐ
5: ಕಂಪನಿ ಆಫ್ ಅಂತ ಬರಲ್ಲ ಅನ್ಸುತ್ತೆ.
0: ಇಲ್ಲ ಇಲ್ಲ, ಕಂಪನಿ ಬರಲ್ಲ. ಇದು ಆಪರೇಟರ್ ಆಪರೇಟರ್ ಸಂಬಂಧಪಟ್ಟಂತೆ ಇದು. ಆಪರೇಟರ್ ಇದೊಂದು ಅಸೋಸಿಯೇಷನ್ ಅಂತ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ. ಹೌದಾ, ಹೇಳ್ಬಿಡ್ಲ ಉತ್ತರನ. ಭಾರತೀಯ ಸೆಲ್ಯುಲರ್ ಆಪರೇಟರ್ಗಳ ಸಂಸ್ಥೆ ಅಂತ ಕರಿತೀವಿ ಇದಕ್ಕೆ, ಸೆಲ್ಯುಲರ್ ಆಪರೇಟರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಸೆಲ್ಯುಲರ್ ಆಪರೇಟರ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಖಂಡಿತ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತಮಗೆ ಭಾಗವಹಿಸಿದ್ದಕ್ಕೆ
5: ಧನ್ಯವಾದ.
0: ಸ್ನೇಹಿತರೆ, ಇಲ್ಲಿ ಪ್ರಶ್ನೆಗಳು ಬಹಳಷ್ಟು ಸುಲಭವಾಗಿ ಇರುತ್ತೆ. ಮೊದಲನೇ ಎರಡು ಪ್ರಶ್ನೆಗಳು ಇದು ಇದರ ಒಂದು ಇದೇ ಹಾಗೇನೆ, ಈ ಕ್ವಿಜ್ ಅನ್ನೋದೇ ಹಾಗೆ ಇರುತ್ತೆ. ಕ್ವಿಜಿನ ಹಿನ್ನೆಲೆ ಒಳಗೇನೆ ನಾವು ಇದನ್ನ ಈ ಕಾರ್ಯಕ್ರಮವನ್ನು ಮಾಡಿರೋದು. ಆದ್ದರಿಂದ ಕೇಳುಗರು ಈ ಕಾರ್ಯಕ್ರಮದಲ್ಲಿ ತಮ್ಮ ಮುಕ್ತವಾಗಿ ಭಾಗವಹಿಸ್ಬೋದು. ಇಲ್ಲಿ ಭಾಗವಹಿಸೋದು ಬಹಳ ಮುಖ್ಯ, ಇಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಕೆ ಇಲ್ಲ. ಹಿಂಜರಿಕೆ ಆದರೆ ಏನಾಗುತ್ತೆ ಅಂತಂದ್ರೆ, ಏನೋ ಒಂಥರ ನಾವು ಎಲ್ಲೋ ನಾವು ಹಿಂದೆ ಹೋಗ್ಬಿಡ್ತೀವಿ ಅಲ್ವಾ. ಖಂಡಿತ ಬನ್ನಿ. ಮತ್ತೊಂದು ಕರೆ ಬರ್ತಾ ಇದೆ. ಹಲೋ ನಮಸ್ತೆ. ಹಲೋ ಹಲೋ ಸರ್ ನಮಸ್ತೆ. ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ. ತಮಗೂ ನಮಸ್ಕಾರ. ಆರಾಮಿದ್ದೀರಿ? ತಾವೇ ಹೇಗಿದ್ದೀರಿ? ಯಾಕ್ ಟೆನ್ಷನ್ ಆಗ್ಬೇಕಪ್ಪ?
6: ಸರ್ ಯಾಕಂದ್ರೆ ನೀವ್ ಪ್ರಶ್ನೆ ಕೇಳ್ತಿದ್ರಿ, ಆಯ್ಕೆ ಕೊಡ್ತಿದ್ರಿ, ಸುಲಭವಾಗ್ ಉತ್ತರ ಕೊಡ್ತಾ ಇದ್ವಿ.
0: ಹೌದು, ಟಿವಿ ಕ್ವಿಜ್ ಅಂದ್ರೆ ಹಾಗೇನೆ. ಕೆಲವು ನೀವು ಎಲ್ಲೋ ಒಂದೊಂದ್ಸತಿ ಒಂದೆರಡಕ್ಕೆ ಆಪ್ಷನ್ ಕೊಡ್ಬೋದು ಅಷ್ಟೇನೆ ಅಲ್ಲ. ಕ್ವಿಜ್ ಅಂದ್ರೆ ಈಗ ನಾವು ಬಹು ಆಯ್ಕೆಗಳನ್ನು ಕೊಡ್ತೇವೆ ಹೋಗ್ತೀವಿ ಕೆಲವು ಸಂದರ್ಭಗಳಲ್ಲಿ. ಈ ಸ್ವಲ್ಪ ಆರಂಭದಲ್ಲಿ ನಾವು ಶುರು ಮಾಡಿದೀವಿ, ಇವತ್ತು ನೋಡೋಣ ಹೇಗಾಗುತ್ತೆ ಅನ್ನುವಂತದಷ್ಟು. ಖಂಡಿತ ಒಳ್ಳೆಯ ಒಂದು ಅಂಶ ಅದು, ಬೆಳಕಿಗೆ ಬರೋದು ಸಾಧ್ಯ ಆಗುತ್ತೆ ಅಂತ ಹೇಳಿ. ಈಗ ಗೊತ್ತಲ್ಲ, ನೀವು ಕಾರ್ಯಕ್ರಮ ಕೇಳ್ತಾ ಇದ್ದೀರಂತ ಅನ್ಕೊಂಡಿದ್ದೀನಿ. ಈಗ ಮೂರು ಪ್ರಶ್ನೆಗಳು ಬರ್ತದೆ. ಒಂದು ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಗುರುವಾರ ನಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಬೆಳಗ್ಗೆ 10 ಗಂಟೆಗೆ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಯಾವ ಕಾರ್ಯಕ್ರಮ ಮೂಡಿ ಬರ್ತದೆ? ವಾವ್, ಸರಿಯಾದ ಉತ್ತರವನ್ನು ಹೇಳಿದ್ರಿ ಕಾರ್ಯಕ್ರಮದಲ್ಲಿ. ಸರಿಯಾದ ಉತ್ತರವನ್ನ ಹೇಳಿದ್ರಿ. ಈಗ ಹಾಟ್ ಸೀಟ್ ಅಲ್ಲಿ ಕೂತಿದ್ದೀರಿ, ಎರಡನೇ ಪ್ರಶ್ನೆಗೆ ಕುತೂಹಲ ಇದೆ ಅಂತ ಅನ್ಕೊಂಡಿದ್ದೀನಿ. ಚಿತ್ರ ಶಿವಕುಮಾರ್ ಅವ್ರು ತಾವೇನ್ ಕೆಲಸ ಮಾಡೋದು? ಮನೆ
6: ಹೋಮ್
0: ಗೃಹಿಣಿ, ಮನೆ ಕೆಲಸ, ಈಗೆಲ್ಲ ಕೆಲಸ ಮುಗ್ಬಿಡ್ವಿ ವೇಳೆಲ್ಲಿ ಏನ್ ಮಾಡ್ತೀರಿ?
6: ಮತ್ತೆ ನಮ್ದು ಸತ್ಸಂಗ ಅಂತ ಒಂದಿದೆ ಸರ್, ಇಂದು ಜನಜಾಗೃತಿ ಸಮಿತಿ ಅಂತ. ಅಲ್ಲಿಂದ ಈಗ ದೇವಸ್ಥಾನಗಳಿಗೆ ಹೋಗಿ ನಾವು ಫಲಕ ಬರೆಯೋದು, ಆಯಾ ಹಬ್ಬಗಳದ ಹಿನ್ನೆಲೆ ಏನಿರುತ್ತೆ ಅದನ್ನ ಬರೆಯೋದು, ಮತ್ತೆ ಎಲ್ಲಾ ಹಬ್ಬಗಳಿಗೆ ಸರ್ ವಾಲಂಟ್ರಿ ಆಗಿ ಹೋಗಿ ದೇವಸ್ಥಾನ ಕ್ಲೀನ್ ಮಾಡೋದು, ಅಂದ್ರೆ ಬೇರೆ ಕಡೆ ಯಾವ್ದಾದ್ರು ಒಂದು ಹಬ್ಬದ ಬಗ್ಗೆ ಅದನ್ನ ನಾವು ಓದ್ಕೊಂಡು ಸರ್ ಅಲ್ಲಿ ಹೋಗಿ ಪ್ರವಚನ ಕೊಡೋದು. ಈಗ ಶಿವರಾತ್ರಿ ಹಬ್ಬನ ನಾವ್ ಯಾಕೆ ಆಚರಿಸ್ತೀವಿ ಅಂತ ನಾವು ಫಸ್ಟೇ ಮನೆ ನಮಗೊಂದು ಕ್ಲಾಸ್ ತಗೊಂತಾರೆ ಸರ್, ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ, ಮತ್ತೆ ಆನ್ಲೈನ್ ಅಲ್ಲಿ ಫಸ್ಟ್ ಏಡ್ ಕ್ಲಾಸ್ ಅಟೆಂಡ್ ಮಾಡ್ತೀವಿ ಸರ್.
0: ಓಕೆ, ಒಳ್ಳೆಯ ಒಂದು ನೃತ್ಯ, ನೀವು ಒಳ್ಳೆಯ ಒಂದು ನೃತ್ಯ ವೃತ್ತಿಯನ್ನು ಮಾಡ್ತಾ ಇದ್ದೀರಿ. ಈಗ ಎರಡನೇ ಪ್ರಶ್ನೆ ನಿಮ್ಮ ಮುಂದೆ, ಬಹುಶಃ ನೀವೇ ಕೊನೆ ಕರೆ ಅಂತ ನಾನು ಭಾವಿಸಿದ್ದೀನಿ. ಎರಡನೇ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಆಂಧ್ರ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ ಯಾವುದು? ಆಂಧ್ರ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ ಪ್ರಕಾರ ಅದು ಭರತನಾಟ್ಯ ನೃತ್ಯ ಶೈಲಿಯಲ್ಲೇ ಇರುತ್ತೆ, ಅದಕ್ಕೆ ಸುಳಹು ಕೊಟ್ಟಿದ್ದೀನಿ ನಾನು ನಿಮಗೆ. ಭರತನಾಟ್ಯ ಶೈಲಿಲೆ ಇರುತ್ತೆ, ಅದಕ್ಕೆ ಇನ್ನೊಂದು ಹೆಸರಿದೆ, ಅದಕ್ಕೆ ಅವ್ರದ್ದು ಶೈಲಿ ಇದೆ, ನೋಡಕ್ಕೆಲ್ಲ ಅದೇ ತರ ಇರುತ್ತೆ, ಆದ್ರೆ ಅದು ಬರದೆ ಬೇರೆ ಶೈಲಿ ಇರುತ್ತೆ. ಗೊತ್ತಾಗ್ಲಿಲ್ವಾ? ಓಕೆ, ಧನ್ಯವಾದಗಳು. ಕೂಚುಪುಡಿ, ಕೂಚುಪುಡಿ ಈ ನೃತ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕನ್ನಡದಲ್ಲಿ ಒಂದು ಸಿನಿಮಾ ಬಂದಿದೆ ಆನಂದ ಭೈರವಿ ಅಂತ ಹೇಳಿ, ಈ ನೃತ್ಯ ಅದಕ್ಕೆ ನಮ್ಮ ಗಿರೀಶ್ ಕಾರ್ನಾಡ್ ಅವರು ನೃತ್ಯ ಗುರುಗಳಾಗಿದ್ದಾರೆ ಆ ಸಿನಿಮಾದಲ್ಲಿ. ಖಂಡಿತ, ತಾವು ಕರೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಓಕೆ ಓಕೆ, ಧನ್ಯವಾದಗಳು, ನಮಸ್ತೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಟೆಲಿ ಕ್ವಿಜ್ ಕಾರ್ಯಕ್ರಮ. ಬಹಳಷ್ಟು ಕೇಳುಗರು ಭಾಗವಹಿಸುವುದ್ರ ಮುಖಾಂತರ ಪ್ರಶ್ನೆಗಳಿಗೆ ಉತ್ಸ ಹಾಟ್ಸ್ ಆಫ್ ಸಿಟಿಯಲ್ಲಿ ಕೂತ ಹಾಟ್ಸ್ ಆಫ್ ಸೀಟಲ್ಲಿ ಕೂತ ಹಾಟ್ ಸೀಟಲ್ಲಿ ಕೂತಿದ್ರಿಲ್ಲ, ಬಹುಶಃ ಕೂತ್ಕೊಂಡು ಒಳ್ಳೊಳ್ಳೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀರಿ. ತಮಗೆಲ್ಲ ಮತ್ತೊಮ್ಮೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಅಭಿನಂದನೆಗಳು.

0: ಟೆಲಿಕ್ವಿಸ್ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿಡ್ವೇವ್ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ ಸ್ಟುಡಿಯೋ ಸಮಯ 11:38.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಪೀಸ್ ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
0: ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ. ಬನ್ನಿ ಸ್ನೇಹಿತರೆ, ಮೊದಲನೇ ಶ್ರೋತೃ ಯಾರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯಾವ ಹಾಡನ್ನ ಕೇಳಿದರೆ ಯಾರು ಅಂತ ಹೇಳಿದ್ರೆ, ಇವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಎಸ್ ನಾರಾಯಣಕೆರೆ ಗ್ರಾಮದ ಪ್ರಕಾಶ್, ಶ್ಯಾಮಲ, ಅಶ್ವಿನಿ, ರಮೇಶ್, ನಾರಾಯಣಾಚಾರಿ ಹಾಗೂ ಮುನಿರಾಜರತ್ನಮ್ಮ ಮತ್ತು ವೆಂಕಟಾಚಾರಿ, ಜಯಮ್ಮ ಮೊದಲಾದವರು ಆಯ್ಕೆ ಮಾಡಿರುವ ಚಿತ್ರ ಪ್ರೀತಿ ನೀ ಇಲ್ಲದೇನ ಹೇಗಿರಲಿ. ಯಾವ ಹಾಡನ್ನ ಇದರಲ್ಲಿ ಇಷ್ಟಪಟ್ಟಿದ್ದಾರೆ ಅಂದರೆ, ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಎಂಬ ಹಾಡನ್ನ ಇಷ್ಟಪಟ್ಟಿದ್ದಾರೆ. ಬನ್ನಿ, ಅವರಿಗಾಗಿ ಈ ಹಾಡನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಚಿತ್ರ ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ. ಗೀತೆಗೆ ಧನಿಯಾಗಿದ್ದಾರೆ KS ಚಿತ್ರ ಅವರು.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋವಾಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ನನ್ನ ಹಾಡು ನನ್ನ ಆಯ್ಕೆ. ಸ್ಟುಡಿಯೋ ಸಮಯ 11:15. ಬನ್ನಿ, ಎರಡನೇ ಆಯ್ಕೆ ಯಾರ್ದು ಅಂತ ನೋಡೋಣ. ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಾಗೆಯೇ ಹೀಗೆ ನಿರಂತರವಾಗಿ ಒಂದು ಆಶಿಸ್ತೇವೆ. ಚಿತ್ರದ ಹೆಸರು ರವಿಚಂದ್ರ. ಇವರು ಆಯ್ಕೆ ಮಾಡಿರುವ ಗೀತೆ ಎಂತಹ ಸೌಂದರ್ಯ ಕಂಡೆ. ಇದರ ಸಾಹಿತ್ಯ ಸಂಗೀತ ತುಂಬಾ ಚೆನ್ನಾಗಿದೆ, ತುಂಬಾ ಅರ್ಥಗರ್ಭಿತವಾದದ್ದು. ಈ ಗೀತೆ ಪ್ರಸಾರ ಮಾಡಿ ಅಂದು ತಮ್ಮೆಲ್ಲರ ಮನವಿ ಅಂತ ಹೇಳ್ತಾ ಇದ್ದಾರೆ. ಹೊನ್ನಾಳಿಯಿಂದ ಅಂಗಡಿ ಚಂದ್ರಪ್ಪ ಹಾಗೂ ಹನುಮಂತಪ್ಪ ಟಿ ಜಿ ಆಟೋ ಚಾಲಕರು ನರಸಗೊಂಡನಹಳ್ಳಿಯಿಂದ ಅವರು ತಮ್ಮದೇ ಆದ ಕೋರಿಕೆಯನ್ನು ಸಲ್ಲಿಸಿದರೆ ಖಂಡಿತ ನಿಮಗಾಗಿ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಕೇಳಿ ಆನಂದಿಸಿ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಈಗಾಗಲೇ ಚಿತ್ರದ ಹೆಸರು ಹೇಳಿದ್ದೀನಿ, ರವಿಚಂದ್ರ.

ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮವನ್ನ ಸ್ಟುಡಿಯೋ ಸಮಯ 11:06:06 ಸ್ನೇಹಿತರೆ, ಈ ಕಾರ್ಯಕ್ರಮ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ತಾವು ಪತ್ರ ಬರೆಯೋದ್ರ ಮೂಲಕ ಒಂದಷ್ಟು ಮಾಹಿತಿಯನ್ನು ನೀವು ಕಳಿಸ್ಕೊಡ್ಬೇಕಾಗುತ್ತೆ. ಯಾಕೆಂದ್ರೆ ಆ ಹಾಡು ಯಾಕೆ ಇಷ್ಟ ಆಯ್ತು, ಆ ಹಾಡಿನ ಸ್ವಾರಸ್ಯವೇನು, ಆ ಹಾಡಿನಲ್ಲಿ ಒಂದ್ ಎರಡು ಸಾಲುಗಳು ಬರೆದ್ರೆ ತುಂಬಾ ಚಂದ ಇರ್ತದೆ. ಯಾಕೆಂದ್ರೆ ಪ್ರತಿಯೊಂದು ಹಾಡಿನಲ್ಲಿ ನೀವು ಒಂದೊಂದು ಅರ್ಥ ವಿಚಾರಧಾರೆಗಳಿರ್ತದೆ, ಅದನ್ನೆಲ್ಲವನ್ನ ತಾವು ಒಂದೇ ಒಂದು ಲೈನ್ ಅಲ್ಲಿ ಬರೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಲ್ವಾ ಸ್ನೇಹಿತರೆ? ಮತ್ತೆ ಅದರಲ್ಲ ಸಂಗೀತಗಾರರು ಯಾರು, ಸಾಹಿತ್ಯ ರಚನೆ ಮಾಡಿದವರು ಯಾರು, ಒಂದಷ್ಟು ಆ ಹಾಡನ್ನು ಆಯ್ಕೆ ಮಾಡಿಕೊಂಡಾಗ ಇದೆಲ್ಲ ಲಭ್ಯವಾಗುತ್ತೆ. ತಾವು ದಯಮಾಡಿ ಮುಂದಿನ ಪತ್ರದಲ್ಲಿ ತಾವು ಬರೆದು ಕಳಿಸಿ ಅಂತ ನಾನು ಕೇಳ್ಕೊಳ್ತೀನಿ. ತಮ್ಮಲ್ಲಿ ಬನ್ನಿ, ಮುಂದಿನ ಪತ್ರ ಯಾರ್ದು ಅಂತಂದ್ರೆ, ನಿಲಯದ ನಿರ್ದೇಶಕರಿಗೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ ಮಾಡುವ ನಮಸ್ಕಾರ. ನಮಸ್ಕಾರ ತಮಗೂ. ಈ ಪತ್ರ ಬರೆಯಲು ಕಾರಣ ಏನಂದ್ರೆ, ನಮಗಾಗಿ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಅಮರ್ನಾಥ್ ಚಿತ್ರದ ಹಣಕ್ಕೆ ದೌಲತ್ ಬಾರಿ ಕಿಮ್ಮತ್ ಎಂಬ ಗೀತೆಯನ್ನು ನಮಗಾಗಿ ನನ್ನ ಗೆಳೆಯರಾದ ಹನುಮಂತಪ್ಪ ಮಡವಾಳ್, ಭೋಪಾ ವೆಂಕಟೇಶ್, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಮತ್ತು ಎಲ್ಲ FM ಕೇಳುಗರಿಗೆ ತಪ್ಪದೆ ಪ್ರಸಾರ ಮಾಡಿ ಇಂತಿ ನಿಮ್ಮ ಸುಭಾನ್ ಕೋರಿ ಅಂತ ಹೇಳಿದರೆ, ನೋಡಿ ಎಂಥ ವಿಶಾಲ ಹೃದಯ ಅವ್ರದ್ದು. ಎಲ್ಲರ ಒಂದು ಹೆಸರನ್ನು ಹೇಳಿ ಈ ಹಾಡನ್ನು ಇಷ್ಟಪಟ್ಟಿದ್ದಾರೆ. ಖಂಡಿತ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ತಮಗೆ ಈ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಕೇಳಿ ಆನಂದಿಸಿ. ಈ ಗೀತೆಗೆ ಧನಿಯಾಗಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಅವರು.

0: ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹೆರ್ಟ್ಸ್ ಹಾಗೂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ನಮ್ಮ ಸ್ಟುಡಿಯೋ ಸಮಯ 11:19:32. ಮುಂದಿನ ಆಯ್ಕೆ ಯಾರದಪ್ಪ ಅಂತ ಹೇಳಿದ್ರೆ ನಮ್ಮ ಭದ್ರಾವತಿಯ ಚಾನೆಲ್ ರಸ್ತೆಯ ಮೋಹನ್ ರಾವ್ ಅವರು ಗೀತಾ ಚಿತ್ರದ ಹಾಡನ್ನ ಕೇಳಿದ್ದಾರೆ. ಏನೇ ಕೇಳು ಕೊಡುವೆ ನಿನಗೆ ಎಂಬ ಹಾಡನ್ನ ದಯಮಾಡಿ ಪ್ರಸಾರ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತ. ಯಾಕೆ ಈ ಹಾಡು ಇಷ್ಟ ಆಗುತ್ತೆ ಅಂದ್ರೆ, ಅವರಿಗೆ ಪ್ರೇಮಿಗಳು ಬಹಳ ಸಂತೋಷದಿಂದ ಹಾಡ್ತಾರೆ, ಹಾಗೆ ಎಲ್ಲರೂ ಈ ಸಂತೋಷದಿಂದ ಇರಲು ಬಯಸ್ತಾರೆ. ರಚನೆ ತುಂಬಾ ಚೆನ್ನಾಗಿದೆ. ಎಚ್ ಇ ಉದಯಶಂಕರ್ ಅವರದು ಮ್ಯೂಸಿಕ್, ಸಂಗೀತ ಇಳಯರಾಜ ಅವರು ಸಂಗೀತ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಿಮಗಾಗಿ ಈ ಹಾಡನ್ನು ಪ್ರಸಾರ ಮಾಡ್ತೀವಿ. ಕೇಳಿಯ ನನ್ನ ಶ್ರೋತೃಗಳೇ,
1: ಸಂಜು, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚುಲೇಷನ್ಸ್. ಯಾವಾಗ?
1: ನಾಳೆ ಬರ್ತಿದ್ದಾನೆ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ. ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಶಶಿಧರ್ ಅವರು. ಇವರು ಈ ಹಾಡು ಯಾವ ಚಿತ್ರದ್ದು ಅಂತ ಹೇಳಿದ್ರೆ ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಹಾಡು. ಈ ಹಾಡು ಯಾಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಭಗವಂತನ ನಿವೇದನೆ ಇದೆ. ಭಗವಂತನ ಹತ್ರ ಹೋಗಿ ನಿವೇದನೆ ಮಾಡುವಂಥದ್ದು. ಅಪರಾಧಿ ನಾನಲ್ಲ, ಅಪವಾದ ಏನಾಗಿಲ್ಲ ಎಂಬ ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಖಂಡಿತ ಕೆಲವೊಮ್ಮೆ ನಾವು ಏನೇ ತಪ್ಪು ಮಾಡಲಿದ್ರೂ ಕೆಲವೊಮ್ಮೆ ಅಪವಾದ ಅನ್ನೋದು ನಮ್ಮ ಮೇಲೆ ಬರ್ತದೆ. ಆದರೆ ಇದನ್ನು ಕೇಳಿಸ್ಕೊಳ್ಳೋರು ಒಬ್ಬರೇ ಆಗಿರ್ತಾರೆ, ಅವರು ಭಗವಂತ. ಈ ಹಿನ್ನೆಲೆ ಒಳಗೇ ಅದ್ಭುತವಾದ ಒಂದು ಹಾಡನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಗೀತೆಗೆ ದನಿಯಾಗಿದ್ದಾರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು. ಬನ್ನಿ ಕೇಳ್ಕೊಂಡು ಬರೋಣ ಈ ಇಂಪಾದ ಗೀತೆಯನ್ನು.

0: ಇದಾಗಿತ್ತು ಸ್ನೇಹಿತರೆ ಈ ವಾರದ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ. ತಾವು ಸಹ ಕೇಳುಗರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಪತ್ರ ಬರೆಯೋದ್ರ ಮೂಲಕ ತಮ್ಮ ಆಯ್ಕೆ ಮಾಡಿದ ಚಿತ್ರದ ಹೆಸರು ಮತ್ತು ಹಾಡನ್ನ ಬರೆದು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀರಿ, ಆ ಹಾಡಿನ ವೈಶಿಷ್ಟ್ಯತೆ ಏನು ಎಂಬುದನ್ನ ಪತ್ರದ ಮುಖಾಂತರ ಬರೆದು ಈಗ ಹೇಳುವ ವಿಳಾಸವಾದ ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಜೆಪಿಎಸ್ ಕಾಲೋನಿ ಆಕಾಶವಾಣಿ ಭದ್ರಾವತಿ ಪಿನ್ ಸಂಖ್ಯೆ 577302 ತಾವು ಪತ್ರ ಬರೆಯೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಲಯದ ನಿರ್ದೇಶಕರು ನನ್ನ ಹಾಡು ನನ್ನ ಆಯ್ಕೆ ವಿಭಾಗ ಜೆಪಿಎಸ್ ಕಾಲೋನಿ ಆಕಾಶವಾಣಿ ಭದ್ರಾವತಿ ಪಿನ್ ಸಂಖ್ಯೆ 577302 ಪತ್ರ ಬರೆಯೋದ್ರ ಮೂಲಕ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸೋದ್ರ ಮೂಲಕ ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ವಾರದ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನ. ಸ್ಟುಡಿಯೋ ಸಮಯ 11:43
1: ನಮಸ್ಕಾರ. ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸೇವಾ ಮಾಹಿತಿ. ಸುಮಾರು 35-40 ವರ್ಷದ ಅನಾಮಧೇಯ ಶವವೊಂದು ಕಡೂರು ತಾಲೂಕಿನ ಬೀರೂರು ಹೋಬಳಿಯ ದೋಗಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 18 ಜಮೀನಿನಲ್ಲಿ ದೊರೆತಿದೆ. ಇದರ ಚೆಹರೆ ಹೀಗಿದೆ. ಕಂದು ಮೈ ಬಣ್ಣ, ದುಂಡು ಮುಖ, ತಲೆಯಲ್ಲಿ ಕೂದಲಿದ್ದು, ಮೃತನ ಮೈ ಮೇಲೆ ತಿಳಿ ಗುಲಾಬಿ ಬಣ್ಣದ ಕಪ್ಪು ಚಿಕ್ಕ ಹೂವಿನ ಚಿತ್ರಗಳಿರುವ ಅರ್ಧ ತೋಳಿನ ರೆಡಿಮೇಡ್ ಶರ್ಟ್ ಹಾಗೂ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾರೆ. ಈ ಶವದ ವಾರಸುದಾರರು ಇದ್ದಲ್ಲಿ ಸಂಪರ್ಕಿಸಬೇಕಾದ ವಿಳಾಸ ಪೊಲೀಸ್ ಉಪನಿರೀಕ್ಷಕರು, ಬೀರೂರು ಪೊಲೀಸ್ ಠಾಣೆ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಈಗ ಕೆಲವು ಪ್ರಕಟಣೆಗಳು. ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಹೊಳಲೂರು ಇಲ್ಲಿ ಉಚಿತ ತರಬೇತಿ ಹಮ್ಮಿಕೊಂಡಿದ್ದು ಆಸಕ್ತಿ ಇರುವ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು 18-49 ವರ್ಷ ವಯಮಿತಿ ಒಳಗಿನರಾಗಿರಬೇಕು ಮತ್ತು 8 ತರಗತಿ ಉತ್ತೀರ್ಣರಾಗಿರಬೇಕು. ಹಾಗೆಯೇ ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಉಚಿತ ತರಬೇತಿಯನ್ನು ಪಡೆದ ನಂತರ ಸ್ವಉದ್ಯೋಗವನ್ನು ಪ್ರಾರಂಭ ಮಾಡುವವರಾಗಿರಬೇಕು. ತರಬೇತಿಯ ಅವಧಿಯಲ್ಲಿ ಉಚಿತ ಊಟ ವಸತಿ ವ್ಯವಸ್ಥೆ ಇರುತ್ತದೆ. ತರಬೇತಿಯ ಅವಧಿಯಲ್ಲಿ ಸಂಸ್ಥೆಯಲ್ಲಿ ಉಳಿದುಕೊಳ್ಳುವ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು. ತರಬೇತಿಗಳು ಹೀಗಿವೆ. ವಸ್ತ್ರ ಚಿತ್ರಕಲಾ ಉದ್ಯಮಿ ಅಂದರೆ ಎಂಬ್ರಾಯ್ಡರ್, 30 ಕಾಲ. ಇದು 1 June ಪ್ರಾರಂಭವಾಗ್ತದೆ. ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ, ಇದು 12 ಕಾಲ ಅವಧಿಯಾಗಿದ್ದು ಇದು 4 ಆರಂಭಗೊಳ್ಳುತ್ತದೆ. ಎಲೆಕ್ಟ್ರಿಕ್ ಮೋಟಾರ್ ರಿವೈಂಡಿಂಗ್ ಮತ್ತು ರಿಪೇರಿ ಸರ್ವಿಸ್, ಇದು 30 ಕಾಲಾವಧಿಯಾಗಿದ್ದು 14 ಪ್ರಾರಂಭಗೊಳ್ಳುತ್ತದೆ. ಹಾಗೆಯೇ ಕುರಿ ಸಾಕಾಣಿಕೆ, ಇದು 12 ಕಾಲಾವಧಿಯಾಗಿದ್ದು ಇದು 18 ಆರಂಭಗೊಳ್ಳುತ್ತದೆ. ಈ ತರಬೇತಿಗಳಲ್ಲೂ ಪ್ರಾರಂಭವಾಗಲಿದ್ದು ಆಸಕ್ತರು ತಮ್ಮ ಹೆಸರು, ವಿಳಾಸ, ಮೊಬೈಲ್ ನಂಬರ್, ವಿದ್ಯಾರ್ಹತೆ ಮತ್ತು ವಯಸ್ಸಿನ ವಿವರಗಳೊಂದಿಗೆ ಈಗ ಹೇಳುವ ವಿಳಾಸವಾದ ನಿರ್ದೇಶಕರು ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, 577216. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿರ್ದೇಶಕರು, ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ, ಹೊನ್ನಾಳಿ ರಸ್ತೆ, ಹೊಳಲೂರು, 577216, ಶಿವಮೊಗ್ಗ ತಾಲೂಕು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿದೆ: 9481 9755721947 4345 9595 ಅಥವಾ 9691644110 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗಮನಿಸಿ ದೂರವಾಣಿ ಸಂಖ್ಯೆಯನ್ನ 9491955712 9745429295 ಅಥವಾ 9164411580 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದೆಂದು ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ರಾಜ್ಯ ಸರ್ಕಾರದ ಯೋಜನೆಯಾದ ಯುವನಿಧಿ ಯೋಜನೆಗೆ ಶಿವಮೊಗ್ಗ ಜಿಲ್ಲೆ 2023 ನಂತರ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಪಡೆದ ಅರ್ಹ ನಿರುದ್ಯೋಗಿಗಳು, ಪದವಿ ಪಡೆದ 6 ತಿಂಗಳಾದರೂ ಉದ್ಯೋಗ ಪಡೆಯದವರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಉದ್ಯೋಗ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲೆಯ ಫಲಾನುಭವಿಗಳು ತ್ರೈಮಾಸಿಕ ಬದಲಾಗಿ ಪ್ರತಿ ತಿಂಗಳು 25ರೊಳಗಾಗಿ ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟ್ನಲ್ಲಿ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ನೀಡಬೇಕು. ಇಲ್ಲದಿದ್ದಲ್ಲಿ ಆ ತಿಂಗಳು ನೇರ ನಗದು ಜಮಾ ಆಗುವುದಿಲ್ಲ. ಪ್ರತಿ ತಿಂಗಳು ಪದವೀಧರರಿಗೆ 3,000 ರೂಪಾಯಿಗಳು ಹಾಗೂ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿಗಳು ನಿರುದ್ಯೋಗ ಭತ್ಯೆಯನ್ನು ನೀಡಲಾಗುವುದು. ಶಿವಮೊಗ್ಗ ಜಿಲ್ಲೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವು ನೈಜ ಚರ್ಮ ಕುಶಲಕರ್ಮಿಗಳಿಗೆ ಕರಕುಶಲ ಕೌಶಲ್ಯ ಹಾಗೂ ಪಾದರಕ್ಷೆಗಳ ತಯಾರಿಕೆ ನೈಪುಣ್ಯ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯನ್ನು ಆಯೋಜಿಸಿದ್ದು ಆಸಕ್ತರಿಂದ ಅರ್ಜಿಯನ್ನು ಆಹ್ವಾನಿಸಿದೆ. ಪರಿಶಿಷ್ಟ ಜಾತಿಗಳಿಗೆ ಸೇರಿದ್ದ ಅರುಂಧತಿಯಾರ್, ಚಮಾದಿಯಾ, ಚಮ್ಮಾರ್, ಚಂಬಾರ್, ಚಮಗಾರ್, ದಕ್ಕಲ್, ದಕ್ಕಲ್ವಾರ್, ದಕ್ಕಲಿಗ ಹಾಗೆಯೇ ಮಾಚಿಗಾರ್, ಮೋಚಿಗಾರ್, ಮೋಚಿ, ಮುಚಿ, ತೆಲುಗು ಮೋಚಿ, ಕಮಾಟಿ, ಮೋಚಿ, ರೋಹಿದಾಸ್, ಧೋರ್, ಕಕ್ಕಯ್ಯ, ಕಂಕಯ್ಯ, ಸಮಗಾರ, ಸಮಗಾರ್ ಚರ್ಮ ಕುಶಲಕರ್ಮಿಗಳು ಕುಟುಂಬದವರಾಗಿದ್ದು 18ರಿಂದ 35 ವರ್ಷದವರಾಗಿರಬೇಕು. ಅವಶ್ಯವಿರುವ ಕಚ್ಚಾ ವಸ್ತು ಹಾಗೂ ಟೂಲ್ಸ್ಗಳು ಸ್ವತಃ ತರಬೇಕು. ಪುರುಷ ಮತ್ತು ಮಹಿಳೆಯು ಒಂದು ಜೊತೆ ಪಾದರಕ್ಷೆಗಳು ಮಾತ್ರ ತಯಾರಿಸುವುದು. ಕೊಲ್ಲಾಪುರಿ ಮಾದರಿಯ ಪಾದರಕ್ಷೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಸ್ಪರ್ಧೆಯು ಜೂನ್ 6ರಂದು ಬೆಳಗ್ಗೆ 11ರಿಂದ ಸಂಜೆ 5ರವರೆಗೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿ, ಉಳ್ಳಾಳ ಉಪನಗರ, ಕೆಂಗೇರಿ, ಬೆಂಗಳೂರು ಇಲ್ಲಿ ನಡೆಯಲಿದೆ. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಥಮ ಬಹುಮಾನವಾಗಿ 5,000 ರೂಪಾಯಿ, ಪ್ರಥಮ ಬಹುಮಾನವಾಗಿ ರೂ 50,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 30,000 ರೂಪಾಯಿ ಹಾಗೂ ತೃತೀಯ ಬಹುಮಾನವಾಗಿ 20,000 ರೂಪಾಯಿ ಹಾಗೂ 2 ಸಮಾಧಾನಕರ ಬಹುಮಾನ 10,000 ರೂಪಾಯಿಗಳಾಗಿರುತ್ತದೆ. ಆಸಕ್ತರು ಈ ಕೂಡಲೇ ಅರ್ಜಿಯನ್ನು https/lidkar.com ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ್ದ ಅರ್ಜಿಯನ್ನು ಡಾಕ್ಟರ್ ಜಗಜಿ ಜಾತಿ ಮತ್ತು ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ನಿಗಮದಿಂದ ತರಬೇತಿ ಪಡೆದ ದಾಖಲೆ, ಈ ಶ್ರಮ್ ಕಾರ್ಡ್ಗಳನ್ನು ಲಗತ್ತಿಸಿ ಡಾಕ್ಟರ್ ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ, ಡಾಕ್ಟರ್ ಜಗಜೀವನ್ ರಾಮ್ ಲಿಟ್ಕರ್ ಭವನ, ಮಿಲ್ಲಸ್ ಟ್ಯಾಂಕ್, ಬಂಡಿ ಏರಿಯಾ, ವಸಂತ ನಗರ, ಬೆಂಗಳೂರು 5600052 ಇಲ್ಲಿಗೆ ಅಂಚೆ ಮೂಲಕ ಈ ತಿಂಗಳ 30ರೊಳಗಾಗಿ ಸಲ್ಲಿಸುವಂತೆ ಶಿವಮೊಗ್ಗ ಲಿಟ್ಕರ್ ಮಾರಾಟ ಮಳಿಗೆಯ ವ್ಯವಸ್ಥಾಪಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸೇವಾ ಮಾಹಿತಿ ಪ್ರಸಾರವಾಯಿತು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಈಗ ಒಂದು ಭಾವಗೀತೆಯಲ್ಲಿ ಕೇಳುವ ಸಮಯ. ರಾಷ್ಟ್ರಕವಿ ಕುವೆಂಪು ಅವರ ಕವನ ಹಾಡಿದ್ದಾರೆ ವಾಸಂತಿ ಶೆಣೈ.

ವಾಸಂತಿ ಶೆಣೆಯವರ ದನಿಯಲ್ಲಿ ಕುವೆಂಪು ಅವರ ಕವನವನ್ನು ಆಲಿಸಿದ್ರೆ ಇದಾಗಿತ್ತು ಈ ಹೊತ್ತಿನ ಭಾವಗೀತೆಯ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:46. ಜನಪದ ಸಂಗೀತ. ಅಜ್ಜಂಪುರ ತಾಲೂಕು ಮುಗಳಿಯ ಶ್ರೀಮತಿ ಲಕ್ಷ್ಮೀದೇವಮ್ಮ ಮತ್ತು ಸಂಗಡಿಗರಿಂದ ರೇವಣಸಿದ್ದರ ಹಾಡನ್ನು ಆಲಿಸೋಣ.

0: ಗ್ರಾಮದಲ್ಲಿ ಯಾರ ನೆನದೇವೆ ಮನಿ ಮಕ್ಕಳನ್ನೆಲ್ಲ ಸಾಲ ಹೋನ
1: ಕಣ್ಣೀರು ಸ್ನಾನ ದೋಣಿ ರೇವಣ್ಣ ಅಣ್ಣ ಪಲ್ಲಾರ ದೋಣಿ
0: ಮನೆಯ ಮಕ್ಕಳನ್ನೆಲ್ಲ ಸಲಹೋ ರೇವಣ್ಣ.

ಮರ ಕೇರ್ಯಾಗ ಆದವ್ರೇ ವಣರ ಗುರು ಮಾಟ ಕಣ್ಣೀರು ಸ್ನಾನ ದೋಣಿ ರೇವಣ್ಣ ಅಣ್ಣ ಪಲ್ಲಾರ ದೋಣಿ ಹಾವಿಗೆ ತೊಟ್ಟ ಕಾವಿಯ

ಎಡಗೈಲಿ ಕಾಮಂಡ್ಲ ಬಲಗೈಲಿ ನಾಗರ ಬೆತ್ತವೋ ಅಣ್ಣೀರು ಸ್ನಾನ ದೋಣೇರೇವಣ್ಣ ಅಣ್ಣ ಪಲ್ಲಾರ ದೋಣೆ ನಾಗರ ಬೆತ್ತ ಕೊರಳಲ್ ಕಟ್ಟಿದ

0: ಕಟ್ಟಿ ಅಬ್ಬೋಲೆ ಕರಡಿ ತಲೀದೂಗಿ
1: ತಣ್ಣೀರ ಸ್ನಾನ ದೋಣಿ ರೇವಣ್ಣ ಹಣ್ಣು ಪಲ್ಲಾರ ದೋಣಿ
0: ಅಬ್ಬೋಲೆ ಕರಡೇ ತಲೆದೂಗಿ ರೇಣುಕರು ಯಪ್ಪ

0: ಬಡೆಯನ ಎಸವಾಲ ದಯ್ಯನ ಹೆಸರು ನಮ್ಮನಿಯಾಗೆ ಎಸಲಿನ್ ವಿಭೂತಿ ಒಡೆಯನ
1: ಕಣ್ಣೀರು ಸ್ಥಾನ ದೋನೆ ರೇವಣ್ಣ ಅಣ್ಣ ಪಲ್ಲಾರ ದೋನೆ
0: ವಿಭೂತಿ ಒಡೆಯ ರೇವಣ್ಣ.

ಕರಿ ಕಂಬಿ ಗದ್ದಿಗೆ ಮೇಲೆ ಅಪ್ಪ ನಮ ಗುರು ಸದಾರೇರಿ ತಣ್ಣೀರು ಸ್ನಾನ ದೋಣೆ ರೇವಣ್ಣ ಹಣ್ಣ ಪಲ್ಲಾರ ದೋಣೆ ರೇವಣ್ಣ ಸದರೇರಿ ಬರುವಾಗ ಗುರು ಸದರೇರಿ ಬರುವಾಗ

0: ಋಷಿಯಲ್ಲೇ ರೇವಣನ ಮಠವೈತೆ ಬಾಳೆವನುದಾಗೆ
1: ತಣ್ಣೀರು ಸ್ನಾನ ದೋಣಿ ರೇವಣ್ಣ ಹಣ್ಣು ಪಲ್ಲಾರ ದೋಣಿ
0: ಗುಡಿಯಲ್ಲೇ ಗುಡಿಯ ಬಾಗಿಲಲ್ಲೇ ಗುಡಿಯಾಗಿರುವಂತ ಋಷಿಯಲ್ಲೇ
1: ತಣ್ಣೀರು ಸ್ನಾನ ದೋಣಿ ರೇವಣ್ಣ ಹಣ್ಣು ಪಲ್ಲಾರ ದೋಣಿ
0: ಇರುವಂತ ಋಷಿಯಲ್ಲೇ ರೇವಣನ ಗುಡಿ ಐತೆ ನಿಂಬೆವನುದಾಗೆ
1: ತಣ್ಣೀರು ಸ್ನಾನ ದೋಣಿ ರೇವಣ್ಣ ಹಣ್ಣು ಪಲ್ಲಾರ ದೋಣಿ
0: ಮಳೆ ಬಂದ ಮಜ್ಜನದ ಕೆರೆ ತುಂಬಿ ಮೊಗ್ಗ ಮಲ್ಲಿಗೆ ತೆರಿ ಒಯ್ದು
1: ತಣ್ಣೀರು ಸ್ನಾನ ದೋಣಿ ರೇವಣ್ಣ ಹಣ್ಣು ಪಲ್ಲಾರ ದೋಣಿ
0: ಮಲ್ಲಿಗೆ ತೆರೆ ಒಯ್ದು ರೇವಣನ ಮಧ್ಯ

0: ಬಾವ್ಯಾಗೆ ಭದ್ರ್ಯರು ಹೋಗಿ ಮುಖ ತೊಳೆದು
1: ನೀರು ಸ್ನಾನ ದೋಣಿ ರಾಮಯ್ಯ ಹಣ್ಣು ಪಲ್ಲಾರ ದೋಣಿ
0: ಸ್ವಾಮಿಯ ಗುಡಿಯಾಗೆ ಮಜ್ಜನದ ಬಾವ್ಯಾಗೆ ಭದ್ರ್ಯರು ಹೋಗಿ ಮುಖ ತೊಳೆದು
1: ನೀರು ಸ್ನಾನ ದೋಣಿ ರಾಮಯ್ಯ ಹಣ್ಣು ಪಲ್ಲಾರ
0: ದೋಣಿ ಹೋಗಿ ಮುಖ ತೊಳೆದು ಬೇಡ್ಯಾರಲ್ಲೇ ಗೆಜ್ಜೆ ಕಲ ಮಗನ ಕೊಡ ಶಿವನೇ
1: ನೀರು ಸ್ನಾನ ದೋಣಿ ರಾಮಯ್ಯ ಹಣ್ಣು ಪಲ್ಲಾರ ದೋಣಿ
0: ಮಕ್ಕಳ ಕೊಡವೆ ಬರಿಗೆರೆಯ

0: ಕೊಡವೆ ಬರಿಗೆರೆಯ ತುಂಬಿಸುವೆ ಒಣಗಿದ ಮರನ ಚಿಗಾರಿಸುವ
1: ನೀರ ಸ್ನಾನ ದೋಣೆ ರಾಮಯ್ಯ ಹಣ್ಣು ಪಲ್ಲಾರ ದೋಣೆ
0: ಒಣಗಿದ ಮರನ ಚಿಗರಿಸುವೆ ಎಲೆ ಮಗಳ ನಿನಗಲ್ಲ ಕಾಣ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಅಜ್ಜಂಪುರ ತಾಲೂಕು ಮುಗಳ್ಳಿಯ ಶ್ರೀಮತಿ ಲಕ್ಷ್ಮೀ ದೇವಮ್ಮ ಮತ್ತು ಸಂಗಡಿಗರಿಂದ ರೇವಣ ಸಿದ್ದರ ಹಾಡನ್ನು ಕೇಳಿದ್ರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೆಳಗರೆ ನಮ್ಮ ನಿಲಯದಿಂದ ಈ ಮಧ್ಯಾಹ್ನ 1:20 ಅಡುಗೆ ಆರೋಗ್ಯ ಮನೆ ಮದ್ದು, ಇದರಲ್ಲಿ ಉರಿಮೂತ್ರದ ಸಮಸ್ಯೆ ಕುರಿತು ಮನೆ ಮದ್ದು ಮತ್ತು ಸಬ್ಬಕ್ಕಿ ಹಾಗೂ ಗಂಜಿ ಎಳನೀರು ಪಾಯಸ ಈ ಕುರಿತು ಮಾಹಿತಿ ನೀಡ್ತಾರೆ ವೈದ್ಯರಾದ ಮಧುರ ಹೆಚ್ ಮಲ್ಲೋಧೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು. ಸಂಜೆ ಪ್ರಸಾರದಲ್ಲಿ 5:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಡಿಬರಲಿದೆ. 6:00 ಸೇವಾ ಮಾಹಿತಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ FM 103.5 MHz ಹಾಗೂ 101.4 MHz ಮತ್ತು ಮೀಡಿಯಂ ವೇವ್ 625 KHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 12:00. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಜಾಗತಿಕ ಹೂಡಿಕೆದಾರರ ಗಮನ ಸೆಳೆಯುತ್ತಿರುವ ರಾಜ್ಯದ ಕ್ವಿನ್ ಸಿಟಿಗೆ ಎರಡು ಖಾಸಗಿ ಕಂಪನಿಗಳ ಮೂಲಕ 1,200 ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಸೇರ್ಪಡೆಯಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆ ಖಾತೆ ಸಚಿವ

0: ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ದಾಬಸ್ಪೇಟೆ ದೊಡ್ಡಬಳ್ಳಾಪುರದ ನಡುವಿನ ಕ್ವಿನ್ ಸಿಟಿಯಲ್ಲಿ ಟೊಯೋಟಾ ಕಂಪನಿ ಬಿಜ್ ಇಂಟೆಲ್ ಹಬ್ ಆರಂಭಿಸಲಿದೆ. ವಿಶ್ವದರ್ಜೆಯ ಆಟೋಮೊಬೈಲ್ ವಾಹನಗಳ ತಯಾರಿಕೆ ಮತ್ತು ಪರೀಕ್ಷಾ ಕೇಂದ್ರ ಸ್ಥಾಪನೆಯಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಮರ್ಥ ನಾಯಕತ್ವದಲ್ಲಿ ವಿಕಸಿತ ಭಾರತದ ಯಶಸ್ವಿ ಪಯಣ ನಿರಂತರವಾಗಿ ಸಾಗಿದೆ ಎಂದು ಹಾವೇರಿ ಗದಗ್ ಲೋಕಸಭಾ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಸೇವೆ, ಸುಶಾಸನ, ಬಡವರ ಕಲ್ಯಾಣಕ್ಕೆ ಸಮರ್ಪಿತ 12 ವರ್ಷಗಳ ಅಭೂತಪೂರ್ವ ಸೇವೆಗೆ ಪ್ರಧಾನಮಂತ್ರಿಯವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿರುವ ಸಂಸದರು, ಭಾರತದ ಅಮೃತ ಕಾಲದ ಈ ಪಯಣ ಇನ್ನಷ್ಟು ವೇಗವಾಗಿ ಮುಂದುವರಿಯಲಿ ಎಂದು ಆಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿವಿಧ ಜೀವ ವಿಮೆ ಹಾಗೂ ಆರೋಗ್ಯ ವಿಮೆ ಯೋಜನೆಗಳು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ರಕ್ಷಾ ಕವಚ ಒದಗಿಸಿವೆ ಎಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಿರಿಯ ವಿಮಾ ಸಲಹೆಗಾರರಾದ ಜೆ ಬಸವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಎಲ್ಐಸಿ ವಿಮಾ ಪ್ರತಿನಿಧಿಯಾಗಿ ಸುಮಾರು 35 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇತ್ತೀಚಿನ ಮೋದಿ ಸರ್ಕಾರದಲ್ಲಿ ನಮ್ಮ ಜೀವ ವಿಮೆ ಮತ್ತು ಆರೋಗ್ಯ ವಿಮೆಗೆ ಜಿಎಸ್ಟಿಯನ್ನು ಕಡಿತಗೊಳಿಸಿರುವುದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಯೊಬ್ಬ ಸದಸ್ಯನ ಯುಪಿಯಲ್ಲಿ ಹಣ ಪಾವತಿ ಮಾಡುವುದರಿಂದ ಸುಮಾರು ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ಐಸಿ ಪ್ರೀಮಿಯಂಗಳನ್ನು ಯುಪಿಎಲ್ಇ ಮೂಲಕ ಕಟ್ಟುವುದರಿಂದ ಇನ್ನೂ ಅತಿ ಹೆಚ್ಚಿನ ಸೌಲಭ್ಯ ಸಿಗಲಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬ್ಯಾಂಕ್ ಖಾತೆಯನ್ನು ಹೊಂದಿರುವುದರಿಂದ ತಮ್ಮ ವಿಮಾ ಕ್ಷೇತ್ರ ಕೂಡ ತುಂಬಾ ಅನುಕೂಲವಾಗಿದೆ ಅಂತ ಹೇಳೋದಾಗಿ ಬಯಸುತ್ತೇನೆ. ಮುದ್ರಾ ಯೋಜನೆಯಲ್ಲಿ ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ವ್ಯಾಪಾರಿಗೆ ಸಾಲ ದೊರೆಯುವುದರಿಂದ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
0: ಕೇಂದ್ರ ಸರ್ಕಾರ ಈರುಳ್ಳಿ ದಾಸ್ತಾನುಗಳ ಕನಿಷ್ಠ ಖರೀದಿ ಬೆಲೆಯನ್ನು ಕ್ವಿಂಟಾಲಿಗೆ 1270 ರೂಪಾಯಿಗಳಿಂದ 1580 ರೂಪಾಯಿಗಳಿಗೆ ಪರಿಷ್ಕರಿಸಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಸಹಕಾರಿ ಗ್ರಾಹಕ ಒಕ್ಕೂಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು, ವಿವಿಧ ರಾಜ್ಯ ಸರ್ಕಾರಗಳ ಕೋರಿಕೆ ಮೇರೆಗೆ ರೈತರಿಗೆ ಉತ್ತಮ ಆದಾಯ ಖಚಿತಪಡಿಸಲು ಖರೀದಿ ಬೆಲೆಯನ್ನು ಪರಿಷ್ಕರಿಸಲಾಗಿದೆ ಎಂದರು. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಸಿದ್ದಗೊಂಡಿರುವ ರಾಜ್ಯದ ಮೊದಲ ಐವಿಎಫ್ ಇನ್ವಿಟ್ರೋ ಫರ್ಟಿಲೈಸೇಷನ್ ಕೇಂದ್ರ ಶೀಘ್ರದಲ್ಲೇ ಸಾರ್ವಜನಿಕ ಸೇವೆಗೆ ಮುಕ್ತವಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮೈಸೂರು ಹಾಗೂ ಕಲಬುರಗಿಯಲ್ಲೂ ಐವಿಎಫ್ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸಮಗ್ರ ಮತ ಪರಿಷ್ಕರಣೆ ಎಸ್ಐಆರ್ 2026 ಕುರಿತ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅಧ್ಯಕ್ಷತೆಯಲ್ಲಿ ಇಂದು ಬೆಂಗಳೂರು ಇನ್ಫೆಂಟ್ರಿ ರಸ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಚೇರಿ ವಾರ್ತಾಭವನ ಸಭಾಂಗಣದಲ್ಲಿ ಮಾಧ್ಯಮ ಕಾರ್ಯಾಗಾರ ಆಯೋಜಿತವಾಗಿದೆ. ಶಾಲೆ ಹಾಗೂ ಅಂಗನವಾಡಿಗಳು ಮರು ಆರಂಭವಾಗುತ್ತಿರುವ ಹಿನ್ನೆಲೆ ಅಲ್ಲಿರುವ ಮೂಲಸೌಕರ್ಯವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಅಗತ್ಯ ಸೌಕರ್ಯ ಕಲ್ಪಿಸಬೇಕು ಎಂದು ಬೆಳಗಾವಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶಿಂಧೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಶಾಲೆಯಿಂದ ಹೊರಗುಳಿದ ಮಕ್ಕಳ ಮನವೊಲಿಸಿ ಶಾಲೆಗೆ ಕರೆತರುವ ಕಾರ್ಯವಾಗಬೇಕು. ಅಂಗನವಾಡಿಗಳಲ್ಲಿ ತಿಂಗಳ 3ನೇ ಶನಿವಾರ ಹಾಗೂ ಶಾಲೆಗಳಲ್ಲಿ 4ನೇ ಶನಿವಾರ ಕಡ್ಡಾಯವಾಗಿ ಪಾಲಕರ ಸಭೆ ನಡೆಸಬೇಕು ಎಂದು ಸೂಚಿಸಿದರು. ಇಂದು ಸ್ವಾತಂತ್ರ್ಯ ಹೋರಾಟಗಾರ, ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರಲಾಲ್ ನೆಹರೂ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ನೆಹರೂ ಅವರ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಕಲಬುರಗಿ ಜಿಲ್ಲೆಯಾದ್ಯಂತ ಜೂನ್ 28ರಂದು ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಆಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: Juanita Vihara.
1: Juanita Vihara. ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನಿತಾ ಶೆಟ್ಟಿ ಮೂಡಬಿದಿರೆ ಇವರಿಂದ ಕಥೆ ಅವಳ ಹೆಜ್ಜೆ.
2: ಅವಳ ಹೆಜ್ಜೆ. ಮೊದಲ ಬಾರಿಗೆ ಮನೆಯನ್ನು ಕಂಡಾಗ ಇದೇ ನನ್ನ ಗೂಡು ಎಂದೆನಿಸತೊಡಗಿತು. ಬದುಕು ಬಹಳಷ್ಟು ಬದಲಾಗಿತ್ತು. ಎಲ್ಲವನ್ನು ಮರೆತು ಬದುಕಬೇಕು ಎಂದು ಯೋಚಿಸಿದಾಗಲೆಲ್ಲ ಮತ್ತೊಮ್ಮೆ ಮರೆಯಲಾಗದ ನೆನಪುಗಳು ಧುತ್ತೆಂದು ಕಣ್ಣೆದುರು ಪ್ರತ್ಯಕ್ಷವಾಗುತ್ತಿತ್ತು. ಸುಂದರವಾಗಿತ್ತು ಬದುಕು. ಅದು ಯಾವ ಮಾಯೆಯಲ್ಲಿ ಗೀತಾ ಕಿಶೋರನನ್ನು ಆವರಿಸಿದ್ದಳು ಅದು ಅವನಿಗೇ ತಿಳಿಯಲಿಲ್ಲ. ದಿನ ಕಳೆದಂತೆ ಅವಳ ಹುಚ್ಚು ಪ್ರೀತಿಗೆ ದಾಸನಾಗಿದ್ದ. ತನ್ನದೆಲ್ಲವನ್ನು ಅವಳಿಗೆ ಧಾರೆಯೆರೆದಿದ್ದ. ತನಗೆ ಹುಟ್ಟಿದ 2 ವರ್ಷದ ಕಂದಮ್ಮ ಕೂಡ ಅವಳ ಮುಂದೆ ಅವನಿಗೆ ಮರೆತೇ ಹೋಗಿತ್ತು. ತವರು ಮನೆಗೆ ಹೆರಿಗೆಗೆಂದು ಹೋಗಿದ್ದ ಕವಿತಾಳನ್ನು ಕರೆತೆರುವ ಯಾವ ನೆನಪು ಕೂಡ ಕಿಶೋರನಿಗೆ ಬರಲಿಲ್ಲ. ಮೊದಲೆಲ್ಲ ತಿಂಗಳಿಗೊಮ್ಮೆ ಓಡೋಡಿ ಬರುತ್ತಿದ್ದ ಗಂಡ ಮುದ್ದು ಮಗಳ ಮುಖ ನೋಡುತ್ತಾ ತನ್ನದೆಲ್ಲವನ್ನು ಮರೆಯುತ್ತಿದ್ದ. ಆದರೆ ಈ ದಿನಗಳಲ್ಲಿ 3 ತಿಂಗಳಿಗೊಮ್ಮೆ ಆದರೂ ಆಗೊಮ್ಮೆ ಈಗೊಮ್ಮೆ ಬಂದು ಕಾಟಾಚಾರದ ಶಾಸ್ತ್ರ ಮುಗಿಸಿ ಹೋಗುತ್ತಿರುವುದನ್ನು ಕವಿತಾ ಸೂಕ್ಷ್ಮವಾಗಿ ಗಮನಿಸಿದ್ದಳು. ಕೊನೆಗೊಂದು ದಿನ ತಾನೇ ಧೈರ್ಯ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಎಂದು ಫೋನ್ ಆಯಿಸಿ ಕಿಶೋರನಲ್ಲಿ ಕೇಳಿಕೊಂಡಿದ್ದಳು. ಒಂದಷ್ಟು ಸಬೂಬು ಹೇಳಿದರೂ ಕೂಡ ಕವಿತಾ ಯಾವುದಕ್ಕೂ ಜಗ್ಗಲಿಲ್ಲ. ಕೊನೆಗೂ ತವರು ಮನೆಯ ಹೊಸ್ತಿಲು ದಾಟಿ ಅತ್ತೆ ಮನೆ ಸೇರಿದಳು ಕವಿತಾ. ಗಿರೀಜಮ್ಮ ಮೊಮ್ಮಗಳ ಮುಖ ಕಾಣುತ್ತಲೇ ತಮ್ಮ ಮುಖವನ್ನು ಮೊರದಗಲ ಮಾಡಿಕೊಂಡರು. ಅವರ ಖುಷಿ ಅವರ ವಯಸ್ಸನ್ನು ಮರೆಸಿತ್ತು. ತಮ್ಮ ಹಳೆಯ ಪೆಟ್ಟಿಗೆಯಿಂದ ಮೊಮ್ಮಗಳಿಗಾಗಿಯೇ ಎಂದು ಮಾಡಿಸಿಟ್ಟಿದ್ದ ಬೆಳ್ಳಿಯ ಗೆಜ್ಜೆಯನ್ನು ಎತ್ತಿಟ್ಟು ಮೊಮ್ಮಗಳಿಗೆ ತೊಡಿಸಿ ಆನಂದಪಟ್ಟರು. ಉದಾರ ಮನಸ್ಸಿನ ತಾಯಿ ಆಕೆ. ಸೊಸೆಯಲ್ಲಿ ಮಗಳನ್ನೇ ಕಂಡವರು. ಮನೆ ಕೆಲಸವನ್ನು ಅತಿ ಹೆಚ್ಚಾಗಿ ನೆಚ್ಚಿಕೊಂಡವರು. ಮಗ ಸೊಸೆ ವಯಸ್ಸಿನಲ್ಲಿ ನೆಮ್ಮದಿಯಾಗಿರಲಿ ಎಂದು ಸದಾ ಹಾರೈಸಿ ಅವರಿಗಾಗಿ ತಮ್ಮದೇ ರೀತಿಯ ಅನೇಕ ತ್ಯಾಗವನ್ನು ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿಕೊಂಡು ಬಂದಂತಹ ಕರುಣಾಮಯಿ. ಅವರ ಪಾಲಿಗೆ ಅವರ ಮಗ ಕಿಶೋರ ಶ್ರೀರಾಮಚಂದ್ರ. ಕಣ್ಮುಂದೆ ಸತ್ಯ ಅನಾವರಣಗೊಂಡರೂ ತನ್ನ ಕಣ್ಣಲ್ಲೇ ಏನೋ ದೋಷವಿದೆ ಎಂದುಕೊಳ್ಳುವಂತಹವರು. ಕಿಶೋರನಲ್ಲಿ ತಾಮಸ ಭಾವ ಇರಲಿಲ್ಲ ನಿಜ. ಆದರೆ ಗಂಡಸುತನದ ಪಿಪಾಸೆ ಪ್ರವೃತ್ತಿಯಿಂದ ಅವನ ಬದುಕು ಹಳಿತಪ್ಪಿದ್ದು. ಇದ್ಯಾವುದರ ಪರಿವೆಯೇ ಇಲ್ಲದ ಜಾನಕಮ್ಮ ತನ್ನ ಇಳಿ ಸಂಜೆಯಲ್ಲಿ ಮೊಮ್ಮಗಳ ಗೆಜ್ಜೆಯ ದನಿಯ ಆಲಾಪದಲ್ಲಿ ಅತ್ಯಂತ ಸಂಭ್ರಮದ ದಿನಗಳನ್ನು ಕಳೆಯುತ್ತಿದ್ದರು. ಸೊಸೆ ಮೊದಲಿನಂತಿಲ್ಲ ಅನ್ನುವುದು ಅವರ ಸೂಕ್ಷ್ಮ ಮನಸ್ಸಿಗೆ ಗೋಚರವಾದರೂ ಮೊಮ್ಮಗಳ ತೊದಲು ನುಡಿಗಳು ಅದೆಲ್ಲವನ್ನೂ ಮರೆಸಿತ್ತು. ಸೊಸೆ ಬೀಗುದಿಯಲ್ಲಿ ಬಿಂದು ಹೋಗುತ್ತಿರುವುದು ಅವರ ಗಮನಕ್ಕೆ ಬರಲೇ ಇಲ್ಲ. ಕಿಶೋರನಿಗೂ ಅತ್ತಿತ್ತ ನಡೆದಾಡುವಾಗ ಮನೆಯೊಳಗೆ ಮನೆಯನ್ನೇ ಆಳತೊಡಗಿದ ಗೆಜ್ಜೆದನಿ ಕೆಲವೊಮ್ಮೆ ಕಟ್ಟಿ ಹಾಕುತ್ತಿತ್ತು. ಹಾಲ್ ನೊರೆಯನ್ನೇ ಸುರಿಸುತ್ತಿದ್ದ ಕಂದಮ್ಮನ ನಗು ಅಳು ಅವನ ಮುಚ್ಚಿದ ಕಿವಿಗಳನ್ನು ಆಗೊಮ್ಮೆ ಈಗೊಮ್ಮೆ ತೆರೆಸುತ್ತಿತ್ತು. ಆದರೂ ಲಾಸ್ಯದ ನಗು ಪ್ರೇಮದ ಅಮಲು ಪುಟ್ಟ ಕಂದಮ್ಮನ ನಗು ಅಳುವನ್ನು ಮರೆಸುವಷ್ಟು ಭದ್ರವಾದ ಬಂಧವನ್ನು ಸ್ಥಾಪಿಸಿ ಬಿಟ್ಟಿತ್ತು. ಹಾಗೆ ಮಗುವಿನ ನಗುವನ್ನು ಕಣ್ತುಂಬಿಕೊಳ್ಳುತ್ತಿದ್ದ ಕಿಶೋರ ಎದ್ದು ಮೊಬೈಲಿನತ್ತ ಧಾವಿಸಿದ. ಅವಳ ಕರೆ ಅವನಿಗೆ ಸಮಯವನ್ನು ನೆನಪಿಸಿತು. ಕಾರಿನ ಕೀಯನ್ನು ಅಂಗೈಯೊಳಗೆ ತುಂಬಿಕೊಳ್ಳುತ್ತಾ ಮಗುವಿನತ್ತ ಒಂದು ಕಿರು ನಗು ಬೀರಿ ಮುಂದೆ ನಡೆದ. ಒಳಗೆ ಅಡುಗೆ ಮನೆಯಲ್ಲಿದ್ದ ಕವಿತಾಳ ಒಂದು ದೃಷ್ಟಿ ಗಂಡನ ಚಲನವಲನವನ್ನು ಅತಿಸೂಕ್ಷ್ಮವಾಗಿ ಗಮನಿಸುತ್ತಿತ್ತು. ಕವಿತಾಳ ನಿಟ್ಟುಸಿರಿಗೆ ಅಡುಗೆ ಮನೆಯ ಸಿಂಕಲ್ಲಿದ್ದ ಎಲ್ಲ ಪಾತ್ರೆಗಳು ಶುಚಿಯಾಗುತ್ತಿದ್ದರೂ ಅಡುಗೆ ಮನೆಯೇ ಸ್ತಬ್ಧವಾಗಿತ್ತು. ಎಲ್ಲವನ್ನು ಯಥಾಸ್ಥಿತಿಯಲ್ಲಿ ಜೋಡಿಸಿಡಲು ಪ್ರಯತ್ನ ಪಡುತ್ತಿರುವಾಗ ಕವಿತಾಳ ಕಣ್ಣಾಲಿಗಳು ತನ್ನಷ್ಟಕ್ಕೆ ತುಂಬಿ ಬಂದವು. ಹಾಗೆಯೇ ಮನಸ್ಸಿನಲ್ಲಿ ನಿಧಾನಕ್ಕೆ ಒಂದು ದೃಢ ನಿರ್ಧಾರವೂ ಮೂಡತೊಡಗಿತು. ಅವಳ ಒಳ ಮನಸ್ಸಿನ

ಸಂಸಾರ. ತಮ್ಮ ಕರುಣನ ಕಣ್ಣಲ್ಲಿ ಸಾವಿರ ಕನಸುಗಳು. ದೇಶದ ಭದ್ರತಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕೆಂಬ ಅವನ ಹಂಬಲಕ್ಕೆ ಅಕ್ಕನ ಗಂಡನೊಬ್ಬನೇ ದಾರಿದೀಪ. ಅದು ಅವನ ನಂಬಿಕೆ. ತಾಯಿ ಇಲ್ಲದ ತವರು ಆಕೆಯದು. ಹಾಗಾಗಿಯೇ ಅಕ್ಕ ತಮ್ಮನಿಗೆ ಅಪ್ಪನಿಗೆ ಇಬ್ಬರಿಗೂ ಈಕೆಯೇ ತಾಯಿಯಾಗಿದ್ದಳು. ಕಿಂಚಿ ಹಾಲು ಕುಡಿದು ಮುಗಿಸಿದ್ದಳು. ಹಾಲಿನ ಪಾತ್ರೆಯನ್ನು ತೊಳೆದಿಟ್ಟು ವರಾಂಡಕ್ಕೆ ಬಂದು ಸೋಫಾದ ಮೇಲೆ ಕುಳಿತಳು. ಅಜ್ಜಿ ಮೊಮ್ಮಗಳ ಪ್ರೀತಿ, ನಗು, ಹಾಡು, ಒಮ್ಮೊಮ್ಮೆ ಅಳು ಒಟ್ಟೊಟ್ಟಿಗೆ ಸಾಗುತ್ತಿತ್ತು. ಇಬ್ಬರು ಅವರದೇ ಲೋಕದಲ್ಲಿದ್ದರು. ಪಕ್ಕದಲ್ಲಿದ್ದ ಮಗಳನ್ನು ಮಡಿಲಲ್ಲಿ ಎತ್ತಿಕೊಂಡು ತುತ್ತು ಕೊಡಲಾರಂಭಿಸಿದಳು ಕವಿತಾ. ಮೊಮ್ಮಗಳ ಹಾಲಿನ ಬಾಟಲನ್ನು ಎತ್ತಿಕೊಂಡು ಅಡುಗೆ ಮನೆಗೆ ಹೋದ ಸೀತಮ್ಮ ಹಾಲಿನ ಬಾಟಲಿ ಬಿಸಿ ನೀರಿನಲ್ಲಿ ತೊಳೆದು ಹಾಲು ತುಂಬಿಸಿಕೊಂಡು ಬಂದು ಸೊಸೆಯ ಮುಂದೆ ಹಿಡಿದು ಮೊಮ್ಮಗಳನ್ನು ಆಡಿಸುತ್ತಾ ಮುಂದೆ ಕುಳಿತರು. ಪುಟಾಣಿಯ ಕಾಲಿನ ಗೆಜ್ಜೆಯ ಕಲರವ ಅಜ್ಜಿಯ ಎದೆಯಲ್ಲಿ ಪುಟಾಣಿ ಕುಟ್ಟಿದಾಗಿನ ಸಂಭ್ರಮದ ಘಮವನ್ನು ಹರಡಿತ್ತು. ಅತ್ತೆಯ ಅರಳಿದ ಮುಖ ನೋಡುತ್ತಾ ಕವಿತಾ ಮೆಲ್ಲನೆ ಮಾತಿಗಿಳಿದಳು. ಅತ್ತೆ, ಹೇಗೂ ನಾನು ಎಂಕಾಂ ಪದವಿದರೆ. ನನ್ನ ಗೆಳತಿ ಪ್ರೇಮಾಳ ಕಂಪನಿಯಲ್ಲಿ ಹೆಚ್ಚು ಸಂಬಳವಿರುವ ಕೆಲಸವೊಂದು ಖಾಲಿ ಇದೆಯಂತೆ. ನಿನ್ನೆ ಸಂಜೆ ಫೋನು ಮಾಡಿದ್ದಳು. ಬರುವುದಾದರೆ ಬಂದು ಬಿಡು, ಇಬ್ಬರೂ ಜೊತೆಗೆ ಹೋಗಿ ಜೊತೆಗೆ ಬರಬಹುದು ಎಂದಿದ್ದಳು. ಇಲ್ಲಿಂದ ಹೆಚ್ಚೆಂದರೆ 20 ನಿಮಿಷದ ದಾರಿ. ಹೆಚ್ಚು ಅವಧಿಯ ದುಡಿತ ಏನೂ ಇಲ್ಲ. ಮುಂಜಾನೆ 9 ರಿಂದ ಸಾಯಂಕಾಲ 6 ಗಂಟೆಯ ತನಕ ಮಾತ್ರ ಡ್ಯೂಟಿ. ನನಗೂ ಸ್ವಲ್ಪ ನಿರಾಳವಾಗುತ್ತದೆ. ಮನೆಯಲ್ಲಿ ಕುಳಿತು ಕುಳಿತು ಬೇಸರ ಹಿಡಿದು ಬಿಟ್ಟಿದೆ. ಪುಟ್ಟಿ ಅಂತೂ ನಿಮ್ಮನ್ನೇ ಪೂರ್ತಿಯಾಗಿ ಹಚ್ಚಿಕೊಂಡು ಬಿಟ್ಟಿದ್ದಾಳೆ. ನಾನು ಇಲ್ಲದಿದ್ದರೂ ಅವಳಿಗೆ ಏನು ತೊಂದರೆ ಆಗುವುದಿಲ್ಲ. ಅತ್ತೆಗೆ ಮಾತನಾಡಲು ಅವಕಾಶವೇ ಇಲ್ಲದಂತೆ ಒಂದೇ ಸಮನೆ ಮಾತನಾಡಿದ್ದಳು. ಆಕೆ ಹೃದಯವಂತೆ ಸಣ್ಣ ನಗುವಿನಲ್ಲಿ ತಮ್ಮ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದರು. ಕವಿತಾ ಪುಟ್ಟ ಕಂದಳ ಮುಖ ನೋಡಿದಳು. ಹೊಟ್ಟೆ ಕಿವಿಚಿದಂತಾಯಿತು. ಆದರೂ ಮನಸ್ಸಿನ ನಿರ್ಧಾರ ದೃಢವಾಗಿತ್ತು. ಮರುದಿನ ಗೆಳತಿಗೆ ಫೋನಾಯಿಸಿ ತನ್ನೆಲ್ಲಾ ಡಾಕ್ಯುಮೆಂಟುಗಳನ್ನು ಕಂಪನಿಗೆ ಮೇಲ್ ಮಾಡಿ ಕೆಲಸದ ಆರ್ಡರ್ ಅನ್ನು ಪಡೆದುಕೊಂಡಳು. ಮರುದಿನ ಮುಂಜಾನೆ ತಿಳಿ ಗುಲಾಬಿ ಬಣ್ಣದ ಕೆಂಪು ಅಂಚಿನ ಸೀರೆ ಉಟ್ಟು ಕೈ ತುಂಬಾ ಬಳೆ ತೊಟ್ಟು ಆಗ ತಾನೇ ಹಜಾರದಲ್ಲಿ ಗಿರಿಜಮ್ಮ ಹೆಣೆದಿಟ್ಟ ಮಲ್ಲಿಗೆ ಮುಗ್ಗಿನ ದಂಡೆಯನ್ನು ಮುಡಿಗೆ ಸಿಕ್ಕಿಸಿಕೊಂಡಳು. ಮುದ್ದಾಗಿ ಮುತ್ತಿನಷ್ಟೇ ಶುಭ್ರವಾಗಿ ಸೊಗಸಾಗಿ ಕಾಣುತ್ತಿದ್ದ ಸೊಸೆಯನ್ನು ಗಿರಿಜಮ್ಮ ಕಣ್ತುಂಬಿಕೊಂಡರು. ಕವಿತಾ ನನ್ನ ಮಗನಿಗೆ ಅಪ್ಪಟ ಜೋಡಿ ಅಂದುಕೊಂಡು ಮನಸ್ಸಿನಲ್ಲಿ ಸೊಸೆಯ ದೃಷ್ಟಿ ತೆಗೆದರು. ಚಪ್ಪಲಿ ಮೆಟ್ಟಿ ಹೊರಟು ನಿಂತ ಕವಿತಾಳ ಕೈಗೆ ನೀರು ತುಂಬಿದ ಬಾಟಲಿಯನ್ನು ಕೊಡುತ್ತಾ ನಿಧಾನಕ್ಕೆ ಹೋಗಿ ಬಾ, ಯಾವುದೇ ಚಿಂತೆ ಬೇಡ, ಪುಟ್ಟಿ ನನ್ನ ಜೊತೆಗೆ ನೆಮ್ಮದಿಯಿಂದ ಇರುತ್ತಾಳೆ ಎಂದಾಗ ಕವಿತಾಳ ಮನಸ್ಸು ತುಂಬಿ ಬಂತು. ಗಂಡನೆಂದುಕೊಂಡವನಿಗೆ ಇದು ಯಾವುದರ ಪರಿವೆಯೇ ಇರಲಿಲ್ಲ. ಇಂದು ಕೆಲಸಕ್ಕೆ ಸೇರುತ್ತಿರುವ ಬಗ್ಗೆ ಕೂಡ ಯಾವುದೇ ಮಾಹಿತಿಯನ್ನು ಕವಿತಾ ನೀಡಲಿಲ್ಲ. ಆತನು ಕೂಡ ಬೆಳಿಗ್ಗೆ ಬೇಗನೆ ಎದ್ದು ಹೊರಡುತ್ತಿರುವ ಹೆಂಡತಿಯನ್ನು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳುವ ಸೌಜನ್ಯವನ್ನು ತೋರಲಿಲ್ಲ. ಅವನು ಅವನಷ್ಟಕ್ಕೆ ಹೊರಟು ನಿಂತ. 10 ನಿಮಿಷದ ಬಳಿಕ ಕವಿತಾ ಹೊರಟಳು. ಅಂಗಳದಲ್ಲಿ ಆಚೆಯ ಸೀಬೆ ಮರವನ್ನು ದಾಟಿ ಪಕ್ಕದ ರಸ್ತೆಗೆ ತಿರುಗಿ ಆಟೋ ಹತ್ತಿ ಕುಳಿತು 5 ನಿಮಿಷದಲ್ಲಿ ತನ್ನ ಕೆಲಸದ ಆಫೀಸ್ ಅನ್ನು ಸೇರಿದಳು ಕವಿತಾ. ಹೊಸ ಜಾಗಕ್ಕೆ ಬಹಳ ಬೇಗನೆ ಹೊಂದಿಕೊಂಡು ಕೆಲಸವನ್ನು ಅತ್ಯಂತ ಜಾಣ್ಮೆಯಿಂದ ಶ್ರದ್ಧೆಯಿಂದ ಕಲಿತುಕೊಳ್ಳಲಾರಂಭಿಸಿದಳು. ಗೆಳತಿ ಪ್ರೇಮ ಪದೇ ಪದೇ ಪಕ್ಕದ ಚೇಂಬರಿನಿಂದ ಕವಿತಾಳಲ್ಲಿಗೆ ಬಂದು ಸೂಕ್ತ ಮಾರ್ಗದರ್ಶನವನ್ನು ಕೊಟ್ಟು ಗೆಳತಿಯನ್ನು ಒಂದೆರಡು ದಿನದಲ್ಲಿ ಬಹಳ ಸುಲಭದಲ್ಲಿ ಪಳಗಿಸಿಬಿಟ್ಟಳು. ಸಂಜೆ ಕಾಫಿ ಕುಡಿದು ಆಫೀಸಿನಿಂದ ಹೊರಬಂದ ಗೆಳತಿಯರಿಬ್ಬರು ಆಫೀಸಿನ ಮುಂಭಾಗದಲ್ಲಿದ್ದ ಗಾರ್ಡನ್ನಲ್ಲಿ ಕುಳಿತು ಕೆಲ ಹೊತ್ತು ಹೊರಟಿದರು. ಮಾತಿನ ಮಧ್ಯೆ ಪ್ರೇಮ, ಏನೇ ಹೇಳು ಕವಿತಾ, ನೀನು ಮೊದಲಿನಂತಿಲ್ಲ, ಹೆಚ್ಚು ಒತ್ತಡದಲ್ಲಿರುವಂತೆ ಕಾಣುತ್ತಿರುವೆ ಅಂದಾಗ ಒಳಮನಸ್ಸಿನ ನೋವನ್ನು ಒಮ್ಮೆ ಹಂಚಿಕೊಂಡು ಬಿಡಲೇ ಎಂದೆಣಿಸಿದರು. ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅನ್ನುವ ಮಾತು ನೆನಪಾಗಿ ಸುಮ್ಮನಾದಳು. ಸಂಜೆ ಮನೆಗೆ ಬಂದಾಗ ಹೆಂಡತಿ ಮನೆಯಲ್ಲಿ ಇಲ್ಲದೇ ಇರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಕಿಶೋರ ತಾಯಿಯನ್ನು ಪ್ರಶ್ನಾರ್ಥಕವಾಗಿ ನೋಡಿದ. ಇದು ಯಾವುದರ ಪರಿವೇ ಇಲ್ಲದ ಗಿರಿಜಮ್ಮ ಮಗನಿಗೆ ಕಾಫಿ ಇತ್ತು ಮೊಮ್ಮಗಳನ್ನು ಆಡಿಸುತ್ತಾ ಕುಳಿತರು. ಸ್ವಲ್ಪ ಹೊತ್ತಿನ ಬಳಿಕ ತನ್ನ ಮಾಮೂಲಿ ರೂಢಿಯಂತೆ ಕಿಶೋರ ಟಿಪ್ ಟಾಪ್ ಆಗಿ ಹೊರಟು ನಿಂತ. ಅವನು ಮನೆಯಿಂದ ಹೊರಬಂದು ಕಾರು ಸ್ಟಾರ್ಟ್ ಮಾಡಿ ಪಕ್ಕದ ರಸ್ತೆಯ ಅಂಚಿಗೆ ತಿರುಗುವುದಕ್ಕೂ ಕವಿತಾ ಆಟೋ ಹಿಡಿದು ಮನೆಯ ದಾರಿಯಲ್ಲಿ ನಡೆಯುತ್ತಾ ಬರುವುದಕ್ಕೂ ಸರಿ ಹೋಯಿತು. ದೂರದಿಂದಲೇ ಗಂಡನ ಕಾರನ್ನು ಗಮನಿಸಿದ ಕವಿತಾ ಗಮನಿಸಿಯೂ ಗಮನಿಸದಂತೆ ಕಾರಿನ ಬದಿಯಿಂದಲೇ ನಡೆದು ಸರಿದು ಹೋದಳು. ಕಿಶೋರ ಸದ್ಯ ನನ್ನನ್ನು ಆಕೆ ಗಮನಿಸಲಿಲ್ಲ ಎನ್ನುವ ಕಳ್ಳ ಹುಚ್ಚಿನಿಂದ ಕಾರನ್ನು ಮುಂದಕ್ಕೆ ಚಲಿಸಿದ. ಕವಿತಾಳ ಕಣ್ಣುಗಳು ತುಂಬಿ ಬಂದವು. ಗಂಟಲುಬ್ಬಿತು.
ಉಕ್ಕಿ ಬರುತ್ತಿರುವ ಅಳುವನ್ನು ತಡೆದುಕೊಂಡು ಇಷ್ಟೊಂದು ಅಳುಬುರಿಕೆ ಆದರೆ ನನ್ನ ನಿರ್ಧಾರ ಸಫಲವಾಗದು. ಯಾವುದೇ ಕಾರಣಕ್ಕೂ ನಾನು ಇಷ್ಟೊಂದು ಅತಂತ್ರಳಾಗಬಾರದು ಅಂದುಕೊಳ್ಳುತ್ತಾ ಮನಸ್ಸನ್ನು ಗಟ್ಟಿ ಮಾಡಿದಳು. ಹಿಂದೆಲ್ಲ ಸಂಜೆ ಆಫೀಸ್

ಆಫೀಸಿನಿಂದ ಬಂದವಳೇ ತನ್ನನ್ನು ಎಳೆದುಕೊಂಡು ಸುತ್ತಾಡಲು ಕರೆದೊಯ್ಯುತ್ತಿದ್ದ. ತಾನು ಬೇಡವೆಂದರೆ ಸಿಟ್ಟು ಮಾಡಿಕೊಂಡು ರೂಮ್ ಸೇರುತ್ತಿದ್ದ. ಸಂಜೆ ಬರುವಾಗ ತಪ್ಪದೇ ತರುತ್ತಿದ್ದ ಮಲ್ಲಿಗೆ ದಂಡೆಯನ್ನು ತಾನು ಮುಡಿಯದಿದ್ದರೆ ಅದರಷ್ಟು ಕೋಪ ಅಸಹನೆ ಅವನಿಗೆ ಇನ್ನೊಂದಿರುತ್ತಿರಲಿಲ್ಲ. ಸಂಜೆಯಾಗುತ್ತಲೇ ತಿರುಗದ ಪಾರ್ಕು ದೇವಸ್ಥಾನಗಳಿಲ್ಲ. ಅವನ ಪಕ್ಕ ತಾನು ಕುಳಿತಿದ್ದರೆ ಅದೇ ಅವನಿಗೆ ಸ್ವರ್ಗ ಅನ್ನುತ್ತಿದ್ದ. ಅಂದಿನ ಕಿಶೋರನಿಗೂ ಇಂದಿನ ಕಿಶೋರನಿಗೂ ಬಹಳ ವ್ಯತ್ಯಾಸವಿತ್ತು. ಇಡೀ ದಿನದಲ್ಲಿ ಒಮ್ಮೆಯೂ ಮುಖಕ್ಕೆ ಮುಖ ಕೊಟ್ಟು ಮಾತನಾಡದೆ ಬದುಕುವಂತ ಪರಿಸ್ಥಿತಿಗೆ ಗಂಡ ಹೆಂಡರಿಬ್ಬರೂ ಬಂದಿಳಿದಿದ್ದರು. ಅದನ್ನೆಲ್ಲ ಯೋಚಿಸಿ ಕುಳಿತುಕೊಳ್ಳುವ ಸಮಯವೇ ಮುಗಿದು ಹೋದಂತೆ ಕವಿತಾಳಿಗೆ ಅನಿಸಿತು. ಯೋಚನೆಯಿಂದ ಎಚ್ಚೆತ್ತಾಗ ಅತ್ತೆ ಎದುರಾಗಿದ್ದರು. ಪುಟಾಣಿ ಖುಷಿಯಿಂದ ನಗುತ್ತಾ ಒಂದಿಷ್ಟು ಮೋರೆ ಉಬ್ಬಿಸಿ ಒಂದಷ್ಟು ಅಳುವನ್ನು ತೋರಿಸಿ ಕೇಕೆ ಹಾಕುತ್ತಾ ತೆಕ್ಕೆಯೊಳಗೆ ಸೇರಿಕೊಂಡಾಗ ಅದ್ಭುತ ಜಗತ್ತೊಂದು ತನ್ನ ವಶವಾದಷ್ಟು ಖುಷಿಪಟ್ಟಳು ಕವಿತಾ. ದಿನ ಕಳೆದಂತೆ ಕವಿತಾ ಎಲ್ಲದಕ್ಕೂ ಸರಾಗವಾಗಿ ಒಗ್ಗಿಕೊಂಡಳು. ಮೊದಮೊದಲು ಸಿಡಿಮಿಡಿಗೊಂಡ ಕಿಶೋರ ಮತ್ತೆ ತಲೆ ಕೆಡಿಸಿಕೊಳ್ಳಲು ಹೋಗಲಿಲ್ಲ. ಅವನಿಗೆ ಬೇಕಾದದ್ದು ಸ್ವಾತಂತ್ರ್ಯ. ಅದೀಗ ಯಥೇಚ್ಛವಾಗಿ ಸಿಗುತ್ತಿತ್ತು. ಹಾಗಾಗಿ ಒಂದು ಲೆಕ್ಕದಲ್ಲಿ ಖುಷಿಯೇ ಪಟ್ಟ. ಪುಟಾಣಿಯ ಹೆಜ್ಜೆ ಗುರಿತು ಇದೀಗ ಮನೆಯಲ್ಲಿ ಎಲ್ಲ ಕಡೆ ಇರುತ್ತಿತ್ತು. ಗೋಡೆಯ ಮೇಲೆ ಅಲ್ಲಲ್ಲಿ ಪುಟಾಣಿ ಬರಹಗಳು ಕೂಡ ಅವಳ ಪಡಿಯಚ್ಚನ್ನು ಮೂಡಿಸುತ್ತಿತ್ತು. ಅಜ್ಜಿ ಮತ್ತು ಮೊಮ್ಮಗಳದ್ದೇ ಸಾಮ್ರಾಜ್ಯ ಮನೆ ಮುಂದೆ. ಕವಿತಾ ಮುಂಜಾನೆ ಹೊರಟರೆ ಮನೆ ಸೇರುವುದು ಸಂಜೆ ಮೇಲೆ. ಇತ್ತೀಚೆಗೆ ಆಫೀಸಿನಲ್ಲಿದ್ದ ಅಕೌಂಟೆಂಟ್ ಮೋಹನ್ ಕವಿತಾಳಿಗೆ ತೀರಾ ಆಪ್ತನಾಗಿದ್ದ. ಎಲ್ಲರೊಂದಿಗೆ ಸಹೋದರನಂತೆ ಬೆರೆಯುತ್ತಿದ್ದ ಮೋಹನನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅಂದು ಆಫೀಸ್ ಬಿಟ್ಟ ತಕ್ಷಣ ಸಿಡಿಯುವ ತಲೆಯನ್ನು ಹಿಡಿದುಕೊಂಡು ಬಿಸಿ ಕಾಫಿಯನ್ನು ಕುಡಿಯುವ ಹಂಬಲದಿಂದ ಆಫೀಸ್ ಕ್ಯಾಂಟೀನ್ನ ಕಡೆಗೆ ತಲೆ ಹಾಕಿದ್ದಳು. ಕವಿತಾಳ ಬಾಡಿದ ಮುಖ ನೋಡಿದ ಮೋಹನ ಏನಾಯ್ತಕ್ಕ ಎಂದು ಕಕ್ಕುಲತೆಯಿಂದ ವಿಚಾರಿಸಿದ. ತಲೆನೋವಿನ ಕಾರಣ ಕೊಟ್ಟಾಗ ಆಟೋ ಹಿಡಿಯುವುದು ಬೇಡ, ಇರಿ, ನಾನೇ ಬಿಡುತ್ತೇನೆ, ನಾನು ಹೇಗೋ ಅದೇ ದಾರಿಯಲ್ಲಿ ಹೋಗುವುದು ಅನ್ನುತ್ತಾ ಅವಳಿಗೆ ಸಹಾಯ ಮಾಡಲು ಮುಂದಾದ. ಕವಿತಾ ತನ್ನ ನೋವನ್ನು ಸಹಿಸಲು ಆಗದ ಕಾರಣದಿಂದ ಗೋಣು ಆಡಿಸಿದಳು. ಕಾರಿನಿಂದ ಇಳಿದು ಮನೆಯ ಗೇಟನ್ನು ತೆರೆಯುತ್ತಿದ್ದ ಕವಿತಾಳಿಗೆ ಕಂಡನ ಕಾರ್ ಭರ್ರನೆ ಸರಿದು ಹೋದದ್ದು ತಿಳಿಯಲಿಲ್ಲ. ನಸು ನಗುತ್ತಾ ಮನೆಯೊಳಗೆ ಹೋದ ಮಡದಿಯನ್ನೊಮ್ಮೆ, ಕಾರಿನಿಂದ ಇಳಿಸಿದ ಯುವಕನನ್ನೊಮ್ಮೆ ಅಸಹನೆಯಿಂದ ದಿಟ್ಟಿಸುತ್ತಾ ಕಾರನ್ನು ಗೀತಾಳ ಮನೆಯತ್ತ ನಡೆಸಿದ. ಗೀತಾಳ ನಗು ಸಲುಗೆ ಯಾವುದು ಕೂಡ ಇಂದು ಅಂದವಾಗಿ ಕಾಣಲಿಲ್ಲ. ಒಟ್ಟಾರೆ ಒಂದು ರೀತಿಯ ಅಸಹನೆ. ಮನಸ್ಸು ತಡೆಯಲಿಲ್ಲ, ಬೇಗ ಮನೆ ಸೇರಿದ. ಮರುದಿನ ಮುಂಜಾನೆ ಕಣ್ಣು ಕಿರಿದು ಮಾಡಿಕೊಂಡು ಹೆಂಡತಿಯನ್ನು ಗಮನಿಸಲಾರಂಭಿಸಿದ. ಕುಂಕುಮ ಬಣ್ಣದ ಚಿಕ್ಕ ಜರಿಯ ಸೀರೆಗೆ ಹಸಿರು ಬಣ್ಣದ ತುಂಡು ತೋಳಿನ ರವಿಕೆಯಲ್ಲಿ ಅವಳ ಮೈ ಬಣ್ಣ ಎದ್ದು ಕಾಣುತ್ತಿತ್ತು. ಹಣೆಗೆ ಹಚ್ಚಿದ ಕಿರು ಬಿಂದಿಯ ಅಕ್ಕಪಕ್ಕದಲ್ಲಿ ಬೆವರಿನ ಸಾಲುಗಳು ಮುತ್ತಿನಂತೆ ಪೋಣಿಸಿದ್ದವು. ತಲೆ ತುಂಬಾ ಮುಡಿದಿದ್ದ ಹಿತ್ತಲ ಬಳ್ಳಿಯ ಮಲ್ಲಿಗೆ ಅವಳ ಚೆಲುವನ್ನು ಇನ್ನೂ ಹೆಚ್ಚಿಸಿತ್ತು. ಮೈ ಕೈ ತುಂಬಿಕೊಂಡು ಇನ್ನು ಹೆಚ್ಚೇ ಸುಂದರವಾಗಿ ಕಂಡ ಪತ್ನಿಯನ್ನು ಮತ್ತೊಮ್ಮೆ ತದೇಕ ಚಿತ್ತನಾಗಿ ನೋಡಿದ. ಎದೆಯಲ್ಲಿ ಸಣ್ಣದೊಂದು ನೋವು ಛಲಕ್ ಎಂದಂತಾಯಿತು. ಇದ್ಯಾವುದರ ಪರಿವೇ ಇಲ್ಲದ ಕವಿತಾ ಅಡುಗೆ ಮನೆಯೊಳಗೆ ಅತ್ತೆ ಮುಚ್ಚಿಟ್ಟ ಟಿಫಿನ್ ಬಾಕ್ಸ್ ಅನ್ನು ಬ್ಯಾಗಿಗೆ ತುಂಬಿಸುತ್ತಾ ಲಘು ಬಗೆಯಿಂದ ಕಂದಮಳ್ಳಿಗೆ ಲೊಚಲೊಚನೆ ಮುತ್ತಿಟ್ಟು ಅತ್ತೆಯ ಕೈಗೆ ಅವಳನ್ನು ವರ್ಗಾಯಿಸಿ ಚಪ್ಪಲಿ ಮೆಟ್ಟಿ ಹೊರನಡೆದಳು. ಕಿಶೋರ ತಾನು ಕೂಡ ಕಾರಿನ ಕೀಯನ್ನು ಅವಸರದಿಂದ ಹುಡುಕಿ ಅವಳೊಂದಿಗೆ ಹೊರಹೊರಡಲು ಅನುವಾದ. ಅಷ್ಟೊತ್ತಿಗೆ ಕವಿತ ಸುಮಾರಾಗಿ ಗೇಟು ದಾಟಿದ್ದಳು. ಕಿಶೋರ ಕಾರು ಸ್ಟಾರ್ಟ್ ಮಾಡಿ ರಸ್ತೆಗೆ ಬರುವಷ್ಟರಲ್ಲಿ ನಿನ್ನೆಯ ಅದೇ ಕೆಂಪು ಕಾರು. ಕವಿತಾ ನಗು ನಗುತ್ತಾ ಕಾರು ಹತ್ತುತ್ತಿದ್ದಳು. ಕಿಶೋರನಿಗೆ ಹೊಟ್ಟೆ ತುಳಿಸಿ ವಾಂತಿ ಬರುವಂತಾಯಿತು. ಮೊದಲ ಬಾರಿಗೆ ವಿಚಲಿತನಾದ. ಧುತ್ತನೆ ಭೂತವೊಂದು ಎದುರಿಗೆ ಬಂದಂತಾಯಿತು. ಮಧ್ಯಾಹ್ನ ಆಫೀಸಿನಿಂದ ರಜೆ ತೆಗೆದುಕೊಂಡು ನೇರ ಮನೆಗೆ ಬಂದವನೇ ರೂಮಿನಲ್ಲಿ ಮಲಗಿಬಿಟ್ಟ. ಬಹಳಷ್ಟು ಅಧೀರನಾದ. ಅವನ ಪ್ರಶ್ನೆಗಳಿಗೆ ಅವನಲ್ಲಿಯೇ ಉತ್ತರವಿರಲಿಲ್ಲ. ಮನಸ್ಸಿನಲ್ಲಿ ಎದ್ದ ಪ್ರಶ್ನೆಗಳು ನಾಲಿಗೆಯಿಂದ ಹೊರಬರಲು ಭಯಪಡುತ್ತಿತ್ತು. ತೀವ್ರವಾದ ತಲೆ ಸಿಡಿತದಿಂದ ನಿದ್ದೆ ಹೇಗೆ ಬಂತು ಎಂದು ಗೊತ್ತಾಗಲೇ ಇಲ್ಲ. ಎಚ್ಚರವಾದಾಗ ಹೊರಗಿನಿಂದ ಕವಿತಾಳ ಮಾತು ಕೇಳುತ್ತಿತ್ತು. ಧಡಕ್ಕನೆ ಎದ್ದು ಕುಳಿತ. ಪುಟಾಣಿ ಮುದ್ದಾಗಿ ತುದಲುತ್ತಿದ್ದಳು. ರೂಮಿನಿಂದ ಹೊರಬಂದ. ಕವಿತಾ ಪುಟಾಣಿಯನ್ನು ಮುದ್ದುಗರೆಯುತ್ತಿದ್ದಳು. ಕವಿತಾಳ ಮುಖ ಪ್ರಫುಲ್ಲವಾಗಿತ್ತು. ತಾನು ಈ ಖುಷಿಯಿಂದ ವಂಚಿತನಾಗಿದ್ದೇನೆ ಎಂದೆನಿಸಿತು. ಹಾಗೆ ಬಂದು ಸೋಫಾದ ಮೇಲೆ ಕುಳಿತುಕೊಂಡ. ಕವಿತಾ ತಪ್ಪಿಯೂ ಅವನತ್ರ ದೃಷ್ಟಿ ಹರಿಸಲಿಲ್ಲ. ಪುಟಾಣಿಯನ್ನು ಮುದ್ದಿಕ್ಕಲು ಮುಂದಾದ. ಅದು ಅಪರಿಚಿತನನ್ನು ಕಂಡಂತೆ ಮುಖ ತಿರುವಿ ಅಮ್ಮನನ್ನು ಅಂಟಿಕೊಂಡಿತು. ಅವಮಾನಿತನಾದ. ಗಿರಿಜಮ್ಮ ಬಂದು ಕಾಫಿಯನ್ನು ಹಿಡಿದಾಗ ಸಿಟ್ಟಿನಿಂದ ಕುದಿದು ಹೋದ. ಮರಳಿ ರೂಮಿಗೆ ಹೋದವನೇ ಹೊರಡಲು ಸಿದ್ಧನಾದ. ಕನ್ನಡಿಯ ಮುಂದೆ ನಿಂತು ಕ್ರಾಪು ಬಾಚಲು ನಿಂತಾಗ ತನ್ನ ಪ್ರತಿಬಿಂಬ ತನ್ನನ್ನು ನೋಡಿ ನಕ್ಕಂತಾಯಿತು. ಹಾಕಲು ತೆಗೆದ ಬಟ್ಟೆಯನ್ನು ಅಲ್ಲೇ ಹಿಂದೆ ತಿರುಗಿ ಇಟ್ಟು ಹಾಸಿಗೆಯ ಮೇಲೆ ಬಿದ್ದುಕೊಂಡ. ರೂಮಿನೊಳಗೆ ಬಂದ ಕವಿತಾಳಿಗೆ ಆಶ್ಚರ್ಯವಾಯಿತು. ಬಹಳ ದಿನಗಳ ಬಳಿಕ ಏಕಾಂತದಲ್ಲಿದ್ದಾನೆ ಎಂದೆನಿಸಿತು. ಒಳ ಬಂದ ಕವಿತಾಳನ್ನು ಕಂಡು ಕವಿತಾ ಅಂದ. ಅವನ ಧ್ವನಿ ಬಾವಿಯಿಂದ ಬಂದಂತಿತ್ತು.
ತಿರುಗಿ ನೋಡಿದಾಗ ಕೆಲಸ ಹೇಗಿದೆ ಅಂದ. ಯಾವ ಉತ್ತರವನ್ನು ಕೊಡದೆ ಸುಮ್ಮನೆ ನಕ್ಕಳು. ಮೊದಲ ಬಾರಿಗೆ ಕೆಲಸದ ಬಗ್ಗೆ ಪ್ರಶ್ನಿಸಿದ್ದ. 6-7 ತಿಂಗಳುಗಳು ಕಳೆದು ಹೋಗಿದ್ದವು ಕೆಲಸಕ್ಕೆ ಸೇರಿ. ಅವಳ ನಗುವಲ್ಲಿ ಉತ್ತರಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳೇ ಇದ್ದವು. ಅಷ್ಟೊತ್ತಿಗೆ ಕೆಂಚಿ ಮಿಯಾವ್ ಅನ್ನುತ್ತಾ ಅವಳ ಕಾಲ ಬಳಿ ಸವರಿಕೊಂಡು ತನ್ನ ಹಸಿವನ್ನು ಸ್ಪಷ್ಟಪಡಿಸಿತು. ಅಡುಗೆ ಮನೆಗೆ ಬಂದ ಕವಿತಾ ಕೆಂಚಿಯ ಪಿಂಗಾಣಿ ಪಾತ್ರೆಗೆ ಹಾಲು ಸುರಿಯುತ್ತಿದ್ದಾಗಲೇ ಬಂದ ಕೆಂಚಿ ಕಣ್ಣು ಮುಚ್ಚಿ ಹಾಲು ಕುಡಿಯಲು ಪ್ರಾರಂಭಿಸಿದಳು. ಮನುಷ್ಯರಿಗಿಂತ ಎಷ್ಟೋ ವಾಸಿ. ಹಾಲು ಕುಡಿದಾದ ಬಳಿಕವಾದರೂ ತನ್ನ ಪ್ರೀತಿಯನ್ನು ತೋರಿಸಿಬಿಡುವ ಕಾಳಜಿ ಇದೆಯಲ್ಲ ಎಂದೆನಿಸಿತು. ಮರುದಿನ ಬೆಳಿಗ್ಗೆ ಕವಿತಾ ಹೊರಟಾಗಲಿ ಕಿಶೋರನ್ನು ಹೊರಟ. ಅವಳು ಚಪ್ಪಲಿ ಮೆಟ್ಟಿ ಹೊರ ನಡೆದಾಗ ಕಾರು ಸ್ಟಾರ್ಟ್ ಮಾಡಿ ತಂದು ಅವಳ ಮುಂದೆ ನಿಲ್ಲಿಸಿ ಬಾ ಕುಳಿತುಕೋ ಅಂದ. ಕಣ್ಣೆತ್ತಿ ನೋಡಿದ ಕವಿತಾಳಿಗೆ ಗಂಡನ ಮುಖದಲ್ಲಿ ಸಜ್ಞೆಯೊಂದಿಗೆ ಆಜ್ಞೆಯೂ ಇರುವುದನ್ನು ಗಮನಿಸಿದಳು. ತುಟಿ ಪಿಟಕ್ ಎನ್ನದೆ ಹತ್ತಿ ಕುಳಿತಳು. ಬಹಳ ದಿನಗಳ ಬಳಿಕದ ಪ್ರಯಾಣ ಅದು. ದಾರಿ ಮಧ್ಯೆ ಯಾವುದೇ ಮಾತಿರಲಿಲ್ಲ. ಆಫೀಸ್ ಬಂದಾಗ ಇಲ್ಲೇ ನಿಲ್ಲಿಸಿ ಅಂದಳು. ಸಂಜೆ ಬರುತ್ತೇನೆ ಕಾದಿರು ಅಂದಾಗ ಬಹಳ ಆಶ್ಚರ್ಯದಿಂದ ಅವನ ಮುಖ ನೋಡಿದಳು. ಕವಿತಾಳಿಗೆ ಒಳಗೊಳಗೆ ಗೊಂದಲ. ಇದೇನು ಇದ್ದಕ್ಕಿದ್ದ ಹಾಗೆ ಈ ರೀತಿಯ ಬದಲಾವಣೆ? ಇದು ಹೇಗೆ ಸಾಧ್ಯವಾಯಿತು? ಇಲ್ಲ, ಇದರಲ್ಲೇನೋ ಕರಾಮತ್ತು ಇರಬಹುದು. ತನ್ನ ನಿರ್ಧಾರ ಅಚಲವಾಗಿ ಇರಬೇಕು. ಇಷ್ಟು ದಿನ ಸಹಿಸಿದ್ದು ಸಾಕಾಗಿದೆ. ಇನ್ನಾದರೂ ನಾನು ನಾನಾಗಿ ಬದುಕಬೇಕು ಅಂದುಕೊಂಡಳು. ಸಂಜೆ ಬ್ಯಾಗ್ ಜೋಡಿಸಿ ಹೊರಬರುವಾಗ ಬೆಳಿಗ್ಗೆ ಹೇಳಿದ ಗಂಡನ ಮಾತು ನೆನಪಾಯಿತು. ಅಂದರೆ ಅವನನ್ನು ಕಾಯುವುದಕ್ಕಿಂತ ಹೋಗುವುದೇ ಸರಿ ಎಂದು ರಸ್ತೆಗೆ ಬರಲು ಯೋಜನೆ ಹಾಕುತ್ತಿರುವಾಗಲೇ ಅವನ ಕಾರು ಬಂದು ಆಫೀಸಿನ ಮುಂದೆ ನಿಂತಿತು. ಕಾರು ಹತ್ತಿದ ಕವಿತಾಳನ್ನು ನಗುಮುಖದಿಂದ ಬರಮಾಡಿಕೊಂಡ. ಹೀಗೆ ಪ್ರಾರಂಭಗೊಂಡ ಕಿಶೋರನ ದಿನಚರಿ ದಿನದಿಂದ ದಿನಕ್ಕೆ ಬದಲಾಗುತ್ತಾ ಹೋಯಿತು. ಹೆಚ್ಚು ಕಡಿಮೆ ಮೊದಲಿನ ಕಿಶೋರನೇ ಆಗಿದ್ದ. ಹೆಂಡತಿಗಿಂತಲೂ ಹೆಚ್ಚಾಗಿ ಪುಟಾಣಿಯನ್ನು ಹಚ್ಚಿಕೊಂಡು ಬಿಟ್ಟ. ಹೆಚ್ಚು ಹೊತ್ತು ಮಗಳೊಂದಿಗೆ ಕಳೆಯತೊಡಗಿದ. ಆದರೂ ಕವಿತಾ ಮಂದಸ್ಮಿತೆ. ಹೆಚ್ಚು ಮಾತಿಲ್ಲ, ಹೆಚ್ಚು ನಗುವೂ ಇಲ್ಲ, ಹೆಚ್ಚು ಕೋಪವೇ ಇಲ್ಲ. ಆದರೆ ದಿನದಿಂದ ದಿನಕ್ಕೆ ಗಂಡ ಮಗಳಿಗೆ ಹತ್ತಿರವಾಗುತ್ತಿರುವುದನ್ನು ಕಂಡಾಗ ಅದೇಕೋ ಮನದೊಳಗೆ ಒಂದು ಮೌನ ಸೆಳೆತ. ದಿನದಿಂದ ದಿನಕ್ಕೆ ಪುಟಾಣಿ ಅವರಿಬ್ಬರ ಮಧ್ಯೆ ಒಂದು ಭದ್ರ ಸೇತುವೆಯ ಆಗಿಬಿಟ್ಟಳು. ಇದೀಗ ಕಿಶೋರನಿಗೆ ಮನೆಯಿಂದ ಹೊರ ಹೋಗುವುದಕ್ಕೆ ಸಮಯವೇ ಇರುತ್ತಿರಲಿಲ್ಲ. ಒಂದೆರಡು ಬಾರಿ ಗೀತಾ ಫೋನ್ ಮಾಡಿದಾಗ ಹೆಚ್ಚು ಕಡಿಮೆ ಅಬ್ಬರಿಸಿಯೇ ಬಿಟ್ಟಿದ್ದ. ಪುಟಾಣಿಯ ಗೆಜ್ಜೆಯ ಕಲರವದಲ್ಲಿ ಎಲ್ಲವೂ ಮರೆತು ಹೋಗಿತ್ತು. ಹೊಸದೊಂದು ಲೋಕವೇ ಕಿಶೋರನ ಮುಂದೆ ಪುಟಾಣಿ ಸೃಷ್ಟಿಸಿಬಿಟ್ಟಿದ್ದಳು. ಸಂಜೆಯ ಹೊತ್ತಿಗೆಲ್ಲ ಕಿಶೋರನ ಕಾರಿನ ಪಕ್ಕದ ಸೀಟಿನಲ್ಲಿ 4 ವರ್ಷದ ಪುಟಾಣಿ ಅರಳು ಹುರಿದಂತೆ ಮಾತನಾಡುತ್ತಾ ಅಪ್ಪನ ಬೆನ್ನು ಬಿಡದೆ ಸಾಗುತ್ತಾಳೆ. ಇತ್ತ ಕಡೆ ಹಜಾರದ ದಂಡೆ ಮಲ್ಲಿಗೆಗಿಂತಲೂ ಗಂಡ ತರುವ ಸಂಜೆಯ ಮಲ್ಲಿಗೆ ಕವಿತಾಳ ಕೋಣೆಯಲ್ಲಿ ಹೆಚ್ಚು ಘಮ್ಮೆನ್ನುತ್ತಿತ್ತು.

ಇದುವರೆಗೆ ಅನಿತಾ ಶೆಟ್ಟಿ ಮೂಡಬಿದ್ರೆ ಇವರಿಂದ ಅವಳ ಹೆಜ್ಜೆ ಕಥೆ ಕೇಳಿದಿರಿ. ಮುಂದೆ ಕೇಳಿ ಭಾವಗೀತೆ. ಹಾಡಿದ್ದಾರೆ ಸಿ ಅಶ್ವಥ್, ರಚನೆ ಲಕ್ಷ್ಮೀನಾರಾಯಣ ಭಟ್.

0: ಆಕಾಶವಾಣಿ ಸಮಯ ಸರಿಯಾಗಿ 12:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಕಳಿಸಿ. ಅರೆ ವಾ, ದಿನ ಸುದಿನ
2: ಸಿಕ್ಕಿಬಿದ್ರು. ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆ.

0: ಇದು ಆಕಾಶವಾಣಿ ಭದ್ರಾವತಿ. ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 12:31:40.
1: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
2: ದೇಶದ ಯುವ ಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
3: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
5: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
4: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
5: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
4: ಲಿಡ್ಕರ್, ನಂಬಿಕೆ ನಿರಂತರ.
6: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
7: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
6: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
7: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
8: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ನಮ್ಮನೆಯಲ್ಲಿದ್ದ ಈ ಮಧ್ಯಾಹ್ನ 1:20 ಅಡುಗೆ ಆರೋಗ್ಯ ಮನೆ ಮದ್ದು ಈ ಕಾರ್ಯಕ್ರಮ ಸರಣಿಯಲ್ಲಿ ಉರಿ ಮೂತ್ರದ ಸಮಸ್ಯೆ ಕುರಿತು, ಮನೆ ಮದ್ದು ಮತ್ತು ಸಬ್ಬಕ್ಕಿ ಹಾಗೂ ಗಂಜಿ ಎಳನೀರು ಪಾಯಸ ಈ ಕುರಿತು ಮಾಹಿತಿ ನೀಡ್ತಾರೆ ವೈದ್ಯರಾದ ಮಧುರ ಹೆಚ್ ಮಲ್ಲೋಧೆ ಹಾಗೂ ಪ್ರೇಮಲತಾ ಬಿಎಂ. 1:30 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3 ಚಾರ್ಟ್ ಶೋ, 4 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 5 ಕನ್ನಡ ಚಿತ್ರಗೀತೆಗಳು ಮೂಡಿ ಬರಲಿದೆ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವಗಳ ಕುರಿತು ಶಿವಮೊಗ್ಗ ತಾಲೂಕು ಮತ್ತೋಡು ಗ್ರಾಮದ ರೈತರಾದ ಶ್ರೀ ರವಿ ಎಂಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ ಪ್ರಸಾರವಾಗಲಿದೆ. ಈ ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8 ಕನ್ನಡ ಚಿತ್ರಗೀತೆಗಳು. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ, ಸಮಯ 12:35:09. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ವಿಭಿನ್ನವಾದಂತಹ ಹೊಸ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅನಿಸ್ತಾ ಇದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಜೋಯಿಸ್ ಅವರು. ನಮಸ್ಕಾರ ಸರ್.
1: ನಮಸ್ಕಾರ
0: ಸರ್. ಈಗ ಹೊಸ ವಿಷಯ ಅಂತಂದ್ರೆ ಲೂಪಸ್ ಕಾಯಿಲೆ.
1: ಹೌದು,
0: ಇದು ಒಂಥರ ನಾನು ಫಸ್ಟ್ ಟೈಮ್ ಕೇಳಿದ್ವಿ ನಾನು ಮಾತ್ರ. ಇನ್ನು ಕೆಲವರಿಗೆ ಇದ್ರ ಬಗ್ಗೆ ಎಷ್ಟು ಪರಿಚಯ ಇದೆ ಗೊತ್ತಿಲ್ಲ. ಏನು ಸರ್ ಲೂಪಸ್ ಕಾಯಿಲೆ ಅಂದ್ರೆ?
1: ಸಿ, ಲೂಪಸ್ ಕಾಯಿಲೆ ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ನಮ್ಮ ದೇಹದಲ್ಲಿ ವಿನಾಕಾರಣ ನಮ್ಮದು ಏನು ತಪ್ಪಿಲ್ಲದೇನೆ ಹುಟ್ಕೊಳ್ಳುವಂತ ಒಂದು ಕಾಯಿಲೆ. ನಮ್ಮ ದೇಹದ ಅಂಗಾಂಗಗಳನ್ನ ಫಾರಿನ್ ಅಂತ ಕನ್ಸಿಡರ್ ಮಾಡುತ್ತೆ. ನಮ್ಮ ದೇಹದ ಭಾಗಗಳನ್ನೇ ನಮ್ಮ ದೇಹ ಫಾರಿನ್ ಅಂತ ಪರಿಗಣಿಸಿದ್ರೆ ನಮಗ್ ನಾವೇ ಅಟ್ಯಾಕ್ ಮಾಡ್ಕೋತೀವಿ. ಇದನ್ನೇ ಆಟೋ ಇಮ್ಯೂನ್ ಅಂತ ಹೇಳಿ ಕರೀತಾರೆ. ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಟೋ ಅಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಕೊಳ್ಳುವಂತ ಒಂದು ಕಾಯಿಲೆ.
0: ನಮ್ಮ ಜೀವ ನಿರೋಧಕ ಶಕ್ತಿಯನ್ನ ಕುಂದಿಸೋದು.
1: ಹೌದು,
0: ಈಗ ಜೀವ ನಿರೋಧಕ ಶಕ್ತಿ ಕುಂದಿಸೋದು ಅಂತ ಅಂದ್ಕೊಳ್ಳಿ ನಾವು ನೇರವಾಗಿ ಏಡ್ಸ್ಗೆ ಹೋಗ್ಬಿಡ್ತೀವಿ ನಾವು.
1: ಏಡ್ಸ್ ಕೂಡ ಒಂದು ಇಮ್ಯೂನ್ ಸಿಸ್ಟಮ್ ಕಾಯಿಲೆ ಅಂತ ಹೇಳ್ಬೋದು. ಆದ್ರೆ ಅದು ವೈರಸ್ ಇಂದ ಬರುವಂತದ್ದು. ಆದ್ರೆ ಇದು ಇನ್ಫೆಕ್ಷನ್ ಅಲ್ಲ, ಇದು ತನ್ನ ತಾನೇ ದೇಹದಲ್ಲಿ ಆಗುವಂತ ಒಂದು ಮಿಸ್ಟೇಕ್. ಒಂದು ಕಾಂಪ್ಲಿಕೇಟೆಡ್ ಸರ್ಕ್ಯೂಟ್ ಬೋರ್ಡ್ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಕನೆಕ್ಷನ್ಸ್ ಹೇಗೆ ತಪ್ಪಾಗುತ್ತೋ ಆತರ ಸಿಸ್ಟಮ್ ತಪ್ಪಾದಾಗ ಬರುವಂತದ್ದು. ಯಾಕೆ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ಹೆಂಗಸರಲ್ಲಿ ಕಾಣಿಸ್ಕೊಳ್ಳುವಂತ ಕಾಯಿಲೆ, ಅದರಲ್ಲೂ ಚಿಕ್ಕ ವಯಸ್ಸಿನ ಹೆಂಗಸರು ಅಂದ್ರೆ 15 ವರ್ಷದಿಂದ 40 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತ ಒಂದು ಕಾಯಿಲೆ.
0: ಒಂಥರ ಕೇಳುವಾಗ ಕೆಲವು ಸಲ ಆಘಾತ ಅನಿಸ್ಬಿಡುತ್ತೆ ನಮ್ಗೆ, ಯಾಕಂದ್ರೆ ಅದೇ ವಯಸ್ಸಿನ ಅಂತರದಲ್ಲಿ ಈ ತರ ಒಂದು ಹೊಸ ಇಮ್ಯೂನ್ ಸಿಸ್ಟಮ್ ಅನ್ನು ಕಡಿಮೆ ಮಾಡುವಂತ ಕಾಯಿಲೆ ಅಂತಂದ್ರೆ ವಿಶೇಷವೇ ಅಂತ ಅನಿಸುತ್ತೆ ನಮ್ಗೆ ಇದು. ಬಟ್ ಯಾಕೆ ಅದು ಹೆಣ್ಮಕ್ಳಿಗೆ ಬರುತ್ತೆ ಮತ್ತು ಅವರಲ್ಲಿ ಏನೇನು ಆ ಲಕ್ಷಣಗಳು ಕಾಣಿಸ್ತವೆ ಅಂತ ಅನ್ನೋದ್ರ ಬಗ್ಗೆ ನಾವು ನೋಡೋಣ ಸರ್. ಗಂಡ್ಮಕ್ಳಿಗೆ ಬರಲ್ವಾ ಸರ್ ಇದು?
1: ಬರುತ್ತೆ, ಬರೋದಿಲ್ಲ ಅಂತಲ್ಲ, ಬಟ್ ಪ್ರಮಾಣದಲ್ಲಿ ನೋಡಿದಾಗ ಹೆಂಗಸರಲ್ಲಿ ಜಾಸ್ತಿ. 20 ಜನ ಹೆಂಗಸರಿಗೆ ಬಂದ್ರೆ ಒಬ್ರು ಗಂಡಸರಿಗೆ ಬರಬಹುದು.
0: ರೋಗ ಯಾವುದೇ ಆಗ್ಲಿ ಗಂಡಸರು ಹೆಂಗಸರು ಅಂತ ಹೇಳಿ ಏನು ವ್ಯತ್ಯಾಸ ಮಾಡಲ್ಲ. ಎಷ್ಟೋ ಸಲ ಕೆಲವು ಸಲ ಈ ಕೆಲವು ದೇಹದ ಒಂದು ಪ್ರಕೃತಿ ಅನುಸಾರವಾಗಿ ವ್ಯತ್ಯಾಸಗಳು ಆಗ್ತಾವ ಅಂತ ನಾವು ಹೇಳ್ತೀವಿ. ಸರ್, ಹೆಣ್ಮಕ್ಳಿಗೆ ಇದು ಈ ಸಮಸ್ಯೆ ಬರಬೇಕಂದ್ರೆ ಏನ್ ಕಾರಣ ಮತ್ತೆ ಏನೇನ್ ಲಕ್ಷಣಗಳು ಸರ್?
1: ಹೆಣ್ಮಕ್ಳಲ್ಲಿ ಯಾಕೆ ಇದು ಹೆಚ್ಚಾಗಿ ಬರುತ್ತೆ ಅಂದ್ರೆ ಹೆಣ್ಮಕ್ಳಲ್ಲಿ ಒಂದು ಹಾರ್ಮೋನ್ ಈಸ್ಟ್ರೋಜನ್ ಅಂತ ಇರುತ್ತೆ. ಇದು ಆ ಈಸ್ಟ್ರೋಜನ್ ಗೆ ಕನೆಕ್ಟ್ ಆಗಿರುವಂತ ಒಂದು ಕಾಯಿಲೆ. ಸೊ ಹಾಗಾಗಿ ಹೆಂಗಸರಲ್ಲಿ ಹೆಚ್ಚಾಗಿ ಉತ್ಪತ್ತಿ ಆಗುವಂತದ್ದು ಅಂತ ಹೇಳ್ತಾರೆ. ಬಟ್ ಖಚಿತವಾಗಿ ಹೆಂಗಸರಲ್ಲೇ ಬರಬೇಕು ಅನ್ನೋದು, ಯಾಕಂದ್ರೆ ಎಷ್ಟೋ ಜನ ಗಂಡಸರಲ್ಲಿ ಈಸ್ಟ್ರೋಜನ್ ಇರೋದಿಲ್ಲ ಅಷ್ಟೊಂದು. ಆದ್ರೆ ಒಂದು ಗಂಡಸರಲ್ಲಿ ಬಂದಾಗ ಇದು ತೀವ್ರತೆ ಇನ್ನ ಹೆಚ್ಚು. ಹೆಂಗಸರಲ್ಲಿ ಬಂದಾಗ ಬರೋದಕ್ಕಿನ್ನ ಗಂಡಸರಲ್ಲಿ ಬಂದಾಗ ತೀವ್ರತೆ ಹೆಚ್ಚು, ಸಿವಿಯರಿಟಿ ಹೆಚ್ಚು. ಸೊ ಹೇಗೆ ಯಾರಿಗಾದ್ರೂ ಲೂಪಸ್ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮ್ಗೆ? ಮೊದಲಿಗೆ ಜ್ವರ. ಈಗ ಜ್ವರ ಅಂದಾಗ ಸಾಮಾನ್ಯವಾಗಿ ನಾವು ಇನ್ಫೆಕ್ಷನ್ ಇಂದ ಜ್ವರ ಬರ್ತಿದೆ ಅನ್ಕೋತೀವಿ. ಬಟ್ ಯಾವಾಗ 2, 3, 4 ವಾರದಾದ್ರೂ ಜ್ವರ ನಿಲ್ಲಲ್ವೋ ಅವಾಗ ಇನ್ಫೆಕ್ಷನ್ ಅಲ್ಲದೇ ಇರುವಂತಹ ಕೆಲವು ಕಾಯಿಲೆಗಳನ್ನ ಹುಡುಕೋದಕ್ಕೋಸ್ಕರ ತಪಾಸಣೆಗಳಾಗುತ್ತೆ. ಅದರಲ್ಲಿ ಲೂಪಸ್ ಕಾಯಿಲೆ ಒಂದು. ಜೊತೆಗೆ ರ್ಯಾಶಸ್ ಅಂತ ಹೇಳಿ ಕರಿತೀವಿ, ಅಂದ್ರೆ ದಂದೆಗಳು. ರ್ಯಾಶಸ್ ಅಂದ್ರೆ ಯಾವ ತರದ್ದು? ಬಿಸಿಲಿಗೆ ಹೋದ್ರೆ ಹೆಚ್ಚು, ಅಲ್ಟ್ರಾ ವೈಲೆಟ್ ರೇಸ್, ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ಹೆಚ್ಚಾಗುವಂತದ್ದು. ಸೊ ಹಾಗಾಗಿ ಈ ಕಾಯಿಲೆಯಲ್ಲಿ ಎಲ್ಲಿ ರ್ಯಾಶಸ್ ಬರುತ್ತೆ ಅಂದ್ರೆ ಹೆಚ್ಚಾಗಿ ಮುಖದಲ್ಲಿ, ಕುತ್ತಿಗೆಯಲ್ಲಿ, ಕೈಗಳ ಮೇಲೆ, ಎಲ್ಲೆಲ್ಲಿ ಸೂರ್ಯನ ಕಿರಣಗಳು ದೇಹದ ಮೇಲೆ ಬೀಳುತ್ತೋ ಆ ಜಾಗಗಳಲ್ಲೆಲ್ಲ ಹೆಚ್ಚಾಗುತ್ತೆ. ಅದಕ್ಕೆ ಈ ಕೆನ್ನೆ ಮೇಲೆ, ಮೂಗು ಮೇಲೆ ಬಂದಾಗ ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಚಿಟ್ಟೆ ಆಕಾರದಲ್ಲಿ ಮೂಗು ಮೇಲೆ ಮತ್ತೆ ಕೆನ್ನೆ ಮೇಲೆ ಮಾತ್ರ ಇರುತ್ತೆ, ಇದನ್ನ ಬಟರ್ಫ್ಲೈ ರ್ಯಾಶ್ ಅಂತ ಹೇಳಿ ಕರಿತೀವಿ. ಅದೇ ತರ ಕೂದಲು ಉದುರುವಂತದ್ದು, ಬಾಚ್ತಾ ಇದ್ದ ಹಾಗೆ ರಾಶಿ ರಾಶಿ ಕೂದಲು ಉದುರು ಬಿಡೋದು, ಬಾಯಲ್ಲಿ ಹುಣ್ಣು, ಪದೇ ಪದೇ ಬರುವಂತ ಬಾಯಲ್ಲಿ ಹುಣ್ಣು, ಹಾಗೆ ಕೀಲುಗಳಲ್ಲಿ ನೋವು, ಹೀಗೆ ಹಲವಾರು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಈ ಕಾಯಿಲೆಯ ಅರಿವು ಯಾಕೆ ಜನರಲ್ಲಿ ಬರಬೇಕು ಅಂದ್ರೆ ಈ ಕಾಯಿಲೆ ದೇಹದ ಎಲ್ಲಾ ಭಾಗಗಳಲ್ಲಿ ಕೂಡ ಕಾಣಿಸ್ಕೋಬಹುದು. ಉದಾಹರಣೆಗೆ ಕಿಡ್ನಿಗಳಲ್ಲಿ ಕಾಣಿಸ್ಕೋಬಹುದು, ಮೂತ್ರಪಿಂಡಗಳಲ್ಲಿ, ಹೃದಯದಲ್ಲಿ, ಹಾರ್ಟ್ ಅಲ್ಲಿ ಕಾಣಿಸ್ಕೋಬಹುದು, ಶ್ವಾಸಕೋಶ, ಲಂಗ್ಸ್ ಅಲ್ಲಿ ಕಾಣಿಸ್ಕೋಬಹುದು, ಬ್ರೈನ್ ಅಲ್ಲಿ ಸ್ಟ್ರೋಕ್ ಆಗಿ ಕಾಣಿಸ್ಕೋಬಹುದು. ಈಗ ನಾವೆಲ್ಲೋ ಕೇಳಿರ್ತೀವಿ ಅವ್ರು ಯಾರಿಗೋ 25 ವರ್ಷಕ್ಕೆ ಸ್ಟ್ರೋಕ್ ಆಗೋಯ್ತಂತೆ. ಸಾಮಾನ್ಯವಾಗಿ ಅಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಟ್ರೋಕ್ ಆಗೋದು ವಯಸ್ಸಾದ ಮೇಲೆ ಸ್ಟ್ರೋಕ್ ಆಗುವಂತ ಕಾರಣಗಳಲ್ಲ, ಈ ತರದ ಕಾರಣಗಳನ್ನ ಹುಡುಕಬೇಕು. ಇದು ಎಷ್ಟು ವೈದ್ಯರುಗಳು ಕೂಡ ಗೊತ್ತಿರೋದಿಲ್ಲ, ಯಾಕೆಂದ್ರೆ ನಾವು ಕಣ್ಣಲ್ಲಿ ಏನ್ ನೋಡೋದಿಲ್ವೋ ನಮ್ಮ ಮನಸ್ಸು ಅದನ್ನ ಪರಿಗಣಿಸೋದಿಲ್ಲ.
0: ಹೇಳ್ತಾ ಇರೋದನ್ನ ನಾನು ಕೇಳಿದ್ರೆ ಈಗ ಇತ್ತೀಚಿನ ಕೆಲವು ವಿದ್ಯಮಾನಗಳ ಆಧಾರದ ಮೇಲೆ ಹೃದಯಾಘಾತಗಳು ಚಿಕ್ಕ ವಯಸ್ಸಿನವರಲ್ಲಿ ಜಾಸ್ತಿ, ವಿಶೇಷವಾಗಿ ಹದಿಹರಿಯದವರಲ್ಲಿ.
1: ಹೌದು,
0: ಈಗ ತಾವು ಹೇಳಿದಂಗೆ ಎಲ್ಲಾ ಅಂಗಗಳಿಗೂ ಕೂಡ ಈ ಇದು ಒಂದು ಕಾಯಿಲೆ ಬರಬಹುದು ಅಂತಂದಾಗ ಹೃದಯಕ್ಕೂ ಇದು ಏನಾದರೂ ಘಾಸಿಗೊಳಿಸುತ್ತಾ ಅಂತ ಸಂಶಯ ಬರುತ್ತೆ ನಮಗೆ.
1: ಹೌದು, ಖಂಡಿತ ಹೃದಯದಲ್ಲಿ ಕೂಡ ಬರುತ್ತೆ. ಆದ್ರೆ ಹೃದಯಾಘಾತ ಈಗಿನ ನಾವು ಹೆಚ್ಚಾಗಿ ನೋಡ್ತಿರೋದು ಚಿಕ್ಕ ವಯಸ್ಸುಗಳಲ್ಲಿ, ಅದಕ್ಕೂ ಇದಕ್ಕೂ ಅಷ್ಟು ಹೆಚ್ಚಾಗಿ ಕನೆಕ್ಷನ್
0: ಇಲ್ಲ.
1: ಆದ್ರೆ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯದ ಕಾಯಿಲೆ ಬಂದಾಗ ಲೂಪಸ್ ಕಾಯಿಲೆನ ಒಂದು ಕಾರಣ ಇರಬಹುದು ಅಂತ ಹೇಳಿ ಖಂಡಿತ ತಪಾಸಣೆ ಮಾಡೇ ಮಾಡಬೇಕು.
0: ಸರ್, ತಾವು ಹೇಳಿದ್ರಿ ನೋಡಿ, ಈ ಮುಖದ ಮೇಲೆ ಕಪ್ಪು ಕಪ್ಪೊಂದು ಎಲ್ಲ ಬರುತ್ತೆ ಅಂತ ಹೇಳಿ, ಅದು ಒಂಥರ ಏನೋ ಬಿಸಿಲಿಗೆ ಹಂಗಾಗತ್ತೆ ಅಂತ ಅನ್ಕೊಂಡು ಅದ್ ನಿರ್ಲಕ್ಷ್ಯ ಮಾಡಿರ್ತಾರೆ, ಮತ್ತೆ ಸಾವಕಾಶವಾಗಿ ಅದು ಸ್ವಲ್ಪ ಕಮ್ಮಿನೂ ಆಗಬಹುದು. ಅದು ಹೇಗೆ ಸರ್ ಇದು ಆಕ್ಚುಲಿ ಚಿಟ್ಟೆ ತರ ಕಾಣಿಸೋದು, ತಂತಾನೆ ಹೋಗೋ ಸಾಧ್ಯತೆನೂ ಇರುತ್ತಲ್ಲ ಸರ್, ಕೆಲವೊಬ್ಬರು ನೋಡಿದಿನೋ ಅದಕ್ಕೆ ಕೇಳಿ.
1: ಹೌದು, ಸಿ ಫೋಟೋ ಸೆನ್ಸಿಟಿವಿಟಿ ಅಂತ ಇದನ್ನ ಕರೀತೀವಿ. ಫೋಟೋ ಅಂದ್ರೆ ಲೈಟ್, ಲೈಟ್ಗೆ ಸೆನ್ಸಿಟಿವಿಟಿ. ಈಗ ತುಂಬಾ ಬೆಳ್ಳಿಗಿರೋರು ಬೀಚ್ ಕಡೆ ಹೋದ್ರು, ಬಿಸಿಲಿಗೆ ಹೋದ್ರು ಅಂದ್ರೆ ಬರೋಷ್ಟರಲ್ಲಿ ಮುಖ ಎಲ್ಲ ಕೆಂಪುಗಾಗೋಗಿರುತ್ತೆ. ಸೊ ಈ ರೀತಿ ನಾರ್ಮಲ್ ಆಗಿರೋರಲ್ಲಿ ಕೆಂಪಾಗಿರೋದು ಹೊರಟೋಗುತ್ತೆ. ಆದ್ರೆ ಕಾಯಿಲೆಗೆ ಸಂಬಂಧಪಟ್ಟಿದ್ದು ಕೆಂಪುಗೆ ರ್ಯಾಶಸ್ ಆಗಿ ಕಾಣಿಸ್ಕೊಳ್ಳುತ್ತೆ, ಅದು ಹೋಗೋದಿಲ್ಲ, ಅಷ್ಟು ಸಲೀಸಾಗಿ ಹೋಗಲ್ಲ. ಅಂಡ್ ಅದು ಒಂದೇ ಅಲ್ಲ, ಅದರ ಜೊತೆಗೆ ಕಾಯಿಲೆಯ ಬೇರೆ ಬೇರೆ ಲಕ್ಷಣಗಳು ಇರುತ್ತೆ. ಸೊ ಹಾಗಾಗಿ ಇವನ್ನೆಲ್ಲ ಕೂಡಿಸಿ ನೋಡಿದಾಗ ಇದು ಲೂಪಸ್ ಕಾಯಿಲೆ ಇರಬಹುದು ಅಂತ ಸ್ಕಿನ್ ಡಾಕ್ಟರ್ ಹತ್ರ ಹೋದಾಗ ಸ್ಕಿನ್ ಡಾಕ್ಟರ್ ಫಸ್ಟ್ ಇದು ಉಳಿಬಹುದು. ಇದೇ ಜ್ವರ ಅನ್ಕೊಂಡು ನೀವು ಫಿಸಿಷಿಯನ್ ಡಾಕ್ಟರ್ ಹತ್ರ ಹೋದಾಗ ಫಿಸಿಷಿಯನ್ ಡಾಕ್ಟರ್ ಯೋಚನೆ ಮಾಡ್ಬೇಕಾಗುತ್ತೆ. ಕೀಲ್ ನೋವು ಅಂತ ಕೀಲ್ ಡಾಕ್ಟರ್ ಹತ್ರ ಹೋದಾಗ ಯಾಕೆ ಇವರು ಕೀಲ್ ನೋವು ಇದೆ ಅಂತ ಹೇಳಿ ನೋಡೋದಕ್ಕೋಸ್ಕರ ಕೀಲ್ ಡಾಕ್ಟರ್ ಸಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇದು ಬರೀ ಜನಸಾಮಾನ್ಯರಿಗೆ ಗೊತ್ತಾಗೋ ವಿಷಯ ಅಲ್ಲ, ಎಲ್ಲ ವೈದ್ಯರಿಗೂ ಗೊತ್ತಿರಬೇಕು.
0: ಹೌದು,
1: ಆ ವೈದ್ಯರಲ್ಲಿ ಕೂಡ ಇದ್ರ ಬಗ್ಗೆ ಅರಿವಿದ್ರೆ ಇದನ್ನ ಬೇಗ ಡಯಾಗ್ನೋಸ್ ಮಾಡಬಹುದು.
0: ಸರಿ, ಎಲ್ಲಿ ಹಾಗಾದ್ರೆ ಒಬ್ಬ ಈ ರೀತಿ ಏನೋ ನೀವ್ ಹೇಳ್ತಾ ಇರೋ ಎಲ್ಲ ಲಕ್ಷಣಗಳು ಕಂಡು ಅಂತಂದ್ರೆ ಯಾವ ವೈದ್ಯರ ಹತ್ರ ಹೋಗ್ಬೇಕು ಅವರು?
1: ಸಿ ಜನರಲ್ಲಿ ಗೊತ್ತಿರೋದಿಲ್ಲ, ಯಾರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಅಂಗಗಳಿಗೆ ಏನೇನ್ ತೊಂದರೆ ಆಗುತ್ತೋ ಆ ಸ್ಪೆಷಲಿಸ್ಟ್ ಹತ್ರನೇ ಹೋಗೋದು ಜನ.
0: ಹೌದು ಹೌದು,
1: ಅವರಲ್ಲಿ ಇರೋದು ಜವಾಬ್ದಾರಿ ಏನಂದ್ರೆ ಇದನ್ನ ರೆಕಗ್ನೈಸ್ ಮಾಡಿ ಆಮೇಲೆ ಇದನ್ನ ಒಂದು ಅಂಗಾಂಗದ ತೊಂದರೆ ಅಂತ ಪರಿಗಣಿಸಬಾರದು. ಇದು ದೇಹಕ್ಕೆ ಬಂದಿರೋ ಕಾಯಿಲೆ. ಸೊ ಈ ತರದ ಆಟೋ ಇಮ್ಯೂನ್ ಡಿಸೀಸ್ ನ ಮ್ಯಾನೇಜ್ ಮಾಡುವಂತವರು ನಾವು, ಅಂದ್ರೆ ರೂಮಟಾಲಜಿಸ್ಟ್ ಅಥವಾ ಸಂಧಿವಾತ ತಜ್ಞ.
0: ಓಕೆ, ಇದು ಬಂತು ವಿಷಯ ಈಗ. ಯಾಕಂದ್ರೆ ನಾವು ನೇರವಾಗಿ ಯಾವ್ದೋ ಒಂಥರ ಸಮಸ್ಯೆಗಳು ಯಾಕೋ ನನಗೂ ಅದೇ ತರ ಅನಿಸ್ತಾ ಇದೆಯಲ್ಲ ಅಂತ ಅನ್ಸಿದ್ರೆ ನೇರವಾಗಿ ಅವರು ಸಂಧಿವಾತ ಚಿಕಿತ್ಸೆ ಕೊಡುವಂತ ವೈದ್ಯರಲ್ಲಿ ಹೋಗೋದು ವಾಸಿ.
1: ಹೌದು, ಗೊತ್ತಿದ್ರೆ ಖಂಡಿತ,
0: ಇಲ್ಲದ್ರೆ ಬೇರೆ ವೈದ್ಯರು ತಾವು ಹೇಳದಂಗೆ ರೆಫರ್ ಮಾಡಬೇಕಾಗತ್ತೆ. ಇದು ಈ ಸಮಸ್ಯೆಗೆ ಅವ್ರು ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಅವರು ಅಲ್ಲಿ ಹೋಗ್ಬೇಕಾಗತ್ತೆ ನೀವು ಅಂತ ಹೇಳಬೇಕಾಗತ್ತೆ.
1: ಸೊ ಹಾಗಾಗಿ ಕಾರ್ಯಕ್ರಮ ಕೇಳ್ತಿರೋ ಬರೀ ಶ್ರೋತೃಗಳಿಗಷ್ಟೇ ಅಲ್ಲ, ವೈದ್ಯರುಗಳಿಗೂ ಮುಖ್ಯ,
0: ಮುಖ್ಯ
1: ಅವರು ತಿಳ್ಕೊಬೇಕಾದ್ದು ಬಹಳ ಮುಖ್ಯ.
0: ಸರ್, ತಾವು ಹೇಳ್ತಾ ಇದೀರಲ್ಲ, ಈಗ ದೊಡ್ಡ ದೊಡ್ಡ ಶಹರಗಳಲ್ಲಿ ಬೆಂಗಳೂರಂತಹ ಊರಲ್ಲಿ ಸಾಕಷ್ಟು ತಜ್ಞರು ಇರ್ತಾರೆ, ಆದ್ರೆ ಸಣ್ಣ ಪುಟ್ಟ ಜಿಲ್ಲಾ ಸ್ಥಳ ಆಗಿರ್ಬೋದು ಅಥವಾ ತಾಲೂಕು ಸ್ಥಳಗಳಲ್ಲಿ ಇದು ಈ ಕಾಯಿಲೆ ಅಂದ್ರೆ ಏನು ಅಂತಾನು ಕೇಳೋ ಸಾಧ್ಯತೆಗಳು ಇರ್ತವೆ. ಅಫ್ಕೋರ್ಸ್ ವೈದ್ಯರಿಗೆ ಗೊತ್ತಿರ್ಬೋದು ನಿಜ, ಆದ್ರೆ ಇದೇನು ಸಾಮಾನ್ಯ ಬಿಡು ಅಂತ ನಿರ್ಲಕ್ಷ್ಯ ಮಾಡಿರ್ತಾರೆ. ಬೇರೆ ಕಾಯಿಲೆಗೆ ಬೇಕಾದ್ರೆ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಆದ್ರೆ ಲೂಪಸ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳು ಕಮ್ಮಿ.
1: ಖಂಡಿತ, ಇದು ಬಹಳ ಮುಖ್ಯವಾದ ಪ್ರಶ್ನೆ ನೀವು ಕೇಳಿದ್ದು. ಯಾಕಂದ್ರೆ ಇವತ್ತಿನ ದಿವಸ ಸಂಧಿವಾತ ತಜ್ಞರು ಬಹಳ ಕಡಿಮೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಹಬ್ಬಬ್ಬ ಅಂದ್ರೆ ಇಡೀ ರಾಜ್ಯಕ್ಕೆ ಒಂದು 50-60 ಜನ ಸಂಧಿವಾತ ತಜ್ಞರಿದ್ದಾರೆ ಅಷ್ಟೇ. ಉದಾಹರಣೆ ಕೊಡಬೇಕು ಅಂದ್ರೆ ನಮ್ಮ ಯಾವುದೇ ವೈದ್ಯಕೀಯ ಕಾಲೇಜುಗಳಲ್ಲಿ ಸಂಧಿವಾತ ಡಿಪಾರ್ಟ್ಮೆಂಟೇ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ, ಪ್ರೈವೇಟ್ ಕಾಲೇಜುಗಳಲ್ಲೂ ಒಂದೆರಡು ಕಡೆ ಇರಬಹುದು, ಅದು ಬಿಟ್ರೆ ಮಿಕ್ಕವರು ಎಲ್ಲರೂ ಹೊರಗಡೆನೆ ಇರೋದು, ಪ್ರೈವೇಟ್ ಪ್ರಾಕ್ಟೀಸ್ ನಲ್ಲೇ ಇರೋದು. ಯಾಕೆಂದ್ರೆ ಡಿಪಾರ್ಟ್ಮೆಂಟ್ ಇಲ್ಲ ಅಂದ್ರೆ ಹೋಗಿ ಕೆಲಸ ಮಾಡೋದು ಇಲ್ಲಿಂದ. ಸೊ ಹಾಗಾಗಿ ಪಾಲಿಸಿ ಮೇಕರ್ಸ್ಗೂ ಅವರು ಏನಾದ್ರೂ ಈ ಕಾರ್ಯಕ್ರಮ ಕೇಳ್ತಿದ್ರೆ ಇಂಥದ್ದೊಂದು ವಿಷಯಕ್ಕೆ ಎಲ್ಲಾ ದೇಶಗಳಲ್ಲೂ ಎಲ್ಲಾ ಬೇರೆ ರಾಜ್ಯಗಳಲ್ಲಿ ವಿಭಾಗಗಳಿದೆ. ಇವತ್ತು ನಾನು ಈ ವಿಷಯನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರ್ನಾಟಕ ರೂಮಟಾಲಜಿ ಅಸೋಸಿಯೇಷನ್ ಅಧ್ಯಕ್ಷ ನಾನು.
0: ಓಕೆ,
1: ಹಲವಾರು ಬಾರಿ ನಾವು ಮನವಿಗಳು ಮಾಡ್ಕೊಂಡಿದೀವಿ ಕನ್ಸರ್ನ್ಡ್ ಅಥಾರಿಟೀಸ್ಗೆ, ಇದು ಒಂದು ಮನವಿ ಆಗೋದ್ರೆ ಸಂತೋಷ.
0: ಸರ್, ಏನ್ ಗೊತ್ತಾ, ಈಗ ತಾವ್ ಹೇಳ್ತಿದ್ರೆ 40-50 ಜನ ಅಷ್ಟೇ ಇಡೀ ರಾಜ್ಯಕ್ಕೆ ಇರುವಂತಹ ಚಿಕಿತ್ಸಕರು ಇದ್ರೆ ಲೂಪಸ್ ಕಾಯಿಲೆ ಆಗಿರ್ಬೋದು ಎಷ್ಟೋ ಕಡೆ ಇರುತ್ತೆ, ಆದ್ರೆ ಬೇರೆ ಯಾವ್ದೋ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನ ಶಮನ ಮಾಡ್ತಿರ್ಬೋದು. ಆದ್ರೆ ಯಾವಾಗ ಆ ಕಾಯಿಲೆ ಇಡಿಯಾಗಿ ದೇಹ ಪಸರಿಸಿ ಅನಾಹುತ ಮಾಡುತ್ತೆ, ಅವಾಗ ಓ ಇಂಥ ವೈದ್ಯರು ಬೇಕು ನಮಗೆ ಅಂತೇಳಿ ಆಮೇಲೆ ನಾವು ಮಾತಾಡ್ತೀವಿ. ಅಷ್ಟೊತ್ತಿಗೆ ಕೂಡಲೇ ಕೈಗೆ ಡಾಕ್ಟರ್ ಸಿಗಲ್ಲ. ಹಾಗಾಗಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಇಂಥದ್ದೊಂದು ಕೋರ್ಸ್ ಬೇಕಾಗತ್ತೆ. ಯಾಕಂದ್ರೆ ಇವತ್ತು ನಿಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿನೇ ಸಣ್ಣ ಸಣ್ಣ ಸಣ್ಣ ಸಣ್ಣ ವಿಭಾಗಗಳಿಗೆ ಇಷ್ಟೆಲ್ಲ ವೈದ್ಯರು.
1: ಖಂಡಿತ ಖಂಡಿತ. ಸೊ ಇದ್ರದ್ದು ಬಹಳ ಮುಖ್ಯ ಇದು. ಯಾಕೆಂದ್ರೆ ನಮ್ಮ ಹತ್ರ ಬರೋಷ್ಟ್ರಲ್ಲಿ ಕಾಯಿಲೆ ಬಹಳ ಹೆಚ್ಚಾಗೋಗಿರುತ್ತೆ. ಸೊ ಹಾಗಾಗಿ ಸಿವಿಯರ್ ಸ್ಟೇಟ್ ಅಲ್ಲಿ ಬರ್ತಾರೆ ಬಹಳಷ್ಟು ಜನ. ಯಾವಾಗ್ಲೂ ಅರ್ಲಿ ಸ್ಟೇಜ್ ಇಸ್ ದ ಬೆಸ್ಟ್ ಸ್ಟೇಜ್ ಅಂತೀವಲ್ವಾ. ಯಾವುದೇ ಕಾಯಿಲೆ ನೀವು ತಗೊಂಡ್ರೂ ಬಹಳ ಬೇಗ ಬಂದ್ರೆ ಅದಕ್ಕೆ ಚಿಕಿತ್ಸೆ ಬೇಗ ಮಾಡಬಹುದು, ಕಮ್ಮಿ ಮಾಡಬಹುದು. ಇದನ್ನ ಇವಾಗ ಇದನ್ನು ಒಂದು ಕ್ಯಾನ್ಸರ್ ಕಾಯಿಲೆಯ ಒಂದು ಉದಾಹರಣೆ ತಗೊಂಡ್ರೆ, ಕೆಲವು ವರ್ಷಗಳ ಹಿಂದೆ ಜಿಲ್ಲಾ ತಾಲೂಕುಗಳಲ್ಲಿ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಇರ್ತಿರ್ಲಿಲ್ಲ. ಎಲ್ಲರೂ ಬೆಂಗಳೂರಿಗೆ ಮೈಸೂರಿಗೆ ಹುಬ್ಳಿ ಧಾರವಾಡ ಮೇಜರ್ ಸಿಟೀಸ್ ಬರಬೇಕಾಗಿರ್ತಿತ್ತು. ಆದ್ರೆ ಇವಾಗ ನಿಧಾನಕ್ಕೆ ಎಲ್ಲ ನಂಬರ್ಸ್ ಜಾಸ್ತಿ ಆಗ್ತಾ ಇದಾರೆ. ಅದೇ ತರ ಇದು ಕೂಡ ಅಷ್ಟೇನೆ. 20 ವರ್ಷದಿಂದ ನಾನ್ ಶುರು ಮಾಡಿದಾಗ ಕರ್ನಾಟಕಕ್ಕೆ ನಾನು 6ನೇವನು, ಆದ್ರೆ ಈಗ 50 ಜನ ಬಂದಿದ್ದಾರೆ.
0: ಅಂದ್ರೆ ಈಗ ಈ ತರ ದೊಡ್ಡ ದೊಡ್ಡ ಶಹರಗಳಿಗೆ ನುಗ್ಬೇಕಾಗತ್ತೆ, ಬೇರೆ ಕಡೆ ಸಮಸ್ಯೆ ಬಂದಿರೋರು ನಿಮ್ಮ ಹತ್ರ ಬರಬೇಕಾಗತ್ತೆ, ದೂರ ದೂರದಿಂದ ಬರಬೇಕಾಗತ್ತೆ. ಅಂದ್ರೆ ಆ ಲಕ್ಷಣಗಳನ್ನ ಆ ಭಾಗದ ವೈದ್ಯರು ಅದನ್ನ ಗುರುತಿಸಿ ಸರಿಯಾದ ಮಾರ್ಗದರ್ಶನ ಕೊಡಬೇಕಾಗತ್ತೆ. ಎಲ್ಲಿ ಹೋಗ್ಬೇಕು ಅಂತ ಅನ್ನೋದು ಮುಖ್ಯ. ಅವರಿಗೆ ಆ ರೋಗದ ರೋಗವನ್ನು ನಿರ್ಧರಿಸುವ ಸಾಮರ್ಥ್ಯ ಇರಬೇಕು, ಗೊತ್ತಿರಬೇಕಷ್ಟೇ. ಸರ್ ಲೂಪಸ್ ಇದು ಏನ್ ಸರ್ ವಿಶೇಷಣೆ ಇತರ ಹೊಸ ಹೆಸರು ಅನ್ಸತ್ತಲ್ಲ ಏನದು?
1: ಸಿ ಇದು ಲೂಪಸ್ ಅನ್ನೋದು ಒಂದು ಗ್ರೀಕ್ ಭಾಷೆಯ ಒಂದು ಪದ, ವುಲ್ಫ್ ಅಂತ. ಇದು ಏನಂದ್ರೆ ವುಲ್ಫ್ ತರ ಇದು ಇಟ್ ಬೈಟ್ಸ್ ಯು ಅಂತ ಈ ಕಾಯಿಲೆ. ಇದು ಅಷ್ಟು ಫೆರೋಷಿಯಸ್ ಆಗಿರುತ್ತೆ ಕಾಯಿಲೆ ಅನ್ನೋದಕ್ಕೆ ಹೇಳುವಂತ ಒಂದು ಪದ ಅಷ್ಟೇ. ಸೊ ಈ ರೀತಿ ಬೇರೆ ಬೇರೆ ಭಾಗಗಳಾಗಿ ಬಂದಾಗ ಇದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಸಿ ಲೂಪಸ್ ಕಾಯಿಲೆ ಪತ್ತೆ ಆದ ಕ್ಷಣಕ್ಕೆ ಎಲ್ಲರಿಗೂ ಕಿಡ್ನಿ ಪ್ರಾಬ್ಲಮ್ ಇರುತ್ತೆ, ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಅನ್ನೋದಿಲ್ಲ. ಈಗ ಹೇಗೆ ಸಕ್ಕರೆ ಕಾಯಿಲೆ ಬಂದ್ರೆ ಕೆಲವರಿಗೆ ಡಯಟ್ ಅಲ್ಲೇ ಸಕ್ಕರೆ ಕಾಯಿಲೆ ಕಮ್ಮಿ ಆಗುತ್ತೆ, ಕೆಲವರಿಗೆ 2 ಮಾತ್ರೆ ತಗೊಂಡ್ರೆ ಕಮ್ಮಿ ಆಗುತ್ತೆ, ಕೆಲವರಿಗೆ ಇನ್ಸುಲಿನ್ ಬೇಕಾಗುತ್ತೆ. ಅದೇ ತರ ಲೂಪಸ್ ಕಾಯಿಲೆ ಕೂಡ ಕೆಲವರಿಗೆ ಸಣ್ಣ 1-2 ಮಾತ್ರೆಗಳನ್ನ ಕೊಟ್ಟು ಕಂಟ್ರೋಲ್ ಮಾಡಬಹುದು, ಕೆಲವರಿಗೆ ಕೆಲವು ಇಂಜೆಕ್ಷನ್ಸ್ ಕೊಡಬೇಕಾಗ್ಬಹುದು, ಕೆಲವರಿಗೆ ಬಹಳ ದೊಡ್ಡ ದೊಡ್ಡ ಚಿಕಿತ್ಸೆಗಳನ್ನ ಮಾಡಬೇಕಾಗ್ಬಹುದು. ದೇಹದಲ್ಲಿ ಯಾವುದೇ ಭಾಗದಲ್ಲಿ ಲೂಪಸ್ ಕಾಯಿಲೆ ಬಂದ್ರೂ ಏನೋ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇವಾಗ ತಲೆ ಮೆದುಳಿಗೆ ಬಂದ್ರೆ ಸ್ಟ್ರೋಕ್ ಆಗ್ಬಹುದು, ಲಂಗ್ಸ್ ಅಲ್ಲಿ ಬಂದ್ರೆ ಉಸಿರಾಟಕ್ಕೆ ತೊಂದರೆ ಬರಬಹುದು, ನರಗಳಿಗೆ ಬಂದ್ರೆ ಕೈಕಾಲಲ್ಲಿ ಜೋಮುಗಳು ಬರಬಹುದು, ಕರುಳುಗಳಿಗೆ ಬಂದ್ರೆ ಬ್ಲೀಡಿಂಗ್ ಆಗ್ಬಹುದು ಮಲವಿಸರ್ಜನೆ ಟೈಮ್ ಅಲ್ಲಿ. ಸೊ ಹೀಗಾಗಿ ಒಂದೊಂದು ಭಾಗಗಳಿಗೆ ಬಂದಾಗ ಒಂದೊಂದು ಲಕ್ಷಣಗಳು
0: ಕಾಣಿಸುತ್ತೆ.
1: ಆದ್ರೆ ಕಿಡ್ನಿಗೆ ಬಂದಾಗ ಏನೂ ಒಂದು ಸಿಂಪ್ಟಮ್ ಇರೋದಿಲ್ಲ. ಶೇಕಡ ಲೂಪಸ್ ಪೇಷಂಟ್ಸ್ ನೆಲ್ಲ ತಗೊಂಡ್ರೆ ಇದರಲ್ಲಿ ಶೇಕಡ 60% ಅಷ್ಟು ಜನಕ್ಕೆ ಜೀವನದಲ್ಲಿ ಒಂದು ಬಾರಿ ಆದರೂ ಕಿಡ್ನಿಗೆ ಲೂಪಸ್ ತಗಲತ್ತೆ. ಇದು ಬಹಳ ದೊಡ್ಡ ಮಾಹಿತಿ. ಯಾಕೆಂದ್ರೆ 3/4 ಜನಕ್ಕೆ ಬಂದೇ ಬರುತ್ತೆ ಕಿಡ್ನಿಲಿ ತೊಂದರೆ ಅನ್ನೋದು ಒಂದು
0: ಆಯ್ತು
1: ವಿಷಯ ಇದೆ.
0: ವಯಸ್ಸಾದಂಗಾದಂಗೆ ಕಿಡ್ನಿಗೆ ಸಾಕಷ್ಟು ಸಮಸ್ಯೆ ಬರುತ್ತೆ ನಿಜ, ಆದ್ರೆ ಲೂಪಸ್ ಒಂದ್ಸಲ ಬಂದು ಹೋಗಿರ್ತದೆ,
1: ಬಂದು ಘಾಸಿ ಮಾಡುತ್ತೆ. ಅದು ವಯಸ್ಸಾದ್ಮೇಲೆಲ್ಲ, ಚಿಕ್ಕ ವಯಸ್ಸು.
0: ಓಹೋ, ಹೇಳ್ತಿದ್ರ 15-30 ಅಂದ್ರಲ್ಲ.
1: ಖಂಡಿತ ಈ ವಯಸ್ಸಿನಲ್ಲಿ ಕಿಡ್ನಿ ತೊಂದರೆ ಕಾಣಿಸ್ಕೊಂಡಾಗ ಲೂಪಸ್ಸುವೆ ಒಂದು ಕಾಯಿಲೆ ಇರಬಹುದು ಅಂತ ನೋಡ್ತೀವಿ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಸಿಂಪ್ಟಮ್ಸ್ ಬರೋದಿಲ್ಲ ಏನುವೆ, ಬರೀ BP ಹೆಚ್ಚಾಗ್ಬಹುದು ಅಷ್ಟೇನೆ. ಎರಡನೇದು ರಕ್ತ ಪರೀಕ್ಷೆ ಮಾಡಿದಾಗ ಕಿಡ್ನಿಗೆ ಸಂಬಂಧಪಟ್ಟಂತ ರಕ್ತ ಪರೀಕ್ಷೆ ಕ್ರಿಯಾಟಿನಿನ್ ಅನ್ನೋದು ಜಾಸ್ತಿ ಇರಬಹುದು. ಮತ್ತೆ ಎಲ್ಲದಕ್ಕಿಂತ ಮುಖ್ಯ ಒಂದು ಸಿಂಪಲ್ ಒಂದ ಮೂತ್ರ ಪರೀಕ್ಷೆಯಿಂದ ಗೊತ್ತಾಗ್ಬಿಡುತ್ತೆ. ಯಾಕೆಂದ್ರೆ ಮೂತ್ರ ಪರೀಕ್ಷೆಯಲ್ಲಿ ಪ್ರೋಟೀನ್ ಅಂಶ ರಕ್ತದ ಅಂಶ ಇದ್ರೆ ಅವಾಗ ಇದು ಲೂಪಸ್ಸು ಕಿಡ್ನಿಗೆ ತಗಲಿರಬಹುದು ಅನ್ನೋ ಒಂದು ಸಂಶಯ ಬಂದು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಕಿಡ್ನಿ ಬಯಾಪ್ಸಿ ಅಂತ ಹೇಳಿ ಒಂದು ಸಣ್ಣ ಪ್ರೊಸೀಜರ್ ಸ್ಕ್ಯಾನ್ ಮಾಡಿಕೊಂಡು ಕಿಡ್ನಿಯಿಂದ ಒಂದು ಸಣ್ಣ ತುಂಡನ್ನ ತಗೊಂಡು ಪರೀಕ್ಷೆ ಮಾಡಿ ಕನ್ಫರ್ಮ್ ಮಾಡ್ಕೋತೀವಿ. ಯಾಕೆಂದ್ರೆ ದೇಹದ ಯಾವುದೇ ಭಾಗಕ್ಕೆ ಲೂಪಸ್ ತಗಲದಾಗ ಹೃದಯ ಇರ್ಬೋದು, ಮೆದುಳು ಇರ್ಬೋದು, ಕಿಡ್ನಿ ಇರ್ಬೋದು, ಇದನ್ನ ಮೇಜರ್ ಆರ್ಗನ್ ಇನ್ವಾಲ್ವ್ಮೆಂಟ್ ಅಂತೀವಿ. ಯಾಕೆಂದ್ರೆ ನಾವು ಜೀವಂತವಾಗಿ ಇರೋದಕ್ಕೆ ಇವೆಲ್ಲ ಬಹಳ ಅತ್ಯವಶ್ಯಕ. ಅಂಥವಕ್ಕೆ ಟ್ರೀಟ್ಮೆಂಟ್ ಕೂಡ ಬಹಳ ಮುಖ್ಯ. ಆದ್ರೆ ಟ್ರೀಟ್ಮೆಂಟ್ ಕೂಡ ಸ್ವಲ್ಪ ದೊಡ್ಡದಾದಂತಹ ಔಷಧಿಗಳಿಂದ ಇರುತ್ತೆ. ಸೊ ಅದನ್ನ ಡಿಸೈಡ್ ಮಾಡೋದಕ್ಕೆ ಈ ಬಯೋಪ್ಸಿಯಿಂದ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ ನ ಶುರು ಮಾಡ್ತೀವಿ. ಯಾವಾಗ ಟ್ರೀಟ್ಮೆಂಟ್ ಬೇಗ ಶುರು ಮಾಡ್ತೀವೋ ಅವಾಗ ಕಿಡ್ನಿ ಕಂಪ್ಲೀಟ್ ಆಗಿ ನಾರ್ಮಲ್ ಆಗುವಂತ ಸಾಧ್ಯತೆಗಳು ಬಹಳ ಹೆಚ್ಚು.
0: ನೀವು ಬಯಾಪ್ಸಿ ಮಾಡೋದನ್ನ ಹೇಗೆ ನಿರ್ಧಾರ ಮಾಡ್ತೀರಿ?
1: ಸಿ ನಾನು ಆಗ್ಲೇ ಹೇಳದ ಹಾಗೆ ಇದು ಒಂದು ಕಾಯಿಲೆಯ ಲಕ್ಷಣ ಇಟ್ಕೊಂಡಲ್ಲ. ಜ್ವರ ಬಂದವರು, ರ್ಯಾಶಸ್ ಬಂದವರು, ರಕ್ತ ಕಣಗಳು ಒಂದಿಷ್ಟು ಜನಕ್ಕೆ ಕಮ್ಮಿ ಇರುತ್ತೆ, ಬಿಳಿ ರಕ್ತ ಕಣಗಳು, ಪ್ಲೇಟ್ಲೆಟ್ ಕಣಗಳು ಅಥವಾ ಹಿಮೋಗ್ಲೋಬಿನ್ ಇಂಥವೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ. ಇವನ್ನೆಲ್ಲ ನೋಡಿದಾಗ ಒಂದು ಡೌಟ್ ಬರುತ್ತೆ, ಲೂಪಸ್ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ANA ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಅನ್ನುವಂತ ಒಂದು ರಕ್ತ ಪರೀಕ್ಷೆ ಇದೆ, ಅದು ಎಲ್ಲ ಲ್ಯಾಬ್ ಅಲ್ಲೂ ಇದೆ. ಸೊ ಆ ರಕ್ತ ಪರೀಕ್ಷೆ ಮಾಡಿದಾಗ 90% ಲೂಪಸ್ ಕಾಯಿಲೆ ಇರೋರಿಗೆ ಅದು ಪಾಸಿಟಿವ್ ಬರುತ್ತೆ. ಅದು ನಮಗೆ ಇನಿಷಿಯಲ್ ಕ್ಲೂ ಕೊಡೋ ಒಂದು ಸಲ ಇದು ಇರಬಹುದು ಅನ್ನುವಂತ ಒಂದು ಈ ಡೈರೆಕ್ಷನ್ ಸಿಕ್ಕದ ಮೇಲೆ ಇದು ದೇಹದ ಯಾವ ಯಾವ ಭಾಗಗಳಿಗೆ ತಗಲಿದೆ ಅಂತ ಆ ಭಾಗಗಳ ಒಂದೊಂದು ಸಿಂಪ್ಟಮ್ಸ್ ನ ವಿಶ್ಲೇಷಣೆ ಮಾಡಿ ಅದಕ್ಕೆ ತಕ್ಕನಾದ ಯಾವುದು ಅವಶ್ಯಕತೆನೋ, ಯಾಕಂದ್ರೆ ಇಡೀ ದೇಹನ ನಾವು ಸ್ಕ್ಯಾನ್ ಮಾಡ್ಲಿಕ್ಕೆ ಬರೋದಿಲ್ಲ, ಎಲ್ಲದಕ್ಕೂ ಪರೀಕ್ಷೆ ಮಾಡ್ತಾ ಹೋದ್ರೆ ನಮ್ಮ ಟ್ರೀಟ್ಮೆಂಟ್ಗಿನ ತಪಾಸಣೆಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಸೊ ಹಾಗಾಗಿ ಅದನ್ನ ನೋಡಿ ಯಾವುದು ಅತ್ಯವಶ್ಯಕತೆನೋ ಅಂತದನ್ನ ಮಾತ್ರ ಪರೀಕ್ಷೆ ಮಾಡ್ತೀವಿ. ಇವಾಗ ಒಂದ್ ಮೂತ್ರ ಪರೀಕ್ಷೆಯಲ್ಲಿ ಇರ್ಬೋದು, ರಕ್ತ ಪರೀಕ್ಷೆಯಲ್ಲಿ ಇರ್ಬೋದು, ಗೊತ್ತಾದ್ರೆ ಮಾತ್ರ ಕಿಡ್ನಿಗೆ ಹೋಗ್ತೀವಿ. ಕಿಡ್ನಿದ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಕಿಡ್ನಿ ಬಿಟ್ಟು ಬಿಡ್ತೀವಿ. ಈಗ ನರದ ಪ್ರಾಬ್ಲಮ್ ಇದ್ರೆ ನರದ ಬಯಾಪ್ಸಿ ಆಗ್ಬಹುದು, ಇಲ್ಲ ಎಷ್ಟೋ ಸಲ ಬಯಾಪ್ಸಿ ಇಲ್ಲದೇನೂ ಗೊತ್ತಾಗುತ್ತೆ ನಮ್ಗೆ. ಸೊ ಹಾಗಾಗಿ ಇದೊಂದು ಕಾಂಪ್ಲಿಕೇಟೆಡ್ ಸೈಂಟಿಫಿಕ್ ಏರಿಯಾ.
0: ಸರ್, ಈಗ ಬಯಾಪ್ಸಿ ಅಂತ ಅನ್ನೋದೇ ಒಂಥರ ದೊಡ್ಡದು ಚಿಕಿತ್ಸೆ ಭಾಗ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ರು ಕೂಡ. ಗುಳಿಗೆಗಳಿಂದ ಸಾಮಾನ್ಯ ನೀವು ಫಸ್ಟ್ ಗೆ ಟ್ರೀಟ್ಮೆಂಟ್ ಕೊಡ್ತಿರಲ್ಲ, ಅದರಿಂದನೇ ಇದು ಗುಣ ಆಗಲ್ವಾ?
1: ಆಗುತ್ತೆ. ಆದ್ರೆ ಬಯಾಪ್ಸಿ ಯಾಕೆ ಮುಖ್ಯ ಅಂದ್ರೆ, ಒಂದು ಲೂಪಸ್ ಅನ್ನುವಂತ ಕಾಯಿಲೆ ಶುಗರ್ ಇದ್ದ ಹಾಗೆ ಒಂದ್ಸಲ ಬಂದ್ರೆ ಜೀವನ ಪೂರ್ತಿ ಇರುವಂತ ಕಾಯಿಲೆ. ಒಬ್ಬ ಮನುಷ್ಯನಿಗೆ ಅದಕ್ಕೊಂದು ಖಚಿತವಾದ ಸಾಕ್ಷಿ ಇದ್ರೆ
0: ಮಾತ್ರ ಹೇಳ್ತೀರಾ ನೀವು,
1: ಹೇಳಿದ್ರೆ ಉತ್ತಮ.
0: ಹೌದು,
1: ಯಾಕೆಂದ್ರೆ ಈ ಕಾಯಿಲೆ ಬಂದವರಲ್ಲಿ ಗರ್ಭಿಣಿಯಾದಾಗ ತೊಂದರೆ ಹೆಚ್ಚಾಗುತ್ತೆ. ಆದ್ರಿಂದ ಗರ್ಭಧಾರಣೆಲಾಗ್ಲಿ ಮಗು ಹುಟ್ಟಿದ ಮೇಲಾಗ್ಲಿ ನಾನಾ ಪ್ರಾಬ್ಲಮ್ಗಳು ಬರುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ನಾವು ಪ್ರೆಗ್ನೆನ್ಸಿನ ಅಲೋ ಮಾಡ್ತೀವಿ. ಸೊ ಹಾಗಾಗಿ ಖಚಿತವಾದ ಡಯಾಗ್ನೋಸಿಸ್ ಆಗುವಂತದ್ದು ಬಹಳ ಮುಖ್ಯ,
0: ವಿಶೇಷವಾಗಿ ಚಿಕ್ಕ ಹೆಣ್ಮಕ್ಕಳಲ್ಲಿ. 14 ಏನು ಶುರು ಆಗುತ್ತೆ, ಒಂಥರ ಟೀನ್ ಏಜ್ ಅಂತ ನೋಡೋಣ, ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾರೆ. ತಾವ್ ಹೇಳಿದಂಗೆ 30-40 ವರ್ಷದವರೆಗೂ ಅವರಿಗೂ ಈ ಸಮಸ್ಯೆ ಬಾಧಿಸಬಹುದು ಅಂತ ಹೇಳಿ. ಲೂಪಸ್ ಕಾಯಿಲೆ ಬಂದಿದೆ ಅಂತ ನಂತರವೇ ನೀವು ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಸರಿಪಡಿಸ್ತೀರಾ?
1: ಹೌದು.
0: ಹಾಗಾಗಿ ನಂತರ ದಿನಮಾನಗಳಲ್ಲಿ ಅವರು ಏನೇನು ಗರ್ಭಧಾರಣೆ ಮಾಡೋದು ಏನಿದೆ ಏನೇನು ಇರ್ತದೆ ಅದನ್ನೆಲ್ಲ ಮುಂದುವರಿಸಬಹುದು. ಆ ಸಮಯದಲ್ಲಿ ಗೊತ್ತಿರದೇನೆ ಈಗ ಗರ್ಭಧಾರಣೆ ಆಯಿತು ಅಂತಂದ್ರೆ ಅದರ ಪರಿಣಾಮಗಳು ಏನೇನಿರುತ್ತೆ?
1: ಹೌದು, ಎಷ್ಟೋ ಸಲ ಪ್ರೆಗ್ನೆಂಟ್ ಆದಾಗ್ಲೇ ಮೊದಲನೇ ಬಾರಿಗೆ ಇದು ಲೂಪಸ್ ಅಂತ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಲೂಪಸ್ ಕಾಯಿಲೆ ಇನ್ನೊಂದು ಲಕ್ಷಣ ಪದೇ ಪದೇ ಅಬಾರ್ಷನ್ಸ್ ಆಗುವಂಥದ್ದು. ಸೊ ಹಾಗಾಗಿ ಮೊದಲನೇ ಸಾರ್ತಿ ಬಹಳಷ್ಟು ಜನಕ್ಕಾಗುತ್ತೆ, ಎರಡನೇ ಸಲ ಅಬಾರ್ಷನ್ ಆಗುತ್ತೆ, ಮೂರನೇ ಸಲ ಅಬಾರ್ಷನ್ ಆಗುತ್ತೆ, ಕಾಯಿಲೆ ಗರ್ಭವತಿ ಆದಾಗ ಹೆಚ್ಚಾಗುತ್ತೆ. ಲೂಪಸ್ ಕಾಯಿಲೆ ಇರೋರು ಪ್ರೆಗ್ನೆಂಟ್ ಆಗಬಾರದು ಅಂತ ನಾನು ಹೇಳಲಿಲ್ಲ, ಮಗು ಆಗಬಾರದು ಅಂತ ಹೇಳಲಿಲ್ಲ. ಕಾಯಿಲೆನ ಮೊದಲು ಕಂಟ್ರೋಲ್ ಮಾಡಿ ಆ ಕಾಯಿಲೆ ಒಂದು ಕಂಟ್ರೋಲ್ ಸ್ಟೇಟ್ ಅಲ್ಲಿ ಅಟ್ಲೀಸ್ಟ್ ಒಂದು 1.5-2 ವರ್ಷ ಇರಬೇಕು ಪ್ರೆಗ್ನೆನ್ಸಿ ಬಗ್ಗೆ ಯೋಚನೆ
0: ಮಾಡಬೇಕು. ಈಗ ಕಾಯಿಲೆ ಇದೆ ಅಂತ ಗೊತ್ತಾದ ನಂತರ ಚಿಕಿತ್ಸೆ ಕೊಟ್ಬಿಟ್ಟು ಆಮೇಲೆ ಅವರು ಮುಂದಿನ ನಿರ್ಧಾರ ತಗೋತಾರೆ ದಂಪತಿಗಳು.
1: ಹೌದು,
0: ಗೊತ್ತಿರದೇನೆ ಏನಾರ ಆಯ್ತಂತಂದ್ರೆ ಆರಂಭದಲ್ಲಿ ಅದು ಲೂಪಸ್ ಇದೆ ಅಂತ ಗೊತ್ತಾಗತ್ತೆ ಅನ್ಕೋಣ. ಆಯ್ತು, ಗೊತ್ತಿರಲಿಲ್ಲ, ಪ್ರೆಗ್ನೆನ್ಸಿನೂ ಆಯ್ತು, ಲೂಪಸ್ ಅಂತ ಗೊತ್ತಾಯ್ತು, ಹೇಗೆ ಸರ್ ಚಿಕಿತ್ಸೆ ಅವಾಗ?
1: ಸೊ ಏನು ಯಾಕೆ ಇದು ಮುಖ್ಯ ಆಗುತ್ತೆ ಅಂದ್ರೆ, ಒಂದು ಗರ್ಭಧಾರಣೆ ಸ್ಥಿತಿನಲ್ಲಿ ಬರುವಂತ ಕೆಲವು ಹಾರ್ಮೋನ್ಸ್ ಇಂದ ಕಾಯಿಲೆ ಹೆಚ್ಚಾಗುತ್ತೆ. ಬಹಳಷ್ಟು ಸಲ ಆ ಪ್ರೆಗ್ನೆನ್ಸಿ ಉಳಿಯೋದಿಲ್ಲ, ಅಬಾರ್ಷನ್ ಆಗಿ ಮಧ್ಯದಲ್ಲೇ ಹೊರಟೋಗುತ್ತೆ. ಇದು ಮೊದಲನೇದು. ಎರಡನೇದು, ಹಾಗೆ ಲೂಪಸ್ ಕಾಯಿಲೆ ಹೆಚ್ಚಿದ್ರೆ ಲೂಪಸ್ ಕಾಯಿಲೆಗೆ ಕೊಡುವಂತ ಎಷ್ಟೋ ಔಷಧಿಗಳು ಗರ್ಭಧರಿಸಿರುವಂತ ಸ್ತ್ರೀಗಳಿಗೆ ಕೊಡೋ ಹಾಗಿಲ್ಲ ನಾವು. ಯಾಕೆಂದ್ರೆ ಅದು ಆ ಸ್ಥಿತಿಯಲ್ಲಿ ತಾಯಿಗೂ ಒಳ್ಳೇದಲ್ಲ, ಮಗುಗೂ
0: ಒಳ್ಳೇದಲ್ಲ.
1: ಸೊ ಹಾಗಾಗಿ ಇವೆರಡೂ ವಿಷಯಗಳಿರೋದ್ರಿಂದ ಅದಕ್ಕೆ ನಾವು ಹೇಳೋದು ಕರೆಕ್ಟ್ ಆಗಿ ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂತ ಹೇಳಿ ಹೇಳ್ತೀವಿ. ಅದನ್ನ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೇದು.
0: ಡಾಕ್ಟರ್, ತಾವು ಹೇಳ್ತಾ ಇದ್ದೀರಲ್ಲ, ಈಗ ಸಂಶಯ ಬಂದ್ಬಿಡುತ್ತೆ, ಕೆಲವು ಸಲ ಮಕ್ಕಳಾಗಿರಲ್ಲ, ಅವರಿಗೆ ಲೂಪಸ್ ಕಾಯಿಲೆಗಳು ತಗಲಿರಬಹುದಾ ಅಂತನೋಂಥದ್ದು. ಸೀದಾ ನಮ್ಗೆ ಮಕ್ಕಳಾಗ್ಲಿಲ್ಲ ಅಂತ ತಿಳ್ಕೊಂಡು ಹೋಗಿ ವೈದ್ಯರ ಕಡೆ ತಪಾಸಣೆ ಮಾಡಿಕೊಂಡು IVF ಇತ್ಯಾದಿ ಆ ಎಲ್ಲಾ ಹಂತಗಳಿಗೆ ಹೋಗೋದಕ್ಕಿಂತ ಮುಂಚೆ ಬಹುಶಃ ಲೂಪಸ್ ಕಾಯಿಲೆಯನ್ನು ಕೂಡ ಒಂದ್ಸಲ ತಪಾಸಣೆ ಮಾಡ್ಕೋಬೇಕೇನೋ ಅನ್ಸುತ್ತೆ ಕೆಲಸಲ.
1: ತಪ್ಪಿಲ್ಲ ನೀವು ಹೇಳಿದ್ರಲ್ಲಿ, ಯಾಕೆಂದ್ರೆ ನೀವು ಯಾವುದೇ ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋದಾಗ ಲೂಪಸ್ ಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳು ಗರ್ಭಧಾರಣೆಗೆ ಮುಖ್ಯ, ಆಂಟಿಫಾಸ್ಫೋಲಿಪಿಡ್ ಆಂಟಿಬಾಡಿ ಅಂತ ಹೇಳಿ ಕರಿತೀವಿ. ಸೊ ಪದೇ ಪದೇ ಪ್ರೆಗ್ನೆನ್ಸಿ ಲಾಸ್ ಆದವರಿಗೆ ಯಾವುದೇ IVF ಸೆಂಟರ್ ಹೋದ್ರೆ ಇದೆಲ್ಲ ತಪಾಸಣೆಗಳು ಆಗೇ ಆಗುತ್ತೆ. ಯಾಕೆ ಇವರಿಗೆ ಗರ್ಭ ನಿಲ್ತಾ ಇಲ್ಲ, ಇದೆಲ್ಲ ಯಾವುದು ಇಲ್ಲ ಅಂತ ಗೊತ್ತಾದಾಗ ಅಷ್ಟೇ IVF ಹೋಗ್ತಾರೆ. ಯಾಕೆಂದ್ರೆ ಕಾಯಿಲೆ ಇದ್ದಲ್ಲಿಗೆ ಮೊದಲು ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಅಂತ ನಮ್ಮ ಹತ್ರ
0: ಕಳಿಸ್ತಾರೆ. ಈಗ ರಾಜ್ಯಾದ್ಯಂತ ನಮ್ಮ ಈ ಕಾರ್ಯಕ್ರಮವನ್ನ, ಬಹುತೇಕ ನಾಡಿನಾದ್ಯಂತ ಈ ಕಾರ್ಯಕ್ರಮವನ್ನ ನಮ್ಮ ಅನೇಕ ಕೇಳುಗರು ಕೇಳ್ತಾ ಇದ್ದಾರೆ. ಅವರಿಗೆ ಈಗ ನಾವು ಬೆಂಗಳೂರಿಗೇನೆ ಈ ರೀತಿಯಾದಂತಹ ಒಂದು ಕಾಯಿಲೆ ಇದೆ ಅಂತ ಯಾರೋ ಒಬ್ಬ ವೈದ್ಯರಲ್ಲಿ ಹೇಳಿದಾಗ ಅಲ್ಲಿ ದೂರ ಹೋಗಬೇಕಾಗತ್ತ? ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಸರ್ ಚಿಕಿತ್ಸೆ ಇದೆ?
1: ಬೆಂಗಳೂರು ಒಂದೇ ಅಲ್ಲ, ನಮ್ಮ ಮೈಸೂರಲ್ಲಿ ಇದಾರೆ ವೈದ್ಯರು, ಮತ್ತೆ ಇದರಲ್ಲಿ ಹುಬ್ಳಿ ಧಾರವಾಡದಲ್ಲಿ ಇದಾರೆ, ಬೆಳಗಾವಲ್ಲಿ ಇದಾರೆ, ಗುಲ್ಬರ್ಗದಲ್ಲಿ ಇದಾರೆ, ಮಂಗಳೂರಲ್ಲಿ ಇದಾರೆ. ನಾನು ಹೇಳದ ಹಾಗೆ
0: ದೊಡ್ಡ ದೊಡ್ಡ
1: ಶಹರಗಳಲ್ಲಿ ಇದಾರೆ, ಸಣ್ಣ ಸಣ್ಣ ಕಡೆ ಇಲ್ಲ ಅಷ್ಟೇ.
0: ಈಗ ಈ ಹೆಣ್ಮಕ್ಳಿಗೆ ಎಂತ ಪಿ ಸಿ ಓಡಿ ಸಮಸ್ಯೆ ಇತ್ಯಾದಿಗಳೆಲ್ಲ ಏನೋ ಇರ್ತವೆ. ಆಮೇಲೆ ಈಗಿನ ಯುವತಿಯರಲ್ಲಿ ಕೆಲವು ಕೆಲವು ಸಮಸ್ಯೆಗಳಿವೆ. ಮದುವೆ ಆಗ್ಲಿಕ್ಕೆ ಅವ್ರು ಯಾವತ್ತೂ ರೆಡಿ ಆಗ್ತಿರಂಗಿಲ್ಲ. ಆವಾಗ ಈ ಬೇರೆ ಬೇರೆ ಕಾಯಿಲೆಗಳು ಅವ್ರನ್ನ ಕಾಡ್ತಿರಬಹುದು. ಯಾಕಂದ್ರೆ ಮದುವೆ ಆದಾಗನೇ ಪ್ರೆಗ್ನೆನ್ಸಿ ಆಗ್ಬಹುದು, ಪ್ರೆಗ್ನೆನ್ಸಿ ಆಗೋ ಟೈಮಲ್ಲೇನೆ ಈ ಲೂಪಸ್ ಇತ್ಯಾದಿ ಟೆಸ್ಟಿಂಗ್ ಎಲ್ಲ ನಡೀತದೆ. ಅವರು ಹೇಗೆ ಮುಂಜಾಗ್ರತೆ ವಹಿಸ್ಕೋಬೇಕಾಗತ್ತೆ? ಒಂಟಿಯಾಗಿ ಬದುಕಿರ್ತಾರೆ, ಮತ್ತೆ ವಯಸ್ಸು ನೋಡಿದ್ರೆ ತಾವು ಹೇಳದಂಗೆ ಸರಿಯಾಗಿ ಈ ಲೂಪಸ್ ಕಾಯಿಲೆ ತಗೊಳ್ಳುವಂತ ವಯಸ್ಸೇ ಇರುತ್ತದೆ.
1: ಒಂದು ಅರ್ಥ ಮಾಡ್ಕೋಬೇಕು, ಲೂಪಸ್ ಕಾಯಿಲೆ ಬೇರೆ ಕಾಯಿಲೆಗಳಿಗೆ ನೋಡಿದ್ರೆ ಅಷ್ಟು ಕಾಮನ್ ಅಲ್ಲ, ಅದೃಷ್ಟವಶಾತ್ ರೇರ್ ಕಾಯಿಲೆ. ಒಬ್ಬ ಫಿಸಿಷಿಯನ್ ನ ಕೇಳಿದ್ರೆ ನಿನ್ನ ಜೀವಮಾನದಲ್ಲಿ ಎಷ್ಟು ಲೂಪಸ್ ಕಾಯಿಲೆ ನೋಡಿದ್ಯಾ ನೀನು ಅಂತ ಹೆಚ್ಚು ಅಂಶಗಳಿರಲ್ಲ. ಆದ್ರೆ ನನ್ನ ತರ ಸಂಧಿವಾತ ತಜ್ಞನ ಕೇಳಿದ್ರೆ ನೀನ್ ಎಷ್ಟಪ್ಪ ನೋಡಿದ್ಯಾ ಅಂದ್ರೆ ಜೀವನ ಪೂರ್ತಿ ಅದನ್ನೇ ನೋಡ್ತಾ
0: ಇದ್ದೀನಿ.
1: ಹಾಗಾಗಿ ಇದು ಒಂದು ನೀವು ಕೇಳಿದ ಪ್ರಶ್ನೆ ಬಹಳ ಮುಖ್ಯ. ಯಾಕೆಂದ್ರೆ ಇವತ್ತಿನ ದಿನ ಹೋಲ್ ಬಾಡಿ ಚೆಕಪ್ ಅನ್ನುವಂತ ಒಂದು ಕಾನ್ಸೆಪ್ಟ್
0: ಬರ್ತಾ ಇದೆ.
1: ಬಂದಿದ್ದು ಆಟೋ ಇಮ್ಯೂನ್ ಪ್ಯಾನಲ್ ಅಂತ ಹೇಳಿ ಮಾಡ್ತಾರೆ, ಇರೋ ಬರೋ ರಕ್ತ ಪರೀಕ್ಷೆ ಎಲ್ಲ ಎಲ್ಲರ ಮೇಲೂ ಮಾಡ್ತಾರೆ. ಇದು ಬಹಳ ತಪ್ಪು. ಯಾಕೆ ಅಂದ್ರೆ ಎಷ್ಟೋ ಜನಕ್ಕೆ ಈ ಆಟೋ ಆಂಟಿಬಾಡಿ ಟೆಸ್ಟ್, ನಾನು ANE ಅಂತ ಏನ್ ಹೇಳಿದೆ, 100ರಲ್ಲಿ 10 ಜನಕ್ಕೆ ಇದು ನಾರ್ಮಲ್ ಆಗಿರೋರಿಗೆ ಕೂಡ ಪಾಸಿಟಿವ್ ಇರುತ್ತೆ. ಸೊ ಆಂಟಿಬಾಡಿ ಇದ್ದಾಕ್ಷಣಕ್ಕೆ ನಮಗೆ ಕಾಯಿಲೆ ಇದೆ ಅಂತ ಖಚಿತವಾಗಿ ಹೇಳಕ್ ಆಗಲ್ಲ. ಸುಮ್ಸುಮ್ನೆ ಆ ಕಾಯಿಲೆಯ ಲಕ್ಷಣಗಳು ಇಲ್ಲದೇ ಇದ್ರೆ ಈ ತಪಾಸಣೆಗಳನ್ನ ಮಾಡಬಾರದು. ಕಾಯಿಲೆಗೆ ತಕ್ಕ ಅನುಗುಣವಾದ ತಪಾಸಣೆಗಳು ಏನಿದೆ ಅದಷ್ಟನ್ನೇ ಮಾಡಬೇಕು.
0: ತುಂಬಾ ಸರಿಯಾಗಿ ಹೇಳಿದ್ರಿ ಡಾಕ್ಟ್ರೆ. ಸಾಮಾನ್ಯ ವೈದ್ಯರಾದವರು ತಪಾಸಣೆ ಮಾಡಿಕೊಂಡು ಮುಂದುವರಿಬೇಕು ಅಂತ ಹೇಳ್ತಾರೆ, ಆದ್ರೆ ತಾವು ಹೇಳೋದು ಬಹಳ ಸೂಕ್ತ ಅನ್ಸುತ್ತೆ. ಆಯಾ ಕಾಯಿಲೆಗೆ ಅನುಗುಣವಾಗಿ ಒಂದು ಒಬ್ಬ ವೈದ್ಯರ ಕಡೆ ಹೋದಾಗ ಅವ್ರಿಗೆ ಸಂಬಂಧಪಡುವಂತಹ ಸಮಸ್ಯೆಗೆ ಅನುಗುಣವಾಗಿ ತಪಾಸಣೆಗೆ ಅವರನ್ನ ಒಡ್ಡಬೇಕು. ವೈದ್ಯರನ್ನ ಪದೇ ಪದೇ ಬದಲಾವಣೆ ಮಾಡ್ತಾ ಹೋಗ್ತಾರೆ ಕೆಲವೊಬ್ರು. ಏನು ಟ್ರೀಟ್ಮೆಂಟ್ ಅನುಸಾರವಾಗಿ ಅವರು ಕೂಡ ಒಂದಿಷ್ಟು ಹೇಳ್ತಾರೆ, ಇನ್ನೊಬ್ಬರು ಹೇಳ್ತಾರೆ, ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ಬರೀ ಚೆಕಪ್ ಆಗತ್ತೆ.
1: ಖಂಡಿತ. ಇದು ಹೇಗೆ ನಾವು ಶಾಪಿಂಗ್ ಹೋದಾಗ ಒಂದ್ ಮಾಲ್ ಅಲ್ಲಿ ವಿಂಡೋ ಶಾಪಿಂಗ್ ತರ, ಇದು ಡಾಕ್ಟರ್ ಶಾಪಿಂಗ್ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ. ಯಾಕೆಂದ್ರೆ ಇದೇ ನೀವು ಒಬ್ಬ ರೂಮಟಾಲಜಿಸ್ಟ್ ನ ಅಮೆರಿಕದಲ್ಲೋ ಲಂಡನ್ ಅಲ್ಲೋ ನೋಡ್ಬೇಕು ಅಂದ್ರೆ 3 ತಿಂಗಳು ಕಾಯ್ಬೇಕು, ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ನಮ್ಮ ದೇಶದಲ್ಲಿ ನನ್ನನ್ನು ಇವತ್ತು ನೋಡಿದವನು ನಾಳೆ ಇನ್ನೊಬ್ಬನ್ನ ನೋಡಬಹುದು ಹೋಗಿ. ಸೊ ಹಾಗಾಗಿ ಇದು ತಪ್ಪು. ಒಬ್ಬ ವೈದ್ಯನಲ್ಲಿ ನಂಬಿಕೆ ಬೇಕು. ಈ ಒಂದು ಮುಖ್ಯವಾಗಿ ನಾನು ಹೇಳೋದು ಎಲ್ರಿಗೂ ಶ್ರೋತೃಗಳಿಗೆ ಹೇಳುವಂತ ವಿಷಯ ಏನಂದ್ರೆ, ಕಾಯಿಲೆ ಬಂದ್ರೆ ಹೆದರ್ಬೇಡಿ, ಇದಕ್ಕೆ ಚಿಕಿತ್ಸೆ ಇದೆ. ರೆಗ್ಯುಲರ್ ಆಗಿ ತಪಾಸಣೆ ಮಾಡಿ, ಏನುವೆ ಒಂದು ಕಾಯಿಲೆ ಲಕ್ಷಣಗಳು ಸಿಂಪ್ಟಮ್ಸ್ ಇರ್ಲಿಲ್ಲ ಅಂದ್ರೂ 3 ತಿಂಗಳಿಗೆ ಒಂದ್ಸಲ ಹೋಗಿ ಸಿಂಪಲ್ ಟೆಸ್ಟ್ ಮಾಡ್ತಾರೆ, ಒಂದು ಸಿಂಪಲ್ ಯೂರಿನ್ ಪರೀಕ್ಷೆ, ಒಂದು ರಕ್ತ ಪರೀಕ್ಷೆ ಮಾಡ್ತಾರೆ. ಈಗ ಹೇಗೆ ಶುಗರ್ ಪೇಷಂಟ್ಸ್ ಗೆ ಶುಗರ್ ಡಯಾಬಿಟೀಸ್ ಗೆ ಶುಗರ್ ಟೆಸ್ಟ್ ಮಾಡ್ತಾರೋ ಅದೇ ತರ ಇದಕ್ಕೆ ಕೂಡ
0: ಲೂಪಸ್ ಅನ್ನ ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು. ಅವ್ರಿಗೆ ಏನಾದ್ರೂ ಅನಿಸಿದ್ರೆ, ಈಗ ನಾವು ಕಾರ್ಯಕ್ರಮಗಳ ಮೂಲಕವಾಗಿ ಜನರಿಗೆ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದೇವೆ. ಹೀಗೆ ಒಂದು ಲೂಪಸ್ ಕಾಯಿಲೆ ಇದೆ, ಇದರಿಂದ ಈ ರೀತಿ ಎಲ್ಲ ಲಕ್ಷಣಗಳಿರುತ್ತೆ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವರಿಗೆ ಸಮಸ್ಯೆ ಬಂದಾಗ ಅಥವಾ ಅವ್ರಿಗೆ ಏನೋ ಸಮಸ್ಯೆ ಇದೆ ಅಂತ ಅನಿಸಿದ್ರೆ ಚೆಕಪ್ ಮಾಡಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ನಿರ್ಧಾರ ಮಾಡ್ಕೋಬೇಕಾಗತ್ತೆ. ತಾವ್ ಹೇಳದಂಗೆ BP ಕಾಯಿಲೆ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಥೈರಾಯ್ಡ್ ಕೆಲವು ಸಮಸ್ಯೆಗಳಾಗಿರ್ಬೋದು, ನಿರಂತರವಾಗಿ ಚಿಕಿತ್ಸೆ ತಗೊಳ್ತಾನೆ ಹೋಗುವಂತದ್ದು ಇದು ಹೊಸದಾದಂತದ್ದು. ಮತ್ತೆ ಅಷ್ಟಾಗಿ ಕೇಳದೇ ಇರುವಂತಹ ಕಾಯಿಲೆ ಬಗ್ಗೆ ನೀವು ತುಂಬಾನೇ ಸರಳವಾಗಿ ಬಹಳ ಒಳ್ಳೆ ವಿವರಣೆಯನ್ನು ಕೊಟ್ಟಿದ್ದೀರಿ. ಮತ್ತು ಯಾರು ಹೆದರುವ ಅವಶ್ಯಕತೆ ಇಲ್ಲ. ಡಾಕ್ಟರ್ಗಳು ಕಡಿಮೆ ಇರಬಹುದು, ಮತ್ತು ರೋಗ ಕಡಿಮೆ ಇರೋದ್ ಹೇಳಕ್ಕಾಗಲ್ಲ. ಹಾಗಾಗಿ ಈ ಕಾಯಿಲೆನೂ ಕೂಡ ಸಸ್ಪೆಕ್ಟ್ ಮಾಡಿದ್ರೆ, ನಿಮ್ಮ ಭಾಗದಲ್ಲಿ ಇದ್ದಂತ ಯಾವ್ದಾದ್ರು ವೈದ್ಯರು ಲೂಪಸ್ ಕಾಯಿಲೆ ಏನಾದ್ರು ಸರ್ ಇದೆ ಅಂತ ಏನಾದ್ರು ದಯವಿಟ್ಟು ಚೆಕ್ ಮಾಡ್ತೀರಾ ಅಂತಾನು ಕೇಳಬೇಕಾಗತ್ತೆ. ತಾವು ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲಾ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.
1: ನನ್ನನ್ನು ಕರೆಸಿ ಈ ಒಂದು ಅಪರೂಪದ ವಿಷಯದ ಬಗ್ಗೆ ನನ್ನನ್ನು ಕೇಳಿ ತಿಳ್ಕೊಂಡಿದ್ದಕ್ಕೆ ನಿಮಗೂ ಆಕಾಶವಾಣಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.

ಮನ್ನದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು. ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೆ, ಇವತ್ತು ನಾವು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಒಂದಾದ ಉಮಂಗ್ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್, ಈ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಾಗಿ ನಮ್ಮ ಜೊತೆಗೆ ನಿವೃತ್ತ ಬ್ಯಾಂಕ್ ಅಧಿಕಾರಿಯಾದ ಜಿತೇಂದ್ರರಾವ್ ಕುಲಕರ್ಣಿ ಅವರು ಆಗಮಿಸಿದ್ದಾರೆ. ಜಿತೇಂದ್ರರಾವ್ ಕುಲಕರ್ಣಿ ಅವರೇ, ತಮಗೆ ಆಕಾಶವಾಣಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ
2: ಜಿತೇಂದ್ರರಾವ್ ಅವರೇ, ನಮ್ಗೆ ಇವತ್ತು ಉಮಂಗ್ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತೀರಿ?
3: ನಿಶ್ಚಿತವಾಗಿ. ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್, ಇದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಉಮಂಗ್ ಎಂದು ಕರೆಯಲಾಗುತ್ತದೆ. ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಇದು. ಇದು ಉಮಂಗ್ ಅಪ್ಲಿಕೇಶನ್ ಎಂದು ಕರೆಯಲ್ಪಡುವ ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಅನ್ನು ನವೆಂಬರ್ 2017 ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ನ ಭಾಗವಾಗಿ ಪ್ರಾರಂಭಿಸಲಾಯಿತು. ಇದನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯವು ಅಭಿವೃದ್ಧಿಪಡಿಸಿದೆ. ಅಪ್ಲಿಕೇಶನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಭಾರತದ ಜನಸಂಖ್ಯೆಗೆ ಸೇವೆ ಸಲ್ಲಿಸುವ ಗುರಿಯನ್ನು ಹೊಂದಿದೆ ಮತ್ತು ಒಂದೇ ವೇದಿಕೆಯಲ್ಲಿ ಅನೇಕ ಸರ್ಕಾರಿ ಸೇವೆಗಳಿಗೆ ಪ್ರವೇಶವನ್ನು ಸುಗಮಗೊಳಿಸುತ್ತದೆ. ಇದು 13 ದೇಶದ ವಿವಿಧ ಭಾಷೆಗಳಲ್ಲಿ ಲಭ್ಯವಿದೆ ಮತ್ತು 2000 ಹೆಚ್ಚು ಸೇವೆಗಳನ್ನು ಇದು ಸರ್ಕಾರಿ ಸೇವೆಗಳನ್ನು ಒದಗಿಸುತ್ತದೆ.
2: ಈ ಉಮಂಗ್ ಯೋಜನೆಯಲ್ಲಿ ಯಾವ ಸಂಗತಿಗಳನ್ನು ಸೇರಿಸಿರ್ತಾರೆ?
3: ಉಮಂಗ್ ಅಪ್ಲಿಕೇಶನ್ ಕುರಿತು ಈ ಕೆಲವು ಪ್ರಮುಖ ಸಂಗತಿಗಳು ಏನೆಂದರೆ, ಈ ಸದ್ಯಕ್ಕೆ 2039 ಸೇವೆಗಳು ಈ ಅಪ್ಲಿಕೇಶನ್ ಅಲ್ಲಿ ಲಭ್ಯವಿದೆ. ಈಗಾಗಲೇ ನಾನು ಹೇಳಿದೆ, 2000 ಹೆಚ್ಚು ಸೇವೆಗಳು ಇದೆ. ಇವತ್ತಿನವರೆಗೆ 2039 ಸೇವೆಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ ಮತ್ತು ದೇಶದ 13 ಭಾಷೆಗಳಲ್ಲಿ ಇದು ಲಭ್ಯವಿದೆ. ಡಿಜಿಲಾಕರ್ ನಿಂದ ಆಧಾರ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮತ್ತು ವಾಹನ ನೋಂದಣಿ ಸೇರಿದ ದಾಖಲೆಗಳನ್ನು ಒಂದೇ ಅಂಗಡಿಯಿಂದ, ಇದು ಅಂದರೆ ಡಿಜಿಲಾಕರ್ ಈ ಆಪ್ನಿಂದ ತೆಗೆದುಕೊಳ್ಳುತ್ತದೆ. ಅದೇ ಅಪ್ಲಿಕೇಶನ್ನಲ್ಲಿ ಅಪ್ಲಿಕೇಶನ್ ಸ್ಥಿತಿ ಮತ್ತು ಮಾಸಿಕ ಬಿಲ್ಗಳನ್ನು, ವಿಮೆಗಳನ್ನು ಇತ್ಯಾದಿಗಳ ಸಂಪೂರ್ಣ ವಹಿವಾಟುಗಳನ್ನು ಟ್ರ್ಯಾಕ್ ಮಾಡಲಾಗಿದೆ. ಗ್ರಾಹಕರ ಬೆಂಬಲ, ಲೈವ್ ಚಾಟ್, ಅಧಿಸೂಚನೆಗಳು ಮತ್ತು ಪ್ರತಿಕ್ರಿಯೆಯೊಂದಿಗೆ ಶ್ರೀಮಂತ ಗ್ರಾಹಕ ಅನುಭವ ಕೂಡ ಈ ಆಪ್ ಮುಖಾಂತರ ನಿಮಗೆ ಸಿಗಲಾಗುತ್ತದೆ. ಇದು USA, UAE, ಕೆನಡಾ, ನ್ಯೂಜಿಲ್ಯಾಂಡ್, ಸಿಂಗಾಪುರ್, ಆಸ್ಟ್ರೇಲಿಯಾ, ನೆದರ್ಲ್ಯಾಂಡ್ ಮತ್ತು ಯುನೈಟೆಡ್ ಕಿಂಗ್ಡಮ್ಗಳಂತಹ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ಆವೃತ್ತಿಯನ್ನು ಸಹ ಹೊಂದಿದೆ.
2: ಜಿತೇಂದ್ರ ಅವರೇ, ಈ ಉಮಂಗ್ ಯೋಜನೆಯಲ್ಲಿ ಯಾವ್ಯಾವ ಸೇವೆಗಳು ನಮಗೆ ಸಿಗುತ್ತವೆ?
3: ಈ ಉಮಂಗ್ ಅಪ್ಲಿಕೇಶನ್ ಅಲ್ಲಿ 373 ಕೇಂದ್ರ ಸರ್ಕಾರಿ ಸೇವೆಗಳು, 497 ರಾಜ್ಯ ಸರ್ಕಾರಿ ಸೇವೆಗಳು ಮತ್ತು 1179 ಯುಟಿಲಿಟಿ ಬಿಲ್ ಪಾವತಿ ಸೇವೆಗಳನ್ನು ಒಳಗೊಂಡಂತೆ 2039 ಸೇವೆಗಳನ್ನು ನೀಡುತ್ತದೆ. ರೈತರು, ಮಹಿಳೆಯರು ಮತ್ತು ಮಕ್ಕಳು, ವಿದ್ಯಾರ್ಥಿಗಳು, ಆರೋಗ್ಯ, ಸಂಸ್ಕೃತಿ, ಹಣಕಾಸು, ಸಾರಿಗೆ, ಉಪಯುಕ್ತತೆ ಇತ್ಯಾದಿ ವರ್ಗಗಳಿಂದ ಆಯ್ಕೆ ಮಾಡಲು ಅಪ್ಲಿಕೇಶನ್ ಬಳಕೆದಾರರಿಂದ ಒದಗಿಸುತ್ತದೆ. ಕೆಲವು ಸೇವೆಗಳು ನಿಮಗೆ ಹೇಳಬೇಕೆಂದರೆ, ಪಾಸ್ಪೋರ್ಟ್ ಸೇವಾ, ಬಳಕೆದಾರರು ಪಾಸ್ಪೋರ್ಟ್ಗಾಗಿ ಅರ್ಜಿ ಸಲ್ಲಿಸಬಹುದು, ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು, ಲಭ್ಯತೆ ಮತ್ತು ಪಾಸ್ಪೋರ್ಟ್ ಕೇಂದ್ರವನ್ನು ವೀಕ್ಷಿಸಬಹುದು. ಇದು ಶುಲ್ಕವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಡಾಕ್ಯುಮೆಂಟ್ ಸಂಬಂಧಿತ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸಾಮಾನ್ಯ ಸೇವೆಗಳು, ಫೋನ್ ಸಂಖ್ಯೆ ಮತ್ತು ಉಮಂಗ್ ಆಪ್ ಅನ್ನು ಆಧಾರ್ಗೆ ಲಿಂಕ್ ಮಾಡಿದ್ದರೆ ಒಬ್ಬರು ಭೌತಿಕವಾಗಿ ಕಚೇರಿಗೆ ಭೇಟಿ ನೀಡದೆ ಉಮಂಗ್ ಅಪ್ಲಿಕೇಶನ್ನಿಂದ PF ಅನ್ನು ಹಿಂಪಡೆಯಬಹುದು. ಈ ಸೇವೆಯು ಕ್ರೈಮ್ಗಳನ್ನು ಸಂಗ್ರಹಿಸಲು ಮತ್ತು PF ಬ್ಯಾಲೆನ್ಸ್ ಮತ್ತು ಪಾಸ್ಬುಕ್ ಅನ್ನು ಪರಿಶೀಲಿಸಲು ನಮಗೆ ಅನುಮತಿಸುತ್ತದೆ. ಆದಾಯ ತೆರಿಗೆಯನ್ನು ಪಾವತಿಸಿ ಅಪ್ಲಿಕೇಶನ್ ಮೂಲಕ ಆದಾಯ ತೆರಿಗೆಯನ್ನು ಫೈಲ್ ಮಾಡಿ ಮತ್ತು ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ. ಪ್ಯಾನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿ ಸ್ಥಿತಿ, ಅರ್ಹತೆ ಮತ್ತು ಸಬ್ಸಿಡಿಯನ್ನು ಲೆಕ್ಕ ಹಾಕಿ. ಈ ತರದ್ದು ಸಾಕಷ್ಟು ಸೌಲಭ್ಯಗಳು ಇದೆ. ಹಾಗೆ ರೈತರಿಗಾಗಿ ಬೆಳೆ ವಿಮೆ ಮತ್ತು ವ್ಯಾಪಾರ, ರೈತರು ಉತ್ತಮ ಬೆಲೆಗಳು ಬೆಳೆಗಳನ್ನು ಖರೀದಿಸಬಹುದು ಮತ್ತು ಮಾರಾಟ ಮಾಡಬಹುದು ಮತ್ತು ಬೆಳೆ ವಿಮೆ ಮಾಡಬಹುದು. ಅವರು ಆಪ್ನಲ್ಲಿ ಬೀಜಗಳು, ರಸಗೊಬ್ಬರಗಳು, ಕೃಷಿ ಯಂತ್ರೋಪಕರಣಗಳು ಇತ್ಯಾದಿಗಳನ್ನು ವ್ಯಾಪಾರಿಗಳನ್ನು ಸಹ ಹುಡುಕಬಹುದು. ಹೀಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಕೂಡ ಇದರಲ್ಲಿ ಸೇವೆಗಳು ಲಭ್ಯವಿವೆ. DGO ಸೇವಾ, ಇದು ಪ್ರೊಫೈಲ್ಗಳನ್ನು ರಚಿಸಲು ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಸಂಬಂಧಿತ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಸಾರ್ವಜನಿಕ ಕುಂದುಕೊರತೆಗಳು ಉಮಂಗ್ ಅಪ್ಲಿಕೇಶನ್ ಮೂಲಕ ಬಳಕೆದಾರರು ಗ್ರಾಹಕ ವೇದಿಕೆಗಳು ಮತ್ತು ರಾಷ್ಟ ನಿರ್ಮಾಣ ಚರ್ಚಾ ವೇದಿಕೆಗಳು ಮತ್ತು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರವನ್ನು ಸಂಪರ್ಕಿಸಬಹುದು. ಉಮಂಗ್ನಲ್ಲಿ ಇರುವ ಇತರ ಸೇವೆಗಳು ವಲಸೆ ಸೇವೆಗಳು, ಕೇಂದ್ರ ವಿದ್ಯಾಲಯದಲ್ಲಿ ಪ್ರವೇಶಗಳು, ಕೃಷಿ ಸಲಹಾ ಸೇವೆಗಳು, ಹವಾಮಾನ ನವೀಕರಣಗಳು ಇತ್ಯಾದಿಯಾಗಿದೆ.
2: ಉಮಂಗ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಹೇಗೆ ಮಾಡಬೇಕು ಮತ್ತು ಅದನ್ನು ಹೆಂಗೆ ಅಳವಡಿಸಿಕೊಳ್ಬೇಕು ಈ ಬಗ್ಗೆ ಮಾಹಿತಿ ಮಾಡಿಕೊಡಿ.
3: ಉಮಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಬಹಳ ಸುಲಭ. ಅದು ಆಂಡ್ರಾಯ್ಡ್ ಬಳಕೆದಾರರಿಗೆ ಅಪ್ಲಿಕೇಶನ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಬಹುದು. ಐಒಎಸ್ ಬಳಕೆದಾರರಿಗೆ ಆಪಲ್ ಸ್ಟೋರ್ನಲ್ಲಿ ಈ ಅಪ್ಲಿಕೇಶನ್ ಲಭ್ಯವಿದೆ, ಅದನ್ನು ಡೌನ್ಲೋಡ್ ಮಾಡಬಹುದು. ಈ ಅಪ್ಲಿಕೇಶನ್ ಹೇಗೆ ಬಳಸುವುದೆಂದರೆ, ಮೊಬೈಲ್ ಸಂಖ್ಯೆ, ಹೆಸರು ಮತ್ತು ವಯಸ್ಸಿನಂತಹ ನಿಮ್ಮ ವಿವರಗಳನ್ನು ಅದರಲ್ಲಿ ನಮೂದಿಸಬೇಕು. ನಿಮ್ಮ ಆಧಾರ್ ಕಾರ್ಡ್ ಅನ್ನು ಲಿಂಕ್ ಮಾಡಬೇಕು. ಇದು ಕಡ್ಡಾಯವಾಗಿಲ್ಲ, ಆದರೂ ಲಿಂಕ್ ಮಾಡಿದರೆ ಸೌಲಭ್ಯಗಳನ್ನು ಜಾಸ್ತಿಯಾಗಿ ಪಡೆಯಬಹುದು ಮತ್ತು ಒಂದು ಅಂಕಿಅಂಶಗಳನ್ನು ಗುರುತು ಮಾಡಲಿಕ್ಕೂ ಇದು ಸಹಾಯವಾಗುತ್ತದೆ ಅಂತ ಹೇಳಬಹುದು. ನಿಮ್ಮ ಆದ್ಯತೆಯ ಭಾಷೆಯನ್ನು ಆರಿಸಬೇಕು. ಈಗಾಗಲೇ ಹೇಳಿದಂತ 13 ಭಾಷೆಗಳಲ್ಲಿ ಒಂದನ್ನು, ನಿಮಗೆ ಅಗತ್ಯವಿರುವ ಸೇವೆಗಳನ್ನು ಇದರಲ್ಲಿ ಆಯ್ಕೆ ಮಾಡಬೇಕು. ಅಗತ್ಯವಿದ್ದರೆ ಹುಡುಕಾಟ ವೈಶಿಷ್ಟ್ಯದ ಮೂಲಕ ಸೇವೆಗಳಿಗಾಗಿ ಹುಡುಕಬಹುದು.
2: ಈ ಉಮಂಗ್ ಅಪ್ಲಿಕೇಶನ್ ಅನ್ನ ಹೆಂಗೆ ಹೊಂದಿಸಬೇಕು ಮತ್ತೆ ಇದರ ವೈಶಿಷ್ಟ್ಯತೆ ಏನು ಈ ಬಗ್ಗೆ ತಿಳಿಸಿ.
3: ಉಮಂಗ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿ ಮತ್ತು ಹೊಸ ಬಳಕೆದಾರ ಮೇಲೆ ಟ್ಯಾಪ್ ಮಾಡಬೇಕು. ಇದನ್ನು ನೋಂದಾಯಿಸಲು ಮತ್ತು ಮುಂದುವರಿಯಲು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಮೇಲೆ ಒಂದು ಓಟಿಪಿ ಬರುತ್ತದೆ, ಅದರ ಮೂಲಕ ಮೊಬೈಲ್ ಸಂಖ್ಯೆಯನ್ನು ಪರಿಶೀಲಿಸಬೇಕು, ಅಂದರೆ ವೆರಿಫೈಡ್ ಅಂತ ಹೇಳಲಾಗುತ್ತದೆ. ಆತರ ಎಂ ಪಿನ್ ಅನ್ನು ಹೊಂದಿಸಬೇಕು. ಪಿನ್ ಅನ್ನು ಖಚಿತಪಡಿಸಲು ಇನ್ನೊಂದ್ಸಲ ಅದನ್ನು ಮರುಪರಿಶೀಲಿಸಿ ಖಚಿತಪಡಿಸಲು ಮುಂದುವರಿಯಬೇಕು. ಹಾಗೆ ಭದ್ರತಾ ಪ್ರಶ್ನೆಗೆ ಉತ್ತರಿಸಬೇಕು ಮತ್ತು ಮುಂದುವರಿಸಿ. ನೀವು ಲಿಂಕ್ ಮಾಡಲು ಬಯಸಿದರೆ ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ. ಇಲ್ಲದಿದ್ದರೆ ವಿವರಗಳನ್ನು ಬಿಟ್ಟು ಬಿಡಿ ಮತ್ತು ಅದನ್ನು ಉಳಿಸಿ, ಅಂದರೆ ಸೇವ್ ಮಾಡಿ ಮುಂದೆ ಹೋಗಬೇಕು. ಹಾಗೆ ಒಬ್ಬರು ಆಧಾರ್ ಕಾರ್ಡ್ ಅನ್ನು ಉಮಂಗ್ ಅಪ್ಲಿಕೇಶನ್ಗೆ ಲಿಂಕ್ ಮಾಡಿದರೆ ಅದನ್ನು ಇ-ಕೆ-ವೈ-ಸಿ ಪ್ರತಿಕ್ರಿಯೆಯನ್ನು ಪೂರ್ಣಗೊಳಿಸಲು ಬಳಸಲಾಗುತ್ತದೆ. ಇಮೇಲ್ ಸಂದರ್ಭದಲ್ಲಿ ನೋಂದಾಯಿತ ಇಮೇಲ್ ಐಡಿಗೆ ಪರಿಶೀಲನೆ ಲಿಂಕ್ ಅನ್ನು ಕಳುಹಿಸಲಾಗುತ್ತದೆ. ಹಾಗೆ ಈ ಉಮಂಗ್ ನ ವೈಶಿಷ್ಟ್ಯತೆಗಳು ಏನೆಂದರೆ, ಅಪ್ಲಿಕೇಶನ್ ಸಾಂಪ್ರದಾಯಿಕ ಆಚರಣೆಗಳಿಗೆ ತಡೆರಹಿತ ಮತ್ತು ಜಗಳಮುಕ್ತ ಪರಿಹಾರವನ್ನು ಒದಗಿಸುತ್ತದೆ. ಅಪ್ಲಿಕೇಶನ್ ದೇಶದ ನಾಗರಿಕವನ್ನು ಡಿಜಿಟಲ್ ಶಿಫ್ಟ್ ಮಾಡಲು ತಳ್ಳುವ ಗುರಿಯನ್ನು ಹೊಂದಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇವೆಗಳ ಹೊರತಾಗಿ ಅಪ್ಲಿಕೇಶನ್ ಬಳಕೆದಾರರಿಗೆ ಯುಟಿಲಿಟಿ ಬಿಲ್ಗಳನ್ನು ಪಾವತಿಸಲು ಮತ್ತು ಪ್ರಮಾಣ ಪತ್ರಗಳು ಮತ್ತು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಲು ಅನುಮತಿಸುತ್ತದೆ. ಇದು ಡಿಜಿ ಲಾಕರ್, ಭಾರತ ಪಾವತಿಗಳು ಮತ್ತು ಆಧಾರ್ ಅನ್ನು ಒಳಗೊಂಡಿದೆ. ಅಪ್ಲಿಕೇಶನ್ ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನ್ ಮಾಡಲು ಮತ್ತು ಅಪ್ಲೋಡ್ ಮಾಡಲು ಅಪ್ಲಿಕೇಶನ್ ಸ್ಕ್ಯಾನರ್ ಅನ್ನು ಒದಗಿಸುತ್ತದೆ. ಉಮಂಗ್ ಅಪ್ಲಿಕೇಶನ್ ನೀಡುವ ಇತರ ಸೇವೆಗಳನ್ನು ಹೀಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಇನ್ನೂ ಸಾಕಷ್ಟು ಅಪ್ಲಿಕೇಶನ್ ಮಾಹಿತಿಗಳು ಆ ಉಮಂಗ್ ಆಪ್ನಲ್ಲಿ ಪಡೆಯಬಹುದು.
2: ಆಯ್ತು ಜಿತೇಂದ್ರ ಅವರೇ, ಹೊಸ ಯುಗದ ಆಡಳಿತಕ್ಕಾಗಿ ಏಕೀಕೃತ ಮೊಬೈಲ್ ಅಪ್ಲಿಕೇಶನ್ ಉಮಂಗ್ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ, ಧನ್ಯವಾದಗಳು.
1: ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ? ಹಲ್ಲುಜ್ತಾ ಇದೀನಿ ಕಣಮ್ಮ. ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
1: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಿಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲಿಸು.
4: ಹೋ ಕಣಕ, ಹಂಗೆ ಮಾಡ್ತೀನಿ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಎಲ್ಲಾ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮನೆಯಿಂದ ಹೊರಗೆ ಹೋಗಬೇಕಾದರೆ ಸಾಧ್ಯವಾದಷ್ಟು ಕುಡಿಯುವ ನೀರು ಕೊಂಡೊಯ್ಯುವಂತೆ ಸಲಹೆ ನೀಡಿದ್ದಾರೆ.

0: ಮಾಡಬೇಕು ಹಾಗೂ ಹೆಚ್ಚು ಹೆಚ್ಚು ನೀರು ಸೇವಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಗರಿಷ್ಠ ಉಷ್ಣಾಂಶ 43-45 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿದ್ದು ಭಾರತೀಯ ಹವಾಮಾನ ಇಲಾಖೆ ಬಿಸಿಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಅಲ್ಲದೆ ಹರಿಯಾಣ, ಚಂಡೀಗಢ, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ವಿದರ್ಭಗಳಲ್ಲೂ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ಮುನ್ಸೂಚನೆ ನೀಡಿದೆ. 2026 ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭವಾಗಿದ್ದು ಈ ವರ್ಷದ ಘೋಷವಾಕ್ಯ ವಯೋಸಹಜ ಆರೋಗ್ಯಕ್ಕಾಗಿ ಯೋಗ ಎಂಬುದಾಗಿದೆ. ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಖಜುರಾಹೋದಲ್ಲಿಂದು ನಡೆದ ಪೂರ್ವಭಾವಿ ಯೋಗ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ಭಾಗವಹಿಸಿದ್ದರು. ಈ ವೇಳೆ ಅವರು ವಯೋಸಹಜ ಸಮಯದಲ್ಲಿ ದೈಹಿಕ ಸದೃಢತೆ ಕಾಯ್ದುಕೊಳ್ಳಲು ನಿಯಮಿತವಾಗಿ ಯೋಗಾಭ್ಯಾಸವನ್ನು ರೂಢಿಸಿಕೊಳ್ಳುವ ಅಗತ್ಯವಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿರುವ ಯೋಗ ಜಾಗತಿಕ ಚಳುವಳಿಯಾಗಿ ರೂಪುಗೊಂಡಿದೆ. 2014 ಪ್ರಧಾನಿ ನರೇಂದ್ರ ಮೋದಿ ಅವರ ಮನವಿಯಂತೆ ವಿಶ್ವಸಂಸ್ಥೆ ಜೂನ್ 21 ಅಂತಾರಾಷ್ಟೀಯ ಯೋಗ ದಿನವೆಂದು ಘೋಷಿಸಿತು. ಈ ವರ್ಷದ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದಲ್ಲಿ ನಡೆಯಲಿದೆ ಎಂದು ಆಯುಷ್ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಿಂಧುತ್ವವನ್ನು ಸುಪ್ರೀಂಕೋರ್ಟ್ ಎತ್ತಿ ಹಿಡಿದಿದೆ. ಎಸ್ಐಆರ್ ಪ್ರಶ್ನಿಸಿ ಸಲ್ಲಿಸಿದ್ದ ಹಲವು ಅರ್ಜಿಗಳ ಕುರಿತು ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನಂತರ ಕಾಯ್ದಿರಿಸಿದ್ದ ತೀರ್ಪನ್ನು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಅವರಿದ್ದ ನ್ಯಾಯಪೀಠ ಪ್ರಕಟಿಸಿದೆ. ನ್ಯಾಯ ಹಾಗೂ ಮುಕ್ತ ಚುನಾವಣೆಗಳನ್ನು ನಡೆಸಲು ಆಯೋಗ ತನಗೆ ಸಾಂವಿಧಾನಿಕವಾಗಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಕೈಗೊಂಡಿರುವುದು ಸರಿಯಿದೆ. ಪರಿಷ್ಕರಣೆ ಕಾರ್ಯ ಕೈಗೊಳ್ಳಲು ಆಯೋಗಕ್ಕೆ ಎಲ್ಲಾ ರೀತಿಯ ಅಧಿಕಾರವಿದ್ದು ಎಸ್ಐಆರ್ನಿಂದ ಯಾವುದೇ ಕಾನೂನು ಉಲ್ಲಂಘನೆಯಾಗಿಲ್ಲ ಎಂದು ನ್ಯಾಯಾಲಯ ಆದೇಶಿಸಿದೆ. ಚುನಾವಣಾ ಆಯೋಗ ಸಂವಿಧಾನದ 326ನೇ ಕಲಂಅಡಿ ಲಭ್ಯವಿರುವ ಅಧಿಕಾರವನ್ನು ಬಳಸಿ ಹಾಗೂ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಮತ್ತು ಅದರಡಿ ರೂಪಿಸಲಾಗಿರುವ ನಿಯಮಗಳ ಅನ್ವಯ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯ ಎಸ್ಐಆರ್ ಅನ್ನು ಅರ್ಜಿದಾರರು ಪ್ರಶ್ನಿಸಿದ್ದರು. ದೇಶದಲ್ಲಿ ಈವರೆಗೆ ಯಾವುದೇ ಎಬೋಲಾ ವೈರಾಣು ಸೋಂಕು ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಆಫ್ರಿಕಾದ ಕೆಲವು ರಾಷ್ಟಗಳಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಆ ಕುರಿತು ನಿಕಟ ನಿಗಾ ಇಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಇತ್ತೀಚೆಗೆ ಉಗಾಂಡ, ಆಫ್ರಿಕಾ ರಾಷ್ಟಗಳ ಪ್ರವಾಸ ಕೈಗೊಂಡವರಲ್ಲಿ ಮೈಕೈ ನೋವು ಮತ್ತಿತರ ಲಕ್ಷಣಗಳು ಕಂಡುಬಂದಿದ್ದವು. ಅವರನ್ನು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ನಿಗಾದಲ್ಲಿ ಇಟ್ಟು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅವರ ರಕ್ತದ ಮಾದರಿಯನ್ನು ಸಂಗ್ರಹಿಸಿ ರಾಷ್ಟೀಯ ವೈರಾಣು ಸಂಸ್ಥೆಯ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು. ಆ ವರದಿಯಲ್ಲಿ ಎಬೋಲಾ ಸೋಂಕು ಪತ್ತೆಯಾಗಿಲ್ಲ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಆದರೂ ಸಹ ಎಲ್ಲಾ ರಾಜ್ಯಗಳಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮಾರ್ಗಸೂಚಿಯಂತೆ ಎಲ್ಲಾ ಅಗತ್ಯ ಸಾರ್ವಜನಿಕ ಆರೋಗ್ಯ ಶಿಷ್ಟಾಚಾರ ಹಾಗೂ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಆರೋಗ್ಯ ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಳನುಸುಳುವಿಕೆ ಮತ್ತು ಇನ್ನಿತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ಆಗುತ್ತಿರುವ ಪರಿಣಾಮಗಳ ಬಗ್ಗೆ ಅಧ್ಯಯನ ನಡೆಸಲು ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ನೀಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಪಿ ನಾಲೇಕ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದ್ದು ಅದರಲ್ಲಿ ಗಣತಿ ಆಯುಕ್ತರು ಹಾಗೂ ಮಾಜಿ ಐಎಎಸ್ ಅಧಿಕಾರಿ ದುರ್ಗಾಶಂಕರ್ ಮಿಶ್ರಾ, ಐಪಿಎಸ್ ಅಧಿಕಾರಿ ಬಾಲಾ ಶ್ರೀವಾತ್ಸವ, ಆರ್ಥಿಕ ತಜ್ಞರಾದ ಡಾ ಶಮಿಕಾ ರವಿ ಅವರನ್ನು ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಒಳನುಸುಳುವಿಕೆ ಮತ್ತು ಇತರ ಕಾರಣಗಳಿಂದಾಗಿ ಜನಸಂಖ್ಯೆಯ ಮೇಲೆ ವ್ಯಾಪಕ ಪರಿಣಾಮಗಳಾಗುತ್ತಿದ್ದು ಇದು ದೇಶಕ್ಕೆ ಪ್ರಸ್ತುತ ಮತ್ತು ಭವಿಷ್ಯದ ಅತಿದೊಡ್ಡ ಸವಾಲಾಗಿದೆ.

ಜನಸಂಖ್ಯೆಯ ಬದಲಾವಣೆ ವಿಚಾರ ಕೇವಲ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ರಾಷ್ಟೀಯ ಭದ್ರತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸಾಮಾಜಿಕ ವ್ಯವಸ್ಥೆಯ ಬದಲಾವಣೆ ಮತ್ತು ಬುಡಕಟ್ಟು ಸಮಾಜಗಳ ಸಂರಕ್ಷಣೆಯೂ ಒಳಗೊಂಡಿದೆ ಎಂದು ಅಮಿತ್ ಶಾ ಹೇಳಿದ್ದಾರೆ. ಇಂದು ದೇಶದ ಮೊದಲ ಪ್ರಧಾನಿ ದಿವಂಗತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ. ಅದರ ಅಂಗವಾಗಿ ದೇಶಾದ್ಯಂತ ಅವರನ್ನು ಸ್ಮರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ದೆಹಲಿಯ ಶಾಂತಿವನದಲ್ಲಿ ನಡೆದ 62ನೇ ಪುಣ್ಯಸ್ಮರಣೆಯಲ್ಲಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ನಾಯಕ ಹಾಗೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೆಹರು ಅವರ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದರು. ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದಲ್ಲಿ ಬಳಸಲಾದ ಆನ್ಸ್ಕ್ರೀನ್ ಮಾರ್ಕಿಂಗ್ ಪದ್ದತಿಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂದು ಕೇಂದ್ರ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿಬಿಎಸ್ಇ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನದ ಬಗ್ಗೆ ಹಲವು ಅಂಶಗಳು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಸಿಬಿಎಸ್ಇ ಈ ಸ್ಪಷ್ಟನೆ ನೀಡಿದ್ದು, ಸದೃಢ ಕುಂದುಕೊರತೆ ನಿವಾರಣಾ ವ್ಯವಸ್ಥೆಯೊಂದಿಗೆ ಮೌಲ್ಯಮಾಪನದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹೊಸ ಪದ್ದತಿಯನ್ನು ಅನುಸರಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷತೆ ಹಾಗೂ ಎಲ್ಲಾ ಭದ್ರತಾ ಕ್ರಮಗಳನ್ನು ಖಾತರಿಪಡಿಸಲಾಗಿದೆ ಎಂದು ಸಿಬಿಎಸ್ಇ ತಿಳಿಸಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕೆನಡಾದ ತಮ್ಮ ಸಹವರ್ತಿ ಮಣಿಂದರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡುಮೇಜಿನ ಸಭೆಯ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ವೇಳೆ ಮಾತನಾಡಿದ ಪಿಯೂಷ್ ಗೋಯಲ್, ಕೆನಡಾದ ಮುಂಚೂಣಿ ಪಿಂಚಣಿ ನಿಧಿ ಹಾಗೂ ಸಾಂಸ್ಥಿಕ ಹೂಡಿಕೆದಾರರು ಮತ್ತು ಕೆನಡಾ ಭಾರತ ವಾಣಿಜ್ಯ ಮಂಡಳಿಯ ಸದಸ್ಯರು ಪಾಲುದಾರರೊಂದಿಗೆ ವಿಸ್ತೃತ ಮಾತುಕತೆ ನಡೆಸಲಾಯಿತು ಎಂದು ಹೇಳಿದರು. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ನ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಮೊದಲ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ವಿರುದ್ದ ಗೆಲುವು ಸಾಧಿಸಿ ಸತತ ಎರಡನೇ ಬಾರಿಗೆ ಫೈನಲ್ ತಲುಪಿದೆ. ಸಿಂಗಾಪುರ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಪಿವಿ ಸಿಂಧು, ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಹಲವೆಡೆ ತಾಪಮಾನ ಹೆಚ್ಚಳ ಹಿನ್ನೆಲೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಗೆ ದಿನಗಣನೆ ಆರಂಭ. ವಯೋಸಹಜ ಆರೋಗ್ಯಕ್ಕೆ ಯೋಗ ಈ ವರ್ಷದ ಘೋಷವಾಕ್ಯ. ಕೇಂದ್ರ ಚುನಾವಣಾ ಆಯೋಗ ಕೈಗೊಂಡಿರುವ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಸಿಂಧುತ್ವವನ್ನು ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್. ದೇಶದಲ್ಲಿ ಈವರೆಗೆ ಎಬೋಲಾ ವೈರಾಣು ಸೋಂಕು ಪ್ರಕರಣ ದೃಢಪಟ್ಟಿಲ್ಲ, ಆರೋಗ್ಯ ಸಚಿವಾಲಯ ಸ್ಪಷ್ಟನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ಸನ್ರೈಸರ್ಸ್ ಹೈದರಾಬಾದ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

ಈಗ ಊರ್ ಹತ್ರಕ್ ಬಂದೈತೆ, ಗಾಡಿ ನಿಲ್ಸು ಅಂತ ಹೇಳ ಕನಕ.

0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಜನುಮದ ಜೋಡಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ
1: ಆಕಾಶವಾಣಿ
2: ಬಿಪಿಯನ್ನು ಬದಿಗಿರಿಸಿ
1: ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ.
2: ಉದರವ ಮರೆತು ಮೆಣಸು
1: ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ, ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ.
2: ಸಕ್ಕರೆಯ ಸರಿಸಿ ಸವಿಯುವ
3: ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರ ಮುಕುಂದರಾವ್ ಮಾಡುವ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ, ನೋವು ಮತ್ತು ಕಿರಿಕಿರಿ ಅನುಭವಿಸೋದು ಹಲವಾರು ಜನರಲ್ಲಿ ಕಾಣಿಸ್ತಾ ಇದೆ. ಅತಿಯಾದ ದೇಹದ ಉಷ್ಣತೆ, ನಿರ್ಜಲೀಕರಣ ಅಥವಾ ಮೂತ್ರನಾಳದ ಸಣ್ಣ ಸೋಂಕಿನಿಂದ ಉರಿ ಮೂತ್ರದ ಸಮಸ್ಯೆ ಬರುತ್ತೆ. ಉರಿ ಮೂತ್ರವನ್ನ ನಿವಾರಿಸಿ ದೇಹಕ್ಕೆ ತಂಪು ನೀಡುವ ಅತ್ಯುತ್ತಮ ಮನೆಮದ್ದುಗಳೆಂದರೆ ಎಳನೀರು ಮತ್ತು ಕೊತ್ತಂಬರಿ ಬೀಜದ ನೀರು. ಇವೆರಡೂ ಸಹ ದೇಹದ ಉಷ್ಣತೆಯನ್ನ ಇಳಿಸಲು ಸಹಾಯ ಮಾಡುತ್ತೆ. ಈಗ ನಮಗೆ ಬೇಕಾಗಿರೋದು ಒಂದು ಎಳನೀರು ಅಥವಾ ಒಂದು ಚಮಚ ಕೊತ್ತಂಬರಿ ಬೀಜಗಳು, ಅಂದರೆ ಧನಿಯಾ ಬೀಜ. ಮೂತ್ರದಲ್ಲಿ ಉರಿ ಬಂದಾಗ ತಕ್ಷಣ ಎಳನೀರು ಕುಡಿಯುವುದು ಅತ್ಯುತ್ತಮ. ಎಳನೀರು ನೈಸರ್ಗಿಕ ಲವಣಾಂಶಗಳು ಮತ್ತು ಖನಿಜಗಳನ್ನ ಹೊಂದಿರುತ್ತೆ. ಇದು ದೇಹದ ಆಂತರಿಕ ಉಷ್ಣತೆಯನ್ನ ತ್ವರಿತವಾಗಿ ಕಡಿಮೆ ಮಾಡುತ್ತೆ. ಅಲ್ಲದೆ ಎಳನೀರು ಡೈಯುರೆಟಿಕ್ ಕೆಲಸ ಮಾಡಿ ಮೂತ್ರದ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಹೀಗಾಗಿ ಮೂತ್ರನಾಳದಲ್ಲಿರುವಂತಹ ವಿಷಕಾರಿ ಅಂಶಗಳು ಮತ್ತು ಬ್ಯಾಕ್ಟೀರಿಯಾಗಳು ಹೊರಹಾಕಲ್ಪಡುತ್ತೆ. ದಿನಕ್ಕೆ 2-3 ಎಳನೀರುಗಳನ್ನ ಕುಡಿಯೋದ್ರಿಂದ ಉತ್ತಮ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಉರಿ ಮೂತ್ರದ ನಿವಾರಣೆಗೆ ಮತ್ತೊಂದು ಉತ್ತಮ ಮನೆಮದ್ದೆಂದರೆ ಕೊತ್ತಂಬರಿ ಬೀಜದ ನೀರು. ಹೌದು, ಒಂದು ಚಮಚ ಕೊತ್ತಂಬರಿ ಬೀಜಗಳನ್ನ ರಾತ್ರಿ ಒಂದು ಲೋಟ ನೀರಿನಲ್ಲಿ ನೆನೆಸಿಡಿ. ಬೆಳಿಗ್ಗೆ ಈ ನೀರನ್ನ ಸೋಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ. ಕೊತ್ತಂಬರಿ ಬೀಜಗಳು ದೇಹಕ್ಕೆ ತಂಪು ನೀಡಿ ಮೂತ್ರದ ಆಸಿಡ್ಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಇದರಿಂದ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿ ಮತ್ತು ನೋವು ಕಡಿಮೆಯಾಗುತ್ತೆ. ಈ ಸಮಸ್ಯೆ ಬಂದಾಗ ಸಾಕಷ್ಟು ನೀರು ಕುಡಿಯುವುದು ಅತೀ ಮುಖ್ಯ. ಹೆಚ್ಚು ಮಸಾಲೆಯುಕ್ತ, ಕರಿದ ಮತ್ತು ಎಣ್ಣೆಯುಕ್ತ ಆಹಾರಗಳನ್ನ ಸಂಪೂರ್ಣವಾಗಿ ತ್ಯಜಿಸಿ. ಉರಿ ಮೂತ್ರದ ಸಮಸ್ಯೆ ಇರುವಾಗ ಮಜ್ಜಿಗೆ, ನಿಂಬೆ ಪಾನಕದಂತಹ ತಂಪು ನೀಡುವ ಪಾನೀಯಗಳನ್ನ ಆಗಾಗ ಸೇವಿಸಿ. ವೈಯಕ್ತಿಕ ಶುಚಿತ್ವವನ್ನ ಕಾಪಾಡಿಕೊಳ್ಳೋದ್ರಿಂದ ಸೋಂಕು ಹರಡುವುದನ್ನ ತಡೆಯಬಹುದು. ಸ್ನೇಹಿತರೆ, ನಿಮಗೂ ಕೂಡ ತಿಳಿದಿದೆ ಅಲ್ವಾ, ಮೂತ್ರಕೋಶದ ಸಮಸ್ಯೆಗಳನ್ನ ನಾವು ಬಾರದಂತೆ ಸುಲಭವಾಗಿನೇ ತಡೆಯಬಹುದು. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ನಾವು ಮತ್ತೆ ಭೇಟಿಯಾಗುವವರೆಗೂ ನೀವ್ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ, ನಮಸ್ಕಾರ.
4: ಪ್ರೀತಿಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ನಾವೆಲ್ಲರೂ ಬಿಸಿಲು ಕಾಲದಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುವುದು ಅತಿ ಅವಶ್ಯ. ದೇಹವು ಉಷ್ಣತೆಯಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಒಂದು ಖಾದ್ಯವನ್ನ ಮಾಡಿಕೊಳ್ಳುವ ಮೂಲಕ ದೇಹಕ್ಕೆ ತಂಪನ್ನ ನೀಡಬಹುದು. ಅದೇ ಸಬ್ಬಕ್ಕಿ ಹಾಗೂ ಗಂಜಿ ಎಳನೀರಿನ ಪಾಯಸ. ಬೇಕಾಗುವ ಪದಾರ್ಥಗಳು: ನೆನೆಸಿದ ಸಬ್ಬಕ್ಕಿ ಒಂದು ಬಟ್ಟಲು, ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಅರ್ಧ ಬಟ್ಟಲು, ಪೇಪರ್ ಗಂಜಿಗಿಂತ ಸ್ವಲ್ಪ ದಪ್ಪನೆಯ ಎಳನೀರು ಒಂದು, ಏಲಕ್ಕಿ ಎರಡು, ನಾಟಿ ಹಸುವಿನ ಹಾಲು ಒಂದು ಅಥವಾ ಎರಡು ಬಟ್ಟಲು, ಸ್ವಲ್ಪ ನೀರು. ಸಬ್ಬಕ್ಕಿ ಹಾಗೂ ಗಂಜಿ ಎಳನೀರಿನ ಪಾಯಸ ಮಾಡುವ ವಿಧಾನ: ಮೊದಲಿಗೆ ನೆನೆಸಿದ ಸಬ್ಬಕ್ಕಿಯನ್ನು ಬೇಯಿಸಿಕೊಳ್ಳಿ. ಇದಕ್ಕೆ ಒಂದು ಅಥವಾ ಎರಡು ಲೋಟ ಹಾಲು ಸೇರಿಸಿ ಅರ್ಧ ಬಟ್ಟಲು ಕಲ್ಲು ಸಕ್ಕರೆ, ಬೆಲ್ಲ ಹಾಗೂ ನೀರನ್ನ ಸೇರಿಸಿ ಒಂದು ಕುದಿ ಕುದಿಸಿರಿ. ಇದಕ್ಕೆ ಏಲಕ್ಕಿಯನ್ನ ಕುಟ್ಟಿ ಹಾಕಿ. ಇದು ಸಂಪೂರ್ಣ ತಣ್ಣಗಾದ ಮೇಲೆ ಗಂಜಿ ತುಂಬಿದ ಎಳನೀರನ್ನು ಇದಕ್ಕೆ ಸೇರಿಸಿ. ಪೇಪರ್ ಗಂಜಿಯ ಕೊಬ್ಬರಿಯನ್ನ ಸಣ್ಣದಾಗಿ ಚೌಕಾಕಾರವಾಗಿ ಕತ್ತರಿಸಿ ಇದರಲ್ಲಿ ಹಾಕಿ. ಇದನ್ನ ಮಣ್ಣಿನ ಮಡಕೆಯಲ್ಲಿ ಮಾಡಿದರೆ ರುಚಿ ಹೆಚ್ಚು. ಈಗಾಗಲೇ ತಯಾರಿಸಿದ ಸಬ್ಬಕ್ಕಿ ಗಂಜಿ ಎಳನೀರಿನ ಪಾಯಸವನ್ನು ಲೋಟ ಅಥವಾ ಬಟ್ಟಲಲ್ಲಿ ಹಾಕಿಕೊಂಡು ಸೇವಿಸಬಹುದು. ಇದರಿಂದ ಕಣ್ಣು ಹೊಟ್ಟೆ ಪಾದ ನೆತ್ತಿ ಉರಿಯನ್ನ ಕಡಿಮೆ ಮಾಡಿಕೊಳ್ಳಬಹುದು. ಬೇಸಿಗೆ ಕಾಲದಲ್ಲಿ ಮಾಡಬಹುದಾದ ಕಡಿಮೆ ಪದಾರ್ಥವುಳ್ಳ ಬೇಗನೆ ಮಾಡಬಹುದಾದ ಪಾಯಸ ಇದಾಗಿದೆ. ನೀವು ಕೂಡ ಈ ಪಾಯಸವನ್ನ ತಯಾರಿಸಿ ಟೇಸ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನ ಆಕಾಶವಾಣಿ ಭದ್ರಾವತಿ @gmail.com ತಿಳಿಸಿ. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಧನ್ಯವಾದಗಳು.
2: ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ.
1: ಇದುವರೆಗೂ ಅಡುಗೆ ಆರೋಗ್ಯ ಮನೆ ಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ.
2: ಸರಿಸಿ ಸವಿಯುವ
1: ಮನೆ ಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ, ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಾಲು ಜೇನು ಚಿತ್ರದ ಗೀತೆ.

0: ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿ ಎಲ್ಲಾ ವದಂತಿಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಅವರೊಂದಿಗಿನ ಉಪಹಾರ ಸಭೆಯನ್ನು ಉಪಮುಖ್ಯಮಂತ್ರಿ ಅವರ ಕಚೇರಿ ದೃಢಪಡಿಸಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪ್ರಸ್ತುತ ದೆಹಲಿಯಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಭೆಯ ಬಳಿಕ ಉಭಯ ನಾಯಕರು ಪತ್ರಿಕಾಗೋಷ್ಠಿ ನಡೆಸಿ ನಾಯಕತ್ವ ಬದಲಾವಣೆ ಕುರಿತಂತೆ ಇರುವ ಊಹಾಪೋಹಗಳಿಗೆ ಸ್ಪಷ್ಟನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಆರಂಭವಾಗಿದ್ದು ಕರ್ನಾಟಕದಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭ್ರಷ್ಟಾಚಾರದಲ್ಲಿ ಮುಳುಗಿರುವ ರಾಜ್ಯದ ಆಡಳಿತವನ್ನು ಬದಲಾಯಿಸಲು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದೆ ಎಂದು ದೂರಿದ್ದಾರೆ. ಆಧುನಿಕ ಭಾರತದ ನಿರ್ಮಾಣದಲ್ಲಿ ನೆಹರು ಅವರ ಪಾತ್ರ ಬಹುದೊಡ್ಡದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ ಅಂಗವಾಗಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ನೆಹರು ಅವರು ದೇಶದ ಮೊದಲ ಪ್ರಧಾನಿಗಳಾಗಿ 17 ವರ್ಷಗಳ ಕಾಲ ಜನರ ಸೇವೆ ಮಾಡಿದ್ದಾರೆ. ಮಿಶ್ರ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಿ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ, ಶಿಕ್ಷಣ, ಸಹಕಾರ ಕ್ಷೇತ್ರಗಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಕಾರಣರಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಂಚವಾರ್ಷಿಕ ಯೋಜನೆಗಳನ್ನು ರೂಪಿಸಿ ದೇಶದ ಪ್ರಗತಿಯನ್ನು ವೈಜ್ಞಾನಿಕವಾಗಿ ಸಾಧಿಸುವ ಪ್ರಯತ್ನ ಮಾಡಿದ್ದ ನೆಹರು ಅವರ ಹಾದಿಯಲ್ಲಿ ನಡೆಯುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ವರದಿಯಾಗಿದ್ದ ಶಂಕಿತ ಎಬೋಲಾ ಪ್ರಕರಣದ ಪ್ರಯೋಗಾಲಯ ತಪಾಸಣಾ ವರದಿ ಬಂದಿದ್ದು ಸಂಪೂರ್ಣವಾಗಿ ನೆಗೆಟಿವ್ ಆಗಿದೆ. ಆ ವ್ಯಕ್ತಿಗೆ ಯಾವುದೇ ಸೋಂಕು ಇಲ್ಲ ಎಂದು ಆರೋಗ್ಯ ಇಲಾಖೆ ತಜ್ಞ ವೈದ್ಯರು ಖಚಿತಪಡಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಶಂಕೆ ವ್ಯಕ್ತವಾದ ತಕ್ಷಣವೇ ಇಲಾಖೆಯು ಸಾರ್ವಜನಿಕ ಆರೋಗ್ಯ ಮಾರ್ಗಸೂಚಿಗಳನ್ವಯ ಅತ್ಯಂತ ಕಟ್ಟುನಿಟ್ಟಾದ ಕ್ರಮ ಕೈಗೊಂಡಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹವಾಮಾನ ಬದಲಾವಣೆ, ನಗರೀಕರಣ, ಅಂತರ್ಜಲ ಕುಸಿತ ಹಾಗೂ ಮೂಲಸೌಕರ್ಯಗಳ ಮೇಲಿನ ಒತ್ತಡದಂತಹ ಭವಿಷ್ಯದ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಕೃತಕ ಬುದ್ದಿಮತ್ತೆ, ಡಿಜಿಟಲ್ ತಂತ್ರಜ್ಞಾನಗಳು ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಜಲಮಂಡಳಿ ಆಯೋಜಿಸಿದ್ದ ರಾಷ್ಟೀಯ ಎಐ ಮತ್ತು ಡಿಜಿಟಲ್ ವಾಟರ್ ಶೃಂಗಸಭೆ 2026 ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು, ಮಂಗಳೂರು, ಮೈಸೂರು, ಧಾರವಾಡ ನಗರಗಳಲ್ಲಿ ನೀರಿನ ಮೇಲಿನ ಒತ್ತಡ ಹೆಚ್ಚಾಗುತ್ತಿದೆ. ಇಂತಹ ಸಂದರ್ಭಗಳಲ್ಲಿ ತಂತ್ರಜ್ಞಾನ ಆಧಾರಿತ ಆಡಳಿತ ವ್ಯವಸ್ಥೆಗಳು ಅತ್ಯಗತ್ಯವಾಗಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮಪ್ರಸಾದ್ ಮನೋಹರ್ ಮಾತನಾಡಿ, ಬೆಂಗಳೂರಿನ ವಿಸ್ತಾರ ಮತ್ತು ಸಂಕೀರ್ಣತೆಯು ಸಾಂಪ್ರದಾಯಿಕ ನಿರ್ವಹಣಾ ಕಾರ್ಯಾಚರಣೆಗಳಿಂದ ಮುನ್ಸೂಚಕ ಮತ್ತು ಬುದ್ದಿವಂತ ನಿರ್ವಹಣಾ ವ್ಯವಸ್ಥೆಗಳತ್ತ ಬದಲಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜಲಮಂಡಳಿಯ ಎಐ ಚಾಲಿತ ಎನರ್ಜಿ ಆಪ್ಟಿಮೈಸೇಷನ್ ಪಂಪ್ಗಳಿಂದ ವಾರ್ಷಿಕವಾಗಿ ಪೋಲಾಗುತ್ತಿದ್ದ ಸುಮಾರು 42 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಲು ನೆರವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಆರ್ಥಿಕ ತಜ್ಞ ನವೀನ್ ಕುಮಾರ್, ಪ್ರಧಾನಿ ಮೋದಿ ಅವರು ಆಡಳಿತಕ್ಕೆ ಬಂದ ಬಳಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯುವುದು ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲ್ ಬ್ಯಾಂಕ್ಗಳ ಮೂಲಕ ಖಾತೆ ತೆರೆಯುವುದು ಸುಲಭವಾಗಿದ್ದು ಜನರು ವ್ಯವಹಾರಿಕವಾಗಿ ಹೆಚ್ಚು ಹೆಚ್ಚು ಭಾಗಿಯಾಗುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೆಳಸ್ತರದ ಮಹಿಳೆಯರು ಇಂದು ಷೇರು ಮಾರುಕಟ್ಟೆಯಲ್ಲೂ ತೊಡಗಿಕೊಳ್ಳುವುದು ಅತ್ಯುತ್ತಮ ಬೆಳವಣಿಗೆ ಎಂದು ತಿಳಿಸಿದ್ದಾರೆ.
4: ನಾವು ಗಮನಿಸ್ತಾ ಇದ್ರೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಂದ್ರೆ ಅಂದ್ರೆ ಹಲವಾರು ದಿನಗಳು ತಗೋತಾ ಇದ್ದಿದ್ರು, ಇವಾಗ ಕೇವಲ ಕೆಲವೇ ನಿಮಿಷ

0: ಭವಿಷ್ಯಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ನೀವು ಮಾಡಬಹುದು. ಇದರಿಂದ ಏನಾಗಿದೆ ಅಂತ ಅಂದ್ರೆ ಬಿಸ್ನೆಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಜನರ ಸಂಖ್ಯೆ ಹೆಚ್ಚಾಗಿದೆ. ಪಾರದರ್ಶಕತೆ ತರೋದ್ರ ಮೂಲಕ ಡಿಜಿಟೈಸೇಷನ್ ಇಂದ ಎಲ್ಲರಿಗೂ ಮುಕ್ತವಾದಂತಹ ಅವಕಾಶ ಸಿಗ್ತಾ ಇದೆ. ಜನರಿಗೆ ಮಾರುಕಟ್ಟೆ ಮೇಲೆ ವಿಶ್ವಾಸ ಹೆಚ್ಚಾಗಿ 22 ಮಿಲಿಯನ್ ಅಷ್ಟು ಇದ್ದಂತಹ ಹೂಡಿಕೆದಾರರು ಡಿಮ್ಯಾಟ್ ಅಕೌಂಟ್ ಈಗ 260 ಆಲ್ಮೋಸ್ಟ್ 10-12 ಹೆಚ್ಚು ಜನ ಈಗ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಕೆಳಸ್ತರದಲ್ಲಿ ಇರುವಂತಹ ಮಹಿಳೆಯರು ಜನರು 100 ರೂಪಾಯಿ ಕೂಡ SIP ಮಾಡುವಂತ ಒಂದು ಅವಕಾಶ ಇವತ್ತು ಎಲ್ರಿಗೂ ಸಿಕ್ಕಿದೆ.
1: ಹಾವೇರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 3.28 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿದ್ದು ಜಿಲ್ಲೆಯ ಬೇಡಿಕೆಗೆ ತಕ್ಕಂತೆ ಗೊಬ್ಬರಗಳ ಪೂರೈಕೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಜಂಟಿ ಕಾರ್ಯನಿರ್ದೇಶಕ ಕೆ ಮಲ್ಲಿಕಾರ್ಜುನ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರೈತರು ಆತಂಕ ಪಡುವ ಅಗತ್ಯವಿಲ್ಲವೆಂದು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಈವರೆಗೆ 82,598 ಮೆಟ್ರಿಕ್ ಟನ್ ಗೊಬ್ಬರ ದಾಸ್ತಾನಿದ್ದು ಇದರಲ್ಲಿ 41,517 ಮೆಟ್ರಿಕ್ ಟನ್ ಗೊಬ್ಬರ ಈಗಾಗಲೇ ಮಾರಾಟವಾಗಿದೆ. 41,070 ಮೆಟ್ರಿಕ್ ಟನ್ ಗೊಬ್ಬರ ಮಾರಾಟವಾಗದೆ ಉಳಿದಿದೆ ಎಂದು ಹೇಳಿದ್ದಾರೆ. ಎಲ್ಲಿಯಾದರೂ ಅಕ್ರಮ ದಾಸ್ತಾನು ಕಂಡುಬಂದರೆ ಅಂತಹ ಮಾರಾಟಗಾರರ ಪರವಾನಗಿಯನ್ನು ಶಾಶ್ವತವಾಗಿ ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದ್ದು ಮನೆಗಳಲ್ಲಿ ಹಸಿ ಕಸ ಒಣಕಸ ವಿಂಗಡಣೆ ಮಾಡಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ 2026 ಹೊಸ ನಿಯಮಗಳ ಅನ್ವಯ ಹಸಿ ಕಸ ಒಣಕಸ ವಿಶೇಷ ತ್ಯಾಜ್ಯ ಡೈಪರ್ ತ್ಯಾಜ್ಯವಾಗಿ 4 ರೀತಿಯ ವಿಲೇವಾರಿ ಭಾಗಗಳಾಗಿ ರೂಪಿಸಲಾಗಿದ್ದು ಸಾರ್ವಜನಿಕರಲ್ಲಿ 2026 ನಿಯಮಗಳ ಕುರಿತು ಅರಿವು ಮೂಡಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಎಲ್ಲದಕ್ಕೂ ನಾಳೆ ಉತ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ. ವರಿಷ್ಠರ ಯಾವುದೇ ನಿರ್ಧಾರಕ್ಕೆ ತಾವು ಬದ್ಧ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಮುಖ್ಯಮಂತ್ರಿ ರಾಜೀನಾಮೆ ನೀಡಿದರೆ ರಾಜ್ಯದಲ್ಲಿ ಅವಧಿಪೂರ್ವ ಚುನಾವಣೆ ನಿಶ್ಚಿತ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಪುಣ್ಯಸ್ಮರಣೆ, ನೆಹರು ಕೊಡುಗೆ ಸ್ಮರಿಸಿದ ಮುಖ್ಯಮಂತ್ರಿ. ರಾಜ್ಯದಲ್ಲಿ ಕೃತಕ ಬುದ್ದಿಮತ್ತೆ ಆಧಾರಿತ ಜಲ ಆಡಳಿತಕ್ಕೆ ಸರ್ಕಾರ ಒತ್ತು, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
2: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದ್ರೆ ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ರತ್ನಮಾಲಾ ಪ್ರಕಾಶ್ ಹಾಡಿರುವ ನಿರ್ಮಲಾ ಸಿ ಎಲಿಗಾರ್ ಅವರ ರಚನೆ.

0: ಆತ್ಮೀಯ ಕೇಳುಗರೆ, ಇದೀಗ ಸಮಯ 3 ಗಂಟೆ. ಇನ್ನು ಮುಂದೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು FM 101.4 ಕಿಲೋಹರ್ಟ್ಸ್ಗಳ ಅಂತರ್ಜಾಲದಲ್ಲಿ ತಾವು ಕೇಳಬಹುದು. ಸಂಜೆ 5:30 FM 103.5 ಮತ್ತು 101.4 ಕಿಲೋಹರ್ಟ್ಸ್ ಮತ್ತು ಮೀಡಿಯಂ ವೇವ್ ತರಂಗಾಂತರ 675 ಮೆಗಾಹರ್ಟ್ಸ್ಗಳ ಅಂತರ್ಜಾಲದಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಆತ್ಮೀಯ ಕೇಳಿದರೆ, ಈಗ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 0828220074. ಕರೆ ಮಾಡಿ ನಿಮ್ಮ ಇಷ್ಟದ ಚಿತ್ರಗೀತೆಗಳನ್ನು ತಾವು ಕೇಳಬಹುದು. ಹಲೋ ಹಲೋ. ಓಕೆ, ಆರಂಭದಲ್ಲಿ ಯಾಕೋ ಕರೆ ಕಟ್ ಆಯ್ತು, ಯಾರ್ದು ಏನು ಗೊತ್ತೇ ಆಗ್ಲಿಲ್ಲ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಮೇಘಾನಂದ.
1: ಹೌದು ಸರ್,
0: ಮೇಘಾನಂದ ಅವರೇ ಹೇಳಿ, ಯಾವ ಚಿತ್ರಗೀತೆ ತಮ್ಗೆ ಇಷ್ಟ?
1: ಸರ್, ನನ್ನ ನ್ಯಾಯ ಎಲ್ಲಿದೆ ಫಿಲಂ ಇಂದ ಶಂಕ ಇದು ದ್ವಾರಕೀಶ್ ಆಡಿರುವ ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ.
0: ಸದ್ಯದ ಪರಿಸ್ಥಿತಿನಲ್ಲಿ ನ್ಯಾಯ ಎಲ್ಲಿ ಅಡಗಿಕೊಳ್ತಿದೆ ಅಂತ ನನಗೂ ಗೊತ್ತಾಗ್ತಿಲ್ವಲ್ಲ
1: ಸರ್. ಎಲ್ಲಿ ಧರ್ಮ ನೀತಿ ಎಲ್ಲಿದೆಯೋ ಅಲ್ಲಿ ನ್ಯಾಯ ಇರುತ್ತೆ ಸರ್.
0: ಖಂಡಿತನಾ?
1: ಹೌದು ಹೌದು, ನೋಡಕ್ ನೋಡು.
0: ಓಕೆ, ಸದ್ಯದ ಪರಿಸ್ಥಿತಿನಲ್ಲಿ ಅದು ಇದೆ ಅಂತ ಅನಿಸ್ತಾ ಇದೆಯಾ?
1: ಇದೆ ಸರ್, ಅಂದ್ರೆ ಸ್ವಲ್ಪ ಮಕ್ಕಳಲ್ಲಿ ಪೋಷಕರು ಪ್ರಭಾವ ಬೀರಿಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ಚೆನ್ನಾಗಿರುತ್ತೆ. ಅಲ್ಪ ಸ್ವಲ್ಪ ಸರ್, 50-50.
0: ಓಕೆ, ಈ ಫಿಲ್ಮ್ ನೋಡಿದಿರ ತಾವು?
1: ಹೌದು ಸರ್, ನೋಡಿದೇನೆ ಸರ್.
0: ಎಷ್ಟು ವಯಸ್ಸು ನಿಮಗಾಗ?
1: ಅವಾಗೆಲ್ಲ 20-21 ವರ್ಷ ಸರ್.
0: ಇದ್ರ ಮುಂದೆ ನಾನು ಏನು ಕೇಳಲ್ಲ, ಯಾಕೆಂದ್ರೆ ನೀವು ನಗ್ತಾ ಇದ್ದೀರಿ, ನಂಗೆ ಗೊತ್ತಾಯ್ತು ಯಾಕೆ ನಗ್ತಿದ್ದೀರಿ ಅಂತ.
1: ಓಕೆ ಸರ್,
0: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಕೇಳಿ ನಿಮ್ಮ ಹಾಡು.
1: ಥ್ಯಾಂಕ್ ಯು.

0: ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ, ಹೇಳಿ, ಯಾರು ಮಾತಾಡುದು?
1: ಸರ್, ರಾಧಾ ನಿಧಿಯಿಂದ.
0: ರಾಧಾ ಅವರೇ, ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೆ?
1: ಸರ್, ಬಬ್ರು ವಾಹನ ಸಿನಿಮಾದಿಂದ.
0: ಬಬ್ರು ವಾಹನದಲ್ಲಿ ಯಾವುದು?
1: ಬಬ್ರು ವಾಹನದಲ್ಲಿ
0: ಈ ಸಮಯ ಆನಂದಮಯ. ಜಮೀನ್ ಇದೆಯಾ ನಿಮ್ದು? ನಿಮ್ದು ಜಮೀನ್ ಇದೆಯಾ? ಸೊ ಮಳೆ ಬರ್ತಾ ಇದೆ, ಹಂಗಾಗಿ ಜಮೀನಿಗೆ ಒಳ್ಳೆ ನೀರಾಗ್ತಾ ಇದೆ, ಅದಕ್ಕೆ ಈ ಸಮಯ ಆನಂದಮಯ ಹಾಡ್ ನೆನಪಾಯ್ತು ಅಂತೀನಿ. ಹೌದಲ್ಲ, ಅದೇ ಮಳೆ ಬಂದ್ರೆ, ಮಳೆ ಬಂದ್ರೆ ಭೂಮಿ ತಂಪಾಗತ್ತೆ, ತೋಟ ಗದ್ದೆ ಪೈರು ಎಲ್ಲ ಹಚ್ಚ ಹಸಿರಾಗುತ್ತೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ, ನಿಮ್ಮ ಹಾಡು ಕೇಳೋಣ.

0: ಹಲೋ, ಹೇಳಿ ಯಾರು?
1: ನಮಸ್ತೆ, ಗೀತಾಂಡ.
0: ಗೀತಾ ಅವರೇ, ಹೇಳಿ, ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೆ?
1: ಸರ್, ಹಾಲುಂಬ ತವರೆಯಿಂದ.
0: ನೀವ್ ಹಿಂದೆ ಕೇಳಿದ್ರಿ, ಬಹುಶಃ ಇದಿಲ್ಲ ಅಂತ ಹೇಳಿದ್ದೆ ಅನ್ಸುತ್ತೆ.
1: ಹಾಲುಂಬ ತವರನ್ನು ಮಗಳೇ ನೆನೆಯುವಂತ.
0: ಹಾಲುಂಡ ತವರು, ಹಾಲುಂಡ ತವರು ಬಹುಶಃ ಇಲ್ಲ ಅನ್ಸತ್ತಲ್ಲ ಗೀತವ್ರೆ. ಬೇರೆ
1: ಸಾವಿರ ಸುಳ್ಳು ಚಿತ್ರದಿಂದ ಹೆಣ್ಣೆಂದರೇನು ಸೌಂದರ್ಯ.
0: ಸಾವಿರ ಸುಳ್ಳು, ಸಾವಿರ ಸುಳ್ಳು ಫಿಲ್ಮ್ ಅದು. ಓಕೆ, ಈ ಫಿಲ್ಮ್ ನೋಡಿದ್ದೀರಾ? ನೋಡಿಲ್ಲ, ನೋಡಿಲ್ಲ. ಆದ್ರೆ ಹಾಡಿಸ್ತಾನ? ಓಕೆ, ಆಯ್ತು. ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಧನ್ಯವಾದಗಳು.

0: ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ ಹೇಳಿ ಸರ್, ಯಾರು ಮಾತಾಡೋದು?
1: ರೋಟರಿ ವಿಜಯಕುಮಾರ್ ಸರ್.
0: ರೋಟರಿ ವಿಜಯಕುಮಾರ್ ಸರ್, ಯಾಕೆ ಧ್ವನಿ ಒಂಥರ ಬೇರೆ ತರ ಕೇಳಿಸ್ಬಿಡ್ತು ಸಡನ್ ಆಗಿ? ಹೇಳಿ ಸರ್, ಯಾವ ಹಾಡು ಬೇಕು?
1: ಚೆನ್ನಾಗಿ ಬರ್ತಾ ಇದೆ.
0: ಧನ್ಯವಾದಗಳು, ಅದೆಲ್ಲ ಕ್ರೆಡಿಟ್ ನಿಮ್ಗೆ ಸೇರ್ಬೇಕು ಕೇಳಿದ್ರಿಗೆ.
1: ನಮಗೆಲ್ಲ ಸರ್, ನಿರೂಪಕರ ಧ್ವನಿ ಚೆನ್ನಾಗಿದೆ ಅಂದ್ರೆ ಕಾರ್ಯಕ್ರಮ ಸಕ್ಸಸ್ಫುಲ್.
0: ಜೊತೆಗೆ ನೀವೆಲ್ಲರೂ ಪಾರ್ಟಿಸಿಪೇಟ್
1: ಮಾಡ್ತಿರಲ್ಲ ಸರ್, ಮಂಗೋಟೇ ಶಿವಕುಮಾರ್ ಅವರು ಬಂದ್ರು ಅಂದ್ರೆ.
0: ಧನ್ಯವಾದಗಳು ಸರ್. ಯಾವ ಹಾಡ್ ಬೇಕು
1: ಸರ್? ದೂರದ ಬಿಟ್ಟದ್ದು ಮನೆಯವ್ರ ಬೆಳಗಿಂದ ಕೇಳ್ತಾ ಇದಾರೆ. ಇವತ್ತು ಏನಾದ್ರು ಮಾಡಿ ಹಿಡೀರಿ ಅಂದ್ರು.
0: ಏನ್ ಹೇಳ್ಬೇಕಪ್ಪ
1: ಅಂದ್ರೆ ಲೈನ್ ಹಿಡೀರಿ ಅಂದ್ರು.
0: ಅಂದ್ರೆ ಅವರ ಸಹಕಾರ ಇದ್ರೆ ನೀವ್ ಏನ್ ಬೇಕಾದ್ರು ಹಿಡಿತೀರಿ ನೋಡಿ. ಲೈನೇ ಸಿಕ್ಬಿಡ್ತು.
1: ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣು ಇರ್ತಾರೆ.
0: ಖಂಡಿತ ಖಂಡಿತ ಸರ್.
1: ಹಂಗಾಗಿ ಹೆಣ್ಣಲ್ಲ ಸರ್, ಅವರು ನಮ್ ಮನೆಯವರು.
0: ಓಕೆ ಹೇಳಿ ಸರ್.
1: ಮಾರಿ ನಿಮಗೇನು ಅನುಭವ ಆಗಿಲ್ಲ ಬಿಡಿ, ನೀವು ಆಕಾಶವಾಣಿ ಜಾಸ್ತಿ ಇರ್ತಿರ್ಲ. ನಾವ್ ಹೆಚ್ಚು ಸಮಯ ಅವ್ರ ಜೊತೆಗೆ ಇರ್ತಾವಲ್ಲ, ಗೊತ್ತಾಗುತ್ತೆ.
0: ಕರೆಕ್ಟ್ ಕರೆಕ್ಟ್. ಮೇಡಮ್, ಅಲ್ಲಿ ಎದುರುಗಡೆ ಇದ್ರು ನೀವು ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀರಾ?
1: ಇಲ್ಲ, ಈ ಕಡೆ ಬಂದ್ಬಿಡಿದೇನೆ.
0: ಓಕೆ, ರೇಡಿಯೋ ಕೇಳ್ತಿದ್ದಾರೆ ಅವರು. ಯಾವ ಹಾಡ್ ಬೇಕು ಕೇಳಿ ಸರ್?
1: ಎಂ ಪಿ ಶಂಕರ್ ಅವರು, ರಾಜ್ಕುಮಾರ್ ಅವರು ಲಾರಿನಲ್ಲಿ ಬಂದು ಒಂದು ಡೈಲಾಗ್ ಹೇಳ್ತಾ ನೋಡ್ರಿ.
0: ಯಾವುದು?
1: ಪ್ರೀತಿನೇ ಅದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ. ಎಷ್ಟು ಸುಂದರವಾಗಿದೆ ಲೈನ್ಗಳು, ಮತ್ತೆ ಅದು ಸಾಹಿತ್ಯ ಅಷ್ಟೇ ಚೆನ್ನಾಗಿ ಹಾಡಿದ ಸರ್ ಸಿ ಬಿ ಶ್ರೀನಿವಾಸ್ ಅವರು.
0: ಖಂಡಿತ ಖಂಡಿತ ಸರ್.
1: ನಿಮ್ಮ ಇದರಲ್ಲಿ ಆಕಾಶವಾಣಿಯಲ್ಲಿ ಸವಿನೆನಪು ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಆಗ್ತಾ ಇದ್ರು.
0: ಹೌದು ಹೌದು.
1: ಆ ಲೈನ್ ನೋಡಿ, ನೀ ಪಕ್ಕ ಇದ್ರೆ ಹಿಂಗಿ ಬೆಟ್ಟ ನೆಚ್ಚಿ ಏಸೆ ಕಷ್ಟ ಬಂದ್ರು ನಂಗೆ ಗೌರ, ಏಸೆ ಕಷ್ಟ ಬಂದ್ರು ನಂಗೆ ಏಸೆ ಬಿಡುತ್ತಿ ಹಿಂಗಿ ಪ್ರೀತಿನೇ ಆದ್ಯಾವ್ರು ತಂದ ಆಸ್ತಿ ನಮ್ಮ.

ಖಂಡಿತ ಖಂಡಿತ ಸರ್, ತುಂಬಾ ಅರ್ಥಪೂರ್ಣವಾದ ಹಾಡು ಕೇಳಿದ್ರಿ, ಕೇಳೋಣ. ಧನ್ಯವಾದ.

0: ഹലോ
1: സാർ നമസ്കാരം.
0: നമസ്കാര രമേശ് സർ. ಊಟ ಆಗ್ಯಾದ್ರಿ, ನಿದ್ ಬಂದದ, ಮತ್ ಏನ್ ಮಾಡೋದು, ಮಲಗೋಕ ಹಂಗಿಲ್ಲ. ಈಗ ನಿಮ್ ಜೋಡಿ ಮಾತಾಡ್ಕೊಂಡ್ ಕುಂದರ್ಲೇಬೇಕು, ಹಂಗಾಗ್ಯದ.
1: ರೈತರು ಒಂದ್ ವೇಳೆ ಏನ್ರ ಮಾಡಿ ತಗೋಬಹುದ್ರಿ ಸರ್, ವಿಶ್ರಾಂತಿ ನಿಮಗಿಲ್ರಿ.
0: ಹೌದ್ರಿ, ಬೇಕನಸ್ತಿರ್ತದ್ರಿ, ಬಟ್ ಏನು ಮಾಡಕ್ ಬರದಲ್ರಿ, ಹಂಗಾಗ್ಯದ.
1: ಕೆಲ್ಸದ ಮ್ಯಾಗ ಏನೂ ಮಾಡಕ್ ಆಗಂಗಿಲ್ಲ.
0: ಹೌದು ಹೇಳಿ ಸರ್, ಯಾವ ಹಾಡ್ಬೇಕು?
1: ಕೊಡಗಿನ ಕಾವೇರಿ ಐತನ ನೋಡ್ರಿ ಸರ್.
0: ಕೊಡಗಿನ ಕಾವೇರಿ ಯಾವ ಹಾಡದ್ರಲ್ಲಿ?
1: ಅದ್ರಲ್ಲಿ ಅಂದು ಮೇಘ ಸಂದೇಶ, ಇಂದು ಪ್ರೇಮ ಸಂದೇಶ.
0: ಯಾರಿಗ ಕಳ್ಸಕತ್ತೀರಿ ಸಂದೇಶನ?
1: ಆಕಾಶವಾಣಿ ಸರ್.
0: ಓಕೆ, ಫಿಲಂ ನೋಡಿದ್ರಿ ರಮೇಶ್ ಇದು?
1: ಹಾ ನೋಡಿರಿ ಸರ್.
0: ಓಕೆ, ಹಾಗಾಗಿ ಇಷ್ಟ ಈ ಹಾಡು?
1: ಹಾ ಸರ್.
0: ಆಯ್ತು, ನಿಮ್ ಇಷ್ಟದ ಹಾಡು ನಾನು ಕೂಡ ಕೇಳ್ತೀನಿ ನಿಮ್ ಜೊತೆ.
1: ನಮಸ್ಕಾರ.
0: ನಮಸ್ಕಾರ.

0: ಹಲೋ
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡುದು?
1: ನಾನು ಮಂಜುನಾಥ್, ಲಕ್ಷ್ಮಿ ಜನಪ್ರ.
0: ಮಂಜುನಾಥ್ ಸರ್, ಯಾವ ಹಾಡು ಬೇಕು ತಮ್ಗೆ?
1: ನನಗೆ ಹೊಸ ಜೀವನ ಚಿತ್ರ ಶಂಕನಾಗುದು.
0: ಹೊಸ ಜೀವನ.
1: ಅನಾಥ ಮಗುವಾದ ಅಪ್ಪನೂ ಅಮ್ಮನೂ ಇಲ್ಲ.
0: ಓಕೆ, ಯಾಕೆ ಸರ್ ಈ ಹಾಡು ಇಷ್ಟ? ಬಹಳ ದುಃಖದ ಸಂಗಲ ಇದು.
1: ಅನಾಥದ್ದು ಕತೆ ಏನು ಅಂತ ಈ ಚಿತ್ರದ ಚೆನ್ನಾಗಿ ಅರ್ಥ ಮಾಡ್ಕೊಟ್ಟಿದ್ದಾರೆ. ಹಾಗೆ ತುಂಬಾ ಮನ್ಸಿ ಖುಷಿ ಅನ್ಸುತ್ತೆ ಹಾಡ್ಕೇಳಕ್ಕೆ.
0: ಪಿಕ್ಚರ್ ನೋಡಿದ್ದೀರಿ?
1: ಹೌದು ಸರ್, ನೋಡಿದ್ದೀನಿ.
0: ಓಕೆ, ಧನ್ಯವಾದಗಳು. ನಿಮ್ಮ ಹಾಡನ್ನ ಕೇಳೋಣ.

ಹಲೋ ಹಲೋ ಹೇಳಿ, ಯಾರು ಮಾತಾಡೋದು? ನಮಸ್ಕಾರ, ಸಲ್ಮಾ ಟೀಚರ್. ಯಾವ ಹಾಡು ಬೇಕಿತ್ತು ಮೇಡಮ್? ಬಂಧನದಲ್ಲಿ ಯಾವ ಹಾಡು? ಯಾಕೆ ಯಾವಾಗ್ಲೂ ಇದೇ ಹಾಡು ಕೇಳ್ತೀರಿ? ಈ ಬಂಧನ, ಈ ಹಾಡಿಲ್ವಲ್ಲ ಮೇಡಮ್, ಬೇರೆ ಯಾವ್ದಾದ್ರು ಕೇಳ್ತೀರಾ? ಒಂದು ನೆನಪು, ಪ್ರೇಮದ ಕಾದಂಬರಿ. ನೀ ಬರೆದ ಕಾದಂಬರಿನಾ? ನೋಡ್ತಾ ಇದ್ದೀನಿ. ಹಾಗೇರಿ, ನೀ ಬರೆದ ಕಾದಂಬರಿನಲ್ಲಿ ಯಾವುದು? ಓಕೆ, ಆಯ್ತು. ನಿಮ್ಮಿಷ್ಟದ ಚಿತ್ರದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ಹಲೋ ಹೇಳಿ.
1: ನಮಸ್ತೆ.
0: ನಮಸ್ಕಾರ.
1: ಕೇಶವ ಲಹರಿತ ಭದ್ರಾವತಿಯಿಂದ ಸರ್.
0: ಕೇಶವ್ ಅವ್ರೆ, ಯಾವ ಹಾಡು ಬೇಕಾಗಿತ್ತು?
1: ಸಜ್ಜನಿ ಫಿಲಂ ಇಂದ. ಸಜ್ಜನಿ ಸಜ್ಜನಿ
0: ಸಜ್ಜನಿ ಮೊನ್ನೆ ಕೇಳಿದ್ರಿ ಅಲ್ಲ?
1: ಮೊನ್ನೆ ಅದನ್ನೇ ಕೇಳಿದೆ, ಇವತ್ತು ಬೇರೆ ಹಾಡದಲ್ಲ ಸರ್.
0: ಓಕೆ.
1: ಅದರಲ್ಲಿ ಒಂದು ಸುಳ್ಳಾದರು ನುಡಿ ಹೆಣ್ಣೆ ಅಂತ ಒಂದು ಸಾಂಗಿದೆ ನೋಡಿ.
0: ಒಂದು ಸುಳ್ಳಾದರು ನುಡಿ ಹೆಣ್ಣೆ.
1: ಹಾ,
0: ಎಲ್ಲರೂ ನಿಜ ಹೇಳಂದ್ರೆ ಈ ಹಾಡಲ್ಲಿ ಯಾಕೆ ಸುಳ್ಳು ಕೇಳ್ತಾ ಇದಾರಲ್ಲ?

0: ಅದರಲ್ಲಿ ಚೆನ್ನಾಗಿದೆ ಸರ್. ಅದು ಒಬ್ಬ ಪ್ರೇಮಿ ಒಂದು ಹುಡುಗಿಗೋಸ್ಕರ ಅದು ಹಂಗಾಗಿ.
1: ಎರಡಿದೆ ಸೋಲೋ ಇದೆ ಮತ್ತೆ ಡ್ಯುಯೆಟ್ ಇದೆ, ಯಾವ್ದು ಇದ್ರಲ್ಲಿ?
0: ಸೋಲೋ ಪರ್ಫಾರ್ಮೆನ್ಸ್ ಇಂದ ಇತ್ತು.
1: ಆಯ್ತು, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.

0: హలో ಹೇಳಿ ಯಾರು? ಹೇಳಿ ಮೇಡಮ್, ಯಾವ ಫಿಲ್ಮ್ ಹಾಡ್ಬೇಕು ತಮ್ಗೆ?
1: ನಂಗೆ ಬಂಗಾರದ ಹುಚ್ಚರದಿಂದ ನೀ ನಡೆಯುವ ದಾರಿ.
0: ಬಂಗಾರದ ಹೂವಿನ
1: ನಂಗೆ ಹೂವು ಬಾಡರಿ ನೀ ಹಾಕ.
0: ಓಕೆ, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಹಲೋ ಸರ್, ನಿನ್ನೆ ಒಂದು ವಿಷಯ ಕೊಟ್ಟಿದ್ರು ಬುಕ್ಕ ಓದೋದು ಅಂತ ಹೇಳಿ. ನಾ ತುಂಬಾ ಸರಿ ಪ್ರಯತ್ನ ಮಾಡಿದೆ, ಕರೆ ಸಿಗ್ಲೇ ಇಲ್ಲ. ಹೇಳ್ಬೋದಾ ಬುಕ್ಕದ ಬಗ್ಗೆ ಒಂದೆರಡು ಲೈನ್?
0: ಹೇಳಿ.
1: ನಾನು ಒಂದು ಇವರು ಗಜಾನನ ಶರ್ಮ ಅವ್ರು ಬರೆದಿದ್ದು ಓದಿದ್ದು, ನಾ ಸುಮಾರು ಕಾದಂಬರಿ ಓದ್ತಾ ಇರ್ತೀನಿ. ಅದರಲ್ಲಿ ಅವ್ರು ಬರೆದಿದ್ದು ಒಂದು ಪುನರ್ವಸು ಅಂತ ಹೇಳಿ ತುಂಬಾ ಚೆನ್ನಾಗಿದೆ.
0: ಓಕೆ.
1: ಶರಾವತಿ ಹಿಂದೇರಿದೆ ಅಂದ್ರೆ ಅದು ಅಣೆಕಟ್ಟಿದಾಗ ಏನೇನು ಸಮಸ್ಯೆಗಳಾಗಿತ್ತು ಅನ್ನೋದ್ರ ಬಗ್ಗೆ ಒಂದೊಂದ್ ಪಾತ್ರನ ತುಂಬಾ ಚಂದ ಅದರಲ್ಲಿ, ಅದನ್ನೆಲ್ಲರೂ ಓದ್ಬೇಕು ಅಂತ ಒಂದ್ ಚೆನ್ನಾಗಿದೆ ಆ ಬುಕ್ ಓದಕ್ಕೆ.
0: ಓಕೆ, ಧನ್ಯವಾದ. ನಿಮ್ ಹಾಡ್ ಕೇಳೋಣ.

0: ஹலோ
1: ஹலோ ಸರ್ ಭದ್ರಾವತಿಯಿಂದ ಗೋರ್ಪಡೆ
0: ಗೋರ್ಪಡೆವ್ರಿ ಹೇಳಿ ಸರ್ ಯಾವ ಹಾಡ್ಬೇಕು ತಮಗೆ
1: ಗಾಂಧಿನಗರ ಚಿತ್ರದ್ದು
0: ಗಾಂಧಿನಗರ ನೋಡುವ ಯಾವ ಹಾಡದ್ರಲ್ಲಿ
1: ಕಾಣದ ಊರಲ್ಲಿ ನೀ ಕುಳಿತಿರುವೆ
0: ಗಾಂಧಿನಗರ ಕಾಣದ ಊರಲ್ಲಿ ನೀ ಕುಳಿತಿರುವೆ ಅಂತನಾ
1: ಇದೆಯಾ
0: ಇಲ್ವಲ್ಲ ಸರ್
1: ಇಲ್ಲ
0: ಗಾಂಧಿನಗರದಲ್ಲಿ ರಘುಪತಿ ರಾಘವ ಇದೆ ನೀ ಮುಡಿದ ಮಲ್ಲಿಗೆ ಇದೆ ಕಾಣದ ಊರಲ್ಲಿ ಇದೆ
1: ಕಾಣದ ಊರಲ್ಲಿ
0: ಓಕೆ ಈ ಫಿಲ್ಮ್ ನೋಡಿದ್ರ ತಾವು
1: ಇಲ್ಲ ಸರ್ ಹಾಡ್ ಕೇಳಿದೀನಿ ಅಷ್ಟೇ ಅಲ್ಲಿ ಸ್ವಲ್ಪ ಇವತ್ತಿನ ನ್ಯಾಯ ನೀತಿ ಧರ್ಮ ಇಲ್ಲ ಅದಕ್ಕೋಸ್ಕರನೇ ಹತಾಶರಾಗಿ ಹೇಳೋ ಹಾಡೋದು
0: ಓಕೆ ಓಕೆ ಸದ್ಯದ ಪರಿಸ್ಥಿತಿಗೆ ಹೊಂದ್ಕೊಳ್ಳೋ ಹಾಡು
1: ಹೌದು
0: ಆಯ್ತು ಸರ್ ನಿಮ್ಮಿಷ್ಟದ ಹಾಡನ್ನು ನಾನು ಕೂಡ ಕೇಳ್ತೀನಿ ಧನ್ಯವಾದ ಕರೆ ಮಾಡಿದಕ್ಕೆ
1: ಧನ್ಯವಾದಗಳು

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿಗರೆ, ಈಗ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮಿಕ್ಸ್ಡ್ ಬೆಲ್ಲುಡಿ. ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಏಕ್ ತುಜೆ ಕೇಳಿಯೇ ಚಿತ್ರದ ಗೀತೆ.

0: ಶೋಲೆ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಕಿಶೋರ್ ಕುಮಾರ್ ಮತ್ತು ಮನ್ನಾಡೆ.
1: ಹಾ

ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ರಸಿಕಾ ಚಿತ್ರದ ಗೀತೆ.

0: ಬೇಗ ಕೇಳಿ ಖಯಾಮತ್ ಚಿತ್ರದ ಗೀತೆ. ಹಾಡಿದ್ದಾರೆ ಅಭಿಜಿತ್ ಮತ್ತು ಸಾಧನಾ ಸರ್ಗಮ್.
1: ಮೈ ಉಸ್ಕೆ ಲಿಯೆ ಮರ್ ಚುಕಿ ಹೂಂ.
2: ವೋ ಭೀ ಆಪ್ಕಿ ಯಾದೋ ಮೇ ಪಲ್ ಪಲ್ ಮರ್ ರಹಾ ಹೈ.
1: ತೋ ಕಹ ದೋ ಉಸೆ ಕಿ ಉನ್ ಯಾದೋ ಕಿ ಚಿತಾ ಬನಾ ಕೆ ಜಲಾ ದೇ.
2: ಉಸ್ ಚಿತಾ ಸೆ ಉಠ್ತಾ ಧುಆಂ ಭೀ ಆಪ್ಕೆ ಪ್ಯಾರ್ ಕಾ ಹೀ ಹೋಗಾ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಮತ್ತೆ ಕೇಳಿದ್ರೆ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದಾರೆ ಶ್ರೋತೃಗಳೇ. ನಿಮ್ಮ ಜೊತೆಗಿದ್ದಾರೆ ನಿಮ್ಮ ಆರ್ ಜೆ ಮಂಜುನಾಥ್. ಅಭಿಮಾನಿ ದೇವರುಗಳಿಗೆ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ. ಈಗ ಸಮಯ 5:02. ಶ್ರೋತೃಗಳೀಗ ಚಿತ್ರಗೀತೆಗಳ ಸಮಯ, ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಳ್ಳೋಣ. ಶ್ರೋತೃಗಳೇ, ಮೊದಲಿಗೆ ಇದೊಂದು ಹಾಡನ್ನು ಕೇಳ್ಕೊಬರೋಣ. ಚಿತ್ರ ಕಬ್ಜಾ ಚಿತ್ರದ ಗೀತೆಯನ್ನು ಕೇಳ್ಕೊಬರೋಣ. ಐಶ್ವರ್ಯ ನಾಗರಾಜನ್ ಮತ್ತು ಸಂತೋಷ್ ವೆಂಕಿಯವರ ದನಿಗಳಲ್ಲಿ

ಆತ್ಮೀಯ ಕೇಳಿದರೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರ. ಈಗ ರಸಪ್ರಶ್ನೆ ಕಾರ್ಯಕ್ರಮ ಮುಂದುವರಿಸೋಣ. ಶ್ರೋತೃಗಳೇ, ಶ್ರೋತೃಗಳಿಗೆ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೇನೆ. ಪ್ರಶ್ನೆ ಹೇಗಿದೆ ಶ್ರೋತೃಗಳೇ? ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯಲಾಗುತ್ತದೆ? ಶ್ರೋತೃಗಳ ಪ್ರಶ್ನೆ ಇನ್ನೊಮ್ಮೆ ಹೇಳ್ತೇನೆ. ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯಲಾಗುತ್ತದೆ? ನೀವು ಮಾಡಬೇಕಾದರೆ ಅಷ್ಟೇ, ನಮ್ಮ ವಾಟ್ಸ್ಆಪ್ ಸಂಖ್ಯೆ 9485726260 ತಮ್ಮ ಉತ್ತರವನ್ನು ಕಳಿಸಿ. ಶ್ರೋತೃಗಳ ಜೊತೆ ಜೊತೆಗೆ ಹಾಡನ್ನು ಕೇಳ್ತಾ ಹೋಗೋಣ. ಮುಂದಿನ ಗೀತೆ ಬಾನದಾರಿಯಲ್ಲಿ ಚಿತ್ರದ ಗೀತೆಯನ್ನು ಕೇಳೋಣ, ರಾಜೇಶ್ ಕೃಷ್ಣನ್ ಅವರ ದನಿಗಳಲ್ಲಿ.

ಆತ್ಮೀಯ ಕೇಳಿದರೆ ನೀವು ಕೇಳ್ತಿರೋ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳೇ, ನಿಮಗೊಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೆ. ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯಲಾಗುತ್ತೆ ಎಂದು ಪ್ರಶ್ನೆ ಕೇಳಿದ್ರೆ ನಮ್ಮ ಶ್ರೋತೃಗಳು ಉತ್ತರವನ್ನು ಕಳಿಸಿದ್ದಾರೆ. ಯಾರ್ಯಾರು ಏನನ್ನು ಕಳಿಸಿದ್ದಾರೆ ನೋಡ್ಕೊಂಬೋಣ. ಮೊದಲಿಗೆ ಅಭಿಮಾನಿ ದೇವರುಗಳು ಯಾರು ಕಳಿಸಿದ್ದಾರೆ? ಉಮಾದೇವಿ, ಪಿ ಡಬ್ಲ್ಯೂ ಕಾಲೋನಿ, ಬಿ ಆರ್ ಪ್ರಾಜೆಕ್ಟ್ ಇಂದ. ಗುಡ್ ಈವ್ನಿಂಗ್ ಸರ್ ಅಂತ ಹೇಳಿದ್ರೆ ಮಿಕ್ಸ್ ಮೆಲೋಡಿ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು. ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದೇಳಿ ಉತ್ತರವನ್ನು ಕಳಿಸಿದ್ದಾರೆ. ಉತ್ತರ ನಾನು ಕೊನೆಗೆ ಹೇಳ್ತೇನೆ, ಯಾಕೆಂದ್ರೆ ಈಗ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ಬಿಡ್ತಿಲ್ಲ ಅಂದ್ರೆ. ಓಕೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಸುಮಾ ನಿರಂಜನ್ ಬೆನಕನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಸಕಲೇಶ್ಪುರ, ಮುರಳೀಧರ್ ಶಿವಮೊಗ್ಗದಿಂದ, ಹಾಸನ ಪಣೀಂದ್ರ, ವಿನೋಬನಗರ ಶಿವಮೊಗ್ಗದಿಂದ. ಶುಭ ಸಂಜೆ ಮಂಜುನಾಥ್ ಅವರೇ, ಕಾಫಿ ಆಯ್ತಾ ಅಂತ ಕೇಳಿದ್ರೆ ಧನ್ಯವಾದಗಳು, ಕಾಫಿ ಆಗಿದೆ ಸರ್. ಇನ್ನು ಸಲ್ಮಾ ಟೀಚರ್ ಅವರು ಎರಡು ಉತ್ತರ ಕಳಿಸಿದ್ದಾರೆ, ಕೊನೆಗೆ ಹೇಳ್ತೇನೆ. ಇನ್ನು ಹಾಸನ ಪಣೀಂದ್ರ ಅವರು ಮತ್ತೊಂದು ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ಶಾಂತಾಚಾರ್ ಬಡಗೇರಿ, ಕೊಕ್ಕನೂರು, ಹರಿಹರ ತಾಲೂಕು. ನಮಸ್ತೆ ಸರ್, ಸಂಜಯ ಆ ತಂಗಾಳಿಯ ಸಮಯದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಮಧುರವಾದ ಮಿಕ್ಸ್ ಮೇಲೋಡಿ, ಮ್ಯಾಜಿಕ್ ಮೇಲೋಡಿ ಹಾಡುಗಳನ್ನು ಕೇಳುತ್ತಾ ಕಳೆಯುವುದೇ ಒಂದು ಅದ್ಭುತವಾದ ಅನುಭವ. ಆ ಗೀತೆಗಳು ನಮ್ಮ ಸಂಜೆಯನ್ನು ಮತ್ತಷ್ಟು ಖುಷಿಯಾಗಿಸಿವೆ ಎಂದು ತಿಳಿದು ನಮಗೂ ಅಷ್ಟೇ ಆನಂದವಾಯಿತು. ಹಳೆಯ ನೆನಪುಗಳನ್ನು ಮರುಕಳಿಸುವ ಆ ಮಧುರ ಧ್ವನಿಗಳು ಮತ್ತು ರೇಡಿಯೋ ತರಂಗಗಳು ಸದಾ ನಮ್ಮ ಜೊತೆಗಿರುತ್ತದೆ. ಧನ್ಯವಾದಗಳು ಅಂತಂದೇಳಿ ಶುಭ ಸಂಜೆ ಅಂತಂದ್ರೆ ತುಂಬಾ ಹಾರ್ಟ್ ಟಚಿಂಗ್ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಜಯಪುಟ್ಟಸ್ವಾಮಿ ಕೆನಡಾದಿಂದ, ನಮಸ್ತೆ, ಶುಭ ಸಂಜೆ, ಸ್ವಾಗತ ಅಂತಂದು ಹೇಳಿದರೆ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಜೊತೆಗೆ ಶುಭ ಸಂಜೆ, ಸ್ವಾಗತ. ಮಿಕ್ಸ್ ಮೆಲೋಡಿ ಇಲ್ಲಿ ಕನ್ನಡ ಮತ್ತು ಹಿಂದಿ ಹಾಡುಗಳು ಒಂದಕ್ಕಿಂತ ಒಂದು ತುಂಬಾನೇ ಸೊಗಸಾಗಿ ಮೂಡಿ ಬರುತ್ತಿದೆ. ಎಲ್ಲಾ ಹಾಡುಗಳು ಇಷ್ಟವಾಗುತ್ತಿದೆ, ಹಾಗೂ ನೀವು ಪ್ರಸಾರ ಮಾಡುತ್ತಿರುವ ಹಾಡುಗಳು ಕೂಡ ಸೊಗಸಾಗಿ ಮೂಡಿ ಬರುತ್ತಿದೆ. ಎಲ್ಲಾ ಹಾಡುಗಳು ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಸರ್, ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿದ್ರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್, ಉತ್ತರ ಕಳಿಸಿದ್ದೀರಾ, ಧನ್ಯವಾದಗಳು. ಮತ್ತೊಬ್ರು ಕಳಿಸಿದ ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಉತ್ತರ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನೂ ಉತ್ತರವನ್ನು ನಿರೀಕ್ಷಿಸ್ತಾ ಇದ್ದೇನೆ, ನೋಡೋಣ. ಜೊತೆಗೆ ಮತ್ತೊಂದು ಹಾಡನ್ನು ಕೇಳ್ಕೊಂಬೋಣ. ಆದಿಪುರುಷ ಚಿತ್ರದ ಗೀತನ ಕೇಳೋಣ.

ಆತ್ಮೀಯ ಕೇಳುಗರೆ, ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ. ಶ್ರೋತೃಗಳ ಒಂದು ಪ್ರಶ್ನೆ ಕೇಳಿದ್ದೆ, ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯಲಾಗುತ್ತದೆ ಎಂದು ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬರೋಣ. ಶಾಂತಾಚಾರ್ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿಂದ ಕರ್ನಾಟಕದಲ್ಲಿ ಡ್ಯಾಶ್ ಡ್ಯಾಶ್ ಅದನ್ನ ನಾನು ಹೇಳಿದ್ರೆ ಸ್ಥಳವನ್ನ ಪಟ್ಟಣವನ್ನು ಬಡವರ ಊಟಿ ಎಂದು ಕರೆಯುತ್ತಾರೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಉತ್ತರ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚೆನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿ ಉತ್ತರವನ್ನು ಕಳಿಸಿದ್ದಾರೆ. ಜೊತೆಗೆ ಯಾರಿವರು ಗೌರಮ್ಮ ಹಾವೇರಿಯಿಂದ ಆಕಾಶವಾಣಿಯಲ್ಲಿ ಮಂಜುನಾಥ್ ಸರ್ ಏನು ಪ್ರಶ್ನೆ ಕೇಳಿದ್ದೀರಾ ಅಂತಂದ್ರೆ ಕೇಳಿದ್ದೀನಿ, ಆಲ್ರೆಡಿ ಹೇಳಿದ್ದೀನಿ, ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಇನ್ನು ಸರ್ ಪ್ರಶ್ನೆ ಇನ್ನೊಮ್ಮೆ ಹೇಳಿ, ನಾವು ಪ್ರಶ್ನೆ ಕೇಳಿಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಗೌರಮ್ಮ ಹಾವೇರಿಯಿಂದ. ಅದೇ ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದೆ ಮೇಡಮ್, ನೋಡೋಣ ಉತ್ತರವನ್ನು ಕಳಿಸಿ ಅಂತ ಹೇಳ್ತೇನೆ. ಇನ್ನು ಶುಭ ಸಂಜೆ ಸರ್, ಆಕಾಶವಾಣಿ ಭದ್ರಾವತಿ ನಮಸ್ತೆ ನಮಸ್ಕಾರ ಅಂತ ಎಲ್ಲ ಹೇಳ್ತಾರೆ. ಎಲ್ಲ ಸಾಂಗ್ಸ್ ಚೆನ್ನಾಗಿದೆ, ಇಷ್ಟ ಆಯ್ತು ಅಂತ ಹೇಳಿದರೆ, ಯಾರು ಉತ್ತರ ಕಳಿಸಿರೋರು ಹೆಸರು ಗೊತ್ತಿಲ್ಲ, ಆದರೆ ದಾಕ್ಷಾಯಣಿ ಅಂತ ಅದರಲ್ಲಿ ಸೇವಲ್ಲಿದೆ. ದಯವಿಟ್ಟು ತಮ್ಮ ಊರು ಮತ್ತು ಹೆಸರನ್ನು ತಿಳಿಸಿ ಜೊತೆಗೆ ಉತ್ತರವನ್ನು ಕಳಿಸಿ ಮೇಡಮ್ ಅಂತ ಹೇಳ್ತೇನೆ. ಇನ್ನು ಪ್ರಶಾಂತ್ ಶೆಟ್ಟರ್ ಭದ್ರಾವತಿಯಿಂದ ಮಡಿಕೇರಿ ಅಂತ ಹೇಳ್ತಿದ್ರೆ ನೋಡೋಣ, ಉತ್ತರ ಹೇಳ್ಬಿಡ್ಲ ಅಥವಾ ಇನ್ನೂ ಕೆಲವರು ಕಳಿಸ್ತಾ ಇದ್ದಾರೆ. ಇನ್ನು ಬರೀ ಒಂದೇ ಪ್ರಶ್ನೆಗೆ ಆಯ್ತು, ಹೇಳ್ಬಿಡ್ತೇನೆ. ಸಕಲೇಶಪುರ, ಸಕಲೇಶಪುರವನ್ನ ಕರ್ನಾಟಕದ ಬಡವರ ಊಟಿ ಅಂತ ಕರೀತಾರೆ ಶ್ರೋತೃಗಳೇ, ಯಾಕೆಂದ್ರೆ ಆ ಊಟಿಯಷ್ಟು ತುಂಬಾ ಪ್ರಾಕೃತಿಕವಾಗಿ ತುಂಬಾ ಚೆನ್ನಾಗಿದೆ ಅಂತ ನೋಡಿರೋರೆಲ್ಲ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಸಾಧ್ಯವಾದಷ್ಟು ನೀವು ಊಟಿಗೆ ಹೋಗೋಕ್ಕಾಗದೇ ಇರೋರು ಸಕಲೇಶಪುರಕ್ಕಾದರೂ ಹೋಗಿ ಅಂತಂದ ನಿಮಗೆ ಎಲ್ಲ ತಿಳಿಸ್ತಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಟ್ರೀ ಆಫ್ ಲಿಬರ್ಟಿಯನ್ನು ನೆಟ್ಟವರು ಯಾರು ಮತ್ತು ಅದು ಎಲ್ಲಿದೆ? ಪ್ರಶ್ನೆ ಸರಳವಾಗಿದೆ, ಮತ್ತೊಮ್ಮೆ ಕೇಳ್ತೇನೆ. ಕರ್ನಾಟಕದಲ್ಲಿ ಟ್ರೀ ಆಫ್ ಲಿಬರ್ಟಿಯನ್ನು ನೆಟ್ಟವರು ಯಾರು ಮತ್ತು ಅದು ಎಲ್ಲಿದೆ? ಶ್ರೋತೃಗಳ ಈ ಪ್ರಶ್ನೆಗಾಗಿ ನಾನು ಕಾಯ್ತಾ ಇರ್ತೇನೆ ನಿಮ್ಮ ಉತ್ತರಕ್ಕೆ. ಜೊತೆಗೆ ಮುಂದಿನ ಹಾಡನ್ನು ಕೇಳ್ಕೊಬರೋಣ, ಆದಿಪುರುಷ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ. ಹರಿಹರನ್ ಮತ್ತು ಸಂಗಡಿಗರು ಕೂಡ ಇದಕ್ಕೆ ಧ್ವನಿಗೊಳಿಸಿದ್ದಾರೆ.

ప్రజాలక జగత్

ಹರಿಚರಣ್ ಮತ್ತು ಸಂಗಡಿಗರ ದಿನಗಳಲ್ಲಿ ಆದಿಪುರುಷರಾಗಿದ್ದ ಒಂದು ಅದ್ಭುತವಾದ ಹಾಡನ್ನು ಕೇಳ್ಕೊಂಡು ಶ್ರೋತೃಗಳಿಗೆ ನಿಮಗೆ ಒಂದು ಪ್ರಶ್ನೆ ಕೇಳಿದ್ದೆ. ಕರ್ನಾಟಕದಲ್ಲಿ ಟ್ರೀ ಆಫ್ ಲಿಬರ್ಟಿ ಎಂದು ನೆಟ್ಟವರು ಯಾರು ಮತ್ತು ಅದು ಎಲ್ಲಿದೆ, ಎಲ್ಲಿ ನೆಟ್ಟಿದ್ದಾರೆ ಅಂತ ನಾನು ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ತುಂಬಾ ಉತ್ಸುಕವಾಗಿ ಉತ್ತರವನ್ನು ಕಳಿಸಿದ್ದಾರೆ. ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬೋಣ. ಒಮ್ಮೆ ಮೊದಲನೇದಾಗಿ ಹಂಪಣ ನ್ಯಾಮತಿಯಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ತಾಳ್ಕನಹಳ್ಳಿ ಹಿರೇಕೆರೆ ತಾಲೂಕಿಂದ ಉತ್ತರ ಕಳಿಸಿದ್ದಾರೆ, ಧನ್ಯವಾದಗಳು. ದಾಕ್ಷಾಯಣಿ ಭೀಮನಕೆರೆಯಿಂದ ಉತ್ತರ ಕಳಿಸಿಲ್ಲ, ಸುಮ್ಮನೆ ಮೆಸೇಜ್ ಹಾಕಿದ್ದಾರೆ. ಓಕೆ. ಯುವರಾಜ್ ಹಾವೇರಿ ಜಿಲ್ಲೆಯ ಹಿರೇಕೆರೆ ತಾಲೂಕಿನ ಎಮ್ಮಿಗನೂರು ಗ್ರಾಮದಿಂದ ಶರಣಾರ್ಥಿಗಳು ಅಂತ ಹೇಳಿದೆ. ನಿಮಗೂ ಕೂಡ ಶರಣಾರ್ಥಿಗಳು. ಶುಭ ಸಂಜೆ, ಕಾರ್ಯಕ್ರಮ ಸೂಪರಿ, ನಮ್ಮದು ಕಾಫಿ ಆಯ್ತು, ನಿಮ್ದು ಆಯ್ತು ಅಂತ ಕೇಳಿದ್ರೆ ನಮ್ದು ಆಯ್ತಾ ಸರ್, ಯುವರಾಜ್ ಸರ್, ಬಟ್ ನೀವು ಉತ್ತರವನ್ನು ಕಳಿಸಿಲ್ಲ, ದಯವಿಟ್ಟು ಕಳಿಸಿ ಅಂತ ಹೇಳ್ತೇನೆ. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚೆನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುರೇಶ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ರೇಖಾ ಬೆಂಗಳೂರಿಂದ ಉತ್ತರವನ್ನು ಕೊಟ್ಟಿದ್ದಾರೆ, ಅರ್ಧಂಬರ್ಧ ಉತ್ತರ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಿ ನೆಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಬಟ್ ಯಾರು ನೆಟ್ಟಿದ್ದಾರೆ ಅಂತ ಹೇಳಿಲ್ಲ, ಯಾವ್ದೋ ಟ್ರೀ ಆಫ್ ಲಿಬರ್ಟಿನ. ಓಕೆ. ಇನ್ನು ಗುಡ್ ಈವ್ನಿಂಗ್ ಮಂಜಣ್ಣ, ನಮಗೆ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಲೈನ್ ಸಿಕ್ಕರೆ ಸಲ್ಮಾ ಟೀಚರ್ ತುಂಬಾ ಸಂತೋಷ ಆಗುತ್ತೆ ಅಂತ ಹೇಳಿದ್ದಾರೆ. ಆಯ್ತು ಮೇಡಮ್, ಇವತ್ತು ಸಂಜೆ 8 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ನಿಮಗೆ ಲೈನ್ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಧನ್ಯವಾದಗಳು ಸಂದೇಶವನ್ನು ಕಳಿಸಿದ್ದಕ್ಕೆ. ಇನ್ನು ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕು ಉತ್ತರವನ್ನು ಕಳಿಸಿದ್ದಾರೆ. ಏನಂತ ಹೇಳಿದಾರೆ ಅಂದ್ರೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆ ಹಳೆಯ ಕಳಿಸಿದ್ದಾರೆ. ಓಕೆ, ಧನ್ಯವಾದಗಳು. ನಾನು ಉತ್ತರ ಕೊನೆಗೆ ಹೇಳ್ತೇನೆ, ಯಾಕೆ ನಿಮ್ದು ಓದ್ಬಿಟ್ರೆ ಉತ್ತರ ಲೀಕ್ ಔಟ್ ಆಗ್ಬಿಡುತ್ತೆ. ಇನ್ನು ಜಯಪುಟ್ಟಸ್ವಾಮಿ ಕೆನಡಾ ನಮಸ್ತೆ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಜೊತೆಗೆ ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಸಂಜೆ ವಂದನೆಗಳು ಸರ್, ಮಧ್ಯಾಹ್ನದಿಂದ ಪ್ರಸಾರವಾದ ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳಿ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಇನ್ನು ದೀಪಕ್ ಕುಮಾರ್ ಆರಾಧ್ಯ ಕೀರ್ತನ ಆರಾಧ್ಯ

ರಶ್ಮಿ ಆರಾಧ್ಯ ಕಲ್ಲಹಳ್ಳಿ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಜೊತೆಗೆ ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ. ಇನ್ನು ಉಮಾದೇವಿ ಪಿಡಬ್ಲ್ಯೂ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಇಂದ ಅವರು ಸಾಲುಮರದ ತಿಮ್ಮಕ್ಕ ಅಂತ ಹೇಳಿದರೆ ಕೊನೆಗೆ ನಾನು ಉತ್ತರವನ್ನು ಹೇಳ್ತೇನೆ. ಇನ್ನು ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ವಾರದಲ್ಲಿ ಯಾವಾಗ ಯಾವಾಗ ಈ ಕ್ವಿಜ್ ರಸಪ್ರಶ್ನೆ ನಿಮ್ಮ ನಿಲಯದಿಂದ ನಡೆಯುತ್ತೆ ತಿಳಿಸಿ ಸರ್ ಅಂತ ಹೇಳ್ತೇನೆ. ನಾನು ಬಂದಾಗಲಂತ ನಾನು ಮಾಡ್ತೇನೆ ಅಂತ ಹೇಳ್ತೇನೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಸರ್, ಶುಭ ಸಂಜೆ, ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಹೇಳಿದ್ರೆ ನಿಮಗೂ ಕೂಡ ಅಭಿಮಾನಿ ದೇವರುಗಳಿಗೆ ಆತ್ಮೀಯವಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉತ್ತರವನ್ನು ಕೂಡ ಹೇಳಿದರೆ ಧನ್ಯವಾದಗಳು ಅಂತ ಹೇಳ್ತೇನೆ ಚಿತ್ರ ಶಿವಕುಮಾರ್ ಅವರಿಗೆ. ಇನ್ನು ನಮಸ್ತೆ, ಶುಭಾಶಯಗಳು, ಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ್ ವಿಠಲಾಪುರದ ಪದ್ಮ ಶ್ರೀಧರ್ ಸಿರಿಯಣ್ಣ ಪನ್ನಗಟ್ಟಿ ಅನಂತಕುಮಾರ್ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಮಂಜುನಾಥ್ ಅಂತ ಹೇಳಿ ಧನ್ಯವಾದಗಳಣ್ಣ, ಸಿರಿಯಣ್ಣ ನಮಸ್ತೆ. ಇನ್ನು ಬಸವರಾಜ್ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಉತ್ತರ ಎಲ್ಲ ಓದಾಯ್ತು, ಕೊನೆಗೆ ನಾನು ಹೇಳ್ಬಿಡ್ತೇನೆ ಉತ್ತರ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಟ್ರೀ ಆಫ್ ಲಿಬರ್ಟಿಯನ್ನು ನೆಟ್ಟವರು ಯಾರು ಅಂತಂದ್ರೆ ಟಿಪ್ಪು ಸುಲ್ತಾನ್. ಎಲ್ಲಿ ನೆಟ್ಟಿದ್ರು ಅಂತಂದ್ರೆ ಶ್ರೀರಂಗಪಟ್ಟಣದಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಟ್ರೀ ಆಫ್ ಲಿಬರ್ಟಿಯನ್ನು ಟಿಪ್ಪು ಸುಲ್ತಾನ್ ಅವರು ನೆಟ್ಟಿರ್ತಾರೆ. ಶ್ರೋತೃಗಳಿಗೆ ನಿಮ್ಮ ಬಹುತೇಕ ಉತ್ತರಗಳು ಸರಿಯಾಗಿದೆ, 99% ನಮ್ಮ ಶ್ರೋತೃಗಳು ಕಳಿಸಿರೋ ಉತ್ತರ ಸರಿಯಾಗಿದೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಶ್ರೋತೃಗಳ ಮುಂದಿನ ಪ್ರಶ್ನೆ ಹೀಗಿದೆ, ತುಂಬಾ ಸರಳವಾಗಿದೆ. ನಮಗೆ ಈ ಆದಿಶಂಕರಾಚಾರ್ಯರು ಒಟ್ಟು 4 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ವಾ, ಅದರಲ್ಲಿ ಮೊದಲನೇ ಮಠವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ರು? ತುಂಬಾ ಸರಳವಾದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ನಾನು ನಿರೀಕ್ಷೆ ಮಾಡ್ತೇನೆ ನಿಮ್ಮ ಜೊತೆಗೆ. ಮುಂದಿನ ಹಾಡನ್ನು ಕೇಳೋಣ. ಕೆಂಪೇಗೌಡ ಚಿತ್ರದ ಗೀತೆಯನ್ನು ಶ್ರೇಯಾ ಘೋಷಾಲ್ ಮತ್ತು ವಿಜಯ್ ಪ್ರಕಾಶ್ ಅವರ ಅದ್ಭುತವಾದ ಕಂಠಸಿರಿಯಲ್ಲಿ.

ಕೇಳೋರಿಗೂ ಇದುವರೆಗೂ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ 103.5 FM ಮತ್ತು 101.4 ಮೆಗಾಹರ್ಟ್ಸ್ ಗಳಲ್ಲಿ ಇನ್ನು ಮುಂದೆ ನೀವು 103.5 FM ಮೆಗಾಹರ್ಟ್ಸ್ ಹಾಗೂ 625 ಕಿಲೋಹರ್ಟ್ಸ್ ಗಳಲ್ಲಿ ಟ್ಯೂನಿಂಗ್ ಮಾಡಿಕೊಂಡು ಚಿತ್ರಗೀತೆಗಳನ್ನು ಮುಂದುವರೆಸೋಣ ಶ್ರೋತೃಗಳೇ.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
1: ಜಾಣರಾಗಿರಿ, ಜಾಗರೂಕರಾಗಿರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆತ್ಮೀ ಕೇಳಿದರೆ ಇದುವರೆಗೂ 103.5 ಮೆಗಾಟ್ಸ್ ಮತ್ತು 101.4 ಮೆಗಾಟ್ಸ್ಗಳಲ್ಲಿ ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ರಿ. ಇನ್ನು ಮುಂದೆ ಟ್ಯೂನಿಂಗ್ ಮಾಡಿ 103.5 ಮೆಗಾಟ್ಸ್ ಮತ್ತು ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಚಿತ್ರಗೀತೆಗಳನ್ನು ಕೇಳೋದನ್ನು ಮುಂದುವರ್ಸೋಣ. ಶ್ರೋತೃಗಳೇ, ನಿಮಗೊಂದು ಪ್ರಶ್ನೆ ಕೇಳಿದೆ ನಮ್ಮ ಶ್ರೋತೃಗಳಿಗೆ. ನಮ್ಮ ಆದಿಶಂಕರಾಚಾರ್ಯರು ನಮ್ಮ ಊಟ 4 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಮಠವನ್ನು ಎಲ್ಲಿ ಸ್ಥಾಪನೆ ಮಾಡೋದು ಅಂತ ನಮ್ಮ ಶ್ರೋತೃಗಳಿಗೆ ಪ್ರಶ್ನೆ ಕೇಳಿದ್ದೆ. ನೋಡೋಣ, ಶ್ರೋತೃಗಳು ಎಲ್ಲರೂ ಬಹುತೇಕ ಉತ್ತರವನ್ನು ಸರಿಯಾಗಿ ಕೊಟ್ಟಿದ್ದಾರೆ. ಒಬ್ಬರದ್ದೇ ಓದ್ತಾ ಹೋಗ್ತೇನೆ. ಮಮತಾ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಅನಂತರದಲ್ಲಿ ಬಸವರಾಜ್ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ಸುರೇಶ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚೆನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅಂತ ಅವರು ಉತ್ತರ ಕಳಿಸಿದ್ದಾರೆ. ಇನ್ನು ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ರೇಖಾ ಬೆಂಗಳೂರು ಚಿಕ್ಕಮಗಳೂರು ಉತ್ತರ ಹೇಳ್ಬಿಟ್ಟಿದೆ, ರೇಖಾ ಬೆಂಗಳೂರು ಉತ್ತರ ಕಳಿಸಿದ್ರು. ಓಕೆ, ಇನ್ನು ಸಂಜೀವ ರೆಡ್ಡಿ ಬಿಸಿ ಭೀಮನೆರೆ ಅಂತ ಉತ್ತರ ಕಳಿಸಿದ್ದಾರೆ. ಉತ್ತರ ಕಳಿಸಿಲ್ಲ, ಬರೀ ಅವರು ಇದನ್ನ ಮಾತ್ರ ಕಳಿಸಿದ್ದಾರೆ. ಓಕೆ, ಇನ್ನು ಮಹೇಶ್ ಹೊಸೂರು ಉತ್ತರ ಕಳಿಸಿದ್ರೆ, ಜಯಪಟ್ಟು ಸ್ವಾಮಿ ಕೆನಡಾದಿಂದ ನಮಸ್ತೆ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಉಮಾದೇವಿ PWO ಕಾಲೋನಿ BR ಪ್ರಾಜೆಕ್ಟ್ ಬದರಿಕಾ ಆಶ್ರಮ, ಸರ್ ಸರಿಯಾಗಿದೆಯಾ ಉತ್ತರ, ಗೊತ್ತಾಗಿಲ್ಲ ಅಂತ ಹೇಳಿದ್ದಾರೆ. ನಾನು ಹೇಳ್ತೇನೆ ಕೊನೆ ಉತ್ತರನ ಹೇಳ್ತೇನೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ, ಶುಭ ಸಂಜೆ, ಇದುವರೆಗೆ ರಸಪ್ರಶ್ನೆಗೆ ಭಾಗವಹಿಸಲು ಆಗಲಿಲ್ಲ, ಕ್ಷಮಿಸಿ ಅಂತ ಹೇಳಿದರೆ, ಕ್ಷಮೆ ಕೇಳುವಂತ ತಪ್ಪೇನು ಮಾಡಿಲ್ಲ, ಇನ್ನು ಮುಂದೆ ಭಾಗವಹಿಸಿ ಅಂತ ಹೇಳ್ತೇನೆ ಅಷ್ಟೇ. ಇನ್ನು ಯುವರಾಜ್, ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿಂದ, ಎಮ್ಮಿಗನೂರು ಗ್ರಾಮದಿಂದ, ಯಾವುದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಅಂತ ಹೇಳಿದರೆ, ನೋಡೋಣ. ಇನ್ನು ಪುಷ್ಪ, ವಿನೋಬನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಆಮೇಲೆ ಚಿನ್ಮಯಿ ಶಿವಮೊಗ್ಗದಿಂದ ಕಾಶ್ಮೀರ ಅಂತ ಹೇಳಿದರೆ, ಅದು ಹೇಳಿದ್ದಾರೆ. ಆಮೇಲೆ ಶೃಂಗೇರಿ ಅಂತಲೂ ಹೇಳಿದ್ದಾರೆ ಫಣೀಂದ್ರ ಅವರು. ಮುಂದಕ್ಕೆ ಯಾರು ಹೇಳಿದ್ದಾರೆ ನೋಡೋಣ. ನಳಿನಿ ಗಿರಿಜರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಉತ್ತರ ಕಳಿಸಿದ್ದಾರೆ. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಹಾಗೆ ಅಜಯ್ ವಣ್ಕಲ್ ಲೋಯರ್ ಹುತ್ತ ಭದ್ರಾವತಿಯಿಂದ, ಹಾಗೂ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ ಉತ್ತರವನ್ನು, ಇಷ್ಟು ನನ್ನ ಅಭಿಮಾನಿ ದೇವರುಗಳು ಉತ್ತರವನ್ನು ಕಳಿಸಿದ್ದಾರೆ. ಶ್ರೋತೃಗಳ, ನಿಮ್ಮ ಬಹುತೇಕ ಉತ್ತರ ಸರಿಯಾಗಿದೆ. ಏನಪ್ಪ ಅಂತಂದ್ರೆ, ನಮ್ಮ ಆದಿಶಂಕರಾಚಾರ್ಯರು 4 ಮಠಗಳನ್ನು, ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಮೊದಲನೇ ಮಠ ಯಾವುದು ಅಂತಂದ್ರೆ ಶೃಂಗೇರಿ ಮಠ. ಶೃಂಗೇರಿ ಮಠನೇ ಮೊದಲನೇ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮಠ. ಶ್ರೋತೃಗಳ, ತಮ್ಮ ಜ್ಞಾನಾರ್ಜನೆಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ಯಾವುದು ಎಲ್ಲ ಸರಳವಾಗಿ ಕೇಳ್ತೇನೆ, ಯಾಕೆಂದ್ರೆ ನಿಮ್ಮ ಉತ್ಸಾಹಕ್ಕೆ ನಾನು ತಣ್ಣೀರು ಎರಚೋದಿಲ್ಲ, ಕಷ್ಟ ಕೊಡೋದಿಲ್ಲ ಜಾಸ್ತಿ, ತುಂಬ ಸರಳವಾಗಿ ಕೊಡ್ತೇನೆ. ಕರ್ನಾಟಕದ ಯಾವ ಜಿಲ್ಲೆ ಕಬ್ಬಿಣದ ಅದಿರಿನ ಅತಿ ಹೆಚ್ಚು ನಿಕ್ಷೇಪಗಳನ್ನು ಹೊಂದಿವೆ?

ಪ್ರಶ್ನೆ ಸುಲಭವಾಗಿದೆ ಅಲ್ವಾ? ಕರ್ನಾಟಕದ ಯಾವ ಜಿಲ್ಲೆ ಕಬ್ಬಿಣದ ಅದಿರಿನ ಅತಿ ಹೆಚ್ಚು ನಿಕ್ಷೇಪವನ್ನು ಹೊಂದಿದೆ? ಶ್ರೋತೃಗಳೇ, ಈ ಪ್ರಶ್ನೆಗೆ ಉತ್ತರವನ್ನು ಕಳಿಸಿ, ಜೊತೆಗೆ ಹಾಡನ್ನು ಕೇಳ್ಕೊಂಡ್ಬರೋಣ. ಕಿಚ್ಚ ಹುಚ್ಚ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ.

ಆತ್ಮೀಯ ಕೇಳುಗರೆ, ನಿಮ್ಮ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ತುಂಬಾ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ದಾರೆ, ಧನ್ಯವಾದಗಳು. ಒಂದು ಪ್ರಶ್ನೆ ಕೇಳಿದ್ದೆ ಶ್ರೋತೃಗಳಿಗೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಬ್ಬಿಣದ ಅದಿರನ್ನು ಅತಿ ಹೆಚ್ಚು ನಿಕ್ಷೇಪ ದೊರೆಯುತ್ತೆ ಅಂತ ಕೇಳಿದೆ. ನಮ್ಮ ಶ್ರೋತೃಗಳು ಏನೇನು ಉತ್ತರವನ್ನು ಕಳಿಸಿದ್ದಾರೆ ನೋಡ್ಕೊಂಬಣ್ಣ. ಬಹುತೇಕ ಎಲ್ರಿಗೂ ಸರಳವಾದ ಪ್ರಶ್ನೆ, ಎಲ್ಲರೂ ಉತ್ತರ ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿನ ಉತ್ತರವನ್ನು ಕಳಿಸಿದ್ದಾರೆ. ಚೈತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಅಜರ್ ವಣ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಅಂತ ಹೇಳಿದ್ದಾರೆ. ಓಕೆ, ಧನ್ಯವಾದಗಳು. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಉತ್ತರ ಕಳಿಸಿದರೆ, ಬಳ್ಳಾರಿ ಫಣೀಂದ್ರ ವಿನೋಬ ನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಉಮೇಶ್ ಭಟ್, ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕವರಿ ಮಂಡಗದ್ದೆ ಹೋಬಳಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಇಂದ ಉತ್ತರ ಕಳಿಸಿದ್ದಾರೆ. ಎಚ್ ಜಿ ಗುರುಮೂರ್ತಿ ಎನ್ ಆರ್ ಪುರ, ಗುಡ್ ಈವ್ನಿಂಗ್ ಸರ್ ಅಂತ ಹೇಳಿದ್ರೆ, ನಿಮಗೂ ಕೂಡ ಶುಭ ಸಂಜೆ, ಸೂಪರ್ ಮೆಲೋಡಿಯಸ್ ಸಾಂಗ್ಸ್ ಅಂತ ಹೇಳಿದ್ರು ಮತ್ತು ಉತ್ತರವನ್ನು ಕೂಡ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಎಚ್ ಆರ್ ರುದ್ರಸ್ವಾಮಿ ಕಣದಾಳ್ ಹೊಸ ಬಡಾವಣೆ ಚಿಕ್ಕಮಗಳೂರಿಂದ ಉತ್ತರವನ್ನು ಕಳಿಸಿದರೆ, ಮಮತಾ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ರವಿಕುಮಾರ್ ಗಾಂಧಿ ಬಜಾರ್ ಶಿವಮೊಗ್ಗದಿಂದ, ಜ್ಯೋತಿ ರಾಜಶೇಖರ್ ಸಿದ್ದರೂಢ ನಗರ ಭದ್ರಾವತಿಯಿಂದ, ವೀರೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ ಹುತ್ತ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಅವರು ಸ್ಪೆಸಿಫಿಕ್ ಆಗಿ ಊರನ್ನು ಕೂಡ ಹೇಳ್ಬಿಟ್ಟಿದ್ದಾರೆ. ಸುರೇಶ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದೆ. ಸಲ್ಮಾ ಟೀಚರ್ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಇನ್ನು ರೇಖಾ ಬೆಂಗಳೂರು, ಹಾಗೆಯೇ ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಉತ್ತರ, ಹಳೆ ಉತ್ತರ ಕಳಿಸಿದ್ದಾರೆ. ಇನ್ನು ಹಳೆಯದೆಲ್ಲ ಇದ್ದಾರೆ, ಇನ್ನು ಸ್ವಲ್ಪ ಬೇಗ ಬನ್ನಿ ಸರ್, ಫಾಸ್ಟ್ ಆಗಿ. ಇನ್ನು ಬಳ್ಳಾರಿ ಅಂತಂದೇಳಿ ಮುರಳೀಧರ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಜೊತೆಗೆ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಜಯಪುಟ್ಟಸ್ವಾಮಿ ಕೇರಳದಿಂದ ನಮಸ್ತೆ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೂಡಿಗೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಶುಭ ಸಂಜೆ ಅಂತ ಕೂಡ ಹೇಳಿದ್ದಾರೆ, ನಿಮಗೂ ಕೂಡ ಶುಭ ಸಂಜೆ. ಇನ್ನು ಬಸವರಾಜ್ ಎರೆಹಳ್ಳಿ ಭದ್ರಾವತಿಯಿಂದ ಕೂಡ ಉತ್ತರ ಕಳಿಸಿದ್ರೆ, ಇನ್ನು ಪ್ರೀತಿಯ ಮಂಜುನಾಥ್ ಸರ್ ಅವರಿಗೆ ನಮ್ಮ ನಮಸ್ಕಾರಗಳು ಹಾಗೂ ಶುಭ ಸಂಜೆ ಅಂತ ಹೇಳಿದ್ದಾರೆ. ರಾಘವ ಮಣಿಯಾಣಿ ಶಕುಂತಲ ಮಕ್ಕಳಾದ ಪ್ರೀತಿಮ್ ಹಾಗೂ ಪ್ರತೀಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ ಉತ್ತರ ಭದ್ರಾವತಿ ಅಂತ ಹೇಳಿದ್ದಾರೆ, ಶಿವಮೊಗ್ಗ ಜಿಲ್ಲೆ. ಅಲ್ರಿ ಭದ್ರಾವತಿ ಎಲ್ಲಿದ್ರು ರಾಘವ ಅವರೇ? ಎಲ್ಲಿದೆ ಮೈನ್ಸು ಗೊತ್ತಿಲ್ಲಪ್ಪ, ಹಂಗಿದ್ಬಿಟ್ಟಿದ್ರೆ ನಮ್ಮ ಎಸ್ ಅಲ್ಲಿ ಯಾವ್ದೋ ಲೆವೆಲ್ಗೆ ಹೋಗ್ಬಿಡೋದು ಇಷ್ಟೊತ್ತಿಗೆ. ಇನ್ನು ಮಂಜುಳಾ ಜನಾರ್ದನ್, ಉದಯ ಟೈಲರ್, ಭೂತನಗುಡಿ ಭದ್ರಾವತಿಯಿಂದ, ಸಕಲೇಶ್ಪುರ ಅಂತ ಹೇಳಿದರೆ, ಓ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕಳಿಸ್ಬಿಟ್ಟಿದ್ದಾರೆ ಪುಣ್ಯಾತ್ಮರು. ನಾಲ್ಕು ಕ್ವಿಜ್ ಏನು ಹೇಳಿದೆ ಅಷ್ಟಕ್ಕೂ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಮಂಜುನಾಥ್ ಅವರೇ ಬಳ್ಳಾರಿ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದರೆ, ನಮ್ಮ ಮೂಡ ವಿಠಲಾಪುರದಿಂದ ಶ್ರೀಧರ್ ಅವರು ಖಂಡಿತ. ಕೊನೆಗೆ ಹೇಳ್ತೀನಿ, ಈಗ ಹೇಳ್ಬಿಟ್ರೆ ಮತ್ತೆ ಕ್ವಶನ್ ಲೀಕ್ ಆಗ್ಬಿಡ್ತಲ್ವಾ. ಇನ್ನು ಶಿವಮೊಗ್ಗದಿಂದ ರೋಟ್ರಿ ಜಿ ವಿಜಯ್ ಕುಮಾರ್, ಬಿಂದು ವಿಜಯ್ ಕುಮಾರ್ ಅವರು ಉತ್ತರ ಕಳಿಸಿದ್ರೆ, ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ, ನಮ್ಮ ಜ್ಞಾನವನ್ನು ನೀವು ಹೆಚ್ಚು ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಅಂತ ಹೇಳ್ತಾರೆ. ನಾನು ಹೆಚ್ಚು ಮಾಡ್ತಿಲ್ಲ, ನಿಮ್ಮಲ್ಲಿರೋ ಜ್ಞಾನವನ್ನ ಸ್ವಲ್ಪ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ, ಹೆಚ್ಚೇನು ಮಾಡೋದಿಲ್ಲಪ್ಪ. ನೀವು ಕಷ್ಟಪಟ್ಟು ಓದಿರ್ತೀರ, ನಿಮ್ಮಲ್ಲಿ ಆ ಜ್ಞಾನ ಇರುತ್ತೆ. ಈ ಥರ ಪ್ರಶ್ನೆ ಕೇಳಿದಾಗ ಏನಂತ ಅದು ಫ್ಲಾಶ್ ಆಗುತ್ತೆ, ಅಂದರೆ ರೀಕಾಲ್ ಆಗುತ್ತೆ, ಪುನಃ ನೆನಪಾಗುತ್ತೆ. ಧನ್ಯವಾದಗಳು. ಇನಿಹೌ, ಶಿವಮೊಗ್ಗ ಕುಶಿನಗರ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಉತ್ತರ ಕಳಿಸಿದ್ದಾರೆ. ಇನ್ನು ಯುವರಾಜ್ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಎಮ್ಮಿಗನೂರು ಗ್ರಾಮದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ಇನ್ನು ಹಳೆ ಪ್ರಶ್ನೆಗೆ ಉತ್ತರ ಕಳಿಸಿದ್ದಾರೆ. ಓಕೆ, ಶೇಖರ್ ನಾಯಕ್ ತರೀಕೆರೆಯಿಂದ ಉತ್ತರ ಕಳಿಸಿದ್ದಾರೆ. ರಾಧಿಕಾ, ಶ್ರೀರೇಖ, ಅನುರಾಧ, ಅಕ್ಷಯ್, ಎನ್ಮೈ, ಪಾರ್ಥಸಾರಥಿ, ಜಯನಗರ, ಶಿವಮೊಗ್ಗದಿಂದ ನಮ್ಮ ಉತ್ತರ ಕೆಮ್ಮಣ್ಣ ಗುಂಡಿ ಅಂತ ಹೇಳಿದ್ದಾರೆ. ಪಾರ್ಥಸಾರಥಿಗಳೇ, ನೋಡೋಣ ಕೊನೆಗೆ ಉತ್ತರ ಹೇಳ್ತೇನೆ. ಮಹೇಶ್ವರಿ ಕಾಗೆಹಳ್ಳ, ಶುಭ ಸಂಜೆ ಸರ್ ಅಂತ ಹೇಳಿದ್ರೆ, ಧನ್ಯವಾದಗಳು ಮಹೇಶ್ವರಿ ಮೇಡಮ್. ನಮಗೆ ಉತ್ತರ ಬಂದಿಲ್ಲ, ಕಾಗೆಹಳ್ಳ ಅಂತ ಹಾಕಿದ್ರೆ ಕಾಗೆಹಳ್ಳ ಏನು ಮೈನ್ಸ್ ಸಿಗುತ್ತಾ ಅಥವಾ ನಿಮ್ಮ ಊರು ಅಂತ ನಂಗೆ ಗೊತ್ತಾಗಿಲ್ಲ, ಅದು ಉತ್ತರನೋ ಅಥವಾ ನಿಮ್ಮ ಊರು ಅಂತ ನಂಗೆ ಅರ್ಥ ಆಗ್ತಿಲ್ಲ. ಇರಲಿ, ಇನ್ನು ಕೊಡಗು ಇರಬಹುದಾ ಅಂತ ಹೇಳಿದರೆ, ನನಗೆ ಕೇಳಿದರೆ ಯಾರು, ಹಾಸನದಿಂದ ಫಣೀಂದ್ರ ವಿನೋಬನಗರ, ಅಲ್ಲ ಫಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಉತ್ತರನ ಕಳಿಸಿದ್ದಾರೆ, ಕೊಡಗು ಇರ್ಬೋದಾ ಅಂತ. ಹಾಗೆಯೇ ನಮ್ಮ ನಳಿನಿ ಗಿರಿಜರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ ಕುದುರೆಮುಖ ಅಂತ ಹೇಳಿದ್ದಾರೆ. ಹಾಗೆಯೇ ಸದಾಶಿವಪ್ಪ ಮಂಡಘಟ್ಟ ಕೋಲಾರ, ಶುಭ ಸಂಜೆ ಸರ್, ಶುಭಾಶಯಗಳು ಅಂತ ಹೇಳಿದರೆ, ಪ್ರಶ್ನೆ ಗೊತ್ತಾಗಲಿಲ್ಲ ಅಂತ ಪ್ರಶ್ನೆ ಈ ಮೂರ್ನಾಲ್ಕು ಸಲ ಹೇಳಿದ್ನಲ್ಲ ಸರ್, ಈ ಮುಗಿತಾ ಬಂತು. ಆಯ್ತು, ಈಗ ನಾನು ಉತ್ತರವನ್ನು ಹೇಳ್ಬಿಡ್ತೇನೆ. ಕರ್ನಾಟಕದ

0: ಬಳ್ಳಾರಿಯಲ್ಲಿ ಕಬ್ಬಿಣ ಅದಿರಿನ ಅತಿ ಹೆಚ್ಚು ನಿಕ್ಷೇಪಗಳನ್ನು ಹೊಂದಿದೆ. ಅಲ್ಲ, ಮೈನ್ಸು ಎಲ್ಲ ಕಡೆ ಇದೆ, ಅಲ್ಲಲ್ಲ ಸ್ವಲ್ಪ ನೀವು ಹೇಳ್ದಂಗೆ ಚಿಕ್ಕಮಗಳೂರು ಕೆಮ್ಮಣ್ಣುಗುಂಡಿ ಇಲ್ಲದೆ ಇಲ್ಲ. ಆದರೆ ಅತಿ ಹೆಚ್ಚು ಕಬ್ಬಿಣ ಅದಿರಿನ ನಿಕ್ಷೇಪಗಳನ್ನು ಹೊಂದಿರುವ ಜಿಲ್ಲೆ ಯಾವುದು ಅಂತ ನಾನು ಕೇಳಿದೆ. ಅದಕ್ಕೆ ಸರಿಯಾದ ಉತ್ತರ ಬಳ್ಳಾರಿ ಜಿಲ್ಲೆ. ಧನ್ಯವಾದಗಳು ಶ್ರೋತೃಗಳು ತಮ್ಮ ಎಲ್ಲ ಸಂದೇಶಕ್ಕೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ CIIL ಯಾವ ನಗರದಲ್ಲಿದೆ? ಪ್ರಶ್ನೆ ಮತ್ತೊಮ್ಮೆ ಹೇಳ್ತೇನೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂದರೆ CIIL ಯಾವ ನಗರದಲ್ಲಿದೆ? ಈ ಪ್ರಶ್ನೆಗೆ ನಾನು ಉತ್ತರಕ್ಕಾಗಿ ಕಾಯ್ತಾ ಇರ್ತೇನೆ. ಜೊತೆಗೆ ಈ ಹಾಡು ನಿಮಗಾಗಿ. ಯಾವ ಚಿತ್ರದ ಗೊತ್ತಾ? ಮೊದಲ ಸಲ ಚಿತ್ರದ ಗೀತೆಯನ್ನು ಕೇಳೋಣ, ಅನುರಾಧ ಶ್ರೀರಾಮ್ ಅವರ ದನಿಗಳಲ್ಲಿ.
1: ಐ ಲವ್ ಯು.

ಆತ್ಮೀಯ ಅಭಿಮಾನಿಗಳೇ, ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ, ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ರೆ

ಧನ್ಯವಾದಗಳು ಅಂತ ತಿಳಿಸ್ತಾ ಈ ನನ್ನ ಪ್ರಶ್ನೆ ಒಂದು ಕೇಳಿದ್ದೆ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ CIIL ಯಾವ ನಗರದಲ್ಲಿ ಇದೆ ಅಂತ ಪ್ರಶ್ನೆ ಕೇಳಿದ್ದೆ. ನೋಡೋಣ ನಮ್ಮ ಶ್ರೋತೃಗಳು ಯಾವ್ಯಾವ ನಗರವನ್ನು ಹೇಳಿದ್ದಾರೆ ನೋಡ್ಕೊಂಬರೋಣ. ಮೊದಲನೇದಾಗಿ ಯಾರ್ದು ನೋಡೋಣ, ಫಸ್ಟ್ ಬನ್ನಿ, ಫಸ್ಟ್ ಇಸ್ ಫಸ್ಟ್ ಅಲ್ವಾ. ಯಾರು HR ರುದ್ರಸ್ವಾಮಿ ಕಣದಾಳ್ ಹೊಸ ಬಡಾವಣೆ ಚಿಕ್ಕಮಗಳೂರಿಂದ ಉತ್ತರ ಸರಿಯಾಗಿ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಸದಾಶಿವಪ್ಪ ಮಂಡಘಟ್ಟ ಉತ್ತರ ಸರಿಯಾಗಿದೆ, ಧನ್ಯವಾದಗಳು. ಹಾಗೆ ನಳಿನಿ ಗಿರಿಜರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ನಾನು ಎಲ್ರಿಗೂ ಸರಿಯಾಗಿದೆ ಅಂತ ಹೇಳಕ್ ಬರಲ್ಲ, ಕೊನೆಗೆ ಒಂದೇ ಸರಿಗೆ ಹೇಳ್ಬಿಡ್ತೇನೆ ಯಾಕಂದ್ರೆ ಸಮಯದ ಅಭಾವ. ಓಕೆ, ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಉತ್ತರ ಕಳಿಸಿದ್ದಾರೆ. ಚೈತ್ರಾ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ರಾಧಿಕಾ ಶ್ರೀರೇಖಾ ಅನುರಾಧ ಅಕ್ಷಯ ಅನ್ಮಯ ಪಾರ್ಥಸಾರಥಿ ಜಯನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಪೂನಾ ಅಂತ ಹೇಳಿದ್ದಾರೆ, ನೋಡೋಣ ಕೊನೆಗೆ ಹೇಳ್ತೇನೆ. ಶುಭ ಸಂಜೆ ಆಕಾಶವಾಣಿ ಅಂತ ಹೇಳಿದ್ರೆ ಧನ್ಯವಾದಗಳು. ಯಾರು ಮಂಜುನಾಥ್ ಲಕ್ಷ್ಮೀ ಶೇಖರ್ ಶಾಪ್ ಜನ್ನಾಪುರದಿಂದ, ಪ್ರಸಾರ ಆಗುತ್ತಿರುವ ಎಲ್ಲ ಹಾಡುಗಳು ಚೆನ್ನಾಗಿದೆ, ಹಾಗೆ ರೇಡಿಯೋ ಕೇಳ್ತಾ ಇದ್ದೇವೆ. ಈ ಅಭಿಮಾನಿಗಳು ರೇಡಿಯೋ ಕೇಳ್ತಾ ಇದ್ರೆ ನಮಗೂ ಸಂತೋಷ ಅಲ್ವಾ. ನಾವು ಇತ್ತಲ ರಸಪ್ರಶ್ನೆ ಕೇಳೋದಕ್ಕೆ ನಿಮ್ಮ ಸ್ಪಂದನೆ ಬರ್ತಾ ಇರುತ್ತೆ, ನಮಗೂ ಕೂಡ ಚೆನ್ನಾಗಿರುತ್ತೆ, ಧನ್ಯವಾದಗಳು. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಉತ್ತರ ಕಳಿಸಿದ್ದಾರೆ. ಹಂಪಣ ನ್ಯಾಮತಿಯಿಂದ ಜ್ಯೋತಿ ರಾಜಶೇಖರ್, ಸಿದ್ದಾರೂಢ ನಗರ ಭದ್ರಾವತಿಯಿಂದ ಮಮತಾ ಭದ್ರಾವತಿಯಿಂದ, ಸಲ್ಮಾ ಟೀಚರ್ ಮೈಸೂರು, ಅಲ್ಲ ಉತ್ತರ ಹೇಳ್ಬಿಟ್ಟಿದ್ದಾರೆ ಮೈಸೂರು ಅಂತ. ಓಕೆ ಟೀಚರ್, ನಿಮ್ಮ ಊರ ಹೇಳ್ರಿ ಸಲ್ಮಾ ಟೀಚರ್. ಓಕೆ ಮೈಸೂರು ಅಂತ ಹೇಳಿದರೆ, ಓಕೆ ನಾನು ಅದು ಊರು ಅಂತ ಅನ್ಕೊಳ್ಳೋ, ಉತ್ತರ ಅಂತ ಅನ್ಕೊಳ್ಳೋ. ಓಕೆ, ಮುರಳೀಧರ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಪುಷ್ಪ ವಿನೋಬನಗರ ಶಿವಮೊಗ್ಗದಿಂದ ಕಳಿಸಿದ್ದಾರೆ. ಹಾಗೆ ಉಮಾದೇವಿ PWU ಕಾಲೋನಿ BR ಪ್ರಾಜೆಕ್ಟ್ ಸಂದೇಶ ಬಂದಿದೆ. ಚಂದಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಬಸವರಾಜ್ ಎರೆಹಳ್ಳಿಯಿಂದ ಉತ್ತರ ಕಳಿಸಿದ್ದಾರೆ. ಜಯಪುಟ್ಟಸ್ವಾಮಿ ಕೆನಡಾ ನಮಸ್ತೆ ಅಂತ ಹೇಳಿ ಉತ್ತರವನ್ನು ಕೂಡ ಕಳಿಸಿದ್ದಾರೆ, ನಿಮಗೂ ಕೂಡ ನಮಸ್ತೆ. ಇನ್ನು ಗೌರಮ್ಮ ಹಾವೇರಿಯಿಂದ, ಹಳೆ ಪ್ರಶ್ನೆ ಇನ್ನು ಅಪ್ಡೇಟ್ ಆಗಿಲ್ಲಪ್ಪ, ಇನ್ನು ಹಳೆಯದೆಲ್ಲ ಇದು ಬೇಗ ಬರಬೇಕು ನಮ್ಮ ಜೊತೆಗೆ. ಇನ್ನು ಫಣೀಂದ್ರ ವಿನೋಬನಗರ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುದರ್ಶನ್ ಪೀಣ್ಯದಿಂದ ಉತ್ತರವನ್ನು ಕಳಿಸಿದ್ದಾರೆ. ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ಮಂಜುಳಾ ಜನಾರ್ದನ್, ಉದಯ ಟೈಲರ್ ಬೋತನಗುಡಿ ಭದ್ರಾವತಿಯಿಂದ, ಸರಿ ಇದೆ ಮತ್ತೇನು ಇರಬಹುದಾ ಅಂತ ಕೇಳಿದರೆ ನಿಮ್ಮ ಉತ್ತರ ಸರಿ ಇದೆ. ಇನ್ನು ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಪ್ರಸಾರ ಆಗುತ್ತಿರುವ ಹಾಡುಗಳು ಚೆನ್ನಾಗಿದೆ ಸರ್ ಅಂತ ಹೇಳಿದ್ರೆ ಧನ್ಯವಾದಗಳು, ಕೇಳಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು CIIL ಈಸ್ ಇನ್ ಮೈಸೂರು ಕರ್ನಾಟಕ ಅಂತ ಹೇಳ್ತಾರೆ. SM ವಿಶ್ವಕುಮಾರ್ ಎಡೆಹಳ್ಳಿ, ಹರಪನಹಳ್ಳಿ, ವಿಜಯನಗರ ಅಂತ ಹೇಳಿದ್ರಪ್ಪ, ಅವ್ರ ಊರಿರ್ಬೋದು ಅನ್ಕೊಳ್ತೇನೆ. ಇನ್ನು ರೇಖಾ ಬೆಂಗಳೂರಿಂದ ಉತ್ತರ ಕಳಿಸಿದ್ದಾರೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದೆ ಹೋಬಳಿ ಉತ್ತರ ಬಂದಿದೆ. ಶಾಂತಚರ್ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕಿಂದ ಉತ್ತರ, ಸವಿಸ್ತಾರ ಉತ್ತರ, ಬರೀ ಉತ್ತರ ಅಲ್ಲ ಸವಿಸ್ತಾರ ಉತ್ತರ ಬಂದಿದೆ, ಧನ್ಯವಾದಗಳು. ಇನ್ನು ನಮ್ಮ ಶ್ರೀಧರ್ ಅವರು ಮೂಡಲ್ ವಿಠಲಾಪುರದಿಂದ, ಶ್ರೀಧರ್ ಅವರು ಮೈಸೂರು ಇರಬೇಕು ಅಂತ ಹೇಳಿದ್ದಾರೆ, ಕನ್ಫರ್ಮ್ ಹೇಳಿ ಇರಬೇಕು ಅಂದ ಅದೇ ಅಂತ ಹೇಳಿ. ಇನ್ನು ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಉತ್ತರ ಕೆಮ್ಮಣ್ಣಗುಂಡಿ ಅಂತ ಹೇಳಿದ್ದಾರೆ. ಆಮೇಲೆ ರಂಗನಾಥ್ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ಮಹೇಶ್ ಹೊಸೂರ್ ಅವರು ಉತ್ತರ ಬಂದಿದೆ, ಯುವರಾಜ್ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಎಮ್ಮಿಗನೂರು ಗ್ರಾಮದಿಂದ. ಹಾಗೆ ಶೇಖರ್ ನಾಯಕ್ ತರೀಕೆರೆ, ಶುಭ ಸಂಜೆ ಸರ್ ಅಂತ ಹೇಳಿದ್ರೆ ನಿಮ್ಗೆ ಕೂಡ ಶುಭ ಸಂಜೆ. ಇನ್ನು ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರುಕೂಡಿಯಿಂದ ಉತ್ತರ ಬಂದಿದೆ. ಅಜರ್ ವಣ್ಕರ್ ಲೋಯರ್ ಹುತ್ತ ಭದ್ರಾವತಿಯಿಂದ, ಗುಡ್ ಈವ್ನಿಂಗ್ ಮಂಜುನಾಥ್ ಸರ್, ಕಾಫಿ ಆಯ್ತಾ ಅಂತ ಹೇಳಿದ್ರೆ ನಂದು ಕಾಫಿ ಆಯ್ತು ಸರ್. ಇನ್ನು ಐ ಆಮ್ ಜಸ್ಟ್ ಜಾಯ್ನಿಂಗ್, ಪ್ರಶ್ನೆ ಗೊತ್ತಾಗ್ಲಿಲ್ಲ, ಮುಗಿತಾ ಬಂತು ಸಮಯ, ಈ ಜಾಯ್ನ್ ಆಗ್ತಿರ ಇರ್ಲಿ, ಈಗಲಾದ್ರೂ ಜಾಯ್ನ್ ಆಗಿದೆ ಅಂತ ಖುಷಿ ಪಡೋಣ. ಮೇರ್ಕೋಟಿ ಜನಾಪುರ ಭದ್ರಾವತಿಯಿಂದ, ನಮ್ಮ ಕೋಟಿ ಸರ್, ಯಾಕೆ ಸರ್ ಇಷ್ಟು ಲೇಟು, ಯೂಶ್ವಲ್ ನಮ್ಮ ಸಂಜೆ ಕಾರ್ಯಕ್ರಮ 5 ಗಂಟೆಯಿಂದ ಶುರು ಆದಲ್ವಾ. ಇನ್ನು HG ಗುರುಮೂರ್ತಿ NRಪುರ ಬೆಂಗಳೂರಿಂದ ಉತ್ತರ ಕಳಿಸಿದ್ದಾರೆ, ಉತ್ತರ ಬಂದಿಲ್ಲ. ಹಾಗೆ ಸಲ್ಮಾ ಟೀಚರ್ ತರೀಕೆರೆಯಿಂದ, ಓ ಅವ್ರ ಊರ ಹೆಸರು ಈಗ ಹೇಳಿದ್ದಾರೆ, ಧನ್ಯವಾದ ಮೇಡಮ್. ಇನ್ನು ಶುಭ ಸಂಜೆ ಸರ್, ಕನ್ನಡತಿ ರೇಖಾ ಗಣೇಶ್, ಓ ನಮ್ಮ ಕನ್ನಡಿಗರು, OT ರಸ್ತೆ ಸೀಗೆಹಟ್ಟಿ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ತಮ್ಮ ಎಲ್ಲ ಸಂದೇಶನ ಓದಿದ್ದೇನೆ ಶ್ರೋತೃಗಳೇ, ಉತ್ತರ ಕಳಿಸಿದ್ದಕ್ಕೆ ಧನ್ಯವಾದಗಳು. ಕೊನೆಗೆ ನಾನು ಉತ್ತರ ಹೇಳಬೇಕಲ್ವಾ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಯಾವ ನಗರದಲ್ಲಿದೆ ಅಂತಂದ್ರೆ ಮೈಸೂರು ನಗರದಲ್ಲಿದೆ. ನಮ್ಮ ಶ್ರೋತೃಗಳು ಬಹುತೇಕ ಉತ್ತರ ಎಲ್ಲ ಸರಿಯಾಗಿ ಕಳಿಸಿದ್ದಾರೆ, ಧನ್ಯವಾದಗಳು ತಿಳಿಸ್ತಾ. ಈಗ ಮುಂದಿನ ಪ್ರಶ್ನೆ ಕೇಳಲಿಕ್ಕೆ ಸಮಯ ಇಲ್ಲ, ಯಾಕೆ ಅಂತಂದ್ರೆ ಇದು ಕೇವಲ ಒಂದು ಹಾಡನ್ನು ಕೇಳಿಸ್ಬಿಡ್ತೀನಿ, ಮತ್ತೆ ನಾವು ಅಂತ್ಯಾಕ್ಷರಿಯಲ್ಲಿ ಭೇಟಿಯಾಗೋಣ. ಅಂತ್ಯಾಕ್ಷರಿಯಲ್ಲಿ ಒಳ್ಳೊಳ್ಳೆ ಹಳೆಯ ಹಾಡುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆದಷ್ಟು ನಮ್ಮ ರಾಜಣ್ಣ ಅವ್ರ ಕಾಲದ
ಹಳೆ ಹಾಡುಗಳನ್ನು

ಅಲ್ಲಿ ಅಂತ್ಯಾಕ್ಷರಿನ ಕೇಳೋಣ ಅಂತ 8 ಗಂಟೆಗೆ ಅವಾಗ ಮತ್ತೆ ಅಂದ್ರೆ ಕಾರ್ಯಕ್ರಮ ನಡೀತಾ ಇರುತ್ತೆ ಅವಾಗ ಮತ್ತೆ ನೀವು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣಂತೆ ಶ್ರೋತೃಗಳೇ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು ಕೇಳ್ಕೊಬರೋಣ ಶ್ರೇಯಾ ಘೋಷಾಲ್ ಅವರ ದನಿಗಳಲ್ಲಿ.

0: ಕೇಳಿದರೆ ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು PS ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ June 7 ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
5: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ ಹೌದು. ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
5: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
8: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
7: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
8: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
9: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ಬಹುಮಾನ ಗೆಲ್ಲಿ.
5: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ಸೇವಾ ಮಾಹಿತಿ. ರಾಜ್ಯ ಸರ್ಕಾರದ 5ನೇ ಗ್ಯಾರಂಟಿ ಯೋಜನೆಯಾದ ಯುವನಿಧಿ ಯೋಜನೆಗೆ ಶಿವಮೊಗ್ಗ ಜಿಲ್ಲೆಯ 2023 ನಂತರ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಪಡೆದ ಅರ್ಹ ನಿರುದ್ಯೋಗಿಗಳು, ಪದವಿ ಪಡೆದು 6 ತಿಂಗಳಾದರೂ ಉದ್ಯೋಗ ಪಡೆಯದವರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವಂತೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲೆಯ ಫಲಾನುಭವಿಗಳು ತ್ರೈಮಾಸಿಕ ಬದಲಾಗಿ ಪ್ರತಿ ತಿಂಗಳು 25ರೊಳಗಾಗಿ ಕಡ್ಡಾಯವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ

ಸ್ವಯಂ ಘೋಷಣೆ ನೀಡಬೇಕು, ಇಲ್ಲದಿದ್ದಲ್ಲಿ ಆ ತಿಂಗಳ ನೇರ ನಗದು ಖಾತೆಗೆ ಜಮಾ ಆಗುವುದಿಲ್ಲ. ಪ್ರತಿ ತಿಂಗಳು ಪದವೀಧರರಿಗೆ ₹3,000 ಹಾಗೂ ಡಿಪ್ಲೊಮೋದಾರರಿಗೆ ₹1,500 ನಿರುದ್ಯೋಗ ಭತ್ಯೆ ನೀಡಲಾಗುವುದು. ಸೇವಾ ಮಾಹಿತಿ ಕೇಳಿದಿರಿ ಶ್ರೋತೃಗಳೇ. ಈಗ ಸಮಯ 6:05 ಆಗ್ತಾ, ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420233.
3: ಶ್ರೋತೃಗಳೇ, ನಿಲಯದ ಈ ಸಂಜೆಯ ಮತ್ತು ನಾಳೆಯ ಕಾರ್ಯಕ್ರಮಗಳ ವಿವರಣೆಯನ್ನು ನೋಡೋಣ. ಈ ಸಂಜೆ 6:15 ತಿಪಟೂರಿನ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. 6:30 ರಸವಾರ್ತೆ ಬೆಂಗಳೂರು ಕೇಂದ್ರ ಸಹ ಪ್ರಸಾರದಲ್ಲಿ. 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭತ್ತದ ಕೃಷಿ ಅನುಭವಗಳ ಕುರಿತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಮತ್ತೋಡು ಗ್ರಾಮದ ರೈತರಾದ ಶ್ರೀ ರವಿ ಎಂಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿ. ಆನಂತರ ಪರಿಸರ ಗೀತೆಯನ್ನು ಕೇಳಬಹುದು. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. ಇದರಲ್ಲಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರ ಮತ್ತು ಸೋಬ್ ಆಯ್ಕೆ ಸಮಿತಿಯ ಸದಸ್ಯರಾದ ಶ್ರೀ ನಾಗಳ್ಳಿ ಅನಿಲ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಇಂದು ರಾತ್ರಿ 10:00 ಸವಿನೆನಪು, ನಿಮ್ಮ ಮೆಚ್ಚಿನ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳಿದರೆ ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳ ಬಾಬೆಳಕೆ ಕಥನಗಳು. ಸಂಚಿಕೆ ತಂದೆ ತಾಯಿ ಮಕ್ಕಳಿಗೆ ಮಾದರಿಯಾಗಬೇಕು. 6:40 ನೇಗಿಲ ಮಿಡಿತ, ಇದರಲ್ಲಿ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಕುರಿತು ಮಾಹಿತಿ ನೀಡುತ್ತಾರೆ ತಜ್ಞರಾದ ಡಾಕ್ಟರ್ ಉಮೇಶ್ ಬಿಯು, ಸಹ ಪ್ರಾಧ್ಯಾಪಕರು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ. 6:45 ತಿಪಟೂರಿನ ಕೆರೆಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. 6:50 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ, ಒಬೆಸಿಟಿ ಮತ್ತು ಓವರ್ ವೈಟ್ ಈ ಕುರಿತು ಡಾಕ್ಟರ್ ವಿನೋದ್ ಕುಮಾರ್ ಅವರಿಂದ ಮಾಹಿತಿ. ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ ಶಿವಮೊಗ್ಗ. 7:15 ಕಲಬುರಗಿಯ ಮಾತೋಶ್ರೀ ಅಂಬುಜಾ ಅಂಧ ಬಾಲಕಿಯರ ವಸತಿ ಶಾಲೆಗೆ ಪ್ರವೇಶಾತಿ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ. 7:20 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ವಿಶೇಷ ಅತಿಥಿಗಳೊಂದಿಗೆ ಸಂದರ್ಶನ, 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:30 ಭಾವಗೀತೆಗಳು, 10:00 ಒಗಟು ಬಿಡಿಸಿ ಒಗಟಿಗೆ ಉತ್ತರಿಸಿ ಪ್ರಸ್ತುತಿ ಸುಬ್ರಹ್ಮಣ್ಯ ಶರ್ಮಾ, 11:00 ಚೈತ್ರವನ ಕಾವ್ಯವಚನ ಕಾರ್ಯಕ್ರಮ, 11:30 ಸೇವಾ ಮಾಹಿತಿ, ಅನಂತರ ಭಾವಗೀತೆಗಳನ್ನು ಕೇಳಬಹುದು. 11:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಹಾರೋನಹಳ್ಳಿಯ ಶ್ರೀಮತಿ ನಾಗಮ್ಮ ಮತ್ತು ತಂಡದವರಿಂದ ಶಿವನ ಪೂಜೆ ಹಾಡುಗಳನ್ನು ಕೇಳಬಹುದು. 12:05 ವನಿತಾ ವಿಹಾರ, ಇದರಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಸಂಘಟನೆಯ ಲಜನಾ ಇಮಾಯಿಲ್ಲಾ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ. 12:35 ಆರೋಗ್ಯ ಕಾರ್ಯಕ್ರಮ, ಮೂರ್ಛೆ ರೋಗ ಕುರಿತು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನರರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೂಪಾ ಕೆಜಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಮಹೇಶ್ ಎಚ್ಎಂ. ನಾಳೆ ಮಧ್ಯಾಹ್ನ 1:00 ಪ್ರಗತಿಪಥ ಪಿಎಂ ಸ್ಟ್ರೀಟ್ ವೆಂಡರ್ಸ್ ಆತ್ಮ ನಿರ್ಭರ್ ನಿಧಿ ಯೋಜನೆ ಕುರಿತು ಮಾಹಿತಿ. 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಸಂಜೆ

0: ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
1: ಸದ್ಭಕ್ತರೇ, ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಯವರು ಮಾತನಾಡುತ್ತಿರುವುದೇನೆಂದರೆ, ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡತಕ್ಕಂಥದ್ದಾಗ್ಲಿ, ಅವರ ಪೋಷಣೆ ಮಾಡತಕ್ಕಂಥದ್ದಾಗ್ಲಿ ಬಹಳ ಕಠಿಣವಾದ ಸನ್ನಿವೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಅನಾಥಾಲಯ, ಕುಟೀರಗಳು, ಹಾಸ್ಟೆಲ್ಗಳನ್ನ, ಪೂರ್ವ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜುಗಳು, ಕೈಗಾರಿಕಾ ತರಬೇತಿ ಕೇಂದ್ರ, ಪಾಲಿಟೆಕ್ನಿಕ್ ಸುಮಾರು 19 ಕೇಂದ್ರಗಳನ್ನ ತೆರೆದು ಮಕ್ಕಳಿಗೆ ಅನುಕೂಲ ಆಗತಕ್ಕಂತ ಒಂದು ವ್ಯವಸ್ಥೆಯನ್ನ ನಡೆಸಿಕೊಂಡು ಬಂದಿರತಕ್ಕಂಥದ್ದನ್ನ ಗಮನಕ್ಕೆ ತರಬಯಸುತ್ತೇವೆ. ಬಡ ಮಕ್ಕಳ ರೈತಾಪಿ ಜನದ ಕಷ್ಟವನ್ನು ಅರಿತು ಕೆರಗೋಡಿ ರಂಗಾಪುರ ಸುಕ್ಷೇತ್ರದಲ್ಲಿ ಹಾಸ್ಟೆಲ್, ಪುಸ್ತಕ, ಬಟ್ಟೆ ಎಲ್ಲವನ್ನು ಉಚಿತವಾಗಿ ಕೊಟ್ಟು ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನ ನೀವೆಲ್ಲರೂ ಸದುಪಯೋಗ ಪಡಿಸಿಕೊಳ್ತಕ್ಕಂಥದ್ದಾಗಬೇಕು. ಸುಮಾರು 450 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಕ್ಷೇತ್ರ ಭಿಕ್ಷಾಟನೆಯಿಂದಲೇ ನಡೆಯತಕ್ಕಂಥದ್ದು. ಆಧುನಿಕ ಕಾಲ ಬಂದರೂ ಸಹ ಇವತ್ತು ಭಿಕ್ಷಾಟನೆಯನ್ನು ಮಾಡಿ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯವಾಗಿರ್ತಕ್ಕಂಥದ್ರ ಜೊತೆಗೆ ನಮ್ಮ ರೈತಾಪಿ ಜನದ ಕಷ್ಟ ಸುಖಗಳನ್ನು ಅರಿತು ಅವರಿಗೆ ತೊಂದರೆ ಆಗಿರ್ತಕ್ಕಂಥದ್ದನ್ನ ನಾವು ನಿಗ್ರಹಿಸಬೇಕು, ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರಾಧ್ಯಕ್ಷರಾದ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳಾದ ನಾವು ಹಾಸ್ಟೆಲ್ ವ್ಯವಸ್ಥೆ, ಸ್ಕೂಲ್ಗಳ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದ ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡು ಮಕ್ಕಳನ್ನ ಈ ಉಚಿತ ವಿದ್ಯಾರ್ಥಿ ನಿಲಯಕ್ಕೆ ಸೇರಿಸಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡತಕ್ಕಂತಹದ್ದು.
2: ಕೇಳುಗರೆ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿದ್ದೀರಾ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಯೋಜನೆ ಮಾಡುತ್ತಿರುವಿರಾ? ಇಲ್ಲಿದೆ ಪರಿಹಾರ. ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
1: ಇವತ್ತು ಈ ಕ್ಷೇತ್ರದಲ್ಲಿ ಸುಮಾರು 850 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ನಾನಾ ಕಡೆ ಉದ್ಯೋಗದಲ್ಲಿದ್ದು ಅವರೆಲ್ಲರೂ ಸಹ ಸುಸಂಸ್ಕೃತವಾಗಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ನಮ್ಮ ರೈತರ ಮಕ್ಕಳಿಗೂ ಅದು ಅನುಕೂಲ ಆಗಬೇಕು, ಅವರ ಜೀವನ ಹಸನ ಆಗ್ತದೆ ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಉಚಿತ ಹಾಸ್ಟೆಲ್ನ, ಉಚಿತ ಬಟ್ಟೆ, ಪುಸ್ತಕ ಎಲ್ಲವನ್ನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನ ನೀವು ಮನಗಾಣಬೇಕು. ಹಿರಿಯ ವಿದ್ಯಾರ್ಥಿಗಳು, ಕ್ಷೇತ್ರಾಭಿಮಾನಿಗಳ ಸಂಘ, ಅವರ ಸಹಕಾರವೂ ಸಹ ನಮ್ಮ ಬಡ ಮಕ್ಕಳಿಗೆ ಬಹಳಷ್ಟು ಇದೆ. ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು, ವಿದ್ಯಾವಂತರ ಆಗಬೇಕು, ಅವರ ಮುಖಾಂತರ ನಾವು ಸುಖಿಗಳಾಗಿ ಬಾಳತಕ್ಕಂಥದ್ದಾಗಬೇಕು, ನಮ್ಮ ರೈತಾಪಿ ಜನ ಅನುಕೂಲ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ನಿಲಯವನ್ನ, ಪ್ರೌಢಶಾಲೆಗಳನ್ನ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಸದುಪಯೋಗವನ್ನ ತಾವು ಬಳಸಿಕೊಳ್ಳಿ, ಆ ಮುಖಾಂತರ ಪರಮಾತ್ಮಕ್ಕೆ ಪಾತ್ರರಾಗಿ ಅಂತ ಆಶಿಸುತ್ತೇವೆ.
2: ಕೇಳುಗರೆ, ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠವು ಬಡತನದ ಅನಾಥ ಹಿನ್ನೆಲೆಯುಳ್ಳ ಮಕ್ಕಳಿಗೆ ಉಚಿತ ಹಾಸ್ಟೆಲ್ನೊಂದಿಗೆ ಶಿಕ್ಷಣವನ್ನು ನೀಡುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ 9972623390 ಮತ್ತೊಂದು 9845450395.
0: ಇದುವರೆಗೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರೆಗೋಡಿ ರಂಗಾಪುರ ಶ್ರೀಮಠವು ಬಡತನದ ಮತ್ತು ಅನಾಥ ಹಿನ್ನೆಲೆಯ ಮಕ್ಕಳಿಗೆ ನೀಡುತ್ತಿರುವ ಉಚಿತ ಶಿಕ್ಷಣ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆರೆಗೋಡಿ ರಂಗಾಪುರ ಶ್ರೀಮಠ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ

ವಾಣಿ ರಸವಾರ್ತೆ ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪ್ರಿಯ ಶ್ರೋತೃಗಳೇ, ನಮ್ಮ ಹಳ್ಳಿನ ಅರ್ಥ ಮಾಡಿಕೊಂಡ್ರೆ ವಿಶ್ವನೇ ಅರಗಿಸ್ಕೊಂಡಂಗೆ ಅಂತ ಹಿಂದಿನವರು ಸುಮ್ಮನೆ ಹೇಳ್ತಾ ಇರಲಿಲ್ಲ. ಅದಕ್ಕೆ ನೋಡಿ, ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ದೇಶಗಳಿಂದ ನಮ್ಮ ಹಳ್ಳಿಗಳನ್ನು ನೋಡೋಕೆ, ಅಧ್ಯಯನ ಮಾಡೋಕೆ ಅಂತಲೇ ವರ್ಷಕ್ಕೆ 50,000 ಮಂದಿ ಬರ್ತಾರಂತೆ. ಅಂಥದ್ದೇನಿದೆ ನಮ್ಮ ಹಳ್ಳಿಲಿ ಅಂದ್ರೆ ಸಂಸ್ಕೃತಿ, ಬಾಂಧವ್ಯ, ಒಗ್ಗಟ್ಟು, ಕುಟುಂಬ ವ್ಯವಸ್ಥೆ, ಇವುಗಳ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ಹೋಗ್ತಾರೆ. ಬದುಕಿದ್ರೆ ಹಿಂಗೆ ಬದುಕಬೇಕು ಅನ್ನೋದನ್ನ ಕಲ್ತ್ಕೊಂಡು ಹೋಗ್ತಾರಂತೆ. ಅದ್ರಲ್ಲೂ ಆಸ್ಟ್ರೇಲಿಯಾ ಯೂನಿವರ್ಸಿಟಿ ಹುಡುಗ ಹುಡುಗಿರ್ಗೆ ಇಂಡಿಯಾ ಹಳ್ಳಿಗಳನ್ನು ನೋಡ್ಕೊಂಡು ಬರೋದು ಕಡ್ಡಾಯ ಮಾಡಿದ್ದಾರೆ. ಜನರ ಜೊತೆ ಹೇಗೆಲ್ಲಾ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಈ ಗ್ರಾಮ ಶಾಲೆಯಲ್ಲಿ ಕಲ್ತ್ಕೊಂಡು ಬನ್ನಿ ಅಂತಾರಂತೆ. ಒಂಟಿಯಾಗಿ ಬದುಕಬಹುದು, ಆದ್ರೆ ಕೂಡಿ ಬಾಳೋದ್ನ ಹೇಳ್ಕೊಡೋದು ನಮ್ಮ ಹಳ್ಳಿಗಳೇ ಅನ್ನೋದು ನಮ್ಗೆಲ್ಲ ಹೆಮ್ಮೆ. ಮೊನ್ನೆ ನಮ್ಮ ಮೈಸೂರು, ಮುಂಡಗೋಡು, ಹೆಚ್ ಡಿ ಕೋಟೆ ಬುಡಕಟ್ಟು ಜನಾಂಗದ ಹಾಡಿಗಳಿಗೆ ವಿದೇಶಿ ವಿದ್ಯಾರ್ಥಿಗಳು ಬಂದು ಬದುಕಿನ ಪಾಠ ಕೇಳ್ಕೊಂಡು ಹೋಗಿದ್ದಾರೆ. ಈ ಜಪಾನ್ನವರು ಇದಕ್ಕೆಲ್ಲ ಉಲ್ಟ. ಅಲ್ಲಿ ಯುವಕರ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ. ಎಲ್ಲರೂ ಒಬ್ಬಂಟಿಯಾಗಿ ಹೇಗೆ ಬದುಕ್ತಿದ್ದಾರೆ ಅಂತ ಲಿವಿಂಗ್ ಲ್ಯಾಬ್ಸ್ ಹೆಸರಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ತಂತ್ರಜ್ಞಾನವೇ ಇವ್ರಿಗೆ ಮಕ್ಕಳು. ಅದ್ರ ಜೊತೆಗೆ ಒಂಟೊಂಟಾಗಿ ಬದುಕನ್ನ ನಡೆಸ್ತಾ ಇದ್ದಾರಂತೆ. ನೋಡಿ, ನಾವೆಲ್ಲ ಒಗ್ಗಟ್ಟಾಗಿ ಬದುಕೋದ್ರಲ್ಲಿ ಫೇಮಸ್ ಆದ್ರೆ, ಇವರು ಒಂಟಿಯಾಗಿ ಬದುಕೋದ್ರಲ್ಲಿ ವಿಶ್ವಕ್ಕೆ ಮಾಡೆಲ್ ಆಗ್ತಿದ್ದಾರೆ. ಜೈಲಿನ ಅನುಭವ ಎಲ್ರಿಗೂ ಸಿಗಲ್ಲ. ಘನಘೋರ ತಪ್ಪು ಮಾಡಿ ಶಿಕ್ಷೆ ಆದವರಿಗೆ ಮಾತ್ರ ಜೈಲಿನ ದರ್ಶನ ಸಾಧ್ಯ. ಆದ್ರೆ ನೀವು ಹೈದರಾಬಾದ್ಗೆ ಬಂದ್ರೆ ಬಿಳಿ ಅಂಗಿ ಹಾಕ್ಸಿ ಜೈಲಿನಲ್ಲಿ ಕೂಡಿಸಿ ಮುದ್ದೆ ಮುರಿಸ್ತಾರೆ. ಇದಕ್ಕೆ ಯಾರನ್ನು ಕೊಲೆ ಮಾಡಬೇಕಿಲ್ಲ. ತಪ್ಪು ಮಾಡದೇ ಇದ್ರು, ನಿಮ್ ಮೇಲೆ FIR ಆಗದೆ ಇದ್ರು, ಜೈಲು ಹೇಗಿರುತ್ತೆ ಅನ್ನೋ ಫೀಲ್ ಇಲ್ಲಿ ಮಾಡಬಹುದು. ಇದನ್ನೇ ಜೈಲ್ ಟೂರಿಸಂ ಅನ್ನೋದು. ಅಂದ್ರೆ ಒಂದು ದಿನವೋ ಅರ್ಧ ದಿನವೋ ಖುದ್ದು ಜೈಲಿನ ಕಂಬಿಗಳನ್ನು ಎಣಿಸಬರೋದು ಕೂಡ ಆದಾಯದ ಮೂಲವಾಗಿದೆ. ಅದರ ಅನುಭವ ಪಡಿಬಹುದು. ದೇಶದಲ್ಲಿ ಇದೇ ಮೊದಲ ಜೈಲ್ ಟೂರಿಸಂ. ಎಂತ ಹುಚ್ಚಲ್ವಾ ಈ ಫೀಲ್ ದ ಜೈಲ್ ಅನ್ನೋದು. ನಮ್ಮ ಬೆಳಗಾವಿಲಿ ಹಿಂಡಲ್ಗಾ ಜೈಲು, ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿರೋ ಸೆಂಟ್ರಲ್ ಜೈಲ್ನ ಸುಮ್ನೆ ನೋಡ್ಕೊಂಡು ಬರ್ಬೋದು. ಇಲ್ಲಿ ಹಂಗಿಲ್ಲ, ನೀವೇ ಬಿಳಿ ಡ್ರೆಸ್ ಹಾಕೊಂಡು ಜೈಲ್ ಪಾಲಾಗ್ಬೋದು. ಎಂತ ಕಾಲ ಅಲ್ವಾ. ಇದೇ ಕಾಲದಲ್ಲೇ ಕಾಂಬೋಡಿಯಾದ ಸುಣ್ಣಕಲ್ಲಿನ ಗುಹೆಗಳಲ್ಲಿ ವಿಶ್ವದ ಅತಿ ವಿಚಿತ್ರವಾದ ಹಾವೊಂದು ದರ್ಶನ ಕೊಟ್ಟಿದೆ ಅಂತೆ. ಹೆಸರು ವೈಡೂರ್ಯ ಫಿಟ್ ವೈಪರ್ ಅಂತ. ಆಕರ್ಷಕ ನೀಲಿ ಹಸಿರು ಬಣ್ಣದ ಈ ಆವನ ನೋಡ್ತಿದ್ದಂತೆ ಮುದ್ದಾಡಬೇಕು ಅನ್ಸ್ಬಿಡುತ್ತಂತೆ. ಹಾಗಂತ ಮುದ್ದಾಡಕ್ಕೋದ್ರೆ ಜೀವ ಹಾರೋಗೋದಂತೂ ಗ್ಯಾರಂಟಿ ಅಂತಾರೆ. ಈ ಮೋಹಕ ಹಾವು ಸುಮಾರು 20-50 ಅಡಿ ತನಕ ಹಾರುತ್ತೆ, ಅದು ಗಾಳಿಲಿ. ಇಂಥ ಸುಂದರ ಬಣ್ಣದ ಹಾವು ವಿಶ್ವದಲ್ಲಿ ಮತ್ತೆಲ್ಲೂ ಕಂಡು ಬಂದಿಲ್ಲಂತೆ. ಹಾಗಾಗಿ ವೈಡೂರ್ಯ ನೋಡೋಕೆ ಡಿಮ್ಯಾಂಡ್ ಬಂದಿದೆ. ಮೊನ್ನೆ ನಮ್ಮ ಲಕ್ಕುಂಡಿ ವೀರಭದ್ರೇಶ್ವರ ದೇವಾಲಯದ ಆವರಣದಲ್ಲಿ ಉತ್ಖನನ ಮಾಡೋ ವೇಳೆ ದೊಡ್ಡ ಹಾವೊಂದು ಕಾಣಿಸಿದೆ. ಕಾಕತಾಳೀಯ ಅಂದ್ರೆ ಇದಕ್ಕೂ ಮೊದಲು 100+ ಹಿಂದಿನ 3 ಹೆಡೆಯ ನಾಗಶಿಲ್ಪ ಹಾಗೂ ನಾಗಮಣಿ ಹೊತ್ತಿರುವ ವಿಶಿಷ್ಟ ನಾಗಕಲಾಕೃತಿ ಭೂಮಿಯೊಳಗೆ ಸಿಕ್ಕಿತ್ತಂತೆ. ಇದನ್ನ ನೋಡಿದ ಮೇಲೆ ಹಾವುಗಳು ನಿಧಿ ಕಾಯ್ತವೆ ಅನ್ನೋ ಜನರ ನಂಬಿಕೆ ವೈಡೂರಿಯ ತರನೇ ಲಕ್ಕುಂಡಿಲಿ ಎಲ್ಲೆಲ್ಲಾ ಹಾರಾಡ್ತಾ ಇದೆ. ಹಾವಿನ ವಿಚಾರ ಬಂದಾಗ ನಮ್ಮ ಮಂಕಣ್ಣೋರ ವಿಚಾರ ಹೇಳಿದ್ರೆ ತಪ್ಪಾಗತ್ತೆ. ಕಳೆದ ವಾರ ಗುಜರಾತಿನ ವಘೈ ಪಟ್ಟಣದಲ್ಲಿರೋ ವಿಶ್ವವಿದ್ಯಾಲಯ ಆಡಿಟೋರಿಯಂನಲ್ಲಿ ಜನಗಣತಿ ಹೇಗೆ ಮಾಡಬೇಕು ಅಂತ ಶಿಕ್ಷಕರಿಗೆ ಹೇಳ್ಕೊಡ್ತಾ ಇದ್ರು. ಹೀಗೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಂಕಣ್ಣೋರು ಬಾಲ ಅಲ್ಲಾಡಿಸಿಕೊಂಡು ಗೊರ್ಗೊರ್ ಅಂತ ಒಳಕ್ಕೆ ಬಂದೇ ಬಿಟ್ರು. ಬಂದವರು ಸುಮ್ಮನೆ ಇರೋದಾದ್ರೂ ಹೇಗೆ? ಖಾಲಿ ಇದ್ದ ಚೇರಿನ ಮೇಲೆ ಕುಂತು ಬರೀ ಇವರು ಜನರ ಗಣತಿ ಮಾಡ್ತಾರೋ, ಗಣತಿಲಿ ನಮ್ಮನ್ನು ಸೇರಿಸ್ತಾರೋ ಅಂತ ನೋಡ್ತಾ ಇತ್ತು ಅಂತ ಕಾಣ್ತದೆ. ಎಲ್ರು ತರಬೇತಿ ಒಳಗಿದ್ರು. ಸೀಟಿನ ಮೇಲಿದ್ದ ಹನುಮಂತಣ್ಣವರು ಪಕ್ಕದಲ್ಲಿ ಮೇಡಮ್ ಇಟ್ಕೊಂಡಿದ್ದ ಫೈಲ್ ಅನ್ನು ಎತ್ಕೊಂಡು ಕೈಯನ್ನು ಮೇಲಕ್ಕೆತ್ತಿ ನಮ್ಮನ್ನು ಬಿಡಬೇಡ್ರಿ ಸ್ವಾಮಿ ಅನ್ನೋ ರೀತಿ ಎದ್ದೆದ್ದು ನಿಂತ್ಕೊಳ್ತಾ ಇತ್ತು. ಯಾರು ಏನ್ ಮಾಡಿದ್ರು ಕೋತಿ ಮಾತ್ರ ತನ್ನ ಕೆಲ್ಸ ತಾನು ಮಾಡ್ತಾನೇ ಇತ್ತು. ಸಡನ್ ಆಗಿ ಎಲ್ರೂ ಹೇಳದೆ ಕೇಳದೆ ಸಭಾಂಗಣದಿಂದ ಲೈನ್ ಆಗಿ ಹೊರಟ್ರು. ಎಲ್ರೂ ಜಾಗ ಖಾಲಿ ಮಾಡಿದ್ಮೇಲೆ ನಂಗೇನು ಕೆಲ್ಸ ಅಂತ ಎದುರುಗಿದ್ದ ದಟ್ಟ ಕಾಡೊಳಗೆ ಮಂಕಣ್ಣೂರು ಕಾಣೆ ಆದ್ರಂತೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದಿದವರು ಪ್ರತಿಭಾ ನಟರಾಜ್.
ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ದುಡಿಮೆಯ ದೇವರು ದುಡಿಮೆ ತರೂರು.
3: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬೆಳೆಸೋಣ.
1: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
2: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
3: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
0: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ವರ್ಷದ ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ದ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4 ರಿಂದ ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು ಸಾರ್ವಜನಿಕ ವೀಕ್ಷಣೆಗೆ ಲಭ್ಯ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ವದಂತಿಗಳ ನಡುವೆ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಉಪಹಾರ ಕೂಟ ನಡೆಸಲಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಲ್ಲದಕ್ಕೂ ನಾಳೆ ಉತ್ತರ ನೀಡುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಯಾವುದೇ ಸಭೆಯನ್ನು ಕರೆಯಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪಕ್ಷದ ಪರವಾಗಿ ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯಸಭಾ ಮತ್ತು ಪರಿಷತ್ ಚುನಾವಣೆ ಕುರಿತು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆ ವಿಸ್ತೃತ ಚರ್ಚೆ ನಡೆಸಲಾಗಿದ್ದು ವಿವಿಧ ಹೆಸರುಗಳನ್ನು ಸೂಚನೆ ಮಾಡಲಾಗಿದೆ. ಸೂಕ್ತ ಅಭ್ಯರ್ಥಿಗಳ ಹೆಸರನ್ನು ಶೀಘ್ರವೇ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ನಾಯಕತ್ವ ಬದಲಾವಣೆ ಕುರಿತ ಎಲ್ಲಾ ಊಹಾಪೋಹಗಳಿಗೆ ನಾಳೆ ತೆರೆ ಎಳೆಯಲಾಗುವುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ವರಿಷ್ಠರ ಜೊತೆಗಿನ ಸಭೆಯಲ್ಲಿ ಯಾವ ನಿರ್ದೇಶನ ನೀಡಲಾಗಿದೆ ಎಂಬುದು ನಮಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ವರಿಷ್ಠರು ನೀಡುವ ಜವಾಬ್ದಾರಿಗಳನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಸಿದ್ದ ಇರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ, ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ವಿಚಾರ ನನಗೆ ತಿಳಿದಿಲ್ಲ ಎಂದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉಭಯ ನಾಯಕರು ಸರ್ಕಾರ, ಪಕ್ಷ ಹಾಗೂ ರಾಜ್ಯಕ್ಕೆ ಎರಡೂ ಕಣ್ಣುಗಳಿದ್ದಂತೆ ಎಂದು ಹೇಳಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಬದ್ದರಾಗಿರುವುದಾಗಿ ಅವರು ತಿಳಿಸಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದೊಂದಿಗೆ ಅಧಿಕಾರಕ್ಕೆ ಬಂದು 3 ವರ್ಷಗಳು ಪೂರೈಸಿರುವ ಈ ಸಾರ್ಥಕ ಸಂದರ್ಭದಲ್ಲಿ ಸರ್ಕಾರದ ಎಲ್ಲಾ ಸಾಧನೆಗಳ ಶ್ರೇಯಸ್ಸನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಅರ್ಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಚುನಾವಣಾ ಪೂರ್ವದಲ್ಲಿ ರಾಜ್ಯದ ಜನತೆಗೆ ನೀಡಿದ ಪ್ರತಿ ಮಾತಿಗೂ ಬದ್ದರಾಗಿ ನಡೆಯುವ ಮೂಲಕ ನುಡಿದಂತೆ ನಡೆದ ಹೆಮ್ಮೆ ನಮಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಪ್ರತಿ ಮನೆಗೂ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಯಾರೂ ಹಸಿವಿನಿಂದ ಮಲಗಬಾರದು ಎಂಬ ಸಂಕಲ್ಪದೊಂದಿಗೆ ಜಾರಿಗೊಂಡ ಅನ್ನಭಾಗ್ಯ ಯೋಜನೆಯು ಕೋಟ್ಯಂತರ ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಭದ್ರತೆ ನೀಡುವ ಮೂಲಕ ಆರೋಗ್ಯವಂತ ಸಮಾಜಕ್ಕೆ ಆಧಾರವಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಿಸಲು ಈವರೆಗೆ 18,897 ಕೋಟಿ ರೂಪಾಯಿ ವ್ಯಯಿಸಲಾಗಿದ್ದು 4.26 ಕೋಟಿ ಪಡಿತರದಾರರು 3 ಹೊತ್ತು ನೆಮ್ಮದಿಯಿಂದ ಊಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜಿಸಿ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡುವ ಪ್ರಸ್ತಾವನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕೆಲವು ಷರತ್ತುಗಳೊಂದಿಗೆ ಅನುಮೋದನೆ ನೀಡಿ ಮುಂದಿನ ಪ್ರಕ್ರಿಯೆಗಾಗಿ ಸರ್ಕಾರಕ್ಕೆ ಕಡತ ಕಳುಹಿಸಿದ್ದಾರೆ. ಪ್ರತ್ಯೇಕ ಪಾಲಿಕೆ ಪ್ರಸ್ತಾವನೆ ಇತ್ಯರ್ಥಗೊಳಿಸಲು ಸರ್ಕಾರವು ಕೆಲ ನಿಬಂಧನೆ ಪಾಲಿಸಬೇಕು ಎಂದು ರಾಜ್ಯಪಾಲರು ಸರ್ಕಾರಕ್ಕೆ ಕಳುಹಿಸಿರುವ ಅನುಮೋದನೆಯಲ್ಲಿ ಷರತ್ತು ವಿಧಿಸಿದ್ದಾರೆ. ಅಸ್ತಿತ್ವದಲ್ಲಿರುವಂತಹ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಚುನಾಯಿತ ಸಂಸ್ಥೆಯ ಅವಧಿ ಪೂರ್ಣಗೊಂಡ ನಂತರ ವಿಭಜನೆಯ ಅಧಿಸೂಚನೆಯು ಜಾರಿಗೊಳ್ಳಬೇಕು. ಸದ್ಯ ನಡೆಯುತ್ತಿರುವಂತಹ ಜನಗಣತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಅಸ್ತಿತ್ವದಲ್ಲಿರುವಂತಹ ಗಡಿಗಳನ್ನು ಬದಲಾಯಿಸದಂತೆ ಷರತ್ತು ವಿಧಿಸಲಾಗಿದೆ. ಆದರೆ ಹುಬ್ಬಳ್ಳಿ ಹಾಗೂ ಧಾರವಾಡ ಮಹಾನಗರ ಪಾಲಿಕೆಗಳಿಗೆ ಆರ್ಥಿಕ ನೆರವು ಹಾಗೂ ಆದಾಯ ವಿತರಣೆ ಲಭ್ಯವಾಗುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ರಾಜ್ಯಪಾಲರು ಸಲಹೆ ನೀಡುವ ಕಡತ ಸರ್ಕಾರಕ್ಕೆ ಹಿಂದಿರುಗಿಸಿದ್ದಾರೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಇಸ್ರೇಲ್ ಸಿದ್ದವಾಗಿದೆ ಎಂದು ಇಸ್ರೇಲ್ ಕಾನ್ಸುಲ್ ಜನರಲ್ ಓರ್ಲಿ ವೈಚ್ಮ್ಯಾನ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ರಾಷ್ಟೀಯ ಕೃತಕ ಬುದ್ದಿಮತ್ತೆ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಒಂದು ಕಾಲದಲ್ಲಿ ತೀವ್ರ ಜಲಕ್ಷಾಮ ಎದುರಿಸುತ್ತಿತ್ತು. ನಿರಂತರ ತಾಂತ್ರಿಕ ನಾವೀನ್ಯತೆ ಸರ್ಕಾರದ ದಿಟ್ಟ ನೀತಿಗಳಿಂದ ಆ ದೊಡ್ಡ ಸವಾಲನ್ನು ಅವಕಾಶವಾಗಿ ಬದಲಾಯಿಸಿದೆವು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರ್ನಾಥ್, ಯಾವುದೇ ಒಂದು ನಾವೀನ್ಯತ ಪರಿಸರ ವ್ಯವಸ್ಥೆಯು ಅಭಿವೃದ್ಧಿ ಹೊಂದಬೇಕಾದರೆ ಅಲ್ಲಿ ಎಲ್ಲಾ ವಲಯಗಳ ಪರಸ್ಪರ ಸಹಕಾರ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕುಡಿಯುವ ನೀರು ಪೂರೈಕೆ ಹಾಗೂ ನಿರ್ವಹಣೆಯಂತಹ ಅತ್ಯಂತ ಸೂಕ್ಷ್ಮ ವಲಯದಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಅನಿವಾರ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣ ಆಫ್ರಿಕಾದಿಂದ ಬೆಂಗಳೂರಿಗೆ ಆಗಮಿಸಿದ 4 ಚೀತಾಗಳ ಕ್ವಾರಂಟೈನ್ ಅವಧಿ ಮುಗಿದಿದ್ದು 4 June ಸಾರ್ವಜನಿಕರ ವೀಕ್ಷಣೆಗೆ ಲಭ್ಯವಾಗಲಿದೆ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಕುಮಾರ್ ಪುಷ್ಕರ್ ಅವರೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸಚಿವರು, ಈ ಚೀತಾಗಳಿಗಾಗಿ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಪ್ರತ್ಯೇಕವಾಗಿ ಸಿದ್ದಪಡಿಸಿರುವ ಆವರಣದಲ್ಲಿ ಬಿಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಚೀತಾಗಳನ್ನು ಬನ್ನೇರುಘಟ್ಟ ಪರಿಸರ ವಾತಾವರಣ ಹವಾಮಾನಕ್ಕೆ ಹೊಂದಿಕೊಳ್ಳಲು ಪ್ರತ್ಯೇಕವಾಗಿ ಇಡಲಾಗಿತ್ತು. ಪ್ರಸ್ತುತ ಇವುಗಳು ಸಂಪೂರ್ಣ ಆರೋಗ್ಯವಾಗಿದ್ದು 1 June ಪ್ರವಾಸಿಗರಿಗೆ ನೋಡಲು ಅವಕಾಶ ಕಲ್ಪಿಸುವಂತೆ ಸಚಿವರು ನಿರ್ದೇಶನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ 12 ಪೂರೈಸಿದೆ. ಈ ಕುರಿತಂತೆ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದಂತಹ ಡಾ ಬಿಆರ್ ಗುರುಪ್ರಸಾದ್ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು, ಕೇಂದ್ರ ಸರ್ಕಾರದ ಪ್ರೋತ್ಸಾಹದಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ಅತ್ಯುತ್ತಮ ಸಾಧನೆಗಳಾಗಿವೆ ಎಂದು ತಿಳಿಸಿದ್ದಾರೆ. ಅಂತರಿಕ್ಷ, ರಕ್ಷಣೆ, ಅರೆವಾಹಕ, ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಸಿಕ್ಕಿದ್ದು, ಸಂಶೋಧನೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಧನ ಸಂಪನ್ಮೂಲವೂ ದೊರೆತಿದೆ ಎಂದು ಹೇಳಿದ್ದಾರೆ.
3: ಸುಮಾರಿನಲ್ಲಿ ಭಾರತ ಸರ್ಕಾರದ ಅನೇಕ ಪ್ರೋತ್ಸಾಹಗಳಿಂದಾಗಿ ದೇಶದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅತ್ಯಂತ ಕಣ್ಣಿಗೆ ಕಟ್ಟುವಂತಹ ಚಟುವಟಿಕೆಗಳು ನಡೆದಿವೆ. ಇದು ಅಂತರಿಕ್ಷ ಕ್ಷೇತ್ರದಲ್ಲಿರಬಹುದು, ರಕ್ಷಣಾ ಕ್ಷೇತ್ರದಲ್ಲಿರಬಹುದು, ಸೆಮಿಕಂಡಕ್ಟರ್ಸ್ ಇವುಗಳ ಕ್ಷೇತ್ರದಲ್ಲಿರಬಹುದು, ಇವೆಲ್ಲ ಭಾರತ ಸರ್ಕಾರ ಕೈಗೊಂಡಿರುವಂತಹ ದಿಟ್ಟತನದ ಕ್ರಮಗಳು, ಇವು ನಮ್ಮ ದೇಶ ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಮೇಲೇರೋದಕ್ಕೆ ಸಹಾಯ ಆಗ್ತಾ ಇದೆ.
0: ಆಕಾಶವಾಣಿಗೆ ಈಗ 90 ಸಂಭ್ರಮ. ಈ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಇದೇ ತಿಂಗಳ 30 ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸಂಜೆ 6 ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮೊದಲ ಗೋಷ್ಠಿಯಲ್ಲಿ ಆಕಾಶವಾಣಿ ಸಾಹಿತ್ಯ ಕುರಿತು ಹಿರಿಯ ಸಾಹಿತಿ ಬಸವರಾಜ ಸಾದರ, ಆಕಾಶವಾಣಿ ಸಂಗೀತ ಕುರಿತು ಸಂಗೀತ ತಜ್ಞ ಡಾ ಎನ್ ರಘು, ಆಕಾಶವಾಣಿ ನಾಟಕಗಳ ಕುರಿತು ಡಾ ವಿದ್ಯಾ ಮಾತನಾಡಲಿದ್ದಾರೆ. ಬಳಿಕ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಲಿದ್ದು ಹೆಸರಾಂತ ಕಲಾವಿದ ರಮಣ ಬಾಲಚಂದ್ರನ್ ಅವರಿಂದ ವೀಣಾವಾದ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ವೆಂಟ್ ಟನಲ್ ಕೆಳ ಸೇತುವೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಬಳಿ ಇರುವ ವೆಂಟ್ ಟನಲ್ ಜಂಕ್ಷನ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕಾಮಗಾರಿಯನ್ನು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವ ನಿಟ್ಟನಲ್ಲಿ ಹೆಚ್ಚುವರಿ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳನ್ನು ಬಳಸಿಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. 19 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಮೀಟರ್ ಉದ್ದದ ಕೆಳ ಸೇತುವೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು 70% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಗೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ವಿರೋಧ ವ್ಯಕ್ತಪಡಿಸಿರುವುದನ್ನು ಖಂಡಿಸಿ ಕನ್ನಡಪರ ಸಂಘಟನೆಗಳ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟೀಯ ಹೆದ್ದಾರಿ ತಡೆದ ಪ್ರತಿಭಟನಾಕಾರರು ತಮಿಳುನಾಡು ಸರ್ಕಾರ ಮುಖ್ಯಮಂತ್ರಿ ವಿಜಯ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನ ಆಗಲೇಬೇಕು ಎಂದು ಕನ್ನಡಪರ ಹೋರಾಟಗಾರರು ಆಗ್ರಹಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯನ್ನು ಸಂಪೂರ್ಣ ತಂಬಾಕು ಮುಕ್ತ ಜಿಲ್ಲೆಯನ್ನಾಗಿಸಿ ಯುವ ಪೀಳಿಗೆಯನ್ನು ತಂಬಾಕು ವ್ಯಸನದಿಂದ ದೂರ ಇಡುವ ನಿಟ್ಟನಲ್ಲಿ June ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ತಿಳಿಸಿದ್ದಾರೆ. ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದಡಿ ಹಮ್ಮಿಕೊಳ್ಳಲಾಗಿದ್ದಂತಹ ಪ್ರಸಕ್ತ ಸಾಲಿನ ಮೊದಲನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 10 ತಂಬಾಕು ಮುಕ್ತ ಗ್ರಾಮಗಳೆಂದು ಘೋಷಣೆ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಹಾರ ಕೂಟ, ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಸರ್ಕಾರದ 3 ಸಾಧನೆಗಳ ಶ್ರೇಯ ಪ್ರತಿಯೊಬ್ಬ ಕನ್ನಡಿಗರಿಗೆ ಅರ್ಪಣೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಿಭಜನೆ ಪ್ರಸ್ತಾವನೆಗೆ ಷರತ್ತುಗಳೊಂದಿಗೆ ರಾಜ್ಯಪಾಲರಿಂದ ಅನುಮೋದನೆ. ಕರ್ನಾಟಕದೊಂದಿಗೆ ತಂತ್ರಜ್ಞಾನ ಹಂಚಿಕೊಳ್ಳಲು ಸಿದ್ದ, ಎಐ ಡಿಜಿಟಲ್ ವಾಟರ್ ಶೃಂಗಸಭೆಯಲ್ಲಿ ಇಸ್ರೇಲ್ ಘೋಷಣೆ. ಜೂನ್ 4 ರಿಂದ ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನದಲ್ಲಿ ದಕ್ಷಿಣ ಆಫ್ರಿಕಾದ ಚೀತಾಗಳು

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು 6 June ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
6: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
5: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
6: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
5: ಲಿಡ್ಕರ್, ನಂಬಿಕೆ ನಿರಂತರ.
7: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
8: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
9: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಇಂದಿನ ಕೃಷಿರಂಗ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಭತ್ತದ ಕೃಷಿ ಅನುಭವಗಳ ಕುರಿತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಮತ್ತೋಡು ಗ್ರಾಮದ ರೈತರಾದ ಶ್ರೀ ರವಿ ಎಂ ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಬಹುದು. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್.
1: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನಾನು ಮತ್ತೋಳು ಗ್ರಾಮದಲ್ಲಿದ್ದೇನೆ. ಇಲ್ಲಿ ಒಬ್ಬ ಯುವ ರೈತರಿದ್ದಾರೆ, ರವಿ ಅಂತ ಹೇಳಿ. ಇವರು ಪ್ರಮುಖವಾಗಿ ಭತ್ತ ಬೆಳೆ ತೆಗೆದುಕೊಂಡಿದ್ದಾರೆ. ಈಗ ಈ ಭತ್ತದ ಬೆಳೆಯಲ್ಲಿ ಯಾವ ವಿಧಾನಗಳನ್ನ ಅಳವಡಿಸ್ಕೊಂಡ್ಬಿಟ್ಟು ಇವರು ಕೃಷಿ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ. ನಮಸ್ಕಾರ ರವಿ ಅವರೇ.
2: ನಮಸ್ಕಾರ
1: ಹೇಳಿ, ಎಷ್ಟು ವರ್ಷದಿಂದ ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ?

0: ಹಸುವಿಂದ ಕೃಷಿ ತೊಡಕೊಂತೀವಿ. ನಾವು ಭತ್ತ ಬೆಳೀತಿದ್ದೀವಿ ಕೆಂಪು ಜ್ಯೋತಿ ಅಂತೇಳಿ. ಕೆಂಪು ಜ್ಯೋತಿ ಬೇಸಿಗೆಯಲ್ಲಿ ಕೆಂಪು ಜ್ಯೋತಿ ಮಾಡ್ತೀವಿ, ಮಳೆಗಾಲದ ಬೆಳೆಯಲ್ಲಿ ಸಣ್ಣ ಭತ್ತ ಮಾಡ್ತೀವಿ. ಅಮಾನು ಬೇರೆ ಬೇರೆ ತಳಿವು ಕೃಷಿ ಕಾಲೇಜ್ನವರು ಯಾವ ಥರ ಹೇಳ್ತಾರೆ ಆ ಥರ ಅವರು ಹೇಳಿದ ತಳಿಗಳನ್ನ ಮಾಡ್ಕೊಂತ ಹೋಗ್ತಿದ್ವಿ, ಒಳ್ಳೆ ಇಳುವರಿ ಬರುತ್ತೆ.
1: ಇದು ಬೀಜ ಎಲ್ಲಿ ತಗೊಂಡು ಬರ್ತೀರಾ?
0: ಬೀಜ ಕೃಷಿ ಇಲಾಖೆಯಲ್ಲೇ ತರ್ತೀವಿ ಬೀಜ.
1: ಅಂದ್ರೆ ಜಿಲ್ಲಾ ಜಂಟಿ ಕೃಷಿ
0: ಇಲಾಖೆಯಿಂದ
1: ರೈತ ಸಂಪರ್ಕ ಕೇಂದ್ರದಿಂದ
0: ತರ್ತೀವಿ. ಅಲ್ಲೂ ತರ್ತೀವಿ, ಎಲ್ಲಿ ಅಲ್ಲಿ ಕೊಡ್ತೀವಿ ಅಂತಾರೆ ಅಲ್ಲಿಂದ ತಗೊಂಬರ್ತೀವಿ.
1: ಎಲ್ಲಿ ತನಕ ಓದಿದಿರಿ ತಾವು?
0: ನಾವು ಎಸ್ ಎಲ್ ಸಿ ಓದಿದೀವಿ.
1: ಮುಂದೆ ಯಾಕೆ ವಿದ್ಯಾಭ್ಯಾಸ ಮುಂದುವರ್ಸ ಜಮೀನ್ ಇತ್ತು ಅಂತ ಹೇಳಿ ಬಂದ್ರು ಕೃಷಿ ಕಡೆ, ಇಲ್ಲ ಓದಕ್ಕೆ ಇಷ್ಟ ಇರ್ಲಿಲ್ವಾ?
0: ಜಮೀನ್ ಇತ್ತು ಅಂತ ಹೇಳಿ ಜಮೀನ್ ಕಡೆಗೆ ಬಂದಿದ್ವಿ. ಮನೆಗೆ ಯಾರು ಮಾಡೋರಿದ್ದಿಲ್ಲ, ಎಲ್ಲದಕ್ಕೂ ನಾವೇ ಮಾಡ್ಬೇಕಾಯ್ತು. ಹಂಗ ನಾವು ಕೃಷಿಗೆ ತೊಡ್ಕೊಂಡಿವಿ. ಕೆಲಸದ ಬೇರೆ ಪ್ರಾಬ್ಲಮ್, ಕೆಲಸದ ಸಿಗ್ಲಿಕ್ಕೆ ಅಟ್ಲ ನಮ್ಮ
1: ಮನೆ. ಕುಟುಂಬದ ಸದಸ್ಯರನ್ನು ಸೇರ್ಕೊಳ್ಬಹುದಾಗಿತ್ತಲ್ಲ?
0: ಕುಟುಂಬ ಸದಸ್ಯರು ಇಲ್ಲಲ್ಲ, ನಾವು ಬಿಟ್ರೆ ಮತ್ ಕುಟುಂಬ ಅಪ್ಪಾಜಿ ಅಮ್ಮ ವಯಸ್ಸಾಗಿತ್ತಲ್ಲ, ಹಂಗಾಗಿ ನಾವೇ ಈಗ ನಾವೇ ಮಾಡ್ಬೇಕಾಯ್ತು. ಮಾಡ್ತಾ ಇದೀವಿ, ನಾವೇ ಮಾಡ್ತಾ ಇದೀವಿ.
1: ಈಗ ಇದು ಮೂರು ಕಾಲದಲ್ಲೂ ಕೂಡ ಭತ್ತನೆ ಬೆಳಿತೀರಾ?
0: ಎರಡು ಬೆಳೆ ನಮ್ಮಲ್ಲೆಲ್ಲ, ಎರಡು ಬೇಸಿಗೆ ಬೆಳೆ ಮಳೆಗಾಲ ಬೆಳೆ, ಎರಡು ಬೆಳೆನು ಬೆಳಿತೀವಿ, ಆರು ತಿಂಗಳಿಗೆ ಒಂದು ಬೆಳೆ.
1: ಈಗ ಬೇಸಿಗೆ ಬೆಳೆಗೆ ಹೋಲಿಸಿದ್ರೆ ಮುಂಗಾರು ಬೆಳಿತಕ್ಕಂತ ಬೆಳೆ ಉತ್ತಮನ ಯಾವ ರೀತಿಯಿಂದ ಇದು ನೀವು ವ್ಯತ್ಯಾಸ ಕಂಡಿದ್ರಿ?
0: ಈ ವ್ಯತ್ಯಾಸ ಅಂದ್ರೆ ಈ ಬೇಸಿಗೆ ಬೆಳೆನೆ ನಮಗೆ ಚೆನ್ನಾಗ್ ಬರೋದು. ಮಳೆಗಾಲದ ಬೆಳೆ ಮಳೆ ಜಾಸ್ತಿ ಆಗುತ್ತಲ್ಲ, ನೀರ್ ನುಗ್ಗಿ ಎಲ್ಲ ಹಾಳಾಗೋದು ಜಾಸ್ತಿ. ಈ ಬೇಸಿಗೆ ಆದ್ರೆ ಎಂತ ನೀರು ನಮ್ಗೆ ಎಷ್ಟ್ ಬೇಕಷ್ಟ್ ಬಿಡ್ತೀವಿ, ಕಟ್ ಮಾಡ್ತೀವಲ್ಲ, ಹಂಗಾಗಿ ಬೇಸಿಗೆ ಬೆಳೆನೆ ನಮಗೆ ಇಳುವರಿ ಚೆನ್ನಾಗ್ ಬರೋದು. ಬೇಸಿಗೆ ಬೆಳೆನೆ ಇಳುವರಿ ಚೆನ್ನಾಗ್ ಬರೋದು. ಮಳೆಗಾಲದ ಬೆಳೆ ನೀರ್ ಜಾಸ್ತಿ ಆಗಿ ರೋಗ ಜಾಸ್ತಿ, ಆಮೇಲೆ ನೀರ್ ನುಗ್ತತೆ, ಇವೆಲ್ಲ ಆಗಿ ಹಾನಿ ಆಗುತ್ತೆ, ಬೆಳೆ ಹಾನಿ ಆಗುತ್ತಾ, ಹಂಗಾಗಿ ಅಷ್ಟು ಇಳುವರಿ ಬರಲ್ಲ. ಅದೇ ಬೇಸಿಗೆ ಆದ್ರೆ ಎಂತದೂ ಇಲ್ಲಲ್ಲ, ನಾವ್ ಎಷ್ಟ್ ಬೇಕಷ್ಟು ನೀರ್ ಬಿಡ್ತೀವಿ, ಒಳ್ಳೆ ಇಳುವರಿನೂ ಬರುತ್ತೆ ನಮ್ಗೆ ಈ ಬೇಸಿಗೆದೇ ಒಳ್ಳೆ ಇಳುವರಿ.
1: ಬೇಸಿಗೆ ಮತ್ತೆ ಮಳೆಗಾಲದಲ್ಲಿ ಹೋಲಿಸಿದ್ರೆ ಕೀಟ ರೋಗಗಳ ಬಾಧೆ ಮತ್ತೆ ಬೇರೆ ಒಂದು ಸಮಸ್ಯೆಗಳು ಹೇಳೋದಾದ್ರೆ ಏನ್ ಹೇಳ್ತೀರಾ?
0: ಕೀಟ ಬಾಧೆಗಳು ಅಂದ್ರೆ ಮಳೆಗಾಲದಲ್ಲೇ ಜಾಸ್ತಿ, ಬೇಸಿಗೆಯಲ್ಲಿ ಕೀಟವು ಜಾಸ್ತಿ ಇರಲ್ಲ. ನೋಡ್ರಿ ಈಗ ಬೇಸಿಗೆ ಬೆಳೆಯಲ್ಲಿ ಒಂದ್ಸತಿನ ಔಷಧಿ ಹೊಡೆದಿಲ್ಲ ನಾವು, ಅದೇ ಮಳೆಗಾಲ ಬೆಳೆಯಲ್ಲಿ ಮೂರ್ ಸತಿ ಸ್ಪ್ರೇ ಮಾಡ್ಬೇಕಾಗತ್ತೆ ಔಷಧಿ. ಅದೇ ಈ ಬೇಸಿಗೆಯಲ್ಲಿ ಒಂದ್ ಟೈಮು ಔಷಧಿ ಹೊಡೆಯಲಿಲ್ಲ ಅಂದ್ರೆ ನಡೆಯುತ್ತೆ. ಅದೇ ಮಳೆಗಾಲ ಬೆಳೆಯಲ್ಲಿ ಮಳೆ ಬರುತ್ತಿರ್ತದ, ಮೆಲತಿಯನ್ನು ಹಸ್ರುಳ ಆತರ ಹೇಳಿ ನಾನಾ ತರಗಳು ರೋಗಗಳು ಬರುತ್ತೆ ಮಳೆಗಾಲ ಬೆಳೆಯಲ್ಲಿ. ಅದೇ ಬೇಸಿಗೆ ಬೆಳೆಯಲ್ಲಿ ಬಿಸಿಲಿರುತ್ತಲ್ಲ, ಹುಳಗಳು ಯಾವ ಹುಳನೂ ಇರಲ್ಲ, ಔಷಧಿನೂ ಹೊಡೆಯಲ್ಲ, ಒಂದ್ಸತಿನ ಔಷಧಿ ಹೊಡೆಯಲ್ಲ ಈ ಬೇಸಿಗೆಯಲ್ಲಿ. ಈಗ ಹಂಗಾಗಿ ಈಗ ನಮಗೆ ಬೇಸಿಗೆ ಅದೇ ಉತ್ತಮ.
1: ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಾ ಭತ್ತ?
0: ನಾವು 4 ಎಕರೆಯಲ್ಲಿ ಬೆಳೀತಿದ್ದೀವಿ.
1: ಇದು ಎರಡು ಇದರಲ್ಲಿ ಕೂಡ ಭತ್ತನೆ,
0: ಎರಡು ಬೆಳೆನೂ ಭತ್ತನೆ, 4 ಎಕರೆದು ಬೇಸಿಗೆಯಲ್ಲಿ 4 ಎಕರೆ, ಮಳೆಗಾಲದಲ್ಲೂ 4 ಎಕರೆ.
1: ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ಏನು ಕಾಲುವೆ ಮುಖಾಂತರ ಯಾವ ರೀತಿಯಿಂದ ಇದು
0: ನೀರ್ ಕಾಲುವೆ ಮುಖಾಂತರ ತುಂಗಾ ಎಡದಂಡೆ ನೀರ್ ಬರುತ್ತೆ ನಮಗೆ.
1: ಈಗ ಅದು ಅಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂತಂದ್ರೆ ಪೈಪ್ ಅಳವಡಿಕೆ ಮಾಡ್ಬಿಟ್ಟು ಆ ಒಂದು ವಿಧಾನ ಮಾಡ್ತಾ ಇದಾರಲ್ಲ. ನೀರಾವರಿ ಇಲ್ಲಿ ಈಗ ನಮ್ಗೇನು ಹೆಚ್ಚಿಗೆ ನೀರ್ ಬೇಕಾಗಿಲ್ಲ, ಭತ್ತಕ್ಕೆ ಎಷ್ಟು ಬೇಕೋ
0: ಸಬ್ ಚಾನಲ್ ಮುಖಾಂತರ ನೀರ್ ಹಾಸ್ತಿವಿ. ನಮ್ಗೆ ಎಷ್ಟು ಬೇಕಷ್ಟು ನೀರ್ ಬಿಡ್ಕಂತೀವಿ, ಇಲ್ಲ ಕಟ್ ಮಾಡ್ತೀವಿ, ಚಾನಲ್ ನೀರ್ ಹೋಗುತ್ತ.
1: ನೀರಿನ ಒಂದು ಸಮಸ್ಯೆ ಇಲ್ಲ,
0: ನೀರಿಂದ ಏನ್ ಸಮಸ್ಯೆ ಇಲ್ಲ. ಈಗ ಮಳೆಗಾಲ ಚೆನ್ನಾಗತ್ತಿದ್ದಲ್ಲ, ಗಾಜನೂರು ಡ್ಯಾಮ್ ತುಂಬತ್ತಲ್ಲ, ತುಂಬಿದ ಕಡೆಯಿಂದ ನಮ್ಗೆ ನೀರಿಂದ ಏನ್ ಸಮಸ್ಯೆ ಇಲ್ಲ.
1: ನರ್ಸರಿ ಯಾವ ರೀತಿಯಿಂದ ಮಾಡ್ತೀರಿ?
0: ನರ್ಸರಿ ಈಗ ಜೂನ್ 10ನೇ ತಾರೀಕಿಗೆ ಮಾಗಿ ಮಾಡ್ಕೊಂಡು ಸಸಿ ಬಿಡ್ತೀವಿ.
1: ಸಸಿ ಏರು ಮಡಿ ಮಾಡ್ತೀರಾ? ಹೇಗೆ
0: ಏರು ಮಾಡಲ್ಲ, ಕೆಸರು ಮಾಡಿ ಮೊಳಕೆ ಕಟ್ಟಿ ಬೀಜನ ಮೊಳಕೆ ಬಿಡೋದು ನಾವು. ಮೊಳಕೆ ಬಿಟ್ಟು
1: ಗೊಬ್ಬರ ಆಮೇಲೆ ಸಸ್ಯ ಪೋಷಕಾಂಶಗಳು ಯಾವ್ದು, ಸರ್ಕಾರಿ ಗೊಬ್ಬರನ ಇಲ್ಲ ತಿಪ್ಪೆ ಗೊಬ್ಬರ?
0: ಸರ್ಕಾರಿ ಗೊಬ್ಬರನೇ ಹಾಕೋದು, ಈಗೆಲ್ಲ ತಿಪ್ಪೆ ಗೊಬ್ಬರ ಎಲ್ಲ ಇಲ್ಲ ಕಮ್ಮಿ, ಹಂಗಾಗಿ ಈಗೆಲ್ಲ
1: ಸಾವಯವ ಕ್ರಮದಲ್ಲಿ ಮಾಡ್ತಾ ಇದಾರೆ. ಅದಕ್ಕೆ ಹೇಳಿದೆ ನಾನು, ದಾವಣಗೆರೆ ಜಿಲ್ಲೆಯ ಕೆಲವೊಂದು ಭಾಗದಲ್ಲಿ ಸಾವಯವ ಭತ್ತನ ಮಾಡ್ತವ್ರೆ.
0: ನಾವು ಸಾವಯವ ಗೊಬ್ಬರ ಮಾಡ್ಬೇಕು, ಕಮ್ಮಿ ಗದ್ದೆ ಆದ್ರೆ ಮಾಡಬಹುದು. ಬಹಳ ಗದ್ದೆ ಮಾಡ್ತೀವಲ್ಲ ಸಾವಯವ,
1: 10 ಎಕರೆದೂ ಮಾಡ್ತಾ ಇದಾರೆ. ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು, ಕಾರಿಗನೂರದವ್ರು ಒಬ್ರು ರೈತರಿದ್ದಾರೆ, ರುದ್ರೇಶ್ ಅಂತ ಹೇಳಿ, ಟಿವಿ ರುದ್ರೇಶ್ ಅಂತ ಹೇಳಿದ್ದಾರೆ. ಹೆಂಗೆ ಅಂತಂತಂದ್ರೆ ಅವರೇ ಭತ್ತ ಮಾಡಿಬಿಟ್ಟು ಅವರೇ ಬೆಳೆದು ಅವ್ರದೇ ಒಂದು ಬ್ರ್ಯಾಂಡ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ.
0: ಅದೇ ನಾವು ಸಾವಯವದ್ದು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಾವು ಸಾವಯವ ಗೊಬ್ಬರದ್ದೇ ಇನ್ಮೇಲೆ ಮಾಡೋಣ ಅಂತ ಹೇಳಿ ಈ ಸತಿಯಿಂದ ಮಾಡಕ್ಕೆ.
1: ಯಾಕೆ ರಾಸಾಯನಿಕ ಸ್ವಲ್ಪ ಖರ್ಚು ಜಾಸ್ತಿ ಅಂತೀರಾ, ಅಥವಾ ಅದರ ದೇಹದ ಮೇಲೆ ಆಗ್ತಕ್ಕಂತ ಪರಿಣಾಮ ಅಂದ್ರೆ ಬೇರೆ ಕಾಯಿಲೆ ಕಸಾಯಿಲೆ ಜಾಸ್ತಿ ಅಂತ ಹೇಳ್ತೀರಾ?
0: ರಾಸಾಯನಿಕ ಗೊಬ್ಬರದ್ದು ಹೇಳ್ಬೇಕು ಅಂದ್ರೆ ಎಲ್ಲಾ ರೀತಿಯಲ್ಲೂ ಅದು ವಿಷಕಾರಿ, ಅದು ಹಂಗಾಗಿ ರಾಸಾಯನಿಕ ಗೊಬ್ಬರದ್ದು ವಿಷಕಾರಿ.

0: ಕಡೆಯಿಂದ ಹಂಗಾಗಿ ಅದನ್ನ ನಿಲ್ಲಿಸ್ಬೇಕು ಅಂತೇಳಿ ಎಲ್ಲಾ. ಈಗ ನೋಡ್ರಿ, ಈಗ ಅವಾಗೆಲ್ಲ ನಮ್ಮ ಹಿಂದಿನ ಕಾಲದವರೆಲ್ಲ ಎಷ್ಟು ಚೆನ್ನಾಗಿದ್ರು, 70-80 ವರ್ಷ ಆದ್ರೂ ಗಟ್ಟಿಮುಟ್ಟಾಗಿ ಇರ್ತಿದ್ರು. ಈಗೆಲ್ಲ 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್, 30 ವರ್ಷಕ್ಕೆ
1: ಹಾರ್ಟ್ ಅಟ್ಯಾಕ್ ಇಲ್ಲ.
0: ನೋಡಿ ಎಷ್ಟೋ ಜನ ಈಗ 30 ವರ್ಷಕ್ಕೆ ಮದುವೆ ಮಾಡಿದ್ರೆ ಮದುವೆ ದಿವಸನೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ಇವೆಲ್ಲ ಬರ್ತಿರೋದೆಲ್ಲ ಇದರಿಂದನೇ. ನಾವೇನ್ ಬೆಳೆ ರಾಸಾಯನಿಕವಾಗಿ ಬೆಳೀತಿದೀವಿ, ಈ ಬೆಳೆಯಿಂದ ಆ ಊಟ ಮಾಡಿ ಈ ತರ ಎಲ್ಲ ಆಗ್ತಿರೋದು. ಹಂಗಾಗಿ ಎಲ್ಲಾ ರೈತರು ರಾಸಾಯನಿಕ ಗೊಬ್ಬರ ಬಳಸಬಾರ್ದು ಅಂತೇಳಿ ನಾವು ಕೇಳ್ಕೊಂತೀವಿ. ನಾವು ಮಾಡಬಾರ್ದು ಅದನ್ನಂತ ತೀರ್ಮಾನ ಮಾಡಿದ್ವಿ. ಕೊಟ್ಟಿಗೆ ಗೊಬ್ಬರದಲ್ಲೇ ಆದಷ್ಟು ಎಲ್ಲ ರೈತರು ಬೆಳೆಯಕ್ಕೆ ಟ್ರೈ ಮಾಡ್ರಿ ಅಂತ ನಾವು ಕೇಳ್ಕೊಳ್ತೀವಿ.
2: ಪಕ್ಕದಲ್ಲೇ ಕೃಷಿ ವಿಶ್ವವಿದ್ಯಾಲಯ ಇದೆ, ತಮಗೆ ಏನು ಇದರಿಂದ ಲಾಭ ಆಗಿದೆ?
0: ಇಲ್ಲಿ ಕೃಷಿ ಇಲಾಖೆಯಿಂದ ನಮಗೆ 5 ಪೈಸದ್ದು ಏನು ಲಾಭ ಆಗಿಲ್ಲ. ಅವ್ರು ಏನು ಎತ್ತ ಅಂತಾನು ಬರಲ್ಲ. ಯಾವುದು ಒಂದು ರೈತರಿಗೆ
2: ತರಬೇತಿನೂ
0: ಕೊಡಲ್ಲ, ಯಾವುದೇ ರೀತಿ ಮಾಹಿತಿನೂ ಕೊಡಲ್ಲ. ಅದೇನೋ ಒಂದು 3 ದಿವಸ ಫಂಕ್ಷನ್ ಮಾಡ್ತಾರೆ. ಈಗ ನಾವು ಸರ್ಕಾರಕ್ಕೆ ಏನ್ ಕೇಳ್ಕೊಳ್ಳೋದು ಅಂದ್ರೆ, ಅಲ್ಲಿ ಪಂಡಾಕ ಬದಲಿಗೆ ಡೈರೆಕ್ಟ್ ರೈತರಿಗೆ ಕೊಡ್ಲಿ. ಅಲ್ಲಿಂದ ಅದು ಅವ್ರಿಗೆ ಯಾರ್ಯಾರಿಗೆ ಬೇಕು ಅವ್ರವ್ರಿಗೆ ಮಾಡ್ಕೊಂತಾರಷ್ಟೇ. ಅವರು ಇಲ್ಲಿ ಸಣ್ಣ ಪುಟ್ಟ ರೈತರುಗಳಿಗೆ ಏನು ಅನುಕೂಲ ಮಾಡಲ್ಲ. ಅವರು ಇಲ್ಲಿ ಯಾರು ಬಂದು ಇಲ್ಲಿವರೆಗೂ ಹಿಂಗ್ ಬೆಳೀರಿ, ಹಿಂಗ್ ಬಿಡ್ರಿ, ಈ ತರ ಮಾಡ್ರಿ, ಈ ತರ ಬಿಡ್ರಿ, ಈಗೆಲ್ಲ ಆಧುನಿಕ ಟೆಕ್ನಾಲಜಿ ಬಂದಿದಾವೆ, ಅವನ್ನೆಲ್ಲ ಡೆಮೋ ಕೊಡ್ಬೇಕು ಬಂದು, ಅವನ್ನೆಲ್ಲ ಮಾಡಿಸ್ಬೇಕು. ಆ ರೀತಿ ಅವ್ರು ಏನು ಮಾಡ್ತಾ ಇಲ್ಲ ನಮಗೆ.
2: ಕೆಲವೊಂದು ಆಯ್ದ ಒಂದು ಹಳ್ಳಿಗಳಲ್ಲಿ ಮಾಡ್ತಾ ಇದ್ದಾರೆ, ಆಯ್ದ ಒಂದು ಹಳ್ಳಿಗಳಲ್ಲಿ ಈ ತರ ಡೆಮೋ ಕೊಡೋದು, ಮತ್ತೆ ಬೆಳೆ ಪ್ರಾತ್ಯಕ್ಷಿಕೆ ಮಾಡೋದು, ಬೆಳೆ ಸಮೀಕ್ಷೆ ಮಾಡೋದು, ಇದೆಲ್ಲ ಮಾಡ್ತಾರೆ. ಒಂದು ಕೆಲವಂದ್ರೆ ಅಂದ್ರೆ ಅವ್ರದೇ ಒಂದು ಮಾನದಂಡ ಇರ್ತದೆ, ಇಂಥ ಹಳ್ಳಿನೇ ಸೆಲೆಕ್ಟ್ ಮಾಡ್ಕೋಬೇಕು, ಇಂಥ ಹಳ್ಳಿನೇ ಆಯ್ಕೆ ಮಾಡ್ಕೋಬೇಕು. ನಿಮ್ಮ ಹಳ್ಳಿಗೆ ಅವ್ರು ಬರದೇ ಇರಬಹುದು, ಬಟ್ ಇಲ್ಲೇ ಪಕ್ಕದಲ್ಲಿ ಇದೆ, ನಿಮ್ಗೇನೋ ಸಮಸ್ಯೆ ಇದ್ರೆ ಒಂದು ಹಾಸ್ಪಿಟಲ್ ಇದ್ದಂಗೆ ಇದೆಯಲ್ಲ.
0: ಅದೇ ಇಲ್ಲಿ ಪಕ್ಕದಲ್ಲಿದ್ದೇ ನಮ್ಗೇನು ಅನುಕೂಲ ಸಿಗ್ತಲ್ಲ, ಅವ್ರು ನಮ್ಗೇನು ಕೇಳೋದು ಇಲ್ಲ, ಅವ್ರು ಏನು ನಾವು ಏನೋ ಒಂದು ರೆಸ್ಪಾನ್ಸ್ ಮಾಡಲ್ಲ ಅವರು. ಆಮೇಲೆ ಈಗ ಅವರು ರೈತರು ಬಂದು ರೈತರಿಗೆ ಒಂದು ಊರು ಒಂದಿಮೇಲೆ ಎಲ್ಲ ಇರುತ್ತೆ. ಈಗ ಭತ್ತ, ಆ ಭತ್ತ ಎಲ್ಲಿ ಜಾಸ್ತಿ ಇದೆ, ಯಾವ ಊರ ಜಾಸ್ತಿ ಇದೆ, ಅಲ್ಲಿ ಬರಬೇಕು. ಅಲ್ಲಿ ಒಂದ್ ಏನೋ ಡೆಮ ಕೊಡೋದ್ ಬೆಳೆದ್ರೆ ಈ ರೀತಿ ಮಾಹಿತಿ ಕೊಡ್ಬೇಕು, ಇಂಥ ರೋಗ ಐತೆ ಅಂತ ಅಂದ, ಇಂಥ ರೋಗ ಇಂಥದ್ ಮಾಡ್ಬೇಕು. ನಾವೇ ಹೋಗಿ ಅಲ್ಲಿ ಕೇಳಿದ್ರೆ ಯಾವ್ದಾರ ಒಂದ್ ಏನಾರ ಒಂದ್ ಹೇಳೋದು, ಬರ್ಕೊಡೋದು, ಹೋಗ್ರಿ ಸ್ಪ್ರೇ ಮಾಡಿ ಅನ್ನೋದು, ಈ ತರ ನೆಗ್ಲೆಕ್ಟ್ ಮಾಡ್ತಾರೆ. ಅದಕ್ಕೆ ಆದಷ್ಟು ಸರ್ಕಾರ ಇದಕ್ ಬಗ್ಗೆ ಒಂದ್ ಸ್ವಲ್ಪ ಕ್ರಮ ಕೈಗೊಳ್ಬೇಕಾಗಿ ಎಲ್ಲಾ ರೈತರ ಪರವಾಗಿ ಕೇಳ್ಕೊಳ್ತೀನಿ.
2: ಇದು ಅಬ್ಬಲಗೆರೆ ಕ್ಷೇತ್ರಕ್ಕೆ ಬರುತ್ತೆ,
0: ಅಬ್ಬಲಗೆರೆ ಮಂಡಲ್ ಪಂಚಾಯತಿ, ಅಬ್ಬಲಗೆರೆ ಮಂಡಲ್ ಪಂಚಾಯತಿ ಸೇರುತ್ತೆ.
2: ಶಾಸಕರಿಗೆ ಹೇಳ್ಬೋದಲ್ಲ, ಅಬ್ಬಲಗೆರೆ ಅವ್ರು ಇದಾರಲ್ಲ.
0: ಈಗ ನಮಗೆ ಒಳ್ಳೊಳ್ಳೆ ಇಂತಿಂತ ತಳಿಗಳು ನೋಡ್ರಿ, ನಾವು ನಮ್ಮ ಅಪ್ಪ ಕಾಲದಿಂದಲೂ ಬರೀ ಜ್ಯೋತಿ ಅಮ್ಮನು, ಜ್ಯೋತಿ ಅಮ್ಮನು ಇವೆರ ಇಟ್ಕೊಂಡ್ವಿ. ಅವ್ರು ಬಂದು ಈ ತಳಿ ಮಾಡ್ರಿ, ಈ ತಳಿ ಮಾಡ್ರಿ, ಈ ತಳಿ ಮಾಡಿ ಇಳುವರಿ ಇಷ್ಟು ಬರುತ್ತೆ, ಹಿಂಗ್ ಮಾಡುತ್ತೆ. ನಾವೇನೋ ಈಗ ಅಪ್ಪ ಹಾಕಿದ ಆಲದ ಮರ ಅಂತ ಸುಮ್ ಬೆಳ್ಕೊಂತ ಹೋಗಿದ್ವಿ. ಅದನ್ನೇ ಅವರು ಬಂದು ಇದನ್ನ ಬಿಟ್ಟು ಇದನ್ ಮಾಡ್ರಿ, ಇದನ್ ಮಾಡ್ರಿ, ನಾನಾ ತರ ತಳಿ ಬಂದು ಆ ತಳಿ ಕೊಟ್ಟು ಡೆಮ ಕೊಟ್ಟು ಈ ಸತಿ 1/2 ಎಕರೆ ಆಯ್ತು ನೋಡ್ರಿ, ಇಲ್ಲ 1 ಎಕರೆ ಮಾಡಿ ನೋಡ್ರಿ. ಮುಂದಕ್ಕೆ ನಿಮಗೆ ಆ ತರ ಯಾವ ರೀತಿನೂ ಅವ್ರು ಹೇಳಿಲ್ಲ. ಏನ ಗೌರ್ಮೆಂಟ್ನವರು ಸಬ್ಸಿಡಿ ಅಂತ ಬಿಡ್ತಾರೆ, ಜ್ಯೋತಿ ಸಣ್ಣ ಬರ್ತಾನ ಅವ್ನ್ ಕೊಡ್ತಾರೆ ಕಳಿಸ್ತಾರೆ, ನಾವು ಬಿಡ್ತೀವಿ ಬಸ್ತೀವಿ ಮುಗಿತು ತಗೊಂಬರ್ತಾರೆ. ಮುಗಿತು ಅವ್ರು ಬೆಳೆದು ನಮಗೆ ಕೃಷಿ ಮೇಳಕ್ಕೆ ತೋರ್ಸ್ಬೇಕು. ಅವ್ರು ತೋರ್ಸಲ್ಲ ಆ ರೀತಿ, ಯಾರ ಬೆಳೆ ತಗೊಂಬಂದಿಟ್ಟು ಇದನ್ನು ಅಂತ ತೋರಿಸ್ತಾರೆ. ಅವರು ಯಾವ್ದೇ ರೀತಿ ಬೆಳೆದು ಇದು ನಮ್ದು, ಇದನ್ ತಗೊಳ್ರಿ, ಇದು ಈ ತರ ಬರುತ್ತೆ, ಒಂದ್ ಎಕರೆ ಇಷ್ಟು ಬರುತ್ತೆ ಅಂತೇಳಿ ಯಾವ್ದೇ ರೀತಿಗೆ ಅವ್ರು ಇಲ್ಲಿವರೆಗೂ ಬಂದು ನಮ್ಮ ಹತ್ರ.
2: ನಿಮ್ಮ ಊರು ಆಯ್ಕೆ ಮಾಡ್ಕೊಂಡಿಲ್ಲ?
0: ಮಾಡ್ಕೊಂಡಿಲ್ಲ, ನಮ್ಮ ಊರು ಆಯ್ಕೆನೆ ಮಾಡ್ಕೊಂಡಿಲ್ಲ ಅವರು. ಇಲ್ಲಿ ನಮ್ ಸುತ್ತಮುತ್ತ ನೋಡಿರೋ ಪ್ರಕಾರ ನಾನು ಇಲ್ಲಿ ಯಾರ ಊರು ಅಳತೆ ಅವರು ಇದನ್ ಮಾಡ್ಕೊಂಡಿಲ್ಲ. ಅವರು ಹತ್ರ ಇದ್ರು ಅವ್ರು ಏನ್ ನಮ್ಮೂರ ಏನ್ ಆಯ್ಕೆ ಮಾಡ್ಕೊಂಡಿಲ್ಲ. ಅಲ್ಲಿಂದ ಬರೋದು ಏನು ಹೇಳೋದೇ ಇಲ್ಲ ಬಿಡ್ರಿ ಅವ್ರು, ಅವ್ರ ಅವ್ರವ್ರ ಮಾರ್ಕೊಂತಾರೆ, ಅವ್ರವ್ರ ತಿಂತಾರಲ್ಲ.
2: ಇದಕ್ಕೆ ಅಂದ್ರೆ ಈಗ ಹೆಚ್ಚಿನ ಒಂದು ಆಧುನಿಕ ಕೃಷಿ ಅಂತಂದ್ರೆ ಈ ಕಸಿ ಕಟ್ಟದಾಗ್ಲಿ, ಆಮೇಲೆ ಹೆಣ್ಮಕ್ಳಿಗೆ ಈ ಬೇಕರಿಯ ಉತ್ಪನ್ನಗಳ ಒಂದು ತಯಾರಿಕೆ ಆಗಿರ್ಲಿ, ಆಹಾರದ ಒಂದು ಮೌಲ್ಯವರ್ಧನೆ ಕುರಿತು ಎಲ್ಲ ತಾಂತ್ರಿಕ ತರಬೇತಿಗಳನ್ನು ಕೊಡ್ತಾರೆ, ಇದರಲ್ಲಿ ಯಾವ್ದಕ್ಕೂ ನಿಮ್ಗೆ ಹೇಳಿಲ್ವಾ ಅವರು?
0: ಇದು ನೀವು ಹೇಳಿರೋದ್ರಿಗೆ ಒಂದು ಒಂದು ಒಂದು ನಮಗೆ ಗೊತ್ತೇ ಇಲ್ಲ. ನೀವ್ ಹೇಳಿದ ಮೇಲೆ ನಮಗೆ ಇಂಥ ಓದವೆ ಅಂತ ಗೊತ್ತಾಗಿದೆ. ನೀವ್ ಹೇಳಿದ ಮೇಲೆ ಇಂತಿಂತ ಓದವೆ ಅಂತ ನಮಗೆ ಗೊತ್ತಾಗಿದೆ. ಅವ್ರು ಬರ್ಬೇಕು, ಒಂದ್ ಫಂಕ್ಷನ್ ಮಾಡ್ಬೇಕು, ಒಂದ್ ಊರಾಗ ಒಂದು ಸೇರ್ಸ್ಬೇಕು ರೈತರನ್ನ, ಸಹಿಸಿ ಏನಿಲ್ಲ ಏನೈತೆ ಇಂಥದ್ ಹಿಂಗೈತೆ ಹಿಂಗ್ ಮಾಡ್ಕೊಳ್ರಿ. ಈಗ ನೂರ್ ಜನದ ಹತ್ತು ಜನನರೇ ಮಾಡ್ತಾರೆ. ಈಗ ಅವ್ರು ಹೇಳಿದ್ರೆ ನೂರ್ ಜನದ ಹತ್ತು ಜನರೇ ಮಾಡ್ತಾರೆ, ಆ ಹತ್ತು ಜನದಿಂದ ನಿನ್ನ ಆರು ತಿಂಗಳಿಗೆ ಮತ್ತೆ ಹತ್ತು ಜನ ಬರ್ತಾರೆ ಅಲ್ಲಿಗೆ. ನಿನ್ನ ಒಂದ್ ವರ್ಷಕ್ಕೆ ಮತ್ ನೂರಕ್ ನೂರ್ ಜನನು ಮಾಡಕತ್ತಾರೆ. ಫಸ್ಟ್ ಗೆ ಯಾರು ಎಲ್ಲರೂ ಮಾಡಲ್ಲ, ಈ ನೂರ್ ಜನ ಸೇರಿಸಿ ನಾವ್ ಒಂದ್ ಫಂಕ್ಷನ್ ಮಾಡಿದ್ರೆ ಅದ್ರ ಹತ್ತು ಜನ ಮಾಡ್ತಾರ, ಆ ಹತ್ತು ಜನ ನಿನ್ನ ಇಪ್ಪತ್ತು ಜನ ಮಾಡ್ತಾರೆ, ಇಪ್ಪತ್ತು ಜನ ನಲ್ವತ್ತು.

0: ಜನ ಈ ತರ ಅವ್ರು ಬೆಳೆಸ್ಬೇಕು, ಆ ರೀತಿ ಅವ್ರು ಬೆಳೆಸ್ತಾನೂ ಇಲ್ಲ, ನಮ್ಗೆ ಏನೋ ಮಾಹಿತಿನೂ ಕೊಡ್ತಾ ಇಲ್ಲ.
1: ಯಾಕಂತಂದ್ರೆ ಸಿಬ್ಬಂದಿಗಳ ಒಂದು ಕೊರತೆ ಇರಬಹುದು, ಆಮೇಲೆ ಅದು ಇರೋದು ಒಂದೇ ಒಂದು ಕೃಷಿ ವಿಜ್ಞಾನ ಕೇಂದ್ರ, ಇಡೀ ಶಿವಮೊಗ್ಗ ಜಿಲ್ಲೆಗೆ ಇರೋದು ಒಂದು ಕೃಷಿ ವಿಜ್ಞಾನ ಕೇಂದ್ರ. ಆ ತರದ್ದು ಸರ್ಕಾರದಲ್ಲಿ ನೀವೇ ಪ್ರಸ್ತಾವನೆ ಕೊಟ್ರೆ, ಅಂದ್ರೆ ಅವರು ಕೊಟ್ರೆ ಅಥವಾ ನೀವೇ ಜನಪ್ರತಿನಿಧಿಗಳಿಗೆ ಕೊಟ್ರೆ, ಸರ್ ಒಂದೇ ಇರೋದು ನಮಗೆ ಕೃಷಿ ವಿಜ್ಞಾನ ಕೇಂದ್ರ, ಈ ತಾಂತ್ರಿಕ ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದು ವಿಶ್ವವಿದ್ಯಾಲಯ ಇದೆ, ಬಟ್ ಅದರಲ್ಲಿ ಬೇರೆ ಬೇರೆ ವಿಭಾಗಗಳು ಇದಾವೆ, ಆದ್ರೆ ರೈತರಿಗೆ ತಲುಪಿಸ್ತಕ್ಕಂಥದ್ದು ವಿಸ್ತರಣಾ ವಿಭಾಗ ಅಂತ ಹೇಳಿದ್ರೆ ಕೃಷಿ ವಿಜ್ಞಾನ ಕೇಂದ್ರ. ಇದು ಒಂದು ಮಾತ್ರ ಇರೋದು, ಹಾಗಾಗಿ ಸಿಬ್ಬಂದಿಗಳ ಕೊರತೆನೂ ಇರಬಹುದು ಅಥವಾ ಅದು ಏನೋ ಒಂದು ತಾಂತ್ರಿಕ ಸಮಸ್ಯೆ ಇರಬಹುದು. ಸರ್, ನೀವು ಜನಪ್ರತಿನಿಧಿಗಳು, ನೀವು ರೈತರು, ಹೋಗಿ ಇಲ್ಲಿ ಕೇಳಬೇಕು ನೀವು ಏನು ಸೌಲಭ್ಯ ಕೊಡ್ತಾ ಇದ್ದೀರಾ, ನಿಮ್ಮಿಂದ ಯಾವ ಒಂದು ಸೇವೆ ಕೊಡ್ತಾ ಇದ್ದೀರಾ, ಯಾವ ಮಾಹಿತಿ ಕೊಡ್ತಾ ಇದ್ದೀರಾ, ಯಾವ ತರಬೇತಿ ಕೊಡ್ತಾ ಇದ್ದೀರಾ, ಇಲ್ಲ ನಿಮ್ಮಲ್ಲೇ ಊರಲ್ಲಿ ಒಂದು 8-10 ಜನ ಸೇರ್ಕೊಂಡು ನಮ್ಗೆ ಇಂಥದ್ದು ತರಬೇತಿ ಕೊಡಿ ಅಂತ ಹೇಳಿದ್ರು ಕೊಡ್ತಾರೆ. ಆ ಒಂದು ವ್ಯವಸ್ಥೆ ಇದೆ ನಾನು ನೋಡಿರೋ ಪ್ರಕಾರ. ಒಂದು 10-15 ಜನ ಸೇರ್ಕೊಳ್ಳಿ ನೀವು ಊರಲ್ಲಿ. ಈಗ ಜೇನು ಸಾಕಾಣಿಕೆ ಕುರಿತು ನಮ್ಗೆ ಕೊಡ್ರಪ್ಪ, ತಾಂತ್ರಿಕ ತರಬೇತಿ ಕೊಡಿ, ನಾವು ಮಾಡ್ತೀವಿ ಜೇನು ಸಾಕಣೆ ಮಾಡ್ತೀವಿ, ನಮ್ಮ ತೋಟದಲ್ಲಿ ಒಂದು 8-10 ಪೆಟ್ಟಿಗೆ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಕುರಿತು ಕೆಲವೊಂದು ಶುಲ್ಕ ರಹಿತ ಇರ್ತದೆ, ಕೆಲವೊಂದು ಶುಲ್ಕ ತಾವು ಭರಿಸಬೇಕಾಗ್ತದೆ. ಅಲ್ಲೇ ಊಟ ಉಪಚಾರ ಜೊತೆಗೆ, ಕೆಲವೊಂದು ಊಟ ಉಪಚಾರ ಜೊತೆಗೆ ಇರ್ತದೆ, ಕೆಲವೊಂದು ಇರೋದಿಲ್ಲ, ನೀವೇನೆ ಅದನ್ನ ವ್ಯವಸ್ಥೆ ಮಾಡ್ಕೊಳ್ಳೋ ಒಂದು ಇರ್ತವೆ ಆ ಒಂದು ಕೇಂದ್ರದಲ್ಲಿ. ಸೊ ಹಾಗಾಗಿ ನಾನು ಈ ಒಂದು ವಿಷಯದಲ್ಲಿ ಈ ಮಾತನ್ನ ಹೇಳಿದೆ, ಯಾಕಂದ್ರೆ ನಾನು ರೈತ ಮತ್ತು ಅವರ ನಡುವೆ ಒಂಥರ ಕೊಂಡಿ ಇದ್ದ ಹಾಗೆ, ಅವರಿಂದ ಏನು ಮಾಹಿತಿ ಕೊಡ್ತಾರೆ ಅದನ್ನ ರೈತರಿಗೆ ತಲುಪಿಸೋದು, ರೈತರಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಅದನ್ನ ನಾವು ಮಾಧ್ಯಮದ ಮುಖಾಂತರ, ಅಂದ್ರೆ ನಮ್ಮ ಆಕಾಶವಾಣಿ ಕೇಂದ್ರದ ಮುಖಾಂತರ ನಾವು ಅದನ್ನ ಸತತವಾಗಿ, ಇದು ಒಂದೆರಡು ವರ್ಷ ಅಲ್ಲ, ಸತತ ಒಂದು 60 ವರ್ಷದ ಹಿಂದೆನೆ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು, ಅಂದ್ರೆ ನಮ್ಮ ಹಿರಿಯ ಉದ್ಯೋಗಿಗಳು ಕೂಡ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅದನ್ನ ಈಗ ನಾವು ಕೂಡ ಮುಂದುವರ್ಸ್ಕೊಂಡು ಬಂದ್ಬಿಟ್ಟು ಈವನ್ ಹಳ್ಳಿಗಳಿಗೆ ಖಾಸಗಿ ಸಂಸ್ಥೆಯರು ಕೂಡ ಕಾಲಿಡಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ನಾವು ಬಂದಿರೋದು ರೈತರನ್ನ ಒಂದೆರಡು ಮಾತಾಡ್ಸ್ಕೊಂಡು ಹೋಗೋಣಪ್ಪ, ಅವರಿಂದ ಏನು ಒಂದು ಪ್ರತಿಕ್ರಿಯೆ ಬರುತ್ತೆ, ಅವರಿಂದ ಯಾವ ಒಂದು ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದೊಂದು ದೃಷ್ಟಿಯಿಂದ.
2: ಈಗ ಕೃಷಿ ಮೇಳ ಮಾಡಿದ್ರೆ
1: ಈ ಕೃಷಿ ಮೇಳಕ್ಕೆ ಹೋಗ್ತೀರಾ ನೀವು?
0: ಕೃಷಿ ಮೇಳಕ್ಕೆ ಹೋಗ್ತೀವಿ.
1: ಏನ್ ಹೊಸದು ಕಂಡ್ಕೊಂಡ್ರಿ ಈ ಹೋದ ವರ್ಷ?
0: ಹೋದ ವರ್ಷ ಕೃಷಿ ಇದ್ರಲ್ಲಿ ನಮಗೇನೆ ಅದೇ ಏನ್ ಮಾಮೂಲಿ ವರ್ಷ ವರ್ಷ ಮಾಡ್ತಾರ ಅದೇ ರೀತಿನೆ. ಮತ್ತೆ ಇನ್ನೊಂದು ಬೇರೆ ಬೇರೆ ತಳಿಗಳು ಇಲ್ಲ, ಒಂದ್ ತೆಂಗಿನ ಸಸಿದು, ಒಂದು ಅಡಿಕೆದು, ಒಂದು ಅಡಿಕೆ ಸುಳೆ ರೋಗ ಅಂತ ಬಹಳ ನಮಗ್ ಅಡಿಕೆ ಗಿಡ ಹೋಗುತ್ತೆ, ಅದಕ್ಕೊಂದು ಔಷಧಿ ಕಂಡಿಡಕಾಗಿಲ್ಲ ಅವ್ರ ಕೈಲಿ. ಇಂಥವೆಲ್ಲ ಮಾಡ್ಬೇಕವ್ರ. ನಾವು ನಮ್ಮ ಹೆಚ್ಚು ಕಮ್ಮಿ 2 ಎಕರೆ ತೋಟ ಇದೆ, 2 ಎಕರೆ ತೋಟದಲ್ಲಿ ಒಂದೊಂದು ವರ್ಷಕ್ಕೆ 100 ಗಿಡ ಹೋಗ್ತವೆ. ನಾವು ಅವ್ರು ಏನೇನು ಔಷಧಿ ಹೇಳ್ತಾರ ಅವನ್ನೆಲ್ಲ ಸ್ಪ್ರೇ ಮಾಡ್ತಿದೀವಿ, ಆದ್ರೂ ಕಂಟ್ರೋಲ್ ಆಗ್ತಿಲ್ಲ. ಅವರು ಅಂತಂತ ವಿಜ್ಞಾನಿಗಳು ಇದಾರೆ, ಒಂದ್ ಸ್ವಲ್ಪ ಅವರು ನೋಡಿ ಅವಕ್ಕೆ ಏನೇನು ಔಷಧಿಗಳು ಆಗಿಲ್ಲ. ಇದು ಹೆಚ್ಚಿಗೆ 15 ವರ್ಷದ ಸಮಸ್ಯೆ ಇದು, ಆದ್ರೆ ಇಲ್ಲಿವರೆಗೂ ಅವ್ರಿಗೆ ಆ ಸಮಸ್ಯೆ ಅದಕ್ಕೆ ಔಷಧಿ ಕಂಡಿಡಕ್ ಆಗಿಲ್ಲ. ಇಂಥವ್ ಮಾಡಿದ್ರೆ ನಮಗೆ ನೋಡ್ರಿ, 100 ಗಿಡಕ್ಕೆ ಏನಿಲ್ಲ ಅಂದ್ರೆ 20 ಕ್ವಿಂಟಲ್ ಅಡಿಕೆ ನಮ್ದು ಹೋಯ್ತಲ್ಲಿ. ಒಂದೊಂದು ವರ್ಷಕ್ಕೆ 20-20 ಕ್ವಿಂಟಲ್ ಅಡಿಕೆನೂ ಹೋಯ್ತು, 100 ಗಿಡನೂ ಹೋಯ್ತು, ಮತ್ತೆ 8 ವರ್ಷ ಮತ್ತೆ ಗಿಡ ಸಾಕ್ಬೇಕು ನಾವು. ಇದೆಲ್ಲ ಸಮಸ್ಯೆ ಆಗಿರೋ ಕಡೆಯಿಂದ ಅವಕ್ಕೆಲ್ಲ ಔಷಧಿ ಅದಕ್ಕೇನ್ ಆ ರೋಗಕ್ಕೆ ಏನು ಸೊಲ್ಯೂಷನ್ ಅದನ್ನ ಕೊಟ್ಟು ಔಷಧಿ ಅದನ್ನ ಸರ್ಕಾರ ಒಂಚೂರು ಕಂಡು ಹಿಡಿದು ನಮಗೆ ರಿಯಾಯಿತಿ ದರದಲ್ಲಿ ನೀಡಬೇಕು. ಸರ್ಕಾರನು ಸ್ವಲ್ಪ ಗಮನ ತಗೊಂಡು ಭತ್ತದ ತಳಿಗಳ ಬಗ್ಗೆ, ಆಮೇಲೆ ಅಡಿಕೆ ಗಿಡಕ್ಕೆ ರೋಗಗಳ ಬಗ್ಗೆ ಇವನ್ನೆಲ್ಲ ಮಾಡಿದ್ರೆ, ಯಾಕೆಂದ್ರೆ ನಮ್ದು ರೈತರದ ಕಷ್ಟ ಎಷ್ಟು ಕಷ್ಟ ಇದೆ ಅಂದ್ರೆ ಅದು ಹೇಳಂಗಿಲ್ಲ. ಈ ಕರೆಂಟಿನ ಸಮಸ್ಯೆ, ಆಮೇಲೆ ಇವು
1: ವಿದ್ಯುತ್ತಿನ ಒಂದು ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ, ಇದು ಎಷ್ಟು ಅವರ್ ಕೊಡ್ತಾ ಇದಾರೆ ಈಗ ನಿಮ್ಗೆ?
0: ವಿದ್ಯುತ್ 7 ಅವರ್ ಕೊಡ್ತಾರೆ, 7 ಅವರ್. ಅದರಲ್ಲೇ ನಾವು ಏನಿದ್ರು ಎಂತ ಬೇಸಿಗೆ ಬಂದ್ರು ಎಂತ ಇದು ಇದ್ರು ಆ 7 ಗಂಟೆ ಕರೆಂಟ್ ಒಳಗೆ ಮಾಡ್ಕೊಂಬೇಕು, ಅದರಲ್ಲೂ ಟ್ರಿಪ್ ಆಗುತ್ತೆ ಹಾಗೆ ಹೀಗೆ ಅಂದ್ರೆ ಅದ್ರಾಗ 1 ಗಂಟೆ ತೆಗೆದು ಮಾಡೋದು ತೆಗೆದು ಹಾಕದ್ ಮಾಡಿ ಅದೇ 1 ಗಂಟೆ ಎದುರಿಸ್ತಾರೆ. ಅಲ್ಲಿ ಇನ್ನೇನ್ ನಮಗೆ ಕರೆಕ್ಟ್ ಆಗಿ ಕರೆಂಟ್ ಸಿಗೋದು 6 ಗಂಟೆ. ಅದನ್ನ ಸ್ವಲ್ಪ ಕರೆಂಟ್ ಅರೆ ಜಾಸ್ತಿ ಕೊಟ್ರು ನಾವು ಬೇಸಿಗೆ ಇನ್ನೇನ್ ಈ ಮಳೆಗಾಲ ಬಂದ್ರೆ ನಾವೇನ್ ಸ್ಟಾರ್ಟ್ ಮಾಡಲ್ಲ ಕರೆಂಟ್ ತಗೊಂಡು ಏನ್ ಮಾಡೋಣ ನಾವು. ಅದನ್ನ ಈ ಬೇಸಿಗೆಲ್ಲೇ ಒಂಚೂರು ಕರೆಂಟ್ ಒಂದೊಂಚೂರು ಹೆಚ್ಚುವರಿ ಕೊಟ್ಟು ರೈತರನ್ನ ಸ್ವಲ್ಪ ಕಾಪಾಡ್ಬೇಕು ಅಂತ ಎಲ್ಲಾನು ಕೇಳ್ಕೊಂಡು.
1: ಈಗ ಮುಂಗಾರು ಬೆಳೆ ಏನ್ ಹೆಂಗೆ ತಯಾರು ಮಾಡ್ಕೊಂಡಿದ್ರಿ, ಏನ್ ಬೆಳೆ ಬೆಳಿಬೇಕಂತ ಇದ್ರಿ ಮತ್ತೆ ಈಗ?
0: ಮುಂಗಾರು ಬೆಳೆ ಅಂದ್ರೆ ಇನ್ನೇನ್ ಭತ್ತ, ಜೋಳ,
1: ರಾಗಿ,
0: ಮುಳ್ಸಜ್ಜೆ. ಜೋಳ ಹಾಕನ ಅಂದ್ರೆ ಜೋಳ ಹಾಕಿ

0: ಮೂರು ವರ್ಷದಿಂದ ಒಂದು ಕಾಳು ಜೋಳ ತರ್ತಾ ಇಲ್ಲ. ಮುಳ್ಸಜ್ಜೆ ಬೆಳಕಂತ ಐತೆ, ಮುಳ್ಸಜ್ಜಿಗೆ ಔಷಧಿ ಇಲ್ಲ, ಕಳೆ ತಕ್ಷಣ ಅಂದ್ರೆ ಜನ ಸಿಗಂಗಿಲ್ಲ. ಈಗ ಅದು ಮುಳ್ಸಜ್ಜಿಗಾರ ಏನಾರ ಒಂದು ಔಷಧಿ ಕಂಡಿಡಿದ್ರೆ ಜೋಳ ಬೆಳ್ಕೊಬಹುದು. ಈ ಮೂರು ವರ್ಷ ಕಂಟಿನ್ಯೂಸ್ ಆತು ಒಂದು ಕಾಳು ಜೋಳ ಮನೆ ತರ್ತಾ ಇಲ್ಲ, ಬರೀ ಹಾಕೋದು ಜೋಳಕ್ಕೆಲ್ಲ ಗೊಬ್ಬರ ಹಾಕೋದು. ಇನ್ನೇನ್ ಜೋಳ ಬಂತು ಅನ್ನೋ ಟೈಮ್ ಫುಲ್ ಮುಳ್ಸಜ್ಜೆ ಆಗಿ ಮತ್ತೆ ಹಂಗೆ ಬಿಟ್ಟು ಬರೋದೇ ಅಲ್ಲನ.
1: ಇದ್ರ ಜೊತೆ ಈಗ ಮನೆಯಲ್ಲಿ ಹಸು ಕರುಗಳು ಎಮ್ಮೆ ದನ ಏನಾದ್ರು ಸಾಕ್ತಾ ಇದೀರಾ?
0: ಹ್ಮ್, ದನಗಳು ಇದಾವೆ, ಹಸುಗಳು ಇದಾವೆ, ಒಂದ್ ನಾಲ್ಕು ಇದಾವೆ.
1: ದೇಶಿ ತಳಿನ?
0: ದೇಶಿ ತಳಿ.
1: ಎಷ್ಟು ಬೆಳಿಗ್ಗೆ ಸಂಜೆ?
0: ಬೆಳಿಗ್ಗೆ ಒಂದು ಮೂರ್ ಹಾಕ್ಲಿಂದ ಒಂದ್ ಹತ್ತು ಲೀಟರ್, ಬೆಳಗ್ಗೆ ಒಂದ್ ಹತ್ತು, ಸಾಯಂಕಾಲ ಒಂದ್ ಹಾಕ್ತಾ ಹಾಕಿವಿ. ಅದ್ರ ಕಡೆಯಿಂದ ಹಾಲಿನ ಕಡೆಯಿಂದಾನೆ ನಮ್ದು ಈಗ ಸ್ವಲ್ಪ ಜೀವನ ನಡೀತಿರೋದು.
1: ರೈತ ಉತ್ಪಾದಕರ ಸಂಘದ ಸದಸ್ಯರು ಕೂಡ ತಾವು. ಅದರಿಂದ ಏನು ತಮಗೆ ಸೌಲಭ್ಯ ಸಿಕ್ಕಿದೆ?
0: ಅದರಿಂದ ಆಕಳುಗಳಿಗೆ ಇನ್ಸೂರೆನ್ಸ್, ಆಮೇಲೆ ಫೀಲ್ಡ್ ಕೊಡ್ತಾರೆ ಅವ್ರಿಗೆ, ಆಮೇಲೆ ಮಿಷಿನ್ಗಳಿಗೆ ಸಬ್ಸಿಡಿ ಕೊಡ್ತಾರೆ, ಹಾಲು ಕರೆ ಮಿಷಿನ್ ಸಬ್ಸಿಡಿ ಕೊಡ್ತಾರೆ, ಎಲ್ಲ ಇದಕ್ಕೂ ಆಕಳ ಇನ್ಸೂರೆನ್ಸ್ಗಳು ಕೊಡ್ತಾರೆ, ಅವೆಲ್ಲ ಬಹಳ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಅವರು. ಹಂಗಾಗಿ ಈಗ ನಮ್ ಸ್ವಲ್ಪ ಜೀವನ ನಡೀತೈತೆ. ಈಗ ನಮ್ ಮನೆ ಖರ್ಚು ಅವೆಲ್ಲ ಮಂತ್ಯಾನ ಹೋಯ್ತಿರೋದೆಲ್ಲ ಅದರಿಂದನೇ, ಹಾಲಿಂದನೇ ಮಂತ್ಯಾನ ಖರ್ಚೆಲ್ಲ ಹೋಗ್ತಿರೋದು. ಸ್ವಲ್ಪ ಹಾಲಿಂದೇ ಈಗ ಒಂಚೂರು ಉತ್ತಮ ಅಂದ್ರೆ ಈಗ ಹಾಲಿಂದೇಯ, ಹಾಲಿನ ಬಿಟ್ರೆ ಈ ಬೆಳೆದೆಲ್ಲ ನಮ್ಗೆ ಏನು ಉಳಿತಾ ಇಲ್ಲ. ಈ ನೋಡ್ರಿ ಭತ್ತದ ರೇಟು ಇಲ್ಲ, ಈಗ ಮಳೆ ಹಿಡ್ಕೊಂಡತೆ. ಈಗ ಅವ್ರಿ ನಾವು ಭತ್ತ ಕೊಯ್ತೀವಿ, ಮಳೆ ಬರ್ತತೆ, ಅವ್ರಿಗೆ ಕೇಳಿದಷ್ಟು ಕೊಡೋಕು ನಮಗೊಂದು ಇಟ್ಕೊಳಕ್ ಜಾಗ ಇಲ್ಲ. ಈಗ ಕೊಯ್ಯಕ್ ಬಿಡಂಗು ಇಲ್ಲ, ಕೊಯ್ಯದ್ ಬಿಟ್ರೆ ಉದುರ್ತಾವ ಗದ್ದೆಗೆ. ಹಂಗ ಕೊಯ್ಸಕ್ ಅವ್ರು ಈಗ ಮಿಷಿನ್ ಇಂದ ಕಟಾವ್ ಮಾಡಿಸ್ಬೇಕು.
1: ಎಷ್ಟು ಎಕರೆ ವಾರು ತಗೊಳ್ತಾರ ಅವರು ಅಥವಾ
0: ಗಂಟೆ ವಾರು ತಗೊಂತಾರೆ? ಗಂಟೆಗೆ 2,000 ತಗೊಂತಾರ ಅವರು, 2,000 ತಗೊಂತಾರೆ. ಅದನ್ನ ತಗೊಂಬಂದು ಹಾಕಿ ಮಳೆ ಬಂತು ಅಂದ್ರೆ ಹಿಂದ ಗುಟ್ಟೆ ಕೊಡ್ಲೇಬೇಕು ನಾವು, ಇಲ್ಲೆಲ್ಲ ಕಾಪಾಡ್ಕೊಳಕ್ ಆಗಲ್ಲ. ಈಗ ಅವ್ರು 1,000 ಕೇಳಿದ್ರು ಕೊಡಬೇಕು, 1,200 ಕೇಳಿದ್ರು ಕೊಡ್ಬೇಕು ಭತ್ತನ. ಆ ಪರಿಸ್ಥಿತಿ ನಮ್ದಾಗಿದೆ ಈಗ. ಅದಕ್ಕೋಸ್ಕರ ಸ್ವಲ್ಪ ಸರ್ಕಾರನ ಎಚ್ಚೆತ್ಕೊಂಡು ಒಂದ್ ರೇಟ್ ಫಿಕ್ಸೆಡ್ ರೇಟ್ ಮಾಡ್ಬೇಕು. ಆದಷ್ಟು ಗೋರ್ಮೆಂಟ್ ತಗೊಂಡ್ರೆ ಇನ್ನೂ ಅನುಕೂಲ ನಮಗೆ, ಯಾಕಂದ್ರೆ ಈ ದಲ್ಲಾಳಿಗಳು ಮುಖಾಂತರ ಇವ್ರು ಇಷ್ಟಕ್ಕೆ ತಗೊಂಡು ಅಲ್ಲಿ ತಗೊಂಡು ಆಮೇಲೆ ದುಡ್ಡಿಗೆ ಇವತ್ ಬಾ ನಾಳೆ ಬಾ ಅನ್ನಕ್ಕಿಂತ ಗೋರ್ಮೆಂಟ್ ಖರೀದಿ ಮಾಡಿದ್ರೆ ಡೈರೆಕ್ಟ್ ಅಕೌಂಟ್ ಹಾಕ್ತಾರ, ಅವ ರೈತರು ನಿಮ್ದೇ ಇರ್ಬೋದು. ನಮ್ಮ ರೈತರು ಸಾಲನೂ ಇರ್ತಾವ, ಬ್ಯಾಂಕ್ ಒಳಗೆ ಬೆಳೆ ಸಾಲಗಳೆಲ್ಲ ಮಾಡಿದ್ವಿ, ಅಲ್ಲೇ ಕಟ್ ಆಗುತ್ತೆ. ಈ ತರನೂ ಮಾಡಬಹುದು ಗೋರ್ಮೆಂಟ್, ಈ ತರ ಮಾಡಿದ್ರೆ ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ.
1: ಒಟ್ಟಾರೆ ನಿಮ್ಮ ಊರಲ್ಲಿ ಈಗ ಮುತ್ತೋಡು ಗ್ರಾಮದಲ್ಲಿ ಈ ಉದ್ಯೋಗ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಇದೆಯಲ್ಲ, ಇದು ಅನುಷ್ಠಾನ ಆಗ್ತಾ ಇದೆಯಾ?
0: ನಮ್ಮೂರಿಗೆ ಆಗ್ತಾ ಇಲ್ಲ.
1: ಅಂದ್ರೆ ನೀರಾವರಿ ಪ್ರದೇಶ ಇದ್ದಿದ್ದಕ್ಕೋಸ್ಕರ ಇಲ್ಲ ಅಂತೀರಾ?
0: ನೀರಾವರಿ ಪ್ರದೇಶ ಇದ್ದಕ್ಕಿಂತ ಉದ್ಯೋಗ ಖಾತ್ರಿ ನಡೀತಾ ಇಲ್ಲ.
1: ಈಗ ಪಟ್ಟಣಕ್ಕೆ ಹೋಗತಕ್ಕಂತ ಜನಸಂಖ್ಯೆ ಹೆಂಗಿದೆ? ಯುವಕರು
0: ಯುವಕರು ಎಲ್ಲ ಇನ್ನೇನು 40 ಜನ ಅಂತ ಹೋಗ್ತಾರೆ ಯುವಕರು ಪೇಟೆಗೆ ಕೆಲ್ಸಕ್ಕೆ. ಕೆಲವರೆಲ್ಲ ಗಾರೆ ಕೆಲ್ಸ, ಆಮೇಲೆ ಈಗ ಅಂಗಡಿ ಕೆಲ್ಸಗಳಿಗೆ ಎಲ್ಲ ಹೋಗ್ತಾರೆ. ಒಂದ್ 45 ಜನ ಹೋಗ್ತಾರೆ. ಈಗ ಎಲ್ಲ ರೈತರದ್ದು ಯಾಕೆ ಬಿಟ್ರು ಅಂದ್ರೆ ಈಗ ರೈತರ ಕೆಲಸ ಏನು ಉಳಿಯಲ್ಲ ನೋಡ್ರಿ. ನಾವು ಭತ್ತ ಬೆಳಿತೀವಿ, ಇನ್ನೇನು ಈಗ ಒಳ್ಳೆ ಮಳೆ ಹಿಡ್ಕಂತೀಗ, ಇಲ್ಲಿ ಕಟಾವ್ ಟೈಮ್ನೇ ಮಳೆ ಹಿಡ್ಕಂದಾಗ ಅವ್ರು ಕೇಳಿದಷ್ಟು ರೇಟಿಗೆ ಕೊಡ್ಬೇಕಾ? ಸುಮ್ನೆ ಲಾಸ್, ಮೈ ಮೇಲೆ ಸಾಲ ಮಾಡ್ಕೊಂಡು ಮಾಡಿರ್ತೀವಿ, ಮತ್ತು ಮೈ ಮೇಲೆ ಸಾಲ ಬರುತ್ತೆ. ಅದ್ರ ಬದಲು ಸಿಮ್ ದಿಸ ಕೂಲಿ ಹೋದ್ರೆ ಯಾವ್ದು ಬೇಡ ಅಂತ ಎಲ್ಲ ಈಗೆಲ್ಲ ರೈತರುಗಳು ಅಷ್ಟೇ ಈಗೆಲ್ಲ ಗದ್ದೆಗಳು ಬೀಳ್ಬಿಟ್ಟು ಕೆಲ್ಸಕ್ಕೆ ಹೋಗೋದು. 700-800 ರೂಪಾಯಿ ಕೂಲಿ ಕೊಡ್ತಾರೆ, ಆರಾಮಾಗಿ ಅಲ್ಲಿ ಹೋಗಿ ಅದೇನು ಮಳೆ ಬಂದ್ರು ಹಾಳಾದು ಅನ್ನಂಗಿಲ್ಲ, ಏನಿಲ್ಲ, ಹೋಗೋದು ಕೆಲಸ ಮಾಡೋದು ಬರ್ಬೋದು. ಈ ರೈತರ ಕೆಲಸ ಹಂಗಲ್ಲ, ಈಗ ಬೆಳೆ ಹಾಳಾತು, ಈಗ ಬಂಡವಾಳ ಹಾಕಿರ್ತೀವಿ, ಲಾಸ್ಟಿಗೆ ರೇಟ್ ಸಿಗಲ್ಲ, ಅಷ್ಟು ಮೈ ಮೇಲೆ ಬರ್ತವೆ, ಸಾಲ ಮಾಡ್ಕೊಬೇಕು. ಹಿಂಗಾಗಿ ಇದಕ್ಕೋಸ್ಕರ ಎಲ್ಲ ಸಿಟಿ ಕಡೆಗೆ ಎಲ್ಲ ಕೆಲಸ ಹುಡ್ಕೊಂಡು ಸಿಟಿ ಕಡೆ ಕೊಂಡಿದ್ದಾರೆ.
1: ನಿಮ್ಮೂರಲ್ಲಿ ಈಗ ಅಂಗನವಾಡಿ ಇದೆಯಾ? ಅಂಗನವಾಡಿ ಕೇಂದ್ರ, ಶಾಲೆ, ಆಮೇಲೆ ಆಸ್ಪತ್ರೆ, ಆಮೇಲೆ ಕೃಷಿ ಪತ್ತಿನ ಸಹಕಾರ ಸಂಘ, ಅದು ಇದೆಯಾ?
0: ಕೃಷಿ ಪತ್ತಿನ ಸಹಕಾರ ಅಬ್ಲಿಗಿರಿಯಲ್ಲಿ ಇದೆ, ನಮ್ಮೂರಲ್ಲಿ ಇಲ್ಲ. ಅಂಗನವಾಡಿ ಇದೆ, ಸ್ಕೂಲ್ ಇದೆ.
1: ಪಶು ಆಸ್ಪತ್ರೆ?
0: ಪಶು ಆಸ್ಪತ್ರೆನೂ ಇಲ್ಲ, ಮೇಲನ್ಸೋಡಿಗೆ ಸೇರುತ್ತೆ, ಮೇಲನ್ಸೋಡಿಗೆ ಬರುತ್ತೆ, ನಮ್ಗೇನ್ ಬರಲ್ಲ ಅದು.
1: ನಿಮ್ಮೂರಲ್ಲಿ ಇಂಥದ್ ಇಲ್ಲ ಅಂತ ಹೇಳಕ್ಕೆ, ನಮ್ಮ ಊರಿಗೆ ಇಂಥದ್ ಬೇಕಿತ್ತು.
0: ಶಾಲೆ ಅಂಗನವಾಡಿ ಬಿಟ್ಟು ಮತ್ತೆ ಇನ್ನು ಯಾವುದು ಇಲ್ಲ. ಡೈರಿ ಒಂದಿದೆ, ಹಾಲಿನ ಡೈರಿ, ಆ ಡೈರಿ ಕಡೆಯಿಂದಾನೆ ಜೀವನ ನಡೀತೈತಿ ನಮ್ದು. ಇಲ್ಲ ಅದು ಇಲ್ಲ ಅಂದಿದ್ರೆ ಕಷ್ಟ ಇರೋದು.
1: ರಸ್ತೆ ಸಮಸ್ಯೆ ಇಲ್ಲ?
0: ರಸ್ತೆ ಏನ್ ಸಮಸ್ಯೆ ಇಲ್ಲ, ಎಲ್ಲ ರಸ್ತೆದೇನು ಸಮಸ್ಯೆ ಇಲ್ಲ, ಎಲ್ಲ ರೋಡು ಮಾಡಿದ್ದಾರೆ, ಯಾವುದು ಏನು ಸಮಸ್ಯೆ ಇಲ್ಲ, ರೋಡಿನ ಬಗ್ಗೆ ಏನು ಸಮಸ್ಯೆ ಇಲ್ಲ. ಈ ನಮಗೆ ಸಮಸ್ಯೆ ಅಂದ್ರೆ ಕೃಷಿ ಇಲಾಖೆಯವರು ಬಂದು ಇಂಥ ತಳಿ ಮಾಡ್ರಿ, ಇಂಥದ್ ಬಿಡ್ರಿ, ಹಿಂಗ ಗೋರ್ಮೆಂಟ್ ಇಂದ ಇಂಥ ಅನುದಾನ ಐತೆ ನಿಮಗೆ, ಇಷ್ಟು ಕೊಡ್ತಾರೆ, ಇಷ್ಟು ಮಾಡ್ರಿ, ಏನೇನೋ ಇದಾವ.

0: ನೆಮ್ಮದಿ ಬದುಕು ಅನಿಸುತ್ತಾ ಅಥವಾ ಈ ನಿಮ್ಮ ಒಂದು ಅನುಭವದಲ್ಲಿ?
1: ನಮ್ಮ ಅನುಭವದಲ್ಲಿ ಕೃಷಿ ಬದುಕು ನೆಮ್ಮದಿ ಇಲ್ಲ ಸರ್. ಕೃಷಿ ಬದುಕು ಅಲ್ಲೇ ಅಲ್ಲ. ಏನಪ್ಪ ಅಂದ್ರೆ ಎಲ್ಲರೇ ಕೆಲ್ಸಕ್ಕೆ ಹೋಗಿ ಬರ್ತಾರಲ್ಲ ಅವ್ರದೇ ನೆಮ್ಮದಿ ಜೀವನ, ನಮ್ಮವೆಲ್ಲ ನೆಮ್ಮದಿ. ಈಗ ನೋಡ್ರಿ ನಿಮ್ದೇ ಎಕ್ಸಾಂಪಲ್ ನೋಡಿ, ಈ ಭತ್ತ ಬಂದಿದೆ ನಂದು, ಈ ಕಟಾವ್ ಮಾಡ್ಬೇಕು, ಮಳೆ ಹಿಡ್ಕೊಂಡತೆ, ಫುಲ್ ಕೆಸರಾಗೈತೆ.
0: ಈ ವರ್ಷ ಒಂದು ವಾರ ಮೊದ್ಲೇ ಪೂರ್ವ ಮುಂಗಾರು ಬರ್ತಾ ಇದೆ ಅಂತ ಹೇಳ್ತಾ ಇದೆ.
1: ಒಟ್ಟು ಯಾವಾಗ ನೆಮ್ಮದಿ ಇರಲ್ಲ, ಒಟ್ಟು ಏನಾರ ಒಂದ್ ಸಮಸ್ಯೆ. ಈಗ ಒಳವಾದ್ರೆ ಭತ್ತದ ರೇಟ್ ಇರಲ್ಲ, ಈಗ ಒಂದ್ ಸ್ವಲ್ಪ ಭತ್ತದ ರೇಟ್ ಇತ್ತು, ಈಗ ಮಳೆ ಬಂತು, ಈಗ ಫುಲ್ ಕೆಸರಾಗಿದೆ. ಒಂದ್ ಗಂಟೆ ಹೊಡೆಯೋ ಮಿಷಿನ್ ಎರಡ್ ಗಂಟೆ ಹೊಡಿತಾರೆ. ಈಗ ಹಸಿ ಇರ್ತತಲ್ಲ, ಹಳೆ ಆಳ ಇಳಿತತಲ್ಲ ಮಿಷಿನ್, ಈಗ ಒಂದ್ ಗಂಟೆ ಹೊಡೆಯೋ ಮಿಷಿನ್ ಎರಡ್ ಗಂಟೆ ಹೊಡಿತ. 2,000 ಆಗೋದು 5,000 ಆಯ್ತು. ನಿನ್ನೇನ್ ಉಳಿತ ನಮಗೆ? ಹಂಗ ರೈತರ ಜೀವನ ನೆಮ್ಮದಿ ಇಲ್ಲ
0: ಅಂತ ಹೇಳ್ತೀರಾ?
1: ಇಲ್ಲ.
0: ಈಗ ಭತ್ತದ ಒಂದು ಕಟಾವಿನ ನಿರೀಕ್ಷೆಯಲ್ಲಿ ಇದ್ದೀರಿ, ಒಟ್ಟಾರೆ ನೀವು ಎಷ್ಟು ಖರ್ಚು ಮಾಡಿದ್ರಿ, ಏನ್ ಲಾಭ ನಿರೀಕ್ಷೆ ಮಾಡಿದ್ರಿ?
1: ಒಟ್ಟಾರೆ ಒಂದು ಎಕರೆಗೆ ರಾಸಾಯನಿಕ ಗೊಬ್ಬರ, ನಾಟಿ, ಟಿಲ್ಲರ್, ಡೀಸೆಲ್, ಕೂಲಿ, ಇದು 30,000 ರೂಪಾಯಿ ಒಂದು ಎಕರೆ ಖರ್ಚು ಬರುತ್ತೆ. ಏನ್ ನಮ್ ನಾಲ್ಕು ಎಕರೆಗೆ 100,000 ಉಳಿಬಹುದು ಅಂತ ನಮ್ಮ ನಿರೀಕ್ಷೆ ಮಾಡಿದ್ವಿ. ಈಗ ಭತ್ತದ ರೇಟು ಸಿಗಲ್ಲ, ಒಂದು ಅಲ್ಲಿಗೆ 60-70,000 ರೂಪಾಯಿ. ಈಗ ಒಳವಾಗಿ ಈಗ ಬಿಸಿಲಿದ್ರೆ ಇದಕ್ಕೂ ಒಂದು 50,000 ರೂಪಾಯಿ ಡಿಫ್ರೆಂಟ್ ಆಗುತ್ತೆ. ಆಮೇಲೆ ಮಿಷಿನಿಗೆ ಈಗ 15,000 ಆಗೋದು 30,000 ಆಗುತ್ತೆ. ಈಗ ಅಲ್ಲಿ ಇನ್ನೇನ್ ಲಾಭದ್ದೇನು ನಿರೀಕ್ಷೆ ಇಲ್ಲ. ಮಾಡಿದ್ದಾದ್ರೆ ಸಾಕಾಯ್ತು, ನಿಮ್ ನಮ್ಮ ಮೈ ಮೇಲೆ ಸಾಲ ಬರಬಾರ್ದು ಅಂದ್ರೆ ಅದಕ್ಕಾಗಿ ಅದಕ್ಕೆ ಖರ್ಚು ಮಾಡಿದ್ದು ಅದಕ್ಕಾದ್ರೆ ಈಗ ಅಷ್ಟೇ ಆಗಕ್ಕೆ ಸಹಿ ಆಗ್ತಾ ಇದೆ ಈಗ.
0: ಧನ್ಯವಾದ ರವಿಕುಮಾರ್ ಅವರೇ. ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ ಭದ್ರಾವತಿ ಆಕಾಶವಾಣಿ ಮೂಲಕ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ.
2: ಇದುವರೆಗೂ ಭತ್ತದ ಕೃಷಿ ಅನುಭವಗಳ ಕುರಿತು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಮತ್ತೋಡು ಗ್ರಾಮದ ರೈತರಾದ ಶ್ರೀ ರವಿ ಎಂಎನ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ.
0: ಆತ್ಮೀಯ ಕೇಳುಗರೆ, ಈಗ ಸಮತೋಲಿತ ರಸಗೊಬ್ಬರದ ಬಳಕೆ ಕುರಿತು ಮಾಹಿತಿ ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಅತ್ಯಂತ ಮುಖ್ಯವಾದ ಅಂಶವಾಗಿದೆ. ಬೆಳವಣಿಗೆಗೆ ಅಗತ್ಯವಾದ ಎಲ್ಲಾ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡಿದಾಗ ಮಾತ್ರ ಉತ್ತಮ ಬೆಳವಣಿಗೆ, ಹೆಚ್ಚಿನ ಒಂದು ಮಣ್ಣಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಇನ್ನು ಸಮತೋಲಿತ ರಸಗೊಬ್ಬರ ಅಂತ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳೋದಾದರೆ, ಸಮತೋಲಿತ ರಸಗೊಬ್ಬರ ಎಂದರೆ ಬೆಳೆಗಳಿಗೆ ಅಗತ್ಯವಾದ ಪ್ರಮುಖ ಪೋಷಕಾಂಶಗಳಾದ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಸಿಯಂ ಮತ್ತು ಸೂಕ್ಷ್ಮ ಪೋಷಕಾಂಶಗಳನ್ನು ಸಮರ್ಪಕ ಪ್ರಮಾಣದಲ್ಲಿ ನೀಡುವ ವಿಧಾನ ಎಂದು ಅರ್ಥೈಸಿಕೊಳ್ಳಬಹುದು. ಇದು ಮಣ್ಣಿನ ಫಲವತ್ತತೆಯನ್ನ ಕಾಪಾಡುತ್ತದೆ. ಪೋಷಕಾಂಶಗಳ ಪಾತ್ರ: ನೈಟ್ರೋಜನ್ ಎಲೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ, ಫಾಸ್ಫರಸ್ ಬೇರುಗಳ ಬೆಳವಣಿಗೆ ಮತ್ತು ಹೂ ಬಿಡುವಿಕೆಗೆ ಮುಖ್ಯ ಒಂದು ಪಾತ್ರ ವಹಿಸುತ್ತದೆ, ಪೊಟ್ಯಾಸಿಯಂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಗುಣಮಟ್ಟ ಸುಧಾರಿಸುತ್ತದೆ. ಸೂಕ್ಷ್ಮ ಪೋಷಕಾಂಶಗಳು ಜಿಂಕ್, ಐರನ್, ಬೋರಾನ್ ಬೆಳೆಗಳ ಸಮಗ್ರ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಇನ್ನು ಸಮತೋಲಿತ ಬಳಕೆಯ ಅಗತ್ಯತೆಗೆ ಬಂದರೆ, ಇದು ಮಣ್ಣಿನ ಪೋಷಕಾಂಶ ಸಮತೋಲನವನ್ನ ಕಾಪಾಡುತ್ತದೆ, ಹೆಚ್ಚಿನ ಮತ್ತು ಗುಣಮಟ್ಟದ ಉತ್ಪಾದನೆಯನ್ನು ಒದಗಿಸುತ್ತದೆ, ರಸಗೊಬ್ಬರ ವ್ಯರ್ಥವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ಪರಿಸರದಲ್ಲಿ ಹಾನಿಯನ್ನು ತಡೆಯುತ್ತದೆ. ಇನ್ನು ಬಳಕೆ ಮಾಡುವ ವಿಧಾನಕ್ಕೆ ಬಂದರೆ, ಮೊದಲು ಮಣ್ಣಿನ ಪರೀಕ್ಷೆ ಮಾಡಿ ಪೋಷಕಾಂಶಗಳ ಕೊರತೆ ತಿಳಿದುಕೊಳ್ಳಬೇಕು. ಸರಿಯಾದ ಶಿಫಾರಸಿನ ಪ್ರಮಾಣದಲ್ಲಿ ಮಾತ್ರ ರಸಗೊಬ್ಬರ ಬಳಸಬೇಕು. ಸಮಯಕ್ಕೆ ಬಳಸುವುದು, ಬೆಳೆ ಹಂತಗಳಿಗೆ ಅನುಗುಣವಾಗಿ ಬಳಸಬೇಕು. ಒಂದೇ ಬಾರಿ ಹಾಕುವ ಬದಲು ಹಂತ ಹಂತವಾಗಿ ನೀಡುವುದು ಸೂಕ್ತವಾಗಿರುತ್ತದೆ. ಇನ್ನು ಸಮತೋಲಿತ ರಸಗೊಬ್ಬರಗಳ ಬಳಕೆಯ ಪ್ರಯೋಜನಗಳಿಗೆ ಬಂದರೆ, ಬೆಳೆಯಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು, ಮಣ್ಣಿನ ದೀರ್ಘಕಾಲೀನ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತದೆ, ವೆಚ್ಚ ಕಡಿಮೆ ಮತ್ತು ಲಾಭ ಹೆಚ್ಚು ಪಡೆಯಬಹುದು. ಇದು ಪರಿಸರ ಸ್ನೇಹಿ ಕೃಷಿಯಾಗಿದೆ. ಇನ್ನು ಜೈವಿಕ ಗೊಬ್ಬರಗಳ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಸಮತೋಲಿತವಾಗಿ ಬಳಸಿದಲ್ಲಿ, ಬೆಳೆ ಪರಿವರ್ತನೆ ಮಾಡಿದಲ್ಲಿ, ನೀರಾವರಿ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಿಸಿದಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಕೃಷಿಯನ್ನು ಸ್ಥಿರತೆಯನ್ನು ತರುತ್ತದೆ. ಇದು ರೈತರ ಆದಾಯವನ್ನು ಹೆಚ್ಚಿಸುವುದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮಣ್ಣಿನ ಪರೀಕ್ಷೆಯ ಆಧಾರದಲ್ಲಿ ಸಮತೋಲಿತ

0: ರಸಗೊಬ್ಬರ ಬಳಕೆಯನ್ನು ಅನುಸರಿಸುವುದು ಅತ್ಯಂತ ಅಗತ್ಯವಾಗಿರುತ್ತದೆ.
1: ಇದುವರೆಗೂ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಅಧಿಕ ಇಳುವರಿಗಾಗಿ ಮೆಕ್ಕೆಜೋಳ ಅಥವಾ ಮುಸುಕಿನ ಜೋಳದಲ್ಲಿ ಸುಧಾರಿತ ಕ್ರಮಗಳು, ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ.
0: ಇದೊಂದು ಪ್ರಕಟಣೆ. ಅಧಿಕ ಇಳುವರಿಗಾಗಿ ಮುಸುಕಿನ ಜೋಳ ಮೆಕ್ಕೆಜೋಳದಲ್ಲಿ ಸುಧಾರಿತ ಕ್ರಮಗಳಿಗೆ ಬಂದರೆ ಬಿತ್ತನೆಯ ಕಾಲ ಈ ಬೆಳೆಯನ್ನ ವರ್ಷದ ಮೂರು ಹಂಗಾಮುಗಳಲ್ಲೂ ಬೇಸಾಯ ಮಾಡಲು ಸೂಕ್ತವಾಗಿದೆ. ಮುಂಗಾರಿನಲ್ಲಿ ಮೇ ತಿಂಗಳ ಕೊನೆಯ ವಾರ, ಜೂನ್ ತಿಂಗಳ ಮೂರನೇ ವಾರದಲ್ಲಿ ಬಿತ್ತನೆ ಮಾಡುವುದರಿಂದ ಸೈನಿಕ ಹುಳುಗಳ ಬಾಧೆಯನ್ನು ತಡೆಯಬಹುದು. ಹಿಂದಿನ ವರ್ಷ ಕೇದಿಗೆ ರೋಗ ಕಂಡುಬರುವ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಕನಿಷ್ಠ ಪಕ್ಷ ಎರಡು ವರ್ಷ ಬೆಳೆಯಬಾರದು. ಬಿತ್ತನೆಗೆ ಮೂರು ವಾರಗಳ ಮೊದಲೇ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಇನ್ನು ರಸಗೊಬ್ಬರದ ನಿರ್ವಹಣೆಗೆ ಬಂದರೆ ಬಿತ್ತುವ ಸಮಯದಲ್ಲಿ ಮೂಲ ಗೊಬ್ಬರವಾದ 25 ಕಿಲೋಗ್ರಾಂ ಯೂರಿಯಾ, 45 ಕಿಲೋಗ್ರಾಂ ಡಿಎಪಿ, 25 ಕಿಲೋಗ್ರಾಂ ಪೊಟ್ಯಾಶ್ ಮತ್ತು 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನ ಬಿತ್ತನೆ ಸಮಯದಲ್ಲಿ ಭೂಮಿಗೆ ಸೇರಿಸಬೇಕು. ಉಳಿದ 50 ಕಿಲೋಗ್ರಾಂ ಮೇಲು ಗೊಬ್ಬರವಾಗಿ ಅಂದರೆ 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 3-4 ವಾರ, 25 ಕಿಲೋಗ್ರಾಂ ಯೂರಿಯಾವನ್ನ ಬಿತ್ತಿದ 6-7 ವಾರದ ನಂತರ ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ಅಂತರ ಬೆಳೆಗಳ ಒಂದು ನಿರ್ವಹಣೆಗೆ ಬಂದರೆ ಮುಸುಕಿನ ಜೋಳದ ಜೊತೆಯಲ್ಲಿ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಗಳಾದ ಅಲಸಂದೆ, ಸೋಯಾ ಅವರೆ, ಹೆಬ್ಬಾಳ್ ಅವರೆ ಹಾಗೂ ತೊಗರಿಯನ್ನ ಬಿತ್ತುವುದರಿಂದ ಮಣ್ಣಿನ ಫಲವತ್ತತೆಯು ಹೆಚ್ಚುತ್ತದೆ ಹಾಗೂ ಅಧಿಕ ನಿವ್ವಳ ಲಾಭವನ್ನ ಕೂಡ ಪಡೆಯಬಹುದು. ಕಳೆಗಳ ನಿರ್ವಹಣೆ. ಮುಸುಕಿನ ಜೋಳದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬೇಕಾದರೆ ಬಿತ್ತನೆಯಾದ 30-35 ದಿನಗಳವರೆಗೆ ಕಳೆಯನ್ನು ನಿಯಂತ್ರಣದಲ್ಲಿಡುವುದು ಅವಶ್ಯಕವಾಗಿರುತ್ತದೆ. ಬಿತ್ತನೆಯಾದ 2-4 ವಾರಗಳ ನಂತರ 2 ಬಾರಿ ಕುಂಟೆ ಹಾಯಿಸಿದರೆ ಸಾಕು. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಮುಳ್ಳು ಸಜ್ಜೆ ಕಳೆ ನಿರ್ವಹಣೆ ಒಂದು ಸಮಸ್ಯೆಯಾಗಿರುವುದು ಕಂಡು ಬಂದಿದೆ. ಮುಳ್ಳು ಸಜ್ಜೆ ಒಂದು ಹಾನಿಕಾರಕ ಕಳೆಯಾಗಿದ್ದು ವಿಶೇಷವಾಗಿ ಮೆಕ್ಕೆಜೋಳ, ರಾಗಿ, ಜೋಳ ಮತ್ತು ಇತರೆ ಬೆಳೆಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತದೆ. ಇದು ಬೆಳೆಗಳ ಪೋಷಕಾಂಶ, ನೀರು ಮತ್ತು ಬೆಳಕನ್ನು ಹೀರಿಕೊಳ್ಳುವುದರಿಂದ ಮುಖ್ಯ ಬೆಳೆಯ ಉತ್ಪಾದನೆಯಲ್ಲಿ ಕಡಿಮೆಯಾಗುವ ಅಸಂಭವವಿರುತ್ತದೆ. ಮುಳ್ಳು ಸಜ್ಜೆಯ ಲಕ್ಷಣಗಳು: ಗಿಡದ ಎಲೆ ಮತ್ತು ಕಾಂಡದಲ್ಲಿ ಸಣ್ಣ ಮುಳ್ಳುಗಳಿರುತ್ತವೆ, ಬೇಗನೆ ಬೆಳೆಯುತ್ತದೆ ಮತ್ತು ಬೀಜಗಳ ಮೂಲಕ ವೇಗವಾಗಿ ಹರಡುತ್ತದೆ. ಹೊಲದಲ್ಲಿ ದಟ್ಟವಾಗಿ ಬೆಳೆಯುವುದರಿಂದ ಮುಖ್ಯ ಬೆಳೆ ಕುಗ್ಗುತ್ತದೆ, ಮಣ್ಣಿನ ತೇವಾಂಶ ಮತ್ತು ಪೋಷಕಾಂಶವನ್ನ ಹೆಚ್ಚು ಬಳಸುತ್ತದೆ. ನಿರ್ವಹಣಾ ಕ್ರಮಗಳಿಗೆ ಬಂದರೆ ಕೈಯಿಂದ ಕಳೆ ತೆಗೆಯುವುದು, ಗಿಡ ಚಿಕ್ಕವಾಗಿರುವಾಗಲೇ ಕಿತ್ತು ಹಾಕುವುದು ಉತ್ತಮ. ಹೂ ಬಿಡುವ ಮುಂಚೆ ತೆಗೆದರೆ ಬೀಜ ಹರಡುವಿಕೆ ಕಡಿಮೆಯಾಗುತ್ತದೆ. ಇನ್ನು ಬೆಳೆ ಪರಿವರ್ತನೆ: ಒಂದೇ ಬೆಳೆ ಪದೇ ಪದೇ ಅದೇ ಒಂದು ಜಮೀನಿನಲ್ಲಿ ಬೆಳೆದರೆ ಕಳೆ ಹೆಚ್ಚಾಗುತ್ತದೆ. ತೊಗರಿ, ಸೋಯಾಬೀನ್ ಇನ್ನು ಬೇರೆ ಬೆಳೆಗಳನ್ನ ಪರ್ಯಾಯ ಬೆಳೆಗಳನ್ನಾಗಿ ಬಳಸಬಹುದು. ಹೊದಿಕೆ: ಒಣ ಹುಲ್ಲು ಅಥವಾ ಪ್ಲಾಸ್ಟಿಕ್ ಮಲ್ಚ್ ಬಳಸಿ ಕಳೆ ಬೆಳವಣಿಗೆ ಕಡಿಮೆ ಮಾಡಬಹುದು. ಕಳೆನಾಶಕಗಳಿಂದ ಕಳೆ ನಿಯಂತ್ರಣ: ಪೆಂಡಿಮಿಥಾಲಿನ್ 38.7% CS 980 ಗ್ರಾಂ ಪ್ರತಿ ಹೆಕ್ಟರ್ ನಂತೆ ಬಿತ್ತಿದ 48 ತಾಸಿನೊಳಗೆ ಸಿಂಪಡಣೆ ಮಾಡಬೇಕು. ನಂತರ ಟೊಪ್ರಾಮೆಝಾನ್ 336 SC 33.6 ಗ್ರಾಂ ಸಕ್ರಿಯ ಘಟಕ ಪ್ರತಿ ಹೆಕ್ಟರ್ ಬಿತ್ತನೆಯ 15 ದಿನಗಳ ನಂತರ ಕಳೆಗಳ ಮೇಲೆ ಸಿಂಪಡಣೆ ಮಾಡುವುದರಿಂದ ಮುಳ್ಳು ಸಜ್ಜೆ ಕಳೆಯನ್ನ ನಿರ್ವಹಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ರುದ್ರಗೌಡ ಚನ್ನಗೌಡ, ವಿಜ್ಞಾನಿ, ಬೇಸಾಯ ಶಾಸ್ತ್ರ, ICAR ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವರ ಮೊಬೈಲ್ ಸಂಖ್ಯೆ 944-90-69-27-274. ಇಲ್ಲಿಗೆ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಬಹುದು.
1: ಇದುವರೆಗೂ ಅಧಿಕ ಇಳುವರಿಗಾಗಿ ಮೆಕ್ಕೆಜೋಳ ಮತ್ತು ಮುಸುಕಿನ ಜೋಳದಲ್ಲಿ ಸುಧಾರಿತ ಕ್ರಮಗಳು, ಈ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಪರಿಸರ ಗೀತೆ.

0: ನಮಸ್ಕಾರ, ದಿ ಒರಿಜಿನಲ್ ಆಭರಣ ಉಡುಪಿ ನಿಮಗಾಗಿ ತಂದಿದೆ ನೇಷನ್ ಫಸ್ಟ್ ಗೋಲ್ಡನ್ ಆಫರ್. ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ ಪ್ರತಿ ಗ್ರಾಮ್ಗೆ 1,250 ರೂಪಾಯಿವರೆಗೆ ರಿಯಾಯಿತಿ. ವಜ್ರಾಭರಣಗಳ ಮೇಲೆ ಪ್ರತಿ ಕ್ಯಾರೆಟ್ಗೆ 15,000 ರೂಪಾಯಿವರೆಗೆ ರಿಯಾಯಿತಿ. ಬೆಳ್ಳಿಯ ಸಾಮಗ್ರಿಗಳ ಮೇಲೆ ಪ್ರತಿ ಕಿಲೋಗೆ ಫ್ಲಾಟ್ 7,000 ರೂಪಾಯಿ ರಿಯಾಯಿತಿ. ನಿಮ್ಮ ಹಳೆಯ ಚಿನ್ನವನ್ನು ವಿನಿಮಯ ಮಾಡಿ ಪ್ರತಿ ಗ್ರಾಮ್ಗೆ 250 ರೂಪಾಯಿ ಹೆಚ್ಚುವರಿ ಪಡೆಯಿರಿ. ಈ ಆಫರ್ ಜೂನ್ 7ರವರೆಗೆ ಮಾತ್ರ. ನಿಯಮಗಳು ಅನ್ವಯಿಸುತ್ತವೆ. ನಿಮ್ಮ ಹತ್ತಿರದ ದಿ ಒರಿಜಿನಲ್ ಆಭರಣ ಶೋರೂಮ್ಗೆ ಭೇಟಿ ನೀಡಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕೇಳಿದ್ರೆ ನಾಳಿನ ಕೃಷ್ಣರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಹಣ್ಣು ಅಥವಾ ಕಮಲದ ಹಣ್ಣಿನ ಆಧುನಿಕ ಬೇಸಾಯ ಕ್ರಮಗಳ ಕುರಿತು ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ತೋಟಗಾರಿಕಾ ವಿಭಾಗ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಸುರೇಶ್ ಕುಮಾರ್ ಬಿ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್ಎಂ ಸುಧಾಕರ್. ಅನಂತರದಲ್ಲಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಬಹುದು. ಪುನಃ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಧಿಕ ಇಳುವರಿಗಾಗಿ ಮೆಕ್ಕೆಜೋಳ ಅಥವಾ ಮುಸುಕಿನ ಜೋಳದಲ್ಲಿ ಸುಧಾರಿತ ಕ್ರಮಗಳು, ಈ ಕುರಿತು ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ ಮಾಹಿತಿಯನ್ನು ಕೇಳಬಹುದು. ಹಾಗೂ ಆನಂತರದಲ್ಲಿ ಸೋಬಾನೆ ಪದ, ಕಡೂರು ತಾಲೂಕು ತುರುವನಹಳ್ಳಿಯ ಶ್ರೀಮತಿ ಸಾವಿತ್ರಮ್ಮ ಮತ್ತು ತಂಡದವರಿಂದ ಸೋಬಾನೆ ಪದಗಳನ್ನು ಕೇಳಬಹುದು.

ನಾಳೆ ಬೆಳಿಗ್ಗೆ 6:50 ಹೆಲ್ತ್ ಇನ್ಸ್ ಆರೋಗ್ಯ ಸೂತ್ರ. ಇದರಲ್ಲಿ ಓವರ್ ವೈಟ್ ಮತ್ತು ಒಬೆಸಿಟಿ ಈ ಕುರಿತು ಡಾಕ್ಟರ್ ವಿನೋದ್ ಕುಮಾರ್ ಅವರಿಂದ ಮಾಹಿತಿ. ಪ್ರಾಯೋಜಕರು ಸರ್ಜಿ ಆಸ್ಪತ್ರೆ, ಶಿವಮೊಗ್ಗ.

ನಾಳೆ ಬೆಳಿಗ್ಗೆ 6:40 ನೇಗಿಲ ಮಿಡಿತ. ಇದರಲ್ಲಿ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಈ ಕುರಿತು ತಜ್ಞರಾದ ಡಾಕ್ಟರ್ ಉಮೇಶ್ ಬಿ ಯು ಸಹ ಪ್ರಾಧ್ಯಾಪಕರು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇವರಿಂದ ಮಾಹಿತಿ. ಕೇಳಿದರೆ ಈಗ ಸಮಯ 7:34. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು: ಪಡಿತರ ವಿತರಣಾ ವ್ಯವಸ್ಥೆ, 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ಮತದಾರರ ಪಠ್ಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿ ಹೇಳಿದ ಸುಪ್ರೀಂಕೋರ್ಟ್, ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ಪಡಿತರ ವಿತರಣಾ ವ್ಯವಸ್ಥೆಯನ್ನು ಹೆಚ್ಚು ಪಾರದರ್ಶಕ, ಸುರಕ್ಷಿತ ಹಾಗೂ ನಿಖರವಾಗಿಸಲು 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸಾರ್ಥಕ ಪಡಿತರ ವಿತರಣಾ ವ್ಯವಸ್ಥೆಯನ್ನು ಪರಿಚಯಿಸಲು ನಿರ್ಧರಿಸಲಾಗಿದೆ. ಈ ಯೋಜನೆಗೆ ಸುಮಾರು 25,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯು ಆಹಾರ ಧಾನ್ಯಗಳು ರಾಜ್ಯದ ಒಳಗಿನ ಸಾಗಾಣಿಕೆ ರಾಜ್ಯ ಸಂಸ್ಥೆಗಳಿಗೆ ನೆರವು ನೀಡುತ್ತದೆ, ನ್ಯಾಯಯುತ ನ್ಯಾಯಬೆಲೆ ಅಂಗಡಿಗಳನ್ನು ಬೆಂಬಲಿಸುತ್ತದೆ ಮತ್ತು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಆಧುನೀಕರಣಕ್ಕೆ ಸಹಾಯ ಮಾಡುತ್ತದೆ ಎಂದು ಹೇಳಿದ್ದಾರೆ. ಇದು ನಿರ್ಮಲ್, ಆಶಾ ಮತ್ತು ಸಕ್ಷಮ್ ಎಂಬ 3 ಪ್ರಮುಖ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಮಾದರಿಗಳನ್ನು ಹೊಂದಿರುತ್ತದೆ. ನಿರ್ಮಲ್ ಎಐ ಚಾಲಿತ ನೈಜ ಸಮಯದ ಪಿಡಿಎಸ್ ಫಲಾನುಭವಿ ನೋಂದಣಿ, ಆಶಾ ಬಹುಭಾಷಾ ಕೃತಕ ಬುದ್ದಿಮತ್ತೆ ಕುಂದುಕೊರತೆ ಮತ್ತು ನಾಗರಿಕ ತೊಡಗಿಸಿಕೊಳ್ಳುವಿಕೆ ವೇದಿಕೆ ಮತ್ತು ಸಕ್ಷಮ್ ವಾಹನ ಟ್ರ್ಯಾಕಿಂಗ್ನೊಂದಿಗೆ ಕೃತಕ ಬುದ್ದಿಮತ್ತೆ ಸಕ್ರಿಯಗೊಳಿಸಿದ ಪೂರೈಕೆ ಸರಪಳಿ ವೇದಿಕೆಯಾಗಿದೆ ಎಂದು ವಿವರಿಸಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರಾಜ್ಯದ ಒಳಗಿನ ಸಾಗಾಣೆ, ಆಹಾರ ಧಾನ್ಯಗಳ ನಿರ್ವಹಣೆ ಮತ್ತು ನ್ಯಾಯಬೆಲೆ ಅಂಗಡಿಗಳ ವಿತರಕರ ಲಾಭಾಂಶ ನಿರ್ವಹಣೆ ಮತ್ತು ಕೇಂದ್ರದ ನೆರವಿನ ಅಸ್ತಿತ್ವದಲ್ಲಿರುವಂತಹ ನಿಧಿಯ ಮಾದರಿಯ ಮುಂದುವರಿಕೆಗಾಗಿ ಕೇಂದ್ರದ ನೆರವಿನ ಮಾನದಂಡಗಳನ್ನು ಪರಿಷ್ಕರಿಸಲು ಸಿಸಿಇಎ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಷ್ಟೀಯ ಆಹಾರ ಭದ್ರತಾ ಕಾಯ್ದೆಯ ಅಡಿಯಲ್ಲಿ ಬರುವ 81,35,00,000 ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ಈ ಯೋಜನೆ ಕೆಲಸ ಮಾಡುತ್ತದೆ. ಈ ಯೋಜನೆಯು ಅಸ್ತಿತ್ವದಲ್ಲಿರುವಂತಹ ಪಿಡಿಎಸ್ ಯೋಜನೆಯ ಬದಲಿಯಲ್ಲ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಸ್ಪಷ್ಟಪಡಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕಾನೂನು ಬದ್ಧತೆಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಯಾದಂಥ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ನ್ಯಾಯಪೀಠ ಮತದಾರರ ಪಟ್ಟಿ ಪರಿಷ್ಕರಣೆ ಅಸಂವಿಧಾನಿಕ ಕಾರ್ಯವಲ್ಲ, ಕಾನೂನುಬದ್ಧವಾಗಿ ಸಮರ್ಥನೀಯವಾಗಿದೆ ಎಂದು ಹೇಳಿದೆ. ಭಾರತ ಸಂವಿಧಾನದ ಜನಪ್ರತಿನಿಧಿ ಕಾಯ್ದೆ 1950ರ 324ನೇ ವಿಧಿಯ ಅಡಿಯಲ್ಲಿ ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ತೀವ್ರ ಪರಿಷ್ಕರಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಯಾವುದೇ ಸಮಯದಲ್ಲೂ ಈ ಕಾರ್ಯವನ್ನು ಆಯೋಗ ಕೈಗೊಳ್ಳಬಹುದು. ಪಾರದರ್ಶಕ ಮತ್ತು ನ್ಯಾಯಯುತ ಚುನಾವಣೆ ನಡೆಸಲು ಎಸ್ಐಆರ್ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಚುನಾವಣಾ ಆಯೋಗವು ನಿಯಮಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದೆ ಎನ್ನುವ ವಾದವನ್ನು ನ್ಯಾಯಾಲಯ ತಳ್ಳಿಹಾಕಿತು. ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಶ್ನಿಸಿ ದೇಶದಾದ್ಯಂತ ಹಲವು ಚರ್ಚೆಗಳು ಸಲ್ಲಿಕೆಯಾಗಿದ್ದವು. ಇವುಗಳ ವಿಚಾರಣೆ ನಡೆಸಿದ ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿತ್ತು. ಮತದಾರರ ಪಟ್ಟಿಯನ್ನು ಕಾಲಕಾಲಕ್ಕೆ ಪರಿಷ್ಕರಣೆ ನಡೆಸುವುದರ ಮುಕ್ತ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಸಾಧ್ಯ ಎಂದು ಹೇಳಿದೆ. ವಿಶೇಷ ತೀವ್ರ ಪರಿಷ್ಕರಣೆ ಕಾರ್ಯವನ್ನು ಬಿಹಾರ ವಿಧಾನಸಭಾ ಚುನಾವಣೆಗೂ ಮುನ್ನ ಆರಂಭ ಮಾಡಲಾಗಿತ್ತು. ಇದೀಗ ವಿವಿಧ ಹಂತಗಳಲ್ಲಿ ದೇಶದ ಎಲ್ಲೆಡೆ ನಡೆಸಲಾಗುತ್ತಿದೆ. ಪ್ರತಿ ಸ್ಲಿಪ್ನಲ್ಲಿ ಮತ ಚಲಾಯಿಸುವ ನಿಖರವಾದ ಸಮಯವನ್ನು ತೋರಿಸಲು ವಿವಿಪ್ಯಾಟ್ ಮಾರ್ಗಸೂಚಿಗಳಲ್ಲಿ ಬದಲಾವಣೆಗಳನ್ನು ಕೋರಿ ಸಲ್ಲಿಸಲಾದ ಅರ್ಜಿಯ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದನ್ನು ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗಕ್ಕೆ ಬಿಟ್ಟಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರದ ನ್ಯಾಯಪೀಠ ಈ ವಿಷಯವು ತಾಂತ್ರಿಕ ಸ್ವರೂಪದ್ದಾಗಿದೆ ಮತ್ತು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಬರುತ್ತದೆ ಎಂದು ಹೇಳಿದೆ. ವಿವಿಪ್ಯಾಟ್ ಸ್ಲಿಪ್ಗಳಲ್ಲಿ ಸಮಯದ ಮುದ್ರತೆಯನ್ನು ಸೇರಿಸುವುದನ್ನು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಪರಿಶೀಲನೆ ಮತ್ತು ಲೆಕ್ಕ ಪರಿಶೋಧನೆಯನ್ನು ಸುಧಾರಿಸುತ್ತದೆ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸುವ ಸಿಬಿಎಸ್ಇ ನೀತಿಯನ್ನು ಪ್ರಶ್ನಿಸುವ ಅರ್ಜಿಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಇಂದು ಸಮ್ಮತಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದಂಥ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರಿದ್ದ ನ್ಯಾಯಪೀಠ ಕೇಂದ್ರ ಸರ್ಕಾರ ಸಿಬಿಎಸ್ಇ ಮತ್ತು ಎನ್ಸಿಇಆರ್ಟಿಗೆ ನೋಟಿಸ್ ಜಾರಿಗೊಳಿಸಿದ್ದು 2 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಕೋರಿದೆ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಸಿಬಿಎಸ್ಇ ಹೊರಡಿಸಿದ ಇತ್ತೀಚಿನ ಸುತ್ತೋಲೆಯ ಪ್ರಕಾರ ಜುಲೈ 1ರಿಂದ ಪ್ರಾರಂಭವಾಗುವ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಕನಿಷ್ಠ 2 ಸ್ಥಳೀಯ ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳ ಅಧ್ಯಯನವನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಕ್ರಮವು ಸಿಬಿಎಸ್ಇ ತನ್ನ ಅಧ್ಯಯನ ಯೋಜನೆಯನ್ನು ರಾಷ್ಟೀಯ ನೀತಿ ಶಿಕ್ಷಣ 2020 ಮತ್ತು ಶಾಲಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಪಠ್ಯಕ್ರಮ 2023 ರೊಂದಿಗೆ ಜೋಡಿಸುವ ಭಾಗವಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. 2026 ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಇಂದು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು 13 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೆಹಲಿ, ಜೈಪುರ, ಗುರುಗ್ರಾಮ, ನಾಸಿಕ್, ಪುಣೆ, ಲಾತೂರ್ಗಳಲ್ಲಿ ಈ ಹಿಂದೆ ಹಲವರನ್ನು ಸಿಬಿಐ ತನ್ನ ವಶಕ್ಕೆ ಪಡೆದುಕೊಂಡಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟಂತೆ ದೇಶದ 49 ವಿವಿಧ ಸ್ಥಳಗಳಲ್ಲಿ ಸಿಬಿಐ ಶೋಧ ಕಾರ್ಯಾಚರಣೆ ನಡೆಸಿತ್ತು. ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಲಾತೂರ್ ಮೂಲದ ಡಾ ಮನೋಜ್ ಶಿರೂರೆ ಪ್ರಕರಣದ ಪ್ರಮುಖ ಆರೋಪಿ ಎಂದು ಸಿಬಿಐ ತಿಳಿಸಿದೆ. ಕೇರಳ ಮಾಜಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ಕೇರಳದ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಶೋಧ ಕಾರ್ಯಾಚರಣೆ ಕೈಗೊಂಡಿದೆ. ತಿರುವನಂತಪುರಂನಲ್ಲಿರುವಂತಹ ಪಿಣರಾಯಿ ವಿಜಯನ್ ಅವರ ನಿವಾಸ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಬೆಳಗ್ಗೆಯಿಂದ ತಪಾಸಣೆ ಆರಂಭ ಮಾಡಿದೆ. ಕೇರಳದಾದ್ಯಂತ 10 ಹೆಚ್ಚು ಸ್ಥಳಗಳಲ್ಲಿ ತಪಾಸಣೆ ನಡೆಸಲಾಗುತ್ತಿದೆ. ಆದರೆ ಕಾರ್ಯಾಚರಣೆಗಳ ಬಗ್ಗೆ ಜಾರಿ ನಿರ್ದೇಶನಾಲಯ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಅಸ್ಸಾಂ ವಿಧಾನಸಭೆ ಇಂದು ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನು ಅಂಗೀಕರಿಸಿದೆ. ಅಸ್ಸಾಂ ಈ ಶಾಸನವನ್ನು ಅಳವಡಿಸಿಕೊಂಡ ದೇಶದ 3ನೇ ರಾಜ್ಯವಾಗಿದೆ. ಸದನದಲ್ಲಿ ಅಸ್ಸಾಂ ಸಂಸದೀಯ ವ್ಯವಹಾರಗಳ ಸಚಿವ ಅತುಲ್ ಬೋರಾ ಅವರು ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರ ಪರವಾಗಿ ಮಸೂದೆಯನ್ನು ಮಂಡಿಸಿದರು. ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ ಮತ್ತು ಲಿವಿನ್ ಸಂಬಂಧಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯದ ಎಲ್ಲಾ ನಿವಾಸಿಗಳಿಗೆ ಒಂದೇ ನಾಗರಿಕ ಕಾನೂನು ಚೌಕಟ್ಟನ್ನು ಸ್ಥಾಪಿಸಲು ಈ ಶಾಸನವು ಪ್ರಯತ್ನಿಸುತ್ತದೆ. ದೇಶದ ಒಟ್ಟಾರೆ ಪ್ರಗತಿಗೆ ಈಶಾನ್ಯದ ಅಭಿವೃದ್ಧಿ ಅತ್ಯಗತ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಗ್ಯಾಂಗ್ಟಾಕ್ನಲ್ಲಿರುವ ಸಿಕ್ಕಿಂ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ನಾವೀನ್ಯತೆ, ಆಲೋಚನೆಗಳು ಮತ್ತು ಪರಸ್ಪರ ನಂಬಿಕೆಯ ಮೂಲಕ ರಾಷ್ಟ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇದಕ್ಕೂ ಮುನ್ನ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಗ್ಯಾಂಗ್ಟಾಕ್ನಲ್ಲಿ ಆಮ್ ದೀದಿ ಬಹಿನಿ ಬಸ್ ಸೇವೆ ಎಂಬ ಮಹಿಳಾ ಕೇಂದ್ರಿತ ಸಾರ್ವಜನಿಕ ಸಾರಿಗೆ ಸೇವೆಗೆ ಚಾಲನೆಯನ್ನು ನೀಡಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಟೊರಾಂಟೋದಲ್ಲಿ ಕೆನಡಾ ಸಚಿವ ಮಣಿಧರ್ ಸಿಧು ಅವರೊಂದಿಗೆ ಕೆನಡಾ ಭಾರತ ಹೂಡಿಕೆ ದುಂಡು ಮೇಜಿನ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕೆನಡಾದ ಪ್ರಮುಖ ಹೂಡಿಕೆದಾರರು, ಕೆನಡಾ ಭಾರತ ವ್ಯವಹಾರ ಮಂಡಳಿಯ ಸದಸ್ಯರು ಹಾಗೂ ಇತರ ಪಾಲುದಾರರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. 2030 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 50 ಶತಕೋಟಿ ಅಮೆರಿಕನ್ ಡಾಲರ್ಗೆ ವಿಸ್ತರಿಸುವ ಮತ್ತು ವರ್ಷದಾದ್ಯಂತ ವೇಳೆಗೆ ಸಿಇಪಿಎ ಮಾತುಕತೆಗಳನ್ನು ಮುಕ್ತಾಯಗೊಳಿಸುವ ತಮ್ಮ ಹಂಚಿಕೆ ಉದ್ದೇಶವನ್ನು ಎರಡೂ ಕಡೆಯವರು ಪುನರುಚ್ಚರಿಸಿದ್ದಾರೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ನ್ಯೂ ಚಂಡೀಗಢದ ಮೊಹಾಲಿಯಲ್ಲಿ ಇಂದು ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಈ ಪಂದ್ಯದಲ್ಲಿ ಸೋಲುವ ತಂಡ ಪಂದ್ಯಾವಳಿಯಿಂದ ಹೊರಬೀಳಲಿದ್ದು ಗೆದ್ದ ತಂಡ 2ನೇ ಕ್ವಾಲಿಫೈಯರ್ಗೆ ಮುನ್ನಡೆ ಪಡೆಯಲಿದೆ. ಸಿಂಗಾಪುರ ಓಪನ್ನಲ್ಲಿ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತೀಯ ಶಟ್ಲರ್ HS ಪ್ರಣಯ್ ಇಂದು ಇಂಡೋನೇಷ್ಯಾದ ಜೋನಾಥನ್ ಕ್ರಿಸ್ಟಿ ಅವರನ್ನು 10-21, 21-12, 21-18 ಸೆಟ್ಗಳಿಂದ ಸೋಲಿಸಿದ್ದಾರೆ. ಇನ್ನೊಂದೆಡೆ ಮತ್ತೊಂದು ಪಂದ್ಯದಲ್ಲಿ ಕಿಡಂಬಿ ಶ್ರೀಕಾಂತ್ ಸಿಂಗಾಪುರದ ಲೋಹ್ ಕೀನ್ ಯು ವಿರುದ್ಧ 20-22, 21-19, 17-21 ಅಂತರದಲ್ಲಿ ಸೋಲನ್ನು ಅನುಭವಿಸಿದರು. ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಧ್ರುವ್ ಕಪಿಲ ಮತ್ತು ತನಿಷಾ ಕ್ರಾಸ್ಟೋ ಜೋಡಿಯು ಮೊದಲ ಸುತ್ತಿನಲ್ಲಿ ಮಲೇಷ್ಯಾದ ಜೋಡಿಯಾದ ವಾಂಗ್ ಟಿಎನ್ ಸಿ ಮತ್ತು ಲಿಮ್ ಚಿವ್ ಸಿಯನ್ ಅವರನ್ನು 21-14, 20-22, 21-13 ಸೆಟ್ಗಳಿಂದ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಡಿತರ ವಿತರಣಾ ವ್ಯವಸ್ಥೆ 3 ಸುಧಾರಣಾ ಕ್ರಮಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಕಾನೂನು ಬದ್ಧತೆಯನ್ನು ಎತ್ತಿಹಿಡಿದ ಸುಪ್ರೀಂಕೋರ್ಟ್. ಏಕರೂಪ ನಾಗರಿಕ ಸಂಹಿತೆ ಮಸೂದೆ ಅಂಗೀಕರಿಸಿದ ಅಸ್ಸಾಂ ವಿಧಾನಸಭೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿಂದು ರಾಜಸ್ಥಾನ ರಾಯಲ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.
3: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ 7:45:34. ಶ್ರೋತೃಗಳೇ, ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಧರ್ಮಾತ್ಮ ಚಿತ್ರದ ಗೀತೆಯನ್ನು ಕೇಳೋಣ, ಮುಕೇಶ್ ಮತ್ತು ಕಾಂಚನ್ ಅವರ ದನಿಗಳಲ್ಲಿ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಳೆದ ಕೇಳೋಣ. ಹಾಂಕಿ ಹೊನ್ಕೆ ಜೊರೋ ಕೊನ್ಸೆ ಹಾಡಿದ್ದಾರೆ ಹೇಮಲತಾ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ, ಮುಂದಿನ ಕಾರ್ಯಕ್ರಮ ಅಂತ್ಯಾಕ್ಷರಿ. ಶ್ರೋತೃಗಳು, ನಮ್ಮ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಂದ್ರೆ ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆ

ಎಸ್ಟಿಡಿ ಕೋಡ್ ಸಂಖ್ಯೆ 08282 200704. ಈ ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಮೊದಲಿಗೆ ಯಾರು ಕರೆ ಮಾಡಿದಾರೆ ನೋಡೋಣ. ಕರೆ ಬರ್ತಾ ಇದೆ. ಅಂತ್ಯಾಕ್ಷರಿ ಕಾರ್ಯಕ್ರಮ ಶುರು ಮಾಡೋಣಂತೆ.

0: हेलो आकाशवाणी नमस्ते हाउ मैडम नमस्ते कार्यक्रम स्वागत अंत प्रथम प्रथम इवर केळुगरु नीवु करे करे सिक्किदे निमगे धन्यवाद अभिनंदने ಹೌದಾ ಮೇಡಮ್ ಇಷ್ಟು ವರ್ಷಕ ನೀವು ಲಕ್ಕಿ ನೋಡಿ ಅಲ್ವಾ
1: ನನ್ನ ಮೊಮ್ಮಗಳಿಗೆ ಸಿಕ್ಕಿದೆ ಮತ್ತೆ ಹೆಣ್ಮಕ್ಕಳಿಗೆ ಮಾತಾಡಿದಾಳೆ ಹಾಗೆ ಹೇಳಿದಾಳೆ ನನಗೆ ಇವತ್ತು
0: ಸೊ ಹಾಗಾಗಿ ಕಂಗ್ರಾಚುಲೇಷನ್ ಮೇಡಮ್ ನಿಮ್ಗೆ ಹಾಗಾದ್ರೆ ಧನ್ಯವಾದಗಳು ಕೇಳ್ತಾ ಇರಿ ಹೀಗೆ ಕೇಳ್ತಾ ಇರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ರಿಗೂ ಕೇಳಿಸ್ತಾ ಇರಿ ಅವ್ರಿಗೂ ಕೂಡ ಆಕಾಶವಾಣಿ ಕೇಳೋ ಅಭ್ಯಾಸವನ್ನ ಒಳ್ಳೆ ಅಭ್ಯಾಸವನ್ನ ರೂಢಿಸಿ ಅಂತ ಎಲ್ಲರಿಗೂ ಕೇಳ್ತಾ ಮೇಡಮ್ ಈಗ ಮೊದಲಿಗೆ ಯಾವ ಗೀತೆಯನ್ನ ಶುರು ಮಾಡ್ತೀರಾ ಒಳ್ಳೆ ಹಳೆ ಕನ್ನಡ ಚಿತ್ರಗೀತೆಗಳನ್ನ ಹೇಳಿದ್ರೆ ನಂಗೆ ಇಷ್ಟಪ್ಪ
1: ಹೇಳಿ
0: ಮೇಡಮ್
1: ನಮ್ದು ಆಕಾಶವಾಣಿ ಸಂಬಂಧ ಇದ್ದಾಗೆ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿ ಗಗನವೇ ಮೂಡಲಿ ನಮ್ಮ ಪ್ರೀತಿ ಶಾಶ್ವತ ತಾಕ್ಷರ ಧನ್ಯವಾದಗಳು ಸರ್
0: ಥ್ಯಾಂಕ್ ಯು ಮೇಡಮ್ ತಾಕ್ಷರ ನಿಲ್ಸಿದ್ರ ಓಕೆ ಮೇಡಮ್ ಧನ್ಯವಾದಗಳು ಶ್ರೋತೃಗಳೇ ನಮ್ಮ ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ ಕಾಲ್ ಮಾಡಿದ್ರು ಯುಗ ಯುಗಗಳೇ ಸಾಗಲಿ ಅಂತ ಹೃದಯ ಗೀತೆ ಹಾಡನ್ನು ಹೇಳಿದ್ರು ತಾ ಅಕ್ಷರಕ್ಕೆ ಬಿಟ್ಕೊಂಡಿದ್ರು ನೋಡೋಣ ಮುಂದಿನ ಕಾಲರ್ ಯಾರು ಅಂತ ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಮೇಡಮ್ ನಮಸ್ತೆ ಸುಮಿತ್ರಾ ಮಾಂಡ್ರೆ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀರಾ ಮೇಡಮ್ ಫೈನ್ ಈಗ ಮೇಡಮ್ ನಿಮಗೆ ಈಗ ತಾ ಅಕ್ಷರ ಬಿಟ್ಕೊಂಡಿದ್ದಾರೆ ಯಾರು ಸಲ್ಮಾ ಟೀಚರ್ ಅವರು ತಾ ಅಕ್ಷರ ಒಳ್ಳೆ ಹಾಡನ್ನ ಕೇಳ್ಬೇಕು ಅನ್ಕೊಂಡಿದ್ದೀನಿ ನಿಮ್ಮ ಕಂಠ ಸಿರಿಯಲ್ಲಿ ಯಾವ್ದು ಹಾಡು ಬರುತ್ತೆ ಒಳ್ಳೆ ಇಷ್ಟೊತ್ತಲ್ಲಿ 8 ಗಂಟೆ ರಾತ್ರಿ ಭಯ ಹುಟ್ಟಿಸುವಂತ ತಂಗಾಳಿಯಲ್ಲಿ ಹಾಡಿದ ಹೇಳಿ ನಮಗೆ ನಾವು ಮನೆಗೆ ಹೋಗ್ಬೇಕೋ ಬೇಡ ಮುಗಿಸ್ಕೊಂಡು ಮೇಡಮ್ ಥ್ಯಾಂಕ್ ಯು ಮೇಡಮ್ ಬಾಕ್ಷರ್ ಬಿಟ್ಕೊಂಡಿದ್ರೆ ಧನ್ಯವಾದಗಳು ಕರೆ ಮಾಡೋದಕ್ಕೆ ಮೇಡಮ್ ಆ ಕಡೆ ಮಳೆ ಗಿಳೆ ಹೆಂಗಿದೆ ಏನ್ ಮೇಡಮ್ ಹಿಂಗ ಆಗ್ಬಿಟ್ರ ಅವಾಗಲೇ ಜೂನ್ ಬರ್ತಾ ಇದೆ ಆಯ್ತು ಮೇಡಮ್ ಮಳೆ ರಾಯಿನಲ್ಲಿ ಮಳೆ ದೇವನಲ್ಲಿ ಬೇಡ್ಕೊಳ್ಳೋಣ ಆದಷ್ಟು ಬೇಗ ಮಳೆ ಬರ್ಲಿ ಕೆರೆ ಕಟ್ಟೆಗಳೆಲ್ಲ ಒಣಗೋಗಿದೆ ಹಸುಕರುಗಳು ಇದಾಗ್ತಿದೆ ಕಾಡಲ್ಲಿರೋ ಪ್ರಾಣಿಗಳು ಕೂಡ ಆ ನೀರಿಲ್ದಲೆ ಪಾಪ ಅವು ಕತೆ ಹೇಳಕೊಲ್ದು ಅಲ್ವಾ ಓಕೆ ಮೇಡಮ್ ಕರೆ ಮಾಡಿ ಧನ್ಯವಾದಗಳು ಓಕೆ ಮೇಡಮ್ ಈಗ ಮುಂದಿನ ಕರೆಗಳು ಶ್ರೋತೃಗಳೇ ಬಾ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ ಮುಂದಿನ ಕರೆ ಅಂತಂದ್ರೆ ಬರ್ತಾ ಇದೆ ಹಲೋ ಆಕಾಶವಾಣಿ ಭದ್ರಾವತಿ
2: ಹಲೋ ನಾನು ಇಡಗುಂಜಿಯಿಂದ ಗಣಪತಿ
0: ವಾವ್ ಇಡಗುಂಜಿ ಅಂತ ಗಣಪತಿ ದೇವ್ರ ಮಾತಾಡ್ತಾ ಇದ್ರಲ್ಲ ನಾನ್ ಎಂತ ಅದೃಷ್ಟಶಾಲಿ ನಾನೇ ಭಾಗ್ಯವಂತ ಈಗ ನಿಮಗೆ ಬಾ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ ಒಳ್ಳೆ ಹಾಡನ್ನ ಹೇಳ್ಬೇಕು
2: ಬಾರಿ ಬಾರಿ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯ್ತೀಗ ಬೇಗ ಬಾ ಗಟ್ಟಿ ಮೀರ ಚಚ್ಚುತ್ತಿರಲು ತಾಡಿ ಕಟ್ಟುವೆ ಬಾರೆ ಬಾರೆ ಹಸೆಗೆ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಮ್ಮ ಮದುವೆ ಸೆಟ್ಟಾಯ್ತೀಗ ಬೇಗ ಬಾ ಧನ್ಯವಾದಗಳು
0: ಇಡಗುಂಜಿಯಿಂದ ಗಣಪತಿ ಭಟ್ರೆ ನೀವು ಮೊದ್ಲೇ ಅಜನ್ಮ ಬ್ರಹ್ಮಚಾರಿಗಳು ಈಗ ಮದುವೆ ಆಗೋ ವಯಸ್ಸು ಇದು ಬೇರೆ ಬಂದ್ಬಿಡಿದೆಯಲ್ಲ ಅದು ಕಲ್ಯಾಣ ಮಂಟಪ ಬೇರೆ ಕರಿತಾ ಇದ್ದೀರಾ ಆಯ್ತು ಒಳ್ಳೇದಾಗ್ಲಿ ಆದಷ್ಟು ಬೇಗ ನಿಮ್ಗೆ ಕಂಕಣ ಬಗ್ಗೆ ಕೂಡಿ ಬರಲಿ ಅಂತ ಓಕೆ ಧನ್ಯವಾದಗಳು ಧನ್ಯವಾದಗಳು ಸರ್ ಆದ್ರೂ ಈ ವಯಸ್ಸಲ್ಲಿ ನಿಮ್ಗೆ ಆ ಜೋಶ್ ನೋಡಿ ಹಾಡಲ್ಲಿ ಎಂತ ಜೋಶ್ ಎಂತ ಹಾಡಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ
2: ಅಲ್ಲ ನಾವು ಕೈ ಮಾಡ್ತಾ ಇರ್ತೇವೆ ಬುಧವಾರ ಮಧ್ಯಾಹ್ನ ಹೊತ್ತಿಗೆ ನಿಮ್ಮ ಅಂತ್ಯಾಕ್ಷರಿ ಕೈ ಭಾಗವಹಿಸ್ತೇವೆ. ಮಧ್ಯಾಹ್ನ ಬರ್ತಿದ್ಯಾ 3 ಗಂಟೆಗೆ 1:30ಗೆ?
0: ಹೌದೌದೌದು
2: ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸ್ತೇವೆ.
0: ಧನ್ಯವಾದಗಳು ಸರ್. ಗಣಪತಿ ಸರ್ ನಮಸ್ತೆ.
2: ನಮಸ್ಕಾರ.
0: ಈಗ ನಮ್ಮ ಗಣಪತಿ ಸರ್ ಅವರು ಬಾಕ್ಷರನ್ನ ಬಿಟ್ಕೊಟ್ಟಿದ್ದಾರೆ. ಮುಂದಿನ ಕರೆ ಯಾರಿಗೆ ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
3: ನಮಸ್ತೆ, ರಾಧಾ.
0: ರಾಧಾ ಮೇಡಮ್ ನಮಸ್ತೆ, ಚೆನ್ನಾಗಿದ್ದೀರಾ?
3: ನಮಸ್ತೆ.
0: ಹಾ ಮೇಡಮ್, ಫೈನ್, ಥ್ಯಾಂಕ್ ಯು. ಈಗ ನಿಮಗೆ ಬಾ ಅಕ್ಷರನ್ನು ಬಿಟ್ಕೊಟ್ಟಿದ್ದಾರೆ ಗಣಪತಿ ಅವರು. ಒಳ್ಳೆ ಹಾಡು. ಸಾಕಾಯ್ತಾ? ಇನ್ನು ಮುಂದೆ ಕೇಳ್ಬೋದು. ಆಯ್ತಾ? ವಾ, ಎಂತ ವಿಶಾಲ ಹೃದಯದವ್ರು ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು. ಹೌದೌದೌದು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಈಗ ರೇ ಅಕ್ಷರವನ್ನು ಬಿಟ್ಕೊಡಿದ್ದಾರೆ ಮೇಡಮ್. ನೋಡೋಣ, ಎಲ್ರಿಗೂ ಕಾಲ್ ಸಿಗ್ಬೇಕು ಅಂತ ಒಂದು ಒಳ್ಳೆ ಭಾವನೆಯಿಂದ ಮಾಡ್ತಾರೆ. ಆದಷ್ಟು ನಾನು ಕಡಿಮೆ ಮಾತಾಡಿ ನಿಮಗೆ ಹಾಡು ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಹಲೋ, ಆಕಾಶವಾಣಿ ಭದ್ರಾವತಿ.
3: ಮಮತಾ
0: ಭದ್ರಾವತಿ. ಹಾ ಮಮತಾ ಮೇಡಮ್ ನಮಸ್ತೆ. ನಿಮಗೆ ರೇ ಅಕ್ಷರದಿಂದ ಒಂದು ಒಳ್ಳೆ ಹಾಡನ್ನ ಹೇಳಿ ಮೇಡಮ್. ರಾ ರೇ ರೇ ರೋ ರೋ ಅದೆಲ್ಲ ಯಾವ್ದಾದ್ರು ಹೇಳ್ಬೋದು.
3: ರಾಗ ಅನುರಾಗ ರಾಗ ಅನುರಾಗ.

0: ಕಂದಾನುಬಂಧ ಆನಂದ ರಾಗ ಅನುರಾಗ ಶುಭಯೋಗ ಸೇರಿದೆ. ಥ್ಯಾಂಕ್ ಯು ಸರ್.
1: ದೇಹಕ್ಷೇತ್ ಬಿಟ್ಕೊಡ್ತಾ ಇದ್ರೆ ನೆಕ್ಸ್ಟ್ ಕಲಾವಿದಕ್ಕೆ ಇದು ಕೇಳಿಗರಿಗೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ದೇಹಕ್ಷರ ಬಿಟ್ಕೊಟ್ಟಿದ್ದಾರೆ, ನೋಡೋಣ ಮುಂದಿನ ಕರೆಗೆ ಹೋಗೋಣ. ಯಾರು ಬರ್ತಾ ಇದ್ರೆ? ಹಲೋ, ಆಕಾಶವಾಣಿ ಭದ್ರಾವತಿ. ನಮಸ್ತೆ ಮೇಡಮ್. ಹಾ ಮೇಡಮ್, ಎಲ್ಲ ನಮ್ ಭದ್ರಾವತಿರೆ. ಚೈತ್ರ ಶಿವಕುಮಾರ್ ಹೇಳಿ ಮೇಡಮ್. ಈಗ ನಿಮಗೆ ದೇಹಕ್ಷರ ಬಿಟ್ಕೊಟ್ಟಿದ್ದಾರೆ, ಹೇಳಿ ಮೇಡಮ್.
0: ದೀಪರಾಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು, ಕೇಳದು ಸುಖವ ಕೊಡುವ ಕೇಳದು ದುಃಖವ ತರುವ, ತನ್ನ ಮನದಂತೆ ಕುಳಿಸಿ ಆಡುವ ದೇವರಾಟ ಬಲ್ಲವರಾರು ಆತನ ಎದಿರು
1: ಚೆನ್ನಾಗಿದೆ ಮೇಡಮ್. ನೀವು ಹೀಗೆ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಸಿಂಗರ್ ಆಗ್ಬೋದು. ಆಮೇಲೆ ಹಾಡ್ ಸೆಲೆಕ್ಷನ್ ಕೂಡ ಚೆನ್ನಾಗಿದೆ, ದೇವರ ಹಾಟ ಬಲ್ಲವರ ಯಾರು
2: ಅನ್ನೋದನ್ನ. ಯಾಕಂದ್ರೆ ಅದು ಕೆಲವೊಂದು ಸಾಂಗ್ಸ್ ಸರ್ ತುಂಬಾ ಇನ್ಸ್ಪೈರ್ ಆಗುತ್ತೆ.
1: ನಿಜ ಅಲ್ವಾ?
2: ಹೌದು,
1: ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಈಗ ರೂ ಅಕ್ಷರ ಬಿಟ್ಕೊಂಡಿದ್ದಾರೆ, ಮುಂದಿನ ಕರೆಗೆ ಹೋಗೋಣ. ಯಾರು ಮಾಡ್ತಾ ಇದ್ರೆ ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
3: ಗುಡ್ ಆಫ್ಟರ್ನೂನ್ ಸರ್, ನಾನು ಮಯೂರ್ಕೋಟಿ ಜನಪುರ.
1: ಗುಡ್ ಈವ್ನಿಂಗ್ ಸರ್. ಇನ್ನು ಸ್ವಲ್ಪ ತರ ಗುಡ್ ನೈಟ್ ಸರ್. ಮಯೂರ್ಕೋಟಿ ಸರ್. ಆಯ್ತು ಆಯ್ತು, ಏನು ಸುಮ್ನೆ ತಮಾಷೆ ಮಾಡಿದ್ದು. ಮತ್ತೆ ಟೈಲರಿಂಗ್ ಎಲ್ಲ ಮುಗಿತಾ? ಫ್ರೀ ಕೂತಿದ್ರಾ?
3: ಇಲ್ಲ ಸರ್, ಇದಕ್ಕೆ ಅಂತ ಫ್ರೀ ಮಾಡ್ಕೊಂಡೆ.
1: ವೆರಿ ಗುಡ್, ವೆರಿ ಗುಡ್. ಈಗ ರೂ ಅಕ್ಷರ ಬಿಟ್ಕೊಟ್ಟಿದ್ದಾರೆ.
3: ರೂರಾ ಸರ್, ಯಾರಿಗೂ ಸಿಕ್ಕದ್ದು

0: ಅಷ್ಟೇ ಗೊತ್ತಾಗ್ತಾ ಇರುತ್ತೆ.
1: ಸಾಕ್ಬಿಡಿ, ಇಷ್ಟಾದ್ರೂ ಚೆನ್ನಾಗಿ ಹೇಳಿದಲ್ಲ. ಚೆಲ್ಲಿ ದೇ ಅಕ್ಷರ ಬಿಟ್ರ? ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಶುಭರಾತ್ರಿ. ಓಕೆ, ಈಗ ನಮ್ಮ ಮೈರ್ಕೋಟಿ ಅವರು ದೇ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ಮುಂದಿನ ಕರೆ ಯಾರು ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ, ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ.
1: ಗೋರ್ಪಡೆ ಸರ್, ನಮಸ್ತೆ.
2: ನಮಸ್ಕಾರ
1: ಸರ್. ಈಗ ನಿಮಗೆ ದೇ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ ನಮ್ಮ ಮೈರ್ಕೋಟಿ ಅವರು.
2: ಇದು ಚಿತ್ರದ ಹೆಸರು ಪ್ರೊಫೆಸರ್ ಹುಚ್ಚುರಾಯ. ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ, ದೂರ ದೂರ ಅಲ್ಲೇ ನಿಲ್ಲಿ ನನ್ನ ದೇವರೇ. ಸಂಯಮ ಶೀಲ ಸಡಲಿ ಬಜಾಲ

0: ಮೈಲಿಗೆ ಧನ್ಯವಾದಗಳು ಸರ್.
1: ಹಾ ಗುರುಪ್ರಸಾದ್ ನಮಸ್ತೆ. ಯಾವ್ದು ಹೇಳಿದ್ರಿ ಲಾಸ್ಟ್ ಅಕ್ಷರ? ಮೈಲಿಗೆ. ಮೈಲಿಗೆ ಓಕೆ. ಆಯ್ತು, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಈಗ ನಮ್ಮ ಗೋರ್ಪಡೆ ಸರ್ ಅವರು ಗೆ ಗ ಅಕ್ಷರ ಬಿಟ್ಕೊಟ್ಟಿದ್ದಾರೆ. ಮಯಾರಿಗೆ ಅಂತ ಅದೃಷ್ಟ ಶಾಲೆಗಳ ಮುಂದಿನ ಕರೆ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ
1: ಸರ್ ನಮಸ್ತೆ, ಯಾರು ಮಾತಾಡೋದು?
2: ನಮ್ದು ಆಕಾಶವಾಣಿ.
3: This call is now being recorded.
2: ನಮ್ದು ಬೆಂಗಳೂರು, ಹಾಡಲು ತಯಾರು ಸರ್.
1: ತಾವು ಇಲ್ಲಿಂದ ಕರೆ ಮಾಡ್ತಿರೋ, ತಮ್ಮ ನಾಮಧೇಯವೇನು?
2: ನಾಮಧೇಯ ರಾಜ್ಕಿರಣ್ ಅಂತ.
1: ರಾಜ್ಕಿರಣ್ ಅವರು ಎಲ್ಲಿನ ಸರ್?
2: ಬೆಂಗಳೂರಿನ ನಾಯ ಗ್ರಾಮದಿಂದ.
1: ಹಾ, ರಾಜಧಾನಿಯಿಂದ. ಸರ್ ಈಗ ನಿಮಗೆ ಗೆ ಅಕ್ಷರ ಬಂದಿದೆ ನಿಮ್ಮ ಪಾಲಿಗೆ. ಗಾಗೆ ಯಾವ್ದಾದ್ರು ಒಂದು ಒಳ್ಳೆ ಹಾಡನ್ನ ಜಮಾಯಿಸಿ.
2: ಜಮಾಯಿಸ್ತೀನಿ ಸರ್. ಬಹಳ ನಾನು ಅಪರೂಪದಲ್ಲಿ ಅಪರೂಪ.
1: ಹೇಳಿ.
2: ಗೋಪಿ ಲೋಲ ಹೇ ಗೋಪಾಲ, ಈ ಜಗವೆಲ್ಲ ದಿನದೇ ಜ್ವಾಲ, ಏತ ಕೇ ಲೀಲಾ ಗೋಪಾಲ ಕೃಷ್ಣ

0: ವಾವ್ ಸೂಪರ್, ತುಂಬಾ ಚೆನ್ನಾಗಿದೆ. ಧನ್ಯವಾದಗಳು ಸರ್, ಕರೆ ಮಾಡಿದ ಧನ್ಯವಾದಗಳು.
1: ನಿಮಗೂ ಪ್ರತಿ ಧನ್ಯವಾದ ಸರ್. ತಮ್ಮ ನಾಮಧೇಯ?
0: ಮಂಜುನಾಥ.
1: ವೆರಿ ಗುಡ್ ಮಂಜುನಾಥ್ ಸರ್.
0: ಹೋಗಿ ಸರ್,
1: ಕಿರಣ್ ಫ್ರಮ್ ಬ್ಯಾಂಗ್ಳೂರ್ ಸರ್.
0: ಆಯ್ತು ಸರ್, ಧನ್ಯವಾದಗಳು. ಈಗ ಕರೆ ಮಾಡ್ತಾ ಇರಿ ನಮ್ಮ ಆಕಾಶವಾಣಿ ಭದ್ರಾವತಿ ಅಭಿಮಾನಿಗಳಾಗಿ ಅಂತ ಕೋರ್ಕೊಂತ ಮುಂದಿನ ಕರೆಗೆ ಹೋಗೋಣ.
1: ಆಯ್ತು
0: ಶ್ರೋತೃಗಳೇ, ಈಗ ಮುಂದಿನ ಕರೆ ಯಾರಂತ ನೋಡೋಣ. ಹಲೋ ಆಕಾಶವಾಣಿ ಭದ್ರಾವತಿ
2: ಸರ್, ನಮಸ್ತೆ.
0: ನಮಸ್ತೆ ಮೇಡಮ್, ಯಾರು ಮಾತಾಡೋದು ಇಲ್ಲಿಂದ? ಹಲೋ
2: ಸರ್, ಗೀತಾ ಮಲಗೋಪ್ಪ.
0: ಹಾ ಗೀತಾ ಮೇಡಮ್, ನಮಸ್ತೆ.
2: ನಮಸ್ತೆ
0: ಮೇಡಮ್, ಹೇಳಿ ಈಗ ಕೊನೆ ಅಕ್ಷರ ಯಾ ಏನ ಬಿಟ್ಕೊಡಿದಾರೆ?
2: ರಾಮನಳ್ಳಿ ತೋಟದಲ್ಲಿ ಗಮ್ಮನೆಂದು ಅರಳಿಗಳು, ಮಾತಿನಲ್ಲಿ ಹೇಳಿದರೆ ತಾಳಕ್ಕೆ ಸಿಗಲು, ಹಾಡಲಿ ಕೇಳು ಅಂದದ ಸಾಲು.
0: ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿತ್ತು ಮೇಡಮ್, ಧನ್ಯವಾದಗಳು. ಸಾಲು ಲಾಲು ಅಕ್ಷರ ಬಿಟ್ಕೊಂಡಿದ್ದಾರೆ ನಮ್ಮ ಮೇಡಮ್ ಅವರು. ನೋಡೋಣ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಕರೆ ಬರ್ತಾ ಇದೆ. ಹಲೋ ಹಲೋ ಆಕಾಶವಾಣಿ ಭದ್ರಾವತಿ.
2: ಹಲೋ
0: ಹಾ ಮೇಡಮ್, ಹೇಳಿ ಯಾರು, ತಮ್ಮ ನಾಮಧೇಯವೇನು, ಇಲ್ಲಿಂದ ಕರೆ ಮಾಡ್ತಾ ಇರೋದು?

0: ಸಾಕ
1: ಬಂಗಾರ.
0: ಹ್ಮ್, ಆಯ್ತು ಮೇಡಮ್, ಧನ್ಯವಾದಗಳು. ಅಲ್ಲಿಂದ ಕರೆ ಮಾಡಿದೀರಾ, ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕ್ಷೇತ್ರದಿಂದ ಧನ್ಯವಾದಗಳು ಕೇಳ್ತಾ ಮುಂದಿನ ಕರೆಗೆ ಹೋಗೋಣ. ರಾ ಅಕ್ಷರನ್ ಬಿಟ್ಕೊಟ್ಟಿದ್ದಾರೆ ಮೇಡಮ್ ಅವರು. ನೋಡೋಣ ಮುಂದಿನ ಕರೆ ಯಾರ್ದು. ಹಾ, ಬರ್ತಾ ಇದೆ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ ಸರ್,
0: ಧ್ವನಿ ಸರಿ ಕೇಳಿಸ್ತಿಲ್ಲ, ಇನ್ನು ಇನ್ನೊಮ್ಮೆ ಹೇಳಿ.
2: ಅಶೋಕ್, ಅಶೋಕ್ ಅಂತ.
0: ಅಶೋಕ್ ಸರ್ ಎಲ್ಲಿಂದ? ಭದ್ರಾವತಿಯಿಂದನಾ?
2: ಭದ್ರಾವತಿಯಿಂದ.
0: ಹ್ಮ್ ಸರ್, ಈಗ ಅಶೋಕ್ ಸರ್ ನಿಮಗೆ ರಾ ಅಕ್ಷರನ್ನು ಬಿಟ್ಕೊಟ್ಟಿದ್ದಾರೆ ಮೇಡಮ್ ಅವರು.
2: ಗೊತ್ತಾಗಿದೆ.
0: ಹ್ಮ್ ಹೇಳಿ.
2: ರವಿ ಕಂಪನೆ ಕಾಣುವ ಚೆಲುವಿನ ರವಿವರ್ಮನ ಕುಂಚದ ತನೇ ಬಲೆ ಸಾಕು.
0: ತುಂಬಾ ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಸಾಕಾರವು ಅಕ್ಷರ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ಕರೆಗೋಣ. ಹಲೋ, ಆಕಾಶವಾಣಿ ಭದ್ರಾವತಿ. ಇಡಗುಂಜಿಯಿಂದ. ಈಗಿನ ಇಡಗುಂಜಿಯಿಂದ ಒಬ್ರು ಗಣಪತಿ ಭಟ್ರು ಮಾಡಿದ್ರು.
1: ಹ್ಮ್,
0: ಇಷ್ಟ ಬೇಗ ಮುಂದೆ ಹೋಗ್ಬಿಟ್ರೆ, ಬ್ರಹ್ಮಚಾರಿ ಆಗಿದ್ದಾರೆ. ಆಯ್ತು ಮೇಡಮ್, ಆಯ್ತು, ಒಳ್ಳೇದು, ಸಂತೋಷ. ಈಗ ಊ ಅಕ್ಷರ ಬಂದಿದೆ ಮೇಡಮ್, ಹೇಳಿ.
1: ವಾರ ಬಂತಮ್ಮ ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ ಯೋಗಿ ಬರುವನಮ್ಮ ಶುಭ ಯೋಗ ಬರುವುದಮ್ಮ ರಾಘವೇಂದ್ರ ಗುರು ಬಂದ ರಾಯರ ನೆನೆಯಮ್ಮ ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಹ್ಮ್, ನಾಳೆ ಬರುತ್ತಮ್ಮ ಗುರುವಾರ, ನಾಳೆ ಬರುತ್ತಮ್ಮ.
1: ನಾಳೆಗೆ ಗುರುವಾರ,
0: ಹೌದು ಕರೆಕ್ಟ್ ಹೇಳಿದ್ರಲ್ಲ ವಾರ ಬರ್ತಾ ಇದೆ ಅಂತ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಹಾ, ನಮಸ್ತೆ, ನಮಸ್ತೆ.
3: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳಿದ್ರೆ ಮುಂದಿನ ಕರೆ ಹೋಗೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
6: ಹಲೋ ಸರ್, ನಮಸ್ತೆ, ನಾನು ಮಂಜುನಾಥ್, ಲಕ್ಷ್ಮೀ ಶಾಖ ಶಬ್ದ ಜನಪುರ.
0: ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಾ?
6: ಆರಾಮಿದ್ದೀನಿ ಸರ್, ಆರಾಮಿದ್ದೀನಿ.
0: ಹ್ಮ್, ಚೆನ್ನಾಗಿದ್ದೀರಾ?
6: ಹ್ಞೂ ಸರ್, ಚೆನ್ನಾಗಿ. ನೀವು ಆರಾಮಿದ್ದೀರಾ ಸರ್?
0: ಎಲ್ಲ ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ
6: ನಿಮ್ಮ ಧ್ವನಿ ಜೊತೆ ನಾವು ಧ್ವನಿ ಗುಡಿಸ್ತಾ ಇದ್ದೀವಿ ಸರ್.
0: ಹಾ, ನಾನು ಅಪರೂಪಕ್ಕೆ ಅವಾಗ ಹುಣ್ಣಿಮೆ ಚಂದ್ರ ಬಂದಂಗೆ ಬರ್ತಾ ಇರ್ತೀನಿ
6: ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇವತ್ತು
0: ನಿಮ್ಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್
6: ಸರ್.
0: ಈಗ
6: ಹಾ,
0: ಹೌದು.
2: ಮಲ್ಲಿಗೆ ಮಗ್ಗೆ ಮುತ್ತಿನ ಚೆಂಡೆ ಹೇಳಿ ಬಂಗಾರಿ ಮುದ್ದು ಮುಖ ನಾಚಿಗೆ ಲಗ್ಗೆ ತೋರಿ ಮುದ್ದು ಮುಖ ನಾಚಿಗೆ ಲಗ್ಗೆ ತೋರಿ ಮಲ್ಲಿಗೆ ಮಗ್ಗೆ ಮುತ್ತಿನ ಚೆಂಡೆ ಹೇಳಿ ಬಂಗಾರಿ ಮುದ್ದು ಮುಖ ನಾಚಿಗೆ ಲಗ್ಗೆ ತೋರಿ ಮುದ್ದು ಮುಖ ನಾಚಿಗೆ ಲಗ್ಗೆ ತೋರಿ ಮೊದಲಿನ ರಾತ್ರಿಯ ಆಸೆ ಕಣ್ಣಲ್ಲಿ ಮಾತೆ ಇಲ್ಲ ಮೌನ ಇಲ್ಲ ಈ ಕೂಡಿನಲ್ಲಿ. ಧನ್ಯವಾದ.
0: ಇದು ಯಾವ ಚಿತ್ರದಿಂದ ಗೊತ್ತಾಯ್ತಾ?
6: ಇದು ಅಶೋಕ್ ನಟಿಸಿದ ಪಿಕ್ಚರ್ ಇದು.
0: ಹ್ಮ್,
6: ಅಶೋಕ್ ಅವ್ರು ಇದ್ರಲ್ಲ, ಅವ್ರು ನಟಿಸಿದ ಚಿತ್ರ. ಹೆಸರು ಏನೋ ಮಾಡ್ತಿದ್ದೀನಿ ಸರ್,
0: ನಮಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಹತ್ರ ತಿಳ್ಕೊಳ ಅಂತ ಫೋನ್ ಮಾಡಿದ್ವಿ.
6: ನಾನು ನೋಡಿದ್ದೀನಿ ಪಿಕ್ಚರ್, ಬಟ್ ಹೆಸರು ಗ್ಯಾಪ್ ಇಲ್ಲ. ಅಶೋಕ್ ನಟಿಸಿರೋದಿಲ್ಲ.
0: ಹ್ಮ್, ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಧನ್ಯವಾದಗಳು. ಲಾಲಿ ಅಕ್ಷರವನ್ನು ಬಿಟ್ಕೊಂಡಿದ್ದಾರೆ. ನೋಡೋಣ ಮುಂದಿನ ಕರೆ ಯಾರ್ದು. ಹಲೋ, ಆಕಾಶವಾಣಿ ಭದ್ರಾವತಿ. ಮುರಳೀಧರ್ ಶಿವಮೊಗ್ಗದಿಂದ. ಸರ್ ನಮಸ್ತೆ.
7: ನಮಸ್ತೆ ಸರ್.
0: ಹ್ಮ್ ಸರ್, ಲೀ ಅಕ್ಷರದಿಂದ ನಿಮಗೊಂದು ಒಳ್ಳೆ ಹಾಡು ಹೇಳ್ಬೇಕಲ್ಲ. ಲಾಲಿ ಇಲ್ಲ
7: ಹೇಳಿದ ಮಾತಿದು ಕೇಳಿದ್ದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ನಾಳಿನ ಮೂಲದಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಯಕ್ಕೆ.

0: ಧನ್ಯವಾದಗಳು
1: ಸರ್. ತಮಗೆ ವಯಸ್ಸು ಎಷ್ಟೀಗ?
0: ನನಗೀಗ 50 ಸರ್.
1: ಹ್ಮ್, ಪ್ರೀತಿ ಪ್ರೇಮದೆಲ್ಲ ಒಳ್ಳೆ ಹಾಡು ಹೇಳ್ತಾ ಇದ್ದಾರೆ, ಇನ್ನು ಜೋಶ್ ಇದೆ.
0: ಜೋಶ್ ಇದೆ ಸರ್, ಆದ್ರೆ ಎಲ್ಲ ಬಿಟ್ಟಿದೀವಿ ಈಗ.
1: ಪ್ರೀತಿ ಮಾಡೋದು ಅಂದ್ರೆ ಬರೀ ಈ ಮಕ್ಕಳ ಪ್ರೀತಿ ಮಾಡೋದು ಅಲ್ವಾ? ಪ್ರೀತಿ ಅಂದ್ರೆ ವಯಸ್ಸಿದ್ದಾಗ ಹೆಂಡತಿನ ಪ್ರೀತಿ ಮಾಡೋದು, ಆಮೇಲೆ ಮಕ್ಳು ಪ್ರೀತಿ ಮಾಡೋದು, ಆಮೇಲೆ ಮೊಮ್ಮಕ್ಳು ಪ್ರೀತಿ ಮಾಡೋದು. ಸೊ ಲವ್ ಅಂದ್ರೆ ಇಟ್ಸ್ ಅ ಯೂನಿವರ್ಸಲ್ ಫೀಲಿಂಗ್ಸ್ ಅಲ್ವಾ? ಹ್ಮ್, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಈಗ ದೂ ಬಿಟ್ಟು ಕೊಡಿದ್ರಲ್ವಾ, ದೂ ಅಕ್ಷರ ಬಿಟ್ಟು ಕೊಡಿದ್ರಿ. ಓಕೆ ಓಕೆ ಓಕೆ, ಈಗ ದೂ ಅಕ್ಷರ ಬಿಟ್ಕೊಡಿದ್ರೆ ನೋಡೋಣ ಮುಂದಿನ ಕರೆ. ಹಲೋ ಆಕಾಶವಾಣಿ.
2: ಗೋವರ್ಧನ್
1: ಸರ್. ಗೋವರ್ಧನ್ ಸರ್ ಎಲ್ಲಿಂದ?
2: ಕುಳಗಟ್ಟೆ ಸರ್.
1: ಕುಳಗಟ್ಟೆ? ಕುಳಗಟ್ಟೆ ಹೆಸರು ಕೇಳಿದ್ವಿ, ಎಲ್ಲಿ ಬರುತ್ತೆ ಕುಳಗಟ್ಟೆ ಸರ್ ಇದು?
2: ಸರ್ ಕುಳಗಟ್ಟೆ ಹೊನ್ನಾಳಿ ತಾಲೂಕು, ದಾವಣಗೆರೆ
1: ಡಿಸ್ಟ್ರಿಕ್ಟ್. ಕುಳಗಟ್ಟೆ ಕೇಳಿದೀನಿ ಕೇಳಿದೀನಿ ಸರ್. ಈಗ ನಿಮಗೆ ದೂ ಅಕ್ಷರವನ್ನ ಬಿಟ್ಕೊಡಿದ್ದಾರೆ, ಯಾವ್ದು ಹಾಡು ಹೇಳ್ತಾರೆ? ದೂ ಅಂದ
2: ದಾವದು
1: ಹೌದೌದು.
2: ಕಾಣದಾಗಿದೆ ರಾಗವೇಂದ್ರನೆ ಬೆಳಕಟೋರು ನಡೆಸುವ ಯೋಗಿವರ್ಯನೇ, ದಾರಿ ಕಾಣದಾಗಿದೆ ರಾಗವೇಂದ್ರನೆ.
1: ಹ್ಮ್, ನಾಳೆ ಗುರುವಾರ, ರಾಘವೇಂದ್ರ ಸ್ವಾಮಿ ವಾರ. ನಾಳೆ ರಾಘವೇಂದ್ರ ಸ್ವಾಮಿಗಳು ನಾಳೆ ದಾರಿ ತೋರಿಸ್ತಾರೆ, ಹೀಗೆ ಪ್ರಯತ್ನ ಮಾಡ್ತಾ ಇರಿ. ಯಾವ ಅಕ್ಷರ ಬಿಟ್ಕೊಟ್ರಿ ಲಾಸ್ಟಿಗೆ? ದಾನೆ ಬಂತಾ? ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ದಾರಿ ಕಾಣದಾಗಿದೆ ಅಂತ ಕೇಳಿದ್ರು ಪಾಪ. ನಾಳೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ದಾರಿ ತೋರಿಸ್ತಾರೆ. ಈಗ ಮುಂದಿನ ಕರೆ ಯಾರು ನೋಡೋಣ. ಹಲೋ ಆಕಾಶವಾಣಿ ಭದ್ರಾವತಿ.
3: ಹಲೋ ಸರ್, ನಾನು ವಿದ್ಯಾನಗರದಿಂದ ಲೀಲಾ.
1: ಲೀಲಾ ಮೇಡಮ್ ನಮಸ್ತೆ. ನಮ್ಮ ಶಿವಮೊಗ್ಗ ವಿದ್ಯಾನಗರ ಅಲ್ವಾ?
3: ಹೌದು ಸರ್.
1: ಹ್ಮ್ ಮೇಡಮ್, ಈಗ ನಿಮಗೆ ದಾ ಅಕ್ಷರವನ್ನು ಬಿಟ್ಕೊಂಡಿದ್ದಾರೆ, ಯಾವ ಹಾಡನ್ನ
3: ಹೇಳಿದ್ದಾರೆ?
1: ಆಯ್ತು ಮೇಡಮ್, ನಾನೇ ನಾನೇ.
3: ತನ್ನ ತನವ ತೊರೆದರೇನು ತೊಗಸಿದೆ, ನೀನು ಮರೆತರೇನು ಸುಖವಿದೆ, ತನ್ನ

0: ದುಂಬಿ ಹೂವು ಮರಲ್ಲ ಮೇಡಮು ಹಾಡನ್ನ ಮರ್ತೋದ್ರು ಮರೆವುದೆ ಕೊನೆಗೂ ದೇಗ್ ಬಿಟ್ಟು ದಾ ದೇಗ್ ಬಿಟ್ಕೊಡಲ್ವಾ ಓಕೆ ಮೇಡಮ್ ಧನ್ಯವಾದಗಳು
1: ಕರೆ ಮಾಡಿ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ ಸರ್ ನಾನು ಖುಷಿ ಆಗುತ್ತೆ ಕೇಳಕ್ಕೆ
0: ಥ್ಯಾಂಕ್ ಯು ಮೇಡಮ್ ನೀವೆಲ್ಲ ಈ ತರ ಕರೆ ಮಾಡಿದ್ರೆ ನಮಗೂ ಒಂದು ಉತ್ಸಾಹ ಬರುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ಸುತ್ತೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್
1: ಧನ್ಯವಾದ
0: ಶ್ರೋತೃಗಳು ಈಗ ದಾ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ ಮೇಡಮ್ ಅವರು ಮುಂದಿನ ಕರೆಗೆ ಹೋಗೋಣ ಹಲೋ ಆಕಾಶವಾಣಿ ಭದ್ರಾವತಿ
2: ನಮಸ್ತೆ
0: ನಮಸ್ತೆ ಮೇಡಮ್ ನಮಸ್ತೆ ಸರ್ ಯಾರು ಮಾತಾಡೋದು ಇಲ್ಲಿಂದ
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್
0: ರಾಜನಿಂದ ಮತ್ತೊಂದು ಕೇಳುಗರು ಕರೆ ಮಾಡಿದ್ದಾರೆ ಜಯನ್ ಸರ್ ಹೇಳಿ ಧನ್ಯವಾದಗಳು ನಮ್ಮ ಆಕಾಶವಾಣಿ ಭದ್ರಾವತಿ ಧನ್ಯೋಸ್ಮಿ ಆಯ್ತು ನಾವು ಧನ್ಯೋಸ್ಮಿ ಆದ್ವಿ ಈಗ ದೇ ಅಕ್ಷರದಿಂದ ಒಂದು ಒಳ್ಳೆ ಹಾಡನ್ನ ಹೇಳ್ಬೇಕು ದಾಯಿಂದ ದಾದವು ದಮ್ ವರೆಗೂ ಬರುತ್ತೆ
2: ಸರಿ ಸರ್ ಆಯ್ತು ಹಾಡೋಣ ದಿನ ಬೆಳಗೋ ಸೂರ್ಯನ ಆರಂಭದ ಹೆಜ್ಜೆಯಲ್ಲಿ ದಿನ ಕಳೆಯೋ ಆ ಚಂದ್ರನ ವೈಯಾರದ ಲಜ್ಜೆಯಲ್ಲಿ ನನ್ನೆದೆಯ ಮಾತು ಇದೆ ತಮ ಕಲಿಸಿದ ಹಾಡು ಇದೆ ಈ ಹಾಡಿನ ತೋಟದಲ್ಲಿ ನೀವು ಬೆಳೆಸಿದವುಗಳಿವೆ ದಿನ ಬೆಳಗೋ ಆ ಸೂರ್ಯನ ಆರಂಭದ ಹೆಜ್ಜೆಯಲ್ಲಿ
0: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಒಳ್ಳೆ ಹಾಡನ್ನು ಹೇಳಿದಿರ
2: ಶುಭರಾತ್ರಿ
0: ಮುಂದಿನ ಕರೆಗೆ ಹೋಗೋಣ ನಾಲಿ ಅಕ್ಷರ ಬಿಟ್ಕೊಡಿದ್ದಾರೆ ನೋಡೋಣ ಕರೆ ಮುಂದಿನ ಕರೆ ಅದು ಹಲೋ ಆಕಾಶವಾಣಿ ಭದ್ರಾವತಿ
3: ನಮಸ್ತೆ ಸರ್
0: ನಮಸ್ತೆ ಸರ್ ಯಾರು ಮಾತಾಡೋದು ಎಲ್ಲಿಂದ
3: ಶಂಕರ್ ಗಟ್ಟಿ

0: ಓ ರಾಜಣ್ಣ, ಚೆನ್ನಾಗಿದ್ದೀರಾ? ಹ್ಮ್, ಫೈನ್ ರಾಜಣ್ಣ, ಚೆನ್ನಾಗಿದ್ದೀವಿ.
1: ಸತ್ಯವಾಗಿ ಸುಂದರವಾದ ಕಾರ್ಯಕ್ರಮ ಕೊಡ್ತಾ ಇದ್ದೀರಾ.
0: ಅಯ್ಯೋ, ನಾ ತುಂಬಾ ಮೇಲಕ್ ಹೋಗ್ಬಿಡ್ತೀನಿ ರಾಜಣ್ಣ ಅವ್ರೆ, ಇಷ್ಟೆಲ್ಲ ಹೊಗಳಿಕೆ.
1: ನಮ್ಮವ್ರು ನೀವು ಯಾರು ಮೇಲೆ ಹೋಗೋದಿಲ್ಲ, ಯಾಕೆಂದ್ರೆ ಕೇಳುಗರ ಅಭಿಮಾನ ನಿಮ್ ತಲೆ ನಿಮ್ಮನ್ನ ತುಂಬಿ ತೆಗಿಸ್ತಿರುತ್ತೆ, ಹಾಗಾಗಿ ಯಾವತ್ತೂ ಮೇಲೆ ಹೋಗಲ್ಲ ಅನ್ನೋದು ನಮ್ಮ ಭರವಸೆ.
0: ಆಯ್ತು, ನಿಮ್ಮ ಅಭಿಮಾನಕ್ಕೆ ಅನಂತ ಚಿರಋಣಿ ನಾನು, ಮತ್ತು ನಮ್ಮ ಆಕಾಶವಾಣಿ ಭದ್ರಾವತಿಯ ನಿಜವಾದ ಅಭಿಮಾನಿಗಳು ನೀವು. ನಿಮಗೆ ನಾನು
1: ಅಭಿಮಾನಿಗಳೇ ಸರ್.
0: ಹೌದೌದು,
1: ಬಿಡ್ತೀನಿ
0: ಈಗ ಅಲ್ಲಿ.
1: ಹೌದೌದು
0: ಹೌದೌದು, ಲೀ ಅಕ್ಷರ ಹೇಳಿ, ಲೀ ಅಕ್ಷರ.
1: ಲೇ ಲೇ ಅಪ್ಪನ ಮಗಳೇ, ಲೇ ನಿಮ್ಮಮ್ಮನ ಮಗಳೇ, ನನ್ನನ್ನು ಕಂಡು ಯಾರಿ ಬಂದು ಕೇಳೋದೇ ನೀ ಮಾವನ ಮಗಳೇ. ಏ ಲಾಸ್
0: ಒಳ್ಳೆ ಹಾಡು ಹೇಳಿದ್ರಲ್ಲ ಡಾಕ್ಟರ್ ರಾಜಣ್ಣ ಅವರದು. ಓಕೆ, ಧನ್ಯವಾದಗಳು. ಒಳ್ಳೆ ಮತ್ತು ಲೇ ಲಾಲೇಗ್ ಬಿಟ್ಟಿದ್ದೇನೆ, ನೋಡ ಮುಂದಿನ ಕರೆಗೋಣ. ಹಲೋ, ಆಕಾಶವಾಣಿ ಭದ್ರಾವತಿ. ನಮಸ್ತೆ, ಭದ್ರಾವತಿಯಿಂದ ಅಂತ ಕೇಳಿಸ್ತು, ಹೆಸರು ಸ್ವಲ್ಪ ಕೇಳಿಲ್ಲ. ಕೇಶವ್ ಸರ್, ನಮಸ್ತೆ ಕೇಶವ್ ಸರ್.
2: ನಮಸ್ತೆ.
0: ಎಲ್ಲ ನಮ್ಮ ಜಾಸ್ತಿ ನಮ್ ಭದ್ರಾವತಿ ಸುತ್ತಮುತ್ತ ಎಲ್ಲ ಕೇಳುಗರಿಗೆ ಸಿಗ್ತಾ ಇದೆ. ಧನ್ಯವಾದಗಳು. ಈಗ ಲೇ ಅಕ್ಷರದಿಂದ ನಿಮ್ಮ ಹಾಡನ್ನು ಹೇಳಿ ಸರ್,
2: ನೋಡೋಣ.
0: ಲೋ ಲ ಯಾವ್ದು
2: ಲಾಲಿಸುವಾಲಿ ಹಾಡ್ಯಾಳೆ ಲಾಲಿ, ನನ್ನ ಚಲುವಿಗೆ ಸೊಗಸಾದ ಲಾಲಿ, ಮಲಗೆ ಮುಗಿಲಿಮ್ಮ ಕನಸಾಗೆ ಬರುವೆ ನಾ ಕೇಳೆ ಚಿಂಗಾರಿ. ಸರ್ ಮತ್ತೆ ಲಾ ಬರುತ್ತೆ, ರಾ ಬರ್ಲಿ ಸರ್.
0: ಆಯ್ತು ಆಯ್ತು ಆಯ್ತು,
2: ಯಾಕೆಂದ್ರೆ ಲಾಭ ಬಿಡುತ್ತೆ ಕಂಟಿನ್ಯೂಸ್ ಮುಂದೆ ಲಾಭ ಬಿಡುತ್ತೆ.
0: ಮತ್ತೆ ನೀವು ರಾ ಬರುತ್ತೆ ಆಡ್ಬೇಕಲ್ವಾ?
2: ರಾ ಬಂದಿದೆಯಲ್ಲ ಶಿಕಾರಿ.
0: ಓ ಸರಿ ಸರಿ ಸರಿ ಸರಿ ಸರಿ, ಭಾರಿ ಜಾಣ್ದಿದ್ದೀರ ನೀವು. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ ಓಕೆ, ಈಗ ನಮ್ಮ ರಾಜಶಂಕರ್ ರೆಡ್ಡಿ ಅವರು ರಿಯಾಕ್ಷನ್ಗೆ ಬಿಟ್ಕೊಟ್ಟಿದ್ದಾರೆ, ತುಂಬಾ ಸುಲಭವಾಗ್ಲಿ ಮುಂದಿನ ಕೇಳುಗರಿಗೆ ಅಂತಂದು ನೋಡ ಯಾರು. ಹಲೋ, ಆಕಾಶವಾಣಿ ಭದ್ರಾವತಿ.
3: ಹಲೋ
0: ಸರ್, ಎಕೋ ಹೋಗ್ತೀರಾ? ಹಲೋ, ಓ ಶ್ರೀಧರಣ್ಣ, ನಮ್ಮ ಸಿದ್ಧಾರ್ಥ ಅಂದ್ರ ಶಾಲೆಯಿಂದ. ಈಗ ನಿಮಗೆ ರಾಜು ಶಂಕರ್ಕಟ್ ಅವರು ರಾ ರೀ ಅಕ್ಷರ ಬಿಟ್ಕೊಟ್ಟಿದ್ರೆ ಒಳ್ಳೆ ಹಾಡು ಹೇಳ್ಬೇಕು. ನೀವು ಸಿಂಗರ್ ಅಂತ ಗೊತ್ತು, ಒಳ್ಳೆ ಸಾಂಗ್ ಅನ್ನ ಬಿಡಿ ನೋಡೋಣ. ಹ್ಮ್, ರಾ
2: ರವಿ ಜಾರಿದ ಬಾಶಿ ಮೂಡಿದ ತಗ್ಗಾಳಿ ಬೀಸಿ ಬಂದು ಹೋಗದ್ದ ಚೆಲ್ಲಾಡಿ ಹೋದುಂಬಿ ಆನಂದ ಬಾರವಿ ಜಾರಿದ ಬಾಶಿ ಮೂಡಿದ ತಗ್ಗಾಳಿ ಬೀಸಿ ಬಂದು ಹೋಗದ್ದ ಚೆಲ್ಲಾಡಿ ಹೋಯ್ತು ದುಂಬಿ ಆನಂದ. ಥ್ಯಾಂಕ್ ಯು.
0: ವಾವ್, ನಿಮ್ಮ ಧ್ವನಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೇನೆ, ತುಂಬಾ ಚೆನ್ನಾಗಿದೆ ನಿಮ್ಮ ಧ್ವನಿ. ಹೀಗೆ ಆಡ್ತಾ ಇರಿ, ನಮ್ಮ ಆಕಾಶವಾಣಿಗೆ ಅಭಿಮಾನಿಗಳಾಗಿರಂತ ಹೇಳ್ತಾ ಕರೆ ಮಾಡಕ್ಕೆ ಧನ್ಯವಾದಗಳು. ದಾಕ್ಷರನ್ನು ಬಿಟ್ಕೊಂಡಿದ್ದಾರೆ, ಮುಂದಿನ ಕರೆಗೆ ಹೋಗೋಣ. ಯಾರು ಕರೆ ಬರ್ತಾ ಇದ್ದಾರೆ? ಹಲೋ, ಆಕಾಶವಾಣಿ ಭದ್ರಾವತಿ. ಹಲೋ, ನಮಸ್ತೆ, ಯಾರು ಎಲ್ಲಿಂದ ಮಾತಾಡೋದು? ನಮಸ್ತೆ ಗಂಗಾವತಿ.
4: ಚೆನ್ನಾಗಿದ್ದೀನಿ,
0: ದೇವರುಗಳು ನಮ್ಮ ಆಕಾಶವಾಣಿನ ಉಳಿಸಿ ಬೆಳೆಸಿ ಕಾಪಾಡ್ತಾ ಇದೀರಾ, ಅದಕ್ಕೆ ನಿಮಗೆ ಧನ್ಯವಾದಗಳು ಹೇಳ್ತಾ ಇದ್ದಾರೆ. ಈಗ ದಾ ಅಕ್ಷರವನ್ನು ಹೇಳ್ಬೇಕು ಸರ್. ದಾ
4: ಅಕ್ಷರ
0: ಎಲ್ರಿಗೂ ಸೇ, ಎಲ್ರಿಗೂ ಸೇರೆ. ದಾ ಅಕ್ಷರ ಚೆನ್ನಾಗಿದೆ, ಒಳ್ಳೊಳ್ಳೆ ಹಾಡಿದಾವೆ. ಒಂದು ಇಣಿಸ್ಕೊಡ್ಲಾ ದಮ್ಮರ ದಮ್ಮಮ್ಮ ನೀ ಡಿಸ್ಕೋ ರುಕ್ಕ ಮರ ಯಾವ್ದು ಹಾಡಿದ್ರೆ ಚೆನ್ನಾಗಿದಿಲ್ಲ, ಬರಲ್ಲ ಕಂಪ್ಲೀಟ್ ಬರಲ್ಲ
4: ಕಂಪ್ಲೀಟ್ ಅಂತ ಬರಲ್ಲ ಅಷ್ಟ, ಆದ್ರೆ ಒಂದು ಒಂದು ಹಾಡು ಪ್ರಯತ್ನ ಮಾಡ್ತೀನಿ ಸರ್. ರವಿಚಂದ್ರ ಇದೆ
0: ಹಾಡಿ
4: ದೂರದ ಹೋರಿಂದ ಜರತಾರಿ ಸೀರೆ ತಂದ ಅದರಲ್ಲಿ ಏನಂದ ನನ್ನ ಸಣ್ಣ ಜೋಪಾನಿ ಜಾನಿ ಎಂದ
0: ಅಷ್ಟೇನಾ ಇನ್ನು ಹೇಳಿ ಚೆನ್ನಾಗಿದೆ.
4: ಇಲ್ಲ ಅದ್ರದ್ದು ಲಿರಿಕ್ಸ್ ನನಗೆ ನೆನಪಿಲ್ಲ ಸರ್. ಅದ ಇನ್ನೊಂದೇನಂತಂದ್ರೆ ಅದು ಬಹಳ ಒಳ್ಳೆ ಹಾಡಿದೆ,
0: ಸಕ್ಕದಿದೆ ಹಾಡು.
4: ಈ ಸಂದರ್ಭದಲ್ಲಿ ನನಗೆ ಆ ಲಿರಿಕ್ಸ್ ನೆನಪಿಗೆ ಬರ್ತಾ ಇಲ್ಲ.
0: ಇರ್ಲಿ ಇರ್ಲಿ, ಇಷ್ಟ ಅದು ಹೇಳಿದ್ರು.
4: ಆದ್ರೆ ಎಲ್ಲಾ ಸ್ನೇಹಿತರು ಹಾಡ್ತಾ ಇದ್ರಲ್ಲ, ನನ್ಗೆ ಹಾಡ್ಬೇಕಂತ ಕುತೂಹಲ ಬರ್ತಾ ಇತ್ತು, ಪ್ರಯತ್ನ ಮಾಡ್ತಾನೆ ಇದ್ದೆ.
0: ತುಂಬಾ ಒಳ್ಳೇದು. ಹಾಗಾಗಿ ಯಾವ ಅಕ್ಷರಕ್ಕೆ ಬಿಟ್ಕೊಡ, ಅದೇ ಈ ಮಾತುಕತೆಯಲ್ಲಿ ಯಾವ ಅಕ್ಷರಕ್ಕೆ ಬಿಟ್ರೆ ಮರ್ತೋಯ್ತು.
4: ಅದು ತಾನೇ ಬಂತು ಸರ್.
0: ಮತ್ತೆ ಅಲ್ಲಿಗೆ ಬಿಟ್ಬಿಟ್ರ?
4: ಆದ್ರೆ ಇನ್ನೊಂದ್ ನೋಡಿ ಹಾಡಂದ್ರೆ ಹಾಡ್ತೀನಿ.
0: ಹಾಡ್ಬಿಡಿ
4: ಇನ್ನೊಂದ್ ಸರಿ. ಹಾಡ್ಬಿಡ್ತೀನಿ ಸರ್. ದೂರದ ಊರಿಂದ ಅಮ್ಮೀರ ಬಂದ, ಜರ್ತಾರಿ ಸೀರೆ ತಂದ, ಅದರಲ್ಲಿ ಇಟ್ಟೀನಿ ಈನನ್ನ ಮನಸ್ಸನ್ನು ಜೋಪಾಣಿ ಜಾನೆ ಎಂದ. ಹುಟ್ಟಾಗ ನನಗಂತೂ ಮೈಯೆಲ್ಲ ಜುಮ್ಮಂತು, ಆ ಒಂದು ಕ್ಷಣ ನನ್ನ ಮನ ಎಲ್ಲ ತೇಲೈತು. ನೇಮಗದ ಮಲ್ಲಿಗೆ ಹೂವಿನ ಗಂಧ ಕರೆತಂತು ಊರಿಂದ, ಕಣ್ತುಂಬ ನೋಡಿದಾಗ ಏನನ್ನ ಅಂದ, ಶುರುವಾಯ್ತು ಹೊಸ ಬಂದ. ಎದೆ ತಾಳ ತಪ್ಪೋಯ್ತು ನನಗೆಲ್ಲ ಮರೆತೋಯ್ತು, ಆ ಒಂದು ಕ್ಷಣ ನನ್ನ ಮನ ಎಲ್ಲ ತೇಲೈತು.
0: ತೂ ಅಕ್ಷರ ಬಿಟ್ಕೊಡಿದಿರ. ಮಕ್ಕಳು ಕೈ ಕಟ್ಕೊಂಡು ಪದ್ಯ ಹೇಳ್ದಂಗ ತುಂಬಾ ಚೆನ್ನಾಗಿ ಗಟ್ಟಾಗಿ ಹೇಳ್ದಂಗ ಆಯ್ತು, ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ಕರೆ ಮಾಡಿ
4: ಎಲ್ಲ ಸ್ನೇಹಿತರ ಪ್ರಯತ್ನ ಮಾಡ್ತಾ ಇದ್ದೆ, ನನಗೆ ಕೇಳಿ ಹಂಗಾಗಿ ಪ್ರಯತ್ನಕ್ಕೆ ಒಂದು ಏನೋ ಬಾತ್ರೂಮ್ ಸಿಂಗ್ ಇರುತ್ತೆ.
0: ಆಯ್ತು, ಅದಕ್ಕೂ ಪ್ರತಿಭೆ ಹೊರಗೆ ಬಂತಲ್ವಾ. ಧನ್ಯವಾದಗಳು ಸರ್, ಕರೆ ಮಾಡಿದಕ್ಕೆ.
4: ನಮಸ್ತೆ.
0: ಗಂಗಾವತಿ ಈರಣ್ಣ ಅವರು ತೂ ಅಕ್ಷರವನ್ನು ಬಿಟ್ಕೊಂಡಿದ್ದಾರೆ. ನೋಡ ಮುಂದಿನ ಯಾರು ಸಿಗುತ್ತೆ ತೂ ಅಕ್ಷರ. ಹಲೋ, ಆಕಾಶವಾಣಿ ಭದ್ರಾವತಿ.
5: ಹಲೋ
0: ಹಲೋ,
5: ಭದ್ರಾವತಿ ಪುಷ್ಪ.
0: ಪುಷ್ಪ ಮೇಡಮ್ ನಮಸ್ತೆ. ಈಗ ತಾ ತೂ ತೀತೆ ಯಾವ ಅಕ್ಷರ ಅಂದ್ರೆ ಹೇಳ್ಬೋದು, ಒಳ್ಳೆ ಹಾಡು.
5: ತಾಯಿಯ ತಂದೆಯ ಮಮತೆ.

0: ನಿಮ್ಮ ಕಂಠಸಿರಿ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ. ಯಾವ ಅಕ್ಷರಕ್ಕೆ ಬಿಟ್ರಿ? ಥ್ಯಾಂಕ್ ಯು, ಧನ್ಯವಾದಗಳು. ಯಾವ ಅಕ್ಷರಕ್ಕೆ ಬಿಟ್ಕೊಂಡಿದ್ದಾರೆ? ಮುಂದಿನ ಕರೆಗೆ ಹೋಗೋಣ. ಯಾರ್ದು ಕರೆ? ಹಲೋ, ಆಕಾಶವಾಣಿ ಭದ್ರಾವತಿ. ಹಲೋ
1: ಹಲೋ,
0: ನಮಸ್ತೆ. ಯಾರು ಮಾತಾಡೋದು ಇಲ್ಲಿಂದ?
1: ಲಕ್ಷ್ಮಿ, ಜನ್ನಾಪುರ.
0: ಜನ್ನಾಪುರದಿಂದ ಲಕ್ಷ್ಮಿ ಮೇಡಮ್. ಮೇಡಮ್ ಹೇಳಿ, ಯಾವ ಅಕ್ಷರದಿಂದ ಒಂದು ಒಳ್ಳೆ ಹಾಡು ಹೇಳಿ.
1: ಯಾರೇ ನೀನು ಚೆಲುವೆ.

0: que la lluvia.
1: ನಗುವೆ ನಗುವೆ ಅಂತ ನೀವ್ ಹೇಳ್ತೀರಿ, ಆ ಕಂಠದಲ್ಲಿ ನಗು ಬರ್ಬೇಕಲ್ವಾ, ಇನ್ನು ಜೋಶ್. ಆಯ್ತು, ಸುಮ್ಮನೆ ತಮಾಷೆ ಮಾಡಿದ್ದೆ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಮುಂದಿನ ಕರೆಗೆ ಹೋಗೋಣ. ವೇ ವಾ ವೇ ವೇ ಅಕ್ಷರ ಬಿಟ್ಕೊಡಿದ್ದೇನೆ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ
1: ಹಲೋ
2: ಹಲೋ ಹಲೋ,
1: ಯಾರು ಸರ್ ಮಾತಾಡೋದು ಇಲ್ಲಿಂದ? ಜಿಂಕ್ಲೆಯಿಂದ ಜಯರಾಮಣ್ಣ ಅವರು. ಸರ್ ಇದು ವಾ ಅಕ್ಷರಿಂದ ಒಂದು ಹಾಡು ಹೇಳಿ ಸರ್
2: ನೋಡೋಣ.
1: ವಾ ವಸಂತ ಕಾಲ ಬಂದಾಗ ಚೆನ್ನಾಗಿಲ್ವಾ?
2: ವಸಂತ ಕಾಲ ಬಂದಾಗ ಮಾವುತ್ತಿಗರಲೇಬೇಕು,
1: ಕೋಗಿಲೆ ಹಾಡಲೇಬೇಕು.
2: ವಸಂತ ಕಾಲ ಬಂದಾಗ ಮಾವು ಚಿಗರಲೇಬೇಕು,
1: ಕೋಗಿಲೆ ಹಾಡಲೇಬೇಕು,
2: ಮದುವೆ ಆಗಲೇ.
1: ಮದುವೆ ಆಗಿದೆಯಾ? ಮದುವೆ ಆಗಿದೆಯಾ? ಓಕೆ, ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ.
2: ಧನ್ಯವಾದ.
1: ಮದುವೆ ಆಗಲೇಬೇಕು ಕಾಕ್ಷರ ಬಿಟ್ಕೊಂಡಿದ್ದಾರೆ, ನೋಡೋಣ ಯಾರಿಗಿದೆ ಇದು. ಹಲೋ, ಆಕಾಶವಾಣಿ ಭದ್ರಾವತಿ.
3: ನಮಸ್ತೆ ಸರ್.
1: ನಮಸ್ತೆ ಮೇಡಮ್, ಯಾರು ಮಾತಾಡೋದು ಎಲ್ಲಿಂದ?
3: ಮಂಜುಳಾ,
1: ಭದ್ರಾವತಿಯ ಕೇಳುಗ ಸೆಂಚುರಿ ಬಳಸ್ತಾ ಇದಾರೆ ಇವತ್ತು. ಹೇಳ್ರ. ಆಯ್ತು ಮೇಡಮ್, ಮಂಜುಳಾ ಮೇಡಮ್ ಹೇಳಿ. ಈಗ ಕಾಕ್ಷರ ಬಂದಿದೆ. ಡಿ ಅಕ್ಷರ ಬಿಟ್ಕೊಟ್ಟಿದ್ರ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದಕ್ಕೆ. ಡಿ ಡಾ ಡಿ ಡೆ ಅಕ್ಷರ ಬಿಟ್ಕೊಟ್ಟಿದ್ರೆ ನೋಡೋಣ ಮುಂದಿನ ಕರೆ ಯಾರು. ಹಲೋ, ಆಕಾಶವಾಣಿ. ನಮಸ್ತೆ, ಯಾರು ಮಾತಾಡೋದು ಇಲ್ಲಿಂದ? ಹಾಯ್ ಸರ್, ನಮಸ್ತೆ ಶ್ಯಾಮ್ ಸರ್.
4: ಸರ್
1: ಡಾ ಡಿ ಡೆ ಡೋ ಡೌ ಡಮ್ ಡಾ.
4: ಯಾರ ನೆನೆಯದಿರು ನೀ ನನ್ನ ಪ್ರಾಣ ಪ್ರೀತಿ, ಇನ್ನೇಕೆ ಯಾರ ಪ್ರೀತಿ, ಬಾಳೆಲ್ಲ ಸಂತೋಷವೇ ನನ್ನ ಮರೆಯದಿರು. ಯಾರ ಕರೆಯದಿರು ನೀ ನನ್ನ ಪ್ರಾಣ ಪ್ರೀತಿ, ಇನ್ನೇಕೆ ಯಾರ ಪ್ರೀತಿ, ಬಾಳೆಲ್ಲ ಸಂತೋಷವೇ.
1: ಥ್ಯಾಂಕ್ ಯು ಸರ್, ಒಳ್ಳೆ ಹಾಡು ಹೇಳಿದ್ರೆ. ಯಾವ ಪಿಕ್ಚರ್?
4: ಸುಖ ಸಂಸಾರಕ್ಕೆ 12 ಸೂತ್ರಗಳು.
1: ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
4: ಓಕೆ ಸರ್.
1: ಓಕೆ, ವೇ ಅಕ್ಷರವನ್ನು ಬಿಟ್ಕೊಟ್ಟಿದ್ದಾರೆ. ಸುಖ ಸಂಸಾರಕ್ಕೆ 12 ಸೂತ್ರಗಳು, 12 ಸಾಕಾಗಲ್ಲ ಸರ್, ಜಾಸ್ತಿನೇ ಬೇಕು ಸೂತ್ರಗಳು. ನೋಡ ಮುಂದಿನ ಕರೆ. ಹಲೋ, ಆಕಾಶವಾಣಿ ಭದ್ರಾವತಿ. ನಮಸ್ತೆ ಮೇಡಮ್, ಯಾರಿದು? ನಮ್ ಭದ್ರಾವತಿ ರೀ, ಕೊಹ್ಲಿ ಸೆಂಚುರಿ ಹೊಡೆದಂಗ್ ಹೊಡಿತಾರೆ ಇಲ್ಲಿ ಬರ ಅವರಿಗೆ ಕಾಲ್ ಸಿಗ್ತಾ ಇದೆ. ಎಲ್ಲ ನಿಮ್ಮ ಕೃಪೆ, ನೀವಿಷ್ಟ ಮಾತಾಡ್ತಿದ್ದಾಗ ನಾವೇನ್ ಸುಮ್ನೆ ಇರಕ್ಕಾಗುತ್ತೆ. ಆಯ್ತು, ಧನ್ಯವಾದಗಳು. ಈಗ ವಾ ಅಕ್ಷರದಿಂದ ಒಂದು ಒಳ್ಳೆ ಹಾಡು ನೀಡಿ.
3: ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ, ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ.
1: ಅದು ದೇವ್ರು ಕೊಟ್ಟಿರೋ ವರ, ಏನ್ ಮಾಡೋದು. ಈಗ ನಾವ್ ಯಾವ ಅಕ್ಷರ ಬಿಟ್ರೆ ಏನ್ ಮಾಡ್ತೇವೆ? ಚಲ ಇಬ್ರು ಮಾತಾಡ್ತಾ ಸಾಗ. ಓಕೆ, ಧನ್ಯವಾದಗಳು. ಅಂದ್ರೆ ನೆಕ್ಸ್ಟ್ ಬರೋದಕ್ಕಾದ್ರು ಒಂದು ಒಳ್ಳೆ ಅಕ್ಷರ ಬಿಟ್ಕೊಡಿದ್ರೆ. ಧನ್ಯವಾದಗಳು. ಈಗ ಸಾ ಅಕ್ಷರ ಬಿಟ್ಕೊಡಿದ್ರೆ ಮೇಡಮ್. ಮುಂದಿನ ಕರೆ ಯಾರು ಬರ್ತಾ ಇದೆ? ಹಲೋ, ಆಕಾಶವಾಣಿ ಭದ್ರಾವತಿ.
5: ಈ ಸಲ ಬೆಂಗಳೂರು ಬಿಟ್ಬಿಟ್ಟಿದ್ಯಾ ಕಾಲು?
1: ಅಪರೂಪಕ್ಕೆ ಅನ್ಸಿದ್ರೆ. ಓಕೆ, ಧನ್ಯವಾದ. ಓ ವೆಲ್ಕಮ್, ವೆಲ್ಕಮ್ ಸರ್. ಈಗ ನಿಮಗೆ ಸಾಕ್ಷರದಿಂದ ಒಂದು ಒಳ್ಳೆ ಹಾಡು ಹೇಳ್ಬೇಕು. ಬೆಂಗಳೂರು ವಿಲ್ಸನ್ ಗಾರ್ಡನ್ ಮಂಗಮ್ಮ ಆತರ ಎಲ್ಲ ಬರ್ತಾರೆ. ಮೂರ್ತಿ ಮಂಗಮ್ಮ. ಓಕೆ ಸರ್, ವೆಲ್ಕಮ್. ಈಗ ಸಾಕ್ಷರನ್ನು ಒಂದು ಒಳ್ಳೆ ಹಾಡು ಹೇಳಿ.
0: ಸಂಗಾತಿ ಮೊದಲು ನಿನ್ನ ಕಂಡಾಗ ನನ್ನ ರೀ ಎಂದಾಗ ಮೈಯ ಸೋಕಿ ನಿಂತಾಗ ಮೈಯಲ್ಲಿ ಏನೋ ಮಿಂಚು ಕಣ್ಣಲ್ಲಿ ಸಾಹಿತ್ಯ ಸರಿಯಾಗಿ ಬರ್ತಾ ಇಲ್ಲ.
1: ಯಾವ ಪಿಕ್ಚರ್ ಇದು? ಎಲ್ಲೂ ಮಿಂಚು ಗಿಂಚು ಹೇಳ್ತಾ ಇದ್ದೀರಾ?
0: ಹೌದು ಸರ್, ಇದು ಬಂದು ದೇವರ ದುಡ್ಡು ಅಂತ ಸಿನಿಮಾ. ಸಂಗಾತಿ ಮೊದಲು ನಿನ್ನ ಕಂಡಾಗ ನನ್ನ ರೀ ಎಂದಾಗ ಅಂತ ಬರ್ತಾ. ಹಾ ಸರಿ, ಆ ತಾಯಿ ತುಂಬಾ ಚೆನ್ನಾಗಿತ್ತು ಹಾಡು. ನಾನು ದಿಢೀರ್ ಅಂದ್ಬಿಟ್ಟಿದೆ.
1: ಆಯ್ತು ಆಯ್ತು, ಈಗ ಇನ್ನೊಂದ್ ಚಾನ್ಸ್ ಕೊಡ್ತೀನಿ. ಸಾಧ್ಯದ ಇನ್ನೊಂದು ಹಾಡು ಹೇಳಿ. ಯಾಕ ಪಾಪ ಇದ್ ಮಾಡ್ಕೊಡ್ತೀರಿ? ಸಾಧ್ಯದ ಇನ್ನೊಂದ್ ಯಾವ್ದು ಹಾಡಿದ್ರೆ ಹೇಳಿ.
0: ಹಾ ಇಂದ ಸಂಗೀತವೇ ನಿನ್ನುಡಿಯುವ ಮಾತೆಲ್ಲ.
1: ಆಯ್ತು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ರೆಡಿ ಆಗ್ತಾ ಇದೆ, ನಾನು ಬೇರೆ ಬೇರೆ ನೆನ್ಸ್ಕಿಟ್ಕೊಂಡಿದ್ದೆ. ಈಗ
1: ಹಂಗ್ ಸಿಗಲ್ಲ, ಅಂತ್ಯಕ್ಷರಿ ಅಂದಾಗ ನಾವು ಅನ್ಕೊಂಡು ಸಿಗೋದಿಲ್ಲ ಅಲ್ವಾ?
0: ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ.
1: ಧನ್ಯವಾದಗಳು ಸರ್, ನಂಗಷ್ಟೇ ಖುಷಿ ಆಯ್ತು. ಧನ್ಯವಾದಗಳು.
0: ಧನ್ಯವಾದಗಳು.
1: ಈಗ ಲಾಕ್ಷರ ಬಿಟ್ಕೊಂಡಿದ್ದಾರೆ ವಿಲ್ಸನ್ ಗಾರ್ಡನ್ ನಮ್ಮ ಇವರು ಸರ್ ಅವರು ಮೂರ್ತಿ ಮಂಗಮ್ಮ ಅವರು ಕರೆ ನೋಡಿ ಯಾರ್ದು. ಹಲೋ, ಆಕಾಶವಾಣಿ ಭದ್ರಾವತಿ.
5: ಹಲೋ ಸರ್.

0: ಯಾವೂರಿಂದ? ಓ, ಗೋಣಿಬೀಡಿಂದ. ತಮ್ಮ ಹೆಸರು ಗೊತ್ತಾಗಿಲ್ಲ. ಗೋಣಿಬೀಡ್ ಜಯಮ್ಮ ಅವರೇ. ಜಯಮ್ಮ ಅವರೇ, ಈಗ ಒಳ್ಳೆ ಹಾಡು ಹೇಳ್ಬೇಕು ಎಲ್ಲಾ ಅಕ್ಷರದಿಂದ. ಒಳ್ಳೆ ರಾಜಣ್ಣ ಒಂದು ಅಳ್ಳ ಹಾಡು ಬಿಡ್ಬಾರ್ದ ಹಂಗೆ ಯಾವ್ದು ಚೆನ್ನಾಗಿರೋದು. ಅದೃಷ್ಟವಂತರು ಹೇಳಿ. ಆಯ್ತು, ಈಗ ಸಿಕ್ಕಿದೆ, ಸಿಕ್ಕಿರೋ ಅವಕಾಶ ಬಳಸ್ಕೊಳ್ಳಿ. ಒಂದು ಒಳ್ಳೆ ಹಾಡ್ ಬೇಕು ನಿಮ್ ವಾಯ್ಸಿಂದ. ನಿಮ್ ಧ್ವನಿ ಹೆಂಗ್ ಕೇಳೋ ಅಂತ ಆಸೆ ಆಗ್ತಿದೆ. ಹ್ಮ್, ಲಾ ಅಕ್ಷರದಿಂದ.
1: ಹ್ಮ್,
0: ಹೇಳಿ ಹಾಡಿ.
1: ನಾನಿ ನಾಲಿ ಸುಕುಮಾರ, ನಾನು ಮುದ್ದು ಬಂಗಾರ. ನಾಲಿ ನಾಲಿ ಸುಕುಮಾರ.

0: लाली लाली तुम्हारा लाली मुद्दे बंदारा
1: ತುಂಬಾ ಒಳ್ಳೆ ಹಾಡು, ಚೆನ್ನಾಗಿಳಿದ್ರೆ. ನೀವೇ ಕಡೆಯ ಕರೆ ನಿಮ್ದೆ ಆಗಿ ಆಗ್ತಾ ಇದೆ, ಯಾಕೆಂದ್ರೆ ಸಮಯದ ಅಭಾವ ಇರೋದ್ರಿಂದ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಶ್ರೋತೃಗಳೇ, ಸಮಯದ ಅಭಾವ ಇದೆ, ಸಮಯ ಸಮೀಪಿಸ್ತಾ ಇದೆ, ಹಾಗಾಗಿ ಅಂತ್ಯಕ್ಷರಿ ಕಾರ್ಯಕ್ರಮವನ್ನ ಪೂರ್ಣಗೊಳಿಸ್ತಾ ಇದ್ದೇವೆ. ಕರೆ ಮಾಡಿದ ಎಲ್ಲ ನನ್ನ ಆತ್ಮೀಯ ಅಭಿಮಾನಿ ದೇವರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅಂತ್ಯಕ್ಷರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.
2: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800420223.
1: ಜಯಪುಟ್ಟಸ್ವಾಮಿ ಕಿರಣ್, ನಮಸ್ತೆ ಸರ್. ನೀವು ಮಾಡಿದ ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಹಾಡುಗಳು ಚೆನ್ನಾಗಿತ್ತು, ಮತ್ತು ನೀವು ಈಗ ಪ್ರಸಾರ ಮಾಡುತ್ತಿರುವ ಹಿಂದಿ ಹಾಡುಗಳು ತುಂಬಾ ಸೊಗಸಾಗಿ ಮೂಡಿ ಬರುತ್ತಿದೆ, ಎಲ್ಲ ಹಾಡುಗಳು ತುಂಬಾ ಇಷ್ಟವಾಯಿತು, ಧನ್ಯವಾದಗಳು ಅಂತಂದೇಳಿ ಸಂದೇಶನ ಕಳಿಸಿದ್ದಾರೆ. ಹಾಗೆಯೇ ಎಚ್ ಆರ್ ರುದ್ರಸ್ವಾಮಿ, ಕಣದಾಳ್ ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಇದೀಗ ಪ್ರಸಾರವಾದ ಸಫರ್ ಮತ್ತು ಆಂಕಿ ಅಂಕೆ ಜರೋಕ ಅಂಕೆ ಹಿಂದಿ ಚಿತ್ರದ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ದವು ಅಂತ ಹೇಳಿದ್ದಾರೆ. ಇನ್ನು ಮಂಜುನಾಥ್ ಸರ್, ನಿಮ್ಮ ನಿರೂಪಣೆಯ ಎಲ್ಲ ಹಿಂದಿ ಹಾಡಿನ ಚೆನ್ನಾಗಿ ಮೂಡಿ ಬಂತು ಧನ್ಯವಾದಗಳು ಅಂತ ಹೇಳ್ತಾರೆ ಮೈರ್ಕೋಡಿ ಜನಪುರದಿಂದ. ಹಾಗೆಯೇ ನಿಮ್ಮ ನಿರೂಪಣೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾರೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಸೂಪರ್ ಕಾರ್ಯಕ್ರಮ ಮಂಜುಳಾ ಅಂತಂದೇಳಿ ಪುಷ್ಪರಾಜು ಅವರು ಸಂದೇಶನ ಕಳಿಸಿದ್ದಾರೆ, ಧನ್ಯವಾದಗಳು ಸರ್. ಅನಂತರದಲ್ಲಿ ಯಾರು ಉಮಾ ನವಲೆಯಿಂದ, ಸರ್ 102 ಸಲ ಮಾಡಿದ್ರು ಕಾಲ್ ಸಿಗಲಿಲ್ಲ ಸರ್, ದಯವಿಟ್ಟು ಕ್ಷಮೆ ಇರಲಿ ಅಂತಂದು ಹೇಳ್ತಾ, ಈಗ ಇನ್ನು ಸಮಯ 7:45 ಆಗ್ತಾ ಇದೆ. ಈಗ ವಾರ್ತೆಗಳ ಸಮಯ.
5: ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಜಯಾ ಭಾರತಿ. केंद्र ने सार्वजनिक वितरण प्रणाली के आधुनिकीकरण के लिए सार्थक पीडीएस योजना के विस्तार को मंजूरी दी. योजना पर 25,500 करोड़ रुपए से अधिक खर्च होंगे. मध्य और उत्तर पश्चिम भारत में अगले 2-3 दिन तक भीषण लू की चेतावनी. प्रधानमंत्री नरेंद्र मोदी ने बढ़ते तापमान के मद्देनजर जरूरतमंद और संवेदनशील वर्ग के लोगों का ध्यान रखने का आह्वान किया. सर्वोच्च न्यायालय ने मतदाता सूची के विशेष गहन पुनरीक्षण प्रक्रिया के निर्वाचन आयोग के निर्णय को बरकरार रखा. कहा, यह प्रक्रिया स्वतंत्र और निष्पक्ष चुनाव को बढ़ावा देती है. असम विधानसभा में समान नागरिक संहिता विधेयक पारित. यूसीसी लागू करने वाला तीसरा राज्य बना. भारतीय निशानेबाज ईशा सिंह ने आईएसएसएफ विश्व कप में 25 मीटर पिस्टल स्पर्धा में विश्व रिकॉर्ड तोड़ते हुए स्वर्ण पदक जीता. और भारत 2027 एशियाई रिले और 2028 एशियाई इंडोर चैंपियनशिप की मेजबानी करेगा. अब समाचार विस्तार से. मंत्रिमंडल की आर्थिक मामलों की समिति ने आज सार्वजनिक वितरण प्रणाली के

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಬಿಎ ಅಜರುದ್ದೀನ್. ವಿಷಯ: ಭಾರತದ ಜನಗಣತಿ ಪ್ರಗತಿ ಮತ್ತು ಅಭಿವೃದ್ಧಿಗೆ ಭದ್ರ ಬುನಾದಿ. ಭಾರತದಲ್ಲಿ ಜನಗಣತಿಯು ಕೇವಲ ಜನಸಂಖ್ಯೆಯ ಎಣಿಕೆಯಲ್ಲ, ಬದಲಾಗಿ ಇದು ದೇಶದ ಒಟ್ಟಾರೆ ನೀತಿ ರೂಪಿಸುವ ಚೌಕಟ್ಟಿನ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸುತ್ತದೆ. ಸಾಮಾನ್ಯವಾಗಿ ಪ್ರತಿ ದಶಕದ ಆರಂಭದಲ್ಲಿ ನಡೆಸಲಾಗುವ ಈ ದಶವಾರ್ಷಿಕ ಜನಗಣತಿ ಈ ಬಾರಿ ಕೋವಿಡ್ 19 ಕಾರಣದಿಂದಾಗಿ ವಿಳಂಬವಾಗಿ ಏಪ್ರಿಲ್ 2026 ಪ್ರಾರಂಭವಾಗಿದ್ದು, ಈಗ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಲು ಸಜ್ಜಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲ್ ಕ್ರಾಂತಿಯನ್ನು ಬಳಸಿಕೊಳ್ಳುತ್ತಿರುವ ಈ ಪ್ರಕ್ರಿಯೆಯು ಸ್ವಯಂ ಗಣತಿ ಮತ್ತು ಜಾತಿ ಗಣತಿಯನ್ನು ಒಳಗೊಂಡಿದ್ದು ದೇಶದ ಭವಿಷ್ಯದ ಹಾದಿಯನ್ನು ನಿರ್ಧರಿಸಲಿದೆ. 150 ಪರಂಪರೆಯನ್ನು ಉಳಿಸಿಕೊಂಡು ಬರುತ್ತಿರುವ ಜನಗಣತಿ 2027 ಈ ಅಮೃತ ಕಾಲದಲ್ಲಿ ದೇಶದ ಭವಿಷ್ಯದ ರೂಪುರೇಷೆಗಳನ್ನು ವ್ಯಾಖ್ಯಾನಿಸಲಿದೆ. ಇದು ಪ್ರತಿಯೊಬ್ಬ ನಾಗರಿಕನ ವಿವರಗಳು, ಸಹಭಾಗಿತ್ವ, ಪ್ರಗತಿಯನ್ನು ದಾಖಲಿಸಲಿದೆ. ಕೇವಲ ಒಂದು ಎಣಿಕೆಯಲ್ಲ, ಆತ್ಮನಿರ್ಭರ

ಅನನ್ಯ ಅವಕಾಶವನ್ನು ಒದಗಿಸುತ್ತದೆ. ಆದ್ದರಿಂದ ಜನಗಣತಿಯು ಕೇವಲ ದತ್ತಾಂಶಗಳ ಸಂಗ್ರಹವೂ ಅಲ್ಲ, ಅಥವಾ 10 ವರ್ಷಕ್ಕೊಮ್ಮೆ ನಡೆಸುವ ಕೇವಲ ಒಂದು ಔಪಚಾರಿಕ ಸಂಪ್ರದಾಯವೂ ಅಲ್ಲ. ಬದಲಾಗಿ ಇದು ರಾಷ್ಟ್ರದ ಶಕ್ತಿ ಮತ್ತು ಸಾಮರ್ಥ್ಯಗಳ ನಿಜವಾದ ಪ್ರತಿಬಿಂಬವಾಗಿದೆ. ಇದು ಭವಿಷ್ಯದ ಅಡಿಪಾಯವನ್ನು ಹಾಕುವ ಪ್ರಬಲ ಸಾಧನವಾಗಿದೆ. ಈ ಸಂದರ್ಭದಲ್ಲಿ ಭಾರತವು ಅಭಿವೃದ್ಧಿಯ ಪಥದಲ್ಲಿ ವೇಗವಾಗಿ ಮುನ್ನಡೆಯುತ್ತಿರುವಾಗ ಮತ್ತು 2047 ವೇಳೆಗೆ ವಿಕಸಿತ ಭಾರತದ ಬೃಹತ್ ಗುರಿ ನಮ್ಮ ಮುಂದಿರುವಾಗ ಜನಗಣತಿ 2027 ಮಹತ್ವವು ಇನ್ನಷ್ಟು ಮುಖ್ಯವಾಗುತ್ತದೆ. ಒಟ್ಟಾರೆಯಾಗಿ ಜನಗಣತಿಯು ಅತ್ಯುನ್ನತ ರಾಷ್ಟ್ರೀಯ ಪ್ರಾಮುಖ್ಯತೆಯ ಕಾರ್ಯವಾಗಿದೆ. ಇದು ಸೃಷ್ಟಿಸುವ ದತ್ತಾಂಶವು ಮುಂಬರುವ ವರ್ಷಗಳಲ್ಲಿ ರಾಷ್ಟ್ರೀಯ ನೀತಿಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಲು ನಿರ್ಣಾಯಕ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಆ ಮೂಲಕ ಮುಂದಿನ ದಶಕಗಳ ಯೋಜನೆಗಳಿಗೆ ಹೊಸ ಆಯಾಮಗಳನ್ನು ಮತ್ತು ಆಕಾರವನ್ನು ನೀಡುತ್ತದೆ. 1951 ಸ್ವಾತಂತ್ರ್ಯ ನಂತರದ ದೇಶದ ಮೊದಲ ಜನಗಣತಿಯಲ್ಲಿ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ರಾಷ್ಟಕ್ಕೆ ಜನಗಣತಿಯ ಮಹತ್ವವನ್ನು ಸ್ಪಷ್ಟಪಡಿಸಿದರು. ಜನಗಣತಿಯು ಸಾಂಸ್ಥಿಕವಾಗಿ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಇದರ ಕೆಲಸ ಕೇವಲ ಜನರನ್ನು ಎಣಿಸುವುದು ಮಾತ್ರವಲ್ಲ, ಬದಲಾಗಿ ನಮ್ಮ ಅನೇಕ ಆಡಳಿತಾತ್ಮಕ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಮಾಹಿತಿಯನ್ನು ಹೊರತೆಗೆಯುವುದು ಕೂಡ ಆಗಿದೆ. ಈ ಪ್ರಕ್ರಿಯೆಯ ಮೂಲಕ ಸಂಗ್ರಹಿಸಲಾದ ಮಾಹಿತಿಯು ಅಪಾರ ಸಾಮಾಜಿಕ ಮಹತ್ವದ ಅಮೂಲ್ಯವಾದ ವೈಜ್ಞಾನಿಕ ದತ್ತಾಂಶವನ್ನು ನೀಡುತ್ತದೆ. ಇದು ಕೇವಲ ಆರ್ಥಿಕ ನೀತಿಗಳ ಕ್ಷೇತ್ರದಲ್ಲದೆ ಇತರ ವಿಷಯಗಳಲ್ಲಿಯೂ ಸಹ ಉಪಯುಕ್ತ ಮಾರ್ಗದರ್ಶನ ನೀಡುತ್ತದೆ. ಜನಸಂಖ್ಯಾ ಸಿದ್ಧಾಂತವು ಸ್ವತಃ ಅರ್ಥಶಾಸ್ತ್ರದ ಒಂದು ಆಕರ್ಷಕ ಆಯಾಮವಾಗಿದೆ. ಈ ಸಿದ್ಧಾಂತಗಳನ್ನು ಪರೀಕ್ಷಿಸಲು ಮತ್ತು ಅವುಗಳೊಂದಿಗೆ ವಾಸ್ತವಿಕ ಸಂಬಂಧವನ್ನು ಸ್ಥಾಪಿಸಲು ಜನಗಣತಿಯು ನಮಗೆ ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದರು. ವಾಸ್ತವವಾಗಿ ಜನಗಣತಿಯಿಂದ ಪಡೆದ ದತ್ತಾಂಶವು ಸರ್ಕಾರದ ನೀತಿಗಳ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಆರೋಗ್ಯ ರಕ್ಷಣೆ, ಉದ್ಯೋಗ ಮತ್ತು ಗ್ರಾಮೀಣ ನಗರ ಅಭಿವೃದ್ಧಿಗೆ ಸಂಬಂಧಿಸಿದ ನೀತಿಗಳನ್ನು ರೂಪಿಸುವಲ್ಲಿ ಮತ್ತು ಜಾರಿಗೆ ತರುವಲ್ಲಿ ಜನಗಣತಿ ದತ್ತಾಂಶವು ಕೇವಲ ನಿಖರವೆಂದು ಮಾತ್ರವಲ್ಲದೆ ಅತ್ಯಂತ ಪರಿಣಾಮಕಾರಿ ಎಂದು ಸಾಬೀತಾಗಿದೆ. ಜನಗಣತಿಯು ಸಾಮಾಜಿಕ ಸಾಮರಸ್ಯವನ್ನು ಬಲಪಡಿಸಲು ಮತ್ತು ನ್ಯಾಯವನ್ನು ಉತ್ತೇಜಿಸಲು ಒಂದು ಪ್ರಮುಖ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಅಭಿವೃದ್ಧಿಯ ಓಟದಲ್ಲಿರುವ ಸಮಾಜದ ವರ್ಗಗಳನ್ನು ಇದು ಗುರುತಿಸುತ್ತದೆ. ಬಡತನ ನಿರ್ಮೂಲನೆ, ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣಾಭಿವೃದ್ಧಿಯಂತಹ ವಿವಿಧ ಸರ್ಕಾರಿ ಯೋಜನೆಗಳು ಈ ದತ್ತಾಂಶದಿಂದ ರೂಪಿತವಾಗುವುದರಿಂದ ಅವು ಗುರಿ ತಲುಪುವಲ್ಲಿ ಹೆಚ್ಚು ಪರಿಣಾಮಕಾರಿಯಾಗುತ್ತವೆ. ಈ ಪ್ರಕ್ರಿಯೆಯು ಅಭಿವೃದ್ಧಿಯ ಬೆಳಕು ಸಮಾಜದ ಕಟ್ಟೆಕಡೆಯ ವ್ಯಕ್ತಿಯನ್ನು ತಲುಪುವುದನ್ನು ಖಚಿತಪಡಿಸುತ್ತದೆ. ಯೋಜನೆಗಳವರೆಗೆ ಈ ದತ್ತಾಂಶವೇ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಇದೇ ದತ್ತಾಂಶವನ್ನು ಸಂಶೋಧನೆಗೆ ಅನುಕೂಲ ಮಾಡಿಕೊಡಲು ಮತ್ತು ಆರ್ಥಿಕತೆಯ ಸಮಗ್ರ ಚಿತ್ರಣವನ್ನು ನಿರ್ಮಿಸಲು ಬಳಸಲಾಗುತ್ತದೆ. ದತ್ತಾಂಶದ ಆಳವಾದ ಪ್ರಾಮುಖ್ಯತೆ ಮತ್ತು ಉಪಯುಕ್ತತೆಯನ್ನು ಪ್ರಸಿದ್ಧ ಅಮೆರಿಕನ್ ಅಂಕಿ ಅಂಶ ಶಾಸ್ತ್ರಜ್ಞ ವಿಲಿಯಂ ಎಡ್ವರ್ಡ್ಸ್ ಡೆಮಿಂಗ್ ಅವರ ಮಾತುಗಳ ಮೂಲಕ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು. ದತ್ತಾಂಶವಿಲ್ಲದೆ ಅವು ಕೇವಲ ಅಭಿಪ್ರಾಯವನ್ನು ಹೊಂದಿರುವ ಇನ್ನೊಬ್ಬ ವ್ಯಕ್ತಿಯಷ್ಟೇ. ಅಂದರೆ ದತ್ತಾಂಶವು ಯಾವುದೇ ಆಲೋಚನೆ, ನೀತಿ ಅಥವಾ ಯೋಜನೆಯನ್ನು ಬಲಪಡಿಸುವ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತದೆ. ಜನಸಂಖ್ಯೆಯ ಎಣಿಕೆಯನ್ನು ವಿಶ್ವಸಂಸ್ಥೆಯ ದಾಖಲೆಯಲ್ಲಿ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ನಿರ್ದಿಷ್ಟವಾಗಿ ರಾಷ್ಟ್ರೀಯ ಜನಗಣತಿಯ ತತ್ವಗಳು ಮತ್ತು ಶಿಫಾರಸುಗಳಲ್ಲಿ ಜನಸಂಖ್ಯೆಯ ಎಣಿಕೆಯನ್ನು ಒಂದು ದೇಶ ಅಥವಾ ಒಂದು ನಿರ್ದಿಷ್ಟ ಪ್ರದೇಶದೊಳಗಿನ ಎಲ್ಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ಸಾಮಾಜಿಕ, ಆರ್ಥಿಕ ಮತ್ತು ಜನಸಂಖ್ಯಾ ದತ್ತಾಂಶಗಳನ್ನು ನಿರ್ದಿಷ್ಟ ಸಮಯದಲ್ಲಿ ಸಂಗ್ರಹಿಸುವ, ಸಂಕಲಿಸುವ ಮತ್ತು ಪ್ರಕಟಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಲಾಗಿದೆ. ಸೆನ್ಸಸ್ ಎಂಬ ಪದವು ಲ್ಯಾಟಿನ್ ಪದವಾದ ಸೆನ್ಸೆರೆಯಿಂದ ಬಂದಿದೆ. ಇದರ ಅರ್ಥ ಮೌಲ್ಯಮಾಪನ ಮಾಡುವುದು ಅಥವಾ ಪರಿಶೀಲಿಸುವುದು. ಇದರ ಇತಿಹಾಸವು ಕ್ರಿಸ್ತಪೂರ್ವ 1 ಅಥವಾ 2ನೇ ಶತಮಾನದಷ್ಟು ಹಳೆಯದಾಗಿದ್ದು ಆಗ ರೋಮ್ನ ಮ್ಯಾಜಿಸ್ಟ್ರೇಟ್ಗಳು ತೆರಿಗೆ ವಿಧಿಸುವ ಮತ್ತು ಕಡ್ಡಾಯ ಸೇನಾ ಸೇವೆಗಾಗಿ ವಯಸ್ಕ ಪುರುಷರ ಲಭ್ಯತೆಯನ್ನು ನಿರ್ಧರಿಸುವ ಉದ್ದೇಶದಿಂದ ಜನಸಂಖ್ಯೆಯ ನೋಂದಣಿಗಳನ್ನು ಸಂಕಲಿಸಬೇಕಾಗಿತ್ತು. ರೋಮನ್ ಸಾಮ್ರಾಜ್ಯದ ಸ್ಥಾಪನೆಗೆ ಮುಂಚೆಯೇ ವಿವಿಧ ಪೂರ್ವ ಜನಗಣತಿಗಳ ಅಂದರೆ ಹೆಚ್ಚಾಗಿ ಭೂಮಿಗೆ ಸಂಬಂಧಿಸಿದ ಸಮೀಕ್ಷೆಗಳ ರೂಪದಲ್ಲಿ ಪುರಾವೆಗಳು ಲಭ್ಯವಿವೆ. ಇಂತಹ ಎಣಿಕೆಗಳನ್ನು ಪ್ರಾಚೀನ ಬ್ಯಾಬಿಲೋನಿಯಾ ಮತ್ತು ಈಜಿಪ್ಟ್ನಲ್ಲಿ ಕ್ರಿಸ್ತಪೂರ್ವ 30ನೇ ಶತಮಾನದಷ್ಟು ಹಿಂದೆಯೇ ನಡೆಸಲಾಗಿತ್ತು. ಹೆರೋಡೋಟಸ್ ನೈಲ್ ಕಣಿವೆ ಮತ್ತು ಪ್ರಾಚೀನ ಪರ್ಷಿಯಾದಲ್ಲಿ ನಡೆದ ಇಂತಹ ಪ್ರಯತ್ನಗಳನ್ನು ದಾಖಲಿಸಿದ್ದಾರೆ. ಜನಗಣತಿ ದಾಖಲೆಗಳ ವಿವರಗಳನ್ನು ಹಳೆಯ ಒಡಂಬಡಿಕೆಯ ಭಾಗಗಳಲ್ಲೂ ಕಾಣಬಹುದು. ಎಕ್ಸೋಡಸ್ ಅಂದಾಜು ಕ್ರಿಸ್ತಪೂರ್ವ 1500ರ ಮೊದಲು ಸೆಸ್ ಇಸ್ರೇಲ್ನ ಹೋರಾಟಗಳನ್ನು ಎಣಿಕೆ ಮಾಡಿದ್ದರು. ಅಂತೆಯೇ 12ನೇ ಶತಮಾನದ ಕೊನೆಯಲ್ಲಿ ಮತ್ತು 13ನೇ ಶತಮಾನದ ಆರಂಭದಲ್ಲಿ ಚೆಂಗಿಸ್ ಖಾನ್ ತಾನು ವಶಪಡಿಸಿಕೊಂಡ ಪ್ರದೇಶಗಳಲ್ಲಿ ತೆರಿಗೆ ಸಾಮರ್ಥ್ಯವನ್ನು ಅಳೆಯಲು ಜನಸಂಖ್ಯೆಯ ಗಣತಿಯನ್ನು ನಿಯೋಜಿಸಿದ್ದನು. ಆಧುನಿಕ ಯುಗದಲ್ಲಿ ಅಂಕಿಅಂಶಗಳ ಪ್ರಾಮುಖ್ಯತೆಯನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಯಾವುದೇ ರಾಷ್ಟದ ಪ್ರಸ್ತುತ ವಾಸ್ತವ ಮತ್ತು ಭವಿಷ್ಯವನ್ನು ನಿರ್ಧರಿಸುವಲ್ಲಿ ದತ್ತಾಂಶವು ನಿರ್ಣಾಯಕ ಪಾತ್ರ
ವಹಿಸುತ್ತದೆ. ನಮ್ಮ ದೈನಂದಿನ ಜೀವನದಲ್ಲಿ ದತ್ತಾಂಶವು ಬಹಳ ಮುಖ್ಯವಾಗಿದೆ. ಭಾರತವು ತನ್ನ ಮೊದಲ ಏಕಕಾಲಿಕ ಜನಗಣತಿಯನ್ನು 1881 ನಡೆಸಿತು. ಆದಾಗ್ಯೂ ದೇಶದಲ್ಲಿ ಜನಗಣತಿಯ ಆರಂಭಿಕ ಉಲ್ಲೇಖಗಳು ಕೌಟಿಲ್ಯನ

ಅರ್ಥಶಾಸ್ತ್ರ ಮತ್ತು ಅಬುಲ್ ಫಜಲ್ನ ಐನಿ ಅಕ್ಬರಿ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಕಂಡುಬರುತ್ತವೆ. ಭಾರತವು ಜನಗಣತಿಯನ್ನು ನಡೆಸುವ ಸುದೀರ್ಘ ಮತ್ತು ಭವ್ಯ ಪರಂಪರೆಯನ್ನು ಹೊಂದಿದೆ. ಜನಗಣತಿಯ ಬಗ್ಗೆ ಅತ್ಯಂತ ಹಳೆಯ ಉಲ್ಲೇಖವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಕ್ರಿಸ್ತಪೂರ್ವ 321-296 ನಡುವೆ ಕಂಡುಬರುತ್ತದೆ. ದೇಶದಲ್ಲಿ ಮೊದಲ ಬಾರಿಗೆ ವ್ಯವಸ್ಥಿತ ಮತ್ತು ಆಧುನಿಕ ಜನಗಣತಿಯನ್ನು ಪ್ರಸ್ತುತ ವೈಜ್ಞಾನಿಕ ರೂಪದಲ್ಲಿ 1865 ಮತ್ತು 1862 ನಡುವೆ ಏಕಕಾಲಿಕವಲ್ಲದ ರೀತಿಯಲ್ಲಿ ನಡೆಸಲಾಯಿತು. 1951 ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರದ ಮೊದಲ ಜನಗಣತಿಯನ್ನು ನಡೆಸಲಾಯಿತು. ಈ ಸರಣಿಯು 2011 ಮುಂದುವರೆಯಿತು. ಅಂದಿನಿಂದ ಜನಗಣತಿಯನ್ನು ನಿರಂತರವಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರಲಾಗುತ್ತಿತ್ತು. COVID-19 ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ 2021 ನಿಗದಿಯಾಗಿದ್ದ ಜನಗಣತಿಯನ್ನು ನಡೆಸಲು ಸಾಧ್ಯವಾಗಲಿಲ್ಲ. ಅದನ್ನು ಈಗ ಕೈಗೆತ್ತಿಕೊಳ್ಳಲಾಗಿದೆ. 2027 ಜನಗಣತಿಯು ಒಂದು ಮಹಾಯಜ್ಞಕ್ಕಿಂತ ಕಡಿಮೆಯೇನಲ್ಲ. ಎರಡು ಹಂತಗಳಲ್ಲಿ ನಡೆಸಲಾಗುವ 2027 ಜನಗಣತಿಯು ವಿಶ್ವದ ಅತಿದೊಡ್ಡ ಜನಗಣತಿ ಪ್ರಕ್ರಿಯೆಯಾಗಿದ್ದು ಇದರ ಪ್ರಾರಂಭವು April 2026 ಆರಂಭವಾಗಿದೆ. ಇದು ಸಂಪೂರ್ಣವಾಗಿ ಡಿಜಿಟಲ್ ಆಗಿರುವ ಮೊದಲ ಜನಗಣತಿಯಾಗಿದೆ. ಇದೇ ಮೊದಲ ಬಾರಿಗೆ ಮೊಬೈಲ್ ಆಪ್ ಮತ್ತು ಆನ್ಲೈನ್ ಸ್ವಯಂ ಗಣತಿಯ ಬಳಕೆಗೆ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲಾ ಸಮುದಾಯಗಳನ್ನು ಒಳಗೊಂಡ ಜಾತಿ ಗಣತಿಯನ್ನು ಸಹ ಈ ಜನಗಣತಿಯ ಜೊತೆಗೆ ನಡೆಸಲಾಗುವುದು. ಇದನ್ನು ಸುಗಮಗೊಳಿಸಲು ಭಾರತದಾದ್ಯಂತ 31 ಲಕ್ಷಕ್ಕಿಂತಲೂ ಹೆಚ್ಚು ಕ್ಷೇತ್ರ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗಿದೆ. June 16, 2025 ಗೃಹ ಸಚಿವಾಲಯವು 2027 ಜನಗಣತಿಗಾಗಿ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ. ಭಾರತೀಯ ಜನಗಣತಿಯು ಭಾರತದ ಜನರ ವಿವಿಧ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಅಂಕಿಅಂಶಗಳ ಮಾಹಿತಿಯ ಏಕೈಕ ಅತಿದೊಡ್ಡ ಮೂಲವಾಗಿದೆ. ಸ್ವಯಂ ಗಣತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಿವಾಸಿಗಳು ತಮ್ಮ ಸ್ವಯಂ ಗಣತಿ ಐಡಿ ಅಂದರೆ SEID ಸಿದ್ಧವಾಗಿಟ್ಟುಕೊಳ್ಳಬೇಕು ಮತ್ತು ಎಣಿಕೆದಾರರು ಭೇಟಿ ನೀಡಿದಾಗ ಅದನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು. ಸ್ವಯಂ ಗಣತಿಯನ್ನು ಆರಿಸಿಕೊಳ್ಳದ ಕುಟುಂಬಗಳನ್ನು ಮನೆಗಳ ಪಟ್ಟಿ ಮತ್ತು ವಸತಿ ಗಣತಿ ಹಂತದಲ್ಲಿ ಎಣಿಕೆದಾರರು ಮನೆ ಮನೆಗೆ ಭೇಟಿ ನೀಡುವ ಮೂಲಕ ಭರ್ತಿ ಮಾಡುತ್ತಾರೆ. 2027 ಜನಗಣತಿಯ ಅವಧಿಯಲ್ಲಿ ಸಾರ್ವಜನಿಕರಿಂದ ಸಂಗ್ರಹಿಸಲಾಗುವ ಯಾವುದೇ ದತ್ತಾಂಶವನ್ನು ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ಗೌಪ್ಯ ಮತ್ತು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಯಾವುದೇ ಸಂದರ್ಭದಲ್ಲೂ ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸುವುದಿಲ್ಲ. ಇದಲ್ಲದೆ ದತ್ತಾಂಶವನ್ನು ರಕ್ಷಿಸಲು ಮತ್ತು ಹ್ಯಾಕಿಂಗ್ ಹಾಗೂ ಅನಧಿಕೃತ ಪ್ರವೇಶದ ವಿರುದ್ಧ ರಕ್ಷಣೆ ಖಚಿತಪಡಿಸಲು ಬಹುಪದರದ ಸೈಬರ್ ಶೀಲ್ಡ್ ಅನ್ನು ಸ್ಥಾಪಿಸಲಾಗಿದೆ. ತಾಂತ್ರಿಕ ಆವಿಷ್ಕಾರಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಅಂತರ್ಗತ ವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ 2027 ಜನಗಣತಿಯು ನಿಖರ, ಸುರಕ್ಷಿತ ಮತ್ತು ಸಮಗ್ರವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲಾಗುವುದು. 2027 ಜನಗಣತಿಗಾಗಿ ಸುರಕ್ಷಿತ ಮೊಬೈಲ್ ಅಪ್ಲಿಕೇಶನ್ ಬಳಸಿ ಮನೆ ಮನೆಗೆ ಭೇಟಿ ನೀಡುವ ಮೂಲಕ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತಿದೆ. ಈ ಅಪ್ಲಿಕೇಶನ್ ಸದೃಢವಾದ ಭದ್ರತಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ ಮತ್ತು ದತ್ತಾಂಶ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ಅಗತ್ಯ ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಮೊಬೈಲ್ ಸಾಧನಗಳಲ್ಲಿ ದತ್ತಾಂಶ ಸಂಗ್ರಹಣೆಯಿಂದ ಹಿಡಿದು ಅದರ ರವಾನೆ ಮತ್ತು ಸರ್ವರ್ ಮಟ್ಟದಲ್ಲಿ ಅದರ ಸಂಗ್ರಹಣೆಯವರೆಗೆ ಸಂಪೂರ್ಣ ಪ್ರಕ್ರಿಯೆಯ ಉದ್ದಕ್ಕೂ ದತ್ತಾಂಶ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. 2027 ಜನಗಣತಿಗಾಗಿ ಬಳಸಲಾಗುವ ಡಿಜಿಟಲ್ ಪರಿಕರಗಳು ಉನ್ನತ ಮಟ್ಟದ ದತ್ತಾಂಶ ಭದ್ರತೆಯನ್ನು ಖಾತರಿಪಡಿಸಲು ಬಲವಾದ ಎನ್ಕ್ರಿಪ್ಷನ್ ಮತ್ತು ಮಲ್ಟಿ ಫ್ಯಾಕ್ಟರ್ ಅಥೆಂಟಿಕೇಶನ್ ಅನ್ನು ಹೊಂದಿವೆ. ಜನಗಣತಿಗಾಗಿ ದತ್ತಾಂಶ ಸಂಗ್ರಹಣೆಯನ್ನು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ಕಟ್ಟುನಿಟ್ಟಾಗಿ ನಡೆಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಸಂಗ್ರಹಿಸಲಾದ ಎಲ್ಲ ವೈಯಕ್ತಿಕ ದತ್ತಾಂಶವನ್ನು ಸಂಪೂರ್ಣ ಗೌಪ್ಯವಾಗಿ ನಿರ್ವಹಿಸಲಾಗುತ್ತದೆ. ದತ್ತಾಂಶ ಭದ್ರತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಆದ್ಯತೆ ನೀಡಿ ವಿವಿಧ ಆಡಳಿತಾತ್ಮಕ ಮಟ್ಟಗಳಲ್ಲಿ ಸಂಕಲಿಸಲಾದ ಒಟ್ಟುಗೂಡಿಸಿದ ದತ್ತಾಂಶವನ್ನು ಮಾತ್ರ ಪ್ರಕಟಿಸಲಾಗುತ್ತದೆ. 2027 ಜನಗಣತಿಗೆ ಸಂಬಂಧಿಸಿದಂತೆ ವಿವಿಧ ಚಟುವಟಿಕೆಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯನ್ನು ಸುಗಮಗೊಳಿಸಲು ಮೀಸಲಾದ ವೆಬ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಜನಗಣತಿಯ ಸುಗಮ ನಿರ್ವಹಣೆಯಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಏಕೆಂದರೆ ದತ್ತಾಂಶ ಸಂಗ್ರಹಣೆ, ಪರಿಶೀಲನೆ, ಉಸ್ತುವಾರಿ, ಮೇಲ್ವಿಚಾರಣೆ ಮತ್ತು ಪ್ರಗತಿ ಪರಿಶೀಲನೆ ಸೇರಿದಂತೆ ವಿವಿಧ ತಳಮಟ್ಟದ ಚಟುವಟಿಕೆಗಳನ್ನು ಆಯಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಳು ನೇಮಿಸಿದ ಜನಗಣತಿ ಅಧಿಕಾರಿಗಳು ಜನಗಣತಿ ಕಾಯಿದೆ 1948 ಮತ್ತು ಜನಗಣತಿ ನಿಯಮಗಳು 1990 ನಿಬಂಧನೆಗಳಿಗೆ ಅನುಗುಣವಾಗಿ ನಿರ್ವಹಿಸುತ್ತಾರೆ. ಜನಗಣತಿಯು 16 ಭಾಷೆಗಳಲ್ಲಿ ಆನ್ಲೈನ್ ಸೌಲಭ್ಯ ಲಭ್ಯವಿದೆ. ಇದು ದೇಶದ ಒಟ್ಟಾರೆ 16ನೇ ಜನಗಣತಿ ಮತ್ತು ಸ್ವಾತಂತ್ರ್ಯ ನಂತರದ 8ನೇ ಜನಗಣತಿಯಾಗಿದೆ. ಜನಗಣತಿಯನ್ನು ಐತಿಹಾಸಿಕವಾಗಿ ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತಿದ್ದರೂ ಈ ಬಾರಿ 16 ವರ್ಷಗಳ ಅಂತರದ ನಂತರ ನಡೆಯುತ್ತಿದೆ. ಈ ಕಾಲಮಿತಿಗಳಿಗಿಂತ ಹೆಚ್ಚು ಗಮನಾರ್ಹವಾದುದು ಮತ್ತು ಈ 16 ಜನಗಣತಿಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎನ್ನುವಂತೆ ಡಿಜಿಟಲ್ ಜನಗಣತಿಯನ್ನು ಪರಿಚಯಿಸಲಾಗಿದೆ. ನಾಗರಿಕರಿಗಾಗಿ ಸ್ವಯಂ ಗಣತಿ ಆಯ್ಕೆಯನ್ನು ಒದಗಿಸಲಾಗಿದೆ. ಜನಗಣತಿ ತಿದ್ದುಪಡಿ ನಿಯಮಗಳು 2022 Section 6 ಸ್ವಯಂ ಗಣತಿಯು 16 ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಿರುವ ಸುರಕ್ಷಿತ ವೆಬ್
ಆಧಾರಿತ ಸೌಲಭ್ಯವಾಗಿದೆ.

0: sense.gov.in ಒಂದು ಮೀಸಲಾದ ವೆಬ್ ಪೋರ್ಟಲ್ ಆಗಿದ್ದು, ಇದನ್ನು ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಸಾಧನಗಳ ಮೂಲಕ ಸುಲಭವಾಗಿ ಪ್ರವೇಶಿಸಬಹುದು. ಸ್ವಯಂ ಗಣತಿಯನ್ನು ದೇಶದ ಯಾವುದೇ ಸ್ಥಳದಿಂದ, ದೂರದ ಪ್ರದೇಶಗಳಿಂದಲೂ ಸಹ ಆನ್ಲೈನ್ನಲ್ಲಿ ಮಾಡಬಹುದು. ಈ ಸೌಲಭ್ಯವು ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮನೆಗಳ ಪಟ್ಟಿ ಮಾಡುವ ಹಂತ ಪ್ರಾರಂಭವಾಗುವ 15 ದಿನಗಳ ಮೊದಲು ಸಾರ್ವಜನಿಕರಿಗೆ ಲಭ್ಯವಾಗುತ್ತದೆ. ಇದು ಅವರ ಕುಟುಂಬದ ವಿವರಗಳನ್ನು ಮೊದಲೇ ದಾಖಲಿಸಲು ಅನುವು ಮಾಡಿಕೊಡುತ್ತದೆ. ಎಣಿಕೆದಾರರು ತಮಗೆ ನಿಗದಿಪಡಿಸಿದ ಮನೆ ಪಟ್ಟಿ ಬ್ಲಾಕ್ಗಳ ವ್ಯಾಪ್ತಿಯಲ್ಲಿರುವ ಪ್ರತಿಯೊಂದು ಮನೆಗೂ ಭೇಟಿ ನೀಡುವುದನ್ನು ಮುಂದುವರಿಸುತ್ತಾರೆ. ಆದರೆ ಅವರ ಭೇಟಿಗಿಂತ ಮೊದಲು ಸ್ವಯಂ ಗಣತಿಯು ಹೆಚ್ಚುವರಿ ಮತ್ತು ಪೂರಕ ಸೌಲಭ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಸ್ಸಂದೇಹವಾಗಿ ಜನಗಣತಿಯು ಆಡಳಿತದ ಪ್ರಮುಖ ಸಾಧನವಾಗಿದ್ದು, ಮುಂಬರುವ ದಶಕದ ಭಾರತ ಅಭಿವೃದ್ಧಿಯ ನೀಲನಕ್ಷೆಗೆ ಅಡಿಪಾಯವನ್ನು ಒದಗಿಸುತ್ತದೆ. ಅದರಂತೆ ಜನಗಣತಿ 2027 ಕೇವಲ ಅಂಕಿಅಂಶಗಳ ಸಂಕಲನವಲ್ಲ, ಬದಲಾಗಿ ರಾಷ್ಟ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಒಂದು ನಿರ್ಣಾಯಕ ಆಧಾರ ಸ್ತಂಭವಾಗಿದೆ. ಇದು ಸರ್ಕಾರ ಮತ್ತು ಸಮಾಜದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಪರಿಣಾಮವಾಗಿ ಜನಗಣತಿ 2027 ಕೇವಲ ಒಂದು ಆಡಳಿತಾತ್ಮಕ ಪ್ರಕ್ರಿಯೆ ಎಂದು ಕರೆಯಲಾಗದು, ಬದಲಾಗಿ ಇದು ಪ್ರತಿ ಪ್ರಜೆಯ ಭಾಗವಹಿಸುವಿಕೆ ಅನಿವಾರ್ಯವಾಗಿರುವ ಒಂದು ಜನಾಂದೋಲನವಾಗಿದೆ, ಒಂದು ಅಭಿಯಾನವಾಗಿದೆ. ಆದ್ದರಿಂದ ನಿಖರವಾದ ಮಾಹಿತಿಯನ್ನು ಒದಗಿಸುವ ಮೂಲಕ ಮತ್ತು ಜಾಗೃತಿಯನ್ನು ಮೂಡಿಸುವ ಮೂಲಕ ಈ ರಾಷ್ಟೀಯ ಪ್ರಯತ್ನಕ್ಕೆ ತಮ್ಮ ಪಾಲಿನ ಕೊಡುಗೆಯನ್ನು ನೀಡುವುದು ನಾಗರಿಕರ ಕರ್ತವ್ಯವಾಗಿದೆ. ಆ ಮೂಲಕ ಸಾರ್ವಜನಿಕ ಸಹಭಾಗಿತ್ವವೇ ಸಶಕ್ತ, ಸಮೃದ್ಧ ಮತ್ತು ಸ್ವಾವಲಂಬಿ ಭಾರತವನ್ನು ನಿರ್ಮಿಸಲು ಅಡಿಪಾಯವಾಗುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಇದುವರೆಗೆ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ನ್ಯೂ ಇಂಡಿಯಾ ಸಮಾಚಾರ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ. ಸಮಯ 9:30 ನಿಮಿಷಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಿದೆ.

0: ఆకాశవాణి క్రీడాలోక సాప్తాహిక క్రీడా సంచికె. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗೆ ಸಂವಾದ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ತರಬೇತುದಾರರಾದ ನಾಗಳ್ಳಿ ಅನಿಲ್ ಕುಮಾರ್ ಅವರು. ನಾಗಳ್ಳಿ ಅನಿಲ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು
0: ಸರ್. ಸ್ಕೇಟಿಂಗ್ ಕ್ರೀಡೆಯತ್ತ ಆಸಕ್ತಿ ಹೇಗ್ ಬೆಳೀತು, ನಿಮ್ಮ ಹಿನ್ನೆಲೆಯನ್ನ ನೋಡೋದಾದ್ರೆ?
1: ನಾನು 13 ವರ್ಷದಿಂದ ಈ ಲೈನ್ ಅಲ್ಲಿ ಬಂದಿದ್ದೀನಿ. ಅದ್ರ ಬಿಫೋರ್ ನಾನು ಬಳ್ಳಾರಿಯವನು, ಅಲ್ಲಿ ನಂದು ಪ್ರಿಂಟಿಂಗ್ ಅಡ್ವರ್ಟೈಸಿಂಗ್ ಆತರ ಲೈನ್ ಇತ್ತು. ನನಗೆ ಸ್ವಲ್ಪ ಕಾರಣಾಂತರಗಳಿಂದ ಹೆಲ್ತ್ ಸ್ವಲ್ಪ ಇಶ್ಯೂ ಆಗೋಯ್ತು. ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಬೆಂಗಳೂರು ಶಿಫ್ಟ್ ಆದಾಗ ಡಾಕ್ಟರ್ ಅಡ್ವೈಸ್ ಮಾಡಿದ್ರು ಪೀಸ್ಫುಲ್ ಆಗಿರ್ಬೇಕು, ಜಾಸ್ತಿ ಟ್ರೆಸ್ ತಗೋಬಾರ್ದು ಅಂತ. ಒಂದು ಗ್ರೌಂಡ್ ಅಲ್ಲಿ ಹೋಗ್ತಾ ಇದ್ದೆ, ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಪುಟಾಣಿಗಳು ಮಾಡೋದನ್ನ ನೋಡ್ತಾ ಇದ್ದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಬಳ್ಳಾರಿಯಲ್ಲಿ ಇದ್ದಾಗೆ ನನಗೆ ಸ್ಕೇಟಿಂಗ್ ಮೇಲೆ ಒಂದು ಪ್ಯಾಷನ್ ಇತ್ತು. ಬಳ್ಳಾರಿಯಲ್ಲಿ ಈ ತರ ಸವಲತ್ ಇದ್ದಿಲ್ಲ, ರಿಂಕ್ ಆಗ್ಲಿ ಇನ್ನೊಂದಾಗ್ಲಿ. ಅಲ್ಲಿ ಪೊಲೀಸ್ ಜಿಮ್ಖಾನ ಅಂತ ನಮ್ಮ ನಿಂಬೇಲ್ಕರ್ ಸರ್ ಮಾಡಿಸ್ತಿದ್ರು, ಎಲ್ಲಾರನ್ನ ಬಿಸ್ನೆಸ್ ಪೀಪಲ್ ನ ಕರೆದು ಬಿಟ್ಟು. ಬಟ್ ಅದಾದ ಚಿಕ್ಕದಾಗಿ ಮಾಡಿದ್ವಿ, ಅಲ್ಲಿ ಕಲೀಲಿಕ್ಕೆ ಸಾಧ್ಯ ಇದ್ದಿಲ್ಲ. ಇಲ್ಲಿ ಮತ್ತೆ ನಾನು ಅದ್ರ ಮೇಲೆ ಫೋಕಸ್ ಮಾಡಿದೆ. ಹೌದಲ್ಲ, ಇದು ಚೆನ್ನಾಗಿ ಅನ್ಸುತ್ತೆ, ಮನಸ್ಸಿಗೆ ಶಾಂತಿ ಸುಖ ಕೊಡುತ್ತೆ, ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ನಾನು ಸ್ಕೇಟಿಂಗ್ ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಸ್ವತಃ ಕಲ್ತ್ಕೊಂಡೆ. ನಾನು ಎಲ್ಲಾ ಕ್ಲಬ್ಸ್ ಅಲ್ಲಿ ಹೋಗ್ಬಿಟ್ಟು, ಬಿಕಾಸ್ ಒಂದು ಕ್ಲಬ್ ಒಂದ್ ಜಾಗ ಬೇಕು. ಬೆಂಗಳೂರಲ್ಲಿ ಬಳ್ಳಾರಿಂದ ಬಂದಿರೋರಿಗೆ ಯಾರು ತಕ್ಕಂತ ಇಲ್ಲಿ ರಿಂಕ್ ಇದೆ ಮಾಡ್ಕೊಳ್ಳಿ ಅಂತ ಯಾರು ಏನು ಕೊಡಲ್ಲ. ಅದಕ್ಕಾಗಿ ನಾನು ಒಂದು 4-5 ಕ್ಲಬ್ಸ್ ಕೇಳ್ಕೊಂಡೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ. ಬಟ್ ಒಬ್ರು ಬಸವೇಶ್ವರ ನಗರ ಸ್ಪೋರ್ಟ್ಸ್ ಕ್ಲಬ್ ಅಂತ

0: ಶಾಂತಲಾ ಮೇಡಮ್ ಅಂಡ್ ಸತೀಶ್ ಸರ್ ಅಂತ ಇದ್ರು, ಅವರು ನನಗೆ ಅವಕಾಶ ಮಾಡಿಕೊಟ್ರು. ಅವಾಗ ಅವರು ಕ್ಲಬ್ ಅಲ್ಲಿ ಕೋಚಿಂಗ್ ಇನ್ಸ್ಟ್ರಕ್ಟರ್ ಆಗಿ ಜಾಯ್ನ್ ಆದೆ. ನನಗೆ ಟೆಕ್ನಿಕಲ್ ಆಗಿ ಓದ್ಕೊಂಡು ಎಲ್ಲಾ ಡೆಪ್ತ್ ಅಲ್ಲಿ ನೋಡ್ಕೊಂಡು ಇದ್ರ ಬಗ್ಗೆ ಎಲ್ಲಾ ಫಾರಿನ್ ವಿಡಿಯೋಸ್, ಇಂಡಿಯಾ ಗೇಮ್ಸ್ ಎಲ್ಲಾದು ನೋಡಿ ನೋಡಿ ನೋಡಿ ತಿಳ್ಕೊಂಡು ಬುಕ್ಸ್ ಸ್ವಲ್ಪ ರೆಫರ್ ಮಾಡ್ಕೊಂಡು ನಾನು ಒಂದು ಮಟ್ಟಕ್ಕೆ ರೆಡಿ ಆಗಿದ್ದೆ. ಬಟ್ ಅದನ್ನ ಸ್ಕಿಲ್ ತೋರಿಸ್ಲಿಕ್ಕೆ ನನಗೊಂದು ಜಾಗ ಅಂತ ಸಿಕ್ಕಿದ್ದಿಲ್ಲ ಅಲ್ಲಿ. ಅವಾಗ ಅವ್ರ ಹತ್ರ ಒಂದು 10-15 ಸ್ಟೂಡೆಂಟ್ ಇದ್ರು. ನನ್ನ ಶಕ್ತಿಯುತ ನನ್ನ ಟೆಕ್ನಿಕಲಿ ನಾನು ಏನೆಲ್ಲ ನೋಡ್ಕೊಂಡಿದ್ದೆ ಕಲ್ತಿದ್ದೆ ಅದನ್ನೆಲ್ಲ ಅಲ್ಲಿ ಬೆಳೆಸಿದೆ. ಸೊ ಒಂದು 3-4 ತಿಂಗಳಲ್ಲಿ ವಿ ರೀಚ್ಡ್ ಅರೌಂಡ್ 120 ಸ್ಟ್ರೆಂತ್ ಬರೋ ತರ ಮಾಡ್ಕೊಂಡೆ. ಅದು ಆ ಕ್ಲಬ್ನ ಚರಿತ್ರೆಯಲ್ಲೇ ಹೈಯೆಸ್ಟ್ ಸ್ಟ್ರೆಂತ್. ಸೊ ಒಂದು ತಾಸು 1.5 ತಾಸಲ್ಲಿ ನೀವು 100 ಮಕ್ಕಳನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಹಂಗೆ ಬರುತ್ತೆ. ನನ್ನ ಸ್ಕಿಲ್ ಇಂದ ನಾನು ಡಿಫ್ರೆಂಟ್ ಆಗಿ ಯೂಸ್ ಮಾಡಿ ಎಲ್ಲಾ ಮಕ್ಕಳನ್ನ ಉತ್ತೀರ್ಣ ಆಗಿ ಮಾಡ್ತಾ ಇದ್ದೆ, ಮೆಡಲ್ಸ್ ತರಿಸ್ತಾ ಇದ್ದೆ. ಅಲ್ಲಿವರೆಗೂ ಮಕ್ಕಳು ರೆಡಿ ಆಗ್ತಾ ಇದ್ರು. ಇನ್ನೊಂದು ಏನಾಯ್ತು ಅಂದ್ರೆ ಆ ಮಕ್ಕಳಲ್ಲಿ ನಗು, ಆ ಸಂತೋಷ, ಅದು ನೋಡ್ಬಿಟ್ಟು ನನಗೆ ಸಂತೋಷ ಆಗುತ್ತೆ. ಬಿಕಾಸ್ ಆಫ್ ದಟ್ ಹ್ಯಾಪಿನೆಸ್ ಏನಾಗುತ್ತೆ, ನಾವು ಇಷ್ಟೇ ಸಂಪಾದನೆ ಮಾಡಿ ಏನೇ ಮಾಡಿದ್ರು ಒಂದು ಮಗು ಮುಖದಲ್ಲಿ ಬರೋ ನಗುನ ನೋಡ್ಬಿಟ್ರೆ ನಿಮಗೂ ಆಗ್ಲಿ ಯಾರಿಗೆ ಆಗ್ಲಿ ಎಷ್ಟೋ ಸಂತೋಷ ಆಗುತ್ತೆ. ನನಗದು ಸಿಕ್ತು, ಓ ನನ್ನ ದೇವರು ಮಾಡಿದ್ದು ಇದಕ್ಕೆ ಅಂತ ಅವತ್ತು ಫಿಕ್ಸ್ ಆಗ್ಬಿಟ್ಟು ನಾನು ಫುಲ್ ಟೈಮ್ ಕೋಚಿಂಗ್ ಗೋಸ್ಕರನೇ ನಿಂತ್ಕೊಂಡ್ಬಿಟ್ಟೆ ನಾನು ಅವತ್ತಿಂದ. ಸೊ ಅವತ್ತಿಂದ ನಂದು ಜರ್ನಿ ಸ್ಟಾರ್ಟ್ ಆಯ್ತು 2013. ಹಂತ ಹಂತವಾಗಿ ಬೆಳೀತಾ ಬೆಳೀತಾ ಬಂದು ಒಂದು 2019 ಅಲ್ಲಿ ನಮ್ದೇ ಸ್ವಂತ ಅಕಾಡೆಮಿನ ಇಟ್ವಿ, ಅದು ಆರ್ಯನ್ ಸ್ಕೇಟರ್ಸ್ ಅಂತ. ಅಂಡ್ ನಾನು ಹೆಮ್ಮೆ ಪಡ್ತೇನೆ, ನನ್ನ ಮಗ ಸ್ಪೆಷಲ್ ಚೈಲ್ಡ್, ಹೂಸ್ ನೇಮ್ ಇಸ್ ಆರ್ಯನ್ ಅಂತ. ಅವನು ಸ್ಪೆಷಲ್ ಚೈಲ್ಡ್ ಆಗಿ ಹುಟ್ಟಿದ್ದಕ್ಕೆ ಏನಪ್ಪ ದೇವ್ರೆ ಅಂತ ನಾನು ಯಾವತ್ತೂ ಚಿಂತೆ ಪಟ್ಟಿಲ್ಲ. ಅವನಿಗೆ ಒಂದು ಅವಕಾಶ ಎಲ್ಲೋ ಇರುತ್ತೆ, ಏನೋ ಒಂದು ಕೊಟ್ಟಿರ್ತಾನೆ, ಇಲ್ಲ ಅಂದ್ರೆ ನನಗೆ ಈ ಮಗುನ ದೇವರು ಸುಮ್ಮನೆ ಕೊಟ್ಟಿಲ್ಲ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಬರ್ತಾ ಬರ್ತಾ ಗೊತ್ತಾಯ್ತು ಏನು ಅಂತ. ಬಿಕಾಸ್ ಅವನ್ನ ಎಲ್ಲಾರು ಅವಾಯ್ಡ್ ಮಾಡಿದ್ರು, ಒಂದು ಸ್ಕೂಲ್ ಇಂದಾನು ಇಲ್ಲ ಇವನು ಇಲ್ಲಿ ಓದಕ್ಕಾಗಲ್ಲ, ನೀವು ಬೇರೆ ಕಡೆ ಹಾಕ್ಬೇಕು, ಅನ್ನ ಸ್ಪೆಷಲ್ ಸ್ಕೂಲ್ಗೆ ಹಾಕ್ಬೇಕು, ಇಲ್ಲಿ ಇನ್ನೊಂದ್ ಕಡೆ ಹಾಕ್ಬೇಕಂತ ಎಲ್ಲಾ ಪ್ರಯತ್ನಗಳು ಪಟ್ವಿ. ಎಲ್ಲಿ ಸಕ್ಸಸ್ ಅನ್ನೋದು ರೀಚ್ ಆಗಿಲ್ಲ. ಲಾಸ್ಟ್ಗೆ ಹಿಂಗೆ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಮನೆಯಲ್ಲಿ ಅವನ್ಗೆ ಏನ್ ಇಂಟ್ರೆಸ್ಟ್ ಅದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಮಾತಾಡ್ತಾ ಇದ್ವಿ. ಸುರೇಶ್ ರಾವ್ ಅವರು ಅಂತ ತಜ್ಞರು ಇದಕ್ಕೆ, ಅವರು ಅದೇ ಮಾತಂದ್ರು, ಅವನಿಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ, ಓದೋದು ಬರೆಯೋದು ಅವನಿಗೆ ಸಾಧ್ಯ ಇಲ್ಲ ಕಷ್ಟ ಇದೆ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ಅವತ್ತು ನಾನು ಸ್ಟೆಪ್ ತಗೊಂಡೆ. ಅವನಿಗೆ ಅವತ್ತಿಂದ ನಾವು ಸ್ಕೇಟಿಂಗ್ ಮೇಲೆ ಫೋಕಸ್ ಮಾಡಿಸ್ತಾ ಕಲಿಸ್ತಾ ಬಂದ್ಕೊಂಡ್ವಿ. ಸೊ ಸತತವಾಗಿ 8 ವರ್ಷ ಪ್ರಾಕ್ಟೀಸ್ ಕೊಟ್ಟಮೇಲೆ ಈ ಬಿಕಮ್ ಎ ಪ್ರೊಫೆಷನಲ್ ಸ್ಕೇಟರ್ ತರ ರೆಡಿ ಆದ. ಅದೇ ತರ ನಾವು ಇನ್ನೂ ಬೇರೆ ಸ್ಪೆಷಲ್ ಮಕ್ಕಳಿಗೂ ಕಲಿಸ್ತೀವಿ, ಅದು ನಮ್ದು ಸ್ಪೆಷಾಲಿಟಿ. ಯಾಕೆ ಅಂದ್ರೆ ವಿ ಆರ್ ಟ್ರೈನ್ಡ್ ಬೈ ಸ್ಪೆಷಲ್ ಒಲಿಂಪಿಕ್ಸ್. ನಾವು ಟ್ರೈನಿಂಗ್ ತಗೊಂಡಿರೋದು ಒಂದು ಸ್ಪೆಷಲ್ ಒಲಿಂಪಿಕ್ ಇಂದಾನು ತಗೊಂಡಿದೀವಿ. ಅಲ್ಲಿ ಬರೀ ಈ ಸ್ಪೆಷಲ್ ಮಕ್ಕಳಿಗೆ ಮಾತ್ರ, ಸ್ಪೆಷಲ್ ಮಕ್ಕಳು ಅಂದ್ರೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರೋಂತ ಮಕ್ಕಳಿಗೆ,
1: ವಿಶೇಷ
0: ಚೇತನ ಮಕ್ಕಳು ಅಂತ ಮಕ್ಕಳಿಗೆ ಮಾತ್ರ ಆ ಫೆಡರೇಷನ್ ಇದೆ. ಅಲ್ಲಿ ಇಂಟರ್ನ್ಯಾಷನಲ್ ಬೋರ್ಡ್ ಇಂದಾನು ನಾನು 5 ರೌಂಡ್ ಇತರ ಇರುತ್ತೆ, ಎಲ್ಲಾ ಎಕ್ಸಾಮ್ಸ್ ಪಾಸ್ ಆಗಿ ಐ ಆಮ್ ಎ ಸರ್ಟಿಫೈಡ್ ಕೋಚ್ ಆಫ್ ಸ್ಪೆಷಲ್ ಚಿಲ್ಡ್ರನ್ಸ್ ಗೆ, ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಕೋಚ್ ಅಂತ ನನ್ನ ತಗೊಂಡ್ರು. ಬಿಕಾಸ್ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾನೆ ಬಂದಿದ್ದಾರೆ. ಎಕ್ಸಾಂಪಲ್, ನಮ್ಗೆ ಅಫಿಷಿಯಲ್ ಆಗಿ ಬಂದಾಗ ಪಿ ಕೆ ಸಿಂಗ್ ಅಂತ ನಮ್ಮ ಇಂಡಿಯಾ RSFI ಚೇರ್ಮನ್ STC ಟೆಕ್ನಿಕಲ್, ಅವರು ನಮ್ಮ ಸ್ಟೇಟ್ ಗೆ ಬಂದಾಗ ರವೀಶ್ ಸರ್ ಅಂತ, ಅದಾದ್ಮೇಲೆ ಜೇಮ್ಸ್ ಸರ್ ಅಂತ. ನಾನು ಒಂದು ಹೆಮ್ಮೆ ಏನ್ ಪಡ್ತೀನಿ ಅಂದ್ರೆ, ನಾನು ಅಫಿಷಿಯಲ್ ಆಗಿ ಕೆಲ್ಸಕ್ಕೆ ಬರ್ತೀನಿ ಅಂದ್ರೆ, ಈಗ ಕೋಚಿಂಗ್ ಬೇರೆ ಅಫಿಷಿಯಲ್ ವರ್ಕ್ ಬೇರೆ, ನನ್ನ ಫಸ್ಟ್ ರೆಕಗ್ನೈಸ್ ಮಾಡಿ ನಿಂದಿರಿಸಿ ಸ್ಟಾರ್ಟರ್ ಪೊಸಿಷನ್ ಕೊಟ್ಟಿದ್ದು, ದೇವನ್ನೇ ಸ್ಟಾರ್ಟರ್ ಕೊಟ್ಬಿಟ್ರು. ಯಾರು ಕೊಡಲ್ಲ ಲೈಫ್ ಅಲ್ಲಿ ಸ್ಟಾರ್ಟರ್ ಪೊಸಿಷನ್, ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಕೊಡ್ತಾರೆ ಅಂತದ್ದು. ಜೇಮ್ಸ್ ಸರ್ ನನಗೆ ಫಸ್ಟ್ ಟೈಮ್ ಫಸ್ಟ್ ಕಾಂಪಿಟೇಷನ್ ನಿಂದಿರಿಸಿ ವಿಸಿಲ್ ಹಾಕಕ್ ಕೊಟ್ರು.
1: ವಿಶಿಷ್ಟ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾಗಿ ಇದುವರೆಗೆ 1500ಕ್ಕೂ ಹೆಚ್ಚು ಸ್ಕೇಟರ್ಗಳಿಗೆ ತರಬೇತಿಯನ್ನ ನೀಡಿದ್ದೀರಿ, ಈ ಕುರಿತಾಗಿ ಹೇಳಿ.
0: ನಾನು ಅಕಾಡೆಮಿ ಅಂತಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ 13 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ 1500ಕ್ಕಿಂತ ಮೇಲೆ ಮಕ್ಕಳನ್ನ ರೆಡಿ ಮಾಡಿದ್ದೀನಿ. ಅದರಲ್ಲಿ ನಾರ್ಮಲ್ ಮಕ್ಕಳಿದ್ದಾರೆ, ವಿಶೇಷ ಚೇತನ ಮಕ್ಕಳಿದ್ದಾರೆ, ಎಲ್ಲಾ ತರದ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲಾರದ್ರಲ್ಲಿನು ಒಂದು ಉನ್ನತ ಪ್ರೊಫೆಷನಲ್ ಸ್ಟೇಟಸ್ ಅನ್ನೋದು ಮಾಡಿದ್ದೀನಿ. ಆಮೇಲೆ ನ್ಯಾಷನಲ್ ಪ್ಲೇಸ್ ಮಾಡಿದ್ದೀನಿ, ಡಿಸ್ಟ್ರಿಕ್ಟ್ ಮಾಡಿದ್ದೀನಿ, ಸ್ಟೇಟ್ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಮಾಡಿದ್ದೀನಿ. ಇದರಲ್ಲಿ ನನಗೆ ಸಮಾಧಾನ ಆಗಿರೋದು, ಜೀವನದಲ್ಲಿ ಹುಟ್ಟಿ ಸಾರ್ಥಕ ಆಗಿದ್ದಪ್ಪ ಅಂತ. ಈ ವಿಶೇಷ ಚೇತನ ಮಕ್ಕಳಿಗೆ ಕಲ್ಸದೆ ದೊಡ್ಡ ಕಷ್ಟ ಅಂತ ಎಲ್ಲರೂ ಭಾವನೆ ಮಾಡ್ತಾರೆ.
1: ಹೌದು ಸರ್, ಯಾಕಂದ್ರೆ ಸಾಮಾನ್ಯ ಮಕ್ಕಳಿಗಾದ್ರೆ ನೀವು ಹೇಳಿಕೊಟ್ಬಿಡ್ಬೋದು, ಅವರಿಗೊಂಥರ ವಿಶೇಷವಾದ ತರಬೇತಿನೇ ಬೇಕಾಗುತ್ತೆ. ಯಾವ ರೀತಿ ಅವರಿಗೆ ತರಬೇತಿ ಕೊಟ್ರಿ? ಈಗ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಇದಾರೆ ನಿಮ್ಗೆ ವಿಶೇಷ ಚೇತನರು, ಯಾವ ರೀತಿ ತರಬೇತಿ ಕೊಟ್ರಿ, ಮತ್ತೆ ನೀವು ಅವರಿಗೆ ಕಲಿಸುವಾಗ ಏನು ಸಮಸ್ಯೆಗಳನ್ನ ಎದುರಿಸಿದ್ರಿ?
0: SOBK ಅಂದ್ರೆ ಸ್ಪೆಷಲ್ ಒಲಿಂಪಿಕ್ ಭಾರತ ಕರ್ನಾಟಕ ಅಂತ ಇದೆ, ಅದರಲ್ಲಿ ಅಮರೇಂದ್ರ ಸರ್ ಅಂತ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿದ್ರು, ಈಗ ಏರಿಯಾ ಡೈರೆಕ್ಟರ್ ಆಗಿದ್ದಾರೆ. ಅವರು ತುಂಬಾ ಇನ್ಪುಟ್ಸ್ ಕೊಡ್ತಾ ಇದ್ರು, ನೀನ್ ಈ ತರ ಬಿಹೇವ್ ಮಾಡ್ಬೇಕು, ಈ ತರ ಟ್ರೈನ್ ಮಾಡ್ಬೇಕು, ಹಿಂಗೆಲ್ಲ ಇರಬೇಕು ಅಂತ ತುಂಬಾ ಗೈಡೆನ್ಸ್ ಆ ಮಕ್ಕಳಿಗೆ ಕೊಟ್ಟಿದ್ದಾರೆ. ರಾಶಿ

0: ಶೇಖರ್ ಸರ್ ಅಂತ ಒಬ್ರು ಇದಾರೆ, ಹರಿಪ್ರೀತ್ ಸಿಂಗ್ ಅಂತ ಇದಾರೆ, ಡಿಜಿ ಚೌಧರಿ ಸರ್ ಅಂತಿದ್ದಾರೆ, ಮಲ್ಲಿಕಾ ನೆಡ್ಡಾ ಮ್ಯಾಮ್, ನೆಡ್ಡಾ ಸರ್ ಏನಿದ್ದಾರೆ ಅವ್ರ ವೈಫ್, ಅವರು ನಮ್ಮ ಸ್ಪೆಷಲ್ ಒಲಿಂಪಿಕ್ ಭಾರತ್ ಪ್ರೆಸಿಡೆಂಟ್ ಆಗಿದ್ದಾರೆ ಈಗ, ಅವರೆಲ್ಲರ ಸಹಾಯದಿಂದ ನಾನು ಈ ಮಕ್ಕಳಿಗೆ ಕಲಿಸೋದಕ್ಕೆ ಮಾಡಿದೆ. ಬಿಕಾಸ್ ಏನು ಅಂದ್ರೆ ಆ ಪ್ಲಾಟ್ಫಾರ್ಮ್ ಡಿಫರೆಂಟ್, ನಿಮಗೆ ಆನ್ಲೈನ್ ಅಲ್ಲಿನೇ ಕ್ಲಾಸಸ್ ನಡೆಯುತ್ತೆ, ಆ ಮಕ್ಕಳನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು, ಏನ್ ಸಮಸ್ಯೆಗಳು ಬರುತ್ತೆ, ನೀವ್ ಯಾವ ತರ ಎಲ್ಲ ಅವ್ರನ್ನ ರೆಕ್ಟಿಫೈ ಮಾಡಬಹುದು. ಬಿಕಾಸ್ ಒಂದೊಂದು ಮಗುಗೂ ಒಂದೊಂದು ಇಶ್ಯೂ ಇರುತ್ತೆ. 4-5 ವರ್ಷ ನನಗೆ ಸತತವಾಗಿ ಟ್ರೈನಿಂಗ್ ಕೊಟ್ಟಮೇಲೆ ನನ್ನ ಕ್ವಾಲಿಫೈಡ್ ಕೋಚ್ ಅಂತ ಕರೀತಾರೆ. ಅದರಿಂದ ನಾನು ಇಂಡಿಯಾ ಟೀಮ್ ಹೆಡ್ ಕೋಚ್ ಆಗಿ ಹೋದೆ. ನನ್ನ ಅಂಡರ್ 4 ಕೋಚಸ್ ಇರ್ತಾರೆ ಮತ್ತೆ. ಸೊ ಇದೆಲ್ಲ ತಗೊಂಡು 16 ಮಕ್ಕಳನ್ನ ನಾನು 2023 ಅಲ್ಲಿ ವರ್ಲ್ಡ್ ಸಮ್ಮರ್ ಗೇಮ್ ಬರ್ಲಿನ್ ಜರ್ಮನಿಗೆ ಕರ್ಕೊಂಡೋದ್ರು. ನಾನು ಆಸ್ ಎ ರೆಪ್ರೆಸೆಂಟೆಡ್ ಇಂಡಿಯನ್ ಟೀಮ್ ಹೆಡ್ ಕೋಚ್ ಆಗಿ ನಾವು ಹೋಗಿರೋ ಕಡೆ ನಮಗೆ ಒಲಿಂಪಿಕ್ ಅಲ್ಲಿ ಎಷ್ಟು ಗೇಮ್ಸ್ ಇರುತ್ತೋ ಆತರ ಇದರಲ್ಲಿಯೂ ಅಷ್ಟೇ ಗೇಮ್ಸ್ ಇರುತ್ತೆ. ಅದರಲ್ಲಿ ಸ್ಕೇಟಿಂಗ್ಗೆ ನಾನು ಹೆಡ್ ಕೋಚ್ ಆಗಿ ಹೋಗಿದ್ದೆ ಇಂಡಿಯನ್ ಟೀಮ್ಗೆ. ಅಲ್ಲಿ 16 ಮಕ್ಕಳನ್ನ ಕರ್ಕೊಂಡೋಗಿ 31 ಮೆಡಲ್ ತಗೊಂಡ್ಬಂದೆ ಇಂಡಿಯಾಗೆ. ಅದು ಆ ಟೋಟಲ್ ಇಂಡಿಯನ್ ಕಾಂಟಿಂಜೆಂಟ್ ಬಂದಿರೋ ಎಲ್ಲಾ ಗೇಮ್ಸ್ ಅಲ್ಲಿನೂ ಸ್ಕೇಟಿಂಗ್ ಇಸ್ ದ ಹೈಯೆಸ್ಟ್. ಅದನ್ನ ESPN ಚಾನೆಲ್ ಅಲ್ಲಿ, ಎಲ್ಲಾ ಮೀಡಿಯಾದಲ್ಲಿ, ದೂರದರ್ಶನ ಅಲ್ಲಿ, ಎಲ್ಲದರಲ್ಲಿ ಹೈಲೈಟ್ ಮಾಡಿದ್ರು. ಅಂಡ್ ನಮ್ಮ ಮಕ್ಕಳು, ಭಾರತೀಯ ಮಕ್ಕಳು ಎಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅದು ವಿಶೇಷ ಮಕ್ಕಳ ಚೇತನ ಕಮ್ಮಿನೇ ಅಲ್ಲ ಅಂತ ತೋರಿಸೋದಕ್ಕೆ ದೇವರು ಅವಕಾಶ ಮಾಡಿಕೊಟ್ರು. ಆ ಮಕ್ಕಳು ಮೆಡಲ್ ಮಾಡಿರೋರು ಆದ್ರೆ ಒಬ್ಬೊಬ್ಬರು ಲೈಫ್ ಕೇಳ್ಬಿಟ್ರೆ ನೀವು, ಒಬ್ರು ಪಾನಿಪುರಿ ಮಾರ್ಕೊಳ್ಳೋ ಅಂತ ಮಕ್ಕಳು, ಒಬ್ರು ಬಡವರು, ಇಂಥವ್ರಿಗೋಸ್ಕರ ಮಲ್ಲಿಕಾ ನೆಡ್ಡಾ ಮ್ಯಾಮ್ ದೇವ್ರ ತರ ನಿಂತಿದ್ದಾರೆ ನಮಗೆ. ಆ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್, ಅವ್ರಿಗೆ ಅಂತ ಒಂದು ಕಾಸು ಅಂದ್ರೆ ಒಂದ್ ಮೆಡಲ್ ತಗೊಂಡ್ಬಂದ್ರೆ 5 ಲಕ್ಷ ರೂಪಾಯಿ ಬರುತ್ತೆ. ಪಾನಿಪುರಿ ಮಾರ್ಕೊಳ್ಳೋ ಮಕ್ಕಳಿಗೆ 5 ಲಕ್ಷ ರೂಪಾಯಿ ಬಂದ್ರೆ ಲೈಫ್ ಸೆಟಲ್ ತಾನೆ. ತಂದೆ
1: ಅಂದ್ರೆ ಅವ್ರ ತಂದೆ ತಾಯಿ ಎಲ್ಲ ಆರ್ಥಿಕವಾಗಿ ಬಹಳ ಕಳಮಟ್ಟದಲ್ಲಿ ಇದ್ರು, ಅಂತ ಮಕ್ಕಳನ್ನ ನೀವು ಆರಿಸಿ ಇದು ಮಾಡ್ತೀರಿ. ತರಬೇತಿ ಹೇಗಿದೆ?
0: ತರಬೇತಿ ಹೆಂಗಿರುತ್ತೆ ಅಂದ್ರೆ ಬೇಸಿಕ್ಸ್ ಅವ್ರವ್ರ ಸ್ಟೇಟ್ ಅಲ್ಲಿ ಅವ್ರವ್ರದ್ದು ನಡೆಯುತ್ತೆ. ನಮಗೆ ನ್ಯಾಷನಲ್ ಕ್ಯಾಂಪ್ ಅಂತ ಕಂಡಕ್ಟ್ ಮಾಡ್ತಾರೆ, ಅಲ್ಲಿ ಬಂದಾಗ ನಾನ್ ಬರ್ತೇನೆ. ನಾನು ಆ ಮಕ್ಕಳನ್ನೆಲ್ಲ ಟ್ರೈನ್ ಮಾಡ್ಕೊಂಡು ಲಾಸ್ಟ್ 2 ಇಯರ್ಸ್ ಕಂಟಿನ್ಯೂಸ್ ಆಗಿ ನನಗೆ ಅವ್ರಿಗೆ ಸಂಪರ್ಕ ಇರುತ್ತೆ. ಡೈಲಿ ಕ್ಲಾಸಸ್, ವಿಡಿಯೋ ಕಾಲ್, ಆಡಿಯೋ, ಅವ್ರ ಏನ್ ಮಾಡಿದಾರೆ ಇವತ್ತು, ವಿಡಿಯೋ ತರ್ಸ್ಕೊಳ್ಳೋದು, ನಾನು ಇದನ್ನೆಲ್ಲ ಹಿಂಗ್ ಮಾಡಿ ಅಂತ ಹೇಳೋದು, ಜೂಮ್ ಕಂಡಕ್ಟ್ ಮಾಡೋದು, ಅವ್ರ ಫುಡ್ ಏನ್ ತಿನ್ಬೇಕು, ಈ ತರ ಪ್ರತಿ ಒಂದು ನಾನು ಗೈಡ್ ಮಾಡ್ಕೊಂತ ಬರ್ತಿರ್ತೀನಿ. ಅದನ್ನ ಲಾಸ್ಟ್ 2 ಇಯರ್ಸ್ ಸತತವಾಗಿ ಕ್ಯಾಂಪ್ ಕಂಡಕ್ಟ್ ಮಾಡಿ ಫುಲ್ ಫ್ಲೆಡ್ಜ್ ಅಲ್ಲಿ ನಮ್ ಕಂಟ್ರೋಲ್ ಅಲ್ಲಿ ಇದ್ದು ನಾವು ಮಾಡ್ಕೊಂಡು ರೆಡಿ ಮಾಡ್ಬಿಟ್ಟು ಅವ್ರನ್ನ ಸ್ಪೆಷಲ್ ಒಲಿಂಪಿಕ್ ಥ್ರೂ ಇಂದ ವರ್ಲ್ಡ್ ಸಮ್ಮರ್ ಗೇಮ್ ಗೆ ಕರ್ಕೊಂಡು ಹೋಗ್ತೀವಿ. ಅವಾಗ ಆ ಸಾಧನೆ.
1: ನೀವು ಬರ್ಲಿನ್ ಹೋಗಿ ಮೆಡಲ್ ತಗೊಂಡ್ಬಂದ್ರಲ್ಲ, ಸೊ ಆ ಮಕ್ಕಳನ್ನ ನೀವು 16 ಮಕ್ಕಳನ್ನ ಕರ್ಕೊಂಡೋಗಿದ್ರಲ್ಲ, ಅವ್ರನ್ನ ಹೇಗೆ ಆರಿಸಿದ್ರಿ ಅಂದ್ರೆ ಇಡೀ ಇಂಡಿಯಾದಿಂದ ರ್ಯಾಂಕಿಂಗ್ ಅಲ್ಲಿದ್ದ ಮಕ್ಕಳ ಹೇಗೆ ಅಂತ?
0: ಪ್ರತಿಯೊಂದು ಡಿಸ್ಟಿಕ್ ತಾಲೂಕು ಪಾಸ್ ಆಗಿ ಸ್ಟೇಟ್ ಗೆ ಬರ್ತಾರೆ, ಆ ಸ್ಟೇಟ್ ಇಂದ ಇಷ್ಟು ಮಕ್ಕಳು ಅಂತ ಬರ್ತಾರೆ. ಹಂಗೆ ಸುಮಾರು 230 ಮಕ್ಕಳು ಇಂಡಿಯಾದಿಂದ ಬಂದಿದ್ರು. ಅದರಲ್ಲಿ ಫಿಲ್ಟರ್ ಆಗ್ತಾರೆ, 16 ಮಂದಿಗೆ ಬರ್ತಾರೆ ಲಾಸ್ಟ್ ಗೆ. ಒಂದು ಫಸ್ಟ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಸೆಕೆಂಡ್ ಕ್ಯಾಂಪ್ ಅಲ್ಲಿ ಇಷ್ಟು ಫಿಲ್ಟರ್ ಆಗ್ತಾರೆ, ಮೂರನೇ ಕ್ಯಾಂಪ್ ಅಲ್ಲಿ ಮ್ಯಾಕ್ಸಿಮಮ್ ಫಿಲ್ಟರ್ ಆಗ್ತಾರೆ. ಸೊ ಆತರ ಫಿಲ್ಟರ್ ಆಗಿ ಬಂದಾಗ ಲಾಸ್ಟ್ ಗೆ 16 ಮಕ್ಕಳು ಉಳಿತಾರೆ. ಆ 16 ಮಕ್ಕಳಿಗೆ ನಾನು ಫೋಕಸ್ ಮಾಡಿ ಕಲಿಸಬೇಕಾಗುತ್ತೆ. ಹಂಗೆ ನಮ್ಮ ಸ್ಟೇಟ್ ಇಂದ ನಾನು ಕೋಚ್ ಇದ್ದೆ, ಸ್ಟೇಟ್ ಕೋಚ್ ಆಗಿದ್ದೆ. ಅವಾಗ ಎಲ್ಲ ಮಕ್ಕಳನ್ನ ಟ್ರೈನ್ ಮಾಡಿ ಇಲ್ಲಿಂದ 30-40 ಮಕ್ಕಳು ಕರ್ಕೊಂಡೋಗಿದ್ದೆ. ಬಟ್ ಆ 30-40 ಮಂಗಳೂರಿಂದ, ಸ್ವಲ್ಪ ಹುಬ್ಳಿಯಿಂದ, ಸ್ವಲ್ಪ ಹಿಂಗೆ ಆತರ ಎಲ್ಲ ಡಿಸ್ಟಿಕ್ ಇಂದ ಬಂದಿದ್ರು. ನಾವು ಸ್ಟೇಟ್ ಲೆವೆಲ್ ಮಾಡಿದಾಗ ನಾನು ನೋಡ್ಕೊಂಡಿದ್ದೆ, ಎಲ್ಲಾ ಕೋಚಸ್ ಸೇರಿ ಎಲ್ಲ ಮಕ್ಕಳ ಮೇಲೆ ಫೋಕಸ್ ಮಾಡಿ ಟ್ರೈನ್ ಮಾಡ್ತೀವಿ. ಅದಾದ್ಮೇಲೆ ಅದರಲ್ಲಿ ಕ್ವಾಲಿಫೈ ಆಗಿರೋರ್ನ ನ್ಯಾಷನಲ್ ಕಳಿಸ್ತೀವಿ. ಎಕ್ಸಾಂಪಲ್, ನಮ್ಮ ಸ್ಟೇಟ್ ಇಂದ ಒಂದು 20 ಜನ ಕಳಿಸ್ತೀವಿ. ಆತರ ಬಂದಿರೋ ಕೋಟಾ ಇರುತ್ತೆ, ಇಷ್ಟು ಜನ ಬರಬೇಕು ನಿಮ್ ಸ್ಟೇಟ್ ಇಂದ ಅಂತ. ಆ ಕೋಟಾ ಪ್ರಕಾರ ಮಕ್ಕಳನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಅಲ್ಲಿ ಅವರು ಟೋಟಲ್ ಬಂದಿರೋ ಸ್ಟ್ರೆಂತ್ ಅಲ್ಲಿ ಪರ್ಫಾರ್ಮೆನ್ಸ್, ಟೈಮಿಂಗ್ ಎಲ್ಲ ನೋಡಿಕೊಂಡು ಅದ್ರ ಪ್ರಕಾರ ಒಬ್ಬೊಬ್ಬರನ್ನ ಫಿಲ್ಟರ್ ಮಾಡ್ಕೊಂತ ಬರ್ತಾರೆ. ಹಂಗೆ ನಮಗೆ ಒಂದು ಪ್ರಾಸೆಸ್ ಬಹಳ, ಅದು ಒಂದು ಉನ್ನತ ಮಟ್ಟ ಇದು. ನಾನು ನೀವು ಇನ್ನೊಂದು ಇನ್ನೊಂದು ಎಲ್ಲ ಸಾಫ್ಟ್ವೇರ್ ಬೇಸ್ಡ್. ಅವ್ರದ್ದು ಟೈಮಿಂಗ್ ಎಂಟರ್ ಮಾಡಿಬಿಟ್ರೆ ಅವ್ರ IQ, ಅವ್ರದ್ದು ಟೈಮಿಂಗ್, ಅವ್ರ ಬಿಹೇವಿಯರ್ ಎಲ್ಲ ನೋಡ್ತಾರೆ. ನಾಟ್ ಓನ್ಲಿ ಟೈಮಿಂಗ್, ಎಷ್ಟೊಂದು ಆಸ್ಪೆಕ್ಟ್ಸ್ ಅಲ್ಲಿ ಆ ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್, ಅವ್ರ ಬಟ್ಟೆ ಅವ್ರು ಎತ್ತಿಟ್ಕೊಳ್ತಾರ, ಅವ್ರ ಬ್ರಷ್ ಅವ್ರು ಮಾಡ್ತಾರ, ಬೇರೆ ಅವ್ರಿಗೆ ಹಾರ್ಮ್ ಮಾಡಲ್ವಾ, ಹೆಂಗಿರ್ತಾರೆ. ಬಿಕಾಸ್ ಎಲ್ಲಾ ಮಕ್ಕಳು ಒಂದೇ ತರ ಇರಲ್ಲ. ಈ ತರ ಚಿಕ್ಕ ಚಿಕ್ಕದನ್ನು ಕ್ರಾಸ್ ಚೆಕ್ ಮಾಡಿ ಟೈಮ್ ತಗೊಂಡು 4 ವರ್ಷಕ್ಕೊಂದ್ಸತಿ ವರ್ಲ್ಡ್ ಗೇಮ್ಸ್ ಅಂತ ಬರುತ್ತೆ. ಅದಕ್ಕೆ ಆ ಮಕ್ಕಳು ಆಯ್ಕೆ ಆಗಿ ಬರ್ತಾರೆ. ಹೆಡ್ ಕೋಚ್ ಆಗಿ ಹೋಗಿದ್ದಕ್ಕೆ ತುಂಬಾ ಅದೃಷ್ಟ ಮಾಡ್ಕೊಂಡಿದ್ದೀನಿ. ನನ್ನ ತಂದೆ ತಾಯಿ ಆಶೀರ್ವಾದ, ಈ ಎಲ್ಲ ಅಸೋಸಿಯೇಷನ್ಸ್ ಆಶೀರ್ವಾದ, ಎಸ್ಪೆಷಲಿ ಈ ಮಕ್ಕಳು ಇದ್ದಿದ್ದಕ್ಕೆ ನಾನು ಇವತ್ತು ಈ ಸ್ಥಾನಕ್ಕೆ ಬಂದೆ. ಈ ಮಕ್ಕಳೇ ಇಲ್ಲ ಅಂದ್ರೆ ನಾನಿಲ್ಲ. ಈ ಸ್ಪೆಷಲ್ ಮಕ್ಕಳೇ ನನಗೆ ಒಂದು ಎಕ್ಸಾಂಪಲ್, ಅವರಿಂದಾನೇ ನಾನು ಇಷ್ಟು ನಾನು ಹೇಳೋಕೆ ಇಷ್ಟಪಡ್ತೇನೆ.
1: ಸರ್, ಈಗ ಬಹಳಷ್ಟು ಜನರಿಗೆ ಅವರಿಗೆ ಯಾವ ರೀತಿ ತರಬೇತಿ ಕೊಡೋದು ಅನ್ನೋದು ಗೊತ್ತಿರಲ್ಲ, ಸ್ಪೋರ್ಟ್ಸ್ ಅಲ್ಲಿ ಹಾಕೋದೇ ಇಲ್ಲ ವಿಶೇಷ ಚೇತನ ಮಕ್ಕಳು. ಈಗ ನೀವು ಸ್ಪೋರ್ಟ್ಸ್ ಅಲ್ಲಿ ಆ ಮಕ್ಕಳನ್ನು ತಗೊಂಡ್ಬರ್ಬೇಕು, ವಿಶೇಷವಾಗಿ ಸ್ಕೇಟಿಂಗ್ ಅಲ್ಲಿ ಅಂತಂದ್ರೆ, ಈಗ ಒಬ್ಬ ಮಗು ನಿಮ್ ಹತ್ರ, ವಿಶೇಷ ಚೇತನ ಮಗು ನಿಮ್ ಹತ್ರ ಬಂದಿದೆ, ಮೊದಲೇದಾಗಿ ಏನ್ ನೋಡ್ತೀರಾ ಆ ಮಗುನ ಹತ್ರ?
0: ನಾನು ಹೇಳ್ತಿರೋದು, ವಿಶೇಷ ಚೇತನ ಮಕ್ಕಳಿಗೆ ಬೇರೆ ಏನೇ ಕಲ್ಸಿದ್ರು ಸ್ಪೋರ್ಟ್ಸ್ ನ ಸಪೋರ್ಟ್ ಮಾಡಿ. ಯಾಕೆ ಅಂದ್ರೆ ಫೋಕಸಿಂಗ್ ಅನ್ನೋದು ಡೆವಲಪ್ ಆಗುತ್ತೆ, ಲೆಂತ್ ಅಂಡ್ ಲೈನ್ ಅಂತ ಅಂತ ಏನ್ ಕರಿತೀವಿ, ನಮ್ ಫೋಕಸಿಂಗ್ ಶಾರ್ಪ್ ಆಗೋದು ಎಷ್ಟೊಂದ್ ಮಕ್ಕಳು.

0: ಡಾಕ್ಟರ್ಸ್ ನನ್ನ ಕರ್ಕೊಂಡ್ ಬಂದಿದ್ದಾರೆ, ಈ ಮಗು ಮನೆಯಲ್ಲೇ ಇದ್ದಿಂಗ್ ಆಗೋಗಿದೆ, ಇಲ್ಲ ನಮ್ಮ ಮಗ ಸ್ಪೆಷಲ್ ಚೈಲ್ಡ್ ಅವನಿಗೆ ಏನು ಗೊತ್ತಾಗ್ತಿಲ್ಲ, ಈ ತರದ್ದೇ ನನ್ನ ಹತ್ರ ಟ್ರೈನಿಂಗ್ ತಗೊಂಡಿದ್ದಾರೆ. ಸೊ ನನ್ನ ಹತ್ರ ಬಂದು ಚೇಂಜ್ ಆಗಿ ನಾರ್ಮಲ್ ಮಕ್ಕಳಾಗಿ ಕನ್ವರ್ಟ್ ಆಗಿರೋರು ಇದಾರೆ, ಒಂದು ಮಟ್ಟಕ್ಕೆ ಚೇಂಜ್ ಆಗಿರೋರು ಇದಾರೆ. ಆಮೇಲೆ ಅವರು ಹಠ ಮನೆಯಲ್ಲಿ ಜಾಸ್ತಿ ಹಠ ಮಾಡ್ತಿರ್ತಾರೆ ಅಂತದೆಲ್ಲ ಬಿಟ್ಟಿದ್ದಾರೆ. ನಾನು ಅದಕ್ಕೆ ಹೇಳ್ತೀನಿ, ಯಾವಾಗಾದ್ರೂ ನನ್ನ ಹತ್ರ ಜಾಯ್ನ್ ಆಗಕ್ ಬಂದಾಗ ಊಟ ಮಾಡಲ್ಲ, ನಾಲ್ಕತ್ರ ಮಿಂಗಲ್ ಆಗಲ್ಲ, ಓದಲ್ಲ, ಹಠ ಮಾಡ್ತಾರೆ, ಏನು ಕಂಟ್ರೋಲ್ ಸಿಗ್ತಾ ಇಲ್ಲ, ಇಂಥವ್ ಏನೇ ಸಬ್ಜೆಕ್ಟ್ಸ್ ಇದ್ರು ಒಂದ್ ಕಡೆ ಪೇಪರ್ ಅಲ್ಲಿ ಬರ್ಕೊಳ್ಳಿ, ಒಂದೂವರೆ ತಿಂಗಳು ನನಗೆ ಟೈಮ್ ಕೊಡಿ, ನಿಮ್ ಮಗುವಲ್ಲಿ ನೀವ್ ಏನೇನ್ ಚೇಂಜಸ್ ಮಾಡಿದ್ರೆ ನನಗೆ ಬಂದ್ ಹೇಳಿ ಅಂತ. ಈ ಗೇಮ್ ಏನಾಗುತ್ತೆ ಅಂದ್ರೆ ಮೈಂಡ್ ಅಂಡ್ ಬಾಡಿ ಬೋತ್. ಈಗ ನೀವ್ ಯಾವ್ದೇ ಸ್ಪೋರ್ಟ್ಸ್ ತಗೊಳ್ಳಿ, ಎಲ್ಲದಕ್ಕಿಂತ 10x ಜಾಸ್ತಿ ಇದು. ಯಾಕೆ ಅಂದ್ರೆ ಈಗ ಕ್ರಿಕೆಟ್ ಆಡಿದ್ರೆ ಕೈ ಮೇಲೆ ಜಾಸ್ತಿ, ಕಾಲ್ ಮೇಲೆ ಅಷ್ಟೇ, ಚೆಸ್ ತಗೊಂಡ್ರೆ ನಮ್ ಬ್ರೈನ್ ಗೇಮ್ ಹಂಗೆ. ಬಟ್ ಇದು ಬಂದ್ಬಿಟ್ಟು ಬ್ರೈನ್ ಅಂಡ್ ಬಾಡಿ ಎಲ್ಲಾನು ಸಿಂಕ್ ಆಗಿರ್ಬೇಕು. ಹಂಗಾಗಿ ಮಕ್ಕಳು ಓವರ್ ಆಲ್ ಡೆವಲಪ್ಮೆಂಟ್ ನ ನೀವು ನೋಡೋದು ಈ ಸ್ಪೋರ್ಟ್ ಅಲ್ಲೇ, ಬೇರೆ ಸ್ಪೋರ್ಟ್ ಇದೆ, ಇದು ಇನ್ ಸ್ವಲ್ಪ ಜಾಸ್ತಿ.
1: ಅಂದ್ರೆ ಬ್ಯಾಲೆನ್ಸಿಂಗ್ ಗೇಮ್, ಲೈಫ್ ನು ಬ್ಯಾಲೆನ್ಸ್ ಮಾಡಬಹುದು.
0: ಎಕ್ಸಾಂಪಲ್, ಒಂದ್ ದಾರದ ಮೇಲೆ ನಿಂತ್ಕೊಳ್ಳೋದು, ನಾನು ಎಷ್ಟು ಹೇಳ್ಕೊಟ್ರು ನಿಂದ್ರೆ ಅವನಿಗೆ ಗೊತ್ತು ನೋವು ಹೆಂಗಿರುತ್ತೆ ಅಂತ. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್ ಗೇಮ್. ಸೊ ಅದಕ್ಕೆ ನಾವ್ ಏನ್ ಹೇಳ್ತೀವಿ ಅಂದ್ರೆ, ಈ ಮಕ್ಕಳ ಚೇಂಜಸ್ ಅನ್ನೋದನ್ನ ಈ ಗೇಮ್ ಅಲ್ಲಿ ನೀವು ನೋಡ್ಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಮಕ್ಕಳು ನಮ್ಮ ಮಗು ಸ್ಪೆಷಲ್ ಸೈಡ್ ಅವ್ನು ಎಲ್ಲಿ ನಿಂತ್ಕೊಳ್ತಾನೆ, ಎಲ್ಲಿ ಮಾಡ್ತಾನೆ ಅಂತ, ಅದನ್ನ ಬಿಟ್ಬಿಡಿ. ಧೈರ್ಯ ತಗೊಂಡ್ ಬನ್ನಿ, ನನ್ನ ಮಗ ಎಲ್ಲಾದ್ರೂ ಸಾಧನೆ ಮಾಡ್ತಾನೆ, ಅವ್ನ ಏನಾದ್ರೂ ಮಾಡಬಲ್ಲ ಅನ್ನೋ ಧೈರ್ಯ ಫಸ್ಟ್ ನಿಮ್ಮಲ್ಲಿ ಬರ್ಲಿ, ಅದನ್ನ ಅವ್ರನ್ನ ಮುಂದಕ್ಕೆ ಕರ್ಕೊಂಡ್ ಬಂದ್ರೆ ಇಟ್ ಇಸ್ ದಿ ವೆರಿ ಗುಡ್ ಮೂವ್ ಫ್ರಮ್ ದ ಪೇರೆಂಟ್. ಸೊ ನಿಮಗೆ ಫಸ್ಟ್ ನಂಬಿಕೆ ಬಂದ್ರೆ ಆ ಮಗುಗೂ ಆಟೋಮೆಟಿಕ್ ನಂಬಿಕೆ ಬರುತ್ತೆ.
1: ಸರ್, ಈಗ 2023 ಬರ್ಲಿನ್ ನಲ್ಲಿ ನೀವು ಒಲಿಂಪಿಕ್ಸ್ ವಿಶ್ವ ಬೇಸಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಲ್ಲ, ಅಲ್ಲಿ ಎಷ್ಟು ರಾಷ್ಟ್ರದವರು ಬಂದಿದ್ರು, ಮತ್ತೆ ವಿಶೇಷ ಚೇತನ ಮಕ್ಕಳನ್ನ ಕರ್ಕೊಂಡು ಹೋದಾಗ ಅಲ್ಲಿ ಏನೇನ್ ಸಮಸ್ಯೆ ಎದುರಾಯ್ತು ನಿಮ್ಗೆ?
0: ಅಲ್ಲಿ 198 ದೇಶ ಬಂದಿದ್ದು, ಅದಾದ್ಮೇಲೆ ಎಲ್ಲಾ ದೇಶದವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ಹಿಯರ್ ಐ ವಿಲ್ ಸೇ ಥ್ಯಾಂಕ್ ಯು ಫಾರ್ ಮೋದಿಜಿ, ಬಿಕಾಸ್ ಅವರು ಹೋಗಕ್ ಮುಂಚೆ ಬರಕ್ ಮುಂಚೆ ನಮಗೆ ಟ್ವೀಟ್ ಮುಖಾಂತರ ಒಂದು ಮೆಸೇಜ್ ಕಳ್ಸಿದ್ರು. ಬಟ್ ಅವ್ರ ಸ್ಪೋರ್ಟ್ಸ್ ಗೆ, ಈ ಮಕ್ಕಳಿಗೆ ಏನೆಲ್ಲ ಬೇಕು ನಂಬ್ತೀರ ಇಲ್ಲ, ಯಾವ ಸ್ಪೋರ್ಟ್ಸ್ ಅಲ್ಲಿ ನಾನು ಕಂಡಿಲ್ಲ, ಅವ್ರ ಮನೆ ಆಟೋ ಹತ್ತದ್ರಿಂದ ಮತ್ತೆ ಮನೆಗೆ ರೀಚ್ ಆಗೋವರೆಗೆ 1 ರೂಪಾಯಿ ಪೇರೆಂಟ್ ಇಂದ ಖರ್ಚು ಮಾಡಕ್ ಬಿಡಲ್ಲ. ಪ್ರತಿ ಒಂದು ಸ್ಪೆಷಲ್ ಒಲಿಂಪಿಕ್ ಭಾರತ್, ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ, ಇವರೆಲ್ಲ ಸಹಯೋಗದಿಂದ ಬಹಳಷ್ಟು ಸ್ಪಾನ್ಸರ್ಸ್ ಮುಂದೆ ಬರ್ತಾರೆ. ಹಂಗೆ ಎಲ್ಲರನ್ನ ಸೇರ್ಕೊಂಡು ಆ ಮಕ್ಕಳನ್ನ ಕರ್ಕೊಂಡೋಗಿ ಕರ್ಕೊಂಡ್ ಬಂದಿದೀವಿ. ಫ್ಲೈಟ್ ಅನ್ನದೆ ನೋಡಿರಲ್ಲ, ಎಷ್ಟು ಫ್ಲೈಟ್ಸ್ ಹೆಚ್ಚಿದೀವಿ ಎಷ್ಟು ಸತಿ. ಆಮೇಲೆ ನಾಟ್ ಓನ್ಲಿ ಫಾರ್ ದ ಇಂಟರ್ನ್ಯಾಷನಲ್ ಐ ಆಮ್ ಸೇಯಿಂಗ್, ಈಗ ನಾನು ಬೆಂಗಳೂರು, ನಾನು ಡೆಲ್ಲಿಯಲ್ಲಿ ಕ್ಯಾಂಪ್ ಇರುತ್ತೆ, 24 hours ಇನ್ನ ಮೇಲೆ ತಾನೆ. ಸೊ ಕಂಪಲ್ಸರಿ ಫ್ಲೈಟ್ ಬೆಂಗಳೂರಿಗೆ. ನನ್ನ ಮನೆಯಿಂದ ಕ್ಯಾಬ್ ಅವರೇ ಕೊಡ್ತಾರೆ, ಕ್ಯಾಬ್ ಫ್ಲೈಟ್ ಅವರೇ ಮಾಡ್ತಾರೆ, ಟಿಕೆಟ್ ಅವರೇ ಮಾಡಿ ಮನೆಗೆ ಕಳಿಸ್ತಾರೆ, ಎಲ್ಲ ಅವರೇ ಮಾಡ್ತಾರೆ. ಎಲ್ಲಿ 1 ರೂಪಾಯಿ ಆ ಮಕ್ಕಳಿಗಾಗ್ಲಿ ಆ ಪೇರೆಂಟ್ಗಾಗ್ಲಿ ಬರ್ಡನ್ ಅನ್ನೋದಿಲ್ಲ. ಮಾಡಿದ್ರು ಬಿಲ್ಸ್ ಕೊಡಿ, ಇಮಿಡಿಯೇಟ್ ಪೇಮೆಂಟ್ ಆಗ್ಬಿಡುತ್ತೆ. ಅಷ್ಟು ಬ್ಯೂಟಿ ಇದೆ ಸ್ಪೆಷಲ್ ಒಲಿಂಪಿಕ್ ಭಾರತ್ ಅಲ್ಲಿ. ದಿಸ್ ಇಸ್ ವಾಟ್ ಐ ಫೆಲ್ಟ್ ವೆರಿ ಗ್ರೇಟ್ ಅಬೌಟ್ ದ ಸ್ಪೋರ್ಟ್ ಅಂಡ್ ದ ಸಪೋರ್ಟ್ ಫಾರ್ ದ ಸ್ಪೆಷಲ್ ನೀಡ್ಸ್.
1: ಈಗ ಬೆಂಗಳೂರು ಓಕೆ ಎಲ್ಲ ನಡೆಯುತ್ತೆ, ಸಿಟಿ ಎಲ್ಲಾದ್ರೆ ಸ್ಕೇಟಿಂಗ್ ಅನ್ನೋದು ಬಹಳ ಪ್ರಚಲಿತದಲ್ಲಿದೆ, ಆದ್ರೆ ಗ್ರಾಮೀಣ ಭಾಗದಲ್ಲೂ ಬಹಳಷ್ಟು ಪ್ರತಿಭೆಗಳಿದಾರಲ್ಲ, ಅವ್ರು ಯಾವ ರೀತಿ ಮುನ್ಗಡೆ ಬರಬೇಕು?
0: ಈಗ ಏನಾಗಿದೆ, ಕ್ಲಸ್ಟರ್ಸ್ ಅಂತ ಮಾಡಿದ್ದಾರೆ. ಈಗ ನಮ್ಮ ಸ್ಟೇಟ್ ಬಾಡಿ ಒಂದು ಡಿಸ್ಟ್ರಿಕ್ಟ್ ಬಾಡಿ, ಡಿಸ್ಟ್ರಿಕ್ಟ್ ಅಸೋಸಿಯೇಷನ್, ಅಲ್ಲಿಂದ ತಾಲೂಕ್ ಅಸೋಸಿಯೇಷನ್ ಅಂತ ಇದೆ. ಸೊ ಯಾವುದೇ ಎಲ್ಲೇ ಹೋದ್ರು ಆಯಾ ತಾಲೂಕಿಗೆ ಒಂದು ಸ್ಪೆಷಲ್ ಸ್ಕೂಲ್ ಅಂತ ಇರುತ್ತೆ, ಇಲ್ಲಾಂದ್ರೆ ನಮ್ಮದು ಫಿಸಿಕಲಿ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಅವರು ಎಷ್ಟೊಂದು ಆಗ್ತಾ ಇರ್ತಾರೆ, ಸರ್ಕ್ಯುಲರ್ಸ್ ಆಗ್ತಾ ಇರ್ತಾರೆ, ಅವ್ರ ಆಫೀಸಿಗೆ ಭೇಟಿ ಆಗ್ಬೇಕು. ಬಹಳ ಮಂದಿಗೆ ಅದು ಗೊತ್ತಿಲ್ಲ, ಇದಕ್ಕೊಂದು ಡಿಪಾರ್ಟ್ಮೆಂಟ್ ಇದೆ, ನಾವು ಈ ತರ ಭೇಟಿ ಆಗ್ಬೇಕು, ಇಷ್ಟೆಲ್ಲ ಸ್ಕೀಮ್ಸ್ ಇದೆ ಅಂತ. ಎಷ್ಟು ಜನ ಸ್ಕೀಮ್ಸ್ ನ ಯುಟಿಲೈಸೇ ಮಾಡ್ಕೊಳ್ತಿಲ್ಲ. ಸಬ್ಲಿ ಕಲ್ಯಾಣ ಇಲಾಖೆ ಅವರು, ನೀವು ನಾನು ನ್ಯಾಷನಲ್ ಸೆಲೆಕ್ಟ್ ಆಗ್ತಾನೆ ಇಲ್ಲ ಈ ತರ ಸ್ಪೋರ್ಟ್ಸ್ ಹೋಗ್ತಾ ಇದ್ದೀನಿ ಅಂತ ಮೊದಲೇ ಹೋಗಿ ಇಂಟಿಮೇಟ್ ಮಾಡಿದ್ರೆ 50,000 ರೂಪಾಯಿ ವರೆಗೂ ಸಪೋರ್ಟ್ ಸಿಗುತ್ತೆ ಅವರಿಂದ. ಖರ್ಚುಗಳಿಗೆ, ನಿಮ್ ಶೂಗೆ, ಬಟ್ಟೆಗೆ, ನಿಮ್ ಗೇಮ್ಗೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಇಡಬ್ಲ್ಯೂ ಆಫೀಸರ್ ಅಂತ ಇರ್ತಾರೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೂ ಇರ್ತಾರೆ. ಆ ತಂದೆ ತಾಯಿಗಳು ಯಾರು ಅಂತ ತಿಳ್ಕೋಬೇಕು, ಅಲ್ಲಿಂದ ಬರಬೇಕು. ಇಲ್ಲ ಅಂದ್ರೆ ಅವ್ರ ತಾಲೂಕಲ್ಲಿ ಸ್ಪೆಷಲ್ ಸ್ಕೂಲ್ಸ್ ಇದ್ರೆ ಆ ಸ್ಕೂಲ್ ಥ್ರೂ ಅಪ್ರೋಚ್ ಆದ್ರೆ ಸ್ಕೂಲ್ ಅವರೇ ಮಾಡಿಕೊಡ್ತಾರೆ. ಈಗ ಹಾಸ್ಟೆಲ್ಸ್ ಆಗಿದೆ, ಸ್ಕೂಲ್ಸ್ ಆಗಿದೆ. ಈಗ ಮಲ್ಲಿಕಾ ನಡ್ಡಾಜಿ ಅವ್ರದ್ದು ಒಂದೇ ಟಾರ್ಗೆಟ್ ಇದ್ದು, ನಮ್ಮ ಇಂಡಿಯಾದಲ್ಲಿ 750 ಸೆಂಟರ್, ಸ್ಪೋರ್ಟ್ಸ್ ಸೆಂಟರ್ ಈ ಸ್ಪೆಷಲ್ ಮಕ್ಕಳಿಗೋಸ್ಕರ ಮಾಡಬೇಕು ಅಂತ. ಫ್ರೀ ಆಫ್ ಕಾಸ್ಟ್ ಟ್ರೈನಿಂಗ್ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಆಗಿರ್ಲಿ, ತಾಲೂಕ್ ಆಗಿರ್ಲಿ, ಒಂದೊಂದು ಸ್ಟೇಟ್ ವೈಸ್ ಆಲ್ ಓವರ್ ಇಂಡಿಯಾ ಸೇರ್ಬಿಟ್ಟು ಇಷ್ಟು ಮಾಡಬೇಕು ಅಂತ ಆಯ್ತು. ಈಗ ಹಿಮಾಚಲ್ ಪ್ರದೇಶ ಅಲ್ಲಿ ಸ್ಟಾರ್ಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಉತ್ತರ ಪ್ರದೇಶ ಅಲ್ಲಿ ಆಯ್ತು ಮೊನ್ನೆ. ಇಂಡಿಯಾ ಕಂಟಿನ್ಯೂ ಎಲ್ಲಾ ಕಡೆನೂ ಮುಂದುವರಿಸ್ತಾ ಬರ್ತಾ ಇದೆ. ಬಟ್ ಜಾಸ್ತಿ ದಿವಸ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಸ್ಪ್ರೆಡ್ ಆಗೋದು, ಅದರದ್ದು ಒಂದು ವಿಸ್ತೀರ್ಣವಾಗಿ ಬೆಳೆಯುವಂತ ದಿನಗಳು ತುಂಬಾ ದೂರ ಇಲ್ಲ.
1: ಸರ್, ಈಗ 4 ಗಿನ್ನಿಸ್ ವಿಶ್ವ ದಾಖಲೆಯನ್ನ ಮಾಡಿದ್ರಿ, ಹಾಗೆ 24 ಏಷ್ಯಾ ಮತ್ತು ಭಾರತ ಪುಸ್ತಕ ದಾಖಲೆಗಳು ಆಗಿದೆ, ಈ ಕುರಿತಾಗಿ ಹೇಳಿ ಸರ್.
0: ಇದೊಂಥರ ಗೋಲ್ಡನ್ ಆಪರ್ಚುನಿಟಿ ಅಂತ ನಮ್ ಲೈಫ್ ಅಲ್ಲಿ. ಸಿಕ್ಕಾಗ ನಾವು ಬಳಸ್ಕೊಂಡ್ಬಿಡ್ಬೇಕು. ಒಂದ್ ಸತಿ ಬ್ಯಾಂಗ್ಳೂರಲ್ಲಿ

0: ನಮಗೆ ಬೇರೆ ಸ್ಟೇಟ್ಗಳಿಂದ ಕಾಲ್ ಬಂತು, ಈ ತರ ನಡೀತಾ ಇದೆ, ಇದರಲ್ಲಿ ನಿಮ್ಮ ಮಕ್ಕಳು ಭಾಗವಹಿಸಿದ್ರೆ ಇದು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಬರುತ್ತೆ ಅಂತ. ಎಕ್ಸಾಂಪಲ್, ಒಂದು ನಾನ್ ಸ್ಟಾಪ್ ಸ್ಕೇಟಿಂಗ್ ಅಂತ ಬರುತ್ತೆ, ಫಾರ್ ಎಕ್ಸಾಂಪಲ್ 72 hours 36 hours ಅಂತೇಳಿ ಬರುತ್ತೆ. ಅದನ್ನ ಒಂದು ಯಾವ್ದೋ ಒಂದು ಸಂಸ್ಥೆ ಆರ್ಗನೈಸ್ ಮಾಡುತ್ತೆ, ಬಿಕಾಸ್ ಇದು ತುಂಬಾ ದುಡ್ಡಿಂದ ಬಂದಿರೋದು. ಅಂತದ್ರಲ್ಲಿ ನಾವು ಹೋಗಿ ಜಾಯ್ನ್ ಆಗ್ತೀವಿ. ಸೊ ಹಂಗೆ ನಾವು ನಮ್ಮ ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ಟು, ಇಟ್ ಈಸ್ ಇನ್ ದ ಬಿಗಿನಿಂಗ್ ಆಫ್ ದ ಮೈ ಜರ್ನಿ, ನಾನು ಆತರ ಮಾಡಿ ಆ ಮಕ್ಕಳಿಗೆ ಅಲ್ಲಿ ಭಾಗವಹಿಸ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ ಸಾಧನೆ ಮಾಡಿದ್ದೆ. ಅದೇ ತರ ರೋಲ್ ಬಾಲ್ ಅಂತ ಹೊಸ ಗೇಮ್, ತುಂಬಾ ಪ್ರಸಿದ್ಧವಾದಂತ ಗೇಮ್ ಆಗಿತ್ತು. ಒಂದೇ ದಿವಸ ಒಂದೇ ಟೈಮ್ ಅಲ್ಲಿ ಎಲ್ಲಾ ಕಡೆ ಆ ಗೇಮ್ ನ ಆಡ್ತಾ ಇರಬೇಕು, ಅದೊಂದು ರೆಕಾರ್ಡ್ ಇತ್ತು. ಅದನ್ನ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದರಲ್ಲಿ ಅದನ್ನ ಸಾಧನೆ ಮಾಡಿತ್ತು. ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ಆ ಮಕ್ಕಳಿಗೆ ಹುಮ್ಮಸ್ಸು, ನಾನು ಅಚೀವರ್, ಐ ಹ್ಯಾವ್ ಗಾಟ್ ಸಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ನಿಮ್ಗೆ ಗೊತ್ತು ಏನೇ ಒಂದು ವಿಶೇಷವಾಗಿ ಮಾಡ್ತಿರೋ ಅದಕ್ಕೆ ನಿಮಗೆ ಪ್ರಶಸ್ತಿ ಕೊಡಂತದ್ದು. ಸೊ ಇದು ಆತರ ಮಾಡಿರೋದ್ರಲ್ಲಿ ನಾವು ಸಾಧನೆ ಮಾಡಿರೋದು. ಸೊ ಆ ಮಕ್ಕಳ ಲೈಫ್ ಟೈಮ್ ಹೇಳ್ಕೋಬಹುದು, ಬಟ್ ಐ ಆಮ್ ಹ್ಯಾಪಿ ವಾಟ್ ವಿ ಆರ್ ಡನ್ ಅರ್ಲಿಯರ್ ಅಂಡ್ ದೋಸ್ ಕಿಡ್ಸ್ ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ದಟ್ ಅಚೀವ್ಮೆಂಟ್.
1: ಸರ್, ಈವರೆಗೆ ನಿಮ್ಗೆ ಅನೇಕ ಪ್ರಶಸ್ತಿಗಳು ಬಂದಿದೆ, ಯಾವ್ಯಾವ ಬಂದಿದೆ ಪ್ರಮುಖವಾಗಿ ಹೇಳೋದಾದ್ರೆ?
0: ಸ್ಪೆಷಲ್ ಅಲ್ಲಿ ನನಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಬಂತು. ಇವಾಗ ನಾನು ಬರ್ಲಿನ್ ಇಂದ ಬಂದ ಮೇಲೆ ಕಂಟಿನ್ಯೂ ಅಷ್ಟೇ ಮಕ್ಕಳ ದಿನಾಚರಣೆ, ಸ್ಪೆಷಲ್ ಮಕ್ಕಳ ದಿನಾಚರಣೆ ಇದೀಗ ಕರ್ನಾಟಕ ಸರ್ಕಾರದಿಂದ ಒಂದು ಸೆರೆಮನಿ ಮಾಡಿ ಅವಾರ್ಡ್ ಮಾಡಿ ಕೊಟ್ರು. ದಟ್ ಈಸ್ ದ ಗ್ರೇಟ್ ಐ ಫೀಲ್ ಬಂದು. ಇನ್ನು ಮಿಕ್ಕಿದ್ದು ಹಲವಾರು ಇದೆ.
1: ಸರ್, ಇಲ್ಲಿವರೆಗೆ ನಿಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ತರಬೇತಿಗೊಳಿಸಿದ ಎಷ್ಟು ಜನ ಕ್ರೀಡಾಪಟುಗಳು ಇದ್ದಾರೆ?
0: ಇಂಟರ್ನ್ಯಾಷನಲ್ ಗೆ ಅಂತಂದ್ರೆ ಅದೇ 16 ಸ್ಕೇಟರ್ಸ್ ಏನಿದ್ರು ಅವರು ನನ್ನ ಟ್ರೈನಿಂಗ್ ಅಲ್ಲಿ ಬಂದಿರೋದು. ನಮ್ಮ ಸ್ಟೇಟ್ ಪರವಾಗಿ ನೋಡ್ಕೊಂಡ್ರೆ ನನ್ನ ಅಕಾಡೆಮಿಯಿಂದಾನೇ ಇಬ್ರು ಸೆಲೆಕ್ಟ್ ಆಗಿದ್ದು, ಬೇರೆ ಮಕ್ಕಳು ಬಂದಿದ್ರು ಸ್ಟೇಟ್ ಇಂದ. ಬಟ್ ಆಗಿರೋದು ನಮ್ಮ ಇಬ್ರು ಆರ್ಯನ್ ಮತ್ತೆ ದೀಪೇನ್ ಅಂತ. ಆರ್ಯನ್ 2 ಗೋಲ್ಡ್ ಮೆಡಲ್ ತಂದ, ದೀಪೇನ್ ನನ್ನ ಹುಡುಗ 3 ಗೋಲ್ಡ್ ಮೆಡಲ್ ತಂದ. ಸೊ ಇಬ್ರು ಇಂಟರ್ನ್ಯಾಷನಲ್ ಆಗಿ ರೆಡಿ ಆಗಿ ಬಂದ. ಬಿಕಾಸ್ ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟು ರೀಚ್ ದೇರ್. ಸೊ ತುಂಬಾ ವರ್ಷಗಳು ಕಷ್ಟಪಟ್ಟರೆ ಇಂಟರ್ನ್ಯಾಷನಲ್ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಅವ್ರನ್ನ ರೆಡಿ ಮಾಡೋದಕ್ಕೆ 8-9 ವರ್ಷ ತಗೊಳುತ್ತೆ. ಅಲ್ಲಿಂದ ಲೆಕ್ಕ ಹಾಕಿದ್ರು ರೆಡಿ ಆದ ಕೂಡಲೇ ವಿತಿನ್ 4 years ಐ ಗಾಟ್ ಎ ಗೋಲ್ಡನ್ ಆಪರ್ಚುನಿಟಿ ಆತರ ಮಕ್ಕಳು. ಬಟ್ ಈಗಲೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಕರ್ನಾಟಕದಲ್ಲಿ, ಒಂದು ಡೆಡಿಕೇಟೆಡ್ ಟೈಮ್ ಸ್ಲಾಟ್ ಅಂಡ್ ಸೆಂಟರ್ ಅನ್ನೋ ತರ. ಶ್ರೀ ಗೋಪಾಲಯ್ಯಜಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ MLA ಆಗಿರುವಂತಹ ಇವರ ಸಹಯೋಗದಲ್ಲಿ ಆಶಾ ಸ್ಕೂಲ್ ಅಂತ ಒಂದು ಸ್ಪೆಷಲ್ ಸ್ಕೂಲ್ ಇದೆ. ಆ ಸ್ಕೂಲ್ ಅವರು ಇಬ್ಬರು ಸಪೋರ್ಟ್ ಇಂದ ನಾವು ಒಂದು ಸ್ಪೆಷಲ್ ಮಕ್ಕಳಿಗೆ ಒಂದು 20 ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ತರ ಮಾಡ್ತಾ ಇದೀವಿ. ಅವರು ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಆದಷ್ಟು ಕಷ್ಟ ಪಡ್ತಾ ಇದೀನಿ. ನೋಡೋಣ, ದೇವರಿದ್ದಾರೆ, ಆ ಮಕ್ಕಳು ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ನಮಗೀಗ ಪೇರೆಂಟ್ ಸಪೋರ್ಟ್ ಬೇಕಾಗುತ್ತೆ, ಬಿಕಾಸ್ ಅವರೆಲ್ಲ ಸ್ವಲ್ಪ ಎಂಪ್ಲಾಯೀಸ್ ರೆಗ್ಯುಲರ್ ಆಗಿ ಬರಕ್ ಆಗಲ್ಲ, ಒಂದ್ ದಿವಸ ಬರ್ತಾರೆ ಒಂದ್ ದಿವಸ ಈಗಲ್ಲ. ಅದನ್ನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದೀನಿ. ಮಗು ಚೆನ್ನಾಗಿ, ಒಂದ್ 4-5 ಜನ ತುಂಬಾ ಚೆನ್ನಾಗಿದ್ದಾರೆ. ಅವ್ರಿಗೆ ಹೇಳಿದೀವಿ ಪರ್ಸನಲ್ ಆಗಿ, ಮ್ಯಾಮ್ ನೀವು ಮಿಸ್ ಮಾಡಬೇಡಿ, ದಯಮಾಡಿ ನೀವು ಬನ್ನಿ, ನಿಮ್ ಮಕ್ಕಳು ಇವತ್ತಲ್ಲ ನಾಳೆ ಏನಾದ್ರೂ ಅಚೀವ್ ಆಗ್ಬಹುದು. ಅವ್ರಿಗೂ ತುಂಬಾ ಖುಷಿ ಇರುತ್ತೆ ಬಂದಾಗನು, ಅವ್ರು ಮಿಸ್ ಮಾಡಲ್ಲ.
1: ಸರ್, ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಒಂದ್ ಮಗು ಸ್ಕೇಟಿಂಗ್ ಕಲಿಬೇಕಂದ್ರೆ ಭವಿಷ್ಯ ಬೇಕದಕ್ಕೆ. ಯಾವ ರೀತಿ ಭವಿಷ್ಯ ಇದೆ ಸ್ಕೇಟಿಂಗ್ ಅಲ್ಲಿ?
0: ನಾವು ಭವಿಷ್ಯ ಅನ್ನಕ್ಕಿಂತ ಅಡ್ವಾಂಟೇಜಸ್ ಆಫ್ ಸ್ಕೇಟಿಂಗ್ ನಾನು ಹೇಳಕ್ಕೆ, ಫಸ್ಟ್ ನಿಮ್ ಬಾಡಿ, ನಿಮ್ ಮೈಂಡ್, ನಿಮ್ ಹೆಲ್ತ್ ತುಂಬಾ ಸೂಪರ್ ಆಗಿರುತ್ತೆ ಫಸ್ಟ್. ಅದು ನೀವು ಎಷ್ಟು ಲಕ್ಷ ಇಟ್ರು ಅದನ್ನ ಕಾಪಾಡ್ಕೊಳ್ಳೋದೇ ಇವತ್ತಿನ ದಿವಸದಲ್ಲಿ ಬರ್ತಾರೋ ಹೆಲ್ತಿ ಫುಡ್ ಅದು ಇದು ಎಲ್ಲ ನೋಡಿದ್ರೆ ಅವ್ರು ಶಾರ್ಪ್ ಆಗಿರ್ಬೇಕು. ಇವತ್ತಿನ ಮಕ್ಕಳು ಅವೆಲ್ಲ ಚೆನ್ನಾಗಿ ಆಗ್ಬೇಕಂದ್ರೆ ದಿಸ್ ಇಸ್ ದ ಬ್ಯೂಟಿ ನಮ್ಮ ಸ್ಪೋರ್ಟ್ ಅದು ಸ್ಕೇಟಿಂಗ್. ಒಂದು ಸೆಕೆಂಡ್ ಥಿಂಗ್, ನಿಮ್ಗೆ ವೈಲ್ಡ್ ರೇಂಜ್ ಆಫ್ ಗೇಮ್ಸ್ ಇದೆ. ಈಗ ಒಂದೇ ಡಿಸಿಪ್ಲಿನ್ ಇಲ್ಲ, ಸ್ಪೀಡ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್, ರೋಲರ್ ಹಾಕಿ, ಇನ್ಲೈನ್ ಹಾಕಿ, ಡೌನ್ ಹಿಲ್, ಆಲ್ಪೈನ್, ಫ್ರೀ ಸ್ಟೈಲ್, ಸ್ಕೇಟ್ ಬೋರ್ಡಿಂಗ್, ಸ್ಕೂಟರ್, ಆರ್ಟಿಸ್ಟಿಕ್, 11 ಡಿಸಿಪ್ಲಿನ್, ವೈಲ್ಡ್ ರೇಂಜ್ ಆಫ್ ಪ್ಲಾಟ್ಫಾರ್ಮ್ ಫಾರ್ ದ ಕಿಡ್ಸ್. ನಾನು ಇದ್ರಲ್ಲಿ ಸೆಟ್ ಆಗಿಲ್ಲ ಅಂದ್ರೆ ಫಸ್ಟ್ ವೀಲ್ ಮೇಲೆ ನಿಂತ್ಕೊಳ್ಳೋದು ಬಂದ್ಬಿಟ್ರೆ ಅವರೆಲ್ಲಾದ್ರೂ ಶಿಫ್ಟ್ ಆಗ್ಬಹುದು. ಹಂಗೆ ಈಗ ಎಕ್ಸಾಂಪಲ್, ನಾನು ಯಾವ್ದೋ ಒಂದು ಗೇಮ್ ತಗೋತೀನಿ, ಫುಟ್ಬಾಲ್ ಆಡೋನು ಫುಟ್ಬಾಲ್ ಆಡ್ಬೋದು, ಫುಟ್ಬಾಲ್ ಅಲ್ಲಿ ಸಪರೇಟ್ ಮತ್ತೆ ಇನ್ನೇನು ಕ್ಯಾಟಗರೀಸ್ ಇಲ್ಲ ಆಡ್ಲಿಕ್ಕೆ. ಬಟ್ ಅದೇ ಸ್ಕೇಟಿಂಗ್ ಅಲ್ಲಿ ಬಂದಾಗ ಸ್ಕೇಟಿಂಗ್ ಅಲ್ಲಿ ಡಿಫ್ರೆಂಟ್ ಆಡ್ಬೋದು, ಅವ್ನಿಗೆ ಸ್ಕೇಟಿಂಗ್ ಗೊತ್ತಿದ್ರೆ. ಸೊ ಅದು ನನಗೆ ಯಾಕೋ ಅಡ್ವಾಂಟೇಜ್ ಅಂತ ಅನಿಸ್ತು.
1: ಈ ಸ್ಪೋರ್ಟ್ಸ್ ಕೋಟಾ ಎಲ್ಲ ಸಿಗ್ಬೋದಾ ಈ ಸ್ಕೇಟಿಂಗ್ ಅಲ್ಲಿ, ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಮಾಡಿದ್ರೆ?
0: ಆಗ್ತಾ ಇದೆ ಮ್ಯಾಮ್, ಈಗ ಡೆವಲಪಿಂಗ್ ಗೇಮ್ ಆಗಿರೋದ್ರಿಂದ ನಮಗೆ ಸಿಇಟಿ ಸಿಇಟಿಗೂ ಸ್ಪೋರ್ಟ್ಸ್ ಕೋಟಾ ಅಂತ ಕೊಡ್ತಾ ಇದಾರೆ. ಸಿಬಿಎಸ್ಇ ಅವರು ಬೋರ್ಡ್ ಇಂದ ಅನೌನ್ಸ್ ಮಾಡಿದ್ರು ಸ್ಪೋರ್ಟ್ಸ್ ಅಂತಾನೆ ಅದಕ್ಕೊಂದು ದೊಡ್ಡ ಪೀಠ ಹಾಕ್ತಾ ಇದೀವಿ, ಅವ್ರಿಗಂತಾನೆ ಸಪರೇಟ್ ಅಲೋಕೇಶನ್ ಮಾಡ್ತಾ ಇದೀವಿ. ಸೆಕೆಂಡ್ ಥಿಂಗ್, ನಮಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಜಾಬ್ಸ್ ಬರೋದ್ರಲ್ಲಿನೂ ಒಂದೊಂದ್ ಕಡೆ ಈಗ ರೋಲ್ ಬಾಲ್ ಅಂತೇಳಿ ಇನ್ನೊಂದಂತೇಳಿ ಹಾಕ್ತಾ ಇದ್ರು, ರೋಲರ್ ಸ್ಕೇಟಿಂಗ್ ಬಗ್ಗೆ ಬರ್ತಾ ಇದೆ. ಕರ್ನಾಟಕ ಅದು ಅಷ್ಟೇ ಹೈಯೆಸ್ಟ್ ಏಕಲವ್ಯ ಅವಾರ್ಡ್ ಅದೆಲ್ಲ ಬಂದಿದೆ. ನಮ್ಮಲ್ಲಿ ತುಂಬಾ ಸ್ಕೇಟರ್ಸ್ ದೊಡ್ಡ ದೊಡ್ಡವರು ಹಳಬರು ತುಂಬಾ ಜನ ತಗೊಂಡಿದ್ದಾರೆ. ಬಟ್ ಈಗ ಸದ್ಯ ಏಕಲವ್ಯ ಅವಾರ್ಡ್ ಇಲ್ಲ, ಬಟ್ ಇನ್ ಫ್ಯೂಚರ್ ಮತ್ತೆ ಬರುತ್ತೆ ನಮ್ಗೆ ಅಂತ ಆಸೆಯಿಂದ. ಇದೀವಿ.
1: ಒಲಿಂಪಿಕ್ಸ್ ಅಲ್ಲಿ ಇಲ್ಲಲ್ಲ ಸರ್?
0: ಒಲಿಂಪಿಕ್ಸ್ ಅಲ್ಲಿ ಎರಡು ಗೇಮ್ ಬಂದಿದೆ, ಆರ್ಟಿಸ್ಟಿಕ್ ಅಂತ ಒಂದು, ಆಮೇಲೆ ಸ್ಕೇಟ್ ಬೋರ್ಡಿಂಗ್. ಈ ಎರಡು ಗೇಮ್ ಅದರಲ್ಲಿ ಬಂದಿದೆ.
1: ಖೇಲೋ ಇಂಡಿಯಾದಲ್ಲಿ,
0: ಖೇಲೋ ಇಂಡಿಯಾದಲ್ಲಿನೂ ನಾವು ಹೋಗಿದ್ವಿ. ಅದರಲ್ಲಿ ಲಾಸ್ಟ್ ಒನ್ ಇಯರ್ ಬಿಫೋರ್ ಏನೋ ತೆಗೆದಿದ್ದಾರೆ, ಮತ್ತೆ ಅದಕ್ಕೆ ಪ್ರಪೋಸಲ್ ಇಟ್ಟಿದ್ದಾರೆ ನಮ್ಮ ಅಸೋಸಿಯೇಷನ್ ಅವರು. ಗೋಯಿಂಗ್ ಆನ್ ಡಿಸ್ಕಷನ್ಸ್ ಆರ್ ಗೋಯಿಂಗ್ ಆನ್. ಖೇಲೋ ಇಂಡಿಯಾಗೆ ನಮ್ಮ ಈಗಿನ ಜಾಯಿಂಟ್ ಸೆಕ್ರೆಟರಿ ಆಫ್ RSFI ಕರ್ನಾಟಕ ಜನರಲ್ ಸೆಕ್ರೆಟರಿ ಆಗಿರುವಂತ ಇಂದೂಧರ್ ಸೀತಾರಾಮ್ ಆಶಾ ಮೇಡಮ್ ಅಂತ ಅವರು ಇಬ್ರು ಗಣ್ಯ ಹೆಂಡತಿ ಎಷ್ಟು ಸ್ಪೋರ್ಟ್ಸ್ ಗೆ ಸಪೋರ್ಟ್ ಮಾಡಿ ಆ ಖೇಲೋ ಇಂಡಿಯಾಗೆ ಎಷ್ಟು ತಿರುಗಿ ನಮ್ಮನ್ನ ಇನ್ವಾಲ್ವ್ ಆಗೋ ತರ ಮಾಡಿದ್ರು ಅನ್ನೋದು ನನಗೆ ಪರ್ಸನಲಿ ಗೊತ್ತು. ನಮ್ಮ ಕರ್ನಾಟಕ ಮಕ್ಕಳು ಖೇಲೋ ಇಂಡಿಯಾದಲ್ಲಿ ಬರಬೇಕು ಅಂತ ಅಲ್ಲಿ ಹೋಗಿ ಆಡಿ ಬಂದಿದ್ದಾರೆ. ನಮ್ಮ ಸ್ಟೇಟ್ ಇಂದ ಫಾಸ್ಟೆಸ್ಟ್ ಇಂಡಿಯನ್ ಪ್ಲೇಯರ್ ಅಂತ ಏನ್ ಕರಿತೀವಿ ನಮ್ಮ ಧನುಷ್ ಬಾಬು ಅಂತ, ಖೇಲೋ ಇಂಡಿಯಾದಲ್ಲಿ ಎಂಟ್ರಿ ತಗೊಂಡೋಗಿ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ದಾರೆ.
1: ಒಳ್ಳೇದು ನೀಲ್ ಕುಮಾರ್ ಅವರು ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರು ಹಾಗೂ ವಿಶೇಷ ಒಲಿಂಪಿಕ್ಸ್ ಭಾರತದ ಆಯ್ಕೆ ಸಮಿತಿಯ ಸದಸ್ಯರಾದ ನಾಗಳ್ಳಿ ಅನಿಲ್ ಕುಮಾರ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳು.
2: ನನ್ನ ಹೆಸರು ಇಶಾನ್ ಅಂತ. ನಾನು ಸ್ಕೇಟಿಂಗ್ ಶುರು ಮಾಡಿದ್ದು ನನಗೆ 4 ವರ್ಷ ಇದ್ದಾಗ. ಸುಮಾರು 13 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಸ್ಕೇಟಿಂಗ್ ಯಾಕೆ ಮಾಡ್ತೀನಿ ಅಂದ್ರೆ, ನಂಗೆ ಸ್ಕೇಟಿಂಗ್ ಮಾಡಿದಾಗ ಒಂದ್ ಟೈಪ್ ಆಫ್ ಖುಷಿ ಇರುತ್ತೆ ನಂಗೆ. ಮತ್ತೆ ನಾನು ಯಾವಾಗ ಸ್ಕೇಟಿಂಗ್ ಶುರು ಮಾಡಿದ್ರು ನಂಗೆ ನಿಲ್ಲಿಸಬಾರದು, ಮಾಡ್ತಾನೆ ಇರಬೇಕು. ನಂಗೆ ಸ್ಕೇಟಿಂಗ್ ಅಂದ್ರೆ ಫುಲ್ ಇಷ್ಟ. ನಾನು ಚಿಕ್ಕವನಿದ್ದಾಗಿಂದಾನು ಸ್ಕೇಟಿಂಗ್ ಮಾಡ್ತಾನೆ ಇದ್ದೆ. 8 ಟೈಮ್ಸ್ ನ್ಯಾಷನಲ್ ಪ್ಲೇಯರ್ ನಾನು. ಮತ್ತೆ ಮೊನ್ನೆ 24th April ಚಂಡೀಗಢ್ ಅಲ್ಲಿ ನಮ್ಗೆ ನ್ಯಾಷನಲ್ ಕಾಂಪಿಟಿಷನ್ ನಡೆದಿತ್ತು. ಅಲ್ಲಿ ನಾವು ಕರ್ನಾಟಕ ಟೀಮ್ ಗೆ ಬ್ರಾಂಜ್ ಮೆಡಲ್ ತಗೊಂಡ್ಬಂದಿದೀವಿ. ಮತ್ತೆ ನಾನು ನ್ಯಾಷನಲ್ ಪ್ಲೇಯರ್ ಸುಮಾರು ಡಿಸಿಪ್ಲಿನ್ಸ್ ಅಲ್ಲಿ ಇದ್ದೀನಿ. ಸ್ಪೀಡ್ ಸ್ಕೇಟಿಂಗ್ ಅಲ್ಲಿ, ರೋಲರ್ ದರ್ಬಿಯಲ್ಲಿ, ಇನ್ಲೈನ್ ಫ್ರೀ ಸ್ಟೈಲ್ ಅಲ್ಲಿ, ಇನ್ಲೈನ್ ಡೌನ್ ಹಿಲ್ ಅಲ್ಲಿ, ಇನ್ಲೈನ್ ಆಲ್ಪೈನ್ ಅಲ್ಲಿ, ಐಸ್ ಸ್ಕೇಟಿಂಗ್ ಅಲ್ಲಿ, ರೋಲ್ ಬಾಲ್ ಅಲ್ಲಿ, ಈ ತರ ತುಂಬಾ ಅದರಲ್ಲಿ ನಾನು ನ್ಯಾಷನಲ್ ಪ್ಲೇಯರ್. ನನಗೆ 13 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ನಾನು ಇಲ್ಲಿ ಬಹಳ ಮಕ್ಕಳಿಗೆ ಟ್ರೈನ್ ಮಾಡ್ತೀನಿ, ಗೈಡೆನ್ಸ್ ಕೊಡ್ತೀನಿ. ನಾನು ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು. ನಾನು ಇಷ್ಟು ವರ್ಷ ನ್ಯಾಷನಲ್ಸ್ ಹೋಗಿದ್ದೀನಿ, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ದೀನಿ, ಕರ್ನಾಟಕಗೆ ಮೆಡಲ್ ತಗೊಂಡ್ಬಂದಿದ್ದೀನಿ. ಇವಾಗ ನನ್ನ ಗುರಿ, ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಎಲ್ಲಾ ಇಂಡಿಯಾನ ರೆಪ್ರೆಸೆಂಟ್ ಮಾಡೋದಕ್ಕೆ.
3: ನನ್ನ ಹೆಸರು ನಿತಿನ್. ನಾನು 7th standard ಇವಾಗ. ಸ್ಕೇಟಿಂಗ್ ನ 7 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ನಾನು ಡಿಸ್ಟ್ರಿಕ್ಟ್ಸ್ ಅಲ್ಲಿ 20 medals ಮಾಡಿದೀನಿ, ಸ್ಟೇಟ್ ಅಲ್ಲಿ 32 medals ಮಾಡಿದೀನಿ, ನ್ಯಾಷನಲ್ಸ್ ಅಲ್ಲಿ 14 medals ಮಾಡಿದೀನಿ. ಅನಿಲ್ ಸರ್ ನನ್ನ ಮೇನ್ ಕೋಚ್. ನನ್ಗೆ ಸ್ಕೇಟಿಂಗ್ ಮಾಡಿದ್ರೆ ನಂಗೆ ಒಂಥರ ಎನರ್ಜೆಟಿಕ್ ಫೀಲ್ ಕೊಡುತ್ತೆ. ನಂಗೆ ಇಷ್ಟು ಸ್ಟ್ಯಾಮಿನಾ ಬಿಲ್ಡ್ ಮಾಡಿದೆ, ಇದು ನನ್ಗೆ ಫುಲ್ ಫಿಟ್ ಆಗಿ ಇರೋಕೆ ನಂಗೆ ತುಂಬಾ ಹೆಲ್ಪ್ ಮಾಡಿದೆ. ನಾನು ಇವಾಗ ನ್ಯಾಷನಲ್ಸ್ ಅಲ್ಲಿ ಇಷ್ಟು ಮೆಡಲ್ ಮಾಡಿದೀನಿ. ಒಂದ್ಸತಿ ಆದ್ರೂ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಂತ ನನ್ನ ಗುರಿ.
4: ನನ್ನ ಹೆಸರು ಅಮೃತ. ನಾನು ಇವಾಗ 1st standard. 1 ವರ್ಷಗಳಿಂದ ಸ್ಕೇಟಿಂಗ್ ಮಾಡಕ್ ಶುರು ಮಾಡಿದೀನಿ. ನನ್ನ ಹತ್ರ 10 medals ಇದೆ ಡಿಸ್ಟ್ರಿಕ್ಟ್ ಲೆವೆಲ್. ಸ್ಟೇಟ್ ಲೆವೆಲ್ ಅಲ್ಲಿ ನನ್ಗೆ 4 medals ಗೆದ್ದಿದ್ದೀನಿ. ನಾನು ನ್ಯಾಷನಲ್ಸ್ ಗೂ ಹೋಗಿದ್ದೀನಿ.
5: ನನ್ನ ಹೆಸರು ನಿಶಾ ಗೌಡಡಿ. ನಾನು ಈಗ 8th ತರಗತಿಯಲ್ಲಿ ಓದ್ತಿದ್ದೀನಿ. 2.5 ವರ್ಷಗಳಿಂದ ಸ್ಕೇಟಿಂಗ್ ಆಡುತ್ತಿದ್ದೇನೆ. ನಾನು ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ 16 medals ಗೆದ್ದಿದ್ದೀನಿ. ಸ್ಟೇಟ್ ಮತ್ತು ನ್ಯಾಷನಲ್ಸ್ ಅಲ್ಲಿ ಭಾಗವಹಿಸಿದ್ದೇನೆ. ಸ್ಪೀಡ್ ಸ್ಕೇಟಿಂಗ್ ಜೊತೆಗೆ ಒಂದು ಹೊಸ ಡಿಸಿಪ್ಲಿನ್ ಅನ್ನು ಅಭ್ಯಾಸ ಮಾಡುತ್ತಿದ್ದೇನೆ. ನಂಗೆ ಸ್ಕೇಟಿಂಗ್ ಇಷ್ಟ ಯಾಕಂದ್ರೆ ಅಲ್ಲಿ ನಂಗೆ ಫೋಕಸ್ಡ್ ಆಗಿ ನಂಗೆ ಮಾಡಕ್ಕೆ ಕೊಡತ್ತೆ, ಮತ್ತೆ ನನ್ಗೆ ಮೈಂಡ್ ಫ್ರೆಶ್ ಆಗಿ ಮಾಡುತ್ತೆ.
6: ನನ್ನ ಹೆಸರು ಪುನರ್ವಿ ಎಸ್ ಕುಮಾರ್. ನಾನು 9 ವರ್ಷ. ನಾನು 3 ವರ್ಷದಿಂದ ಸ್ಕೇಟಿಂಗ್ ಅನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಆರ್ಯನ್ ಸ್ಕೇಟರ್ಸ್ ಇಂದ. ನಾನು ಐಸ್ ಹಾಕಿ, ನಾರ್ಮಲ್ ಹಾಕಿ ಮತ್ತೆ ಸ್ಕೇಟಿಂಗ್ ಮಾಡ್ತಾ ಇದ್ದೀನಿ. ನಾನು ಐಸ್ ಹಾಕಿಲಿ 1 gold ಮತ್ತೆ ಹಾಕಿಲಿ 1 bronze ಮತ್ತೆ ನಾನು ಸ್ಕೇಟಿಂಗ್ ಅಲ್ಲಿ 32 total medals ಆಗಿದೆ. ಸ್ಟೇಟ್ ಅಲ್ಲಿ 4 medals, ನನಗೆ ಇಂಟ್ರಿ ಡಿಸ್ಟ್ರಿಕ್ಟ್ ಅಲ್ಲಿ 25 medals.
7: ನನ್ನ ಹೆಸರು ನಾಗಳ್ಳಿ ಮುರುಗನ್. ನಾನು ಒಂದು ನ್ಯಾಷನಲ್ ಚಾಂಪಿಯನ್ ಮತ್ತು ನಾನು ನನ್ನ ಸ್ಕೇಟಿಂಗ್ ಜರ್ನಿನಲ್ಲಿ ನಾನು ಟೋಟಲ್ 13 ಇಯರ್ಸ್ ನ ಸ್ಪೆಂಡ್ ಮಾಡಿದ್ದೆ. ಥ್ರೂ ಔಟ್ ಮೈ 13 ಇಯರ್ಸ್ ಆಫ್ ಸ್ಕೇಟಿಂಗ್ ಜರ್ನಿ ನಾನು ಐಸ್ ಸ್ಕೇಟಿಂಗ್ ಆಡಿದ್ದೆ, ಸ್ಪೀಡ್ ಸ್ಕೇಟಿಂಗ್ ಆಡಿದ್ದೆ, ರೋಲರ್ ಹಾಕಿ ಆಡಿದ್ದೆ, ರೋಲರ್ ದರ್ಬಿ ಆಡಿದ್ದೆ, ರೋಲ್ ಬಾಲ್ ಆಡಿದ್ದೆ, ಇನ್ನು ಹಲವಾರು ಮಲ್ಟಿ ಡಿಸಿಪ್ಲಿನ್ಸ್ ಆಡಿದ್ದೆ. ನಾನು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅನ್ನು ಪಡೆದಿದ್ದೇನೆ. ಹಲವಾರು

0: ಡಿಸ್ಟಿಕ್ ಮತ್ತೆ ಸ್ಟೇಟ್ ಮೆಡಲ್ಸ್ ಅನ್ನು ನಾನು ಗೆದ್ದಿದ್ದೀನಿ. ರೀಸೆಂಟ್ ಆಗಿ ನಾನು ಇಂಡಿಯಾ ಸ್ಟೇಟ್ ಗೇಮ್ಸ್ ಅಲ್ಲಿ ಬ್ರಾನ್ಸ್ ಮೆಡಲ್ ಅನ್ನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಗೆದ್ದಿದ್ವಿ. ರೋಲರ್ ದರ್ಬಿ ಅನ್ನೋ ಡಿಸಿಪ್ಲೈನ್ ಅಲ್ಲಿ ನಾವು ವಿನ್ ಮಾಡಿದೀವಿ. ಲಾಸ್ಟ್ 2 ಇಯರ್ಸ್ ಇಂದ ನಾನು ಕರ್ನಾಟಕ ಟೀಮ್ ಕ್ಯಾಪ್ಟನ್ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಅಂಡರ್ ಮೈ ಕರ್ನಾಟಕ ಕ್ಯಾಪ್ಟನ್ಸಿ ನಾನು ಈ ಬ್ರಾನ್ಸ್ ಮೆಡಲ್ ಅನ್ನು ಗೆದ್ದೆ ತರಲಿಕ್ಕಾಯ್ತು. ಬ್ಯಾಂಗ್ಳೂರ್ ಡಿಸ್ಟಿಕ್ ರೋಲರ್ ಸ್ಕೇಟಿಂಗ್, ಕರ್ನಾಟಕ ರೋಲರ್ ಸ್ಕೇಟಿಂಗ್, ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ, SOB ಭಾರತ್ ಅಂಡ್ ಸಾಯ್ ಸ್ಪೋರ್ಟ್ಸ್ ಇವೆಲ್ಲರೂ ನನಗೆ ಕಾನ್ಸ್ಟೆಂಟ್ ಸಪೋರ್ಟ್ ಕೊಡೋದ್ರಿಂದ ನಾನು ಇಷ್ಟೊಂದು ಅಚೀವ್ ಮಾಡೋದಕ್ಕೆ ಪಾಸಿಬಲ್ ಆಯ್ತು. ನನಗೆ ಸ್ಕೇಟಿಂಗ್ ನಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಇದರಲ್ಲಿ ಗ್ರೂಪ್ ಗೇಮ್ಸ್ ಇದಾವೆ. ಗ್ರೂಪ್ ಗೇಮ್ಸ್ ಅಲ್ಲಿ ಅಂತಂದ್ರೆ ನಾನು ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿರೋದ್ರಲ್ಲಿ ರೋಲರ್ ಹಾಕಿ ಮತ್ತೆ ರೋಲರ್ ದರ್ಬಿ ಅಂತ. ರೋಲರ್ ಹಾಕಿ ನಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಫಾರ್ವರ್ಡ್ 4 ಪ್ಲೇಯರ್ಸ್ ಇರ್ತಾರೆ ಮತ್ತೆ ಒಂದು ಗೋಲ್ ಕೀಪರ್ ಇರ್ತಾನೆ. ಸೊ ಅದರಲ್ಲಿ 5 ಮೆಂಬರ್ಸ್ ಅಟ್ ಎ ಟೈಮ್ ಆಡ್ತಿರ್ತಾರೆ. ಸೊ ಕರ್ನಾಟಕ ಒಂದ್ ಟೀಮ್ ಮತ್ತೆ ಅಪೋಸಿಟ್ ಇನ್ನೊಂದು ಸ್ಟೇಟ್ ಇಂದ ಬೇರೆ ಟೀಮ್ ಇರ್ತಾರೆ. ಈ ತರ ಒಂದು ಯೂಸಿಂಗ್ ಸ್ಟಿಕ್ ಅಂಡ್ ಬಾಲ್ ಗೋಲ್ಸ್ ನ ಸ್ಕೋರ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾರೆ. ಯಾರಿಗೆ ಹೆಚ್ಚು ಗೋಲ್ಸ್ ಅನ್ನೋದು ಸ್ಕೋರ್ ಆಗಿರುತ್ತೆ ಅವ್ರಿಗೆ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದೇ ತರ ನಾವು ಸ್ಟೇಟ್ಸ್ ಹಾಕೊಂಡು ಹಾಕಿ ಆಡೋದನ್ನ ರೋಲರ್ ಹಾಕಿ ಅಂತ ಕರಿತೀವಿ. ಇದೇ ತರ ರೋಲರ್ ದರ್ಬಿ ಅಂತ ಇದೆ. ರೋಲರ್ ದರ್ಬಿ ನಲ್ಲಿ ಹೆಂಗೆ ಅಂತಂದ್ರೆ 5 ಮೆಂಬರ್ಸ್ ಪ್ಲೇ ಮಾಡ್ತೀವಿ ಒಳಗಡೆ, 2 ಟೀಮ್ ಇಂದ ಟೋಟಲ್ 10 ಮೆಂಬರ್ಸ್ ಗೇಮ್ ಅದು. ಕರ್ನಾಟಕದಿಂದ 5 ಮೆಂಬರ್ಸ್, ಬೇರೆ ಸ್ಟೇಟ್ ಇಂದ 5 ಮೆಂಬರ್ಸ್ ಆಡ್ತಾ ಇರ್ತೀವಿ. ಅದ್ರಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಜಾಮರ್ ಅಂತ ಒಬ್ರು ಹಿಂದೆ ನಿಂತಿರ್ತಾರೆ, ಮಧ್ಯದಲ್ಲಿ ಬ್ಲಾಕರ್ಸ್ ಅಂತ ಇರ್ತಾರೆ, ಮುಂದೆ ಪಿವಟ್ ಅಂತ ಇರ್ತಾರೆ. ಜಾಮರ್ ಗೆ ನಾವು ಬ್ಲಾಕರ್ಸ್ ಆಗಿ ನಮ್ಮ ಓನ್ ಜಾಮರ್ ಗೆ ನಾವು ಸ್ಪೇಸ್ ಮಾಡ್ಕೊಡ್ಬೇಕಾಗತ್ತೆ. ಅದೇ ತರ ಪ್ಯಾರಲಲ್ ಆಗಿ ಅಪೋಸಿಟ್ ಬ್ಲಾಕರ್ಸ್ ನ ನಮ್ಮ ಜಾಮರ್ ನ ಬ್ಲಾಕ್ ಮಾಡ್ತಾ ಇರ್ತಾರೆ. ಕರ್ನಾಟಕ ಜಾಮರ್ ಬಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಪಾಯಿಂಟ್ಸ್ ಚೇಸ್ ಮಾಡ್ಕೊಂಡು ಓವರ್ ಲ್ಯಾಪ್ ಮಾಡಿದಾಗ ಅವ್ರ ಎಷ್ಟು ಜನ ಹಿಂದೆ ಹಾಕಿ ಕ್ಲೋಸ್ ಮಾಡ್ತಾರೋ ಜಾಮ್ ನ ಅಷ್ಟು ಪಾಯಿಂಟ್ಸ್ ಅನ್ನು ಗೆಲ್ತಾರೆ. ಇದೇ ತರ ರೋಲರ್ ದರ್ಬಿ ಅಂತ ಇರುತ್ತೆ. ಸೊ ಸ್ಕೇಟಿಂಗ್ ಅಲ್ಲಿ ಇಂಡಿವಿಜುವಲ್ ಗೇಮ್ ಒಂದೇ ಅಂತಲ್ಲ, ಗ್ರೂಪ್ ಗೇಮ್ಸ್ ಹಲವಾರು ಇದಾವೆ.
1: ಇದುವರೆಗೆ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ತರಬೇತುದಾರರಾದ ಅನಿಲ್ ಕುಮಾರ್ ಅವರಿಂದ ತರಬೇತಿ ಪಡೆದ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಸ್ಕೇಟಿಂಗ್ ಕ್ರೀಡಾಪಟುಗಳ ಅನಿಸಿಕೆಗಳನ್ನ ಕೇಳಿದ್ರಿ. ಪ್ರಸ್ತುತಿ ಭಾರತೀ ನಾಗರಮಾಟ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 9:59 ಶ್ರೋತೃಗಳೇ, ಮುಂದಿನ ಕಾರ್ಯಕ್ರಮ ಇದೀಗ.

ಕೇಳಿದ್ರೆ ಸಮಯ ಈಗ 10 ಗಂಟೆ ಆಗ್ತಾ ಇದೆ. 10 ಗಂಟೆ 1 ನಿಮಿಷ ಎಲ್ಲರೂ ಊಟ ಮಾಡೋ ಸಮಯ. ಈ ಸಮಯದಲ್ಲಿ ಒಳ್ಳೆಯ ಸವಿಯಾದ ನೆನಪುಗಳನ್ನು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುವಂಥ ಕಾರ್ಯಕ್ರಮ ಸವಿ ನೆನಪು ಕಾರ್ಯಕ್ರಮ. ಶ್ರೋತೃಗಳ, ನಿಮಗೆ ಯಾರಾದರೂ ಈ ಒಂದು ನಾನು ಹಾಡನ್ನು ಪ್ಲೇ ಮಾಡಿದಾಗ, ಆ ಚಿತ್ರ ನೋಡಿದಾಗ ಏನಾದ್ರು ಘಟನೆಗಳು ನಿಮಗೆ ನೆನಪಿದ್ರೆ ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತೇನೆ. ಜೊತೆಗೆ ಒಂದು ಕತೆ ಬಂದಿದೆ ಚಿಕ್ಕದಾಗಿ ವಾಟ್ಸಪ್ಪಲ್ಲಿ, ನಮ್ಮ ಯಾರು ಮನು ಆರುಂಡಿ ಅನ್ನೋರು ಒಂದು ಕತೆ ಕಳಿಸಿದ್ದಾರೆ, ತುಂಬ ಚೆನ್ನಾಗಿದೆ, ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಂದು. ಆನಂತರದಲ್ಲಿ ನಿಮಗೆ ಹಾಡನ್ನು ಪ್ಲೇ ಮಾಡ್ತೇನೆ. ಒಂಟೆ ಇದೆಯಲ್ಲ, ಅದರದ್ದು ತೃಪ್ತ ಭಾವ, ಸಂತೃಪ್ತ ಭಾವ ಅಂತ ಹೇಳಿದರೆ, ಒಂದು ಒಂಟೆ ಮರಳುಗಾಡಿನಲ್ಲಿ ಜೀವಿಸ್ತಾ ಇರುತ್ತೆ. ಮೇಲೆ ಸುಡುವ ಸೂರ್ಯ, ಕೆಳಗೆ ಕಾದ ಮರಳು, ಕುಡಿಯಲು ತಿನ್ನಲು ಸಿಕ್ಕರೆ ಸಿಕ್ಕಿತ್ತು, ಸಿಗದಿದ್ದರೆ ಇಲ್ಲ. ಎತ್ತರ ದೇಹ, ಉದ್ದನೆಯ ಕಾಲು, ಉದ್ದ ಮುಖ, ಬೆನ್ನಿನಲ್ಲಿ ಒಂದು ಶಾಶ್ವತ ಗಂಟು ಅಂದರೆ ವಕ್ರ ಶರೀರ. ಭಗವಂತನಿಗೆ ಅದನ್ನೆಲ್ಲ ಕಂಡು ಒಂಟೆಯ ಮೇಲೆ ಏನೋ ಕನಿಕರ ಅನಿಸುತ್ತಂತೆ. ಭಗವಂತ ಪ್ರತ್ಯಕ್ಷನಾಗಿ ಒಂಟೆಗೆ ಹೇಳ್ತಾನಂತೆ, ನೀನು ತುಂಬ ಶ್ರಮಜೀವಿ, ಇಂತಹ ಮರಳುಗಾಡಿನ ಪ್ರತಿಕೂಲ ವಾತಾವರಣದಲ್ಲಿಯೂ ಕೂಡ ಸಾವಿರಾರು ವರ್ಷಗಳಿಂದ ಸಹನೆಯಿಂದ ಬಾಳುತ್ತಿರುವೆ, ನಿನಗೂ ಕುದುರೆಯಂತಹ ಸುಂದರ ಶರೀರವಿದ್ದರೆ ಒಳ್ಳೆಯದಲ್ಲವೆ ಅಂತ ಭಗವಂತ ಕೇಳ್ತಾನಂತೆ ಒಂಟೆಗೆ. ಇವಾಗ ಒಂಟೆ ಹೇಳ್ತಂತೆ,

ಭಗವಂತನೇ, ನೀ ಕೊಟ್ಟ ಈ ಶರೀರದಲ್ಲಿ ಯಾವ ಕೊರತೆ ಇದೆ? ನನಗಿದೇ ಸಾಕು. ಆ ಕುದುರೆ ಬಹಳ ಸುಂದರವಾಗಿರಬಹುದು, ಅದನ್ನು ತಂದು ನೀರಿಲ್ಲದ ಈ ಮರಳುಗಾಡಿನಲ್ಲಿ ನೀ ಬಿಟ್ಟು ನೋಡು, ಒಂದು ದಿನ ಕೂಡ ಉಳಿಯುವುದು ಕಷ್ಟ ಅಂತ ಒಂಟಿ ಹೇಳ್ತಂತೆ. ಆದರೂ ನಿನಗೇನಾದ್ರು ಕೊಡಬೇಕಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ ಬಂದಿದೆ ಅಂತ ಭಗವಂತ ಹೇಳ್ತಾರಂತೆ. ಆಗ ಒಂಟಿ ಹೇಳಿದಂತೆ, ಹಾಗಾದರೆ ಇನ್ನೊಮ್ಮೆ ನನಗೆ ಇಂಥ ಆಮಿಷವನ್ನು ಒಡ್ಡುವುದಿಲ್ಲ ಎಂಬ ಭರವಸೆಯನ್ನು ಕೊಡು, ಸಾಕು. ಒಂಟೆಯ ಈ ಸಂತೃಪ್ತ ಭಾವವು ಮನುಷ್ಯರಿಗೆ ಏಕೆ ಇಲ್ಲವೆಂದು ಭಗವಂತನು ಯೋಚಿಸ ತೊಡಗಿದ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು? ಇದನ್ನು ಕಳಿಸಿರೋರು ಮನು ಅಂಗಡಿ ಅಂತ, ಅದಕ್ಕೆ ನಿಮ್ಮ ಜೊತೆ ಹಂಚಿಕೊಂಡ ಶ್ರೋತೃಗಳೇ. ಅಂದರೆ ದೇವರು ಏನು ಕೊಡ್ತಾನೋ ಅದರಲ್ಲೇ ಖುಷಿಯಾಗಿರೋಣ, ಸಂತೃಪ್ತವಾಗಿರೋಣ ಅನ್ನೋ ಒಂದು ತಿರುಳು ಈ ಒಂದು ಕಥೆಯ. ಓಕೆ ಶ್ರೋತೃಗಳು, ಈಗ ನಮ್ಮದು ಮೇನ್ ಪ್ರೋಗ್ರಾಮ್ ಸವಿನೆನಪಲ್ವಾ. ಮೊದಲಿಗೆ ಕಾಮನಬಿಲ್ಲು ಚಿತ್ರಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸುಲೋಚನ ಅವರ ದಣಿಗಳಲ್ಲಿ.

ಸುಲೋಚನಾ ಮೇಡಮ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ ಒಂದು ಅದ್ಭುತವಾದ ಒಂದು ಹಾಡನ್ನು ಕೇಳ್ಕೊಂಡು ಬಂದ್ವಿ ಶ್ರೋತೃಗಳೇ ಕಾಮನ ಬಿಲ್ಲು ಚಿತ್ರದ ಗೀತೆಯಿಂದ. ಮುಂದಿನ ಗೀತೆ ಜೋಡಿ ಹಕ್ಕಿ ಚಿತ್ರದ ಗೀತೆಯನ್ನು ಕೇಳೋಣ ಎಲ್ ಎನ್ ಶಾಸ್ತ್ರಿಯವರ ದನಿಗಳಲ್ಲಿ.

ಅದನ್ನೇ ಕೇಳಿದ್ರೆ ಎಲ್ ಎನ್ ಶಾಸ್ತ್ರಿಯವರ ಅದ್ಭುತವಾದ ಕಂಠಸಿರಿಯಲ್ಲಿ ಒಂದು ಲಾಲಿ ಹಾಡು ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ವಿ. ನಮ್ಮ ಶ್ರೋತೃಗಳಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ, ಓದ್ಕೊಂಡ್ಬರೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ, ನಮಸ್ತೆ ಮಂಜುನಾಥ್ ಸರ್, ಊಟ ಆಯ್ತಾ ಅಂತ ಹೇಳ್ತಾರೆ. ಇಲ್ಲ ಸರ್, ನಿಮ್ದೆಲ್ಲ ಇದೆಲ್ಲ ಮುಗಿಸ್ಕೊಂಡ ಮೇಲೆ ಊಟ ಮಾಡೋದು, ನಾವಂತೂ ಊಟ ಮಾಡ್ತಾ ಇದ್ದೀವಿ. ಮಾಡಿ ಮಾಡಿ, ನಿಮ್ಮ ನಿರೂಪಣೆಯ ಸವಿ ನೆನಪ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಕಾಮನಬಿಲ್ಲು ಜೋಡಿ ಹಕ್ಕಿ ಚಿತ್ರದ ಹಾಡು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಚಿತ್ರ ಶಿವಕುಮಾರ್ ವಸವನ ಭದ್ರಾವತಿಯಿಂದ, ನಮಸ್ಕಾರ ಮಂಜುನಾಥ್ ಸರ್, ನನಗೆ ಈ ಚಿತ್ರ ನೋಡಿದಾಗ, ಯಾವುದು ಕಾಮನಬಿಲ್ಲು, ಅಪ್ಪಾಜಿಯವರು ಯೋಗಾಸನ ಮಾಡುವುದನ್ನು ನೋಡಿ ತುಂಬಾ ಆಶ್ಚರ್ಯವಾಯಿತು, ಅಷ್ಟೇ ಖುಷಿಯಾಯಿತು, ಒಳ್ಳೆಯ ಸಂದೇಶವಿರುವ ಚಿತ್ರ ಅಂತ ಹೇಳ್ತಾರೆ. ಶ್ರೋತೃಗಳೇ ನೋಡಿ, ಯೋಗಾಸನ ಅಪ್ಪಾಜಿಯವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಎಂತ ಯೋಗಾಸನ ಮಾಡಿದ್ರು ಅವಾಗಲೇ ಅಂದ್ರೆ 1983 ಈ ಚಿತ್ರ ಬಿಡುಗಡೆ ಆಗಿದ್ದು, ಆಯ್ತಾ. ಇದರ ನಿರ್ದೇಶಕರು ಚಿ ದತ್ತರಾಜ್ ಅಂತಂದು, ನಿರ್ದೇಶಕ ಪ್ರೊಡ್ಯೂಸರ್ ಜೆ ಜಯರಾಮ್ ಅಂತ. ಅಂದ್ರೆ ಆಗಿನ ಕಾಲದಲ್ಲೇ 1983 ಡಾಕ್ಟರ್ ರಾಜನ ಅವರು ಅಂತ ಒಂದು ಅದ್ಭುತವಾದ ಒಂದು ಯೋಗಾಸನವನ್ನ ಮಾಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಜೂನ್ ಅಲ್ಲಿ ಬರ್ತಾ ಇದೆ ಜೂನ್ 22 ನಮ್ಮ ಯೋಗಾಸನ ಅಂತಾರಾಷ್ಟ್ರೀಯ ಯೋಗ ದಿನ ಇದೆ, ಮತ್ತೆ ಅದು ಬರ್ತಾ ಇದೆ. ಹಾಗಾಗಿ ಎಲ್ಲರೂ ಸಾಧ್ಯವಾದಷ್ಟು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಯೋಗಾಸನ ಮಾಡೋದ್ರಿಂದ ಆರೋಗ್ಯವಾಗಿರ್ತೀವಿ, ಮನಸ್ಸು ದೇಹ ಆತ್ಮ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಶ್ರೋತೃಗಳೇ ಥ್ಯಾಂಕ್ ಯು ನಿಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಮತ್ತೊಂದು ಕರೆ ಇದು ಬಂದಿದೆ ವಾಟ್ಸಪ್ ಸಂದೇಶ. ಡಾಕ್ಟರ್ MD ಕೃಷ್ಣ ಶ್ರೀರಾಮ್ಪುರ ಮೈಸೂರಿಂದ, SPB ಧ್ವನಿಯ ಗೀತೆ ಸೂಪರ್ ಆಗಿತ್ತು ಅಂತ ಹೇಳ್ತಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಈಗ ಮುಂದಿನ ಗೀತೆ ಕೇಳೋಣ. ಕಲ್ಲು ವೀಣೆ ನುಡಿಯಿತು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಬೆಂಗಳೂರು ಲತಾ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು.

ಕಲ್ಲು ವೀಣೆ ನುಡಿಯಿತು ಚಿತ್ರನ ಒಳ್ಳೆ ಅದ್ಭುತವಾದ ಹಾಡನ್ನು ಕೇಳ್ಕೊಂಡ್ಬಂದ್ವಿ. ಅದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಸಂದೇಶವನ್ನು ನೋಡೋಣ. ಯಾರೇನು ಕಳಿಸಿದ್ದಾರೆ? ಊಟ ಆಯ್ತಾ ಸರ್ ಅಂತ ಕೇಳಿದ್ರೆ ಇಲ್ಲ ಮೇಡಮ್ ಇನ್ನೂ ಆಗಿಲ್ಲ. ಯಾರು? ಪಣೀಂದ್ರ ಅವರು. ಓಕೆ ಸರ್, ಇನ್ನೂ ಆಗಿಲ್ಲ. ಮನುಷ್ಯ ತನ್ನ ಜೀವನದಲ್ಲಿ ಇರುವುದರಲ್ಲೇ ಆನಂದವಾಗಿ ಬಾಳಬೇಕು ಎಂದು ಸಾರುವ ಎಷ್ಟೋ ನೀತಿಕತೆಗಳಿವೆ. ಅದರ ಸಾರಾಂಶವನ್ನು ಮನುಷ್ಯ ಕಲಿಯಬೇಕು. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಧನ್ಯವಾದಗಳು ಹೇಳಿದರೆ. ಇನ್ನು ಆಕಾಶವಾಣಿ ಸವಿನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ, ಜೊತೆಗೆ ನಿಮ್ಮ ಕನ್ನಡ ನಿರೂಪಣೆ ಕೇಳೋದಕ್ಕೆ ಆನಂದವಾಗ್ತಿದೆ ಅಂತ ಹೇಳ್ತಾರೆ. ನನಗೂ ಆನಂದ ಆಗ್ತಿದೆ ಓದಕ್ಕೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಸರ್ ನಮಸ್ತೆ, ಸವಿನೆನಪಿನ ಹಳೆ ಹಾಡುಗಳು ಕಾರ್ಯಕ್ರಮ ತುಂಬ ಸೊಗಸಾಗಿದೆ, ಧನ್ಯವಾದಗಳು. ಸಾಧ್ಯವಾದರೆ 80ರ ಹಿಂದಿನ ಹಾಡುಗಳನ್ನು ಪ್ರಸಾರ ಮಾಡಿ ಮಂಜಣ್ಣ ಅಂತ ಹೇಳ್ತಾ ಇದ್ರೆ, ಮೋಹನ್ ಕುಮಾರ್ ಮಂಗಳ, ಆಲನಹಳ್ಳಿ ಮೈಸೂರಿನಿಂದ. 80ರ ಹಾಡು ಅಂದ್ರೆ ಯಾವ್ದಾರು ಒಂದು ಹೇಳ್ಬೇಕಲ್ವ ಇಂಥದ್ದು ಅಂತಂದು ಸಾಧ್ಯವಾದ್ರೆ ಆಗ್ತಿದೆ. ಪರ್ಟಿಕ್ಯುಲರ್ ಆಗಿ ಇಂಥ ಹಾಡು ಇಂಥ ಚಿತ್ರದ ಹೇಳಿದ್ರೆ ಪ್ರಯತ್ನ ಮಾಡ್ಬೋದಲ್ವಾ? ಓಕೆ. ಇಂದಿನ ಸವಿನೆನಪು ಕಾರ್ಯಕ್ರಮದ ಎಲ್ಲಾ ಗೀತೆಗಳು ತುಂಬಾ ಚೆನ್ನಾಗಿ ಪ್ರಸಾರ ಆಗುತ್ತಿದೆ, ಧನ್ಯವಾದಗಳು ಅಂತ ಹೇಳ್ತಾರೆ. ವಿಜಯಪುರ ಕೆ ಸಿ ನಗರದಿಂದ ವಿಠಲರಾವ್ ಕುಲಕರ್ಣಿ ಹಾಗೂ ಮನೆಯವರು. ಓಕೆ. ಈ ಸರಿಗಮಪ ಸುಂದರಿ ಹಾಡಿನಲ್ಲಿ ವಿಷ್ಣುವರ್ಧನ್ ಭರತನಾಟ್ಯ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಹಾಡು ಸಹ ಅಂತ ಹೇಳ್ತಾರೆ. ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನಿಂದ. ಓಕೆ. ಇನ್ನು ನಮಸ್ಕಾರ, ಕಲ್ಲು ವೀಣೆ ನುಡಿಯಿತು ಸೊಗಸಾದ ಗೀತೆ ಕೇಳ್ತಾ ಇದ್ದ ಮನಸ್ಸಿಗೆ ಸಂತೋಷ, ಧನ್ಯವಾದಗಳು ಅಂತ ಹೇಳ್ತಾರೆ. ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ. ಓಕೆ. ನಮಸ್ತೆ ಸರ್, ಸಂದೇಶಗಳನ್ನು ಸ್ವಲ್ಪ ಕಡಿತಗೊಳಿಸಿ ಒಂದೊಂದು ಹಾಡಿಗೂ ಕಳಿಸಿದವರ ಸಂದೇಶ ಓದಬೇಡಿ ಸರ್ ಅಂತ ಹೇಳ್ತಾರೆ ಮಂಗಳ ಮೈಸೂರಿಂದ. ಏನೋ ಆಸೆ ಇರುತ್ತಲ್ಲ ಮೇಡಮ್, ಅವರಿಗೂ ಕಳಿಸಿದೀವಿ ಓದಬೇಕು ಅಂತ. ಆದಷ್ಟು ಫಿಲ್ಮ್ ಸಾಂಗ್ಸು ಹಾಕ್ತಾ ಇದ್ದೀವಿ, ಆಮೇಲೆ ಅವರ ಆಸೆಗಳನ್ನು ಈಡೇರಿಸಬೇಕಲ್ವಾ? ಎರಡು ಮ್ಯಾನೇಜ್ ಮಾಡಬೇಕು. ಇನ್ನು ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿಂದ, ಕಲ್ಲು ವೀಣೆ ನುಡಿದ ಗೀತೆ ತುಂಬಾ ಸುಶ್ರಾವ್ಯವಾಗಿತ್ತು, ಸಂಗೀತ ಅಮೋಘ ಅಂತ ಹೇಳ್ತಾರೆ. ಧನ್ಯವಾದಗಳು. ಈಗ ಮುಂದಿನ ಗೀತೆಗೆ ಹೋಗೋಣ. ಹದ್ದಿನ ಕಣ್ಣು ಚಿತ್ರದ ಗೀತೆನ ಕೇಳೋಣ. ಎಸ್ ಜಾನಕಿ, ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಗಳಲ್ಲಿ.

ಆತ್ಮೀಯ ಕೇಳುಗರೆ, ನಿಮಗೆ ಕೇಳ್ತಾ ಇದ್ರೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಶ್ರೋತೃಗಳೇ, ಈಗ ಮುಂದಿನ ಗೀತೆ ಕೇಳುವ ಮುನ್ನ ಮತ್ತೊಂದಷ್ಟು ಸಂದೇಶವಿದೆ ನೋಡೋಣ. ನಮಸ್ತೆ ಸರ್, ಅಂತ್ಯಾಕ್ಷರಿ ಕಾರ್ಯಕ್ರಮ ಚೆನ್ನಾಗಿತ್ತು. ಈಗ ಪ್ರಸಾರವಾಗುತ್ತಿರುವ ಗೀತೆಗಳು ಬಹಳ ಇಂಪಾಗಿ ಇದೆ, ಇಂಪಾಗಿ ಕೇಳ್ತಾ ಇದೆ, ಸಂತಸವಾಗಿದೆ ಅಂತ ಹೇಳ್ತಾರೆ. ಸುಮಿತ್ರಾ ಮಾಂಡ್ರೆ ನಾಗರಾಜ್, ಶಿವಮೊಗ್ಗದಿಂದ ಧನ್ಯವಾದಗಳು. ಇನ್ನು ಜೋಡಿ ಹಕ್ಕಿ ಚಿತ್ರದ ಹಾಡು ಕೇಳ್ತಾ ನನಗೆ ಒಂದು ಘಟನೆ ನೆನಪಾಯಿತು. ನಮ್ಮೂರು ಹುಡುಗ ಚಿತ್ರ ನಮ್ಮ ಶಿವಮೊಗ್ಗದಲ್ಲಿ ಚಿತ್ರೀಕರಣ ಆಗಿದ್ದು ಅದರ ಚಿತ್ರೀಕರಣಕ್ಕೆ ಶಿವಣ್ಣ ಬಂದಿದ್ದರು. ಕರೆಕ್ಟ್, ನಿಜ. ಜುವೆಲ್ ರಾಕ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದರು. ಆಗ ನಾನು ಹೋಗಿ ಅವರನ್ನು ಭೇಟಿ ಮಾಡಿದ್ದೆ. ನನ್ನೊಡನೆ ಬಹಳ ಆತ್ಮೀಯವಾಗಿ ಮಾತನಾಡಿಸಿದ್ದರು. ಛಾಯಾಚಿತ್ರವನ್ನು ಕೂಡ ತೆಗೆಸಿಕೊಂಡಿದ್ದೆ. ಅದು ಈಗಲೂ ಕೂಡ ನನ್ನ ಬಳಿ ಜೋಪಾನವಾಗಿದೆ ಅಂತ ಹೇಳ್ತಾರೆ. ಪಣೀಂದ್ರ, ವಿನೋಬನಗರ, ಶಿವಮೊಗ್ಗದಿಂದ ಧನ್ಯವಾದಗಳು ತಮ್ಮ ಸವಿ ನೆನಪನ್ನ ಹಂಚಿಕೊಂಡಿದ್ದಕ್ಕೆ. ಇನ್ನು ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್ ಇಂದ ರೋಮಾಂಚನ ಹಾಡು ಅಂದ್ರೆ ಚಿತ್ರ ಅವಳಿ ಜವಳಿ ಚಿತ್ರದ ಪ್ರಸಾರ ಮಾಡ್ತೀರಂತ ಕೇಳ್ಕೊಂಡಿದ್ದಾರೆ. ಅದು ಏನಾಗುತ್ತೆ ಅಂತ ಪ್ರಸಾರ ಮಾಡಿದ್ರೆ, ಈಗ ಮುಖ್ಯಮಂತ್ರಿಯವರ ಜನತಾ ದರ್ಶನದಲ್ಲಿ ಅಪ್ಲಿಕೇಶನ್ ಬಂದ್ಬಿಟ್ರೆ ನಾನು ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ, ಅದು ಸಮಸ್ಯೆ. ಆಯ್ತು, ನಿಮಗಾಗಿ ಇದೊಂದು ಹಾಡನ್ನು ಪ್ರಸಾರ ಮಾಡ್ತೇನೆ. ದಯವಿಟ್ಟು ಬೇರೆಯವರು ಕೇಳಬೇಡಿ, ಯಾಕೆಂದ್ರೆ ಆಲ್ರೆಡಿ ಅಜೇನ್ ಆಗಿರುತ್ತೆ ಒಂದಷ್ಟು ಹಾಡುಗಳನ್ನ, ಮತ್ತೆ ಮತ್ತೆ ಹಾಕ್ಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗಿರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಇವರಿಗೋಸ್ಕರ ಅವಳಿ ಜೋಡಿ ಚಿತ್ರದ ಒಂದು ಪ್ರಸಾರ ಮಾಡ್ತೇನೆ. ಇನ್ನು ನಳಿನಿ ಗಿರಿಜರಾವ್ ಹಿರಿಯಡಕ ದಕ್ಷಿಣ ಕನ್ನಡದಿಂದ ಸಾಕು ಮಗಳು ಚಿತ್ರದ ಗೀತೆ ಪ್ರಸಾರ ಮಾಡುವಿರಂತ ಕೇಳಿದ್ದಾರೆ. ಹಾಗೆಯೇ ಗುಡುಗು ಸಿಡಿಲು ಮಿಂಚು

ಮಧ್ಯದಲ್ಲಿ ತಂಪಾದ ಮಳೆಯು ಸುರಿದಂತೆ ನೀವು ಪ್ರಸಾರ ಮಾಡುತ್ತಿರುವ ಗೀತೆಗಳು, ಅದರಲ್ಲೂ ಕಲ್ಲು ವೀಣೆ ನಡೆಯಿತು ಗೀತೆ ಅಂತ ತುಂಬಾ ಚೆನ್ನಾಗಿತ್ತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ ರಾಜು ಶಂಕರ್ ಶೆಂಗರ್ಗಡದಿಂದ. ಧನ್ಯವಾದಗಳು ಸರ್. ಈಗ ಕೋರಿಕೆಯ ಮೇಲೆ ಇದೊಂದು ಹಾಡನ್ನು ಹಾಕ್ತೇನೆ. ಅವಳಿ ಜವಳಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಪಿ ಸುಶೀಲ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಆತ್ಮೀಯ ಕಿನುಗರ ನೀವು ಕೇಳ್ತಿದ್ರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು, ಜೊತೆಗೆ ನಮ್ಮ ಶ್ರೋತೃಗಳು ಕೆಲವು ಸಂದೇಶ ಕಳಿಸಿದ್ದಾರೆ ನೋಡೋಣ. ನಿಮ್ಮ ಹಾಡಿನ ಹಾರ ಸೊಗಸಾಗಿ ಮೂಡಿ ಬರ್ತಿದೆ, ಅಪರೂಪದ ಗೀತೆಗಳು, ಐ ಆಮ್ ಲವ್ವಿಂಗ್ ಇಟ್ ಅಂತ ಹೇಳ್ತಾರೆ, ಧನ್ಯವಾದಗಳು ಅಂತ ಹೇಳ್ತಾರೆ. ವಾರಣಿ ವಿಜಯನಗರ

ಬೆಂಗಳೂರಿಂದ. ಇನ್ನು ಮಮತಾ ಭದ್ರಾವತಿಯಿಂದ, ಅಂತ್ಯಾಕ್ಷರಿಯಲ್ಲಿ ಎಲ್ಲರೂ ಚೆನ್ನಾಗಿ ಹಾಡಿದರು, ನಾನು ಸಹ ಭಾಗವಹಿಸಿದ್ದೆ. ಈಗ ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು, ಶುಭರಾತ್ರಿ ಅಂತ ಧನ್ಯವಾದಗಳು ಸಲ್ಲಿಸಿದ್ದಾರೆ. ಇನ್ನು ಬಹಳ ದಿನಗಳ ಬಳಿಕ ಅದಲು ಬದಲು ಚಿತ್ರದ ಹಾಡು ಅಲ್ಲ ಸಾರಿ, ಇದು ಅವಳಿ ಜವಳಿ ಕೇಳಿ ಮನ ರೋಮಾಂಚನವಾಯಿತು ಅಂತ ಹೇಳ್ತಾರೆ ಮುರಾರಿ ಕುಲಕರ್ಣಿ ರಾಯಚೂರು ನಗರದಿಂದ. ಇನ್ನು ನಮಸ್ಕಾರ ಸರ್, ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳು ಕೇಳುವುದಕ್ಕೆ ಸುಮಧುರವಾಗಿದೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿಂದ, ಈ ತಂಪು ಹೊತ್ತಿನಲ್ಲಿ ಭದ್ರಾವತಿಯ ಸವಿನೆನಪು ಗೀತೆ ಕೇಳುವುದಕ್ಕೆ ಮಹಾನಂದ ಆಗುತ್ತೆ. ಮಂಜುನಾಥ್ ಸರ್ ಪ್ರಸಾರ ಮಾಡುತ್ತಿರುವ ಗೀತೆ ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಅವಳಿ ಜೋಡಿ ಚಿತ್ರದ ರೋಮಾಂಚನ ನಮ್ಮಿ ಜೀವನ ಹಾಡು ಕೇಳಿ ಖುಷಿ ಆಯ್ತು ಅಂತ ಹೇಳ್ತಾರೆ, ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಈಗ ಮುಂದಿನ ಹಾಡಿಗೆ ಹೋಗೋಣ, ಕಲ್ಪವೃಕ್ಷ ಚಿತ್ರದ ಗೀತೆನ ಕೇಳೋಣ. ಸುಮನ್ ಕಲ್ಯಾಣ್ಪುರ್ ಮತ್ತು ಪಿ ಬಿ ಶ್ರೀನಿವಾಸ್ ಅವರ ಧನಿಗಳಲ್ಲಿ

ನಮ್ಮ ಸವಿನೆನಪು ಕಾರ್ಯಕ್ರಮವನ್ನು ಮೆಚ್ಚಿ ಕೆಲವು ಸಂದೇಶವನ್ನು ಬಂದಿದೆ ನೋಡೋಣ. ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಹೇಳ್ತಾರೆ, ಪ್ರಸಾರವಾಗುತ್ತಿರುವ ಗೀತೆಗಳು ಸೂಪರ್ ಡೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು.

ಇನ್ನು ಬಹುತೇಕ ಜನಮಾನಸದಿಂದ ನೇಪಥ್ಯಕ್ಕೆ ಸೇರಿದ ಕೆಲವೇ ಹಾಡುಗಳಲ್ಲಿ ಈ ಕಲ್ಪವೃಕ್ಷ ಚಿತ್ರದ ಗೀತೆಯು ಒಂದು. ಹಿಂದಿಯ ಜಯದೇವ ಅವರ ಏಕೈಕ ಸಂಗೀತ ನೀಡಿದ ಚಿತ್ರವಿದು. ಪಂಕಜ ಜಹಗೀರ್ದಾರ್ ಬೆಂಗಳೂರು ಸಂದೇಶನ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ಕಲ್ಪವೃಕ್ಷ ಚಿತ್ರದ ಗೀತೆ ನನ್ನ ಅಚ್ಚುಮೆಚ್ಚಿನದಾಗಿತ್ತು ಅಂತ ಹೇಳ್ತಾರೆ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ. ಎಂಥ ಅದ್ಭುತ ಗೀತೆಗಳು ನಿಮ್ಮ ಬತ್ತಳಿಕೆಯಲ್ಲಿ ಇವೆ, ಎಲ್ಲಿ ಇಟ್ಟಿದ್ರೆ ಮರೆಯಲಾಗದ ಗೀತೆಗಳನ್ನ ಕೇಳಿಸ್ತಾ ಇದ್ದೀರಾ ಮಂಜಣ್ಣ, ನಮ್ಮ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳ್ತಾರೆ ರಾಜು ಶಂಕರ್ ಕಡೆಯಿಂದ. ನಮ್ಮ ಆಕಾಶವಾಣಿಯಲ್ಲಿ ಬತ್ತಳಿಕೆಯಲ್ಲಿ ತುಂಬಾ ಇನ್ನು ಬ್ರಹ್ಮಾಸ್ತ್ರಗಳಿವೆ, ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನೀವೆಲ್ಲ ಹಳೆ ಕೇಳುಗರು. ಇನ್ನು ಶಶಿಧರ್ ಜಾಕಿ ಅಪರೂಪ ಭದ್ರಾವತಿಯಿಂದ ಸವಿ ನೆನಪು ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಸಂದೇಶ ಕಳಿಸಿದ್ದೆ, ನಿಮಗೂ ಕೂಡ ಧನ್ಯವಾದಗಳು. ಈಗ ಮುಂದಿನ ಗೀತೆ ಕೇಳೋಣ, ಕಳ್ಳ ಕುಳ್ಳ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಬಿ ಶ್ರೀನಿವಾಸ್ ಮತ್ತು ವಾಣಿಜ್ಯರಮ್ ಅವರ ಅಭಿನಯಗಳಲ್ಲಿ.

ಕಳ್ಳಾಕುಳ್ಳ ಚಿತ್ರದ ಗೀತೆಯನ್ನು ಅದ್ಭುತವನ್ನು ಹಾಡನ್ನು ಕೇಳ್ಕೊಂಡು ಪಿ ವಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ. ಶ್ರೋತೃಗಳೇ, ಮತ್ತೊಂದು ಸಂದೇಶ ಬಂದಿದೆ. ಮಲಗುವ ಮುಂಚೆ ಇಂತಹ ಸಮುದ್ರ ಸಂಗೀತ ಕೇಳೋಕೆ ನಮ್ಮ ಆಕಾಶವಾಣಿ ಬಿಟ್ಟರೆ ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಮಂಜುನಾಥ್ ಲಕ್ಷ್ಮೀ ಸಿ ಕಶ್ಯಪ್ ಜನ್ನಾಪುರದಿಂದ. ಕರೆಕ್ಟ್, ಸತ್ಯವಾಗಿ ಸತ್ಯ ಇದು. ಇನ್ನು ಶಶಿಧರ್ ಜಾಕಿ ಅಪರೂಪ ಭದ್ರಾವತಿಯಿಂದ, ಸರ್ ಸವಿನೆನಪು ಹಾಡು ಕೇಳ್ತಾ ಕೇಳ್ತಾ ನಿದ್ದೆ ಬರ್ತಾ ಇದೆ, ಬೆಳಿಗ್ಗೆ ಯೋಗ ಬೇರೆ ಹೋಗ್ಬೇಕು, ಗುಡ್ ನೈಟ್ ಅಂತ ಹೇಳ್ತಾರೆ. ಆಯ್ತು ಜಾಕಿ ಅವರೇ, ಈಗ ಹಾಡನ್ನು ಕೇಳಿ ಬೆಳಿಗ್ಗೆ ಯೋಗವನ್ನು ಮಾಡಿ ಅಂತ ಹೇಳ್ತೇನೆ. ಇನ್ನು ಸುತ್ತಮುತ್ತ ಯಾರು ಇಲ್ಲ ಎನ್ನುವ ಹಾಡು, ಆದರೆ ಇಲ್ಲಿ ಸಾಲು ಸಾಲಾಗಿ ಮಧುರ ಗೀತೆಗಳನ್ನು ಕೇಳ್ತಾ ಮಲಗಿದ್ದೇವೆ ಅಂತ ಹೇಳ್ತಾರೆ ಮುರಾರಿ ಕುಲಕರ್ಣಿ ರಾಯಚೂರಿಂದ. ಇನ್ನು ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿಂದ, ಕಳ್ಳಕುಳ್ಳ ಚಿತ್ರದ ಸುತ್ತಮುತ್ತ ಯಾರು ಇಲ್ಲ ಈ ಗೀತೆ ಬಹಳ ಅಪರೂಪದ ಗೀತೆ, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾರೆ. ಈ ಗೀತೆ ಸೂಪರ್ ಅಂತ ಹೇಳ್ತಾರೆ. ಓಕೆ. ಇನ್ನು ವೀಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ, ನಮಸ್ತೆ ಸರ್, ನೀವು ಅಂತ್ಯಾಕ್ಷರಿ ಕಾರ್ಯಕ್ರಮ ಬಹಳ ಸೊಗಸಾಗಿ ನಡೆಸಿಕೊಟ್ರಿ, ನೀವು ತಮಾಷೆಯಾಗಿ ಮಾತಾಡ್ತಾ ಬಹಳ ಚಂದವಾಗಿ ಕಾರ್ಯಕ್ರಮ ನಡೆಸಿದ್ರಿ, ನಮಗೆ ತುಂಬಾ ಖುಷಿ ಆಯ್ತು. ಈಗ ತುಂಬಾ ಚಂದದ ನಿಮ್ಮ ಆಯ್ಕೆ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀರಿ ಸರ್, ಅಪರೂಪದ ಹಾಡುಗಳನ್ನು ಕೇಳಲು ಬಹಳ ಖುಷಿಯಾಗುತ್ತೆ ಅಂತ ಹೇಳ್ತಾರೆ. ಧನ್ಯವಾದಗಳು ಹೇಳ್ತಾರೆ. ಧನ್ಯವಾದ ಅಂದ್ರೆ ನಾನು ಏನೇ ಮಾಡಿದ್ರು ಕೂಡ, ನಾನು ಅಂತಲ್ಲ ನಮ್ಮ ಆಂಕರ್ಗಳು, ನಮ್ಮ ಆರ್ಜೆಗಳು ಏನೇ ಮಾಡಿದ್ರು ಕೂಡ ನಿಮ್ಮ ಸ್ಪಂದನೆ ಇರುತ್ತಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಅದು ಹೆಚ್ಚೆಚ್ಚು ನಿಮ್ಮಿಂದ ರೆಸ್ಪಾನ್ಸ್ ಬರ್ತಾ ಇದೆ, ನಮಗೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು, ನಡ್ಸ್ಕೊಡ್ಬೇಕು ಅಂತ ಬರುತ್ತೆ ಅಲ್ವಾ. ಇನ್ನು ಸಾಧ್ಯವಾದರೆ ಶ್ರೀನಿವಾಸ ಕಲ್ಯಾಣ ಚಿತ್ರದ ಸ್ವಾಮಿ ಶ್ರೀನಿವಾಸ ಹಾಡು ಹಾಕ್ತೀರಾ? ನಾನು ನನ್ನ ಹಾಡು ನನ್ನ ಆಯ್ಕೆ, ಇದೇ ಹಾಡು ಕೇಳಿದ್ದೆ, ಪ್ರಸಾರ ಮಾಡಿದಾರೋ ಇಲ್ಲೋ ಗೊತ್ತಿರಲಿಲ್ಲ, ಹಾಗಾಗಿ ಈಗ ಕೇಳಿದ್ದೆ ಅಷ್ಟೇ, ಇಷ್ಟವಾದ್ರೆ ಹಾಕಿ ಇಲ್ಲದಿದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾರು? ವೀಣಾ ಅವರು. ಲೆಟ್ ಮೀ ಚೆಕ್ ಮಾಡೋಣ, ಟ್ರೈ ಮಾಡೋಣ, ಬೇಜಾರು ಮಾಡ್ಕೋಬೇಡಿ, ಆದರೆ ಹಾಕ್ತೇನೆ. ಇನ್ನು ಸರ್, ನಾನು ನಾಗಲಕ್ಷ್ಮಿ ಅಂತ, ವೈದ್ಯ ನಿಕ್ ಪ್ರೋಗ್ರಾಮ್ ಸೂಪರ್ ಭದ್ರಾವತಿ ಹೊಸಮನೆಯಿಂದ ಅಂತ ಹೇಳ್ತಾರೆ. ಓಕೆ, ಧನ್ಯವಾದಗಳು. ಈಗ ಮುಂದಿನ ಗೀತೆಗೆ ಹೋಗೋಣ. ಜೀವನ ಚೈತ್ರ ಚಿತ್ರಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗಳಲ್ಲಿ. ಜೀವನ ಚೈತ್ರ.

ಡಾಕ್ಟರ್ ರಾಜ್ಪುರದನಿಗಳಲ್ಲಿ ಅದ್ಭುತವಾದ ಹಾಡನ್ನು ಕೇಳ್ಕೊಂಡ್ಬಂದು ಶ್ರೋತೃಗಳೇ, ಇನ್ನೊಂದಷ್ಟು ಸಂದೇಶವನ್ನು ನೋಡೋಣ. ಶಾಂತಾಚಾರ್ಯ ಬಡಗೇರ್, ಕೊಕ್ಕನೂರು ಹರಿಹರ ತಾಲೂಕು. ನಮಸ್ತೆ ಸರ್, ಭದ್ರಾವತಿಯಲ್ಲಿ ಮಂಜುನಾಥ್ ಅವರು ನಡೆಸಿಕೊಡುವ ಸವಿನೆನಪ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತಂಪಾದ ಸಮಯದಲ್ಲಿ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಕಳೆಯುವ ಸಮಯ ನಿಜಕ್ಕೂ ಮನಸ್ಸಿಗೆ ಮುದ ನೀಡುವಂಥದ್ದು. ಹಳೆಯ ಹಾಡುಗಳಲ್ಲಿರುವ ಭಾವನೆ ಮತ್ತು ಸಾಹಿತ್ಯವೇ ಬೇರೆ. ಅವುಗಳು ನಮ್ಮ ಹಳೆಯ ಸುಂದರ ದಿನಗಳಿಗೆ ಕರೆದೊಯ್ಯುತ್ತವೆ. ಸಂಗೀತದ ಮೂಲಕ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಮತ್ತು ಅದನ್ನು ಆಸ್ವಾದಿಸುವ ಶ್ರೋತೃಗಳು ಇರುವುದು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ. ಹಳೆಯ ಹಾಡುಗಳ ಸಂಗ್ರಹ ಒಂದು ಅದ್ಭುತವಾದ ಪ್ರಯಾಣವಿದ್ದಂತೆ. ಸವಿನೆನಪು ಅಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ಇಂತಹ ಮಧುರ ಹಾಡುಗಳನ್ನು ನಮಗೆ ಉಣಬಡಿಸುತ್ತಿರುವ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಶುಭರಾತ್ರಿ ಅಂತ ಹೇಳ್ತಾರೆ. ಇನ್ನು ಮಹೇಶ್ ಕುಮಾರ್ ಹೊನ್ನಾಳಿ, ಎಲ್ಲ ಚಂದದ ಹಾಡು ಕೇಳ್ತಿದ್ದೇವೆ, ನಮಸ್ತೆ ಸರ್ ಅಂತ ಹೇಳ್ತಾರೆ. ಇನ್ನು ಸಂಗ್ರಹ ಯೋಗ್ಯ ಚಿತ್ರಗೀತೆಗಳ ಆಯ್ಕೆಗಾಗಿ ಅನಂತ ಧನ್ಯವಾದಗಳು. ಸಾಧ್ಯವಾದರೆ ರಂಗನಾಯಕಿ ಚಿತ್ರದ ಹಾಡನ್ನು ಮಂದಾರ ಪುಷ್ಪವನ್ನು ನೀನು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ವೇದಾ ಶೆಟ್ಟಿ ಕಾಳ್ ಅವರ ಕುಂದಾಪುರದಿಂದ ಧನ್ಯವಾದಗಳು. ಸಾಧ್ಯವಾದ ಪ್ರಸಾರ ಮಾಡ್ತೇನೆ ಮೇಡಮ್ ಅಂತ ಹೇಳ್ತೇನೆ. ಇನ್ನು ವಿಶಾಲಾಕ್ಷಿ ದಕ್ಷಿಣಮೂರ್ತಿ ಅವರ ವ್ಯಾಪ್ತಿ ಪ್ರಾಪ್ತಿ ಕಾದಂಬರಿ ಆಧಾರಿತ ಚಿತ್ರ ಜೀವನ ಚಿತ್ರ ಕುಡಿತದ ಕೆಳಕಿನ ಕುರಿತಾದ ಚಿತ್ರ ಅಂತ ಹೇಳ್ತಾರೆ. ಮುರಾರಿ ಕುಲಕರ್ಣಿ ರಾಯಚೂರಿಂದ. ಇನ್ನು ಚೈತ್ರ ಶಿವಕುಮಾರ್ ವಸಮನ ಭದ್ರಾವತಿಯಿಂದ, ನಮಸ್ಕಾರ ಸರ್, ನೀವು ಈಗ ಪ್ರಸಾರ ಮಾಡುತ್ತಿರುವ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಹಾಗೂ ಮೆಲೋಡಿ ಸಾಂಗ್ಸ್ ಅಂತ ಹೇಳ್ತಾರೆ. ಇಂಥ ಮಧುರವಾದ ಹಾಡುಗಳನ್ನು ಕೇಳಿದರೆ ಮನಸ್ಸಿಗೆ ಏನೋ ಒಂಥರ ಸಂತೋಷ ಆಗುತ್ತೆ ಸರ್. ಇಂಥ ಅಪರೂಪದ ಹಾಡನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾರೆ. ಶುಭರಾತ್ರಿ ಕೇಳಿದ್ದಕ್ಕೆ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಅಂತ ಹೇಳ್ತೇನೆ. ಇನ್ನು ಶ್ಯಾಮ್ ಸುರೇಶ್ ಬಿ ಎಚ್ ರಸ್ತೆ ಭದ್ರಾವತಿಯಿಂದ, ಬಿ ಎಚ್ ರೋಡ್ ಭದ್ರಾವತಿಯಿಂದ, ನಮಸ್ತೆ ಸರ್, ನೀವು ಈಗ ಪ್ರಸಾರ ಮಾಡಿದ ಗೀತೆಗಳು ವಿಭಿನ್ನ ರೀತಿಯಲ್ಲಿ ಮೂಡಿ ಬಂದು ಅದರಲ್ಲೂ ಕಲ್ಪವೃಕ್ಷ ಗೀತೆ ತುಂಬಾ ಖುಷಿಯಾಯಿತು. ಇದನ್ನು ಹಾಡಿದವರು ಪಿ ಬಿ ಶ್ರೀನಿವಾಸ್ ಹಾಗೂ ಸುಮನ್ ಕಲ್ಯಾಣ್. ಈ ಸಿನಿಮಾ ಸಾಧಾರಣವಾಗಿ ಇದೆ, ಆದರೆ ಇದರ ಗೀತೆ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಆಮೇಲೆ ರಾಜಶಂಕರ್ ಜಯಂತಿ ನಟಿಸಿದರು, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ಸಂದೇಶ ಕಳಿಸ್ತಾರೆ. ಇನ್ನು ಇಂದಿನ ಯುವ ಪೀಳಿಗೆಗೆ ಕೆಲವು ಹಳೆಯ ಮಧುರ ಗೀತೆಗಳೇ ಗೊತ್ತಿಲ್ಲ, ಆದುದರಿಂದ ಆದಷ್ಟು ಹಳೆಯ ಗೀತೆಗಳು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಬಾಬು ಮಲ್ಲಪ್ಪನಹಳ್ಳಿ ಹಿರಿಯೂರಿಂದ. ಇನ್ನು ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ, ಸವಿನೆನಪು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ನಿಮ್ಮ ಆಯ್ಕೆಯ ಹಾಡುಗಳು ತುಂಬಾ ಚೆನ್ನಾಗಿವೆ, ಧನ್ಯವಾದ. ಸಾಧ್ಯವಾದರೆ ವಿಜಯವಾಣಿ ಚಿತ್ರದಿಂದ ಮಧು ಮಾಸ ಚಂದ್ರಮ ನೈದಿರೆಗೆ ಸಂಭ್ರಮ ಈ ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ಪ್ರಸಾರ ಮಾಡಲಿಕ್ಕೆ ಸಮಯದ ಅಭಾವ ಇದೆ, ಅದು ಕೂಡ ಪ್ರಯತ್ನ ಮಾಡ್ತೇನೆ. ಈಗ ವೇದಾ ಶೆಟ್ಟಿ ಕಾಳ ಅವರ ಕುಂದಾಪುರ ಅವರ ಒಂದು ಅಪೇಕ್ಷೆ ಮೇರೆಗೆ ಇದೊಂದು ಹಾಡನ್ನು ಹಾಕ್ತೇನೆ. ರಂಗನಾಯಕ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶೈಲಜಾ ಮತ್ತು ಜಯಚಂದ್ರನ್.